ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಭವಕರಣ, ಸೌರಮಿಥುನ. ದಿನಾಂಕ 16/6/2026, ಮಂಗಳವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ಪೊನ್ನಜ್ಜಿಯ ಕಥೆಗಳು ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ನೇರ ಫೋನ್ ಇನ್ ಲೈವ್ ಕಾರ್ಯಕ್ರಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಸೋಷಿಯಲ್ ಮೀಡಿಯಾ ಕಥೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ದೇಶ ಎಂದಿಗೂ ಮರೆಯದ ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪನ ಓದು ಪ್ರಸಾರವಾಗಲಿದೆ. ಶಿವಮೊಗ್ಗದ ವಿಜಯ ಗಣೇಶ್ ರವರು ಇಂಗ್ಲಿಷ್ ಲರ್ನಿಂಗ್ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಸಂಜೆ 4:00 ಸರಿಯೋಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ, ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೂರ್ಯ ಮೂಡಿ ಬಂದಿದ್ದಾಯ್ತು, ಹಾಗೆ ಹೊಸ ಭರವಸೆಗಳು ಚಿಗುರ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅದ್ಭುತವಾದ ಸಾಲು ನನ್ನ ಕಣ್ಣಿಗೆ ಬಿತ್ತು. ಅದು ನಮ್ಮ ಬದುಕಿನ ಎರಡು ಮುಖಗಳನ್ನ ಎಷ್ಟು ಚಂದವಾಗಿ ಹೇಳುತ್ತೆ ಗೊತ್ತಾ? ಅದನ್ನ ಹೇಳ್ತೀನಿ ಕೇಳಿ. ತುಂಬಿದ ಜೇಬು 100 ಆಟ ಆಡಿಸುತ್ತೆ, ಖಾಲಿ ಜೇಬು 1000 ಪಾಠ ಕಲಿಸುತ್ತೆ. ನಿಜ ಅಲ್ವಾ? ಜೇಬು ತುಂಬಿದ್ದಾಗ ನಮ್ಮಲ್ಲಿ ಅಹಂಕಾರ ಸುಳಿಬಹುದು, ಆದರೆ ಜೇಬು ಖಾಲಿ ಇದ್ದಾಗ ಮಾತ್ರ ಬದುಕು ಅನ್ನೋದು ನಮಗೆ ತನ್ನ ಅಸಲಿಯತ್ತನ್ನ ತೋರಿಸ್ಕೊಡುತ್ತೆ. ಕಷ್ಟಗಳು ಬಂದಾಗ ಬೇಸರ ಮಾಡ್ಕೊಳ್ಬೇಡಿ ಸ್ನೇಹಿತರೆ, ಯಾಕಂದ್ರೆ ಆ ಕಷ್ಟಗಳೇ ನಮಗೆ ಬದುಕಿನ ನೈಜತೆಯನ್ನ ಕಲಿಸೋದು. ಹಾಗೆ ಇನ್ನೊಂದು ಮುಖ್ಯವಾದ ಮಾತು ಇಲ್ಲಿದೆ ನೋಡಿ. ಕೆಲವರು ಅನ್ಕೊಳ್ತಾರೆ, ನಮಗೆ ವಯಸ್ಸಾಗ್ಬಿಟ್ಟಿದೆ, ಇನ್ ಯಾರು ಕೇಳ್ತಾರೆ ನಮ್ಮನ್ನ ಅಂತ. ಆದ್ರೆ ನೆನ್ಪಿಡಿ, ವಯಸ್ಸು ಯಾವುದೇ ಇರ್ಲಿ, ಜೀವನ ಪ್ರತಿ ದಿನ ಹೊಸ ಪಾಠ ಕಲಿಸುತ್ತೆ. ಕಲಿಯೋದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಪ್ರತಿ ಅನುಭವವೂ ಕೂಡ ಒಂದು ಶಿಕ್ಷಕ ಅಲ್ವಾ? ನಾವು ಹುಟ್ಟಿದಾಗ್ನಿಂದ ಸಾಯೋವರೆಗೂ ಒಂದಲ್ಲ ಒಂದು ಪಾಠ ಕಲಿತಾನೆ ಇರ್ತೀವಿ. ನಿಮ್ಮ ದಿನ ಇವತ್ತು ಹೇಗೆ ಇರ್ಲಿ, ಅದರಿಂದ ಏನಾದರೂ ಒಂದು ಒಳ್ಳೆಯದನ್ನ ಕಲಿಯೋದಕ್ಕೆ ಪ್ರಯತ್ನಿಸಿ. ಯಾಕಂದ್ರೆ ಪ್ರತಿ ಸಣ್ಣ ಅನುಭವವೂ ಕೂಡ ನಮಗೆ ಜೀವನದ ದೊಡ್ಡ ಪಾಠವನ್ನೇ ಕಲಿಸುತ್ತೆ. ಹಾಗಾದ್ರೆ ಇವತ್ತಿನ ದಿನವನ್ನು ಪಾಸಿಟಿವ್ ಆಗಿ ಶುರು ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನುಡಿಮುತ್ತು ಏನ್ ಗೊತ್ತಾ? ನಾವೆಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಅನ್ಕೊಳ್ತಾ ಇರ್ತೀವಿ, ಏನಪ್ಪ ಅಂದ್ರೆ ಅವರ ಕಷ್ಟದ ಟೈಮ್ನಲ್ಲಿ ಅಷ್ಟೆಲ್ಲಾ ಸಹಾಯ ಮಾಡಿದೆ ನಾನು, ಆದರೆ ನನ್ನ ಕಷ್ಟ ಬಂದಾಗ ಅವರು ಒಂದು ಸಣ್ಣ ಸಹಾಯ ಕೂಡ ಮಾಡಲು ಮುಂದೆ ಬರಲಿಲ್ಲ ಅಂತ ಅಲ್ವಾ? ಇಂತಹ ಮಾತುಗಳು ನಮ್ಮ ಕಿವಿಗೆ ಬೀಳ್ತಾನೆ ಇರುತ್ತೆ. ಸೊ ಇದಕ್ಕೊಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಬಾಯಾರಿದ ಹಕ್ಕಿಯೊಂದಕ್ಕೆ ನೀರು ಕುಡಿಸ್ತಾನೆ. ಮರುದಿನ ಆ ವ್ಯಕ್ತಿ ಬಿಸಿಲಿನಲ್ಲಿ ಸುಸ್ತಾಗಿ ಕೂತ್ಕೊಂಡಾನೆ. ಆ ಹಕ್ಕಿ ಬರ್ಲೇ ಇಲ್ಲ. ಆತ ಬೇಜಾರ್ ಮಾಡ್ಕೊಂಡ. ಆದರೆ ಸ್ವಲ್ಪ ಸಮಯದ ನಂತರ ಮಳೆಯ ಹನಿಗಳು ಅವನ ಮೇಲೆ ಬಿದ್ದವು. ಸೊ ಸ್ನೇಹಿತರೆ, ಇಲ್ಲಿ ಸಂದೇಶ ಏನು ಅಂತಂದ್ರೆ, ನಾವು ಸಹಾಯ ಮಾಡಿದ ವ್ಯಕ್ತಿ ನಮಗೆ ಮರಳಿ ಸಹಾಯ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಸಹಾಯಕ್ಕೆ ಪ್ರತಿಯಾಗಿ ಅವರು ಸಹಾಯ ಮಾಡಲಿಲ್ಲ ಅಂತ ಕೊರಗಿ, ನಾವು ಸಹಾಯ ಮಾಡೋದನ್ನೇ ಬಿಟ್ರೆ ನಮ್ಮಂತ ದಡ್ಡರು ಯಾರು ಇಲ್ಲ. ಯಾಕಂದ್ರೆ ನಿಮ್ಮ ಆ ಒಂದು ಪುಟ್ಟ ಸಹಾಯವನ್ನ ಆ ದೇವರು ನೋಡ್ತಾ ಇರ್ತಾನೆ. ನೆನ್ಪಿಡಿ, ನಮ್ಮ ಕೈಯಳತೆಯ ಒಳ್ಳೆಯ ಕರ್ಮಕ್ಕೆ ಬೆಟ್ಟದಷ್ಟು ಶುಭ ಪ್ರತಿಫಲವನ್ನ ನೀಡೋದಕ್ಕೆ ಆ ಭಗವಂತ ಕಾಯ್ತಾ ಇರ್ತಾನೆ. ಹಾಗಾಗಿ ಸ್ನೇಹಿತರೆ, ಯಾರೂ ಕೂಡ ಮರಳಿ ಸಹಾಯ ಮಾಡ್ತಾರೆ ಅಂತ ಕಾಯಬೇಡಿ. ನಿಮ್ಮ ಒಳಗಿರುವ ಆ ಸುಂದರವಾದ ಮನುಷ್ಯತ್ವವನ್ನ ಸದಾ ಜೀವಂತವಾಗಿಡಿ. ಆ ಒಳ್ಳೆಯತನಕ್ಕೆ ಸಿಗುವ ಫಲ ಯಾವತ್ತೂ ವ್ಯರ್ಥವಾಗಲ್ಲ. ಸದಾ ನಗ್ತಾ ಇರಿ, ಒಳ್ಳೆಯದನ್ನೇ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಒಂದು ನುಡಿಮುತ್ತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಎದ್ದ ತಕ್ಷಣ ಮನೆಯಲ್ಲಿ ಅಮ್ಮಂದಿರದ್ದೇ ಒಂದು ಹವ ಅಲ್ವಾ? ಕಣ್ಣು ಬಿಟ್ಟ ತಕ್ಷಣ ಶುರುವಾಗೋದು ಇವತ್ತು ಅಡುಗೆ ಏನಪ್ಪಾ ಮಾಡಲಿ ಅನ್ನೋ ದೊಡ್ಡ ಚಿಂತೆ. ಈ ಬ್ಯುಸಿ ಲೈಫ್ನಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಒಂದು ದೊಡ್ಡ ವಸ್ತು, ಅದೇ ನಮ್ಮ ಕಿಚನ್ನ ಸೂಪರ್ ಸ್ಟಾರ್ ಕಣ್ರಿ, ವಿಶಲ್ ಹೊಡೆಯೋ ಪ್ರೆಷರ್ ಕುಕ್ಕರ್. ಅಲ್ಲ, ಒಂದ್ಸರಿ ಯೋಚನೆ ಮಾಡಿ, ಈ ಕುಕ್ಕರ್ ಇಲ್ದೆ ಹೋಗಿದ್ರೆ ಅಮ್ಮಂದಿರ ಕತೆ ಏನಾಗ್ತಿತ್ತು ಅಂತ? ಅಕ್ಕಿ ಬೇಯೋಕೆ ಗಂಟೆಗಟ್ಲೆ ಕಾಯ್ಬೇಕಿತ್ತು. ಇನ್ನ ಬೇಳೆ ಅಂತೂ ನಾಳೆ ಬೆಳಗ್ಗೆ ಆಗೋವರೆಗೂ ಬೇಯ್ತಿರ್ಲಿಲ್ಲ ಅನ್ಸುತ್ತೆ. ಈ ಮಿರಾಕಲ್ ಬಾಕ್ಸ್ ಕಂಡು ಹಿಡ್ದಿದ ಆ ಪುಣ್ಯಾತ್ಮನಿಗೆ ನಾವೆಲ್ಲರೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಅಲ್ವಾ? ಹಾಗಿದ್ರೆ ಬರ್ಲಿ ಒಂದು ವಿಶಲು. ಸೊ ಯಾರು ಈ ಕುಕ್ಕರ್ ಕಂಡು ಹಿಡಿದ ಮಹಾನ್ ಭಾವ ಅಂತ ಕೇಳ್ತೀರಾ? ಎಸ್, ಈ ಕುಕ್ಕರ್ ಇತಿಹಾಸ ಬಹಳ ಹಳೆಯದು ಸ್ನೇಹಿತರೆ. ಸುಮಾರು 1679 ಡೆನಿಸ್ ಪಾಪಿನ್ ಅನ್ನೋ ಫ್ರೆಂಚ್ ಭೌತ ಶಾಸ್ತ್ರಜ್ಞ ಇದನ್ನ ಕಂಡುಹಿಡಿದ್ರು. ಅವರು ಮೊದಲು ಇದಕ್ಕೆ ಡೈಜೆಸ್ಟರ್ ಅಂತ ಹೆಸರಿಟ್ಟಿದ್ರು. ಇದರ ಹಿಂದಿರೋ ಸಿಂಪಲ್ ಸೈನ್ಸ್ ಅಂತಂದ್ರೆ, ಒಳಗಡೆ ಹಬೆಯನ್ನ ಹೊರಗೆ ಹೋಗದಂತೆ ಲಾಕ್ ಮಾಡಿದಾಗ ಒತ್ತಡ ಹೆಚ್ಚಾಗಿ ನೀರು ಬೇಗ ಕುದಿಯುತ್ತೆ. ಇದರಿಂದ ಆಹಾರ ಸಾಮಾನ್ಯಕ್ಕಿಂತ 3-4 ಪಟ್ಟು ವೇಗವಾಗಿ ಬೆಂದು ಹೋಗುತ್ತೆ. ಅಂದ್ರೆ ಗೃಹಿಣಿಯರ ಸಮಯ ಉಳಿಸೋದಕ್ಕೆ ಅಂತಾನೆ ಬಂದ ಮಂತ್ರ ದಂಡ ಇದು. ಮೊದಮೊದಲು ಬಂದ ಕುಕ್ಕರ್ಗಳನ್ನ ಕಬ್ಬಿಣ ಅಥವಾ ಅಲ್ಯೂಮಿನಿಯಂನಿಂದ ಬಳಸಿ ತಯಾರಿಸಿದ್ರು. ದ್ವಿತೀಯ ಜಾಗತಿಕ ಯುದ್ಧದ ಸಮಯದಲ್ಲಿ ಕಬ್ಬಿಣದಿಂದ ತಯಾರು ಮಾಡಿದ ಕುಕ್ಕರ್ಗಳು ಜನಪ್ರಿಯವಾದವು. ಆದ್ರೆ ಮುಂದೆ ಮೈಕ್ರೋವೇವ್ ಒಲೆಗಳು ಬಂದ್ಮೇಲೆ ಇವು ಮೂಲೆ ಗುಂಪಾದ್ವು. ಹಾಗೆ 1945 ನಂತರ ದ್ವಿತೀಯ ಪ್ರಪಂಚ ಯುದ್ಧ ಮುಗಿದ ಮೇಲೆ ಇವುಗಳನ್ನ ಅಲ್ಯೂಮಿನಿಯಂನಿಂದ ತಯಾರಿಸೋದಕ್ಕೆ ಶುರು ಮಾಡ್ತಾರೆ. ಕೆಲವು ವೈದ್ಯಕೀಯ ದಾಖಲೆಗಳು ಈ ಕುಕ್ಕರ್ಗಳಿಂದ ಬೇಯಿಸಿದ ಆಹಾರ ಪದಾರ್ಥಗಳ ಸೇವನೆ ಆರೋಗ್ಯಕ್ಕೆ ಹಿತಕರ ಅಂತ ಸೂಚಿಸಿದ್ರು. ಆವಾಗ್ಲಿಂದ ಮತ್ತೆ ಇವು ತಮ್ಮ ಹಿಂದಿನ ಜನಪ್ರಿಯತೆಯನ್ನು ಪಡ್ಕೊಂಡ್ವು ಅಂತಾನೆ ಹೇಳ್ಬಹುದು. ಹಾಗೆ ಸ್ನೇಹಿತರೆ, ಕುಕ್ಕರ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಅನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಕುಕ್ಕರ್ ಅಂದ್ರೆ ಬರೀ ಪಾತ್ರೆ ಅಲ್ಲ, ಅದೊಂದು ಎಮೋಷನ್ ಅಂತಾನೆ ಹೇಳ್ಬಹುದು. ನೆನ್ಪಿಡಿ, ಆ ವಿಶಲ್ನ ಅವಾಗವಾಗ ಕ್ಲೀನ್ ಮಾಡ್ತಾ ಇರಿ. ಹಾಗೆ ಗ್ಯಾಸ್ಕೆಟ್ ಅಂದ್ರೆ ರಬ್ಬರ್ ಸಡಿಲವಾದ್ರೆ ತಕ್ಷಣ ಚೇಂಜ್ ಮಾಡಿ. ಹಾ, ಕುಕ್ಕರ್ ಕೂಲ್ ಆಗೋವರೆಗೂ ಅವಸರ ಬೇಡ ಅಂತ ಹೇಳ್ತಾ, ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಸೂಪರ್ ಆಗಿರೋ ಗಾದೆ ಮಾತಿನ ಬಗ್ಗೆ ತಿಳಿಸ್ತೀನಿ. ಏನಪ್ಪ ಅಂತಂದ್ರೆ, ಒಮ್ಮೆ ಬಲೆಗೆ ಬಿದ್ದ ನರಿ ಮತ್ತೆ ಅದೇ ಬಲೆಗೆ ಬೀಳಲ್ಲ. ಇದರ ಸರಳ ಅರ್ಥ ಏನು ಅಂತಂದ್ರೆ, ನಾವು ಒಂದು ತಪ್ಪು ಮಾಡಿದಾಗ ಅಥವಾ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಒಂದು ಪಾಠ ಕಲಿತೀವಿ. ಆ ಪಾಠದಿಂದ ನಾವು ಮುಂದೆ ಅದೇ ತಪ್ಪು ಮತ್ತೆ ಆಗದಂತೆ ಎಚ್ಚರಿಕೆ ವಹಿಸ್ತೀವಿ. ನರಿ ತುಂಬಾ ಜಾಣ ಪ್ರಾಣಿ ಅಂತ ಎಲ್ಲರಿಗೂ ಗೊತ್ತು. ಒಂದು ಸರಿ ಬಲೆಗೆ ಬಿದ್ದಾಗ ಅದು ತುಂಬಾ ಕಷ್ಟಪಟ್ಟು ಹೇಗೋ ತಪ್ಪಿಸಿಕೊಂಡು ಹೊರಗೆ ಬರುತ್ತೆ. ಆ ಕಷ್ಟ ನರಿಗೆ ಒಂದು ಪಾಠ ಕಲಿಸುತ್ತೆ. ಮುಂದಿನ ಸಾರಿ ಅದೇ ಜಾಗದಲ್ಲಿ ಅಥವಾ ಅದೇ ರೀತಿಯ ಬೇರೆ ಬಲೆ ಕಂಡ್ರೆ ಅದು ಜಾಗರೂಕವಾಗಿರುತ್ತೆ, ಮತ್ತೆ ಆ ಬಲೆ ಹತ್ತಿರ ಹೋಗೋದಿಲ್ಲ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಸ್ನೇಹಿತರೆ. ಉದಾಹರಣೆಗೆ, ನೀವು ಒಂದ್ಸರಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡ್ರೆ ಆ ತಪ್ಪು ಎಲ್ಲಿ ಆಯ್ತು ಅಂತ ಅರ್ಥ ಮಾಡಿಕೊಂಡು ಮುಂದಿನ ಸಾರಿ ಚೆನ್ನಾಗಿ ಓದಿ ಉತ್ತಮ ಅಂಕ ಪಡೆಯೋದಕ್ಕೆ ಪ್ರಯತ್ನಿಸಿರಿ. ಹಾಗೆ ಮತ್ತೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಬ್ಬ ಸ್ನೇಹಿತ ನಿಮಗೆ ಮೋಸ ಮಾಡಿದ್ರೆ ಆ ಅನುಭವದಿಂದ ಆ ಸ್ನೇಹಿತನಿಂದ ದೂರ ಇರ್ತೀರಿ. ಹಾಗಾಗಿ ನಾವು ಜೀವನದಲ್ಲಿ ಮಾಡುವ ತಪ್ಪುಗಳು ಅಥವಾ ನಮ್ಮನ್ನು ಬಲೆಗೆ ಬೀಳಿಸುವ ಸನ್ನಿವೇಶಗಳು ನಮಗೆ ಪಾಠ ಕಲಿಸುತ್ತೆ ಸ್ನೇಹಿತರೆ. ಆ ಪಾಠಗಳನ್ನ ಸರಿಯಾಗಿ ಕಲಿತರೆ ಮತ್ತೆ ಅದೇ ತಪ್ಪುಗಳನ್ನ ಮಾಡದೇ ಮುಂದುವರಿಯಬಹುದು. ಇದು ಒಮ್ಮೆ ಬಲೆಗೆ ಬಿದ್ದ ನರಿ ಮತ್ತೆ ಅದೇ ಬಲೆಗೆ ಬೀಳಲ್ಲ ಎಂಬ ಗಾದೆ ಮಾತಿನ ಅರ್ಥ. ನಿಮ್ಮ ಜೀವನದಲ್ಲೂ ಇಂತಹ ಎಷ್ಟೋ ನರಿ ಬಲೆಗಳು ಇರಬಹುದು. ಪಾಠ ಕಲಿಯೋಣ, ಜಾಣರಾಗೋಣ, ಮುಂದೆ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
1: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುತ್ತಿರುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುತ್ತಿರುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 17, ನಿಷ್ಕ್ರಿಯ ಪ್ರತಿಭಟನೆ ಸತ್ಯಾಗ್ರಹ. ನೀವು ಹೇಳುವ ಸತ್ಯಾಗ್ರಹ ಅಥವಾ ಆತ್ಮಬಲ ಸಫಲವಾದ ಐತಿಹಾಸಿಕ ಪ್ರಮಾಣ ಏನಾದರೂ ಇದೆಯೇ? ಇಂದಿನವರೆಗೆ ಈ ಆತ್ಮಬಲದಿಂದ ಯಾವ ರಾಷ್ಟ್ರವೂ ಅಭಿವೃದ್ಧಿಯಾಗಿಲ್ಲ. ಶಿಕ್ಷೆ ಮಾಡದೆ ದುಷ್ಟರು ದುರ್ಜನರು ತಮ್ಮ ದುಷ್ಟತನವನ್ನು ಬಿಟ್ಟಾರು ಎಂದು ಈಗಲೂ ನನಗೆ ಅನಿಸುವುದಿಲ್ಲ.
2: ತುಳಸಿದಾಸರು ಹೀಗೆ ಹೇಳಿದ್ದಾರೆ, ದಯೆಯೇ ಧರ್ಮದ ಮೂಲ, ಅಭಿಮಾನವೇ ಪಾಪದ ಮೂಲ. ಇದೊಂದು ವೈಜ್ಞಾನಿಕ ಸತ್ಯ ಎನಿಸುತ್ತದೆ ನನಗೆ. 2+2=4 ಹೇಗೆ ಸತ್ಯವೋ ನನಗೂ ಇದು ಅಷ್ಟೇ ಸತ್ಯ. ದಯಾಬಲವೇ ಆತ್ಮಬಲ, ಅದೇ ಸತ್ಯಾಗ್ರಹ. ಹೆಜ್ಜೆ ಹೆಜ್ಜೆಗೂ ಇದರ ಪ್ರಮಾಣ ಕಂಡುಬರುತ್ತಿದೆ. ಈ ಬಲ ಇರದಿದ್ದರೆ ಭೂಮಿ ಎಂದೋ ಪಾತಾಳಕ್ಕೆ ಇಳಿಯುತ್ತಿತ್ತು. ಆದರೆ ನೀವು ಐತಿಹಾಸಿಕ ಪ್ರಮಾಣ ಕೇಳುತ್ತೀರಿ. ಇತಿಹಾಸ ಎಂದರೇನೋ ಮೊದಲು ನೋಡೋಣ. ಇತಿಹಾಸವೆಂದರೆ ಇತಿ ಪ್ಲಸ್ ಹ ಪ್ಲಸ್ ಆಸ, ಹೀಗೆ ಇತ್ತಂತೆ, ಹೀಗೆ ನಡೆಯಿತಂತೆ ಎಂದು ಅರ್ಥ. ಇತಿಹಾಸದ ಅರ್ಥ ಇದಾದರೆ ಸತ್ಯಾಗ್ರಹದ ದೃಷ್ಟಾಂತಗಳನ್ನು ಹೇರಳವಾಗಿ ಕೊಡಬಹುದು. ರಾಜರ ಕಥೆಗಳೇ ಇತಿಹಾಸ ಎಂದರೆ ಅದರಲ್ಲಿ ಸತ್ಯಾಗ್ರಹದ ಪ್ರಮಾಣ ಸಿಗಲಾರದು. ತಗಡಿನ ಗಣಿಯಲ್ಲಿ ಬೆಳ್ಳಿ ಸಿಕ್ಕೀತೆ. ನಮಗೆ ತಿಳಿದಿರುವ ಇತಿಹಾಸ ಜಗತ್ತಿನ ಯುದ್ಧಗಳ ಕತೆ. ಅದಕ್ಕೆ ಇಂಗ್ಲಿಷರಲ್ಲಿ ಒಂದು ಗಾದೆ ಇದೆ, ಇತಿಹಾಸವಿಲ್ಲದ ದೇಶ ಸುಖದ ದೇಶ. ರಾಜರು ಹೇಗೆ ಆಟವಾಡಿದರು, ಹೇಗೆ ಪರಸ್ಪರ ಹಗೆಗಳಾದರು, ಹೇಗೆ ಒಬ್ಬರನ್ನೊಬ್ಬರು ಕೊಂದರು ಎಂಬುದೆಲ್ಲ ಈಗಿನ ಇತಿಹಾಸದಲ್ಲಿ ವರ್ಣಿತವಾಗಿದೆ. ಲೋಕದಲ್ಲಿ ನಡೆದಿದ್ದು ಇಷ್ಟೇ ಆಗಿದ್ದರೆ ಈ ಲೋಕ ಎಂದು ಮುಳುಗಿ ಹೋಗುತ್ತಿತ್ತು. ಜಗತ್ತಿನ ಇತಿಹಾಸ ಯುದ್ಧದಿಂದ ಮೊದಲಾಗಿದ್ದರೆ ಇಂದು ಒಬ್ಬ ಮನುಷ್ಯನೂ ಬದುಕುತ್ತಿರಲಿಲ್ಲ. ಯುದ್ಧದಲ್ಲೇ ಮುಳುಗಿದವರು ಒಬ್ಬರೂ ಉಳಿದಿಲ್ಲ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಹಾಗೆಯೇ ನಾಶವಾದರು. ಈ ನಿವಾಸಿಗಳು ಆತ್ಮರಕ್ಷಣೆಗೆ ಸತ್ಯಾಗ್ರಹವನ್ನು ಉಪಯೋಗಿಸಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಈಗಿನ ಆಸ್ಟ್ರೇಲಿಯಾ ವಾಸಿಗಳು ಅದೇ ಗತಿಯನ್ನು ಕಂಡಾರು, ಅದರಲ್ಲಿ ಸಂದೇಹವಿಲ್ಲ. ಕತ್ತಿ ಹಿಡಿದವರು ಕತ್ತಿಯಿಂದಲೇ ಸಾಯುತ್ತಾರೆ. ಈಜುಗಾರರಿಗೆ ನೀರಿನಲ್ಲೇ ಮರಣ ಎಂದು ಒಂದು ಗಾದೆ ಇದೆ. ಜಗತ್ತಿನಲ್ಲಿ ಇನ್ನೂ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ ಎಂಬುದೇ. ಈ ಜಗತ್ತು ಶಸ್ತ್ರಬಲದಿಂದ ನಡೆದಿಲ್ಲ, ಆತ್ಮಬಲದಿಂದ ನಡೆದಿದೆ ಎಂಬುದಕ್ಕೆ ಸಾಕ್ಷಿ. ಆತ್ಮಬಲದ ಸಫಲತೆಯ ನಿರ್ವಿವಾದ ಪ್ರಮಾಣ. ಇಷ್ಟೆಲ್ಲ ಯುದ್ಧಗಳಾದರೂ ಜಗತ್ತು ಇನ್ನೂ ಉಳಿದಿದೆ, ಬದುಕಿದೆ ಎಂಬುದಕ್ಕಿಂತ ಹೆಚ್ಚು ಏನು ಬೇಕು? ಲಕ್ಷಾಂತರ ಜನ ಈ ಆತ್ಮಬಲವನ್ನು ನಂಬಿಯೇ ಜಗತ್ತಿನಲ್ಲಿ ಬದುಕಿದ್ದಾರೆ. ಕೋಟ್ಯಾಂತರ ಕುಟುಂಬಗಳಲ್ಲಿ ನಡೆವ ಜಗಳ ಕಚ್ಚಾಟ ಇದರ ಪ್ರಭಾವದಿಂದಲೇ ಕೊನೆಗಾಣುತ್ತವೆ. ನೂರಾರು ಜನಾಂಗ ಶಾಂತಿಯಿಂದ ಬದುಕುತ್ತಿವೆ. ನೀವು ಹೇಳುವ ಇತಿಹಾಸ ಇದನ್ನು ಗಮನಿಸದು, ಗಮನಿಸಲೂ ಆರದು. ದಯೆ ಪ್ರೇಮಗಳ ಪ್ರವಾಹಕ್ಕೆ ಏನಾದರೂ ಅಡ್ಡಿ ಬಂದರೆ ಅದು ನಿಮ್ಮ ಇತಿಹಾಸ. ಅಣ್ಣ ತಮ್ಮಂದಿರು ಜಗಳವಾಡುತ್ತಾರೆ, ಅವರಲ್ಲೊಬ್ಬ ಪಶ್ಚಾತ್ತಾಪಪಟ್ಟು ತನ್ನೊಳಗಿದ್ದ ಪ್ರೇಮವನ್ನು ಎಚ್ಚರಗೊಳಿಸುತ್ತಾನೆ, ಇಬ್ಬರೂ ಮತ್ತೆ ಶಾಂತಿಯಿಂದ ಇರುತ್ತಾರೆ. ಇದನ್ನು ಯಾರೂ ಗಮನಿಸರು. ಅದೇ ಆ ಅಣ್ಣ ತಮ್ಮಂದಿರು ವಕೀಲರ ದೆಸೆಯಿಂದಲೋ ಬೇರೆ ಕಾರಣಗಳಿಂದಲೋ ಹಗೆಯನ್ನು ಬೆಳೆಸಿಕೊಂಡು ಆಯುಧ ಹಿಡಿದು ಹೊಡೆದಾಡಿದರೆ ನ್ಯಾಯಾಲಯಕ್ಕೆ ಹೋದರೆ ಇದು ಒಂದು ಪಶುಬಲದ ಬೇರೆ ರೂಪ. ಆಗ ಈ ವಿಚಾರ ಪತ್ರಿಕೆಗಳಲ್ಲಿ ಬರುತ್ತದೆ, ನೆರೆಹೊರೆಯವರು ಈ ಬಗ್ಗೆ ಮಾತಾಡಿಕೊಳ್ಳುತ್ತಾರೆ. ಇತಿಹಾಸದಲ್ಲಿಯೂ ಬರಬಹುದು. ಒಂದು ಕುಟುಂಬದ ಬಗ್ಗೆ ನಿಜವಾದ

0: ರಾಷ್ಟ್ರಗಳ ಬಗ್ಗೆ ನಿಜ. ಕುಟುಂಬಕ್ಕೊಂದು ನ್ಯಾಯ, ರಾಷ್ಟ್ರಕ್ಕೊಂದು ನ್ಯಾಯ ಹೀಗಿಲ್ಲ. ಸ್ವಭಾವಕ್ಕೆ ವಿರುದ್ಧವಾದ ಅಸಹಜ ಕೃತ್ಯಗಳ ವರದಿಯೇ ಈಗ ಇತಿಹಾಸವಾಗಿದೆ. ಸತ್ಯಾಗ್ರಹ ಸ್ವಾಭಾವಿಕ, ಆದುದರಿಂದ ಇತಿಹಾಸದಲ್ಲಿ ಅದರ ಉಲ್ಲೇಖವಿಲ್ಲ.
1: ಸತ್ಯಾಗ್ರಹದ ಉದಾಹರಣೆ ಇತಿಹಾಸದಲ್ಲಿ ಇಲ್ಲವೆಂಬುದು ತಿಳಿಯಿತು. ಹಾಗಾದರೆ ಸತ್ಯಾಗ್ರಹವೆಂದರೇನು ವಿಸ್ತಾರವಾಗಿ ಅರಿಯಬೇಕು. ಸ್ವಲ್ಪ ವಿವರಿಸಿ ಹೇಳುತ್ತೀರಾ?
0: ಸ್ವಯಂ ಕಷ್ಟ ಸಹಿಸಿ ತಮ್ಮ ಅಧಿಕಾರಗಳನ್ನು ಗಳಿಸುವ ಪದ್ಧತಿ ಸತ್ಯಾಗ್ರಹ. ನನಗೆ ಇಷ್ಟವಿಲ್ಲದ ಕೆಲಸವನ್ನು ನಾನು ಮಾಡುವುದಿಲ್ಲ ಎಂದರೆ ಆತ್ಮಬಲವನ್ನು ಪ್ರಯೋಗಿಸಿದ ಹಾಗೆ, ಸತ್ಯಾಗ್ರಹ ಮಾಡಿದ ಹಾಗೆ. ಉದಾಹರಣೆಗಾಗಿ, ಸರ್ಕಾರ ಮಾಡಿದ ಕಾನೂನು ಒಂದು ನನಗೆ ಅನ್ವಯಿಸುತ್ತದೆ, ನನಗೆ ಆ ಕಾನೂನು ಇಷ್ಟವಿಲ್ಲ. ಸರ್ಕಾರದ ಮೇಲೆ ಯುದ್ಧ ಮಾಡಿ ಆ ಕಾನೂನನ್ನು ತೆಗೆಸಿ ಹಾಕಿದರೆ ನಾನು ಪಶುಬಲವನ್ನು ಉಪಯೋಗಿಸಿದಂತೆ, ಆ ಕಾನೂನನ್ನು ಒಪ್ಪುವುದಿಲ್ಲವೆಂದು ಅದನ್ನು ಅಸಡ್ಡೆ ಮಾಡಿದುದಕ್ಕೆ ಶಿಕ್ಷೆ ಅನುಭವಿಸಿದರೆ ಅದು ಸತ್ಯಾಗ್ರಹ. ಇದರಲ್ಲಿ ಆತ್ಮಬಲಿದಾನವಿದೆ. ಇತರರನ್ನು ಬಲಿಕೊಡುವುದೇ ಅತ್ಯಂತ ಶ್ರೇಷ್ಠವೆಂದು ಎಲ್ಲರೂ ಹೇಳುತ್ತಾರೆ. ಈ ಸತ್ಯಾಗ್ರಹವನ್ನು ಅನ್ಯಾಯವಾದುದಕ್ಕೆ ಉಪಯೋಗಿಸಿದರೆ ಹಾಗೆ ಉಪಯೋಗಿಸಿದ ವ್ಯಕ್ತಿಯೊಬ್ಬನೇ ಕಷ್ಟಪಡುತ್ತಾನೆ. ಅವನ ತಪ್ಪಿಗಾಗಿ ಇತರರು ಯಾರೂ ಕಷ್ಟಪಡರು. ಮನುಷ್ಯರು ಮಾಡುವ ಎಷ್ಟೋ ಕೆಲಸ ಆಮೇಲೆ ತಪ್ಪು ಎಂದು ತಿಳಿದು ಬರುತ್ತದೆ. ನನ್ನದೇ ಸರಿ, ಅದು ತಪ್ಪು, ನನ್ನ ಅಭಿಪ್ರಾಯವೇ ಖಂಡಿತ ಎಂದು ಯಾರೂ ಹೇಳಲಾರರು. ಇಂಥದು ತಪ್ಪು ಎಂದು ಅವನ ನಿಶ್ಚಿತಾಭಿಪ್ರಾಯವಾದರೆ ಅವನು ಅದನ್ನು ಮಾಡಬಾರದು. ಅದನ್ನು ಮಾಡದುದರಿಂದ ಬರುವ ಕಷ್ಟವನ್ನೆಲ್ಲ ಅನುಭವಿಸಬೇಕು. ಇದೇ ಸತ್ಯಾಗ್ರಹದ ಕೀಲು.
2: ಅಧ್ಯಾಯ 17 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
3: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 liter ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ಅಕ್ಕ ಮಹಾದೇವಿಯವರ ಒಂದು ವಚನ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಸುಖವ ತೋರಿದ ಗುರುವೇ, ಭವಿ ಎಂಬುದು ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈ ವಶಕ್ಕೆ ಕೊಟ್ಟ ಗುರುವೇ, ನಮೋ ನಮ. ಇದು ಅಕ್ಕ ಮಹಾದೇವಿಯವರ ಒಂದು ವಚನ. ಸ್ನೇಹಿತರೆ, ಕನ್ನಡದ ಮೊದಲ ಕವಿತ್ರಿ ವಚನಗಾರ್ತಿ ಅಕ್ಕ ಮಹಾದೇವಿಯವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗಿವತ್ತು ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ಮಹಾದೇವಿಯವರ ಜೀವನ ಹಾಗೆ ಅವರ ವಿಚಾರಧಾರೆ ಅವರ ವಚನಗಳ ಕುರಿತು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬಂದು
11: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲೋಚನಾ. ಶಿವಶರಣೆ ಅಕ್ಕ ಮಹಾದೇವಿಯ ಚರಿತ್ರೆ ಹಾಗೂ ವಚನ ಅದರ ಅರ್ಥವನ್ನು ಹೇಳುತ್ತೇನೆ. ಅಂದು ಎಲ್ಲ ಶರಣರಿಂದ, ಇಂದು ಇಡೀ ಕರ್ನಾಟಕದ ಎಲ್ಲರಿಂದ ಅಕ್ಕ ಎಂದು ಅಕ್ಕರಿಯಿಂದ ಕರೆಸಿಕೊಳ್ಳುವ ಅಕ್ಕ ಮಹಾದೇವಿ ಅಥವಾ ಮಹಾದೇವಿ ಅಕ್ಕ ಕರ್ನಾಟಕದ ಧೀಮಂತ ಮಹಿಳೆಯರ ಸಾಲಿನಲ್ಲಿ ಬೆಳಗುವ ಒಂದು ಉಜ್ವಲ ನಕ್ಷತ್ರ. ಆ ಕಾಲದಲ್ಲೇ ವೈರಾಗ್ಯದ ಕಠಿಣ ಹಾದಿಯನ್ನು ಅರಿಸಿಕೊಂಡು ಅದರಲ್ಲಿ ಸಾಫಲ್ಯ ಪಡೆದ ಮಹಾ ವ್ಯಕ್ತಿತ್ವ ಅವಳದು. ಅವಳು ಮಹಾಶರಣೆ ಮಾತ್ರವಲ್ಲ, ಉತ್ತಮ ವಚನಕಾರ್ತಿಯೂ ಆಗಿದ್ದಾಳೆ. ಅವು ಭಾವಗೀತಾತ್ಮಕವಾದ ಸುಂದರ ರಚನೆಗಳಾಗಿವೆ. ಶರಣಸತಿ, ಲಿಂಗಪತಿ ಎಂಬ ಶರಣ ಸಾಧನೆಯ ಮಾದರಿಯಲ್ಲಿ ಶಿವನನ್ನೇ ಪತಿಯೆಂದು ಭಾವಿಸಿ ಗೆಲುವು ಸಾಧಿಸಿದಳು. ಕನ್ನಡದ ಮೊಟ್ಟ ಮೊದಲೆಯ ಕವಿಯತ್ರಿ ಎಂಬ ಕೀರ್ತಿಯನ್ನು ಇವಳ ಪಾಲಿಗೆ ಬಸವಣ್ಣ, ಅಲ್ಲಮ್ಮ ಪ್ರಭು ಮೊದಲಾದ ಹಿರಿಯರ ಶರಣರಿಂದ ಪ್ರೀತಿ, ಗೌರವ, ಅಭಿಮಾನಗಳನ್ನು ಪಡೆದ ಅವಳ ವ್ಯಕ್ತಿತ್ವ ಅಷ್ಟೇ ಹಿರಿದು. ಶರಣರಲ್ಲಿ ಯಾರಿಗೂ ಕಡಿಮೆಯಿಲ್ಲಂತಹ ಹಿರಿಮೆ ಅವಳದು. ಒಟ್ಟಾರೆ ಅಕ್ಕ ಮಹಾದೇವಿ ಒಬ್ಬ ಹೆಮ್ಮೆಯ ಕನ್ನಡತಿ ಎಂಬುದನ್ನು ನಾವು ಕನ್ನಡಿಗರು ಮರೆಯುವಂತಿಲ್ಲ. ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಊರಿನ ಶಿಕಾರಿಪುರ ತಾಲೂಕಿನ ಮಹಾದೇವಿ ಹುಟ್ಟಿದ ಸ್ಥಳ. ಉತ್ತಮ ಸಂಸ್ಕಾರವಂತ ಶಿವಭಕ್ತರ ಕುಟುಂಬದಲ್ಲಿ ಅವಳು ಜನಿಸಿದಳು. ಮನೆಯ ವಾತಾವರಣ ಪ್ರಭಾವದಿಂದ ಅವಳು ಬಾಲ್ಯದಿಂದಲೇ ಶಿವಭಕ್ತಿಯನ್ನು ರೂಢಿಸಿಕೊಂಡಳು. ಸಾಕಷ್ಟು ವಿದ್ಯಾವಂತಳೂ ಆದಳು. ಎಲ್ಲರನ್ನು ಮೀರಿ ಅವಳು ತನ್ನ ಆರಾಧ್ಯ ದೇವ ಶ್ರೀ ಶೈಲದ ಚೆನ್ನ ಮಲ್ಲಿಕಾರ್ಜುನನೇ ತನ್ನ ಪತಿ ಎಂದು ಭಾವಿಸಿ ಅದಕ್ಕೆ ತಕ್ಕಂತೆ ಸಾಧನೆ ಮಾಡತೊಡಗಿದಳು. ತಾರುಣ್ಯಕ್ಕೆ ಬರುವ ವೇಳೆ ಅವಳು ಭಕ್ತಿಯಲ್ಲಿ ಬೆಳೆದಂತೆ ಅಪೂರ್ವ ಲಾವಣ್ಯವತಿಯಾಗಿ ಬೆಳೆದಳು. ಜನಪ್ರಿಯವಾದ ವಚನ ಅದರ ಭಾವಾರ್ಥ, ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಬಾವಿ ಹಳ್ಳಗಳುಂಟು, ಅಂಗ ಶೀತಕ್ಕೆ ಬೀಸಾಟ ಅರಿವುಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚೆನ್ನ ಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೇ ನನಗುಂಟು. ಈ ವಚನವು ಅಕ್ಕನ ನೈತಿಕತೆ ಧೈರ್ಯವನ್ನು ಹೇಳುತ್ತದೆ. ಆ ನೈತಿಕತೆ ಧೈರ್ಯವನ್ನು ಅವಳು ಕಂಡುಕೊಂಡಿದ್ದರಿಂದಲೇ ಒಂಟಿಯಾಗಿ ನಿರ್ವಾಳಲಾಗಿ ಅಲೆದಾಡುತ್ತಾ ಕಲ್ಯಾಣವನ್ನು ಸೇರಲು ಅಲ್ಲಿಂದ ಕದಳಿ ವನವನ್ನು ಸೇರಲು ಸಾಧ್ಯವಾಯಿತು. ಅವಳು ಹೇಳುತ್ತಾಳೆ, ಹಸಿವಾದರೆ ಎಲ್ಲಾದರೂ ಬೇಡಿದರೆ ಹಿಡಿ ಅನ್ನ ದೊರೆಯುತ್ತದೆ, ಬಾಯಾರಿದರೆ ಕೆರೆ ಹಳ್ಳ ಬಾವಿಗಳ ನೀರು ಕುಡಿಯಬಹುದು, ಚಳಿಯಾದರೆ ಬಿಸಾಡಿದ ಹರುಕು ಬಟ್ಟೆಗಳು ದೊರೆಯುತ್ತವೆ, ಮಲಗಿ ರಾತ್ರಿಯನ್ನು ಕಳೆಯಲು ಹಾಳು ದೇವಾಲಯಗಳಿವೆ. ಒಂಟಿಯೆಂದು ತಾನು ಹೆದರಬೇಕಾಗಿಲ್ಲ. ಆತ್ಮಸಂಗಾತಿಯಾಗಿ ಚನ್ನ ಮಲ್ಲಿಕಾರ್ಜುನನೇ ಇರುವಾಗ ನಾನು ಯಾರಿಗೆ ಹೆದರಬೇಕು, ಯಾವುದಕ್ಕೆ ಅಂಜಬೇಕು? ಹೆಣ್ಣಾಗಿ ಇಂಥ ನಿಸ್ಸಿಂಹಧೈರ್ಯ ಅಕ್ಕನ ವಿಶೇಷ ಗುಣ. ಅವಳ ಮಹಾಶಕ್ತಿ ನಾವು ಪರಿಶೀಲಿಸಿದ ಕೆಲವು ವಚನಗಳಲ್ಲಿ ಅವಳ ವ್ಯಕ್ತಿತ್ವ, ಹಿರಿಮೆ, ಅವಳ ವೈರಾಗ್ಯ, ಅವಳ ವಚನಗಳ ಸೊಗಸಿನ ಪರಿಚಯ ಮಾಡಿಕೊಡಲಾಗುತ್ತದೆ. ಅವಳು ಭಕ್ತೆಯಾಗಿ, ವೀರ ವೀರರಾಣಿಯಾಗಿ, ಅಪೂರ್ವ ವಚನಕಾರ್ತಿಯಾಗಿ ಎಲ್ಲರ ಗೌರವಕ್ಕೆ ಪಾತ್ರಳಾಗುತ್ತಾಳೆ ಅಕ್ಕ ಮಹಾದೇವಿ.
10: ಅಕ್ಕ ಮಹಾದೇವಿಯವರ ವಿಚಾರಧಾರೆಯ ಕುರಿತು ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಶ್ರೀಮತಿ ಸುಲೋಚನಾ ಅವರು ಹೇಳ್ತಾ ಇದ್ರು. ಈಗ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ, ಗಾಯನವನ್ನ ಮಾಡ್ತಾರೆ ಕೇಳೋಣ.

ಸುಲೋಚನ ಅವರು ಹಾಡಿದಂತಹ ಒಂದು ವಚನವನ್ನ ಕೂಡ ಆಲಿಸಿದ್ವಿ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ವಿಚಾರಧಾರೆಯ ಕುರಿತು ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ
3: ಮತ್ತೊಂದು ವಚನ ಹಾಗೂ ಭಾವಾರ್ಥ. ಆವ ವಿದ್ಯೆಯ ಕಲಿತಡೇನು, ಸಾವ ವಿದ್ಯೆ ಬೆನ್ನು ಬಿಡದು, ಆಶನವ ತೊರೆದಡೆಯೇನು, ವ್ಯಸನವ ಮರೆದಡೆಯೇನು, ಉಸಿರ ಹಿಡಿದಡೆದಡೆಯೇನು, ಬಸುರ ಕಟ್ಟಿದಡೆಯೇನು, ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ, ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋ ಕೋ ಹೋಹನು. ಇದರ ಭಾವಾರ್ಥ, ಯಾವ ವಿದ್ಯೆಯನ್ನು ಕಲಿತರೂ ಸಾವ ವಿದ್ಯೆ ಬೆನ್ನು ಬಿಡುವುದಿಲ್ಲ ಎಂತ ಅರ್ಥಪೂರ್ಣವಾದ ಮಾತು. ಅತ್ಯಂತ ಸರಳವಾದ ಒಂದೇ ವಾಕ್ಯದಲ್ಲಿ ಬದುಕಿನ ಮಹಾಸತ್ಯವನ್ನು ಅಕ್ಕ ಪರಿಣಾಮಕಾರಿಯಾಗಿ ಹೇಳಿದ್ದಾಳೆ. ಯಾರು ಎಂತೆಂಥ ಮಹಾವಿದ್ಯೆಗಳನ್ನು ಕಲಿತು ಮಹಾಜ್ಞಾನಿಗಳೆಂದು ಪಂಡಿತರೆಂದು ಮೆರೆದರೂ ಅವರನ್ನು ಸಾವು ಬಿಡುವುದೇ ಇಲ್ಲ. ಬದುಕಿನಲ್ಲಿ ಸಾವೆಂಬುದು ಪರಮ ಸತ್ಯ. ಅದಕ್ಕೆ ಜ್ಞಾನಿಯೂ ಒಂದೇ, ಅಜ್ಞಾನಿಯೂ ಒಂದೇ. ಕೆಲವರು ಆಹಾರ ತ್ಯಾಗ ಮಾಡಿ ನಿರಾಹಾರ ವ್ರತ ಪಾಲಿಸುತ್ತಾರೆ. ಕೆಲವರು ಎಲ್ಲ ದುಃಖಗಳಿಂದಲೂ ದೂರವಾಗಲು ಪ್ರಯತ್ನಿಸುತ್ತಾರೆ. ಕೆಲವರು ಉಸಿರು ಬಿಗಿ ಹಿಡಿದು ಯೋಗ ಸಾಧನೆ ಮಾಡುತ್ತಾರೆ. ಕೆಲವರು ಕೇವಲ ಗಾಳಿಯನ್ನೇ ಸೇವಿಸಿ ತಪಸ್ಸು ಮಾಡುತ್ತಾರೆ. ಆದರೆ ಅವರೆಲ್ಲರಿಗೂ ಸಾವು ಬಂದೇ ಬರುತ್ತದೆ. ನೆಲವೇ ತಳವಾರನಾದರೆ ಕಳ್ಳ ಕದಿಯಲು ಎಲ್ಲಿಗೆ ಹೋಗಲು ಸಾಧ್ಯ ಎಂದು ಅಕ್ಕ ಹೇಳುತ್ತಾಳೆ. ಸಾವನ್ನೇ ತಳವಾರನೆಂದು ಅಕ್ಕ ಕರೆಯುತ್ತಾಳೆ. ಜೀವಿಗಳು ಕಳ್ಳ ನೆರೆಸಿಕೊಳ್ಳುತ್ತಾರೆ, ಅಂದರೆ ಸಾವಿನಿಂದ ಯಾವ ಜೀವಿಗಳು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅರ್ಥ ಹೇಳುತ್ತಾಳೆ.
2: ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಸುಲೋಚನ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಸುಲೋಚನ ಅವರೇ ಹಾಡಿದಂತಹ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ವಿಚಾರಧಾರೆಯ ಕುರಿತು ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಅಕ್ಕ ಮಹಾದೇವಿಯ ವಚನ ಮತ್ತು ಭಾವಾರ್ಥ. ಅಕ್ಕ ಕೇಳಕ್ಕ ನಾನಂದು ಕನಸು ಕಂಡೆ, ಅಕ್ಕೆ ಅಡಿಕೆ ಬಲೆ ತೆಂಗಿನ ಕಾಯ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿ ಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುವ ಕಂಡೆನವ್ವ, ಮಿಕ್ಕಿ ಮೀರಿ ಮೋಹನ ಬೆಂಬತ್ತಿ ಕೈವಿಡಿದನು ಬಂದೆನ್ನ ನೆರೆದ ನೋಡವ್ವ, ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಣ್ಣೆರೆದನು. ಅಕ್ಕನ ಕನಸು ಮನಸ್ಸಿನಲ್ಲೆಲ್ಲ ಅವಳ ಆರಾಧ್ಯ ದೇವರ ಚೆನ್ನ ಮಲ್ಲಿಕಾರ್ಜುನನೇ ತುಂಬಿಕೊಂಡಿದ್ದ. ಅವಳು ತನ್ನ ಕನಸಿನಲ್ಲಿ ಅಕ್ಕಿ ಅಡಕೆ ಒಲೆ ತೆಂಗಿನಕಾಯಿಯನ್ನು ಕಂಡಳಂತೆ. ಇವೆಲ್ಲ ಮಂಗಳ ದ್ರವ್ಯಗಳು. ಅದರಲ್ಲಿ ನಾವು ವಿವಾಹದ ಶುಭ ಸಂದರ್ಭದಲ್ಲಿ ಬಳಕೆಯಾಗುವ ವಸ್ತುಗಳು, ಜೊತೆಗೆ ಸುಂದರವಾದ ಚಿಕ್ಕ ಚಿಕ್ಕ ಜಡೆಗಳ, ಹೊಳೆಯುವ ಹಲ್ಲುಗಳ, ತೇಜಸ್ವಿಯಾದ ಬೈರಾಗಿ ತನ್ನ ಮನೆಗೆ ಭಿಕ್ಷಕ್ಕೆ ಬಂದಂತೆ ಕನಸು ಕಂಡಳಂತೆ. ಮರಳಿ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ಆ ಬೈರಾಗಿಯನ್ನು ಹಿಂಬಾಲಿಸಿ ಹೋಗಿ ಅವನ ಕೈ ಹಿಡಿದಳಂತೆ. ಆಗ ಆತ ಚೆನ್ನ ಮಲ್ಲಿಕಾರ್ಜುನನಾಗಿರುವುದನ್ನು ಕಂಡು ಬೆರಗಿನಿಂದ ಕಣ್ ತೆರೆದಳಂತೆ. ತನ್ನ ದೈವ ಚೆನ್ನಿ ಮಲ್ಲಿಕಾರ್ಜುನನ ಸತಿಯಾಗಬೇಕೆಂದು ಸದಾ ಅದೇ ಗುಂಗಿನಲ್ಲಿರುವ ಅಕ್ಕನಿಗೆ ಇಂಥ ಕನಸು ಬೀಳುವುದರಲ್ಲಿ ಏನಾಶ್ಚರ್ಯ? ಮದುವೆಯ ಮಂಗಳ ದ್ರವ್ಯಗಳ ಜೊತೆಗೆ ತನ್ನ ಪ್ರಿಯಕರ ಚೆನ್ನ ಮಲ್ಲಿಕಾರ್ಜುನನ ಗೊರವನ ವೇಷದಲ್ಲಿ ಭಿಕ್ಷಕ್ಕೆ ಬಂದಾಗ ತಾನು ಬೆನ್ನತ್ತಿ ಹೋಗಿ ಅವನ ಕೈ ಹಿಡಿದಂತೆ ಅವಳು ಕಂಡ ಕನಸು ಅದು ನನಸಾಗಬೇಕೆಂಬ ಅವಳ ಹಂಬಲದ ಸೂಚನೆಯಾಗಿದೆ. ಅಕ್ಕನ ಪ್ರೇಮ ತೀರ್ವತೆ ಸದಾ ಚೆನ್ನ ಮಲ್ಲಿಕಾರ್ಜುನನೇ ಕನವರಿಸುತ್ತಿತ್ತು. ಗೌರವನ ವೇಷದ ಅವನನ್ನು ಬೆನ್ನತ್ತಿ ಹೋಗಿ ಕೈ ಹಿಡಿದ ನಂಬಲ್ಲಿ ಏನೇ ಆದರೂ ಅವನನ್ನು ಸೇರದೆ ಬಿಡುವುದಿಲ್ಲ ಎಂಬ ಸಂಕಲ್ಪವೂ ಇದೆ. ತನ್ನ ಜೀವಿತ ಕನಸು ಬೇಗ ನನಸಾಗಲಿ ಎಂಬ ಕಾತರವು ಈ ವಚನದಲ್ಲಿದೆ. ಎಷ್ಟು ಅದ್ಭುತವಲ್ಲವಾ? ನಾವೆಲ್ಲರೂ ಕೇಳಿದ ಈ ವಚನ ಒಮ್ಮೆ ಹೇಳುತ್ತೇನೆ. ಮತ್ತೊಂದು ಅಕ್ಕಮಹಾದೇವಿಯ ವಚನ. ತನು ಕರಗದವರಲ್ಲಿ ಮಜ್ಜನಮನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು, ಹದಗುಳಿಗರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರದಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಪರಿಣಾಮಿಗಳದಲ್ಲರವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಶ್ರೀಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬುಲಯ ನೊಲ್ಲಯ್ಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟು ಕರಸ್ಥಳದಲ್ಲಿ ಎಂಬುಗೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನಯ್ಯ. ಇದರ ಭಾವಾರ್ಥ, ಪೂಜೆಯ ವಿವಿಧ ಕ್ರಿಯೆಗಳನ್ನು ಹೇಳುತ್ತಾ ಆ ಕ್ರಿಯೆಗಳಿಗೆ ಹೇಗೆ ಭಕ್ತ ಅಹರ್ನನಾಗಿರಬೇಕೆಂದು ಅಕ್ಕ ಈ ವಚನದಲ್ಲಿ ಅತ್ಯಂತ ಸುಂದರವಾಗಿ ಪರಿಣಾಮಕಾರಿಯಾಗಿ ಹೇಳಿರುತ್ತಾಳೆ. ತನು ಕರಗದವರಿಂದ ಅಥವಾ ದೇಹಾಭಿಮಾನವನ್ನು ತೊರೆಯುವುದರಿಂದ ಶಿವ ಅಭಿಷೇಕವನ್ನು ಬಯಸುವುದಿಲ್ಲ. ಮನ ಕರಗದವರಿಂದ ಅಥವಾ ಮಾಯಾಮೋಹಗಳಿಂದ ಮುಕ್ತರಾಗುವುದವರಿಂದ ಶಿವ ಹೂವನ್ನು ಬಯಸುವುದಿಲ್ಲ. ತನು ಕರಗಬೇಕು, ಮನ ಕರಗಬೇಕು ಎಂಬುದು ವಿಶೇಷವಾಗಿದೆ, ಅರ್ಥಪೂರ್ಣವಾಗಿದೆ. ಪ್ರಾಪಂಚಿಕ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಭಕ್ತನಾಗಲು ಸಾಧ್ಯವಿಲ್ಲ ಎಂದು ಮಾರ್ಮಿಕವಾಗಿ ಹೇಳಲಾಗಿದೆ. ಸಜ್ಜನರಲ್ಲವರಿಂದ ನಡೆ ನುಡಿಯಲ್ಲಿ ಶುದ್ಧರಾಗಿಲ್ಲದವರಿಂದ ಗಂಧಾಕ್ಷತೆಯನ್ನು ಶಿವ ಬಯಸುವುದಿಲ್ಲ. ಅರಿವು ಕಣ್ತೆರೆಯದವರಿಂದ ಆರತಿಯನ್ನು ಬಯಸುವುದಿಲ್ಲ. ತನ್ನನ್ನು ತಾನು ಅರಿತಾಗ ಆ ಅರಿವೇ ಗುರು ಎಂಬುದು ಶರಣರ ನಂಬಿಕೆ. ತನ್ನ ಮಿತಿ ಅರಿಯದೆ ಅಥವಾ ಮಿತಿ ಮೀರದ ಅಹಂಭಾವಿವಿತ್ತವನು ಭಕ್ತನಲ್ಲ. ಭಾವಶುದ್ಧವಿಲ್ಲದವರಿಂದ ಶಿವಧೂಪವನ್ನು ಬಯಸುವುದಿಲ್ಲ. ಭಕ್ತಿ ಕೇವಲ ಆಚರಣೆಯ ಕ್ರಿಯೆಯಾಗಬಾರದು, ಅದು ಹೃದಯಪೂರ್ವಕವಾಗಿ ಇರಬೇಕು. ತೃಪ್ತಿಯಿಂದ ಆನಂದದಿಂದ ನೈವೇದ್ಯವನ್ನು ನೀಡಿದರೆ ಅದು ಶಿವನಿಗೆ ಸಲ್ಲುತ್ತದೆ. ಅದಕ್ಕೆ ತ್ರಿಕರಣ ಶುದ್ಧಿ ಬೇಕೇ ಬೇಕು. ಕಾಯ ವಾಚ ಮನಸ ಶಿವನಿಗೆ ಸಮರ್ಪಿಸಿಕೊಂಡು ಪರಿಶುದ್ಧ ಹೃದಯವುಳ್ಳವರಲ್ಲಿ ಮಾತ್ರ ಭಗವಂತ ನೆಲೆಸುತ್ತಾನೆ.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕಮಹಾದೇವಿಯವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನವರು ಭಾಗವಹಿಸುವ ಮೂಲಕ ಅಕ್ಕಮಹಾದೇವಿಯವರ ವಿಚಾರಧಾರೆಯನ್ನು ತಿಳಿಸಿದ್ರು. ಅಂದ್ರೆ 12ನೇ ಶತಮಾನದಲ್ಲಿದ್ದಂತಹ ಧೈರ್ಯದ ಪ್ರತೀಕವಾದಂತಹ ಹಾಗೆ ವಚನ ಸಾಹಿತ್ಯದಲ್ಲಿ ದಿಟ್ಟತನದಿಂದ ಬದುಕಿ ಬಾಳಿದಂತಹ ಶಿವಶರಣೆ ಅಕ್ಕಮಹಾದೇವಿಯವರ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಅಂದ್ರೆ ಅಕ್ಕಮಹಾದೇವಿಯವರು ಲೌಕಿಕ ಬಂಧನವನ್ನ ತೊರೆದು ಧೈರ್ಯವಾಗಿ ಸಮಾಜದಲ್ಲಿ ಬರುವಂತಹ ಎಲ್ಲ ಕಷ್ಟವನ್ನು ಕೂಡ ಧೈರ್ಯದಿಂದ ಎದುರಿಸಿದವರು ಅಕ್ಕಮಹಾದೇವಿ. ಯಾಕೆಂದ್ರೆ ಸತ್ಯ ಹೇಳೋದಕ್ಕೂ ಕೂಡ ಧೈರ್ಯ ಬೇಕು ಅಂತ ಹೇಳ್ತಾರೆ. ನಿಜ ನುಡಿದ್ರೆ ಲೋಕ ಹಂಗಿಸಿತು ಅಂತಲೇ ಒಪ್ಪಿಕೊಂಡ್ರು, ಆದರೂ ಸತ್ಯವನ್ನ ಬಿಡ್ಲಿಲ್ಲ. ಲೋಕದ ಮೆಚ್ಚುಗೆಗಿಂತ ಶಿವನ ಪ್ರೀತಿ ದೊಡ್ಡದು, ಶಿವನ ಭಕ್ತಿ ದೊಡ್ಡದು ಅಂತ ಹೇಳಿ ಸಾಧಿಸಿ ತೋರಿಸಿದವರು ಅಕ್ಕಮಹಾದೇವಿ. ಅಂತಹ ಅಕ್ಕಮಹಾದೇವಿಯವರ ಜೀವನ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. 12ನೇ ಶತಮಾನ ಅಂತ ಹೇಳಿದ್ರೆ 800 ವರ್ಷಗಳ ಹಿಂದೆ ಅಕ್ಕ ಎದುರಿಸಿದಂತಹ ಹಲವು ಸವಾಲುಗಳು ಅಷ್ಟು ಸುಲಭವಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ಅಕ್ಕ ತನ್ನ ದಿಟ್ಟತನದಿಂದ ಧೈರ್ಯದಿಂದ ಎಲ್ಲರನ್ನ ಎದುರಿಸಿದಂತಹ ಒಂದು ಪರಿ ಇದೆಯಲ್ಲ, ಅದೊಂದು ಅವಿಸ್ಮರಣೀಯ ಅಂತಾನೆ ಹೇಳ್ಬೋದು. ಅಂತಹ ಅಕ್ಕನ ಕುರಿತಾದಂತಹ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಲೆಕ್ಕಿಸುವುದು ಹೇಗೆ? ಜನಿಸಿದೆಡೆಯಿಂ ಕಡಲ ವರೆಗ ಮಡಿಯಡಿ ನೆಲದ ಗುಣವ ಕೊಳ್ಳುತ್ತ ಕೊಡುತ್ತ ಪೊನಲು ಮಾರ್ಪಡುಗುಂ ಮನುಜ ಸಂತಾನದಲ್ಲಿ ಗುಣದವತರಣವಂತೂ ಗುಣಿಪುದೆಂತ ತೆರನ ಮಂಕುತಿಮ್ಮ. ಜನಿಸಿದೆಡೆಯಿಂ, ಜನಿಸಿದ ಎಡೆಯಿಂ, ಯಾವ ಜಾಗದಲ್ಲಿ ಜನನ ಆಯಿತು ಅಲ್ಲಿಂದ ಕಡಲ ವರೆಗ ಮಡಿಯಡಿ, ಕಡಲವರೆಗಂ ಅಡಿ ಅಡಿ, ಸಮುದ್ರದವರೆಗೆ ಕಡಲವರೆಗೆ ಅಡಿಯ ನೆಲದ ಗುಣವ ಕೊಳ್ಳುತ್ತ, ನೆಲದ ಗುಣನ ತಗೊಂಡು ಕೊಡುತ್ತಾ ಕೊಡ್ತಾ. ಪೊನಲು ಮಾರ್ಪಡುಗುಂ, ಪೊನಲು ಅಂದರೆ ನದಿ, ಮಾರ್ಪಡುಗುಂ ಬದಲಾಯಿಸತ್ತೆ. ಮನುಜ ಸಂತಾನದಲ್ಲಿ ಗುಣದ ಅವತರಣ ವಂತು, ಮನುಜನ ಸಂತಾನದಲ್ಲಿ ಸಹ ಗುಣದ ಅವತರಣ ಹೀಗೆ ಆಗತ್ತೆ. ಗುಣಿಪುದೆಂತ ತೆರನ, ಅದನ್ನ ಗುಣಿಸೋದು ಲೆಕ್ಕ ಹಾಕೋದು ಹೇಗೆ? ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜನಿಸಿದ ಎಡೆಯಿಂ ಕಡಲ ಒರೆಗಂ ಅಡಿ ಅಡಿ, ನೆಲದ ಗುಣವ ಕೊಳ್ಳುತ್ತಾ ಕೊಡುತ್ತಾ. ಪೊನಲು ಮಾರ್ಪೊಡುಗುಂ, ಮನುಜ ಸಂತಾನದಲ್ಲಿ ಗುಣದ ಅವತರಣವಂತು ಗುಣಿಪುದು ಎಂತ ತೆರನ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಉಗಮ ಸ್ಥಾನದಿಂದ ಸಮುದ್ರ ಸೇರೋ ತನಕ ಹರಿಯೋ ನದಿಯು ಅಡಿಗಡಿಗೆ ನೆಲದ ಗುಣನ ಪಡಿತಾ ಬಿಡ್ತಾ ಪರಿವರ್ತನೆ ಹೊಂದತ್ತೆ. ಅದೇ ರೀತಿ ಮಾನವ ಸಂತಾನದಲ್ಲೂ ಗುಣದ ಬದಲಾವಣೆ ಅವತರಣ ಆಗ್ತಾ ಇರತ್ತೆ. ಅದನ್ನ ಗುಣಿಸೋದು ಲೆಕ್ಕ ಹಾಕೋದು ಹೇಗೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ, ಎಲ್ಲೋ ಒಂದ್ ಕಡೆ ನೆಲದಲ್ಲಿ ಜಿನುಗಿ ಹುಟ್ಟಿದ ನದಿ ಸಣ್ಣದಾಗಿ ಹರಿಯುತ್ತಾ ಮುಂದುವರಿಯತ್ತೆ. ಹಾಗೆ ಹೋಗುವಾಗ ನೆಲದ ಗುಣನ ಹೀರ್ಕೊಳ್ಳತ್ತೆ. ಅಷ್ಟೇ ಅಲ್ಲ, ತನ್ನ ಗುಣನ ಸಹ ನೆಲಕ್ಕೆ ಕೊಡತ್ತೆ. ನೀರಿನ ರುಚಿ, ಮೃದುತ್ವ, ಕಠಿಣತೆ ಬಂದದ್ದು ನದಿ ಹರಿದು ಬಂದ ಮಣ್ಣಿನ ಗುಣ. ಅದಕ್ಕೆ ನೋಡಿ, ಒಂದು ಬಾವಿಯ, ಕೆರೆಯ, ನದಿಯ ನೀರಿನ ಗುಣ ಮತ್ತೊಂದ್ರ ಹಾಗೆ ಇರೋದಿಲ್ಲ. ಒಂದು ಉದಾಹರಣೆ ಹೇಳೋದಾದ್ರೆ, ಇಸ್ರೇಲಿನ ಪಕ್ಕದಲ್ಲಿರೋ ಎರಡು ಸಮುದ್ರಗಳಲ್ಲಿ ಒಂದು ಮೃತ ಸಮುದ್ರ, ಮತ್ತೊಂದು ಗೆಲೀಲಿ ಸಮುದ್ರ. ಮೃತ ಸಮುದ್ರ ಅನ್ನೋ ಹೆಸರು ಬಂದದ್ದೇ ಅದರಲ್ಲಿರೋ ಉಪ್ಪಿನಂಶದಿಂದ. ಇದರಲ್ಲೇನು ವಿಶೇಷ? ಸಮುದ್ರದಲ್ಲಿ ಉಪ್ಪಿನಂಶ ಇರೋದು ಸಹಜ ಅಂತ ನಿಮಗನ್ನಿಸ್ಬಹುದು. ಆದರೆ ಈ ಮೃತ ಸಮುದ್ರದ ನೀರಲ್ಲಿ 32% ಉಪ್ಪಿದೆ. ಹಾಗಾಗಿ ಈ ಸಮುದ್ರದ ನೀರಲ್ಲಿ ಒಂದೇ ಒಂದು ಜಲಚರ ಕೂಡ ಬದುಕೋದಿಲ್ಲ. ಅದರ ಸುತ್ತಮುತ್ತ ಯಾವುದೇ ಸಸ್ಯಗಳು ಕೂಡ ಬೆಳೆಯೋದಿಲ್ಲ. ಹಾಗಾಗಿ ಅದು ಮೃತ ಸಮುದ್ರ. ಇನ್ನು ಗೆಲೀಲಿ ಸಮುದ್ರದಲ್ಲಿ ನೀರು ಹರಿದು ಯಾವಾಗಲೂ ಬದಲಾಗ್ತಾ ಇರೋದ್ರಿಂದ ಆ ನೀರಲ್ಲಿ ಉಪ್ಪಿನಂಶ ಕಡಿಮೆ ಇದೆ. ಅಂದರೆ ನೀರಿನ ಗುಣ ತಾನು ಹರಿಯೋ ಮಣ್ಣಿನಿಂದ ಮಾತ್ರ ಬಂದದ್ದಲ್ಲ, ತನ್ನ ಚಲನಶೀಲತೆಯಿಂದ ಪಡೆದುಕೊಂಡದ್ದು. ಒಂದೇ ಕಡೆಗೆ ನಿಂತ ನೀರು ಕ್ಷಾರಯುಕ್ತವಾಗಿ ವಿಷಕಾರಿಯಾದ ಅಂಶಗಳನ್ನು ಸಂಗ್ರಹಿಸಿಕೊಂಡ್ರೆ ಹರಿಯೋ ನೀರು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತೆ. ಈಗೆಲ್ಲ ನಿಮಗೊಂದು ವಿಷಯ ನೆನಪಾಗಿರಬೇಕು. ಹೆಚ್ಚಿನ ಜನ ತುಂಬ ಏನೋ ಬೇಸರದಲ್ಲಿದ್ದರೆ, ದಡ್ಡತನ ಮಾಡ್ತಿದ್ರೆ ಅವ್ರಿಗೆ ಹೇಳೋದಿದೆ, ನೀನು ನಿಂತ ನೀರಾಗಬೇಡ, ಹರಿವ ನೀರಾಗು ಅಂತ. ಅಂದರೆ ನಮ್ಮ ಆಲೋಚನೆಗಳಿಗೆಲ್ಲ ಒಂದು ಕೀಲಿ ಹಾಕಿ ಅದೇ ಥರನಲ್ಲಿ ಅಷ್ಟೇ ಜಾಗದಲ್ಲಿ ನಮ್ಮ ಮೂಗಿನ ನೇರಕ್ಕೆ ಯೋಚಿಸ್ಕೊಂಡು ನಾವು ಕೂತ್ಕೊಳ್ಬಾರ್ದು. ಹರಿವ ನೀರಂತೆ ಒಳ್ಳೆ ರೀತಿಲಿ ಆಲೋಚನೆ ಮಾಡ್ತಾ ಇರಬೇಕು. ಇನ್ನು ನಮ್ಮ ಮನುಷ್ಯನ ಬದುಕು ಹೀಗೆ, ಹುಟ್ಟಿದಾಗಿಂದ ಸಾಯೋವರೆಗೂ ವ್ಯಕ್ತಿ ಬೆಳೆದು ಬಂದ ಪರಿಸರ, ಕಲಿತ ವಿದ್ಯೆ, ಕಟ್ಟಿಕೊಂಡ ಸ್ನೇಹಿತರ ಬಳಗ, ಅವನು ಪಟ್ಟ ಪರಿಶ್ರಮ, ಜೀವನದ ಆದರ್ಶಗಳು, ಪ್ರೇರಕ ಶಕ್ತಿಗಳು, ಇವೆಲ್ಲ ಅವನ ಗುಣನ ನಿರ್ಣಯಿಸುತ್ತೆ ಅಲ್ವಾ? ಅದನ್ನೇ ಈ ಕಗ್ಗ ಸುಂದರವಾಗಿ ಪ್ರಸ್ತುತಪಡಿಸಿದೆ. ಮನುಷ್ಯನಲ್ಲಿ ಗುಣಗಳ ಅವತರಣ ಆಗೋದು ಕೂಡ ಹೀಗೆ. ಆದರೆ ಯಾರಿಂದ, ಯಾವಾಗ, ಯಾವ ಪ್ರಮಾಣದ ಪ್ರೇರಣೆ ಸಿಕ್ಕು ಗುಣಗಳು ಬದಲಾಯಿತು ಅಂತ ಹೇಳೋದು ಕಷ್ಟನೇ ಅಲ್ವಾ? ಒಂದು ಕ್ಷಣದ ದರ್ಶನದಿಂದ ಕ್ರೂರತೆಯನ್ನು ಬಿಟ್ಟ ಅಂಗುಲಿಮಾಲ, ಹೆಂಡತಿಯ ಒಂದೇ ಮಾತಿನಿಂದ ರಾಮಭಕ್ತರಾದ ತುಳಸಿದಾಸರು, ಇನ್ನು ಕೆಲವು ಋಣಾತ್ಮಕ ಘಟನೆಗಳಿಂದ ಯಹೂದ್ಯರ ಬಗ್ಗೆ ದ್ವೇಷದ ಬೆಂಕಿನ ಕಟ್ಕೊಂಡು ಮಾರಣ ಹೋಮ ಮಾಡಿದ ಹಿಟ್ಲರ್, ಇಂಥವರ ಬದುಕನ್ನೆಲ್ಲ ಗಮನಿಸಿದಾಗ ನೀರಿನ ಹಾಗೆ ಮನುಷ್ಯನ ಗುಣಗಳು ಯಾವ್ಯಾವುದೋ ಕಾರಣಗಳಿಂದ ಬದಲಾಗೋದು ನಮಗೆ ಕಾಣಿಸುತ್ತೆ. ಹಾಗಾಗಿ ನಾವು ಅಂದರೆ ಸಾಧಾರಣ ಮನುಷ್ಯರೆಲ್ಲ ಯಾವತ್ತೂ ನಮ್ಮ ಆಲೋಚನೆಗಳನ್ನು ಧನಾತ್ಮಕತೆಗಳ ಕಡೆ ಕೊಡಬೇಕು, ಒಂದಷ್ಟು ಜನರ ತಿಳುವಳಿಕಸ್ತರ ಮಾತನ್ನು ತಗೊಳ್ಬೇಕು, ಅದರಲ್ಲಿ ಸರಿ ತಪ್ಪಿನ ಆಲೋಚನೆಗಳನ್ನೆಲ್ಲ ಮಾಡಿ ಸರಿಯಾದದ್ದನ್ನೇ ಆರಿಸಿಕೊಂಡು ಹೋದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಒಳ್ಳೆ ರೀತಿಯ ಬದಲಾವಣೆ ಆಗತ್ತೆ, ಅದು ಬೇಕು ಕೂಡ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಪೊನ್ನಜ್ಜಿ ಪೊನ್ನಜ್ಜಿ ಭೂ ಕೈಲಾಸ ಭಾಗ 2. ಇವತ್ತು
10: ಮಾಯಾದೇವಿ ರಾವಣನ ಮೇಲೆ ಯಾವ ಬಲೆ ಬೀಸಿದ್ಲು? ಬೇಗ ಕತೆ ಹೇಳು.
11: ಆಯ್ತು ಆಯ್ತು, ಹೇಳುವಷ್ಟಾದ್ರೂ ಪುರ್ಸೋದ್ ಕೊಡಿ ನನ್ಗೆ.
9: ಆಯ್ತು ಆಯ್ತು ಆಯ್ತು, ಹೇಳು.
11: ರಾವಣ ತನ್ ತಾಯಿ ಕೈಕಸಿಯ ಪೂಜೆಗೆ ಕೈಲಾಸದ ಆತ್ಮಲಿಂಗವನ್ನೇ ತರ್ತೀನಿ ಅಂತ ಹೊರಟ. ನಾರದ್ರು ಆತ್ಮಲಿಂಗ ರಾವಣನ ಕೈ ಸೇರಿದ ಹಾಗೆ ಮಾಡೋಕೆ ಅಂತ ಮಾಯಾದೇವಿಯ ಸಹಾಯವನ್ನ ಕೇಳ್ತಾನೆ. ಮಾಯಾದೇವಿ ಸಹಾಯ ಮಾಡ್ತೀನಿ ಅಂತ ಒಪ್ಕೊಳ್ತಾಳೆ. ಇದಿಷ್ಟು ನಿನ್ನೆ ಕತೆ ಆಯ್ತು. ಇತ್ತ ರಾವಣ ಕೈಲಾಸದಲ್ಲಿ ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡೋಕೆ ಆರಂಭ ಮಾಡ್ದ. ಶಿವ ತನ್ನ ಭಕ್ತನ ಕರೆಗೆ ಹೋಗೊಟ್ಟು ದರ್ಶನವನ್ನು ನೀಡ್ತಾನೆ. ಮೆಚ್ಚಿದೆ ರಾವಣ, ಮೆಚ್ಚಿದೆ ನಿನ್ನ ನಿಷ್ಠೆಯನ್ನ. ಏನು ವರಬೇಕು ಕೇಳು, ಕೊಡ್ತೇನೆ ಅಂತ ಹೇಳ್ದ. ಅದೇ ಸಮಯದಲ್ಲಿ ನಾರದರು ಕಳಿಸಿದ ಮಾಯಾದೇವಿ ಬಂದು ರಾವಣನ ಮನಸ್ಸನ್ನು ಆವರಿಸಿಕೊಂಡು ಬಿಡ್ತಾಳೆ. ರಾವಣನಿಗೆ ತನ್ನ ತಪಸ್ಸಿನ ಮೂಲ ಉದ್ದೇಶ ಏನು ಅನ್ನೋದೇ ಮರ್ತೋಗ್ಬಿಡತ್ತೆ. ಮಹಾದೇವ ಕೇಳು, ಕೇಳುವರವನ್ನ, ನೀನು ಕೇಳಿದ್ದನ್ನು ಕೊಡೋಕೆ ನಾನು ಸಿದ್ಧ ಇದ್ದೇನೆ ಅಂತ ಪುನಃ ಪುನಃ ಹೇಳ್ತಾನೆ. ಆಗ ರಾವಣ ಏನು ಕೇಳಲಿ ಶಿವನಲ್ಲಿ, ಧರೆಗೆ ಮಹಾ ಚಕ್ರವರ್ತಿಯಾಗಿ ಮೆರಿತಾ ಇರೋ ನನಗೆ ಈ ಸ್ಮಶಾನ ಬೈರಾಗಿ ಏನು ಕೊಟ್ಟಾನು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅತ್ತ ಇತ್ತ ಕಣ್ಣು ಹಾಯಿಸ್ತ. ಆಗ ಅವನಿಗೆ ಶಿವನ ಪಕ್ಕದಲ್ಲಿದ್ದ ಪಾರ್ವತಿಯ ಮೇಲೆ ಅವನ ಕಣ್ಣು ಬೀಳತ್ತೆ. ಅವನು ಅಬ್ಬಾ ಎಂಥ ರೂಪರಾಶಿ, ಪ್ರಪಂಚದ ಸೌಂದರ್ಯ ಎಲ್ಲವನ್ನ ಒಂದುಗೂಡಿಸಿ ಎರಕ ಹೊಯ್ದ ಹಾಗಿದೆ ಇವಳ ಮೈಮಾಟ. ಕೇಳಿದ್ರೆ ಇವಳನ್ನೇ ವರವಾಗಿ ಕೇಳಬೇಕು ಅಂತ ಅನ್ಕೊಂಡು, ಹೇ ಪರಮೇಶ್ವರ, ಪಾರ್ವತಿಯನ್ನೇ ನನಗೆ ವರವಾಗಿ ನೀಡು ಅಂತ ಕೇಳ್ದ. ಶಿವ ನಕ್ಬಿಟ್ಟು, ಈ ವರವನ್ನು ಕೇಳೋಕೆ ಇಂತಹ ಘೋರ ತಪಸ್ಸನ್ನು ಮಾಡಿದೀಯಾ ರಾವಣ? ಆಗಲಿ, ನೀನು ಕೇಳಿದ ವರವನ್ನು ಕೊಡ್ತೇನೆ, ತಥಾಸ್ತು ಅಂತ ಹೇಳಿಬಿಟ್ಟ. ರಾವಣನ ಬೇಡಿಕೆಯನ್ನು ಕೇಳಿ ಪಾರ್ವತಿಯ ಅವಕ್ಕಾಗಿದ್ಲು. ಈಗ ಈಶ್ವರನ ಮಾತಿನಿಂದ ಇನ್ನಷ್ಟು ಹೈರಾಣ ಆಗ್ತಾಳೆ. ನಾಥ, ಏನು ಮಾಡ್ತಾ ಇದ್ದೀರಿ ನೀವು? ರಾವಣನ ಇಂತಹ ಬೇಡಿಕೆಯನ್ನು ಕೇಳಿದ ತಕ್ಷಣ ಅವನ ಶಿರವನ್ನು ಕತ್ತರಿಸ್ತೀರೋ ಅಥವಾ ಅವನನ್ನು ಸುಟ್ಟು ಭಸ್ಮ ಮಾಡ್ತೀರೋ ಅಂತ ನಾನು ಅಂದ್ಕೊಂಡ್ರೆ ನನ್ನನ್ನೇ ಈ ಅವಿವೇಕಿಗೆ ದಾನ ನೀಡ್ತಾ ಇದ್ದೀರಲ್ಲ, ನಾನು ನಿಮಗೆ ಅಷ್ಟು ಭಾರವೂ ಆಗ್ಬಿಟ್ನೆ. ಇದೆಲ್ಲ ನಿಮ್ಮ ತಪ್ಪಲ್ಲ, ತಲೆ ಮೇಲೆ ಕೂತಿದಾಳಲ್ಲ ಆ ಗಂಗೆಯ ಪ್ರಭಾವ, ಅವಳಿಗಾಗಿ ನನ್ನನ್ನು ತೊರೆಯೋಕ್ಕೆ ಹೊರಟಿದ್ದೀರಾ ಅಂತ ಕಂಬನಿಗರೀತಾಳೆ. ಆಗ ಈಶ್ವರ, ಪಾರ್ವತಿ, ಮಗನ ಅವಿವೇಕತನವನ್ನು ತಾಯಿಯಾದವಳು ಸರಿ ಮಾಡಬೇಕು, ಈ ಕೆಲಸವನ್ನು ನೀನು ಮಾಡಬೇಕಾಗಿದೆ ಅಂತ ಹೇಳ್ದ. ಈಗ ಪಾರ್ವತಿ ಗತ್ಯಂತರ ಇಲ್ಲದೆ ರಾವಣನ ಹಿಂದೆ ಹೊರಡ್ತಾಳೆ. ರಾವಣ ಹೆಮ್ಮೆಯಿಂದ ಪಾರ್ವತಿಯ ಜೊತೆಗೂಡಿ ಲಂಕೆಗೆ ಹೊರಟ. ಇದನ್ನು ನೋಡಿದ ನಾರದರು, ಅಯ್ಯೋ, ಒಂದು ಅನರ್ಥವನ್ನು ತಪ್ಪಿಸೋಕೆ ಹೋಗಿ ಇನ್ನೊಂದು ಅನರ್ಥಕ್ಕೆ ಆಹ್ವಾನ ಕೊಟ್ಟಾಗಾಯ್ತಲ್ಲ, ಜಗನ್ಮಾತೆ ಕೈಲಾಸವನ್ನು ತೊರೆಯುವಾಗಾಯ್ತಲ್ಲ, ನಾನು ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ಬೇಕು ಅಂದ್ಕೊಂಡು ರಾವಣ ಪಾರ್ವತಿರ ಎದುರಿಗೆ ನಾರದರು ಬರ್ತಾರೆ. ಅಯ್ಯೋ, ಯಾವ ಕಡೆ ಹೋದರೂ ಈ ಒಂಟಿ ಬ್ರಾಹ್ಮಣ ಮತ್ತೆ ಮತ್ತೆ ಎದುರಾಗ್ತಾನಲ್ಲ, ಇರಲಿ, ಇವನ್ ಜೊತೆ ಸ್ವಲ್ಪ ಹಾಸ್ಯ ಮಾಡೋಣ ಅಂತ ಅನ್ಕೊಂಡು ಪಾರ್ವತಿಯನ್ನ ರಾವಣ ಮರವೊಂದರ ಹಿಂದೆ ನಿಲ್ಲಿಸ್ತಾನೆ. ನಾರದರನ್ನ ಉದ್ದೇಶಿಸಿ, ನಾರದ್ರೆ, ಕೈಲಾಸದಿಂದ ಮರಳ್ತಾ ಇದ್ದೀನಿ. ಅಲ್ಲಿ ಪರಮೇಶ್ವರ ಮಾತ್ರ ಇದ್ದ, ಪಾರ್ವತಿ ಎಲ್ಲೂ ಕಾಣಲಿಲ್ಲ. ಎಲ್ಲಿ ಹೋಗಿರ್ಬೋದು ಅವಳು ಅಂತ ಮೀಸೆಯ ತುದಿಯಲ್ಲಿ ನಗ್ತಾ ಹೇಳ್ದ. ಅದಕ್ಕೆ ನಾರದ್ರು, ಹೌದಪ್ಪ ಹೌದು, ನಾನು ಹೋಗಿದ್ದೆ ಕೈಲಾಸಕ್ಕೆ, ಪರಮೇಶ್ವರ ಒಬ್ಬನೇ ಇದ್ದ. ಯಾರೋ ಪಾಪಿ ದುಷ್ಟ ಶಿವನಲ್ಲಿ ಪಾರ್ವತಿಯನ್ನ ವರವಾಗಿ ಬೇಡಿ ಕೊಂಡೊಯ್ದನಂತೆ ಅಂತ ಕೇಳ್ಕದ. ಕೂಡ್ಲೇ ರಾವಣ ಎಚ್ಚೆತ್ಕೊಂಡು, ಹಾ ಹಾ ನಾರದ್ರೆ, ಶಿವನಿಂದ ವರವಾಗಿ ಪಾರ್ವತಿಯನ್ನ ಪಡೆದವನು ನಾನೇ, ದಶಕಂಠ. ಎಲೈ ಪಾರ್ವತಿ, ಬಾ ಹೊರಗೆ ಅಂತ ಕೂಗ್ದ. ಪಾರ್ವತಿ ಕಣ್ಣೀರ್ ಹಾಕ್ತಾ ಹೊರಗೆ ಬರ್ತಾಳೆ. ನಾನ್ ಮಾಡಿದ ಅಚಾತುರ್ಯದಿಂದ ಜಗಜ್ಜನನಿ ಕಣ್ಣೀರು ಹಾಕುವಾಗಾಯ್ತಲ್ಲ ಅಂತ ನಾರದ್ರು ಮನಸ್ಸಿನಲ್ಲೇ ನೊಂದ್ಕೊಳ್ತಾರೆ. ರಾವಣ ಅಹಂಕಾರದ ನಗುವನ್ನು ನಕ್ಕು, ನೋಡಿ ತ್ರಿಲೋಕ ಸುಂದರಿಯಾದ ಪಾರ್ವತಿಯನ್ನ ಅಂತ ಹೇಳಿದಾಗ ನಾರದ್ರು ಗಹಗಹಿಸಿ ನಗೋಕ್ಕೆ ಶುರು ಮಾಡ್ತಾರೆ. ರಾವಣೇಶ, ಮೋಸ ಮೋಸ ಹೋದಿಯಲ್ಲೋ, ಪಾರ್ವತಿ ಅಂದ್ಕೊಂಡು ಭದ್ರಕಾಳಿ ಭದ್ರಕಾಳಿ ಭದ್ರಕಾಳಿಯನ್ನ ತಂದಿದ್ದೀಯಾ ಅಂತಂದ. ಪಾರ್ವತಿ ಭದ್ರಕಾಳಿ ಭದ್ರಕಾಳಿ ಭದ್ರಕಾಳಿ ಅಂತ ಪದೇ ಪದೇ ಹೇಳಿ ತನಗೆ ಭದ್ರಕಾಳಿಯ ರೂಪವನ್ನು ಧರಿಸೋಕೆ ನಾರದರು ಸೂಚನೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕೂಡಲೇ ಭದ್ರಕಾಳಿಯ ರೂಪವನ್ನು ಧರಿಸ್ತಾಳೆ. ರಾವಣ ತಿರುಗಿ ನೋಡ್ತಾನೆ, ಕಣ್ಣನ್ನು ಗರಗರ ತಿರುಗಿಸ್ತಾ, ನಾಲಿಗೆನ ಹೊರಚಾಚಿಕೊಂಡು, ಕೂದಲನ್ನು ಕೆದರ್ಕೊಂಡು ಹೂಂಕರಿಸ್ತಾ ಇದ್ದ ಘೋರ ಸ್ವರೂಪಳಾದ ಭದ್ರಕಾಳಿಯನ್ನು ನೋಡ್ತಾನೆ. ನಾರದ್ರೆ, ಇದು ನಾನು ಕರೆ ತಂದ ಪಾರ್ವತಿ ಅಲ್ಲ, ಈಕೆ ಯಾರು ಅಂತ ತಡವರಿಸ್ತಾ ಕೇಳ್ದ. ಅದಕ್ಕೆ ನಾರದ್ರು, ಈಕೆ ಭದ್ರಕಾಳಿ, ಮಹಾದೇವ ನಿಜವಾದ ಪಾರ್ವತಿಯನ್ನ ಪಾತಾಳದಲ್ಲಿಟ್ಟು ಅವಳ ಪ್ರೇತವನ್ನ ನಿನ್ ಜೊತೆ ಕಳಿಸಿದಾನೆ, ನೀನು ಮೋಸ ಹೋದೆ. ಈಗ್ಲೇ ಇವಳನ್ನ ಹಿಂದಿರುಗಿಸಿ ಪಾತಾಳಕ್ಕೆ ಹೋಗಿ ಪಾರ್ವತಿಯನ್ನ ಪಡೆ ಅಂತಂದ್ರು. ಆಗ ರಾವಣ, ನಾರದ್ರೆ, ಮಹಾದೇವ ಭಕ್ತನಾದ ನನ್ ಜೊತೆನೆ ಇಂತಹ ಮೋಸದ ಆಟವನ್ನು ಹೂಡ್ಬಿಟ್ನಲ್ಲ, ಈ ಘೋರ ಸ್ವರೂಪದ ಹೆಣ್ಣನ್ನ ಕರ್ಕೊಂಡು ಹೋಗಿ ನಾನೇನ್ ಮಾಡ್ಲಿ? ನೀವು ಹೇಳ್ದಾಗೆ ಇವಳನ್ನ ಹಿಂದಿರುಗಿಸಿ ಪಾತಾಳದಲ್ಲಿರೋ ಪಾರ್ವತಿಯನ್ನ ಕರೆ ತರ್ತೀನಿ ಅಂತ ಹೇಳ್ತಾ, ಎಲೆ ಪಿಚಾಚಿ, ಹೊರಡು ಹೊರಡು ಅಂತ ಹೇಳ್ತಾನೆ. ಆಗ ಪಾರ್ವತಿ ಹೂಂಕರಿಸ್ತಾ ರಾವಣನ ಮೇಲೆ ಮುಗಿಬೀಳ್ತಾಳೆ. ಇದೇನಾರದ್ರೆ, ಈ ಪಿಚಾಚಿ ಯುದ್ಧಕ್ಕೆ ಬರುವ ಹಾಗೆ ಕಾಣ್ತಿದೆಯಲ್ಲ ಅಂತ ಹೇಳಿದಾಗ, ರಾವಣ, ಮಂಡಿಯೂರಿ ಕೈ ಮುಗಿದು ಕೇಳ್ಕೋ, ಶಾಂತಳಾಗ್ತಾಳೆ ಅಂತಂದ್ರು. ಹಾ, ಮೂರು ಲೋಕದ ಗಂಡ ಪರಾಕ್ರಮಿಯಾದ ಈ ದಶಶಿರನು ಯಾರಿಗೂ ತಲೆ ಬಾಗಿಸುವವನಲ್ಲ ಅಂತ ಹಠಪ್ಪಿದ್ದ. ರಾವಣ, ಇದಕ್ಕೆ ನಾನೇನು ಹೇಳಕ್ಕಾಗಲ್ಲ. ಜಗದ ಜನರು ರಾವಣ ಒಬ್ಬ ಹೆಣ್ಣಿನ ಜೊತೆ ಯುದ್ಧ ಮಾಡ್ತಿದ್ದಾನೆ ಅಂತ ಗೇಲಿ ಮಾಡಿ ಮಾತಾಡ್ತಾರೆ. ಇಲ್ಲಿ ಯಾರೂ ಇಲ್ಲ, ಒಂದು ನಮಸ್ಕಾರ ತಾನೇ, ಮಾಡ್ಬಿಡು ಅಂತಂದ್ರು. ರಾವಣ ವಿಧಿ ಇಲ್ಲದೆ ತಲೆಬಾಗಿ ಭದ್ರಕಾಳಿಗೆ ವಂದಿಸ್ತಾನೆ. ಅಲ್ಲಿಂದ ರಾವಣ ಸೀದಾ ಕೈಲಾಸಕ್ಕೆ ಬಂದು ಪರಶಿವನ ಮುಂದೆ, ನನಗೆ ಮೋಸ ಮಾಡ್ದ್ಯಾ ನೀನು ಅಂತ ಎಗರಾಡ್ದ. ಶಿವ, ರಾವಣ ಇವಳು ಪಾರ್ವತಿನೇ ಅಂತ ನಾನಾ ವಿಧದಲ್ಲಿ ಹೇಳಿದರೂ ನಂಬದೆ, ಈ ಪಿಶಾಚಿ ನಿನಗೇ ಇರಲಿ, ನಾನು ಪಾತಾಳಕ್ಕೆ ಹೊರಟೆ ಅಂತ ಪಾತಾಳಕ್ಕೆ ಬಂದೇ ಬಿಟ್ಟ. ಇತ್ತ ಈಶ್ವರ, ಇದು ಯಾರ ಕೆಲಸ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾರದರು ಅಲ್ಲಿಗೆ ಆಗಮಿಸ್ತಾರೆ. ಶಂಭೋ ಶಂಕರ, ರಾವಣನಿಗೆ ಮಾಯೆ ಆವರಿಸುವ ಹಾಗೆ ಮಾಡಿ ಹೀಗೆಲ್ಲ ನಾಟಕ ಆಡಿದವನು ನಾನೇ. ಪಾತಾಳದಲ್ಲಿ ಮಯಾಸುರನ ಮಗಳು ಮಂಡೋದರಿಗೆ ರಾವಣನ ಜೊತೆ ಮದುವೆ ಯೋಗ ಕೂಡಿ ಬಂದಿದೆ, ಅವರ ಕಲ್ಯಾಣಕ್ಕೆ ನೀನು ಆಶೀರ್ವಾದ ಮಾಡು ಅಂತ ಹೇಳಿದಾಗ ಶಂಕರ ನಕ್ಕು ಶುಭಮಸ್ತು ಅಂತ ಶುಭವನ್ನ ಕೋರ್ತ.
10: ಅಪ್ಪ, ಈ ನಾರದ್ರು ಮಹಾ ಚಾಣಾಕ್ಷರು, ಏನೆಲ್ಲ ಮಾಡ್ತಾ ಇದ್ದಾರೆ ನೋಡು.
11: ಹೌದು ಮಕ್ಕಳೇ, ನಾರದರು ಪ್ರಳಯಾಂತಕರು, ಆದರೆ ಲೋಕ ಕಲ್ಯಾಣ ಅವರ ಮುಖ್ಯ ಉದ್ದೇಶ ಆಗಿತ್ತು. ಇರ್ಲಿ, ಈಗ ಕತೆ ಮುಂದುವರಿಸ್ತೀನಿ. ಇತ್ತ ರಾವಣ ಪಾತಾಳಕ್ಕೆ ಬರ್ತಾನೆ. ಮಯನ ಮಗಳು ಮಂಡೋದರಿ ಮಹಾರೂಪವತಿಯಾಗಿದ್ಲು. ಅವಳು ಉದ್ಯಾನವನದಲ್ಲಿ ತನ್ನ ಸಖಿಯರ ಜೊತೆಗೆ ವಿಹರಿಸ್ತಾ ಇದ್ಲು. ಅದನ್ನು ನೋಡಿದ ರಾವಣ ಪಾರ್ವತಿ ಅಂತ ಕೂಗಿ ಕರಿತಾ ಓಡೋಡ್ ಬಂದು ಮಂಡೋದರಿಯ ಕೈಯನ್ನ ಹಿಡಿದು ಎಳಿತಾನೆ. ಅಪರಿಚಿತ ಒಬ್ಬ ದಿಢೀರಂತ ಬಂದು ಕೈ ಹಿಡಿದು ಪಾರ್ವತಿ ಅಂತ ಕೂಗಿದ್ದನ್ನು ನೋಡಿ ಮಂಡೋದರಿ ಬೆದರಿ ಬಿಡ್ತಾಳೆ. ಅಪ್ಪಾ ಅಂತ ಕೂಗ್ತಾಳೆ. ಮಗಳ ಬೆದರಿದ ಕೂಗನ್ನು ಕೇಳಿ ಮಯಾಸುರ ಓಡೋಡಿ ಬಂದ. ರಾವಣ ಪದೇ ಪದೇ ಪಾರ್ವತಿ ಬಾ ನನ್ನ ಜೊತೆ ಅಂತ ಹೇಳ್ತಾನೇ ಇದ್ದ. ಆಗ ಮಯಾಸುರ, ರಾವಣ ನಿನಗೆಲ್ಲೋ ಭ್ರಮೆಯಾಗಿದೆ, ಇವಳು ನನ್ನ ಪುತ್ರಿ ಮಂಡೋದರಿ ಪಾರ್ವತಿ ಅಲ್ಲ ಅಂತ ಹೇಳ್ದ. ಆಗ ರಾವಣ ವಿಕಟವಾಗಿ ನಕ್ಕು, ಎಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ? ಈಕೆ ನಾನು ಶಿವನಿಂದ ವರವಾಗಿ ಪಡೆದ ಪಾರ್ವತಿ, ಅಷ್ಟು ಸುಲಭದಲ್ಲಿ ನನ್ನನ್ನು ಮೋಸ ಮಾಡೋಕ್ಕಾಗಲ್ಲ. ಏ ಪಾರ್ವತಿ, ನಡೆ ನನ್ನ ಜೊತೆ ಅಂತ ಹುಂಕರಿಸ್ತಾ ಅವಳು ಕೈಯನ್ನು ಹಿಡಿದು ಎಳಿತಾನೆ. ಮಯ, ಅವಳು ತನ್ನ ಮಗಳು ಮಂಡೋದರಿ ಅಂತಾನೂ, ರಾವಣ ಇವಳು ಪಾರ್ವತಿ ಅಂತಾನೂ ಹೇಳಿಕೊಂಡು ಜಗಳಾಡ್ತಾರೆ. ಕೊನೆಗೆ ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತೆ. ಈ ಎಲ್ಲ ಪ್ರಸಂಗಕ್ಕೆ ಕಾರಣೀಭೂತರಾದ ನಾರದರು ಇಲ್ಲಿಗೂ ಓಡೋಡಿ ಬರ್ತಾರೆ. ಬಂದು ಅವರ ಕದನವನ್ನು ನಿಲ್ಲಿಸ್ತಾರೆ. ಇಬ್ಬರ ನಡುವೆ ಸಂಧಾನ ಆಗೋ ಹಾಗೆ ಮಾತಾಡ್ತಾರೆ. ಮಯನ ಹತ್ರ ಹೋಗಿ, ಮಯಾಸುರ, ಯಾಕಪ್ಪ ಈ ಯುದ್ಧ? ನಿನ್ನ ಮಗಳಿಗೆ ತ್ರಿಭುವನಕ್ಕೆ ದೊರೆಯಾದಂತಹ ರಾವಣನಂತ ವರ ಸಿಕ್ಕರೆ ಅದು ನಿನ್ನ ಸೌಭಾಗ್ಯ ತಾನೇ ಅಂತ ಹೇಳಿದಾಗ, ಪೂಜ್ಯರೇ ಅದೆಲ್ಲ ಸರಿ, ಆದರೆ ಈ ರಾವಣ ನನ್ನ ಮಗಳನ್ನ ಪಾರ್ವತಿ ಪಾರ್ವತಿ ಅಂತ ಬಡಬಡಿಸ್ತಾ ಇದ್ದಾನೆ ಅಂತ ಕೋಪದಲ್ಲಿ ಹೇಳ್ದ. ಮಯಾಸುರ ಬಿಡು, ಅವನ್ ಹೆಂಡ್ತಿನ ಅವನು ಹೇಗಾದರೂ ಕರ್ಕೊಳ್ಳಿ, ಅದರಿಂದ ನಿನಗಾಗೋ ನಷ್ಟ ಏನು ಅಂತ ಹೇಳಿದಾಗ ಮಯನಿಗೆ ನಾರದರ ಮಾತು ಸರಿ ಅಂತ ಅನ್ಸುತ್ತೆ. ಆಗ ಅವನು ಮದುವೆಗೆ ತನ್ನ ಸಮ್ಮತಿಯನ್ನು ಸೂಚಿಸ್ತಾನೆ. ಈ ಕಡೆ ನಾರದರು ರಾವಣನ ಹತ್ರ ಬಂದು, ರಾವಣ ಅವನ ಮಗಳನ್ನ ಅವನು ಮಂಡೋದರಿ ಅಂತ ಕರ್ಕೊಳ್ಳಿ, ನೀನು ಸುಮ್ಮನಿದ್ದು ಈ ಯುದ್ಧವನ್ನು ನಿಲ್ಲಿಸು ಅಂತ ಸಂತೈಸ್ತಾರೆ. ಹೀಗೆ ಇಬ್ಬರ ನಡುವೆ ಸಂಧಾನವಾಗಿ ರಾವಣ ಮತ್ತು ಮಂಡೋದರಿಯರ ಮದುವೆ ಬಹಳ ವಿಜೃಂಭಣೆಯಿಂದ ನೆರವೇರಿತು.

0: ಎಲ್ಲಿ ಆತ್ಮಲಿಂಗ ಅಂತ ಹುಡುಕಾಡ್ತಾಳೆ. ಆಗ ರಾವಣ, ಇದೋ ಇಲ್ಲಿ ಇಲ್ಲಿ ನೋಡು ಪಾರ್ವತಿ, ನಿನ್ನ ಸೊಸೆ, ಶಿವನಿಂದ ವರವಾಗಿ ಇವಳನ್ನ ಕರೆತಂದಿದ್ದೇನೆ ತಾಯಿ ಅಂತ ಮಂಡೋದರಿಯನ್ನ ಮುಂದಕ್ಕೆ ನಿಲ್ಲಿಸ್ತಾನೆ. ಮಗನ್ ಮಾತು ಕೇಳಿ ಕೈಕಸಿಗೆ ಬರ ಸಿಡ್ಲು ಬಡಿದ ಹಾಗಾಗತ್ತೆ. ಅಯ್ಯೋ ಪಾಪಿ, ಲೋಕ ಮಾತೆಯಾದ ಪಾರ್ವತಿಯ ಮೇಲೆ ಕಣ್ಣನ್ನು ಹಾಕಿದೀಯಾ? ನಿನ್ನಂಥ ಕುಲಗೇಡಿ ಮಗನು ಹುಟ್ಟೋದಕ್ಕಿಂತ ನಾನು ಬಂಜೆ ಆಗಬಾರ್ದಿತ್ತೆ ಅಂತ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಲೋಕಮಾತೆ, ಹರನ ರಾಣಿ, ನನ್ನ ಮಗನ ತಪ್ಪನ್ನು ಮನ್ನಿಸು ತಾಯಿ ಅಂತ ಹೇಳ್ತಾ ಮಂಡೋದರಿಯನ್ನ ಪಾರ್ವತಿ ಅಂತ ಎಣಿಸ್ತಾ ಮಂಡೋದರಿಯ ಕಾಲಿಗೆ ಬೀಳ್ತಾಳೆ. ಅಯ್ಯೋ ಇದೆಂತ ಅಪಚಾರವಾಯ್ತಲ್ಲ, ತಾಯಿ ಆಗಿರೋ ಅತ್ತೆ ನನ್ನ ಕಾಲಿಗೆ ಬೀಳೋದೆ ಅಂತ ಮಂಡೋದರಿ ಕೂಡ ಶೋಕಿಸ್ತಾ ತಾನು ಅತ್ತೆಯ ಕಾಲಿಗೆ ಎರಗ್ತಾಳೆ. ತಾಯೇ, ನಾನು ಮಂಡೋದರಿ, ಪಾರ್ವತಿ ಅಲ್ಲ ಅಂತ ಹೇಳ್ತಾಳೆ. ಆಗ ರಾವಣ, ಎಲೇ ಪಾರ್ವತಿ, ಸಾಕು ಮಾಡು ನಿನ್ನ ಪ್ರಲಾಪವನ್ನು, ಇನ್ನೊಂದು ಸಾರಿ ಆ ಮಂಡೋದರಿಯ ಹೆಸರನ್ನು ಎತ್ತದಿರು ಅಂತ ಗದರಿಸ್ತಾನೆ. ಆಗ ಮಂಡೋದರಿ ಬಹಳ ದುಃಖದಿಂದ, ನಾತ, ಪದೇ ಪದೇ ನನ್ನ ಪಾರ್ವತಿ ಪಾರ್ವತಿ ಅಂತ ಹೇಳ್ತಾ ಯಾಕೆ ನೋವನ್ನು ಕೊಡ್ತಾ ಇದ್ದೀರಾ? ಆತ ದೇವನಾದ ಹರನೇ ಇರ್ಬೋದು, ಆದರೆ ನಾನು ಅವನ ಸತಿ ಅಲ್ಲ, ನಾನು ನಿಮ್ಮ ಸತಿ. ಕಾಯ ಮನಸ ವಾಚ ನಿಮ್ಮನೇ ನನ್ನ ಪರದೈವ ಅಂತ ತಿಳಿದಿದ್ದೇನೆ ಅಂತ ಗೋಳಾಡ್ತಾಳೆ. ಆಗ ಆಕಾಶದಲ್ಲಿ ಅಶರೀರ ವಾಣಿ ಒಂದು ಮೊಳಗುತ್ತೆ. ರಾವಣ, ಇವಳು ಮಯಾಸುರನ ಮಗಳು ಮಂಡೋದರಿ, ಪಾರ್ವತಿಯಲ್ಲ. ಇಂತಹ ಸಾಧ್ವಿ ಮಣಿಯನ್ನು ಇನ್ನು ಹಿಂಸಿಸಬೇಡ, ಇದೆಲ್ಲ ಮಾಯಾದೇವಿ ನಿನ್ನನ್ನು ಆವರಿಸಿದ್ದರಿಂದ ಆಗಿದೆ ಅಂತ ಹೇಳಿದಾಗ ರಾವಣ, ಏನೋ ಮಾಯಾದೇವಿಯೇ ಅಂತ ಜೋರಾಗಿ ಅಬ್ಬರಿಸ್ತ. ಆಗ ಅವನನ್ನು ಆವರಿಸಿದ ಮಾಯಾದೇವಿ ಭರ್ರ ಅಂತ ಅವನಿಂದ ಹಾರಿ ಆಕಾಶಕ್ಕೆ ನೆಗಿತಾಳೆ. ಮಾಯಾದೇವಿ ರಾವಣನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆಯೇ ರಾವಣನ ಮಾಯೆಯ ಪೊರೆ ಕಳ್ಚ್ಕೊಂಡ್ಬಿಡುತ್ತೆ. ಎಲ್ಲ ಸಂಗತಿಯು ನಿಚ್ಚಳವಾಗಿ ಅವನಿಗೆ ಗೋಚರಿಸುತ್ತೆ. ರಾವಣ ಕೂಡಲೇ ತಾಯಿಯ ಪಾದಗಳನ್ನು ಹಿಡಿದು, ತಾಯೇ, ಮಾಯೆ ಆವರಿಸಿದ್ದರಿಂದ ಹೀಗೆಲ್ಲ ಆಯಿತು. ನಾನು ಈಗಲೇ ಹೋಗಿ ಶಿವನನ್ನು ಇನ್ನೊಮ್ಮೆ ಮೆಚ್ಚಿಸಿ ನಿನ್ನ ಪೂಜೆಗಾಗಿ ಆತ್ಮಲಿಂಗವನ್ನು ಕೈಲಾಸದಿಂದ ಧರೆಗೆ ತರ್ತೀನಿ. ಇದು ಲಂಕೇಶ್ವರನಾದ ನಾನು ನಿನಗೆ ಕೊಡುವ ಆಶ್ವಾಸನೆ. ಈ ಕೆಲಸ ನೆರವೇರದೆ ನಾನು ನಿನಗೆ ಮುಖವನ್ನು ತೋರಿಸೋದಿಲ್ಲ ಅಂತ ತಾಯಿಯ ಆಶೀರ್ವಚನಗಳನ್ನು ಕೇಳ್ತಾನೆ. ತಾಯಿ ಕೈಕೆಸಿ ಮಗನ ಈ ಕಾರ್ಯಕ್ಕೆ ಮನದುಂಬಿ ಹರಿಸ್ತಾಳೆ. ಹೀಗೆ ನಾರದರ ತಂತ್ರಕ್ಕೆ ಸಿಕ್ಕಿ ಇಷ್ಟೆಲ್ಲ ಆದಮೇಲೆ ದಶಕಂಠ ಮತ್ತೊಮ್ಮೆ ಪಣ ತೊಟ್ಟು ಆತ್ಮಲಿಂಗವನ್ನು ತಾಯಿ ಕೈಕಸಿಗೆ ತಂದು ಕೊಡ್ತೀನಿ ಅಂತ ತಪಸ್ಸನ್ನು ಆಚರಿಸಲಿಕ್ಕೆ ಕೈಲಾಸದತ್ತ ತೆರಳ್ತಾನೆ.
1: ಅಬ್ಬ, ಮಾಯೆ ಆವರಿಸಿದ್ರೆ ಹೀಗೆಲ್ಲ ಆಗತ್ತಾ?
2: ಆದರೆ ಕತೆ ಮಜವಾಗಿತ್ತು. ಕತೆ ಮುಗಿತ ಪೊನ್ನಜ್ಜಿ, ರಾವಣ ಪುನಃ ಆತ್ಮಲಿಂಗ ತರೋಕೆ ಹೋಗ್ತಾನ?
0: ಹ್ಞೂ ಹೋಗ್ತಾನೆ, ಅದು ನಾಳಿನ ಕತೆ ಆಯ್ತು. ನಾಳೆ ಹೇಳ್ತೀನಿ ಆ ಕತೆನ.
2: ಆಯ್ತು ಆಯ್ತು. ಈ ಕತೆ ನೀತಿ ಏನು?
0: ನೀತಿನಾ? ನೀತಿ, ಮಾನವ ತಾನೊಂದು ಬಗೆದ್ರೆ ಆ ದೈವ ಇನ್ನೊಂದೇ ಬಗೆಯತ್ತೆ ಮಕ್ಕಳೇ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೃಷಿ ಅಧಿಕಾರ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ಅಧಿಸೂಚನೆ ಹೊರಡಿಸಿದ್ದು, ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಡಿಪ್ಲೊಮಾ ಕೃಷಿ ವ್ಯಾಸಂಗ ಕಾಲಂ ಇಲ್ಲದಿರುವುದರಿಂದ ಕೃಷಿ ಡಿಪ್ಲೊಮಾ ಮಾಡಿ ಕೃಷಿ ಪದವಿ ಪಡೆದವರು ತೊಂದರೆಯೀಡಾಗಿದ್ದಾರೆ. ಅದನ್ನು ತಪ್ಪಿಸಲು ಅರ್ಜಿ ನಮೂನೆಯಲ್ಲಿ ಡಿಪ್ಲೊಮಾ ಕೃಷಿ ವ್ಯಾಸಂಗ ಕಾಲಂ ಸೇರಿಸಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಬೇಕು ಎಂದು ಅವಕಾಶ ವಂಚಿತ ಅಭ್ಯರ್ಥಿಗಳು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. May 31 ಕರ್ನಾಟಕ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದ್ದು, June 20 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ಈ ಅಧಿಸೂಚನೆಗೆ ಅನುಗುಣವಾಗಿ BSc ಕೃಷಿ ಪದವಿಯನ್ನು ಅರ್ಹತೆಯನ್ನಾಗಿ ನಿಗದಿಪಡಿಸಲಾಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ SSLC, PUC, BSc ಕೃಷಿ ಅಂಕಗಳನ್ನು ಕಂಪ್ಯೂಟರ್ನಲ್ಲಿ ನಮೂದಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಡಿಪ್ಲೊಮಾ ಕೃಷಿ ವ್ಯಾಸಂಗ ಮಾಡಿದ ಬಗ್ಗೆ ನಮೂದಿಸಲು ಕಂಪ್ಯೂಟರ್ನಲ್ಲಿ ಯಾವುದೇ ಅವಕಾಶ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಕೆಲವು ವಿದ್ಯಾರ್ಥಿಗಳು PUC ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಣ ಪಡೆದು ನಂತರ BSc ಕೃಷಿಗೆ ಪ್ರವೇಶ ಪಡೆದು ಪದವಿ ಪಡೆದಿರುತ್ತಾರೆ. ಆದರೆ ಇನ್ನೂ ಕೆಲವರು ಡಿಪ್ಲೊಮಾ ಕೃಷಿ ವ್ಯಾಸಂಗ ಮಾಡಿ BSc ಕೃಷಿಗೆ ಪ್ರವೇಶ ಪಡೆದು ಪದವಿ ಪಡೆದಿರುತ್ತಾರೆ. ರಾಜ್ಯ ಸರ್ಕಾರವು ಡಿಪ್ಲೊಮಾ ಕೃಷಿ ಪಡೆದವರಿಗೆ 5% ಮೀಸಲಾತಿ ಕೊಟ್ಟು BSc ಕೃಷಿ ವ್ಯಾಸಂಗ ಮಾಡಲು ಅವಕಾಶ ಮಾಡಿಕೊಟ್ಟು, ಈಗ ಅದರಲ್ಲಿ ಪದವಿ ಪಡೆದವರಿಗೆ ಅರ್ಜಿ ನಮೂನೆಯಲ್ಲಿ ಡಿಪ್ಲೊಮಾ ಕೃಷಿ ಕಾಲಂ ಇಲ್ಲದೇ ಇರುವುದರಿಂದ ಅರ್ಜಿ ಹಾಕುವುದರಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದುದರಿಂದ ಡಿಪ್ಲೊಮಾ ಕೃಷಿ ವ್ಯಾಸಂಗ ಮಾಡಿದವರ ಅಂಕಗಳನ್ನು ಅರ್ಜಿ ನಮೂನೆಯಲ್ಲಿ ನಮೂದಿಸಲು ಸಾಧ್ಯವಾಗುವಂತೆ ತಕ್ಷಣ ಡಿಪ್ಲೊಮಾ ಕೃಷಿ ಕಾಲಂ ಅನ್ನು ಕಂಪ್ಯೂಟರ್ನಲ್ಲಿ ಸೇರಿಸಬೇಕು ಎಂದು ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಮುಂದಿನ ವಿವರ. ಬ್ರಾಹ್ಮಣ ಅಡಿಗೆ ಸಂಘದ ವಾರ್ಷಿಕ ಮಹಾಸಭೆಯು June 16 ಸಂಜೆ 4:30 ನಗರದ ತೀರ್ಥಹಳ್ಳಿ ರಸ್ತೆ ಅರಕೆರೆ ರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರು ಸಕಾಲಕ್ಕೆ ಆಗಮಿಸಿ ಸಲಹೆ ಸೂಚನೆ ನೀಡಲು ಸಂಘದ ಕಾರ್ಯದರ್ಶಿ ರಾಘವೇಂದ್ರ ಕೋರಿದ್ದಾರೆ. ಮುಂದಿನ ವಿವರ. ರೋಟರಿ ಜಿಲ್ಲೆ ವಲಯ 11 ಸಹಾಯಕ ಗವರ್ನರ್ ಆಗಿ ಎಸ್ ನಾಗರಾಜ್ ಆಯ್ಕೆಯಾಗಿದ್ದಾರೆ. ರೋಟರಿ ಕ್ಲಬ್ ತೀರ್ಥಹಳ್ಳಿ ಇದರ ಮಾಜಿ ಅಧ್ಯಕ್ಷರಾಗಿ ವಲಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅನುಭವವನ್ನು ಪಡೆದಿರುವ ಎಸ್ ನಾಗರಾಜ್ ಇವರನ್ನು BM ಭಟ್ ಬ್ರಹ್ಮ ಅವರ 2026-27 ಜಿಲ್ಲಾ ಗವರ್ನರ್ ಇವರು ಶಿವಮೊಗ್ಗ ಜಿಲ್ಲೆಯ 7 ರೋಟರಿ ಕ್ಲಬ್ಗಳಿಗೆ ಸಹಾಯಕ ಗವರ್ನರ್ ಆಗಿ ನೇಮಿಸಿದ್ದಾರೆ. ಶ್ರೀ ಮಂಜುನಾಥ್ ಫೈನಾನ್ಸ್, ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ನೂತನವಾಗಿ ಸ್ಥಾಪಿಸಲ್ಪಟ್ಟ ಹೊಲಗೋಡು ಸೇಲ್ಸ್ ಕಾರ್ಪೊರೇಷನ್ ಎಂಬ ಹಾರ್ಡ್ವೇರ್ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಹಾಗೂ ತೀರ್ಥಹಳ್ಳಿ ವರ್ತಕರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿದ್ದಾರೆ ಮತ್ತು ಮಲೆನಾಡು ಕ್ಲಬ್ ತೀರ್ಥಹಳ್ಳಿ ಇದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ವಿವರ. ಪುದುಚೇರಿಯಲ್ಲಿ May 16 and 17 ನಡೆದ 15 ದಕ್ಷಿಣ ಭಾರತ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಶಿವಮೊಗ್ಗ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕ್ರೀಡಾಶಾಲೆಯ ಕ್ರೀಡಾಪಟುಗಳಾದ ಅನಿಲ್ ಕುಮಾರ್ ಫ್ರೀಸ್ಟೈಲ್ 41 kg ಮತ್ತು ಮನೋಜ್ ಭಜಂತ್ರಿ ಗ್ರೀಕೋ ರೋಮನ್ 52 kg ಕುಸ್ತಿಯಲ್ಲಿ ಭಾಗವಹಿಸಿ ಬಂಗಾರ ಪದಕ ವಿಜೇತರಾಗಿದ್ದಾರೆ. ಈ ಕ್ರೀಡಾಪಟುಗಳು ಇಲಾಖೆಯ ಕ್ರೀಡಾ ವಸತಿ ನಿಲಯದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ವಿಜೇತರಿಗೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೇಖ್ಯಾ ನಾಯ್ಕ್, ಕುಸ್ತಿ ತರಬೇತುದಾರರಾದ ರಾಜಪ್ಪ ಎಂ ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದ್ದಾರೆ. ಮುಂದಿನ ವಿವರ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕಾರಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ವೆಬ್ಸೈಟ್ನಲ್ಲಿ ಜೂನ್ 30 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, ಬಿಎಚ್ ರಸ್ತೆ, ದೂರವಾಣಿ ಸಂಖ್ಯೆ 0818224254012 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 19 ಹುದ್ದೆಗಳಿಗೆ ಹಾಗೂ 59 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಭದ್ರಾವತಿ ಹಾಗೂ ಸಂಬಂಧಿತ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಅಪೇಕ್ಷೆಗಳಿದ್ದಲ್ಲಿ ಜೂನ್ 20 ಸಲ್ಲಿಸುವಂತೆ ಹಾಗೂ ಆಯ್ಕೆಯಾದ ಅಭ್ಯರ್ಥಿಗಳು ಜೂನ್ 23 ಬೆಳಗ್ಗೆ 10 ದಾಖಲಾತಿಗಳ ಪರಿಶೀಲನೆಗೆ ಅರ್ಜಿಯೊಂದಿಗೆ ಸಲ್ಲಿಸಿದ್ದ ಮೂಲ ದಾಖಲಾತಿಗಳೊಂದಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಹಾಜರಾಗುವಂತೆ ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆಯನೂರು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೊದಲನೇ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಾಗೂ ತುರ್ತು ಕಾಮಗಾರಿಯನ್ನು ನಿರ್ವಹಿಸುವುದರಿಂದ ಜೂನ್ 17 ಬೆಳಗ್ಗೆ 9 ಸಂಜೆ 6 ಆಯನೂರು, ಮಂಡಘಟ್ಟ, ಸಿರಿಗೆರೆ, ಸೂಡೂರು, ಕೂಡಿ, ಮಲೆಶಂಕರ, ದೊಡ್ಡಮತ್ತಲಿ, ತಮ್ಮಡಿಹಳ್ಳಿ, ಮೈಸವಳ್ಳಿ, ಸೇವಾಲಾಲ್ ನಗರ, ವೀರಣ್ಣನ ಬೆನವಳ್ಳಿ, ಸನ್ನಹಳ್ಳಿ, ಇಟ್ಟಿಗೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಜೋಗ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಜೂನ್ 16 ಬೆಳಗ್ಗೆ 11 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448285200 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಬ್ರಾಹ್ಮಣ ಅಡಿಗ ಸಂಘದ ವಾರ್ಷಿಕ ಮಹಾಸಭೆ ಜೂನ್ 16 ಬೆಳಗ್ಗೆ 4 ಶಿವಮೊಗ್ಗ ನಗರದ ತೀರ್ಥಹಳ್ಳಿ ರಸ್ತೆ ಅರಕೆರೆ ರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರು ಸಕಾಲಕ್ಕೆ ಆಗಮಿಸಿ ಸಲಹೆ ಸೂಚನೆ ನೀಡಲು ಸಂಘದ ಕಾರ್ಯದರ್ಶಿ ರಾಘವೇಂದ್ರ ಎಸ್ಆರ್ ಅವರು ಕೋರಿದ್ದಾರೆ. ಮುಂದಿನ ವಿವರ. ನಗರದ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ನೂತನವಾಗಿ ಆರಂಭವಾದ ಎಂಡೋಸ್ಕೋಪಿ ಮತ್ತು ಕಿಮೋಥೆರಪಿ ಡೇ ಕೇರ್ ಸೇವೆಗಳಿಗೆ ಶಿವಮೊಗ್ಗ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಈ ನೂತನ ಸೇವೆಗಳ ಸೇರ್ಪಡೆಯಿಂದ ಶಿವಮೊಗ್ಗದ ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತೊಂದು ಗರಿಮೆ ಒದಗಿದಂತಾಗಿದೆ ಎಂದು ಅವರು ತಿಳಿಸಿದರು. ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು, ಪ್ರಸ್ತುತ ದಿನಗಳಲ್ಲಿ ದೇಶದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರಾಸರಿ ಪ್ರತಿ ಕುಟುಂಬದಲ್ಲೂ ಇಂತಹ ಸಮಸ್ಯೆಗಳು ಕಂಡುಬರುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೀಮೋಥೆರಪಿ ಚಿಕಿತ್ಸೆ ಪಡೆಯುವ ರೋಗಿಗಳು ನಿಯಮಿತವಾಗಿ ಆಸ್ಪತ್ರೆಗೆ ಭೇಟಿ ನೀಡಬೇಕಾಗಿರುವುದರಿಂದ ನಗರದ ಮಧ್ಯಭಾಗದಲ್ಲಿಯೇ ಡೇ ಕೇರ್ ಸೆಂಟರ್ ಆರಂಭಿಸಿರುವುದು ರೋಗಿಗಳಿಗೆ ತ್ವರಿತ ಹಾಗೂ ಸುಲಭ ಚಿಕಿತ್ಸೆ ಪಡೆಯಲು ಹೆಚ್ಚು ಅನುಕೂಲವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕ್ಯಾನ್ಸರ್ ರೋಗಿಗಳಿಗೆ ಕೇವಲ ವೈದ್ಯಕೀಯ ಚಿಕಿತ್ಸೆ ನೀಡುವುದು ಮಾತ್ರವಲ್ಲದೆ ಅವರಲ್ಲಿ ಮಾನಸಿಕ ಧೈರ್ಯ ಮತ್ತು ಜೀವನದ ಬಗ್ಗೆ ವಿಶ್ವಾಸ ತುಂಬುವ ಕೆಲಸವನ್ನು ವೈದ್ಯರು ಮಾಡಬೇಕು. ಸಾರ್ವಜನಿಕರು ವೈದ್ಯರನ್ನು ತಮ್ಮ ಮನೆಯಲ್ಲಿ ದೇವರಂತೆ ಕಾಣುತ್ತಾರೆ. ಆ ಪವಿತ್ರ ನಂಬಿಕೆ ಮತ್ತು ಸ್ಥಾನಮಾನವನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ವೈದ್ಯಕೀಯ ತಂಡದ ಮೇಲಿದೆ. ನಾರಾಯಣ ಹೆಲ್ತ್ ಸಂಸ್ಥಾಪಕ ಡಾಕ್ಟರ್ ದೇವಿ ಶೆಟ್ಟಿ ಅವರ ಸೇವೆಯನ್ನು ಶ್ಲಾಘಿಸಿದ ಸಂಸದರು, ಕೋವಿಡ್ ಸಂಕಷ್ಟ ಸಮಯದಲ್ಲಿ ಇಡೀ ದೇಶಕ್ಕೆ ಮತ್ತು ಸರ್ಕಾರಕ್ಕೆ ಅವರು ನೀಡಿದ ಮಾರ್ಗದರ್ಶನವನ್ನು ಸ್ಮರಿಸಿದರು. ಇದೇ ವೇಳೆ ಹೊಸ ಸೇವೆಗಳ ವಿಸ್ತರಣೆಗೆ ಕಾರಣರಾದ ಕರ್ನಾಟಕ ಕ್ಲಸ್ಟರ್ ನಿರ್ದೇಶಕ ಡಾಕ್ಟರ್ ವಿಜಯ್ ಸಿಂಗ್ ಮತ್ತು ಫೆಸಿಲಿಟಿ ನಿರ್ದೇಶಕ ಡಾಕ್ಟರ್ ಉತ್ತಮ್ ಶರ್ಮಾ ಅವರನ್ನು ಸಂಸದರು ಅಭಿನಂದಿಸಿದರು. ಮಧ್ಯ ಕರ್ನಾಟಕ ವೈದ್ಯಕೀಯ ಹಿಂದೆಲ್ಲ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದರೂ ಚಿಕಿತ್ಸೆಗಾಗಿ ಬೆಂಗಳೂರು ಅಥವಾ ಮಣಿಪಾಲಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಇಂದು ಗುಣಮಟ್ಟದ ಯುವ ವೈದ್ಯರ ದಕ್ಷತೆಯಿಂದ ಶಿವಮೊಗ್ಗವು ಇಡೀ ಮಧ್ಯ ಕರ್ನಾಟಕದ ಜನರನ್ನು ಆಕರ್ಷಿಸುವ ಪ್ರಮುಖ ಹೆಲ್ತ್ ಕೇರ್ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದು ರಾಘವೇಂದ್ರ ಅವರು ಹರ್ಷ ವ್ಯಕ್ತಪಡಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗರಾಣಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಖೇತ್ ಬಚಾವೋ ಅಭಿಯಾನ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು, ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ವೃದ್ಧಿಸುವ ನಿಟ್ಟಿನಲ್ಲಿ ರಾಷ್ಟ್ರವ್ಯಾಪಿ ಜಾಗೃತಿಯನ್ನು ಮೂಡಿಸುವ ಆಂದೋಲನವಾಗಿದೆ ಎಂದು ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಗಿರೀಶ್ ತಿಳಿಸಿದರು. ತಾಲೂಕಿನ ಅಮಟಕೊಪ್ಪ ಗ್ರಾಮದಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಕಸಬಾ ವತಿಯಿಂದ 2026-27 ಸಾಲಿನಲ್ಲಿ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಇತ್ತೀಚಿನ ವರ್ಷದಲ್ಲಿ ಕೃಷಿ ಕಾರ್ಯಕ್ಕೆ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆ ಹೆಚ್ಚಾಗುತ್ತಿದ್ದು, ಇದರಿಂದಾಗಿ ಮಣ್ಣಿನ ನೈಸರ್ಗಿಕ ಗುಣಮಟ್ಟ ಕಡಿಮೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ವಿಪರೀತವಾಗಿರುವ ರಾಸಾಯನಿಕ ಬಳಕೆ ಕೀಟನಾಶಕಗಳ ಸಿಂಪಡಣೆಯಿಂದಾಗಿ ಮನುಷ್ಯನ ಸಹಿತ ಪರಿಸರದಲ್ಲಿನ ಎಲ್ಲಾ ಪ್ರಾಣಿ ಪಕ್ಷಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದ್ದು, ಹಲವು ಸಣ್ಣಪುಟ್ಟ ಪಕ್ಷಿ ಸಂಕುಲ ವಿನಾಶದ ಅಂಚಿನಲ್ಲಿದೆ. ಪರಿಸರದಲ್ಲಿನ ಸಮಸ್ತ ಪ್ರಾಣಿ ಪಕ್ಷಿಗಳ ಸಮತೋಲನದಿಂದ ಮಾತ್ರ ಮನುಷ್ಯ ನೆಮ್ಮದಿಯಾಗಿ ಜೀವಿಸಲು ಸಾಧ್ಯ. ಈ ದೆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಕೀಟನಾಶಕದ ಬಳಕೆ ಕಡಿವಾಣ ಹಾಕಿ ಸಾವಯವ ಕೃಷಿ ಪದ್ಧತಿಯನ್ನು ಹೆಚ್ಚಿನ ಆದ್ಯತೆ ನೀಡಿ ಮಣ್ಣಿನ ನೈಸರ್ಗಿಕ ಗುಣಮಟ್ಟ ಕಾಪಾಡಿಕೊಳ್ಳಬೇಕಾಗಿರುವುದು ಇಂದಿಗೆ ತುರ್ತು ಅಗತ್ಯವಾಗಿದೆ ಎಂದು ತಿಳಿಸಿದರು. ರೈತರಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಮಣ್ಣಿನ ಪರೀಕ್ಷೆ ಆಧಾರಿತ ಸಮತೋಲಿತ ರಸಗೊಬ್ಬರಗಳ ಬಳಕೆ ಉತ್ತೇಜಿಸುವುದು, ಅವೈಜ್ಞಾನಿಕ ರಸಗೊಬ್ಬರ ಬಳಕೆ ಕಡಿಮೆಗೊಳಿಸುವುದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರೈತರು ಹೆಚ್ಚು ಇಳುವರಿ ಹಾಗೂ ಉತ್ಪಾದನೆಗಾಗಿ ವಿಪರೀತ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಅವೈಜ್ಞಾನಿಕವಾಗಿ ಬಳಕೆ ಮಾಡುತ್ತಿರುವುದರಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಿದೆ. ಮಣ್ಣಿನ ಆರೋಗ್ಯದಲ್ಲಿ ಸುಸ್ಥಿರತೆ ಕಾಪಾಡಿಕೊಳ್ಳಲು ಅರಿವು ಮೂಡಿಸುವ ಅವಶ್ಯಕತೆ ಹೆಚ್ಚಾಗಿದೆ ಎಂದರು. ಅಡಿಕೆ, ಬಾಳೆ ಮತ್ತು ಶುಂಠಿ ಬೆಳೆಗಳ ಪೋಷಕಾಂಶ ಮತ್ತು ಕೀಟ ರೋಗ ಬಾಧೆ ನಿರ್ವಹಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ, ಮಣ್ಣಿನ ಮಹತ್ವ ಮತ್ತು ಸಾವಯವ ನೈಸರ್ಗಿಕ ಕೃಷಿ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ರೇಖಾ ಖೇತಿ ಬಚಾವೋ ಅಭಿಯಾನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಮತ್ತು ಉದ್ದೇಶವನ್ನು ತಿಳಿಸಿದರು. ಕಸಬಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಹಂಪಣ್ಣ ಮಾತನಾಡಿ, 2026-27 ಸಾಲಿನ ಮುಂಗಾರು ಹಂಗಾಮಿಗೆ ರಿಯಾಯಿತಿ ದರದಲ್ಲಿ ರೈತರಿಗೆ ಮುಸುಕಿನ ಜೋಳ, ತೊಗರಿ ಬಿತ್ತನೆ ಬೀಜ ವಿತರಿಸಲು ರೈತ ಸಂಪರ್ಕ ಕೇಂದ್ರದಲ್ಲಿ ಸಮರ್ಪಕ ದಾಸ್ತಾನು ಮಾಡಲಾಗಿದೆ ಎಂದು ತಿಳಿಸಿ, ಕೃಷಿ ಇಲಾಖಾ ಯೋಜನೆಗಳ ಮಾಹಿತಿ ಹಾಗೂ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ನೈಸರ್ಗಿಕ ಕೃಷಿ ಅಳವಡಿಸಿಕೊಳ್ಳಿ ಎಂದು ಹೇಳಿದರು. ಖೇತಿ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ತೊಗರಿ ಮಿನಿ ಕಿಟ್ಟನ್ನು ರೈತರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಸತ್ಯನಾರಾಯಣ ಮೂರ್ತಿ, ಪ್ರಮೋದ್, ಮಲ್ಲಿಕಾರ್ಜುನ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು, ಆತ್ಮತಾಂತ್ರಿಕ ವ್ಯವಸ್ಥಾಪಕಿ ಲತಾ, ರೈತ ಮುಖಂಡರು, ಪ್ರಗತಿಪರ ರೈತರು ಹಾಜರಿದ್ದರು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
7: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
6: ನಿನ್ ಮಾತಿನರ್ಥ,
7: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಹೆಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂಗಳು ಎಲ್ಲವೂ ಕೂಡ ನೆನಪಾಗುತ್ತೆ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆಯೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿ ಬಗ್ಗೆ ಆಗಾಗ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೀವಿ. ಇದರೊಟ್ಟಿಗೆ ಪರಿಸರದಲ್ಲಿರುವಂತಹ ಸಾಕಷ್ಟು ಜೀವಿಗಳ ಬಗ್ಗೆ ಕೂಡ ಒಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಕೂಡ ಹಂಚಿಕೊಳ್ತಾ ಇರ್ತೀವಿ. ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ನಾಯಿಯ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ಕೇಳಿ ತಿಳ್ಕೊಂಡ್ವಿ, ಅದು ಶೇಖರ್ ಗೌಳೇರ್ ಸರ್ ಅವರೊಟ್ಟಿಗೆ. ಹೌದು, ಇವತ್ತು ಕೂಡ ಇವರು ನಮ್ಮ ಜೊತೆ ಇದ್ದಾರೆ. ಶೇಖರ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಯಿಯ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋ ಆಸಕ್ತಿ ನನಗಿದೆ. ಯಾಕಪ್ಪ ಅಂದ್ರೆ ನಾನು ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ, ಸರಿ, ಏನಪ್ಪ ಅಂದ್ರೆ ನಾಯಿಗಳಿಗೆ ಒಂದಿಷ್ಟು ಸೂಪರ್ ಪವರ್ ಇರುತ್ತೆ. ಅವುಗಳ ಗ್ರಹಿಸುವಂತ ಅಂದ್ರೆ ವಾಸನೆಯ ಶಕ್ತಿ ತುಂಬಾನೇ ಹೆಚ್ಚಿಗೆ ಇರುತ್ತೆ, ಮನುಷ್ಯರಿಗಿಂತ ದುಪ್ಪಟ್ಟು ಇರುತ್ತೆ ಅಂತೆಲ್ಲ ಕೇಳಿದ್ದೀನಿ. ಇನ್ನು ನಾಯಿಗಳು ತುಂಬಾ ಆತ್ಮೀಯವಾದಂತಹ ಜೀವಿ ಅಂತ ಕೂಡ ಎಲ್ಲ ಹೇಳ್ತಾರೆ. ಹೀಗಿರುವಾಗ ನಿಮಗೂ ಕೂಡ ನಾಯಿಯೊಡನೆ ಒಂದು ಒಳ್ಳೆ ಆತ್ಮೀಯತೆ ಇತ್ತು, ಒಳ್ಳೆ ನೆನಪುಗಳು ಕೂಡ ಇದೆ. ಸೊ ನಮಗೊಂದಿಷ್ಟು ನಾಯಿಯ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ಬೋದಾ ಸರ್?
11: ಈ ನಾಯಿ, ನಾನು ಈಗಾಗಲೇ ಹೇಳಿದೆ, ನಮ್ಮ ಕೃಷಿ ಯಾವಾಗ ಆರಂಭ ಆಯಿತು ಆವಾಗ ಮನುಷ್ಯ ಈ ನಾಯಿನ ಸಾಕಲಿಕ್ಕೆ ಆರಂಭ ಮಾಡ್ತಾನೆ ಅಂತ ಹೇಳಿ. ಈ ನಾಯಿಗೆ ಗ್ರಹಣ ಶಕ್ತಿ ಇದೆಯಲ್ಲ, ವಾಸನಾ ಶಕ್ತಿ ಇದೆಯಲ್ಲ, ಅದು ಮನುಷ್ಯನ 10,000 ಪಟ್ಟು ಜಾಸ್ತಿ ಇದೆ. ಅಷ್ಟು ಫಾಸ್ಟಾಗಿ ಸ್ಮೆಲ್ ಮಾಡಿ, ನಿಮ್ಮ ಬಟ್ಟೆಯನ್ನು ಸ್ಮೆಲ್ ಮಾಡಿ ನೀವೇ ಅಂತ ಕಂಡಿಡಿದ್ಬಿಡುತ್ತೆ ಅದು. ನಿಮ್ಮ ಶೂನ ಸ್ಮೆಲ್ ಮಾಡಿ ನೀವೇ ಅಂತ ಕಂಡಿಡಿದ್ಬಿಡುತ್ತೆ, ಅಷ್ಟು ಗ್ರಹಣ ವಾಸನಾ ಶಕ್ತಿ ಇದೆ ಅದಕ್ಕೆ. ಆಮೇಲೆ ಅದಕ್ಕೆ ನಾವು ನಿಮ್ಮನ್ನು ನೋಡ್ತಾ ಇದ್ದಾವಲ್ಲ, ಅದೇ ಥರ ಅದು ಕೂಡ ದೃಷ್ಟಿ ಬಿಟ್ಟು ನೋಡುತ್ತೆ, ನಿಮ್ಮನ್ನು ರೆಕಗ್ನೈಸ್ ಮಾಡುತ್ತೆ, ನಿಮ್ಮನ್ನು ಪರಿಚಯ ಇಟ್ಕೊಡುತ್ತೆ.
12: ಓಕೆ,
11: ಹೀಗಾಗಿ ಕಣ್ಣಿನ ಶಕ್ತಿನೂ ಇದೆ, ಕೇಳುವ ಶಕ್ತಿಯೂ ಇದೆ, ಮತ್ತು ಅಲ್ಲಿ ವಾಸನಾ ಶಕ್ತಿನೂ ಕೂಡ ಇದೆ, ಮತ್ತು ಓಡುವ ಶಕ್ತಿನೂ ಕೂಡ ಇದೆ. ಈ ಎಲ್ಲ ಶಕ್ತಿಗಳು ಇರೋದ್ರಿಂದ ಮನುಷ್ಯ ತನ್ನ ಸಂಗಾತಿಯನ್ನು ಮಾಡ್ಕೊಳ್ತಾನೆ ಈ ನಾಯಿನ. ಹಾಗಾಗಿ ಈ ಮಿಲಿಟರಿಯಲ್ಲಿ ಮತ್ತೆ ಪೊಲೀಸ್ನವ್ರು ಕೂಡ ಈ ನಾಯಿಗಳನ್ನು ಸಾಕ್ತಾರೆ.
12: ಶ್ವಾನದಳ ಅಂತಾನೆ ಇದೆ.
11: ಹಾಂ, ಶ್ವಾನದಳ ಇದೆ. ಹೀಗಾಗಿ ಅದು ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಮತ್ತೆ ನಾಯಿ ಅಂದ್ರೆ ಎಷ್ಟೋ ಸಾರಿ ನಾವು ಕೀಳಾಗಿ ನೋಡ್ತೇವೆ, ನಾಯಿಗಿಂತ ಕೀಳು ಅಂತ ಹೇಳ್ತೇವೆ ನಾವು ಎಷ್ಟೋ ಸಾರಿ, ಆಮೇಲೆ ನಾಯಿಗಿಂತ ಕಡೆ ಅಂತ ಹೇಳ್ತೇವೆ, ಆಮೇಲೆ ನಾಯಿಯಷ್ಟು ನಿಯತ್ತಿಲ್ಲ ಅಂತ ಎಷ್ಟೋ ಸಾರಿ ಹೇಳ್ತೇವೆ ನಾವು. ಹೀಗಾಗಿ ಅಂಥ ಒಳ್ಳೆ ಗುಣಗಳು ನಾವು ನಾಯಿಗಿರೋದ್ರಿಂದ ಅದನ್ನೇ ಹೊಗಳ್ಬೇಕೆ ಹೊರತು ನಾವು ನಾಯಿನ ನಾರಾಯಣನ ದೇವರು ಅಂತ ನಾವು ಕೂಡ ಹೇಳ್ತೇವೆ,
12: ನಾಯಿ ನಾರಾಯಣನ ರೂಪ
11: ನಾರಾಯಣ ದೇವರು ಅಂತ ಹೇಳ್ತೇವೆ, ದತ್ತಾತ್ರೇಯ ಅವನ ವಾಹನ ಅಂತ ಕೂಡ ಹೇಳ್ತೇವೆ. ಅಷ್ಟೊಂದು ಅಪರೂಪವ ದೇವರ ಸಮಾನ ಅಂತ ಕೂಡ ಹೇಳ್ತೇವೆ, ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ನಿಷ್ಠೆಯ ನಾಯಿ ಅದು. ಇನ್ನೊಂದು ಉತ್ತಮವಾದ ಉದಾಹರಣೆ ಅಂತಂದರೆ, ನಾನು ಬದ್ರಿನಾಥ್ಗೆ ಹೋದಾಗ ಎಲ್ಲರೂ ಭಾಳ ಜನ ಅವರೆಲ್ಲ ಬದ್ರಿನಾಥ್ ಪುಣ್ಯ ಸ್ನಾನ ಮಾಡೋಕೆ ಹೋಗ್ಬಿಟ್ರು. ನಾನು ಒಂದು ಎರಡು ಮೂರು ಜನ ಕರ್ಕೊಂಡು ಅಲ್ಲಿಂದ ಎಲ್ಲಿ ಎಷ್ಟು ದೂರ ಅಂದರೆ ಒಂದು 6-9 ಕಿಲೋಮೀಟರ್ ದೂರದಲ್ಲಿ ವಸುಧಾರ ಅಂತ ಒಂದು ಜಲಪಾತ ನೋಡೋಕೆ ಹೋದ್ವಿ. ಆ ವಸುಧಾರ ಜಲಪಾತಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಭೀಮ ಬಂಡೆ ಅಂತ ಇದೆ. ಆ ಭೀಮ ಬಂಡೆ ಅಂದರೆ ಅಲ್ಲಿ ದ್ರೌಪದಿ, ರಾಮ, ಲಕ್ಷ್ಮಣ, ಸೀತೆ, ಸಾರಿ ಯಾರು ಪಂಚಪಾಂಡವರು ಕಾಣಿಸ್ತದೆ, ಅವರೆಲ್ಲ 5 ಜನ ಅವರು ಸ್ವರ್ಗಾರೋಹಿಣಿ ಪರ್ವತಕ್ಕೆ ಹೋಗೋ ದಾರಿ ಅದು. ಸ್ವರ್ಗಾರೋಹಿಣಿ ಪರ್ವತಕ್ಕೆ ಹೋಗೋ ದಾರಿಯಲ್ಲಿ ನಾವು ಹೋದ್ವಿ. ಅಲ್ಲಿ ವಸುಧಾರ ಜಲಪಾತ ಅಂತ ನೋಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಒಂದು ದೃಷ್ಟಾಂತ ಬರುತ್ತೆ. ಆ ನೀರು ಯಾರ ತಲೆ ಮೇಲೂ ಬೀಳಲ್ಲ, ಯಾರ ತಲೆ ಮೇಲೆ ಬೀಳುತ್ತೆ ಅವರು ಪುಣ್ಯವಂತರು ಅಂತ ಹೇಳಿ. ಹಾಗಾಗಿ ಅವರೆಲ್ಲ 5 ಜನ ಪಾಂಡವರು ಸ್ವರ್ಗಾರೋಹಿಣಿ ಪರ್ವತಕ್ಕೆ ಹೋಗ್ತಾರೆ. ಸ್ವರ್ಗಾರೋಹಿಣಿ ಪರ್ವತಕ್ಕೆ ಹೋಗ್ಬೇಕಾದ್ರೆ ಮೊದಲು 4 ಜನ ಸತ್ತೋಗ್ಬಿಡ್ತಾರೆ. 4 ಜನ ಸತ್ತೋಗಿ ಉಳ್ಕೊಂಡಿರೋನು ಧರ್ಮರಾಯ ಮಾತ್ರ.
12: ಓಕೆ,
11: ಆ ಧರ್ಮರಾಯ ಸ್ವರ್ಗಕ್ಕೆ ಹೋಗ್ಬೇಕು, ಅವನಿಗೊಬ್ಬನಿಗೆ ಅನುಮತಿ ಸಿಗುತ್ತೆ ನೀನು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳಿ. ಅಲ್ಲಿ ಎಲ್ಲ ಅವನ ವಿಚಾರಣೆ ನಡೆಯುತ್ತೆ. ಇವನ ಜೊತೆ ಒಂದು ನಾಯಿ ಇರುತ್ತೆ. ಆಮೇಲೆ ಈ ನಾಯಿ ಬಂದರೆ ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಪುಷ್ಪಕ ವಿಮಾನ ರೆಡಿ ಇದೆ, ನೀವು ಮಾತ್ರ ಹತ್ಬೋದು, ನಾಯಿಗೆ ಅವಕಾಶ ಇಲ್ಲ ಅಂತ ಹೇಳಿ. ಧರ್ಮರಾಯ ಹೇಳ್ತಾನೆ, ಆ ನಾಯಿ ನನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಸೇವಕ ಅಲ್ಲ, ಅದು ನನ್ನ ಯಜಮಾನನ ಥರನೇ ಅದು ನನ್ನ ಜೊತೆಗಿದೆ, ಅದನ್ನು ಕರ್ಕೊಂಡು ಹೋದ್ರೆ ಮಾತ್ರ ನಾನು ಸ್ವರ್ಗಕ್ಕೆ ಬರ್ತೇನೆ, ಇಲ್ಲ ನಾನು ಭೂಮಿ ಮೇಲೆ ಇರ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಅನುಮತಿ ಕೊಟ್ಟು ಆ ನಾಯಿನೂ ಕೂಡ ಸ್ವರ್ಗಕ್ಕೆ ಹೋಗುತ್ತೆ. ಇಂಥ ಅನೇಕ ಉದಾಹರಣೆಗಳು ಸಾಹಿತ್ಯದಲ್ಲಿ ನಾಯಿ ಬಗ್ಗೆ ಸಾಕಷ್ಟು ಕಥೆಗಳು ದೃಷ್ಟಾಂತಗಳು ಇವೆ. ಹಾಗಾಗಿ ನಾಯಿ ನಾವು ಎಲ್ಲೋ ಕೆಲವು ಕಡೆ ಕುನ್ನಿ ಅಂತ ಕರೀತಾರೆ. ಕುನ್ನಿ ಅಂತಂದ್ರೆ ಒಂಥರ
12: ಕುನ್ನಿ ಅಂತ,
11: ಅದು ಒಂದು ಕನಿಷ್ಠ ಅಂತ ಹೇಳಿ, ಅದು ಎಲ್ಲೋ ಒಂದು ಕಡೆ. ಆದರೆ ನಾಯಿಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವ ಇದೆ ಅಂತ ಹೇಳ್ಬೋದು. ಎಲ್ಲ ಅದು ತನ್ನ ಯಜಮಾನನಿಗೋಸ್ಕರ ಏನು ಬೇಕಾದರೂ ಮಾಡುತ್ತೆ. ಅದು ಮನೆ ಕಾಯುತ್ತೆ, ಆಮೇಲೆ ಕುರಿಗಳನ್ನು ಕಾಯುತ್ತೆ, ದನಗಳನ್ನು ಕಾಯುತ್ತೆ, ಎಲ್ಲದಕ್ಕೂ ಕೂಡ ರಕ್ಷಣೆ ಆಗಿ ನಿಲ್ತಕ್ಕಂಥ ಒಂದು ಪ್ರಾಣಿ ಅಂದರೆ ಈ ನಾಯಿ ಅಂತ ಹೇಳ್ಬೋದು. ಈ ನಾಯಿ ಅದರಲ್ಲಿ ಒಂದು ನಾಯಿ ಇದೆಯಲ್ಲ, ಅದರಲ್ಲಿ ಬೇರೆ ಬೇರೆ ತಳಿಯ ನಾಯಿಗಳಿದ್ದಾವೆ.
12: ಖಂಡಿತ ಸರ್, ಹೌದು.
11: ಆಮೇಲೆ ನಾಯಿಗಳ ಆಕಾರ, ಗಾತ್ರ, ಆಕಾರ ಮತ್ತು ಅದರ ಬಣ್ಣ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇದ್ದಾವೆ. ಆದರೆ ಅವುಗಳ ದೇಹದ ರಚನೆ ಇದೆಯಲ್ಲ, ಬೋನ್ಸು ಅವೆಲ್ಲ ಎಲ್ಲ ಒಂದೇ ಥರ, ಸ್ಟ್ರಕ್ಚರ್ ಇಸ್ ಸಿಮಿಲರ್. ಆದರೆ ಅವುಗಳ ಕಲರು ವೇರಿಯೇಷನ್ ಆಗುತ್ತೆ, ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಲ್ಲಿ ಬಣ್ಣಗಳೆಲ್ಲ ಬದಲಾವಣೆ ಆಗುತ್ತೆ. ಮತ್ತು ಅದು ತಿನ್ನೋ ಆಹಾರದ ಮೂಲಕ ಅವುಗಳ ಬೇರೆ ಬೇರೆ ರೀತಿಯ ಆಕಾರಗಳು. ಒಂದು ದೊಡ್ಡ ಡೆನ್ ಅಂತ ಹೇಳಿ ನಾಯಿ ಇದೆ, ಅದು ಎತ್ತರ ಇರುತ್ತೆ. ಜ್ಯೂಸ್ ಅಂತಕ್ಕಂಥ ಒಂದು ನಾಯಿ ಇದೆ, ಅದು ಎತ್ತರ ಇರುತ್ತೆ, ಒಂದು ಕುದುರೆ ಥರ ಇರುತ್ತೆ, ಅಷ್ಟು ಎತ್ತರದ ನಾಯಿನೂ ಕೂಡ ಇದೆ. ಸಣ್ಣ ಸಣ್ಣ ನಾಯಿಗಳು, ನಾನು ಜಪಾನಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ನಾಯಿ, 5-6 ಇಂಚು ಚಿಕ್ಕ ಚಿಕ್ಕ ನಾಯಿಗಳನ್ನು ಸಾಕ್ತಾರೆ ಅವರು. ಹೀಗಾಗಿ ಪ್ರಪಂಚದ ಅನೇಕ ಕಡೆ ಅನೇಕ ಜಾತಿಯ ನಾಯಿಗಳನ್ನು ಸಾಕ್ತಾರೆ. ಅವುಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿರ್ತಾರೆ, ನಮ್ಗೆ ಇಷ್ಟವಾದ ಹೆಸರುಗಳನ್ನು ಇಟ್ಟು ಅವುಗಳನ್ನು ಕರೀತಾರೆ. ಹೀಗಾಗಿ ನಾಯಿ ಅತ್ಯಂತ ಪ್ರೀತಿ ಕೊಡ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳ್ಬೋದು. ಆಮೇಲೆ ವಿಶೇಷವಾಗಿ ಹೇಳೋದಾದರೆ ಈ ನಾಯಿ ಗುಂಪಿನಲ್ಲಿರುತ್ತೆ, ಗುಂಪಿನಲ್ಲಿರುತ್ತೆ. ಮತ್ತು ಒಂದು ಹೆಣ್ಣು ನಾಯಿ ಇದ್ದು ಒಂದು 3-4 ಗಂಡುಗಳಿರುತ್ತೆ. ಮತ್ತು ಅದು ಸುಮಾರು 6 ತಿಂಗಳು ಆದಮೇಲೆ, 6 ತಿಂಗಳು ಅಥವಾ 8 ತಿಂಗಳಿಗೂ ಅದು ಗರ್ಭಾವಸ್ಥೆ ಬರುತ್ತೆ, 5-6 ಮರಿಗಳನ್ನು ಹಾಕುತ್ತೆ. ಮರಿಗಳಿಗೆ ಲಾಲನೆ ಪಾಲನೆ ಮಾಡೋದೇ ಹೆಣ್ಣು ನಾಯಿನೇ, ಗಂಡು ನಾಯಿ ಏನು ಅಷ್ಟೊಂದು ಕಾಳಜಿ ತಗೊಳ್ಳಲ್ಲ. ಅದು ತನ್ನ ಸಂತಾನವನ್ನು ಬೆಳೆಸ್ಕೊಂಡು ಹೋಗುತ್ತೆ. ಅತಿ ಹೆಚ್ಚು ಸಂಖ್ಯೆಯ ವೇಗವಾಗಿ ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾಯಿಗಳು ಅವುಗಳ ಅವಾಂತರ ದೊಡ್ಡದು ಅಂತ ಹೇಳ್ಬೋದು. ಅವುಗಳಿಗೆ ಸರಿಯಾದ ಆಹಾರ ಇಲ್ಲ. ಮತ್ತು ಅದರಲ್ಲಿ 2 ಥರದ ನಾಯಿಗಳು, ಸಾಕು ನಾಯಿಗಳು ಬೇರೆ, ಬೀದಿ ನಾಯಿಗಳು ಬೇರೆ. ಬೀದಿ ನಾಯಿಗಳಿಗೆ ಯಾರೂ ವಾರಸುದಾರರಿಲ್ಲ. ಮತ್ತು ಬೀದಿ ನಾಯಿಗಳೇ ಹೆಚ್ಚು ಕಾಲ ಬದುಕೋದು. ಈ ಸಾಕು ನಾಯಿಗಳಿಗಿಂತ ನಾನು ಓದ್ದಾಗೆ ಸಾಕು ನಾಯಿಗಳು ಅವುಗಳ ವಯಸ್ಸು ಕಡಿಮೆ, ಆಯುಷ್ಯ ಕಡಿಮೆ. ಅದು ಬೀದಿ ನಾಯಿಗಳು ಹೆಚ್ಚು ಕಾಲ ಬದುಕುತ್ತೆ, ಯಾಕೆಂದರೆ ಏನು ಬೇಕಾದ್ರೂ ತಿನ್ನುತ್ತೆ. ಎಷ್ಟೋ ನಾಯಿಗಳು ಸತ್ತು ಹೋಗ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ಹೀಗಾಗಿ ನಾಯಿ ಬದುಕು ಅದು ಕೂಡ ನಮ್ಮ ಜೊತೆಗೇ ಅದು ಒಂದು ಜೀವನ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿದೆ. ಬಟ್ ಮನುಷ್ಯನಿಗೆ ಅದು ಎಲ್ಲ ರೀತಿಯಿಂದನೂ ಸಹಕಾರ ಕೊಡುತ್ತೆ.
12: ಓಕೆ, ಕೇಳಿಸ್ಕೊಳ್ತಾ ಇದಿಲ್ಲ ಸ್ನೇಹಿತರೆ, ನಾಯಿಯ ಬಗ್ಗೆ ಎಷ್ಟೊಂದೆಲ್ಲ ವಿಶೇಷತೆ ಇದೆ ಅಲ್ಲ. ಹೌದು ಶೇಖರ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಿದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಹಾಗೆ ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಕು ಪ್ರಾಣಿ, ಅದರಲ್ಲೂ ಎಲ್ಲರ ನೆಚ್ಚಿನ ಸಾಕು ಪ್ರಾಣಿ ನಾಯಿಯ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಶೇಖರ್ ಗೌಳೇರ್ ಸರ್ ಅವರು ಅವರ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಯಾಕಂದ್ರೆ ಅವರಿಗೆ ಸ್ವತಃ ವೈದ್ಯರೇ ಸಲಹೆ ನೀಡಿದ್ರಂತೆ, ನಿಮ್ಮ ಒಂದು ಒಂಟಿತನ ದೂರ ಆಗ್ಬೇಕು, ಹಾಗೆ ನಿಮ್ಮ ಒತ್ತಡ ಕಡಿಮೆ ಆಗ್ಬೇಕು ಅಂದ್ರೆ ಒಂದು ನಾಯಿಯನ್ನ ಸಾಕಿ ಅಂತ. ಹಾಗೆ ಅವರು ನಾಯಿಯನ್ನ ಸಾಕಿ ಅದರಿಂದ ಅವರ ಒತ್ತಡ ಒಂಟಿತನ ಎರಡು ಕೂಡ ಕಡಿಮೆ ಆಗಿತ್ತು ಅಂತ ಕೂಡ ಹೇಳ್ತಿದ್ರು. ಇನ್ನು ನಾಯಿಯ ಬಗ್ಗೆ ಪುರಾಣಗಳಲ್ಲಿ ಕೂಡ ನಾಯಿಯ ಬಗ್ಗೆ ಸಾಕಷ್ಟು ವಿಶೇಷತೆ ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರೆಸೋಣವಾ. ಶೇಖರ್ ಸರ್, ಈಗ ನಾಯಿಯನ್ನ ಕಾವಲುಗಾರನಾಗಿ ಕೂಡ ಇಟ್ಕೊಳ್ತಾರೆ, ಒಬ್ಬ ಆತ್ಮೀಯ ಜೀವಿಯ ಜೊತೆ ಕಾವಲುಗಾರನಾಗಿ ಕೂಡ ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
4: ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಕಡೆ ಎಲ್ಲ ತೋಟದ ಮನೆಗಳಲ್ಲಿ ಒಬ್ಬರೇ ಇರ್ತಾರೆ, ಆಮೇಲೆ ಒಂದೇ ಮನೆ ಇರುತ್ತೆ ಅಂತ ಅವರು ಒಂದೊಂದು ನಾಯಿ ಸಾಕ್ತಾರೆ. ಬಂದ ತಕ್ಷಣ ಬೊಗಳುತ್ತೆ ಅದು, ಮತ್ತೆ ಬೊಗಳುತ್ತೆ
5: ತೋಟ ಮನೆ ಮುಂದೆಲ್ಲ ನಾಯಿ ಇದೆ ಎಚ್ಚರಿಕೆ
4: ಹಾಕಿರ್ತಾರೆ, ಇದೆಲ್ಲ ಇರುತ್ತೆ. ಆಮೇಲೆ ನಾಯಿಗಳು ಸಾಮಾನ್ಯವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದರೆ ಅದು ಮೂತ್ರ ವಿಸರ್ಜನೆ ಮಾಡೋದ್ರ ಮೂಲಕ ತನ್ನ ಗಡಿಯನ್ನು ಅದು ಫಿಕ್ಸ್ ಮಾಡ್ಕೊಳ್ಳುತ್ತೆ, ಇದು ನನ್ನ ಜಾಗ ಅಂತ ಹೇಳಿ. ಹೊಸ ಹೊಸ ಜಾಗಗಳಿಗೆ ಹೋದಾಗೆಲ್ಲ ಅದು ಮೂತ್ರ ವಿಸರ್ಜನೆ ಮಾಡುತ್ತೆ. ಅಂದರೆ ಬೇರೆ ಕೆಲವು ಪ್ರಾಣಿಗಳಿಗೆ ಆ ಥರ ಒಂದು ತಮ್ಮ ಜಾಗಗಳನ್ನು ಕಬ್ಜಾ ಮಾಡ್ಕೊಳ್ಳೋಕ್ಕೋಸ್ಕರ ಆ ರೀತಿ ಮಾಡುವ ಒಂದು ಸ್ವಭಾವ ಇದೆ. ಅಂಥವು ಈ ಪ್ರಕೃತಿಯ ನಡುವೆ ನಾಯಿಗಳು ಭಾಳ ಮುಖ್ಯವಾಗಿ ಬದುಕುತ್ತೆ. ಅದರಲ್ಲೂ ಕೃಪಾಕರ ಸೇನಾನಿಯವರು ವೈಲ್ಡ್ ಡಾಗ್ಗಳ ಬಗ್ಗೆ, ಸೀಳು ನಾಯಿಗಳ ಬಗ್ಗೆ ಒಂದು ಪ್ಯಾಕ್ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದ್ದಾರೆ. ಅಂಥ ಅನೇಕ ನಾಯಿಗಳ ಬಗ್ಗೆ ಸಿನಿಮಾಗಳು ಕೂಡ ಬಂದಿವೆ. ಆದರೆ ಆನೆಸ್ಟಿ ಬಗ್ಗೆ ಎಲ್ಲರೂ ನಾವು ಹೊಗಳ್ತವೆ. ಹಾಗಾಗಿ ನಾಯಿ ಅಂತಕ್ಕಂಥದ್ದು ಕೀಳು ಒಂದು ಪ್ರಾಣಿ ಅಲ್ಲ, ಅದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳ್ಬೋದು. ಅದು ತನ್ನ ಯಜಮಾನನನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ, ನಿಯತ್ತಿನಿಂದ ಅದು ಇರುತ್ತೆ ಅಂತ ಹೇಳ್ಬೋದು. ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ನಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೇ ಇರತಕ್ಕಂಥ ನಾಯಿಗಳಿದ್ದಾವೆ. ಆಮೇಲೆ ನಾಯಿಗಳಿಗೆ ಭಾಳಷ್ಟು ತರಬೇತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವು ನಮಗೇನು ಬೇಕೋ ಅದನ್ನೆಲ್ಲ ಎತ್ಕೊಂಬಂದು ಕೊಡ್ತವೆ, ತರಕಾರಿ ತೊಗೊಂಬ ಅಂತ ತರಕಾರಿ ತಂದು ಕೊಡ್ತವೆ, ಇನ್ನೇನಾರು ತೊಗೊಂಬ ಅಂತ ಅದನ್ನು ತಂದು ಕೊಡ್ತವೆ. ಆ ಥರ ತರಬೇತಿಗಳನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಒಂದು ಕಾಲದಲ್ಲಿ ನಾಯಿಗಳನ್ನು ಸ್ಲೆಜ್ಗಳಂತ ಏನಿದ್ದು ಆ ಸ್ಲೆಜ್ಗಳನ್ನು ಎಳ್ಕೊಂಡು ಹೋಗ್ತಾ ಇದ್ವು. ಈಗ ಅಮೌಂಟ್ಸ್ ಏನಿದೆಯಲ್ಲ, ಅಂಟಾರ್ಟಿಕಾದಲ್ಲಿ ಹೆಚ್ಚು ಆರ್ಕಿಟಿಕ್ ರೀಜನ್ನಲ್ಲಿ ನಾಯಿಗಳು ಜಾಸ್ತಿ ಇದ್ದವು, ಸ್ಲೆಜ್ ನಾಯಿಗಳು ಅಂತ ಹೇಳಿ. ಅದು ಸಾಮಾನ್ಯವಾಗಿ ಫಾಕ್ಸ್ ಜಾತಿಗೆ ಸೇರಿರ್ತಕ್ಕಂಥದ್ದು, ತೋಳ ಇದೆಯಲ್ಲ ಅದು, ಮತ್ತು ಗೋಲ್ಡನ್ ಜಾಕಲ್ ಅಂತ ಇದೆ. ಗೋಲ್ಡನ್ ಜಾಕಲ್ ಅಂದರೆ ಅದು ಹಳದಿ ಬಣ್ಣದ ನರಿ ಅಂತ ಹೇಳಿ, ಅದ್ರ ಜಾತಿಗೆ ಸೇರಿರುತ್ತೆ. ಆಮೇಲೆ ಪ್ರತ್ಯೇಕವಾಗಿ ಒಂದು ಯಾವುದೋ ಒಂದು ನಾಯಿ ಡೋಡೋ ಪಕ್ಷಿ ಥರ ಎಕ್ಸ್ಟಿಂಕ್ಟ್ ಆಗುತ್ತೆ. ಆಮೇಲೆ ಸಾಮಾನ್ಯವಾಗಿ ನಾವು ಸಾಕ್ತಕ್ಕಂಥ ನಾಯಿಯ ತಳಿಗಳು ಜಾರಿಗೆ ಬರುತ್ತೆ. ಈಗ ಅನೇಕ ರೀತಿಯ ನಾಯಿಯ ತಳಿಗಳನ್ನು ನಾವು ನೋಡ್ಬೋದು. ಹಾಗಾಗಿ ನಾಯಿ ಭಾಳ ಒಂದು ಮುಖ್ಯವಾಗಿರ್ತಕ್ಕಂಥ ಜೀವಿ ಅಂತ ಹೇಳ್ಬೋದು. ಅದನ್ನು ಸಾಕೋದ್ರ ಮೂಲಕ ನಮ್ಮ ಬಿ ಪಿಯನ್ನು ಕಡಿಮೆ ಮಾಡ್ಕೋಬೋದು, ಒಬ್ಬ ಸಂಗಾತಿಯನ್ನು ಹುಡ್ಕೋಬೋದು. ನನ್ನ ಮಗಗೆ ಯಾವಾಗಾದರೂ ನಾನು ಕೇಳಿದ್ರೆ ನಾನು ಇದೆಲ್ಲ ಬೇಜಾರಾಗುತ್ತೆ ಅಂದರೆ ನಾಯಿ ಸಾಕು ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ಒಬ್ಬೊಬ್ಬರೇ ಇರ್ತಕ್ಕಂಥವ್ರು ನಾಯಿಯನ್ನು ಸಾಕ್ಬೋದು.
5: ನಾಯಿಯಲ್ಲಿ ಎಷ್ಟೇ ಬಗೆ ಎಷ್ಟೇ ತಳಿಗಳಿದ್ರು ಕೂಡ ಅದರ ದೇಹ ರಚನೆ ಸುಮಾರು ಒಂದೇ ರೀತಿ ಇರುವಂತದ್ದು ಅಂತ ಹೇಳಿದ್ರಿ ಅಲ್ವಾ ಸರ್?
4: ಹೌದು,
5: ಖಂಡಿತ ಸರ್. ನಾಯಿ ಅಂದ್ರೆ ಕೆಲವರು ಕೇವಲವಾಗಿ ನೋಡ್ತಾರೆ, ಆದ್ರೆ ನಾಯಿ ಅಂತ ಪ್ರಾಮಾಣಿಕ ಪ್ರಾಣಿ ಮತ್ತೊಂದಿಲ್ಲ ಅಂತ ಹೇಳಿದ್ರಿ. ನಾಯಿಯ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನ ಕೂಡ ತಿಳಿಸ್ಕೊಡ್ರಿ. ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಸರ್.
4: ನಿಮಗೂ ಕೂಡ ಧನ್ಯವಾದಗಳು.
3: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಶೇಖರ್ ಸರ್ ಅವರು ಅವರ ಒಂದು ಅಭಿಪ್ರಾಯವನ್ನು ಅನಿಸಿಕೆಯನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು ಅಲ್ವಾ? ಮತ್ತೊಮ್ಮೆ ಧನ್ಯವಾದಗಳು ಸರ್. ಕೇಳುಗರೆ, ಈ ನಾಯಿಗಳು ತುಂಬ ನಿಯತ್ತಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಪ್ರಾಣಿನೇ. ಅದರಲ್ಲೂ ನಾಯಿಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೀವು ಕೂಡ ತಿಳ್ಕೊಂಡ್ರಿ, ಸರ್ ಕೂಡ ಹೇಳ್ಕೊಟ್ರು. ಇನ್ನೊಂದೇನಪ್ಪಾ ಅಂದ್ರೆ, ಈ ನಾಯಿಗಳೇನಿದೆ ಇದು ಬಣ್ಣಗಳನ್ನ ಗುರುತಿಸಬಲ್ಲಂತಹ ಜೀವಿಗಳು. ಹೌದು, ಎಕ್ಸಾಂಪಲ್ ಆಗಿ ನೀಲಿ ಬಣ್ಣ, ಹಳದಿ ಬಣ್ಣ, ಹಾಗೆ ಇದರ ಛಾಯೆಗಳನ್ನ ಮಾತ್ರ ಗುರುತಿಸುತ್ತೆ. ಕೆಂಪು ಇನ್ನು ಹಸಿರುಗಳು ಇವುಗಳಿಗೆ ಕಪ್ಪು ಅಥವಾ ಬೂದು ಬಣ್ಣದಂತೆ ಕಾಣಿಸುತ್ತೆ. ಇನ್ನು ಪ್ರಪಂಚದಲ್ಲಿ ಸಾಕಷ್ಟು ವೇಗವಾದಂತಹ ನಾಯಿ ಒಂದಿದೆ, ಅದ್ಯಾವ್ದು ಗೊತ್ತಾ? ಅದನ್ನ ಗ್ರೇಹೌಂಡ್ ಅಂತ ಕರೀತಾರೆ. ಇದು ಅತ್ಯಂತ ವೇಗವಾಗಿರುವಂತಹ ನಾಯಿ ಕೂಡ. ಹೌದು ಗೆಳೆಯರೆ, ನಾಯಿಗಳಿಗೂ ನಮ್ಮ ಹಾಗೆನೇ ಭಾವನೆಗಳಿರುತ್ತೆ. ನಾವೇನಾದರೂ ಅದಕ್ಕೆ ಶಿಕ್ಷೆ ಕೊಟ್ರೆ ಅದು ಭಯ ಪಡುತ್ತೆ, ಪ್ರೀತಿ ಕೊಟ್ರೆ ಅದು ನಮಗೆ ಬದ್ಧವಾಗಿರುತ್ತೆ. ನಾಯಿ ನಿಮ್ಮ ಮಾತಿ ಕಿವಿ ಕೊಡ್ತಿಲ್ಲ ಅಂತಂದ್ರೆ ಅದನ್ನ ನೀವು ಗದರಿಸಬೇಡಿ. ಬದಲಿಗೆ ಅದು ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೆ ಬಹುಮಾನ ಕೊಟ್ಟು ಪ್ರಶಂಸಿಸಿ. ವಿಶೇಷವಾಗಿ ನಾಯಿಗಳನ್ನ ದತ್ತು ತೆಗೆದುಕೊಳ್ಳಿ. ಬೀದಿ ನಾಯಿಗಳನ್ನ ದತ್ತು ಪಡೆಯೋದ್ರಿಂದ ಅವುಗಳಿಗೆ ಹೊಸ ಬದುಕು ಸಿಗುತ್ತೆ. ಈ ಬಗ್ಗೆ ಒಂದು ಅಭಿಯಾನವನ್ನ ಕೂಡ ನೀವು ಮಾಡಬಹುದು. ಇನ್ನು ಮಳೆ ಬಂದಾಗ ಬೀದಿ ನಾಯಿಗಳು ನಿಮ್ಮ ಕಾಂಪೌಂಡ್ ಒಳಗೆ ಅಥವಾ ಎಲ್ಲೋ ಒಂದು ಸೂರ್ಯನಡಿ ಸುಮ್ಮನೆ ನಿಂತಿದೆ ಅಂದಾಗ ಅದನ್ನ ಗದರಿಸ್ಬೇಡಿ, ಅದಕ್ಕೆ ಹಾನಿ ಮಾಡಿಬಿಡಿ. ಹಾಗೆ ಹೆಚ್ಚು ಬಿಸಿಲು ಇದೆ ಅನ್ನುವಾಗ ಕೂಡ ನಾಯಿಗಳು ಹೊರಗೆ ನೀರು ಕುಡಿತಾ ಇದೆ ಅನ್ನುವಾಗ ಅವುಗಳಿಗೆ ತೊಂದರೆ ಕೊಡ್ಬಿಡಿ. ಅವುಗಳು ಕೂಡ ಜೀವಿಗಳೇ ಅಲ್ವಾ? ಹಾಗೆ ನಾಯಿಗಳು ಜೀವಿ ಅಲ್ವಾ ಅಂತ ಹೇಳಿ ಮನುಷ್ಯರು ತಿನ್ನುವಂತಹ ಚಾಕ್ಲೇಟು ಈರುಳ್ಳಿ ನಾಯಿಗಳಿಗೆ ಕೊಡಬೇಡಿ, ಯಾಕಪ್ಪ ಅಂದ್ರೆ ಅದು ವಿಷಕಾರಿಯಾಗಬಹುದು. ಈ ನಾಯಿಗಳಂದ್ರೆ ಕೇವಲ ಆಜ್ಞೆಯನ್ನ ಮಾಡೋದಲ್ಲ, ಅವುಗಳೊಂದಿಗೆ ಬಾಂಧವ್ಯವನ್ನ ಬೆಳೆಸ್ಕೊಳ್ಳಿ. ಇನ್ನು ನಿಮ್ಮ ಮುದ್ದಿನ ಸಾಕುಪ್ರಾಣಿ ಯಾವುದು ಅಂತ ಹೇಳಿ ನನಗೆ ಮೆಸೇಜ್ ಕೂಡ ಮಾಡಿ ಆಯ್ತಾ? ಕೇಳುಕರೆ, ಕೊನೆಯದಾಗಿ ಒಂದು ಮಾತು. ನಾಯಿಗಳು ನಮಗೆ ಬರೀ ಪ್ರೀತಿಯನ್ನ ನೀಡುತ್ತೆ, ಪ್ರತಿಯಾಗಿ ಅವು ಕೇಳೋದು ಸ್ವಲ್ಪ ಆಹಾರ, ಹಾಗೆ ನಿಮ್ಮ ಸ್ವಲ್ಪ ಸಮಯನ ಮಾತ್ರ. ಹಾಗಾಗಿ ನಾಯಿಗಳ ಮೇಲೆ ಕರುಣೆಯನ್ನ ತೋರಿ. ಅವುಗಳಿಗೆ ಒಂದು ಗುಟುಕು ನೀರು ಹಾಗೆ ಒಂದಿಷ್ಟು ಅನ್ನ ಹಾಕಿದ್ರು ಅದು ಪುಣ್ಯದ ಕೆಲಸ ಕೂಡ ಹೌದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಯಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮ

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕೇಳುಗರೆ, ನಮ್ಮ ಆರೋಗ್ಯದ ಬಗ್ಗೆ ಸೂಪರಾದ ಜಾಗೃತಿ ಮೂಡಿಸೋದಕ್ಕೆ ಒಂದು ಹೊಚ್ಚ ಹೊಸ ವಿಶೇಷ ಸರಣಿ ಕಾರ್ಯಕ್ರಮದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಇಡೀ ದೇಹಕ್ಕೆ ಒಂದು ಭದ್ರವಾದ ಅಡಿಪಾಯ ಅಂತಂದ್ರೆ ಅದು ನಮ್ಮ ಮೂಳೆಗಳು. ಮೂಳೆ ಚೆನ್ನಾಗಿದ್ರೆ ನಮ್ಮ ನಡಿಗೆ, ನಮ್ಮ ಲೈಫ್ ಎಲ್ಲವೂ ಸೂಪರ್ ಆಗಿರುತ್ತೆ. ಯಾವುದೇ ರೀತಿಯ ಮೂಳೆ ಮತ್ತು ಕೀಲು ಸಮಸ್ಯೆ ಇರಲಿ, ಅದಕ್ಕೆ ಅತ್ಯುನ್ನತ ಮಟ್ಟದ ಸಂಪೂರ್ಣ ಮತ್ತು ಸಮಗ್ರವಾದ ಚಿಕಿತ್ಸೆ ನೀಡುವಲ್ಲಿ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆ ಇವತ್ತು ಅತ್ಯಂತ ಮುಂಚೂಣಿಯಲ್ಲಿರುವ ಏಕೈಕ ಮತ್ತು ಸರ್ವಶ್ರೇಷ್ಠ ತಾಣವಾಗಿದೆ. ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನದಿಂದ ಹಿಡಿದು ಜಟಿಲವಾದ ಶಸ್ತ್ರಚಿಕಿತ್ಸೆಗಳವರೆಗೆ ಎಲ್ಲ ಆರ್ಥೋಪೆಡಿಕ್ ಚಿಕಿತ್ಸೆಗಳು ಒಂದೇ ಸೂರಿನಡಿ ಸಿಗುವ ಏಕೈಕ ನಂಬಿಕಸ್ಥ ಜಾಗ ಅಂತಂದ್ರೆ ಅದು ನಮ್ಮ ನಂಜಪ್ಪ ಲೈಫ್ ಕೇರ್ ಮಾತ್ರ. ಮಂಡಿ ಮತ್ತು ಸೊಂಟದ ಕೀಲು ಬದಲಾವಣೆ ಇರಬಹುದು, ಕ್ರೀಡಾ ಗಾಯಗಳೂ ಇರಬಹುದು, ಬೆನ್ನು ಮೂಳೆಯ ಸಮಸ್ಯೆಗಳು ಇರಬಹುದು, ಸಂಕೀರ್ಣ ಮೂಳೆ ಮುರಿತ ತುರ್ತು ಚಿಕಿತ್ಸೆ ಇರಬಹುದು, ಅಥವಾ ಅತ್ಯಂತ ಅಪರೂಪದ ಬಾಲ್ಯದ ಮೂಳೆ ದೋಷಗಳೇ ಇರಬಹುದು. ಪ್ರತಿಯೊಂದು ಆರ್ಥೋಪೆಡಿಕ್ ಸಮಸ್ಯೆಯ ಕಂಪ್ಲೀಟ್ ಚಿಕಿತ್ಸೆಗೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯೇ ಅಂತಿಮ ಮತ್ತು ಅತ್ಯುತ್ತಮ ಪರಿಹಾರ. ಸೊ ಇವತ್ತಿನಿಂದ ಶುರುವಾಗ್ತಾ ಇರೋ ಮೂಳೆಗಳ ಮಾತು ಕಂಪ್ಲೀಟ್ ಆರ್ಥೋಪೆಡಿಕ್ ಗೈಡ್, ಮಂಡಿ ನೋವಿಗೆ ಮುಕ್ತಿ, ಅಡ್ವಾನ್ಸ್ಡ್ ರೋಬೋಟಿಕ್ ಚಿಕಿತ್ಸೆಯ ಬಗ್ಗೆ ಈ ವಿಶೇಷ ಮೂಳೆ ಚಿಕಿತ್ಸಾ ಸರಣಿ ಕಾರ್ಯಕ್ರಮದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡೋದಕ್ಕೆ, ಮಾಹಿತಿ ನೀಡೋದಕ್ಕೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ಹೆಮ್ಮೆಯ ಮೂಳೆ ಚಿಕಿತ್ಸಾ ತಜ್ಞರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರೇ ಡಾಕ್ಟರ್ ಪ್ರೇಮ್ ಎಸಿ ಅವರು. ಇವರು ಏಮ್ಸ್ ಮತ್ತು ಜಿಪ್ಮನ್ ನಂತಹ ದೇಶದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಗಳಲ್ಲಿ ತರಬೇತಿ ಪಡೆದು ರೋಬೋಟಿಕ್ಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಆರ್ಥೋಸ್ಕೋಪಿಕ್ ಸ್ಪೋರ್ಟ್ಸ್ ಮೆಡಿಸಿನ್, ಸ್ಪೈನ್ ಸರ್ಜರಿ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಮತ್ತು ಡಿಫಾರ್ಮಿಟಿ ಕರೆಕ್ಷನ್ ನಲ್ಲಿ ಅತಿ ಹೆಚ್ಚು ಪರಿಣಿತಿ ಹೊಂದಿರುವ ನುರಿತ ವಿಶ್ವ ದರ್ಜೆಯ ವೈದ್ಯರು. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಶೇಷ ಸರಣಿಯಲ್ಲಿ ನಾವು ಪ್ರಮುಖವಾಗಿ ಚರ್ಚಿಸಬೇಕಾಗಿರೋದು ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವರಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ಳುವ ಮಂಡಿ ನೋವಿನ ಸಮಸ್ಯೆ ಮತ್ತು ಅದಕ್ಕೆ ಇರುವ ಅತ್ಯಾಧುನಿಕ ಪರಿಹಾರದ ಬಗ್ಗೆ. ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯು ಈಗ ಮಂಡಿ ಚಿಪ್ಪು ಬದಲಾವಣೆ ಚಿಕಿತ್ಸೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದೆ. ಅದೇ ಅಡ್ವಾನ್ಸ್ಡ್ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ. ಹೌದು, ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಈ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಅತ್ಯುನ್ನತ ಮಟ್ಟದ ನಿಖರತೆಯನ್ನು ಪಡೆಯಬಹುದು. ಇದು ಅತ್ಯಂತ ಸೂಕ್ಷ್ಮ ಮತ್ತು ಕನಿಷ್ಠ ರಂಧ್ರದ ಮೂಲಕ ಮಾಡುವ ಚಿಕಿತ್ಸೆಯಾಗಿದ್ದು ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗಳಿಗೆ ಅತಿ ಕಡಿಮೆ ನೋವು ಮತ್ತು ಅಸ್ವಸ್ಥತೆ ಇರುತ್ತೆ. ಮಂಡಿಯ ನಿಖರವಾದ ಜೋಡಣೆಗೆ ಈ ತಂತ್ರಜ್ಞಾನವು ಅತ್ಯಂತ ಸಹಕಾರಿಯಾಗಿದೆ. ನೀವು ಅಥವಾ ನಿಮ್ಮ ಮನೆಯ ಹಿರಿಯರು ಮಂಡಿ ನೋವಿನಿಂದ ಬಳಲ್ತಾ ಇದ್ರೆ ನೋವು ಮುಕ್ತ ನಡಿಗೆಯನ್ನು ಮತ್ತೆ ಪಡೆದುಕೊಳ್ಳಲು ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ರೋಬೋಟಿಕ್ ಮಂಡಿ ಚಿಪ್ಪು ಬದಲಾವಣೆ ಚಿಕಿತ್ಸೆಯು ಇವತ್ತು ಶಿವಮೊಗ್ಗದಲ್ಲಿ ಲಭ್ಯವಿರುವ ಅತ್ಯಂತ ಭರವಸೆಯ ತಾಣವಾಗಿದೆ. ಈ ವಿಷಯದ ಬಗ್ಗೆ ನಮ್ಮ ಜೊತೆ ಚರ್ಚಿಸಲು ಮತ್ತು ಸಂಪೂರ್ಣ ಮಾಹಿತಿ ನೀಡಲು ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್, ನಮ್ಮ ರೇಡಿಯೋ ಸ್ಟುಡಿಯೋಗೆ ಹಾಗೂ ಇವತ್ತಿನ ಈ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.
6: ಥ್ಯಾಂಕ್ ಯು
0: ಡಾಕ್ಟರ್. ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಇವತ್ತಿನ ದಿನಗಳಲ್ಲಿ ಮಂಡಿ ನೋವು ಅಥವಾ ಅಸ್ಥಿರಂಧ್ರತೆ ಸಮಸ್ಯೆ ಯುವಕರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರನ್ನೂ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು? ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ಬೋದಾ?
6: ಒಳ್ಳೆ ಪ್ರಶ್ನೆ ಕೇಳಿದೀರಾ. ಆಕ್ಚುಲಿ ಈಗಿನ ಜನರೇಷನ್ ಅಲ್ಲಿ ಕಂಪೇರ್ ಟು ನಮ್ಮ ತಾತ ಮುತ್ತಾತ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಫುಡ್ ಇಸ್ ವೆರಿ ಗುಡ್. ಮನೆಯಲ್ಲೇ ಪ್ರಿಪೇರ್ ಮಾಡ್ತಿದ್ವಿ, ಮತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಬೆಳೆಗಳು ಬೆಳೀತಿದ್ರು. ಕ್ಯಾಲ್ಸಿಯಂ ರಿಚ್ ಫುಡ್ ಇರ್ತಿತ್ತು. ಓಕೆ, ಹಂಗಾಗಿ ಬೋನ್ಸ್ ಗೆ ಮೇನ್ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ ಇದೆ. ಯು ವಿಲ್ ಗೆಟ್ ದಟ್ ಕ್ಯಾಲ್ಸಿಯಂ ಊಟದಲ್ಲೇ ಸಿಕ್ತಿತ್ತು. ಈಗೆಲ್ಲ ಏನಾಗ್ಬಿಟ್ಟಿದೆ, ಯಾರು ಗೊಬ್ಬರ ಯೂಸ್ ಮಾಡಿ ಬೆಳೆ ಅಂತ ಬೆಳೆಯಲ್ಲ, ಎಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದಾರೆ, ಮತ್ತೆ ಎಲ್ಲ ಪ್ಯಾಕೆಟ್ ಮೆಟೀರಿಯಲ್ಸ್ಗಳು. ಓಕೆ, ಅಂಡ್ ಇವತ್ ಪ್ರೊಸೆಸ್ ಮಾಡಿರೋ ಫುಡ್ ಒಂದ್ ವಾರ ಬಿಟ್ಟು ತಿಂತಿದೀವಿ ಪ್ಯಾಕ್ ಮಾಡ್ಕೊಂಡು. ಅದ್ರಲ್ಲಿರೋ ಪ್ರೋಟೀನ್ಸ್ ಅಂಡ್ ಅದ್ರಲ್ಲಿರುವಂತ ಕ್ಯಾಲ್ಸಿಯಂ ಕಂಟೆಂಟ್ ಎಲ್ಲ ಡಿಕ್ರೀಸ್ ಇದೆ. ಮತ್ತೆ ಈಗಿನ ಜನರೇಷನ್ ಹೆಂಗಿದೆ ಅಂದ್ರೆ, ದೇ ಆರ್ ಮೋರ್ ಅಡಿಕ್ಟೆಡ್ ಫಾರ್ ಫಾಸ್ಟ್ ಫುಡ್ಸ್. ಓಕೆ, ಚೈನೀಸ್ ಫುಡ್ಸ್, ಫಾಸ್ಟ್ ಫುಡ್ಸ್, ಅದು ಮತ್ತೆ ಅತಿಯಾದ ವೀಟ್ ಗೇನ್ ಆಯ್ತಿದ್ದಾರೆ. ಇಫ್ ಯು ಗೋ ಫಾರ್ ರಿಸರ್ಚ್ ನೀವು ನೋಡಿದ್ರೆ, ಇಂಡಿಯಾ ಇಸ್ ಆಲ್ಮೋಸ್ಟ್ ಥರ್ಡ್ ವರ್ಲ್ಡ್ ಅಲ್ಲ ಥರ್ಡ್ ಪೊಸಿಷನ್ ಇನ್ ಒಬೆಸಿಟಿ ಇನ್ ಅಡಲ್ಟ್ಸ್. ಒಬೆಸಿಟಿ ಅಂದ್ರೆ ಏನ್ದಿಗೆ? ನಾನು ಮೂಳೆ ಹತ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಿದ್ದೀನಿ ಅಂದ್ರೆ, ಅತಿಯಾದ ತೂಕ ಇದ್ದಾಗ ಪಿಲ್ಲರ್ಸ್ ಗಳು ಸ್ಟ್ರಾಂಗ್ ಇಲ್ಲ ಅಂದ್ರೆ, ಪಿಲ್ಲರ್ಸ್ ಅಂದ್ರೆ ಏನು, ನಮ್ಮ ಅಸ್ಥಿ ಪಂಜರ. ನಿಮ್ದು ಅಸ್ಥಿ ಪಂಜರ ಸ್ಟ್ರಾಂಗ್ ಇತ್ತಂದ್ರೆ ಯು ಕ್ಯಾನ್ ಬಿಲ್ಡ್ ಇಟ್. ನಿಮ್ ಮನೆ ಪಿಲ್ಲರ್ ಬಿಗಿ ಇತ್ತು ಅಂದ್ರೆ ಮನೆ ಮೂರ್ ಫ್ಲೋರ್ ಕಟ್ಬೋದು, ನಾಲ್ಕು ಫ್ಲೋರ್ ಕಟ್ಬೋದು. ನಿಮ್ ಅಸ್ಥಿ ಪಂಜರ ಬಿಗಿ ಇಲ್ಲ, ಸುಮ್ನೆ ಬಾಡಿ ವೇಟ್ ಗೇನ್ ಆಯ್ತಂದ್ರೆ ಸಣ್ಣ ಪುಟ್ಟ ಬಿದ್ರು ಫ್ರಾಕ್ಚರ್ ಆಗುತ್ತೆ. ಬಟ್ ಈಗ ನೀವು ಮಂಡಿ ನೋವು ಮತ್ತೆ ಮಂಡಿ ಮಂಡಿ ಆರ್ಥರೈಟಿಸ್ ಬಗ್ಗೆ ಕೇಳಿರೋದಕ್ಕೆ ಏನ್ ಕಾರಣ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಏನು, ಆಕ್ಟಿವಿಟೀಸ್ ಗಳು ಕಮ್ಮಿ ಮಾಡಿದ್ರು, ಎಲ್ಲ ಮೊಬೈಲ್ ಅಲ್ಲಿ ಇರ್ತಾರೆ, ಯಾರು ವಾಕ್ ಹೋಗಲ್ಲ, ಯಾರು ಯಾರಿಗೂ ದೈನಂದಿನ ಚಟುವಟಿಕೆಗಳು ಯಾವ ಇನ್ವಾಲ್ವ್ ಆಗಲ್ಲ, ಎಲ್ಲ ಸೇಫ್ಟಿ. ಮೊದ್ಲು ಅಟ್ಲೀಸ್ಟ್ ಹೊರಗಡೆ ಹೋಗಿ ಊಟ ಆಡ ಮಾಡಿ ಬರ್ತಿದ್ವಿ, ಈಗ ಝೊಮ್ಯಾಟೊ ಬಂತು ಮನೆಯಲ್ಲಿ ಕುಂತ ಆರ್ಡರ್ ಮಾಡ್ತೀವಿ. ಹಾಗಾಗಿ ಎಲ್ಲಾ ತರದ ಸೋಂಬೇರಿ ಆಗಿದ್ದೀವಿ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಅದು ಮೇನ್ ಇಂಪಾರ್ಟೆಂಟ್. ಬೋನ್ಸ್ ಅಲ್ಲಿ ಒಂದು ಕ್ವಾಲಿಟಿ ಇದೆ ಮೂಳೆಗಳಲ್ಲಿ, ಹೆಂಗೆ ಅಂದ್ರೆ ನೀನ್ ಮೆಕ್ಯಾನಿಕಲ್ ಆಗಿ ಅದಕ್ಕೆ ಒಂದ್ ಸ್ವಲ್ಪ ಸ್ಟ್ರೆಂತ್ ಆಗ್ತದ್ರೆ ವರ್ಕ್ ಮಾಡಿದ್ರೆ ಅದು ಇನ್ನೂ ಸ್ಟ್ರೆಂತ್ ಆಗುತ್ತೆ. ಆ ದೃಷ್ಟಿಯಿಂದ ನಾವ್ ಏನು ಕೆಲಸ ಮಾಡ್ತಿಲ್ಲ ಅಂದ್ಮೇಲೆ ಬೋನ್ಸ್ ಗಳು ವೀಕ್ ಆಗುತ್ತೆ. ಓಕೆ, ಮತ್ತೆ ಜಾಸ್ತಿ ವೇಟ್ ಗೇನ್ ಆಯ್ತಿದ್ದೀವಿ ಈಗಿನ ಆಹಾರನ ತಿಂದಿ ಅಂದ್ರೆ ಅಫ್ಕೋರ್ಸ್ ಜಾಸ್ತಿ ವೇಟ್ ಲೋಡ್ ನ ನೀವು ಫೌಂಡೇಶನ್ ಅಂದ್ರೆ ಅಸ್ಥಿ ಪಂಜರದ ಮೇಲೆ ಚೆನ್ನಾಗಿಲ್ದೋರು ಅಸ್ಥಿ ಪಂಜರದ ಮೇಲೆ ಆಗ್ತದೆ ಅಂದ್ರೆ ಅಫ್ಕೋರ್ಸ್ ಇದ್ರ ಗೋಫರ್ ಸವಿತಾ ಹೋಗುತ್ತೆ ಬೇಗನೆ. ಹಂಗಾಗಿ ಆಸ್ಟಿ ಆರ್ಥರೈಟಿಸ್ ಈಗಿಂದ 30-35 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗ್ತಿದ್ವಿ. ಓಕೆ, ಆಗ ಎಲ್ಲ ಹೆಂಗಿರ್ತಿತ್ತು, ಒಂದ್ 70-75 ಆದ್ಮೇಲೆ ಏನೋ
7: ಬರ್ತಿತ್ತು.
6: ಈಗ ಹೆಂಗ 30-35 ವರ್ಷಕ್ಕೆ, ಬಿಕಾಸ್ ಇಟ್ ಇಸ್ ಆಲ್ ಅಬೌಟ್ ಅವರ್ ಫುಡ್ ಹ್ಯಾಬಿಟ್ಸ್ ಮೇನ್ಲಿ. ಮತ್ತೆ ನಮ್ದು ದೈನಂದಿನ ಚಟುವಟಿಕೆಗಳು ಬಿಡ್ತಿದೀವಿ. ಓಕೆ, ಹಿಂಗಾಗಿ ನಮ್ದು ಈಗಿನ ಜನರೇಷನ್ ಅವರು ದೇರ್ ಆರ್ ಮೋರ್ ಪ್ರೋನ್ ಫಾರ್ ಆಸ್ಟಿಯೋ ಆರ್ಥರೈಟಿಸ್ ಆಲ್ಸೋ. ಓಕೆ, ಮತ್ತೆ ರಿಪೀಟೆಡ್ ಸಣ್ಣ ಪುಟ್ಟ ಟ್ರೋಮಾಗಳಾಗಿರ್ತವೆ ಪ್ರೀವಿಯಸ್ಲಿ, ಅದ್ ನೆಗ್ಲೆಕ್ಟ್ ಮಾಡಿರ್ತಾರೆ. ಎಕ್ಸಾಂಪಲ್, ಈಗ ಬಿದ್ದಿರ್ತಾರೆ ಬೈಕ್ ಅಲ್ಲಿ, ಏನ್ ಮಾಡ್ತಾರೆ, ಏ ಸರೋಗದ್ ಬಿಡು, ಹೋಗ್ಬಿಟ್ಟು ನಾಟಿ ಕಟ್ ಹಾಕ್ಸ್ಕೋಬರೋಣ.
7: ಓಕೆ,
6: ಆ ಬಿದ್ದಾಗ ನೀ ಹತ್ರ ಏನೋ ಫ್ರಾಕ್ಚರ್ ಆಗಿ ಏರ್ ಪೇರ್ ಆಗಿರುತ್ತೆ, ಅವ್ರ ನಾಟಿ ಕಟ್ಟನ್ ಏನು ನಾಲೆಡ್ಜ್ ಇರಲ್ಲ.
7: ಓಕೆ,
6: ಅವನ ಎಕ್ಸ್ರೇನೂ ಮಾಡ್ಸಲ್ಲ, ಎರಡು ಪಟ್ಟಿ ಹಾಕ್ತಾನೆ, ಒಂದ್ ಮೊಟ್ಟೆ ಹೊಡಿತಾನೆ, ಒಂದ್ ಎಲೆ ಹಾಕ್ತಾನೆ, ಕಟ್ಬಿಡ್ತಾನೆ.
7: ಓಕೆ,
6: ಅದು ನಮ್ದು ಮೂಳೆ ಹೆಂಗಿದೆ ಅಂದ್ರೆ ಮೂಳೆದ ವೈಶಿಷ್ಟ್ಯತೆ ಸಖತ್ತು ಸೂಪರ್ ಇದೆ. ನೀವ್ ಏನೇ ಮಾಡ್ಲಿ ಬಿಡ್ಲಿ ಮೂಳೆ ವಯಸ್ಸಿತ್ತು ಅಂದ್ರೆ ಕುಡ್ಕೊಬಿಡುತ್ತೆ. ಓಕೆ, ಸೊ ಅದ್ ನೀನ್ ಸರಿಯಾಗಿ ಜಾಗದಲ್ಲಿ ಸರಿಯಾಗಿ ಸ್ಟ್ರೈಟ್ ಮಾಡಿ ಕೂರ್ಸಿಲ್ಲ ಅಂದ್ರೆ ಡೊಂಕಾಗಿ ಕೂಡ್ಕೊಂಡಿರುತ್ತೆ. ಯಾವಾಗ ಡೊಂಕು ಕೂಡ್ಕೊಳ್ಳುತ್ತೋ ಅದು ಡೊಂಕುವಾಗಿ ವೇಟ್ ಬ್ಯಾಲೆನ್ಸ್ ಡೊಂಕುವಾಗಿ ಹೋಗುತ್ತೆ. ಹಂಗಾಗಿ ಅಸ್ಟಿ ಆರ್ಥರೈಟಿಸ್ ಜಾಸ್ತಿ ಆಗುತ್ತೆ. ಓಕೆ, ನಾನು ಏನ್ ಹೇಳ್ತೀನಪ್ಪ ಅಂದ್ರೆ ಈಗಿನ ಲೈಫ್ ಸ್ಟೈಲು, ಓಕೆ, ಮತ್ತೆ ಎಕ್ಸೆಸಿವ್ ಬಾಡಿ ವೇಟ್, ಯಾವಾಗ್ಲೂ ಟ್ರೋಮಾ ಆಗಿರುತ್ತೆ ಇಲ್ಲ ಫ್ರಾಕ್ಚರ್ ಆಗಿರುತ್ತೆ, ಅದಕ್ಕೆ ನಾಟಿ ಔಷಧಿ ತಗೊಂಡು ಬಿಟ್ಟಿರ್ತಾರೆ, ಇವಿಷ್ಟುಗಳು ಸೇರಿ ಬೇಗನೆ ಈಗಿನ ಜನರೇಷನ್ ಅಲ್ಲಿ ಆಸ್ಟಿ ಆರ್ಥರೈಟಿಸ್ ಆಯ್ತಿದೆ. ನೆಕ್ಸ್ಟ್, ನಮ್ ನಂಜಪ್ಪದಲ್ಲಿ ನೀವ್ ಕೇಳಿದ್ರಿ ಒಂದ್ ಒಳ್ಳೆ ಪ್ರಶ್ನೆ, ನಂಜಪ್ಪದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ. ಆಕ್ಚುಲಿ ನಂಜಪ್ಪ ಇಟ್ ಇಸ್ ಎ ನೇಮ್, ನಮ್ಮ ನಂಜಪ್ಪ, ನಮ್ಮ ಶಿವಮೊಗ್ಗ ನಮ್ಮ ನಂಜಪ್ಪ ದರ ಇಟ್ಸ್ ಎ ಲೈಕ್ ಎ ನೇಮ್. ಆಕ್ಚುಲಿ 36-37 ಪ್ಲಸ್, ಓಕೆ, ಅಲ್ಲಿಂದ ಹೆಲ್ತ್ ಸರ್ವಿಸ್ ಅಲ್ಲಿ ವಿತ್ ಆಧುನಿಕ ಟೆಕ್ನಾಲಜೀಸ್ ಗಳಲ್ಲಿ ಮುಂದಿರೋದು ನಮ್ ಶಿವಮೊಗ್ಗದಲ್ಲಿ ಅಂದ್ರೆ ನಂಜಪ್ಪ. ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ ನಂಜಪ್ಪದಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ ಅನ್ನಂಗಿಲ್ಲ. ಓಕೆ, ಎಸ್ಪೆಷಲಿ ನೀವು ಮೂಳೆ ಪ್ರಕಾರ ಕೇಳಿದಾಗ ನಾವು ಇನಿಷಿಯಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ, ಅಂದ್ರೆ ಬರೀ ಮೆಡಿಸಿನ್ ಕೊಟ್ಟು ಟ್ರಯಲ್ ನೋಡುತ್ತೀವಿ. ಅದರಿಂದ ಹಿಡಿದು ಇಂಟ್ರಾ ಆರ್ಟಿಕ್ಯುಲರ್ ಅಂದ್ರೆ ಜಾಯಿಂಟ್ ಒಳಗಡೆನೆ ಇಂಜೆಕ್ಷನ್ ಮಾಡುತ್ತವಿಂದ ಹಿಡಿದು ಫಿಸಿಯೋಥೆರಪಿ, ನೀ ರಿಪ್ಲೇಸ್ಮೆಂಟ್, ಅಡ್ವಾನ್ಸ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್, ಓಕೆ, ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಎಲ್ಲಾ ತರದ್ದು ಒಂದ್ ಸೌಲಭ್ಯ ಒಂದೇ ಕಡೆ ಸಿಗುತ್ತೆ ನಿಮ್ಗೆ. ಸೊ ಇದು ನಂಜಪ್ಪದ ಸ್ಪೆಷಾಲಿಟಿ.
8: ಓಕೆ ಡಾಕ್ಟರ್, ಈ ಮಂಡಿ ನೋವು ಅಥವಾ ಅಸ್ಥಿ ರಂಧ್ರತೆ ಯಾಕೆ ಬರುತ್ತೆ, ಯಾವ ಕಾರಣಕ್ಕಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ತಿಳಿಸ್ಕೊಟ್ರಿ. ನಂಜಪ್ಪ ಲೈಫ್ ಕೇರ್ ನಲ್ಲಿರೋ ಬೆಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಸರಳವಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಹಾಗೆ ಇನ್ನ ಮುಂದಿನ ಭಾಗದಲ್ಲಿ ಮಂಡಿ ನೋವಿಗೆ ಮುಕ್ತಿ, ಅಡ್ವಾನ್ಸ್ ರೋಬೋಟಿಕ್ ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸಿಕೊಡಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಮಂಡಿ ಗಟ್ಟಿಯಾಗಿದ್ರೆ ತಾನೆ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಜಬರ್ದಸ್ತಾಗಿ ರೌಂಡ್ಸ್ ಹಾಕೋದಕ್ಕೆ ಸಾಧ್ಯ ಅಲ್ವಾ. ಸೊ ಕೇಳುಗರೆ, ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ AC ಅವರ ಜೊತೆ ಈ ಹೆಲ್ತ್ ಟಾಕ್ನ ಹೀಗೆ ಮುಂದುವರಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ, ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ.

0: ವೆಲ್ಕಮ್ ಬ್ಯಾಕ್. ಪುಟ್ಟ ವಿರಾಮದ ನಂತರ ಮತ್ತೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಸಹಯೋಗದೊಂದಿಗೆ ಮೂಡಿ ಬರ್ತಾ ಇರೋ ವಿಶೇಷ ಆರೋಗ್ಯ ಸರಣಿ ಕಾರ್ಯಕ್ರಮ ಮೂಳೆಗಳ ಮಾತು, ಕಂಪ್ಲೀಟ್ ಆರ್ಥೋಪೆಡಿಕ್ ಗೈಡ್. ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಿಮ್ ಜೊತೆಗಿದ್ದೀನಿ. ಹಾಗೆ ನಮ್ಮ ಜೊತೆ ಇವತ್ತಿನ ವಿಶೇಷ ಅತಿಥಿಯಾಗಿ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ಕೂಡ ಇದ್ದಾರೆ. ಸೊ ಈಗ ಅವರು ಮಂಡಿ ನೋವಿಗೆ ಮುಕ್ತಿ, ಅಡ್ವಾನ್ಸ್ ರೋಬೋಟಿಕ್ ಚಿಕಿತ್ಸೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾರೆ, ಬನ್ನಿ ಕೇಳೋಣ. ಓಕೆ ಡಾಕ್ಟರ್, ಈ ಕಾರ್ಯಕ್ರಮದ ವಿರಾಮಕ್ಕೂ ಮುಂಚೆ ಮಂಡಿ ನೋವು ಅಥವಾ ಅಸ್ಥಿರಂಧ್ರತೆ ಸಮಸ್ಯೆ ಬಗ್ಗೆ, ಹಾಗೆ ಅವುಗಳು ಬರೋದಕ್ಕೆ ಕಾರಣಗಳು ತಿಳಿಸ್ಕೊಟ್ರಿ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ಗೊಂದಲ ಇದೆ. ಏನಪ್ಪಾ ಅಂದ್ರೆ, ರೋಬೋಟಿಕ್ ಸರ್ಜರಿ ಅಂತಂದ್ರೆ ರೋಬೋಟೇ ಸರ್ಜರಿ ಮಾಡುತ್ತಾ, ಅಥವಾ ಒಬ್ಬ ಅನುಭವಿ ಸರ್ಜನ್ ಆಗಿ ನೀವು ಅದನ್ನ ಆಪರೇಟ್ ಮಾಡ್ತೀರಾ, ಇದರ ಕಾರ್ಯವಿಧಾನ ಹೇಗಿರುತ್ತೆ ಅಂತ ಹೇಳ್ಬೋದಾ ಡಾಕ್ಟರ್?
1: ಸಾಮಾನ್ಯ ಜನಗಳಿಗೆ ರೋಬೋಟ್ ಅಂದ್ರೆ ಏನು ಅಂದ್ರೆ ಮೂವಿಗಳಲ್ಲಿ ನೋಡ್ಬಿಟ್ಟಿರ್ತಾರೆ, ರೋಬೋಟ್ ಅಂದ್ರೆ ಅದೊಂಥರ ಮನುಷ್ಯ ಇದ್ದಂಗೆ ಒಳಗಡೆ.
2: ಖಂಡಿತ.
1: ಓಕೆ, ಬಟ್ ಮೆಡಿಕಲ್ ಫೀಲ್ಡ್ ಅಲ್ಲಿ ರೋಬೋಟ್ ಇಸ್ ಡಿಫ್ರೆಂಟ್. ಓಕೆ, ನಾವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ, ಬಟ್ ರೋಬೋಟ್ ಎಲ್ಲಾ ಸರ್ಜರಿ ಮಾಡಲ್ಲ.
2: ಓಕೆ,
1: ರೋಬೋಟ್ ನಮ್ಗೆ ಸರ್ಜನ್ ಯಾರು ಮಾಡ್ತಿರ್ತಾರಲ್ಲ ಸರ್ಜರಿ, ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಹೆಂಗ್ ಹೆಲ್ಪ್ ಮಾಡತ್ತೆ ಅಂದ್ರೆ, ರಿಯಲ್ ಟೈಮ್ ಅಸೆಸ್ಮೆಂಟ್ ಮಾಡುತ್ತೆ. ಈಗ ಮಾಡ್ತಾ ಇರ್ತೀನಿ ನೋಡು, ಈ ತರ ಕಟ್ ಮಾಡು, ಈ ತರ ಕಟ್ ಮಾಡು, ಈ ತರ ಕಟ್ ಮಾಡು ಅಂತ ನನಗೆ ಇನ್ಪುಟ್ಸ್ ಕೊಡ್ತಾ ಹೋಗುತ್ತೆ ಆನ್ ಟೇಬಲ್. ಅದು ಆ ಇನ್ಪುಟ್ಸ್ ನಾವು ಯೂಸ್ ಮಾಡ್ಕೊಂಡು ನಾವೇ ಸರ್ಜರಿ ಮಾಡ್ತೀವಿ, ಬಟ್ ಅದ್ ನಮ್ಗೆ ಗೈಡ್ ಮಾಡುತ್ತೆ. ಸೊ ರೋಬೋಟ್ ಇಂಡಿಪೆಂಡೆಂಟ್ ಆಗಿ ಯಾವ ಸರ್ಜರಿ ಮಾಡಲ್ಲ, ಸರ್ಜನ್ ಸರ್ಜರಿ ಮಾಡ್ತಾನೆ, ಬಟ್ ರೋಬೋಟ್ ಸರ್ಜನ್ಗೆ ಐಡಿಯಾಸ್ಗಳು ಮತ್ತೆ ಕಟ್ ಎಲ್ ಮಾಡ್ಕೋಬೇಕು, ಎಷ್ಟು ಮಾಡ್ಕೋಬೇಕು, ಎಷ್ಟು ತೆಗಿಬೇಕು, ಎಷ್ಟು ಸಾಫ್ಟ್ ಟಿಶ್ಯೂ ನ ಡಿಸೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡ್ಬೇಕು. ಒಬ್ಬ ಮನುಷ್ಯ ಹೋಗಿ ಸರ್ಜರಿಗೆ ಹೋಯ್ತಾನೆ ಅಂದ್ರೆ ಅವಂದೇ ಅವನ್ಗಷ್ಟೇ ಗೊತ್ತಿರತ್ತೆ ಎಷ್ಟು ಪ್ಯಾನಿಕ್ ಇರ್ತಾನೆ ಅವ್ನ ಸರ್ಜರಿಗೆ ಅಂತ ಹೇಳಿ. ಅದ್ರಲ್ಲೂ ರೋಬೋಟ್ ಅಂದ್ರೆ ಇನ್ನೂ ಪ್ಯಾನಿಕ್ ಆಗ್ಬಿಡ್ತಾರೆ ಜನ. ಓಕೆ, ಡಾಕ್ಟರ್ ಇರಲ್ವೇನೋ, ಆಕ್ಚುಲಿ 100% ಸರ್ಜನ್ ಸರ್ಜರಿ ಮಾಡ್ತಾನೆ. ಅದು ನಮ್ಗೆ ಏನ್ ಹೆಲ್ಪ್ ಮಾಡತ್ತಂದ್ರೆ, ಆ ಸರ್ಜನ್ ಏನ್ ಮಾಡ್ತಾರಲ್ಲ ಅದನ್ನ ಫೈನ್ ಟ್ಯೂನ್ ಮಾಡಕ್ಕೆ. ಓಕೆ, ಇನ್ನು ಮಸ್ತ್ ಕ್ಲಿಯರ್ ಆಗಿ ಬರಕ್ಕೆ ಔಟ್ಕಮ್ ಅದಕ್ಕೆ ಹೆಲ್ಪ್ ಮಾಡತ್ತೆ.
0: ಸೊ ಈಗ ಸಾಂಪ್ರದಾಯಿಕ ಅಥವಾ ಮ್ಯಾನ್ಯುಯಲ್ ಮಂಡಿ ಚಿಪ್ಪು ಬದಲಾವಣೆ ಶಸ್ತ್ರಚಿಕಿತ್ಸೆಗಳಿಗಿಂತ ಈ ರೋಬೋಟಿಕ್ ತಂತ್ರಜ್ಞಾನ ಹೇಗೆ ಹೆಚ್ಚು ಸುರಕ್ಷಿತ ಮತ್ತು ಸುಧಾರಿತವಾಗಿರುತ್ತೆ ಅಂತ
1: ಹೇಳ್ತೀವಿ? ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಇನಿಷಿಯಲಿ ನಾವು ರೋಬೋಟಿಕ್ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ರೋಬೋಟ್ ಅನ್ನೋ ಕಾನ್ಸೆಪ್ಟ್ ಇದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಈಗ ನೀವು ನೋಡಿದ್ರೆ 1980 ಸ್ಟಾರ್ಟ್ ಆಗಿದೆ ರೀಪ್ಲೇಸ್ಮೆಂಟ್ ಸರ್ಜರೀಸ್. ಓಕೆ, ಆಗೆಲ್ಲ ರೋಬೋಟಿಕ್ ಇರ್ತದೆ, ಆಗ ಮ್ಯಾನುವಲ್ ಮಾಡ್ತೀವಿ. ಫಸ್ಟ್ ಎಲ್ಲ ಏನ್ ಬಂತು, ಓಕೆ ನಮ್ ಕಡೆ ಒಂದು 5 types ಆಫ್ ಮೆಕಾನಿಸಮ್ ಅಂತ ಹೇಳಿ, ಅದು ನಾರ್ಮಲ್ ಪೀಪಲ್ಸ್ ಅರ್ಥ ಆಗಲ್ಲ, ಜಸ್ಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಒಂದು 5 ವೆರೈಟಿ ಸರ್ಜರೀಸ್ ಗಳು ಬರ್ತವೆ. ಒಂದೇನು ಅನಾಟಮಿಕಲ್ ಅಂದ್ರೆ ಈಗ ಹೆಂಗಿದೆ ಬೋನು ಅದಕ್ಕೆ ತಕ್ಕಂತೆ ಕಟ್ ಮಾಡೋದು. ಓಕೆ, ಅಲೈನ್ಮೆಂಟ್ ಮಾಡೋದು, ಅನಾಟಮಿಕಲ್ ಅಲೈನ್ಮೆಂಟ್ ಅಂತ ಕರೀತೀವಿ. ಇನ್ನೊಂದೇನು ಮೆಕ್ಯಾನಿಕಲ್ ಅಲೈನ್ಮೆಂಟ್ ಅಂತ ಕರೀತೀವಿ. ಮೆಕ್ಯಾನಿಕಲ್ ಅಂದ್ರೆ ಏನು, ಬಾಡಿ ವೇಟ್ ಹೆಂಗೆ ನಿಮ್ಮ ಫುಲ್ ಅಪ್ಪರ್ ಬಾಡಿ ನಿಂತ್ಕೊಂಡಾಗ ಪೂರ ಕೆಳಗಡೆ ಹೋಗಿ ಮಂಡಿಗೆ ಹೋಗಿ ಮಂಡಿಯಿಂದ ಪಾದಕ್ಕೆ ಹೋಗಿ ನೆಲಕ್ಕೆ ಹೋಗುತ್ತೆ ತೂಕ ನಿಂತಾಗ. ತೂಕ ಯಾವ ಲೈನ್ ಅಲ್ಲಿ ಹೋಗುತ್ತೋ ಆ ಲೈನ್ಗೆ ತಕ್ಕಂತ ಸರ್ಜರಿ
2: ಮಾಡ್ತೀವಿ.
1: ಇದು ಎರಡಾಯ್ತು. ಇನ್ನೊಂದೇನು ಫಂಕ್ಷನಲ್ ಅಲೈನ್ಮೆಂಟ್ ಅಂತ ಕರಿ. ಫಂಕ್ಷನಲ್ ಅಲೈನ್ಮೆಂಟ್ ಅಂದ್ರೆ ಏನು, ಎಕ್ಸಾಕ್ಟ್ ಮೊದಲು ಈ ಆರ್ಥರೈಟಿಸ್ ಆಗಿನ ಮುಂಚೆ ಹೆಂಗಿತ್ತು ಅವ್ರದ್ದು ನೀ ಆದ್ರೆ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ಮತ್ತೆ ರಿಸ್ಟ್ರಿಕ್ಟೆಡ್ ಕೈನಮ್ಯಾಟಿಕ್ ಅಂತ ಕರಿತೀವಿ. ಓಕೆ, ಅದು ಹೆಂಗೆ ಅಂದ್ರೆ ಎರಡು ಕಾಂಬಿನೇಷನ್, ಒಂದು ಫಂಕ್ಷನಲ್ ಮತ್ತೆ ಮೆಕ್ಯಾನಿಕಲ್ ಎರಡು ಕಂಬೈನ್ ಮಾಡಿ ಸರ್ಜರಿಸ್ಕೊಂಡು ಮಾಡ್ತೀವಿ. ಇದು ನಮ್ಗೆ ರೋಬೋಟಿಕ್ಸ್ ಬಂದ ಮೇಲೆ ಇನಿಷಿಯಲಿ ಬರೀ ಮೆಕ್ಯಾನಿಕಲ್ ಕನ್ವೆನ್ಷನಲ್ ಮೆಥಡ್ ನಡೆಸ್ಕೊಂಡು ಮೆಕ್ಯಾನಿಕಲ್ ಮೆಥಡ್ ಇದು. ರೋಬೋಟಿಕ್ ಬಂದಾದ್ಮೇಲೆ ನಮ್ಗೆ ಏನ್ ಹೆಲ್ಪ್ ಆಯ್ತಪ್ಪ ಅಂದ್ರೆ ಎಲ್ರ ಬೋನು ಸೇಮ್ ಇರಲ್ಲ. ಓಕೆ, ನಾನು ಒಂದು 70 kg ಇರ್ತೀನಿ, ಉದ್ದ ಇರ್ತೀನಿ, ನನ್ ಬೋನ್ ಲೆಂತ್ ದೊಡ್ಡದಿರುತ್ತೆ. ಒಬ್ರು ಬರೀ 5 feet ಇರ್ತಾರೆ, ಅವ್ರ ಒಂದು 55 kg ಇರ್ತಾರೆ, ಅವ್ರ ಬೋನ್ ಲೆಂತ್ ಸಣ್ಣ ಇರುತ್ತೆ. ಓಕೆ, ಈ ಸಣ್ಣ ದಪ್ಪ ಇದ್ದಾಗ ಓಕೆ ನಾವೇ ಮಾಡ್ಬೇಕಾದ್ರೆ ಒಳಗಡೆ ಸರ್ಜರಿ ಮಾಡ್ಬೇಕಾದ್ರೆ ಈ ಪ್ಲೇಟ್ ಕರೆಕ್ಟ್ ಆಗುತ್ತೇನೋ ತೆಗಿತೀವಿ, ಇಲ್ಲ ಈ ಪ್ಲೇಟ್ ಕರೆಕ್ಟ್ ಆಗುತ್ತೇನೋ, ಹಿಂಗ್ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು, ಯಾವ ಪ್ಲೇಟ್ ಕರೆಕ್ಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಪ್ಲೇಟ್ಗಳು ಇಡ್ತಾ ಹೋಗ್ತೀವಿ. ಬಟ್ ಸಮಟೈಮ್ಸ್ ಏನಾಗುತ್ತೆ, ಆ ಪ್ಲೇಟ್ ಮಾಡ್ತಾರಲ್ಲ ಕಂಪ್ನಿಗಳು, ಆ ಪ್ಲೇಟ್ ಮಾಡೋ ಕಂಪ್ನಿಗೂ ಸಮಟೈಮ್ಸ್ ಆ ಬೋನ್ಗೂ ಸರಿಯಾಗಿ ಮ್ಯಾಚ್ ಆಗಲ್ಲ, ಅವಾಗ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಒಂದ್ ಸ್ವಲ್ಪ ದೊಡ್ಡದಾಗ್ಬೇಕಾಗಿರುತ್ತೆ, ಇಲ್ಲ ಸ್ವಲ್ಪ ಸಣ್ಣದಾಗ್ಬೇಕು, ಎಕ್ಸಾಕ್ಟ್ ಬೋನ್ ಲೆವೆಲ್ ಬರಲ್ಲ. ಅದನ್ನ ರಿಮೂವ್ ಮಾಡಕ್ಕೆ ರೋಬೋಟಿಕ್ಸ್ ಅಲ್ಲಿ ಏನ ನಮ್ಗೆ ಹೆಲ್ಪ್ ಆಗುತ್ತಪ್ಪ ಅಂದ್ರೆ, ಸರ್ಜರಿಗಿಂತ ಮುಂಚೆಗೆ ಪ್ಲಾನ್ ಮಾಡ್ತೀವಿ ಅವ್ರ ಬೋನ್ ಎಷ್ಟಿದೆ, 3D ಪ್ಲಾನಿಂಗ್ ಮಾಡ್ಕೊಳ್ತೀವಿ, ಅವ್ರ ಬೋನ್ ಎಷ್ಟು ಡಯಾಮೀಟರ್ ಇದೆ, ಎಷ್ಟು ಲೆಂತ್ ಇದೆ, ಏನಿದೆ, ಅವ್ರದ್ದು ಯಾವ ಲೆವೆಲ್ ಬರ್ತಿದೆ, ಅದಕ್ಕೆ ತಕ್ಕಂತೆ ನಾವು ಕಾನ್ಸ್ಟಿಟ್ಯೂಷನ್ ಮಾಡಿ ಅದಕ್ಕೆ ತಕ್ಕಂತೆ ಎಕ್ಸಾಕ್ಟ್ ಇಂಪ್ಲಾಂಟ್ ನ ಹಾಕಿದ್ರೆ, ಒಂದ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಇಂಪ್ಲಾಂಟ್ ಚೆನ್ನಾಗಿತ್ತು ಅಂದ್ರೆ ಪೇಷಂಟ್ ಮೊಬಿಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಆ ಇಂಪ್ಲಾಂಟ್ ಒಂದ್ಸತಿ ಹಾಕಿದ್ರೆ 10-12 ವರ್ಷಗಂಟನು ಬರುತ್ತೆ. ನೀವ್ ಏನ ರಾಂಗ್ ಇಂಪ್ಲಾಂಟ್ ಇಲ್ಲ ಸಣ್ಣದ್ ಹಾಕಿದ್ರಿ, ಇಲ್ಲ ದೊಡ್ಡದಾಕ್ರೆ ಟೈಟ್ ಆಗುತ್ತೆ, ಕಾಲ್ ಮೊಡ್ಚಕ್ಕಾಗಲ್ಲ, ಕೂರಕ್ಕಾಗಲ್ಲಾಗುತ್ತೆ, ಸಣ್ಣದ ಹಾಕಿದ್ರೆ ಲೂಸ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹಂಗಾಗಿ ರೋಬೋಟಿಕ್ಸ್ ನಮ್ಗೆ ಪ್ರಿಸೈಸ್ ಸೈಜ್ ಕಟಿಂಗ್ ಅಂದ ಅದಕ್ಕೆ ತಕ್ಕಂತೆ ಇಂಪ್ಲಾಂಟ್ ನ ಚಾಯ್ಸ್ ಮಾಡಕ್ ಹೆಲ್ಪ್ ಮಾಡುತ್ತೆ.
0: ಓಕೆ ಡಾಕ್ಟರ್, ಈಗ ಮಿನಿಮಲಿ ಇನ್ವೇಸಿವ್ ಅಪ್ರೋಚ್ ಅಥವಾ ಕನಿಷ್ಠ ರಂಧ್ರದ ಮೂಲಕ ಮಾಡುವ ಚಿಕಿತ್ಸೆ ಅಂತಂದ್ರೆ ಏನು? ಇದರಿಂದ ಮಂಡಿಯ ಸುತ್ತಮುತ್ತಲಿನ ಸ್ನಾಯುಗಳು ಮತ್ತು ಲಿಗಮೆಂಟ್ಗಳಿಗೆ ಆಗೋ ಹಾನಿಯನ್ನ ಹೇಗೆ ತಪ್ಪಿಸಬಹುದು ಅಂತ ಹೇಳ್ಬೋದಾ ಡಾಕ್ಟರ್?
1: ಆಕ್ಚುಲಿ ನಾರ್ಮಲಿ ಓಪನ್ ಮಾಡ್ತೀವಲ್ಲ ರೋಬೋಟಿಕ್ ಯೂಸ್ ಮಾಡಿದಾನೆ, ಆಗ ನೀರ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂದ್ರೆ ಒಂದ್ 10-15 cm ಸೆಂಟಿಮೀಟರ್ ಇನ್ಸಿಷನ್
2: ಕೊಡ್ತೀವಿ,
1: ಕಟ್ ಮಾಡ್ತೀವಿ. ಅದೇ ನಾನು ರೋಬೋಟಿಕ್ ಯೂಸ್ ಮಾಡ್ತೀನಿ ಅಂದ್ರೆ ಒಂದ್ 7-8 cm ಒಳಗಡೆ ಮುಗಿದೋಗ್ತದೆ. ಸೊ ಇನ್ಸಿಷನ್ ಕಡಿಮೆ ಆದಾಗ ಓಕೆ, ನೀನ್ ಜಾಸ್ತಿ ಕಟ್ ಮಾಡಿದ್ರೆ ಜಾಸ್ತಿ ನೋವು ಬರುತ್ತೆ, ಕರೆಕ್ಟ್, ಸಣ್ಣದಾಗ ಕಟ್ ಮಾಡಿದ್ರೆ ಸಣ್ಣದಾಗ ನೋವು ಬರುತ್ತೆ. ಸೊ ಪೇಷಂಟ್ ಗೆ ನೋವು ಕಡಿಮೆ ಆಗುತ್ತೆ, ಅಂಡ್ ಇಟ್ ವಿಲ್ ಬಿ ಲೈಕ್ ಎ ಸ್ಮಾಲ್ ಇನ್ಸಿಷನ್. ಆ ಸ್ಮಾಲ್ ಇನ್ಸಿಷನ್ ಅಲ್ಲಿ ನಾವು ಆಲ್ರೆಡಿ ರೋಬೋಟಿಕ್ಸ್ 3D ಇಮೇಜಿಂಗ್ ಪ್ಲಾನ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಹಂಗಾಗಿ ಆ ಸ್ಮಾಲ್ ಇನ್ಸಿಷನ್ ಒಳಗಡೆ ಕೆಲಸ ಮಾಡಿ ಅದು ಇಂಪ್ಲಾಂಟ್ ಹಾಕುವಾಗ ಬೇರೆ ಲಿಗಮೆಂಟ್ ಆಗಿರ್ಬೋದು, ಬೇರೆ ಟಿಶ್ಯೂಗಳಾಗಿರ್ಬೋದು, ಅಕ್ಕ ಪಕ್ಕ ಇರೋ ಮಾಂಸ ಖಂಡಗಳಾಗಿರ್ಬೋದು, ಓಕೆ, ಅವಕ್ಕೇನು ನಾವು ಹಾನಿ ಮಾಡಲ್ಲ.
2: ಓಕೆ,
1: ಅದೇ ನಾವು ನಾರ್ಮಲ್ ಓಪನಿಂಗ್ ಮೆಥಡ್ ಅಲ್ಲಿ ಮಾಡಿದಾಗ ಸ್ವಲ್ಪ ಇನ್ಸಿಷನ್ ದೊಡ್ಡದಾಗುತ್ತೆ. ಓಕೆ, ಮತ್ತೆ ಅದು ಹೇಳದ ಇಡ್ಕೊಂಡಾಗಿದ್ದಾಗ ಮತ್ತೆ ಅದಕ್ಕೆ ಸ್ವಲ್ಪ ಇಂಜುರಿ ಆಗೋದು, ಅದರಿಂದ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಪೇನ್ ಬರೋದು ಕಂಪೇರ್ ಟು ರೋಬೋಟಿಕ್ಸ್. ರೋಬೋಟಿಕ್ಸ್ ಮಾಡಿದಾಗ ಏನಾಗುತ್ತೆ, ಸಣ್ಣ ಇನ್ಸಿಷನ್ ಮಾಡ್ತೀವಿ, ಹಂಗಾಗಿ ಸಣ್ಣದಾಗಿ ಪೇನ್ ಇರುತ್ತೆ, ಅವನು ಪೇಷಂಟ್ ನೆಕ್ಸ್ಟ್ ಡೇನ ಕಂಫರ್ಟಬಲ್ ಆಗಿ ವಾಕ್ ಮಾಡ್ತಾನೆ. ಅದೇ ನಾರ್ಮಲ್ ಮಾಡಿದ್ರೆ ಒಂದಿನ ವೇಟ್ ಮಾಡಬೇಕು, 2 ದಿನ ವೇಟ್ ಮಾಡಬೇಕು, ಡಿಪೆಂಡ್ ಅಪಾನ್ ಸರ್ಜನ್ಸ್ ಟು ಸರ್ಜನ್ಸ್ ವೇರಿ ಆಗುತ್ತೆ, ಯಾವ ತರ ಕಟ್ ಆಗಿರುತ್ತೆ ಇನ್ಸಿಡರ್ ಅದ್ರ ಮೇಲೆಲ್ಲ ಕನ್ಸಿಡರ್ ಆಗುತ್ತೆ. ಬಟ್ ರೋಬೋಟ್ ವಿಲ್ ಗಿವ್ ಎ ಲೆಸ್ಸರ್ ಕಟ್, ಅಂಡ್ ಇನ್ ದಟ್ ಕಟ್ ಓನ್ಲಿ ವಿಲ್ ಫಿಟ್ ಇಂಪ್ಲಾಂಟ್ ಪ್ರಾಪರ್ಲಿ, ಅಂಡ್ ನೆಕ್ಸ್ಟ್ ಡೇನ್ ಇಮಿಡಿಯೇಟ್ಲಿ ಅವ್ನು ವಾಕ್ ಮಾಡೋದು ಕಂಫರ್ಟ್ನೆಸ್ ಇದೆಲ್ಲ ಚೆನ್ನಾಗಿರುತ್ತೆ.
0: ಓಕೆ ಡಾಕ್ಟರ್, ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ಡಾಕ್ಟರ್, ಈಗ ವಯಸ್ಸಾಗಿರುತ್ತೆ, ಮಧುಮೇಹ ಅಂದ್ರೆ ಡಯಾಬಿಟಿಕ್ಸ್ ಇರುತ್ತೆ ಅಥವಾ BP ಇರುತ್ತೆ ಅಂತ ಅನ್ಕೊಳ್ಳೋಣ, ಹಾಗೆ ಹೃದಯದ ಕಾಯಿಲೆ ಇರೋರಿಗೆ ಈ ರೋಬೋಟಿಕ್ ಮಂಡಿ ಸರ್ಜರಿ ಸೇಫ್ ಆಗಿರುತ್ತಾ ಹೇಗೆ ಡಾಕ್ಟರ್?
1: ಯಾ, ಇಟ್ ಇಸ್ ವೆರಿ ಗುಡ್ ಕ್ವಶನ್. ಆಕ್ಚುಲಿ ಸುಮಾರು ಜನಗಳಿಗೆ ಗೊತ್ತಿಲ್ಲ, ಏನ್ ಅನ್ಕೊಂಡಿರ್ತಾರೆ, ನನ್ಗೆ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದೆ, ಇನ್ನೊಂದ್ ಸರ್ಜರಿಗೆ ಹೋಗೋದು ಏನಕ್ಕೆ, ಭಯ ಜಾಸ್ತಿ.
2: ಓಕೆ,
1: ಮತ್ತೆ ನನಗೆ ಆಲ್ರೆಡಿ BP ಇದೆ, ನಾ ಸರ್ಜರಿ ಮಾಡಿಸ್ಕೊಂಡ್ರೆ ಏನಾಗ್ಬೋದು ಅನ್ನೋದೊಂದು ಇರುತ್ತೆ. ಇನ್ನೊಂದು ಕಡೆ ನನಗೆ ಡಯಾಬಿಟಿಸ್ ಇದೆ, ಓಕೆ, ನಾನು ಯಾವ ಸರ್ಜರಿ ಮಾಡ್ಕೊಂಡು ಇನ್ಫೆಕ್ಷನ್ ಆಗ್ಬೋದೇನೋ ಅಂತ ಭಯ ಇದೆ. ಬಟ್ ಏನಿದೆ ಅಂದರೆ, ನಾವು ಸರ್ಜರಿ ಮಾಡೋಕ್ಕಿಂತ ಮುಂಚೆಗೆ ಒಂದು ಪ್ರೋಟೋಕಾಲ್ನ ಫಾಲೋಅಪ್ ಮಾಡ್ತೀವಿ. ಏನಂದರೆ, ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸು, ಅವ್ರ ಶುಗರ್ ಲೆವೆಲ್ ಎಷ್ಟಿದೆ, ಓಕೆ, ಅವ್ರದ್ದು 2D ECO, ECG, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಮತ್ತು BP ಇದ್ದವ್ರಿಗೆ ರೆಗ್ಯುಲರ್ BP ಮೆಡಿಕೇಷನ್ಸು ಇವೆಲ್ಲ ಚೆಕ್ ಮಾಡಿ ಪ್ರೀ ಅನಸ್ಥೆಟಿಕ್ ಎವಾಲ್ಯೂಯೇಷನ್ ಅಂತ ಮಾಡಿ, ಅದ್ರ ಜೊತೆಗೆ ಕಾರ್ಡಿಯೋಲಜಿಸ್ಟ್ನು ಇನ್ವಾಲ್ವ್ ಮಾಡಿ, ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರಿಗೆ ಫಿಸಿಷಿಯನ್ನು ಇನ್ವಾಲ್ವ್ ಮಾಡಿ, ಅವ್ರಿಗೆ BP ಇರೋರಿಗೆ ಅವ್ರ ಜೊತೆ ಎಲ್ಲ ಚೆಕ್ ಮಾಡಿಸಿ ಡಿಸ್ಕಷನ್ ಮಾಡಿ, ಓಕೆ, ಅದಾದ್ಮೇಲೆ ಅವರೆಲ್ಲ ಇಲ್ಲ ಈ ಪೇಷಂಟ್ ಫಿಟ್ ಇದ್ದಾರೆ ಸರ್ಜರಿಗೆ, ಯು ಕ್ಯಾನ್ ಟೇಕ್ ಇಟ್ ಫಾರ್ ಸರ್ಜರಿ ಅಂತ ಹೇಳಿದ್ಮೇಲೆ ವಿಲ್ ಕನ್ಸಿಡರ್ ದಟ್ ಪೇಷಂಟ್ ಫಾರ್ ಸರ್ಜರಿ.
2: ಓಕೆ,
1: ಈಗ ಯಾರೋ ಒಬ್ರು 80 ವರ್ಷ ಇದ್ದಾರೆ, ಸಖತ್ತು ಮಂಡಿ ನೋವು, ಓಕೆ, ಬಟ್ ಈಸ್ ವೆರಿ ಹಾರ್ಟ್ ಪ್ರಾಬ್ಲಮ್ ಇಸ್ ಸೋ ಮಚ್ ಸಿವಿಯರ್,
2: ಓಕೆ,
1: 2-3 ಸತಿ CABG ಆಗಿದೆ ಅಂತ ಅನ್ಕಾರಣ, ಇಲ್ಲ 1-2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನ್ಕಾರಣ, ಹಿಂಗಿದಾಗ ಯಾವುದೇ ಸರ್ಜನ್ ದುಡ್ಡುಗೋಸ್ಕರ ಬನ್ನಿ ನಾವು ಮಾಡ್ತೀವಿ ಅಂತ ಕರೆದ್ರೆ, ಓಕೆ, ಆನ್ ಟೇಬಲ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಸೊ ನಾವು ನಮ್ದೇ ಒಂದ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆ ನಂಜಪ್ಪ ಲೈಫ್ ಕೇರ್ ಪ್ರೋಟೋಕಾಲ್. ಓಕೆ, ಈಗ ಹೊಸದಾಗಿ ನಾವು ಮಾಡ್ಕೊಂಡಿದೀವಿ ಓಕೆ ರೋಬೋಟಿಕ್ಸ್ ಕೇರ್ ಪ್ರೋಟೋಕಾಲ್ ತರ. ಸೊ ಅದ್ರ ಫಸ್ಟ್ ಇನ್ಫೆಕ್ಷನ್ ಆಗಬಾರ್ದು. ಓಕೆ, ಮತ್ತೆ ಪೇಷಂಟ್ ಯಾರ್ಡ್ ಪ್ರಾಬ್ಲಮ್ ಇರಲಿ, ಡಯಾಬಿಟಿಸ್ ಇರಲಿ, ಬಿ ಪಿ ಇರಲಿ, ಬೇರೆ ಹೆಲ್ತ್ ಇಶ್ಯೂಸ್ ಇರಲಿ, ಅವೆಲ್ಲ ನೀಟಾಗಿ ಸ್ಕ್ರೀನ್ ಮಾಡಿ ಅವೆಲ್ಲ ನೀಟಾಗಿ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಪೇಷಂಟ್ನ ಸರ್ಜರಿಗೆ ಪ್ಲಾನ್ ಮಾಡಿ ಅದರಿಂದ ಒಳ್ಳೆ ಔಟ್ಕಮ್ ಬರುತ್ತೆ. ಓಕೆ, ಅದಕ್ಕೆ ಓಕೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನಾನು ಇನ್ನೊಂದು ಸರ್ಜರಿಗೆ ಹೋಗೋದು ಬೇಡ, ಇದೇ ನೋವಲ್ಲಿ ನುಂಗ್ಕೊಂಡಿರೋಣ ಅನ್ನೋದು ಮೂರ್ಖತನ. ಓಕೆ, ವಿ ಹ್ಯಾವ್ ಎ ಎಕ್ಸ್ಟೆನ್ಸಿವ್ ಟೀಮ್, ಓಕೆ ವಿಲ್ ಟೇಕ್ ಕೇರ್ ಆಫ್ ಆಲ್ ಅದರ್ ಪ್ರಾಬ್ಲಮ್ಸ್ ಎಸ್ಪೆಷಲಿ ಕಾರ್ಡಿಯಾಕ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಆ್ಯಂಡ್ ವಿಲ್ ಗಿವ್ ಎ ಗುಡ್ ಔಟ್ಕಮ್. ಓಕೆ, ಸೊ ನಾನೇನು ಹೇಳ್ತೀನಿ, ಸುಮ್ಮನೆ ಇದನ್ನ ಇಟ್ಕೊಂಡು ನೋವಲ್ಲೇ ಜೀವನ ನಡೆಸಕ್ ಹೋಗ್ಬಿಡ್ರಿ. ಹಂಗಾಗಿ ನೀವು ಏನ್ ಜಾಸ್ತಿ ಎದುರುವಂತದ್ದು ಬೇಕಾಗಿಲ್ಲ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಪ್ರಾಬ್ಲಮ್ ಇದೆ ಹಿಂಗೆಲ್ಲ ಇತ್ತು ಅಂದ್ರೆ ವಿಲ್ ಇನ್ವಾಲ್ವ್ ದಿ ಕಾರ್ಡಿಯೋಲಜಿಸ್ಟ್ ಆಲ್ಸೋ ಅಂಡ್ ವಿಲ್ ಗಿವ್ ಎ ಗುಡ್ ಔಟ್ಕಮ್.
0: ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ಇನ್ನ ಮುಂದಿನ ಭಾಗದಲ್ಲಿ ಮಂಡಿ ನೋವಿಗೆ ಮುಕ್ತಿ ಅಡ್ವಾನ್ಸ್ ರೋಬೋಟಿಕ್ ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸಿಕೊಡಿ ಅಂತ ಹೇಳ್ತಾ ಕೇಳುಗರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ಅಡ್ವಾನ್ಸ್ ರೋಬೋಟಿಕ್ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ರೋಬೋಟಿಕ್ ಸರ್ಜರಿಯಲ್ಲಿ ಬರುವ ವಿಧಾನಗಳ ಬಗ್ಗೆ, ನಾರ್ಮಲ್ ನೀ ರೀಪ್ಲೇಸ್ಮೆಂಟ್ಗೂ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ನ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ನಂಜಪ್ಪ ಲೈಫ್ ಕೇರ್ ನಲ್ಲಿ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ನ ಪ್ರೋಟೋಕಾಲ್ ನಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಇನ್ನ ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಮೂಳೆಗಳ ಮಾತು ಕಂಪ್ಲೀಟ್ ಆರ್ಥೋಪೆಡಿಕ್ ಗೈಡ್ ಎಂಬ ಸರಣಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವೆಲ್ಕಮ್ ಬ್ಯಾಕ್. ಪುಟ್ಟ ವಿರಾಮದ ನಂತರ ಮತ್ತೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಸಹಯೋಗದೊಂದಿಗೆ ಮೂಡಿ ಬರ್ತಾ ಇರೋ ವಿಶೇಷ ಆರೋಗ್ಯ ಸರಣಿ ಕಾರ್ಯಕ್ರಮ ಮೂಳೆಗಳ ಮಾತು, ಕಂಪ್ಲೀಟ್ ಆರ್ಥೋಪೆಡಿಕ್ ಗೈಡ್. ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಿಮ್ ಜೊತೆಗಿದ್ದೀನಿ. ಹಾಗೆ ನಮ್ಮ ಜೊತೆ ಇವತ್ತಿನ ವಿಶೇಷ ಅತಿಥಿಯಾಗಿ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ಕೂಡ ಇದ್ದಾರೆ. ಸೊ ಈಗ ಅವರು ಮಂಡಿ ನೋವಿಗೆ ಮುಕ್ತಿ, ಅಡ್ವಾನ್ಸ್ ರೋಬೋಟಿಕ್ ಚಿಕಿತ್ಸೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾರೆ. ಬನ್ನಿ ಕೇಳೋಣ. ಡಾಕ್ಟರ್, ಈಗ ಬೆಂಗಳೂರು ಅಥವಾ ಬೇರೆ ಬೇರೆ ಮೆಟ್ರೋ ಸಿಟಿಗಳಿಗೆ ಹೋಲಿಸಿದ್ರೆ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲೇ ಈ ವಿಶ್ವ ದರ್ಜೆಯ ರೋಬೋಟಿಕ್ ಸರ್ಜರಿ ಸಿಗ್ತಾ ಇರೋದ್ರಿಂದ ರೋಗಿಗಳಿಗೆ ಆಗೋ ಆರ್ಥಿಕ ಮತ್ತು ಸಮಯದ ಅನುಕೂಲಗಳೇನು ಅಂತ ಹೇಳ್ಬೋದಾ?
1: ನಾವು ಇಲ್ಲಿ ನಂಜಪ್ಪದಲ್ಲಿ ರೋಬೋಟಿಕ್ ತರಿಸ್ತಿದೀವಿ ಅಂತ ಹೇಳಿ ಏನಕ್ಕೆ ಥಾಟ್ ಬಂತು ಅಂದ್ರೆ, ಸುಮಾರು ಜನ ನಮ್ ಶಿವಮೊಗ್ಗ ಜನಗಳು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡು ನೀರು ಸರ್ಜರಿಗೋಸ್ಕರ ರೋಬೋಟಿಕ್ ಸರ್ಜರಿ ಬೇಕು ಅಂತ ಹೇಳಿ ಅಲ್ಲೋಗಿ ಒಂದಿನ ಉಳ್ಕೊಂಡು ಎರಡು ದಿನ ಉಳ್ಕೊಂಡು ಹೋಟೆಲ್ಗಳಲ್ಲಿ ಇಲ್ಲ ಹಾಸ್ಪಿಟಲ್ಗಳಲ್ಲಿ 3-5 ಡೇಸ್ ಸ್ಟೇ ಮಾಡಿ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಆರ್ಥಿಕ ಸ್ಥಿತಿನ ಇದು ಮಾಡ್ಕೋಬಹುದು, ನಮ್ಮ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ನಂಜಪ್ಪ ಲೈಫ್ ಕೇರ್ ಅವರು ನಮ್ ಜನಗಳು ಅಂದ್ರೆ ಇಟ್ ಇಸ್ ಆಫ್ ಶಿವಮೊಗ್ಗ, ಓಕೆ, ಅವ್ರಿಗೋಸ್ಕರ, ಓಕೆ, ಫಸ್ಟ್ ಟೈಮ್ ಇನ್ ಶಿವಮೊಗ್ಗ, ನೀವು ಯಾವ್ದೇ ಹಾಸ್ಪಿಟಲ್ ಅಲ್ಲೂ ಇಲ್ಲ ಇನ್ನು, ಓಕೆ, ಫಸ್ಟ್ ಟೈಮ್ ಇನ್ ಶಿವಮೊಗ್ಗ, ಹೊಸ ಟೆಕ್ನಾಲಜಿ ನಮ್ ಜನಗಳಿಗೆ ಯುಟಿಲೈಸ್ ಆಗ್ಲಿ, ನಮ್ ಜನಗಳಿಗೆ ಹೆಲ್ತ್ ಇಸ್ ಅವರ್ ಇಂಪಾರ್ಟೆಂಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಟೆಕ್ನಾಲಜಿ ಅಡ್ವಾನ್ಸ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮಿಷಿನ್ ತರಿಸಿದ್ದಾರೆ. ಸೊ ಅದನ್ನ ಒಂದು ಆರ್ಥಿಕತೆ ಅಂದ್ರೆ ನೀವು ಬೆಂಗಳೂರಿಗೆ ಹೋಗ್ರಿ ಇಲ್ಲ ಮಂಗಳೂರಿಗೆ ಹೋಗ್ರಿ ಇಲ್ಲಿಂದ, ಓಕೆ, ವೇರ್ ಎವರ್ ಯು ಗೋ, ನೀವು ಹೋಗಿ ಬರೋದು ಹಾಸ್ಪಿಟಲ್ ಉಳ್ಕೊಳ್ಳೋದು ಮತ್ತೆ ಕಾಸ್ಟ್. ಈಗ ಎಕ್ಸಾಂಪಲ್ ನಂಜಪ್ಪ ಹಾಸ್ಪಿಟಲ್ ಚಾರ್ಜಸ್ ಎಂಟೈರ್ಲಿ ಡಿಫ್ರೆಂಟ್, ಇಫ್ ಯು ಗೋ ಟು ಬೆಂಗಳೂರು ಹಾಸ್ಪಿಟಲ್ ಎಂಟೈರ್ಲಿ ಡಿಫ್ರೆಂಟ್, ಇಟ್ ಇಸ್ ಆಲ್ಮೋಸ್ಟ್ ಡಬಲ್ ಆಫ್ ನಂಜಪ್ಪ. ನಿಮ್ಗೆ ಅದೇ ಕೇರು ವಿತ್ ಹೈ ಪ್ರಿಸಿಷನ್ ಮತ್ತು ಗುಡ್ ಕ್ವಾಲಿಟಿ ಕೇರ್ ಇಲ್ಲೇ ಸಿಗ್ತಿದೆ ಅಂದ್ರೆ ನಮ್ ಜನಗಳು ಉಪಯೋಗ ಪಡ್ಕೊಳ್ತಾರೆ. ಆ ದೃಷ್ಟಿಯಿಂದ ನಾವುಗಳು, ಓಕೆ, ನಮ್ ಜನಗಳಿಗೆ ಒಂದು ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂತೇಳಿ ಇನ್ನು ಯಾರೂ ತಂದಿಲ್ಲ ಶಿವಮೊಗ್ಗದಲ್ಲಿ. ವಿ ಆರ್ ದಿ ಫಸ್ಟ್ ನಂಜಪ್ಪ, ವಿ ಆರ್ ಪ್ರೌಡ್ ಟು ಟೆಲ್ ದಟ್ ನಂಜಪ್ಪ ಲೈಫ್ ಕೇರ್ ಬ್ರಾಟ್ ದ ರೋಬೋಟಿಕ್ ಟು
2: ಶಿವಮೊಗ್ಗ.
0: ಈಗ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಆದ್ಮೇಲೆ ಪೇಷಂಟ್ ಅವರು ಮನೆಯಲ್ಲಿ ಯಾವೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು, ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀರಾ?
1: ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಅಂದ್ರೆ ನಮ್ಮ ಜನರಿಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ಕೋಬಿಟ್ರೆ ಕೂರಕ್ ಆಗಲ್ವೇನೋ, ನಿಲ್ಲಕ್ ಆಗಲ್ವೇನೋ, ಓಕೆ, ಮತ್ತೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಕ್ ಆಗಲ್ವೇನೋ, ಇಲ್ಲ ಸ್ಕೂಟರ್ ಓಡ್ಸಕ್ ಆಗಲ್ವೇನೋ, ಇಲ್ಲ ಬೈಕ್ ಓಡ್ಸಕ್ ಆಗಲ್ವೇನೋ, ಅಯ್ಯೋ ನಾನು ದನ ಕರುಗಳು ನೋಡ್ಕೋತಿದ್ದೆ ಅವು ನೋಡ್ಕೊಳಕ್ ಆಗಲ್ವೇನೋ. ಹಿಂಗೆ ಹಳ್ಳಿ ಜನಗಳಿಗೂ ಮಂಡಿ ನೋವಿದೆ, ಸಿಟಿ ಜನಗಳಿಗೂ ಮಂಡಿ ನೋವಿದೆ, ನಾವ್ ಎಲ್ಲರೂ ಕನ್ಸಿಡರ್ ಮಾಡ್ಬೇಕು. ಹಿಂಗೆ ಒಂಥರ ಮೂಡ್ ನಂಬಿಕೆಗಳು ಇದಾವೆ. ಸೊ ನಾನು ಅವ್ರಿಗೊಂದ್ ಸ್ವಲ್ಪ ಕ್ಲಾರಿಟಿ ಆಗಿ ಹೇಳ್ತೀನಿ. ಯಾವ್ದೇ ಸರ್ಜರಿ ಮಾಡಾದ್ಮೇಲೆ 2 ವಾರ ಗಾಯ ವಾಶ್ ಆಗಿ ಟೈಮ್ ಬೇಕು, ಇಲ್ಲ ಸ್ಟಿಚಸ್ ಆಗಿರ್ತೀವಿ ಅವು ಬಿಚ್ಚಕ್ 2 ವಾರ ಟೈಮ್ ಬೇಕು. ಆ 2 ವಾರದ ಒಳಗಡೆ ಮನೆಯಲ್ಲಿ ಓಡಾಡ್ಬೋದು, ಓಕೆ, ವಾಕರ್ ಹಿಡ್ಕೊಂಡು ಚೇರ್ ಮೇಲೆ ಕೂರ್ಬೋದು, ಓಕೆ, ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ಬೋದು ವಾಶ್ರೂಮ್ಗೆಲ್ಲ, ಓಕೆ, ಅದು ಬಿಟ್ಟು ಹೊರಗಡೆ ಫ್ಯಾಮಿಲಿ ಜೊತೆ ವಾಕರಲ್ಲಿ ವಾಕ್ ಮಾಡ್ಬೋದು, ಇಷ್ಟು ಮಾಡ್ಬೋದು, ಅದು 2 ವಾರ. ಯಾವಾಗ 2 ವಾರ ಸ್ಯೂಚರ್ ಮುಗಿ ಬಿಚ್ಚತೀವೋ ಅದಾದ್ಮೇಲೆ 2 ವಾರದಿಂದ ಇನ್ನೊಂದರ 4 ವಾರ, ಓಕೆ, ವಿಲ್ ಗಿವ್ ಎ ಎಕ್ಸ್ಟೆನ್ಸಿವ್ ಸ್ಟ್ರೆಂಥನಿಂಗ್ ಫಿಸಿಯೋಥೆರಪಿ. ನಮ್ಮ ಕಡೆ ಒಂದು ಸೆಟ್ ಆಫ್ ಫಿಸಿಯೋಥೆರಪಿಸ್ಗಳನ್ನ ಮಾಡಿಟ್ಟಿದ್ದೆ, ಒಂದು ಪ್ರೋಟೋಕಾಲ್ ಇದೆ, ಅದನ್ನ ಹೇಳ್ಕೊಡ್ತೀವಿ. ಅವ್ರು ಜಸ್ಟ್ ಮನೆಯಲ್ಲಿ ದಿನ ಬೆಳಗ್ಗೆ ಒಂದು 1/2 ಅವರ್, ಮಧ್ಯಾಹ್ನ 1/2 ಅವರ್, ಸಾಯಂಕಾಲ 1/2 ಅವರ್ ಮಾಡಿದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್. 3 ತಿಂಗಳಾದ್ಮೇಲೆ ಸರ್ಜರಿಯಾಗಿ 3 ತಿಂಗಳಾದ್ಮೇಲೆ ಸೈಕ್ಲಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, TVS ಗಾಡಿ ಓಡಿಸ್ಬೋದು, ಹಳ್ಳಿ ಜನಗಳು ದೊಡ್ಡವ್ರ ಕಾರ್ ಓಡಿಸ್ಬೋದು, ಓಕೆ. ಇಟ್ಸ್ ಆಲ್ ಅಬೌಟ್ ವಿಲ್ ಹ್ಯಾವ್ ಅಟ್ ದಿ ಎಂಡ್ ಆಫ್ 6 ಮಂತ್ಸ್ ಯು ಕ್ಯಾನ್ ಡೂ ಆಲ್ ದಿ ಥಿಂಗ್ಸ್, ಓಕೆ.
0: ಡಾಕ್ಟರ್, ಈಗ ಕೊನೆಯದಾಗಿ ಮಂಡಿ ನೋವನ್ನ ತಡೆಯೋಕಾಗ್ದೇನೆ ಟ್ರೀಟ್ಮೆಂಟ್ ಅಂತ ಹೆಸರು ಕೇಳಿದ ಕೂಡಲೇ ಭಯ ಬಿದ್ದು ಮನೆಯಲ್ಲೇ ಆ ನೋವು ಅನುಭವಿಸ್ತಾ ಇರೋ ಆ ರೋಗಿಗಳಿಗೆ ಮತ್ತು ನಮ್ಮ ರೇಡಿಯೋ ಶಿವಮೊಗ್ಗ ಕೇಳುಗರಿಗೆ ಯಾವ ಒಂದು ಧೈರ್ಯದ ಮಾತನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ?
1: ಸೊ ಜನಗಳು ಹೋಗಿದ್ದಾರೆ, ಎಲ್ಲೋ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಆ ಸರ್ಜರಿ ಫೇಲ್ಯೂರ್ ಆಗಿರುತ್ತೆ. ಓಕೆ, ಹಂಗಾಗಿ ಒಬ್ರು ಸರ್ಜರಿ ಯಾರೋ ಒಬ್ರು ಮಿಸ್ಟೇಕ್ ಮಾಡಿ ಫೇಲ್ಯೂರ್ ಆಗಿದ್ದು ಅದು ಹೆಂಗ್ ಸ್ಪ್ರೆಡ್ ಆಗಿದೆ ಅಂದ್ರೆ ಜನಗಳಲ್ಲಿ ಸರ್ಜರಿ ಮಾಡಿಸ್ಕೊಂಡ್ರೆ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಕೆ, ಆ ಮಂಡಿ ತಿರುಬಲ ಮುರಿದೋಗ್ಬಿಡುತ್ತೆ, ಈ ತರ ಎಲ್ಲ ಸ್ಪ್ರೆಡ್ ಆಗಿದೆ. ಆಕ್ಚುಲಿ ದಟ್ ಇಸ್ ರಾಂಗ್. ಯಾರೋ ಒಬ್ರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ನಿಮಗೆ ನೀವೇ ಜಡ್ಜ್ಮೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ, ನೋವಿಂದ ಸಫರ್ ಆಗ್ಬೇಡಿ, ಜೀವನ ಒಂದೇ ಸತಿ ಇರೋದು. ಓಕೆ, ಎಸ್ಪೆಷಲಿ ನಾನು ವಯಸ್ಸಾದವ್ರಿಗೆ ಇಷ್ಟ ಹೇಳೋದು ಏನಂತ ಹೇಳ್ತೀನಿ ಅಂದ್ರೆ, ಯಾಕೆಂದ್ರೆ ವಯಸ್ಸಾಗಿರೋರು ಜಾಸ್ತಿ ನನ್ನ ಕಡೆ ಬರೋದು ಮಂಡಿ ನೋವು ಅಂತ ನಾ ಹೇಳ್ತೀನಿ. ನೋಡಿ ಯಜಮಾನ್ರೆ, ಲೈಫ್ ಅಲ್ಲಿ ಇಷ್ಟು ವರ್ಷ ಚೆನ್ನಾಗಿ ಬದುಕಿದ್ದೀರಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೆ ನೋವಲ್ಲಿ ನಡ್ಬೇಕು? ನೀವು ನಿಮ್ದು ಇನ್ನೂ ಒಂದು 10 ವರ್ಷ ಇರುತ್ತೋ ವಯಸ್ಸು, ಇನ್ನು 20 ವರ್ಷ ಇರೋದು, ಇನ್ನು ಆ ವರ್ಷ ಯಾಕೆ ನೀವು ನೋವಲ್ಲಿ ನಳ್ಬೇಕು? ನೋವಿಲ್ದಾನೆ ಆರಾಮ್ಸೆ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಟ್ರೆ ಇನ್ನೂ ಓಕೆ ಮೊದ್ಲಿದ್ದಂಗೆ ಲೈಫ್ ನಡೆಯುತ್ತೆ. ಸೊ ಹಂಗಾಗಿ ನಾ ಹೇಳ್ತೀನಿ, ಓಕೆ ವಯಸ್ಸಾಯ್ತು ಬಿಡು ಇನ್ನೇನು ಅಂತೇಳಿ, ನಿಮಗ್ ನೀವೇ ಬೌಂಡ್ರಿಗಳು ಹಾಕೊಂಡು, ಯಾರೋ ಮಾಡಿರೋ ತಪ್ಪು, ಯಾರೋ ಒಬ್ರು ಸರ್ಜನ್ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಲೈಫಲ್ಲಿ, ಓಕೆ, ಅದನ್ನ ಯಾರೋ ಒಬ್ರು ಹೇಳಿರ್ತಾರೆ, ಅದು ಹಂಗಂಗೆ ಮೌತ್ ಸ್ಪ್ರೆಡ್ ಆಗಿರುತ್ತೆ. ಓಕೆ, ಅದನ್ನ ನೀವು ಅದನ್ನೇ ನಂಬ್ಕೊಂಡು ನೋವಲ್ಲಿ ಕೊರಗ್ಬೇಡಿ. ಓಕೆ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಸಜೆಷನ್ಗಳು ತಗೊಳ್ಳಿ, ದೆನ್ ಯು ಟೇಕ್ ಎ ಡಿಸಿಷನ್. ಆಗ ಡಿಸಿಷನ್ ಮಾಡಿ, ಸುಮ್ಮನೆ ಯಾರೋ ಒಬ್ರು ಏನೋ ಹೇಳಿದ್ರೆ ಆಹಾ ಪೂಹಗಳು ಅವನೇ ಇಟ್ಕೊಂಡು ಹಿಂಗೆ ಮಾಡ್ರಂಗ ಆಗ್ಬಿಡುತ್ತೇನೋ, ಹಿಂಗೆ ಮಾಡ್ರಂಗ, ಇದೆಲ್ಲ ಬೇಡ. ಯಾರು ಒಳ್ಳೆ ಡಾಕ್ಟರ್ ಇರ್ತಾರೆ ಅಂತ ಅನ್ಸುತ್ತೋ ನಿಮ್ಗೆ, ಅವ್ರ ಜೊತೆ ಮಾತಾಡಿದಾಗ ನಿಮಗೂ ಕಾನ್ಫಿಡೆಂಟ್ ಬರಬೇಕು, ಓಕೆ ಇವ್ರು ಮಾಡ್ತಾರೆ ಅಂತ ಹೇಳಿ ಅಂತವ್ರ ಜೊತೆ ಮಾತಾಡಿ ಒಂದು ಒಳ್ಳೆ ಡಿಸಿಷನ್ ತಾನ್, ದೆನ್ ಯು ಕ್ಯಾನ್ ಪ್ರೊಸೀಡ್ ಫಾರ್ವರ್ಡ್.
0: ಓಕೆ ಡಾಕ್ಟರ್, ಇಷ್ಟು ಹೊತ್ತು ಅಡ್ವಾನ್ಸ್ ರೋಬೋಟಿಕ್ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವ್ರೆ. ಆಕ್ಚುಲಿ ನಾನು ಏನ್ ಅನ್ಕೊಂಡಿದ್ದೆ, ನಮ್ಮ ಶಿವಮೊಗ್ಗ ಜನತೆಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತೇಳಿ ನಂಜಪ್ಪ ಲೈಫ್ ಕೇರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಇವತ್ತು ಇಲ್ಲಿ ಬಂದು ಮಾತಾಡ್ತಿದ್ದೀನಿ. ಸೊ ಹಂಗಾಗಿ ನಾನು ಹೇಳೋದು ಇಷ್ಟೇ, ನೀವು ಯಾರ ಹತ್ರನಾರ ಹೋಗಿ ಎಲ್ಲಾರ ಹೋಗಿ, ಬಟ್ ನೋವಿಂದ ನೋಡಕ್ ಹೋಗ್ಬೇಡ್ರಿ, ಆತ್ಮವಿಶ್ವಾಸದಿಂದ ನೋವು ಮುಕ್ತವಾಗಿ ಹೆಜ್ಜೆ ಇಟ್ಟು ಲೈಫ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
0: ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ನಮ್ಮ ಮಂಡಿ ನೋವಿನ ಎಲ್ಲಾ ಗೊಂದಲಗಳಿಗೆ ಅತ್ಯಂತ ಸರಳವಾಗಿ ಮತ್ತು ಪ್ರೀತಿಯಿಂದ ಉತ್ತರಿಸಿ ನಮಗೆ ಧೈರ್ಯ ತುಂಬಿದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರಿಗೆ ನಮ್ಮ ಇಡೀ ರೇಡಿಯೋ ತಂಡದ ಪರವಾಗಿ ಮತ್ತು ನಮ್ಮ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಅಂತ ಹೇಳ್ತಾ, ಸೋ ಸ್ನೇಹಿತರೆ, ವಯಸ್ಸಾಯ್ತು ಅಂತಲೋ ಅಥವಾ ಮಂಡಿ ನೋವು ಬಂತು ಅಂತಲೋ ನಮ್ಮ ನಡಿಗೆಯನ್ನ ನಾವು ನಿಲ್ಲಿಸಬಾರದು ಅಲ್ವಾ? ಯಾಕಂದ್ರೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯು ಸಂಭ್ರಮದಿಂದ ಇರಬೇಕು. ನೆನ್ಪಿಡಿ, ಆರೋಗ್ಯವೇ ಭಾಗ್ಯ, ಸದಾ ನಗನಗುತ್ತಾ ಸಾಗ್ತಾ ಇರ್ಲಿ ನಮ್ಮ ನಡಿಗೆಯ ಪಯಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಸಹಯೋಗದೊಂದಿಗೆ ಮೂಡಿ ಬಂದಂತಹ ವಿಶೇಷ ಸರಣಿ ಕಾರ್ಯಕ್ರಮ ಮೂಳೆಗಳ ಮಾತು ಕಂಪ್ಲೀಟ್ ಆರ್ಥೋಪೆಡಿಕ್ ಗೈಡ್ ಎಂಬ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್, ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ? ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲವೊಂದು ಉತ್ತಮ ಅಭ್ಯಾಸಗಳೇ ನಮ್ಮ ಒಂದು ಜೀವನಕ್ಕೆ ದಾರಿದೀಪವಾಗ್ತವೆ. ಇದಕ್ಕೆ ತಕ್ಕಂತೆ ಒಂದು ಶ್ಲೋಕ ಕೂಡ ನೆನಪಾಗತ್ತೆ ಸ್ನೇಹಿತರೆ. ಪಠತೋ ನಾಸ್ತಿ ಮೂರ್ಖತ್ವಂ, ಜಪತೋ ನಾಸ್ತಿ ಪಾತಕಂ, ಮೌನಿನಃ ಕಲಹೋ ನಾಸ್ತಿ ನಾ ಭಯಂ ಜಾಸ್ತಿ ಜಾಗ್ರತಃ. ಅರ್ಥಾತ್ ಈ ಶ್ಲೋಕವು ಜೀವನದ ನಾಲ್ಕು ಉತ್ತಮ ಅಭ್ಯಾಸಗಳ ಮಹತ್ವವನ್ನು ತಿಳಿಸತ್ತೆ ಸ್ನೇಹಿತರೆ. ಓದುವುದರಿಂದ ಮೂರ್ಖತನ ದೂರವಾಗುತ್ತೆ, ಜಪ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ, ಮೌನವಾಗಿರುವುದರಿಂದ ಜಗಳಗಳು ಉಂಟಾಗುವುದಿಲ್ಲ, ಜೊತೆಗೆ ಸದಾ ಜಾಗರೂಕರಾಗಿ ಇರೋದ್ರಿಂದ ಯಾವುದೇ ಭಯ ಇರೋದಿಲ್ಲ ಅನ್ನುವಂಥದ್ದು ಈ ಶುಭಾಷಿತದ ಅರ್ಥ. ಖಂಡಿತವಾಗ್ಲೂ ಪಠಥೋ ನಾಸ್ತಿ ಮೂರ್ಖತ್ವಂ ಅನ್ನುವಂಥ ವಿಷಯಕ್ಕೆ ಬಂದರೆ ಸ್ನೇಹಿತರೆ, ಓದುವವನಿಗೆ ಮೂರ್ಖತೆ ಇಲ್ಲವಾಗತ್ತಂತೆ. ಅಂದರೆ ಈ ಅಧ್ಯಯನ ಇದೆಯಲ್ಲ, ಪ್ರತಿದಿನ ಓದುವಂತಹ ಅಭ್ಯಾಸ ನಮ್ಮಲ್ಲಿದ್ದರೆ ಅವರ ಒಂದು ಬದುಕಿನ ಅನುಭವಗಳ ಬಗ್ಗೆ ತಿಳ್ಕೊಳ್ತೀವಿ, ಆ ಪುಸ್ತಕದಲ್ಲಿರುವಂತಹ ಜ್ಞಾನವನ್ನು ತಿಳ್ಕೊಳ್ತೀವಿ, ಜೊತೆಗೆ ಇತಿಹಾಸ ಇರ್ಬೋದು, ವರ್ತಮಾನ ಇರ್ಬೋದು, ಭವಿಷ್ಯ ಇರ್ಬೋದು, ಯಾವುದೇ ಇರಲಿ, ಅದರೊಟ್ಟಿಗೆ ಬೇರೆ ಬೇರೆ ದೇಶಗಳ ಬಗ್ಗೆ, ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ, ಬೇರೆ ಬೇರೆ ಜೀವನಾನುಭವದ ಬಗ್ಗೆ, ಅವರ ಒಂದು ಸಾಧನೆಗಳ ಬಗ್ಗೆ ತಿಳ್ಕೊಳ್ತೀವಿ. ಅದರಿಂದ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ತೀವಿ. ಅದಕ್ಕೆ ಅಲ್ವಾ ಓದಬೇಕು ಇಲ್ಲ ದೇಶ ಸುತ್ತಬೇಕು ಅನ್ನುವಂಥ ಮಾತು ಕೂಡ ಇರೋದು. ಪಠತೋ ನಾಸ್ತಿ ಮೂರ್ಖತ್ವವಂ, ನಮ್ಮ ಒಂದು ಮೂರ್ಖತನ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಕೆಟ್ಟದನ್ನು ನಾವು ಯೋಚನೆ ಮಾಡೋದಿಲ್ಲ, ಹೆಚ್ಚೆಚ್ಚಾಗಿ ಓದ್ತಾ ಹೋದಂತೆ ಹೆಚ್ಚಾಗಿ ತಿಳಿತಾ ಹೋಗ್ತೀವಿ, ಜೀವನ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ಜಪತೋ ನಾಸ್ತಿ ಪಾತಕಂ, ಭಗವಂತನ ನಾಮಸ್ಮರಣೆ ಅಥವಾ ಜಪವನ್ನು ಮಾಡುವವನಿಗೆ ಪಾಪಗಳು ತಗಲುವುದಿಲ್ಲ ಅನ್ನುವಂತಹ ಒಂದು ಮಾತು ಇದೆ. ಇಲ್ಲಿ ಭಗವಂತನ ನಾಮಸ್ಮರಣೆ ಒಂದೇ ಅಲ್ಲ ಸ್ನೇಹಿತರೆ, ಈ ಧ್ಯಾನ ಮಾಡೋದ್ರಿಂದ ನಾವು ಮಾನಸಿಕವಾಗಿ ದೈಹಿಕವಾಗಿ ಕೂಡ ಗಟ್ಟಿಯಾಗ್ತೀವಿ, ಒಳ್ಳೆಯದನ್ನು ಯೋಚನೆ ಮಾಡ್ತೀವಿ, ಜೊತೆಗೆ ಅಲ್ಲಿ ತಾಳ್ಮೆ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ, ಒಂದು ಉತ್ತಮ ಯೋಚನೆ ಚಿಂತನೆ ಬರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಬರುತ್ತೆ ಜಪ ಮಾಡೋದ್ರಿಂದ, ಅರ್ಥಾತ್ ಧ್ಯಾನ ಮಾಡೋದ್ರಿಂದ. ಇನ್ನು ಮೌನಿನಃ ಕಲಹೋ ನಾಸ್ತಿ ಅನ್ನುವಂತಹ ಮಾತಿಗೆ ಬಂದರೆ, ಕೆಲವೊಂದು ಸಮಯದಲ್ಲಿ ಈ ಮನಸ್ತಾಪಗಳು ಬರಬಾರ್ದು ಅಂದರೆ ಮೌನವೇ ಅದಕ್ಕೆ ಅತ್ಯುತ್ತಮ ದಾರಿ ಅಂತಲೇ ಹೇಳ್ತಾರೆ. ಇದನ್ನು ನಮ್ಮ ಹಿರಿಯರು ಕೂಡ ತುಂಬ ಸಲ ಹೇಳಿದ್ದಾರೆ. ತಾಳ್ಮೆ ಜೊತೆಗೆ ಜಾಣ್ಮೆ ಇದ್ದರೆ ಸಮಸ್ಯೆಗಳು ದೂರ ಆಗತ್ತೆ ಅನ್ನುವಂತಹ ಮಾತು ಕೂಡ ನಾವು ನೀವು ಎಲ್ಲರೂ ಕೇಳಿದ್ದೀವಿ. ಜೊತೆಗೆ ಅದು ಖಂಡಿತ ಕೂಡ, ಜಗಳ ಆಗೋ ಸಮಯದಲ್ಲಿ ಇಬ್ಬರಲ್ಲಿ ಒಬ್ಬರು ಸೈಲೆಂಟ್ ಆಗಿದ್ದರೂ ಅದು ಅಲ್ಲಿಗೆ ಮುಗ್ದೋಗತ್ತೆ, ಪುಲಿಸ್ ಸ್ಟಾಪ್ ಇಟ್ಟಾಗತ್ತೆ. ಮಾತಿಗೆ ಮಾತು ಬೆಳೆದ್ರೆ ಮತ್ತಷ್ಟು ಅದು ವಿಪರೀತಕ್ಕೆ ಹೋಗುತ್ತೆ. ಎಲ್ಲೂ ಬೇಡ, ಬೇರೆ ಬೇರೆ ಕಡೆ, ಬೇರೆ ಬೇರೆ ದೇಶ, ಬೇರೆ ಬೇರೆ ಸ್ಥಳದಲ್ಲಿ ನೋಡೋದು ಬೇಡ. ಪ್ರತಿದಿನ ನಮ್ಮ ಮನೆಯ ಒಂದು ಚಟುವಟಿಕೆಗಳ ಬಗ್ಗೆ ನಾವು ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಅಲ್ಲಿ ತಾಳ್ಮೆ ಅನ್ನುವಂತಹ ಎರಡು ಅಕ್ಷರದ ಒಂದು ಮಂತ್ರ ಶಕ್ತಿ ಇದ್ದರೆ ನಮಗೆ ಅಲ್ಲೇ ಖುಷಿ ಸಂತೋಷ ಸಿಕ್ಕಂತಾಗತ್ತೆ. ಸೈಲೆಂಟ್ ಆಗಿದ್ದರೆ ಆ ಸಮಯದಲ್ಲಿ ಸೈಲೆಂಟ್ ಆಗಿದ್ದರೆ, ಜಗಳ ಆಗೋ ಸಮಯದಲ್ಲಿ, ತುಂಬ ಟೆನ್ಷನ್ ಆಗೋ ಸಮಯದಲ್ಲಿ, ಸಮಸ್ಯೆ ಇರುವಂಥ ಸಮಯದಲ್ಲಿ, ಮುಂದೇನೋ ಅನಾಹುತ ಆಗತ್ತೆ, ಇಲ್ಲಿಗೆ ಮಾತು ನಿಲ್ಲಿಸ್ಬೇಕು ಅಂತ ಅನಿಸಿದಾಗ, ಅಲ್ಲಿ ಮಾತು ನಿಲ್ಲಿಸಿದಾಗ ಎಷ್ಟೋ ಜಗಳಗಳು, ಎಷ್ಟೋ ಸಮಸ್ಯೆಗಳು ದೂರ ಆಗತ್ತೆ. ಇನ್ನು ನಾ ಭಯಂ ಜಾಸ್ತಿ ಜಾಗ್ರತಃ, ಅರ್ಥಾತ್ ನಮ್ಮ ಮನಸ್ಸು ಮತ್ತು ನಾವು ಜಾಗೃತರಾಗಿದ್ದರೆ, ಎಚ್ಚರವಾಗಿದ್ದರೆ ಅಲ್ಲಿ ನಮಗೆ ಯಾವ ಭಯವೂ ಇರೋದಿಲ್ಲ ಅನ್ನುವಂಥದ್ದು ಈ ಮಾತಿನ ಅರ್ಥ ಆಗುತ್ತೆ. ನಾ ಭಯಂ ಜಾಸ್ತಿ ಜಾಗ್ರತಃ, ಸದಾ ಜಾಗರೂಕರಾಗಿರಬೇಕು, ಎಚ್ಚರವಾಗಿರಬೇಕು, ಹುಷಾರಾಗಿರಬೇಕು, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ವರ್ತನೆ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಜಾಗರೂಕರಾಗಿದ್ದರೆ ಅಲ್ಲಿ ಕೂಡ ನಾವು ಹುಷಾರಾಗಿರ್ತೀವಿ, ಆರಾಮಾಗಿರ್ತೀವಿ ಅಂತ ಹೇಳುತ್ತೆ ಈ ಶ್ಲೋಕ. ಪಠತೋ ನಾಸ್ತಿ ಮೂರ್ಖತ್ವಂ, ಜಪತೋ ನಾಸ್ತಿ ಪಾತಕಂ, ಮೌನಿನಃ ಕಲಹೋ ನಾಸ್ತಿ ನಾ ಭಯಂ ಜಾಸ್ತಿ ಜಾಗ್ರತಃ. ಈ ಉತ್ತಮ ಅಭ್ಯಾಸಗಳನ್ನು ನಾವು ಮಾಡಿಕೊಂಡಲ್ಲಿ ಸಮಸ್ಯೆಗಳು ನಮ್ಮಿಂದ ದೂರನೇ ಇರುತ್ತೆ. ಸಮಸ್ಯೆಗಳು ನಮ್ಮ ಹತ್ರ ಬರೋದಿಲ್ಲ, ನಮ್ಮ ಹತ್ರ ಸುಳಿಯೋದಿಲ್ಲ ಕೂಡ. ಈ ರೀತಿಯ ಒಂದು ಉತ್ತಮ ಅಭ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಏನಂತೀರಿ? ಖಂಡಿತ ಅಲ್ವಾ? ಏನೇ ಹೇಳಿ ಸ್ನೇಹಿತರೆ, ನಮ್ಮ ಮನಸ್ಸು ಒಂಥರ ಭೂಮಿ ಇದ್ದಾಗೆ, ಅಲ್ಲಿ ನಾವು ಏನು ಬಿತ್ತುತ್ತೀವೋ ಅದೇ ಬೆಳೆ ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯದೇ ಯೋಚನೆ ಮಾಡ್ತಾ ಇರ್ತೀವಿ, ಕೆಟ್ಟದ್ದನ್ನು ಬಿತ್ತಿದರೆ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಏನಪ್ಪ ಅಂದರೆ ಆಯ್ಕೆ ನಮ್ಮದಾಗಿರುತ್ತೆ ಅಲ್ವಾ? ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಹಾಗೂ ಹವ್ಯಾಸಿ ಬರಹಗಾರರು ಆದ ಶಿವಮೊಗ್ಗದ ಇಂದಿರಾ ಪ್ರಕಾಶ್ SS ರವರು ಅವರೇ ಬರೆದಂತಹ ಲೇಖನಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯಾವೆಲ್ಲ ಲೇಖನಗಳು ಇಂದಿರಾ ಪ್ರಕಾಶ್ ಮೇಡಮ್ ಅವರು ಬರೆದಿದ್ದಾರೆ, ಯಾವೆಲ್ಲ ಮಾಹಿತಿಗಳನ್ನು ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತಿಗಳು ಹಾಗೂ ಹವ್ಯಾಸಿ ಬರಹಗಾರರಾದ ಶಿವಮೊಗ್ಗದ ಡಾಕ್ಟರ್ ಇಂದಿರಾ ಪ್ರಕಾಶ್ SS ಮೇಡಮ್ ಅವರಿದ್ದಾರೆ. ಈ ದಿನ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಅವರೇ ಬರೆದಂತಹ ಲೇಖನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೃತಜ್ಞತೆ ಸಂತೋಷದ ಗುಟ್ಟು ಅನ್ನುವಂತಹ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ತಡ ಮಾಡೋದು ಬೇಡ, ಕೃತಜ್ಞತೆ ಸಂತೋಷದ ಗುಟ್ಟು ಅನ್ನುವುದರ ಬಗ್ಗೆ ನಮ್ಮ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಇಂದಿರಾ ಪ್ರಕಾಶ್ SS. ನಾನು ಶಿವಮೊಗ್ಗದಿಂದ ಮಾತನಾಡುತ್ತಿದ್ದೇನೆ. ನನ್ನ ಆಲೋಚನೆಗಳನ್ನು ಮತ್ತು ಬದುಕಿನ ಮೌಲ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಈ ಅಮೂಲ್ಯ ಅವಕಾಶವನ್ನು ನೀಡಿರುವ FM ರೇಡಿಯೋ ಕುಟುಂಬಕ್ಕೆ ಹಾಗೂ ವಿಶೇಷವಾಗಿ RJ ಮಹಾಲಕ್ಷ್ಮಿಯವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಧ್ವನಿಯ ಮೂಲಕ ನಿಮ್ಮೆಲ್ಲರೊಂದಿಗೆ ಸಂವಾದ ನಡೆಸತಕ್ಕಂಥ ಈ ಅವಕಾಶ ನನಗೆ ಸಂತೋಷ ಮತ್ತು ಗೌರವವನ್ನು ನೀಡಿದೆ. ಇಂದು ನಾನು ಕೃತಜ್ಞತೆ ಸಂತೋಷದ ಗುಟ್ಟು ಎಂಬ ವಿಷಯವನ್ನು ಕುರಿತು ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಕೃತಜ್ಞತೆ ಸಂತೋಷದ ಗುಟ್ಟು. ಬದುಕಿನಲ್ಲಿ ಪ್ರತಿಯೊಬ್ಬರೂ ಸಹ ಸಂತೋಷವನ್ನು ಹುಡುಕ್ತಲೇ ಇರ್ತಾರೆ. ಹಣದಲ್ಲಿ, ಹುದ್ದೆಯಲ್ಲಿ, ಆಸ್ತಿಯಲ್ಲಿ ಯಶಸ್ಸನ್ನು ಪಡಿಬೇಕಾದರೆ ಅಥವಾ ಸಂಬಂಧಗಳಲ್ಲಿ ಸಂತೋಷವನ್ನು ಕಾಣೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೇವೆ. ಆದರೆ ಎಷ್ಟೇ ಸಾಧನೆ ಮಾಡಿದರೂ ಕೆಲವರಿಗೆ ಮನಸ್ಸಿನ ನೆಮ್ಮದಿ ಸಿಗೋದಿಲ್ಲ. ಇನ್ನೊಂದು ಕಡೆ ಕಡಿಮೆ ಸೌಲಭ್ಯಗಳಿದ್ದರೂ ಸಹ ಕೆಲವರು ಸದಾ ಸಂತೋಷದಿಂದ ಬದುಕ್ತಾ ಇರ್ತಾರೆ. ಇದರ ಹಿಂದಿರುವ ಪ್ರಮುಖ ಕಾರಣವೇ ಕೃತಜ್ಞತೆ ಅಂತ ಹೇಳಬಹುದು. ಕೃತಜ್ಞತೆ ಅಂದರೆ ನಮಗೆ ದೊರೆತಿರುವುದನ್ನು ತಿಳ್ಕೊಂಡು ಅದರ ಬಗ್ಗೆ ಮನಸ್ಸಿನಲ್ಲಿ ಧನ್ಯತೆಯ ಭಾವನೆಯನ್ನು ಹೊಂದೋದು. ಇದು ಕೇವಲ ಧನ್ಯವಾದ ಅಂತಕ್ಕಂಥ ಪದ ಅಲ್ಲ, ಬದುಕನ್ನು ನೋಡ್ತಕ್ಕಂಥ ಒಂದು ಸುಂದರವಾದ ದೃಷ್ಟಿಕೋನ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಳ್ಳೆಯ ಸಂಗತಿಗಳನ್ನು ಗುರುತಿಸಿಕೊಂಡು ಅವುಗಳ ಮೌಲ್ಯವನ್ನು ಅರಿತುಕೊಳ್ಳೋದೇ ಕೃತಜ್ಞತೆಯ ನಿಜವಾದ ಅರ್ಥ. ಇಂದಿನ ಕಾಲದಲ್ಲಿ ಮನುಷ್ಯನ ಗಮನ ಹೆಚ್ಚಾಗಿ ತನ್ನ ಬಳಿ ಇಲ್ಲದೇ ಇರ್ತಕ್ಕಂಥ ಮೇಲೇ ಹೋಗ್ತಾ ಇತ್ತು. ಆದರೆ ಇನ್ನೊಬ್ಬರ ಯಶಸ್ಸು, ಅವರ ಜೀವನ ಶೈಲಿ, ಅವರ ಸಾಧನೆಗಳನ್ನು ನೋಡಿ ತನ್ನ ಬದುಕಿನ ಜೊತೆ ಹೋಲಿಕೆ ಮಾಡಿಕೊಳ್ತಾ ಇದ್ದರು. ಈ ಹೋಲಿಕೆಯ ಮನೋಭಾವ ಅಸಮಾಧಾನವನ್ನು ಹುಟ್ಟಾಕತ್ತೆ. ಆದರೆ ಕೃತಜ್ಞತೆಯ ಮನೋಭಾವ ಹೊಂದಿರತಕ್ಕಂಥ ವ್ಯಕ್ತಿ ತನ್ನ ಬಳಿ ಇರೋದನ್ನು ನೆನೆಸ್ಕೊಂಡು ಅವನಿಗೆ ಪ್ರತಿಯೊಂದು ಸಣ್ಣ ಸಂತೋಷವೂ ಸಹ ದೊಡ್ಡ ವರದಾನದಂತೆ ಕಾಣುತ್ತೆ. ಆದ್ದರಿಂದ ಅವನು ಸದಾ ಸಂತೋಷವಾಗಿರ್ತಾನೆ. ಬೆಳಗ್ಗೆ ಕಣ್ಣು ತೆರೆದಾಗ ಹೊಸ ದಿನವನ್ನು ನಾವು ಕಾಣಬಹುದು. ಉಸಿರಾಡಲು ಸಹ ಸಾಧ್ಯವಾಗಬಹುದು. ನಮ್ಮವರ ಪ್ರೀತಿ ಸಿಗಬಹುದು. ಆದರೆ ಆಹಾರ ದೊರೆಯೋದು, ಪ್ರಕೃತಿ ಸೌಂದರ್ಯವರನ್ನು ಆಸ್ವಾದಿಸೋದು ಇವೆಲ್ಲವೂ ಸಹ ನಾವು ಸಾಮಾನ್ಯವೆಂದು ಭಾವಿಸ್ತಕ್ಕಂಥ ಅಮೂಲ್ಯ ಕೊಡುಗೆಗಳು. ಆದರೆ ಇವುಗಳ ಮೌಲ್ಯವನ್ನು ತಿಳಿದುಕೊಂಡಾಗ ಮಾತ್ರ ಬದುಕಿನ ಮೇಲಿನ ಪ್ರೀತಿ ಹೆಚ್ಚುತ್ತೆ. ಕೃತಜ್ಞತೆ ನಮ್ಮ ಮನಸ್ಸನ್ನು ಕೊರತೆಯ ಭಾವನೆಯಿಂದ ಸಮೃದ್ಧಿಯ ಭಾವನೆಯತ್ತ ಕೊಂಡೊಯ್ಯುತ್ತೆ. ಆದ್ದರಿಂದ ನಾವು ಪ್ರತಿಯೊಂದನ್ನು ಸಹ ಕೃತಜ್ಞತೆಯನ್ನು ಅರ್ಪಿಸಬೇಕು. ನಮ್ಮ ಜೀವನದಲ್ಲಿ ಅನೇಕ ಜನರ ಕೊಡುಗೆ ಅಡಗಿಕೊಂಡಿರುತ್ತೆ ನಮ್ಮಲ್ಲಿ. ನಮ್ಮನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಿ, ಶಿಕ್ಷಣ ನೀಡಿರ್ತಕ್ಕಂಥ ಗುರುಗಳು, ಸಂಕಷ್ಟದಲ್ಲಿ ಇದ್ದಾಗ ಜೊತೆ ನಿಂತ ಸ್ನೇಹಿತರು, ಪ್ರೀತಿಯಿಂದ ಕಾಳಜಿ ವಹಿಸುವ ಕುಟುಂಬದವರು, ಇವರೆಲ್ಲರ ಸಹಕಾರ ಇಲ್ಲದೆ ನಮ್ಮ ಬದುಕು ಇಂದಿನ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ದರಿಂದ ನಾವು ಕೆಲವೊಮ್ಮೆ ಅವರ ಸಹಾಯವನ್ನು ಸಹಜ ಅಂತ ಭಾವಿಸಿದರೂ ಸಹ ಅದನ್ನು ಮರೆತು ಬಿಡ್ತೇವೆ. ಕೃತಜ್ಞತೆ ನಮಗೆ ಈ ಸಂಬಂಧಗಳ ಮೌಲ್ಯವನ್ನು ನೆನಪಿಸಿಕೊಡುತ್ತೆ. ಕೃತಜ್ಞತೆ ಕೇವಲ ಇತರರಿಗೋಸ್ಕರ ಅಲ್ಲ, ನಮ್ಮ ಸ್ವಂತ ಬದುಕಿನಲ್ಲೂ ಸಹ ಅದು ಬೆಳಕನ್ನು ತುಂಬುತ್ತೆ. ಜೀವನದಲ್ಲಿ ಎದುರಾಗ್ತಕ್ಕಂಥ

0: ಎನ್ನು ಬೆಳೆಸುತ್ತೆ. ಈಗ ಒಂದು ಹೂವು ತನ್ನ ಪರಿಮಳವನ್ನು ಎಲ್ಲರಿಗೂ ಹಂಚುತ್ತೆ ಅಲ್ವಾ, ಹಾಗಾಗಿ ಅದಕ್ಕೆ ಪ್ರತಿಯಾಗಿ ಏನನ್ನೂ ಕೇಳಲ್ಲ. ಹಾಗೆ ಕೃತಜ್ಞತೆಯ ಮನಸ್ಸು ಕೂಡ ತನ್ನ ಸುತ್ತಲಿರ್ತಕ್ಕಂಥ ಜನರಿಗೆ ಪ್ರೀತಿ, ಗೌರವ ಮತ್ತು ಸಂತೋಷವನ್ನು ಹಂಚುತ್ತೆ. ಕೃತಜ್ಞತೆ ಇದ್ದ ಕಡೆ ಅಹಂಕಾರ ಕಡಿಮೆ ಆಗುತ್ತೆ, ದೂರುಗಳಿಗಿಂತ ಮೆಚ್ಚುಗೆಯ ಮಾತುಗಳು ಹೆಚ್ಚಾಗ್ತವೆ, ಸಂಬಂಧಗಳು ಗಟ್ಟಿಯಾಗುತ್ತೆ ಮತ್ತು ಬದುಕು ಸುಂದರವಾಗುತ್ತೆ. ಸಂತೋಷ ಹೊರಗಿನಿಂದ ಬರೋದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ. ನಮಗೆ ಇರೋದನ್ನು ಗೌರವಿಸುವ ಮನೋಭಾವವೇ ಸಂತೋಷದ ಮೂಲ ಆಗಿದೆ. ಕೃತಜ್ಞತೆ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಅರ್ಥವನ್ನು ಕಂಡುಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದು ನಮಗೆ ಇನ್ನೂ ಏನು ಬೇಕು ಅಂತಕ್ಕಂಥ ಪ್ರಶ್ನೆಯಿಂದ ಈಗಾಗಲೇ ಎಷ್ಟು ದೊರೆತಿದೆ ಎಂಬ ಅರಿವಿನತ್ತ ನಮ್ಮನ್ನು ಕರೆದೊಯ್ಯುತ್ತೆ. ಆದ್ದರಿಂದ ಪ್ರತಿದಿನ ಒಂದು ಕ್ಷಣ ನಿಂತು ನಮ್ಮ ಬದುಕನ್ನು ನೆನಪಿಸಿಕೊಳ್ಳೋಣ. ನಮ್ಮನ್ನು ಪ್ರೀತಿಸುವವರನ್ನು, ನಮಗೆ ನೆರವಾದವರನ್ನು, ನಮಗೆ ಸಿಕ್ಕ ಅವಕಾಶಗಳನ್ನು ಮತ್ತು ದೇವರು ನೀಡಿರ್ತಕ್ಕಂಥ ಅನುಗ್ರಹವನ್ನು ಸಹ ನಾವು ಸ್ಮರಿಸೋಣ. ಕೃತಜ್ಞತೆಯ ಭಾವನೆ ಜೊತೆಗೆ ಬದುಕಿದಾಗ ಸಂತೋಷ ಹುಡುಕಬೇಕಾದ ವಸ್ತುವಾಗಿರೋದಿಲ್ಲ, ಅದು ನಮ್ಮ ಬದುಕಿಗೆ ಸಹಜವಾದ ಸಂಗಾತಿಯಾಗೇ ಇರುತ್ತೆ. ಕೊನೆಗೆ ಸಂತೋಷದ ಬಾಗಿಲು ತೆರೆತಕ್ಕಂಥ ಕೀಲಿ ಕೈ ಹೊರಗಡೆ ಎಲ್ಲೂ ಇಲ್ಲ, ಅದು ನಮ್ಮ ಹೃದಯದಲ್ಲಿರುವ ಕೃತಜ್ಞತೆಯಲ್ಲೇ ಇದೆ. ಕೃತಜ್ಞತೆಯನ್ನು ಬೆಳೆಸೋಣ, ಸಂತೋಷವನ್ನು ಅರಳಿಸೋಣ. ನಾವು ಕಳೆದುಕೊಂಡಿದ್ದನ್ನು ಎಣಿಸ್ತಾ ಬದುಕಿದರೆ ದುಃಖ ಹೆಚ್ಚಾಗುತ್ತೆ. ನಮಗೆ ಸಿಕ್ಕಿರ್ತಕ್ಕಂಥ ಆಶೀರ್ವಾದಗಳನ್ನು ನೆನೆಸ್ತಾ ಬದುಕಿದರೆ ಸಂತೋಷ ಹೆಚ್ಚಾಗುತ್ತೆ. ಆದ್ದರಿಂದ ಕೃತಜ್ಞತೆಯನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ.
1: ಖಂಡಿತವಾಗ್ಲೂ ಈ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಅನ್ನುವಂಥದ್ದು ಇತರರು ನಮಗೆ ಮಾಡುವ ಒಂದು ಸಣ್ಣ ಸಹಾಯಕ್ಕೆ, ಪ್ರೀತಿ ಅಥವಾ ಒಳಿತಿಗೆ ವಂದನೆಗಳನ್ನು ಅರ್ಪಣೆ ಮಾಡುವಂಥದ್ದು ಈ ಕೃತಜ್ಞತೆ ಆಗುತ್ತೆ. ಅದನ್ನು ಮನಸ್ಸಿನಿಂದ ಪ್ರೀತಿಯಿಂದ ಗೌರವ ಕೊಡುವುದು ಅಂತ ಕೂಡ ಆಗತ್ತೆ. ಇದು ನಮ್ಮ ಜೀವನದಲ್ಲಿ ಒಂದು ಶಕ್ತಿಯನ್ನು ಕೊಡುತ್ತೆ, ಅಂದರೆ ಸಕಾರಾತ್ಮಕತೆ, ಅಂದರೆ ಪಾಸಿಟಿವ್ನೆಸ್ಸನ್ನು ಹೆಚ್ಚಾಗಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ಒಂದು ಉನ್ನತ ಮಟ್ಟಕ್ಕೆ ಕರೆದೊಯ್ಯತ್ತೆ ಈ ಕೃತಜ್ಞತೆ ಭಾವನೆಯಿಂದ. ಇದರೊಟ್ಟಿಗೆ ಸಂಬಂಧಗಳು ಗಟ್ಟಿಗೊಳ್ತವೆ, ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ. ಸಹಾಯ ಇಲ್ಲಿ ದೊಡ್ಡ ಸಹಾಯ, ಸಣ್ಣ ಸಹಾಯ ಯಾವುದೇ ಇರಲಿ, ಆ ಸಹಾಯಕ್ಕೆ ತಕ್ಕಂತೆ ನಮ್ಮ ಒಂದು ಕೃತಜ್ಞತೆ ಇದ್ದಾಗ ನಮಗೂ ಮತ್ತು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಒಂದು ಬೆಲೆ ಸಿಕ್ಕಂತಾಗತ್ತೆ ಅಲ್ವಾ. ಈ ದಿನ ಇಂದಿರಾ ಪ್ರಕಾಶ್ ಮೇಡಮ್ ಅವರ ಒಂದು ಸುಂದರ ಬರವಣಿಗೆಯ ಮೂಲಕ ಕೃತಜ್ಞತೆ ಅಂದ್ರೇನು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಸೊ ಇವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತಿಗಳು ಮತ್ತು ಹವ್ಯಾಸಿ ಬರಹಗಾರರಾದ ಶಿವಮೊಗ್ಗದ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಇಂದಿರಾ ಪ್ರಕಾಶ್ ಮೇಡಮ್ ಅವರು ಅವರೇ ಬರೆದಂತಹ ಲೇಖನಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಕೃತಜ್ಞತೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು. ಹಾಗೆ ಇದರೊಟ್ಟಿಗೆ ಮತ್ತೊಂದು ಲೇಖನದ ಬಗ್ಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಕೇಳೋಣ.
0: ಹಾಗೆ ಮತ್ತೊಂದು ವಿಷಯದೊಂದಿಗೆ ಬಂದಿದ್ದೇನೆ. ಮೊಬೈಲ್ ಯುಗದಲ್ಲಿ ಕಳೆದು ಹೋಗುತ್ತಿರುವ ಮಾನವ ಸಂಬಂಧಗಳು, ಅಂದರೆ ಇಂದಿನ ಜಗತ್ತನ್ನು ಸಂಪರ್ಕಗಳ ಜಗತ್ತು ಅಂತೇಳಿ ಕರಿಬಹುದು. ಒಂದು ಸಣ್ಣ ಮೊಬೈಲ್ ಫೋನು ನಮ್ಮ ಕೈಲಿದ್ದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ವ್ಯಕ್ತಿ ಜೊತೆಯಲ್ಲಿ ನಾವು ಒಂದು ಕ್ಷಣದಲ್ಲಿ ಸಹ ಸಂಪರ್ಕವನ್ನು ಸಾಧಿಸಬಹುದು. ತಂತ್ರಜ್ಞಾನ ಅಂತಕ್ಕಂಥದ್ದು ನಮ್ಮ ಜೀವನವನ್ನು ಸುಲಭಗೊಳಿಸ್ಬಿಟ್ಟಿದೆ. ಮಾಹಿತಿಯನ್ನು ಪಡೀಲಿಕ್ಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಕ್ಕೆ, ದೂರದಲ್ಲಿರುವವರ ಜೊತೆಗೆ ಮಾತನಾಡೋಕ್ಕೆ ಸಹ ಮೊಬೈಲ್ ಒಂದು ಅದ್ಭುತ ಸಾಧನ. ಆದರೆ ಈ ತಂತ್ರಜ್ಞಾನದ ಬೆಳವಣಿಗೆ ಮಧ್ಯೆ ನಾವು ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ. ನಾವು ನಿಜವಾಗಿಯೂ ಸಹ ಹತ್ತಿರ ಆಗ್ತಿದ್ದೇವಾ ಅಥವಾ ಮಾನವ ಸಂಬಂಧಗಳಿಂದ ದೂರ ಆಗ್ತಿದ್ದೇವೆಯೇ ಅಂತ. ಒಂದು ಕಾಲದಲ್ಲಿ ಮನೆ ಅಂಗಳದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತನಾಡ್ತಾ ಇದ್ವಿ. ಹಿರಿಯರು ಅನುಭವದ ಮಾತುಗಳನ್ನು ಹೇಳ್ತಾ ಇದ್ರು, ಮಕ್ಕಳು ಆಟ ಆಡ್ತಾ ಇದ್ರು. ಹಬ್ಬಗಳು, ಕುಟುಂಬ ಸಮಾರಂಭಗಳು ಮತ್ತು ಸ್ನೇಹಿತರ ಭೇಟಿಗಳು ಸಹ ಸಂಬಂಧಗಳನ್ನು ಗಟ್ಟಿಗೊಳಿಸ್ತಾ ಇದ್ವು.

0: ಮುಖಾಮುಖಿಯಾಗಿ ಮಾತನಾಡ್ತಕ್ಕಂಥ ಸಂಭಾಷಣೆಯಲ್ಲಿ ಇರತಕ್ಕಂಥ ಆತ್ಮೀಯತೆ, ಒಂದು ನಗು, ಒಂದು ಸ್ಪರ್ಶ, ಒಂದು ಕಾಳಜಿಯ ಮಾತು ಮನಸ್ಸಿಗೆ ನೆಮ್ಮದಿ ನೀಡ್ತಾ ಇತ್ತು. ಆದರೆ ಇಂದಿನ ಪರಿಸ್ಥಿತಿ ಬಹಳ ಬದಲಾವಣೆ ಆಗಿಬಿಟ್ಟಿದೆ. ಒಂದೇ ಮನೆಯಲ್ಲಿ 4 ಜನ ಸದಸ್ಯರು ಒಂದೇ ಕೊಠಡಿಯಲ್ಲಿ ಕೂತಿದ್ದರೂ ಸಹ ಅವರ ಮನಸ್ಸುಗಳು 4 ವಿಭಿನ್ನ ಪರದೆಗಳ ಮೂಲಕ ಮುಳುಗೋಗಿರ್ತವೆ. ತಂದೆ ಮೊಬೈಲ್ನಲ್ಲಿ, ತಾಯಿ ಸಾಮಾಜಿಕ ಜಾಲತಾಣದಲ್ಲಿ, ಮಕ್ಕಳು ಆಟಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ತಲ್ಲೀನರಾಗ್ಬಿಟ್ಟಿರ್ತಾರೆ. ಎಲ್ಲರೂ ಸಹ ಹತ್ತಿರ ಇದ್ದರೂ ಹೃದಯಗಳ ನಡುವೆ ಅಂತರ ಹೆಚ್ಚಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳು 1000 ಸ್ನೇಹಿತರನ್ನು ಕೊಟ್ಟಿರಬಹುದು, ಆದರೆ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿತಕ್ಕಂಥ ನಿಜವಾದ ಸ್ನೇಹಿತರ ಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಇಂದಿನ ಸಂಬಂಧಗಳು ಹಲವಾರು ಬಾರಿ ಲೈಕು, ಕಾಮೆಂಟು ಮತ್ತು ಶೇರ್ಗಳ ಮಟ್ಟಕ್ಕೆ ಸೀಮಿತವಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡೋದು ಸುಲಭ, ಆದರೆ ಅವನ ನೋವನ್ನು ಕೇಳಲು ಸಮಯ ನೀಡೋದು ತುಂಬ ಕಷ್ಟ. ಮೊಬೈಲ್ ಬಳಕೆ ಅತಿಯಾದ ಆಸಕ್ತಿ ಕುಟುಂಬ ಸಂಬಂಧಗಳ ಮೇಲೂ ಸಹ ಪರಿಣಾಮವನ್ನು ಬೀರ್ತಾ ಇದೆ. ಮಕ್ಕಳು ತಮ್ಮ ಭಾವನೆಗಳನ್ನು ಪೋಷಕರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕಿಂತ ಪರದೆಗಳೊಂದಿಗೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ. ಪೋಷಕರು ಕೂಡ ಕೆಲಸದ ಒತ್ತಡದ ನಡುವೆ ಮಕ್ಕಳಿಗೆ ಸಮಯ ನೀಡೋದನ್ನು ಸಹ ಮರೆತುಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೂ ಸಹ ಮನಸ್ಸುಗಳ ನಡುವೆ ಅಂತರ ತುಂಬ ಬೆಳೀತಾ ಇದೆ. ಮಾನವ ಸಂಬಂಧಗಳ ಸೌಂದರ್ಯ ಕೇವಲ ಮಾತುಗಳಲ್ಲಿ ಇಲ್ಲ, ಅದು ಸಮಯ ನೀಡೋದರಲ್ಲಿ ಸಹ ಇದೆ. ನಮ್ಮನ್ನು ಪ್ರೀತಿಸುವವರಿಗೆ ನಾವು ನೀಡತಕ್ಕಂಥ ಸಮಯನೇ ಅವರಿಗಾಗಿ ಅತಿ ದೊಡ್ಡ ಉಡುಗೊರೆ ಆಗುತ್ತೆ. ಆದರೆ ಇಂದು ನಾವು ಸಮಯವನ್ನು ಮೊಬೈಲ್ಗೆ ನೀಡ್ತಾ ಇದ್ದೇವೆ ಹೊರತು ಮನುಷ್ಯರಿಗೆ ಅಲ್ಲ. ಆದ್ದರಿಂದ ಸಂಬಂಧಗಳಲ್ಲಿ ಶೂನ್ಯತೆ ಕಾಣಿಸ್ತಾ ಇದೆ. ಇದರ ಜೊತೆಯಲ್ಲಿ ಮೊಬೈಲ್ ಯುಗ ಹೋಲಿಕೆಯ ಮನೋಭಾವವನ್ನು ಸಹ ಹೆಚ್ಚಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನದ ಸುಂದರ ಕ್ಷಣಗಳನ್ನು ನೋಡ್ತಾ ನಾವು ನಮ್ಮ ಬದುಕನ್ನು ಅಳಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇದರಿಂದ ಅಸಮಾಧಾನ, ಏಕಾಂತ ಮತ್ತು ಕೆಲವೊಮ್ಮೆ ಖಿನ್ನತೆ ಸಹ ಉಂಟಾಗುತ್ತೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದು ನಗು ನಿಜವಾದ ಸಂತೋಷದ ಪ್ರತಿಬಿಂಬವಾಗಿರಬೇಕು ಅಂತೇನಿಲ್ಲ, ಅದನ್ನು ನಾವು ಮರೀಬಾರ್ದು. ತಂತ್ರಜ್ಞಾನ ನಮ್ಮ ಶತ್ರುವಲ್ಲ, ಅದು ನಮ್ಮ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಸಾಧನ. ಸಮಸ್ಯೆ ಸಾಧನದಲ್ಲಿ ಇಲ್ಲ, ಅದರ ಬಳಕೆಯಲ್ಲಿ ಮಾತ್ರ ಇದೆ. ಮೊಬೈಲ್ ನಮ್ಮ ಕೈಯಲ್ಲಿರಬೇಕು, ನಮ್ಮ ಜೀವನದ ನಿಯಂತ್ರಣ ಅದರ ಕೈಯಲ್ಲಿ ಇರಬಾರ್ದು. ನಾವು ತಂತ್ರಜ್ಞಾನವನ್ನು ಬಳಸಬೇಕು, ತಂತ್ರಜ್ಞಾನ ನಮ್ಮನ್ನು ಬಳಸಬಾರ್ದು ಅಲ್ವಾ? ಮಾನವ ಸಂಬಂಧಗಳನ್ನು ಉಳಿಸ್ಕೋಬೇಕಾದ್ರೆ ನಾವು ಕೆಲವು ಸರಳ ಪ್ರಯತ್ನಗಳನ್ನು ಮಾಡಬಹುದು. ಕುಟುಂಬದವ್ರ ಜೊತೆಗೆ ಊಟ ಮಾಡುವಾಗ ಮೊಬೈಲನ್ನು ದೂರ ಇಡಬೇಕು. ಪ್ರತಿದಿನ ಕೆಲವು ನಿಮಿಷಗಳಾದರೂ ಸಹ ಮುಖಾಮುಖಿಯಾಗಿ ಮನೆಯವರೊಂದಿಗೆ ಮಾತನಾಡಬೇಕು. ಹಿರಿಯರ ಜೊತೆಗೆ ಸಮಯವನ್ನು ಕಳಿಬೇಕು. ಸ್ನೇಹಿತರನ್ನು ಕೇವಲ ಸಂದೇಶಗಳ ಮೂಲಕ ಅಲ್ಲ, ಸಾಧ್ಯವಾದರೆ ಭೇಟಿಯಾಗಿ ಮಾತನಾಡಬೇಕು. ಮಕ್ಕಳ ಮಾತುಗಳನ್ನು ಆಲಿಸಲಿಕ್ಕೆ ಸಹ ಸಮಯವನ್ನು ನೀಡಬೇಕು. ಒಂದು ಕಾಳಜಿಯ ಮಾತು, ಒಂದು ಪ್ರೀತಿಯ ನಗು, ಒಂದು ಆತ್ಮೀಯ ಭೇಟಿ, ಇವು ಯಾವುದೇ ತಂತ್ರಜ್ಞಾನದಿಂದ ಬದಲಿಸಲಾಗತಕ್ಕಂಥ ಮಾನವೀಯ ಮೌಲ್ಯಗಳಾಗಿದ್ದಾವೆ. ಸಂಬಂಧಗಳು ಬದುಕಿನ ನಿಜವಾದ ಸಂಪತ್ತು. ಹಣ, ಹುದ್ದೆ ಮತ್ತು ಯಶಸ್ಸು ಜೀವನವನ್ನು ಸುಲಭಗೊಳಿಸ್ಬೋದು, ಆದರೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡೋದು ಆತ್ಮೀಯ ಸಂಬಂಧಗಳು ಮಾತ್ರ. ಆದ್ದರಿಂದ ಮೊಬೈಲ್ ಯುಗದ ಸೌಲಭ್ಯಗಳನ್ನು ಸ್ವೀಕರಿಸೋಣ, ಆದರೆ ಅದರ ಮಧ್ಯೆ ಮಾನವೀಯತೆಯನ್ನು ಸಹ ಕಳೆದುಕೊಳ್ಳದೆ ಇರೋಣ. ಪರದೆಗಳ ಬೆಳಕಿನಲ್ಲಿ ಹೃದಯಗಳ ಬೆಳಕು ಮಸುಕಾಗದಂತೆ ನೋಡಿಕೊಳ್ಬೇಕು. ಏಕೆಂದರೆ ಬದುಕಿನ ಕೊನೆಯಲ್ಲಿ ನೆನಪಾಗೋದು ನಾವು ಬಳಸಿದ ಮೊಬೈಲ್ ಮಾದರಿಯಲ್ಲ, ನಾವು ಉಳಿಸಿಕೊಂಡ ಮಾನವ ಸಂಬಂಧಗಳು ಮಾತ್ರ. ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕೆ ಸಮಯವನ್ನು ಕೊಡಬೇಕು. ಪರದೆಗಳಿಗಿಂತ ಮನುಷ್ಯರನ್ನು ಹೆಚ್ಚನ್ನು ಹೆಚ್ಚಾಗಿ ನೋಡಬೇಕು. ಏಕೆಂದರೆ ತಂತ್ರಜ್ಞಾನ ಜೀವನವನ್ನು ಸುಲಭಗೊಳಿಸಬಹುದು, ಆದರೆ ಮಾನವ ಸಂಬಂಧಗಳೇ ಜೀವನವನ್ನು ಸುಂದರಗೊಳಿಸ್ತವೆ. ಇಂಥ ಈ ರೀತಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರತಕ್ಕಂಥ FM ರೇಡಿಯೋ ಶಿವಮೊಗ್ಗದವರಿಗೂ ಹಾಗೂ RJ ಮಹಾಲಕ್ಷ್ಮಿಯವರಿಗೂ ಸಹ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು.
1: ನಿಮಗೂ ಕೂಡ ಪ್ರೀತಿಯಿಂದ ಧನ್ಯವಾದಗಳು ಇಂದಿರಾ ಪ್ರಕಾಶ್ ಮೇಡಮ್. ನೀವು ಈ ದಿನ ತಿಳಿಸಿದಂತಹ ಈ ಮಾಹಿತಿಗಳು ತುಂಬಾನೇ ಅದ್ಭುತವಾಗಿದ್ವು, ಜೊತೆಗೆ ಈಗಿನ ಪರಿಸ್ಥಿತಿಗೆ ಕೈಗನ್ನಡಿ ಆಗಿದ್ವು ಕೂಡ. ಈಗ ಏನ್ ನಡೀತಾ ಇದೆ ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಅನ್ನೋದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸಿದ್ದೀರಾ ನಿಮ್ಮ ಒಂದು ಸುಂದರ ಬರವಣಿಗೆಯ ಮೂಲಕ, ಜೊತೆಗೆ ಅಷ್ಟೇ ಆಕರ್ಷಕವಾಗಿ ಪ್ರಸ್ತುತಪಡಿಸಿದ್ರಿ ಕೂಡ. ನೀವು ಹೇಳಿದ ಒಂದು ಮಾತು ತುಂಬಾನೇ ಅದ್ಭುತವಾಗಿದೆ ಮೇಡಮ್. ಈ ಪರದೆಗಳ ಬೆಳಕಿನಲ್ಲಿ ಹೃದಯದ ಬೆಳಕು ಮಸುಕಾಗದಿರಲಿ ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ತಿಳಿಸಿದ್ರಿ. ಖಂಡಿತವಾಗ್ಲೂ ಈ

0: ಈಗಿನ ಒಂದು ಜಗತ್ತಿನಲ್ಲಿ ನಮಗೆ ಫೋನ್ಗಿಂತ ಬೇರೆ ಏನು ಮುಖ್ಯವಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಮುಂದೊಂದು ದಿನ ಇದಕ್ಕಿಂತ ಮುಖ್ಯವಾಗಿರುವಂತಹ ಪ್ರೀತಿಯ ಸಂಬಂಧಗಳನ್ನು ನಾವು ಕಳ್ಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಈಗಿಂದನೇ ಎಚ್ಚೆತ್ಕೊಂಡ್ರೆ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಸಂಬಂಧಗಳಿಗೂ ಕೂಡ ಬೆಲೆ ಕೊಟ್ಟಂತಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದೋಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರೆ, ಎಲ್ಲರೂ ಹೇಗಿದ್ದೀರಾ? ಎಸ್, ಆರಾಮಾಗಿದ್ದೀರಾ ಅನ್ಕೊಳ್ತಾ ಈ ದಿನದ ಬಿಂದೋಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನ ಬಿಂದೋಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, PB ಶ್ರೀನಿವಾಸ್ ಇವರ ಒಂದು ಕಂಠ ಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ನೀವು ಈ ದಿನ ಹಾಡ್ಬೋದು. ಸೊ ಒಬ್ಬರಿಗೆ ಒಂದು ಗೀತೆಯನ್ನು ಹಾಡಲಿಕ್ಕೆ ಅವಕಾಶ ಇರುತ್ತೆ. ಯಾಕಪ್ಪ ಅಂದರೆ, ಸಿಂಪಲ್ ಸ್ನೇಹಿತರೆ, ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಒಂದು ಆಶಯ ಕೂಡ. ಸ್ನೇಹಿತರೆ, PB ಶ್ರೀನಿವಾಸ್ ಅವರ ಕಂಠ ಸಿರಿಯಲ್ಲಿ ಸಾಕಷ್ಟು ಗೀತೆಗಳು ಮೂಡಿ ಬಂದಿವೆ. ಒಂದಕ್ಕಿಂತ ಒಂದು ಗೀತೆಗಳು ಅದ್ಭುತವಾಗಿದ್ದಾವೆ. ಸೊ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅಂತ ಕರೆಯಲ್ಪಡುವಂತಹ PB ಶ್ರೀನಿವಾಸ್ ಅವರ ಒಂದು ಕಂಠ ಸಿರಿಯಲ್ಲಿ ಬಂದಂಥ ಗೀತೆಗಳನ್ನು ನೀವು ಈ ದಿನ ಆಯ್ಕೆ ಮಾಡಿಕೊಂಡು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಹಾಡಿ ನೀವು ಕೂಡ ಖುಷಿ ಪಡಿ. ಎಸ್, ನಿಮ್ಮೊಟ್ಟಿಗೆ ನಾನು ಕೂಡ ಖುಷಿ ಪಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, PB ಶ್ರೀನಿವಾಸರವರ ಕಂಠ ಸಿರಿಯಲ್ಲಿ ಸಾಕಷ್ಟು ಗೀತೆಗಳು ಮೂಡಿ ಬಂದಿವೆ ಅಂತ ಹೇಳಿದೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಗು ನಗು ತಾನಲಿ ನಲಿ, ಇಳಿದು ಬಾ ತಾಯೇ ಇಳಿದು ಬಾ, ಹಾರುತ್ತಿರುವ ಹಕ್ಕಿಗಳೇ ಇವಳು ಯಾರು ಬಲ್ಲರೇನೋ.

0: ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಕನ್ನಡ ನಾಡಿನ ವೀರರ ಮಣಿಯ ಆಗೀತೆ ಹಾಗೆ ಸಂಗಮ ಸಂಗಮ, ಅನುರಾಗ ತಂದ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ. ಸೊ ಈ ರೀತಿ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಇವತ್ತು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನೇ ಹೇಳಬೇಕಾಗತ್ತೆ, ನಾನೇ ಹಾಡಬೇಕಾಗತ್ತೆ. ಅಷ್ಟೊಂದು ಗೀತೆಗಳನ್ನು ಹಾಡಿದ್ದಾರೆ, ಸಾವಿರಾರು ಗೀತೆಗಳಿಗೆ ಧ್ವನಿ ಕೊಟ್ಟಿದ್ದಾರೆ PBS ಅವರು, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅವರು. ಸೊ ನೀವು ಇವರ ಒಂದು ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು, ಯಾವುದಾದ್ರೂ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಬಿಂದಾಸ್ ಮಾರ್ನಿಂಗಲ್ಲಿ ತುಂಬ ಹ್ಯಾಪಿಯಾಗಿ ಹಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನಿಮಗೆ ಸಾಹಿತ್ಯ ಏನಾದರೂ ಆಚೆ ಈಚೆ ಅಂತ ಅನಿಸಿದರೆ, ಮರ್ತೋದಾಗ ಆದರೆ ಒಂದು ಶೀಟಲ್ಲಿ ಅಥವಾ ಒಂದು ಚೀಟಿಲಿ ಬರೆದಿಟ್ಕೊಳ್ಳಿ, ಬರೆದಿಟ್ಕೊಂಡು ಹಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ. ಹಲೋ
1: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
1: ಆರಾಮಿದ್ದೀನಿ ಮೇಡಮ್.
0: ಓಕೆ ಸರ್,
1: ಇವತ್ತು
0: ಹೇಳಿ ಸರ್.
1: ಹಾಂ ಮೇಡಮ್, ಅದೇ ಪಿ ಬಿ ಶ್ರೀನಿವಾಸ್ ಅವರು ಹಾಡುವ ಹಾಡುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಿ.
0: ಎಸ್ ಸರ್.
1: ನಿಜ ಮೇಡಮ್, ಅವರು ಕೂಡ ಕನ್ನಡದಲ್ಲಿ 3000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ.
0: ಹೌದು ಸರ್.
1: ರಾಜ್ಕುಮಾರ್ ಅವರಂತೂ ಅವ್ರ ಶರೀರ ಶರೀರ ಅಂತಲೇ ಭಾವಿಸ್ತಾ ಇದ್ರು.
0: ನಿಜ ನಿಜ ನಿಜ,
1: ತುಂಬಾ ಒಳ್ಳೆ ಹಾಡುಗಳಿದಾವೆ ಮೇಡಮ್. ನಮ್ಗೆ ಒಂದು ಆಯ್ಕೆ ಮಾಡ್ಕೊಳಕ್ಕೆ ನಮ್ಗೆ ಗೊಂದಲ ಆಗುತ್ತೆ, ಯಾವ್ದು ಹಾಡೋಣ, ಅದ ಹಾಡೋಣ, ಇದು ಹಾಡೋಣ ಅಂತ. ಕೊನೆಗೆ ನನಗೆ ಅರಿವಿಲ್ಲದಲ್ಲೇ ನಾನು ಒಂದೊಂದು ಸರಿ ಇದು ಪದಗಳು ಬಂದ್ಬಿಡುತ್ತೆ ಮೇಡಮ್. ಈ ಹಾಡು ಪ್ರತಿಜ್ಞೆ ಅನ್ನೋ ಚಿತ್ರದ್ದು ತುಂಬಾ ಸರಿ, ನಾನು ಅದನ್ನ ಎಲ್ಲೆಲ್ಲಾರಿದ್ರು ಅದನ್ನ ಅರಿವಿಲ್ಲದಲ್ಲೇ ಬಂದ್ಬಿಡುತ್ತೆ, ಅದನ್ನ ಹಾಡ್ತೀನಿ ಮೇಡಮ್ ಇವತ್ತು ನಾನು. ಕಣ್ಣು ತುಂಬಿ ನಲಿಗೆ ತಿಂದು ಹೃದಯ ಗಾನ ಹಾಡಿ ತಿಂದು ತನುವು ತನ್ನ ಮರೆತು ನಿಂತು ಪುಳಕಗೊಂಡಿತು ಕಂಡಿರು ಪಾರಾಶಿಯ ಮನಸ್ಸಿನ ತಾರಸಿಯ ಇವಳೆ ನನ್ನ ಬಾಳ ಗೆಳತಿ ಲಲನೆಯಾರಿದು ಲಲನೆಯಾರಿದು ಕನಸಿನ ದೇವಿಯಾಗಿ ಮನಸ್ಸಿನ

0: ಸಹಜವಾಗಿ ನಾನು ಸಾಂಗ್ ಕೇಳೇ ಇರ್ಲಿಲ್ಲ ಸರ್, ಇವತ್ತು ನಿಮ್ಮಿಂದ
1: ಬಹಳ ಸೊಗಸಾಗಿರೋ ಹಾಡು ಮೇಡಮ್, ಇದು ಪೂರ್ತಿ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ ಮೇಡಮ್.
0: ಓಕೆ ಓಕೆ, ಥ್ಯಾಂಕ್ ಯು ಸರ್,
1: ಧನ್ಯವಾದಗಳು
0: ಗೀತೆಯನ್ನ ಕೇಳಿಸಿದಕ್ಕೆ, ಹಾಗೆ ಈ ರೀತಿ ಗೀತೆ ಒಂದಿದೆ ಅಂತ ಹೇಳಿದ್ದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ, ಹಲೋ,
2: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
0: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಇದು ಎಂತದ್ದು, ಇದು ನನ್ನ ತಮ್ಮ ಅಂತ ಇದೆ ಚಿತ್ರದ ಹೆಸರು.
0: ಓಕೆ,
2: ಇದೇ ಹೊಸ ಹಾಡು.
0: ಓ, ಹಾಡಿ ಮೇಡಮ್, ಕೇಳೋಣ.

0: ಓಕೆ,
1: ಖಂಡಿತವಾಗ್ಲೂ ಈ ಹಾಡು ನನಗೂ ಕೂಡ ತುಂಬಾ ಹೊಸ ಹಾಡಾಗಿದೆ. ನಾನು
0: ಹೌದು, ಎವರ್ ಗ್ರೀನ್ ಫಾರ್ ಎವರ್ ಗ್ರೀನ್ ಅಂತಾರಲ್ವ ಹಾಗೆ ಇದು.
1: ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಂದ ನಾನು ಕೂಡ ಹೊಸ ಹೊಸ ಗೀತೆಗಳನ್ನ ಕೇಳ್ತಾ ಇದ್ದೀನಿ.
0: ಇದು ತುಂಬಾ ವರ್ಷದ್ದು ಅನ್ಸುತ್ತೆ ನನ್ಗೆ, ಅಂದ್ರೆ ಈ ಹಾಡು ತುಂಬಾ ಚಿರಪರಿಚಿತ ಅಲ್ವಾ.
1: ಈಗ ನಮಗೆಲ್ಲ ಈ ಹಳೆ ಗೀತೆಗಳೇ ಹೊಸ ಗೀತೆಗಳ ಆಗ್ತಾ ಇದಾವೆ.
0: ಹೌದೌದು, ಹಳೆ ಗೀತೆಗಳೇ.
1: ನಮ್ಮ ಪ್ರೀತಿಯ ಕೇಳುಗರಿಂದ ನಿಮ್ಮಿಂದ
0: ಥ್ಯಾಂಕ್ ಯು ಮಹಾಲಕ್ಷ್ಮಿ. ಶ್ರೀನಿವಾಸ್ ಅವ್ರದ್ದು ಮಧುರ ಅಂದ್ರೆ ಮಧುರ ಕಂಠದಲ್ಲಿ ಬಂದಿರೋ ಸುಮಾರು ಹಾಡಿದೆ ಇವತ್ತು. ಒಳ್ಳೆ ಮನರಂಜನೆ, ಒಳ್ಳೆ ಮನಸ್ಸಿಗೆ ಒಂದು ಖುಷಿ ಕೊಡುವಂತ ವಿಷಯ ಇದು. ಕೇಳೋಣ ಎಲ್ಲರ ಹಾಡುಗಳನ್ನ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಮಹಾಲಕ್ಷ್ಮಿ.
1: ಓಕೆ, ನಾನು ಅಷ್ಟೇ ಕುತೂಹಲದಿಂದ ಇದ್ದೀನಿ ಸ್ನೇಹಿತರೆ. ಈ ಗೀತೆಗಳ ಈಗ ಸೋಮಶೇಖರ್ ಸರ್ ಹಾಡಿದ ಗೀತೆ, ಕುಸುಮ ಮೇಡಮ್ ಅವರು ಹಾಡಿದ ಗೀತೆ ನಿಜವಾಗ್ಲೂ ನಾನು ಕೇಳಿರಲಿಲ್ಲ. ನಾ ಅದಕ್ಕೆ ಆಗಾಗ ಹೇಳೋದು, ನಿಮ್ಮಿಂದ ನಾವು ಒಂದಿಷ್ಟು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ ಅಂತ. ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಕುಸುಮ ಉಮಾ ಮೇಡಮ್.
2: ಯಾಕಮ್ಮ
1: ಈಗ ಕುಸುಮ ಮೇಡಮ್ ಒಟ್ಟಿಗೆ ಮಾತಾಡಿದ್ನ ಅವ್ರ ಹೆಸರೇ ಬಾಯಿಗೆ ಬಂದ್ಬಿಡ್ತು.
2: ಕುಸುಮ ಉಮಾ ಸರಿ ಹೋಯ್ತಾರ?
1: ಓಕೆ ಓಕೆ ಓಕೆ. ಉಮಾ ಮೇಡಮ್
2: ಯಾವ್ದು ತಗೊಂಬೇಕು ಯಾವ್ದು ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲಮ್ಮ, ಚೆನ್ನಾಗಿದಾವ ಹಾಡುಗಳು
1: ಅಲ್ವಾ? ಕರೆಕ್ಟ್.
2: ಪಿ.ವಿ. ಶ್ರೀನಿವಾಸ ಅವ್ರದ್ದು
1: ಮನ್ಸಿಗೆ ಖುಷಿ ಕೊಡುವಂತ ಗೀತೆಗಳು
2: ಎಲ್ಲ ಹಾಡು ಖುಷಿ ಅನ್ಸತ್ತೆ. ಇನ್ನು ಕೇಳ್ಬೇಕು, ಇನ್ನು ಕೇಳ್ಬೇಕು, ಅರ್ಥ ಬರೀತಾ ಇರ್ತಿತ್ತು ಅವೆಲ್ಲ.
1: ನಿಜ ನಿಜ ನಿಜ
2: ಹಾಡುಗಳು.
1: ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಒಂದ್ ತಗೊಂಡಿದ್ದೀನಪ್ಪ,

0: ಜಗವಿದು ಜಾಣ ತೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿರಿತಾಗ ನಗು ನಗುತಾ ನಲಿ ನಲಿ ಏನೇ ಆಗಲಿ. ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್, ಈ ಹಾಡಿನಂತೆ ನೀವು ಕೂಡ ಏನೇ ಆಗ್ಲಿ ನಗ್ನಗ್ತಾ ಇರಿ, ಖುಷಿ.
0: ಥ್ಯಾಂಕ್ ಯು.
1: ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಮೀನಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ.
1: ಟ್ರಿಪ್ ಎಲ್ಲ ಆಯ್ತಾ?
2: ಯಾವ ಟ್ರಿಪ್?
1: ಯಾವ ಟ್ರಿಪ್? ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಟ್ರಿಪ್ ಕೊಲ್ಲಾಪುರ ಹೋಗಿ ಬಂದ್ವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ.
1: ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಹೇಗಿದೆ? ಚೆನ್ನಾಗಿದೆ ಅಮ್ಮ? ಚೆನ್ನಾಗಿದೆ. ಹೇಗಿದೆ ಟೆಂಪಲ್?
2: ಹಲೋ,
1: ಟೆಂಪಲ್ ಹೇಗಿದೆ ಮೇಡಮ್?
2: ಅಲ್ಲಿ ನಮ್ ನಾದ್ನೆ ಇರ್ತಾರೆ, ಅವಾಗ ಹೋಗ್ತಾನೆ ಇರ್ತೀವಿ ನಾವು.
1: ಓ, ನಿಮ್ಗೆ ಹಾಗಾದ್ರೆ ತುಂಬಾನೇ ಹತ್ರ. ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಇದು

0: ಸರಸ್ವತಿ ಬಾಳಬೆಳಕು ಶ್ರೀಮತಿ ಸನ್ನಿಮತಿ ಸರಸಗತಿ ಕನ್ನಡಾಂಬೆಯ ಕುಲಸತಿ ವಲಯನೆ ಪ್ರಿಯಲತಿ ಪ್ರಿಯಲತಿ ಚಿಂತಿ.
1: ಮೀನಾ ಮೇಡಮ್, ಎಂತ ಸಾಹಿತ್ಯ, ವಾವ್, ಅದ್ಭುತವಾಗಿದೆ ಈ ಗೀತೆ ಸಾಹಿತ್ಯ.
2: ಹೌದು, ಎಷ್ಟು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಇದಂತೆ.
1: ಆಕ್ಚುಲಿ ಮಾಲ್ತೇಶ್ ಸರ್ ನಿಮಗೆ ಈ ಗೀತೆನ ಹಾಡಿದ್ರೆ ಚೆನ್ನಾಗಿರೋದು.
2: ಹೌದಾ, ಹೇಳೋಣ ನೆಕ್ಸ್ಟ್ ಟೈಮ್ ಮಾಡಿ ಅಂತೇಳಿ.
1: ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಜ್ ಸರ್ ಅವರು.
3: ಹ್ಞೂನ್ರಿ, ಆರಾಮದಿರಿ ಮೇಡಮ್?
1: ಸರ್ ಸರ್, ನೀವು ಹೇಗಿದ್ದೀರಿ?
3: ನಾವೆಲ್ಲ ಆರಾಮಾಗಿದ್ದೀರಿ ಮೇಡಮ್. ಬಿಂದಾಸ್ ಕಾರ್ಯಕ್ರಮ ಮಾಡ್ತಾರೆ, ಬಿಂದಾಸ್ ಕೇಳ್ಕೋತ ಹಂಗೆ ಕನೆಕ್ಟ್ ಕನೆಕ್ಟ್ ಐತ್ರಿ. ಹ್ಞೂನ್ರಿ ಮೇಡಮ್.
1: ಓಕೆ ಸರ್,
3: ನಾಷ್ಟ ಮೇಡಮ್ ಬಂದ್ರಿ ಮೇಡಮ್?
1: ನಂದ ಇವತ್ತು ಕಡುಬು.
3: ಕಡುಬು ರೀ? ನಮ್ಮನ್ನು ಕಡುಬೇರಿ ಇವತ್ತು, ಇದ್ರು ಕಡುಬ್ರಿ ಮೇಡಮ್. ಅವ್ಯಾನ ಹಚ್ಚಿರಿ, ಕೊಬ್ಬರಿ ಕಡುಬ್ರಿ. ನಮ್ ಪಿಬಿ ಶ್ರೀನಿವಾಸ್ ಅವ್ರ ಹಾಡ್ ಹಾಡ್ಬೇಕೇನ್ರಿ ಸರ್? ಮೇಡಮ್ ರೀ
1: ಸರ್, ನಿಮ್ಮ ಪಿಬಿ ಶ್ರೀನಿವಾಸ್ ಅವ್ರ ಸಾಂಗೆ ಹಾಡ್.
3: ಹಾ, ಯಾಕಪ್ಪ ಅಂದ್ರ ಪ್ರತಿ ಒಂದ್ ಹಾಡ್ ಚಲೋ ಅದ್ರಿ ಮೇಡಮ್. ನಾವೊಂದ್ ಆಯ್ಕೆ ಮಾಡ್ಕೊಂಡಿವ್ರಿ, ಬಡವರ್ ಬಂದು ಚಿತ್ರದ ಅಂದ್ರಿ
1: ಸರ್.
3: ಹಾಡಿ, ಹಾಡ್ತಿ ನೋಡ್ರಿ ಮೇಡಮ್.
1: ಖಂಡಿತ ಹಾಡಿ ಸರ್.
3: ನಗಬೇಡ ನಗಬೇಡ ನಗಬೇಡ, ಅವನ ನೋಡುತ್ತಾ ನೀನು ನಕ್ಕರೆ, ಊರೇ ನಗುವುದು ನೀನು ಬಿದ್ದರೆ, ಒಂದೇ ದಿನದಲ್ಲಿ ಬೀಜವು ಮೊಳೆತು ಹೆಮ್ಮರವಾಗುವುದೇ, ಒಂದೇ ದಿನದಲ್ಲಿ ಬೀಜವು ಮೊಳೆತು ಹೆಮ್ಮರವಾಗುವುದೇ. ದಿನಗಳು ಕಳೆದಂತೆ ಕಾಲವು ಬಂದಂತೆ ಎಲ್ಲವೂ ಬೆಳೆಯುವುದು, ಹೊಸತನ ಮೂಡುವುದು. ನಗಬೇಡ ನಗಬೇಡ ನಗಬೇಡ, ಕಲಿಯುವುದಿನ್ನು ಸಾಗರದಷ್ಟಿದೆ ಕಲಿತವರಾರಿಲ್ಲಿ, ಶತಮಾನಗಳೇ ಕಳೆದರು ವಿದ್ಯೆಗೆ ವಯಸ್ಸಲ್ಲಿ, ಬಾಳಿನ ಅನುಕ್ಷಣವು ಹೊಸ ಹೊಸ ಅನುಭವವು, ಪಾಠವು ಕಲಿಸುವುದು ನೀತಿ ತಿಳಿಸುವುದು, ಮುಂದಕ್ಕೆ ಬರುವರು ಕಂಡರೆ ಕರಗುವ ಮನುಜರು ದಾನವರು, ಹೊಟ್ಟೆ ಕಿಚ್ಚಲಿ ತಾನೇ ಬೆಂದು ನೋವಲ್ಲಿ ನರಳುವರು, ಸಮ್ಮತಿ ಬಾಳಿದರೆ ಸ್ನೇಹವು ತೋರಿದರೆ ಶಾಂತಿಯ ನೀ ಪಡೆವೆ ನೀನು ಸುಖ ಪಡೆವೆ. ನಗಬೇಡ ನಗಬೇಡ ನಗಬೇಡ. ಧನ್ಯವಾದ ಮೇಡಮ್ರಿ.
1: ವಾವ್ ವಾವ್ ವಾವ್ ಸರ್, ಕಲಿಯುವುದು ಸಾಗರದಷ್ಟಿದೆ ಅಂತ ಲೈನ್ ಅಲ್ಲಿ ಎಷ್ಟು ಅರ್ಥ ಇದೆ ಸರ್.
3: ಹೌದ್ರಿ ಸರ್, ಮೇಡಮ್ ಬಹಳ ಅರ್ಥ ಕರಿಪಿತ ಆಳಾದ್ರೆ ಅದ ಕಲಿ ಆಯ್ಕೆ ಮಾಡ್ಕೊಂಡಿದ್ರಿ ಮೇಡಮ್, ನೆನಪಾಯ್ತು ನನಗ.
1: ವೆರಿ ನೈಸ್ ಸರ್, ಸೂಪರ್ ಸರ್.
3: ಥ್ಯಾಂಕ್ ಯು, ಧನ್ಯವಾದ ಮೇಡಮ್, ಅವಕಾಶ ಕೊಟ್ಟಕ್ಕೆ ಧನ್ಯವಾದ, ಧನ್ಯವಾದ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ಕಾರ ಮೇಡಮ್.
1: ನಮಸ್ತೆ, ಬಸವನ ಬಾಗೇವಾಡಿ ರಮೇಶ್ ಸರ್ ಅವರು.
4: ಹೌದೌದ್ರಿ ಮೇಡಮ್, ಆರಾಮಿದ್ದೀರಿ ಮೇಡಮ್?
1: ಎಸ್ ಸರ್, ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ?
4: ನಾವು ಆರಾಮಿದ್ದೀವಿ ಮೇಡಮ್.
1: ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾನು ಭಕ್ತಿ ಗೀತೆ ಹಾಡ್ತೀನಿ ರೀ ಮೇಡಮ್. ನಾವು ಹುಟ್ಟು ಪೂರ್ವದಿಂದಾನು ಈ ಹಾಡ್ ನಾವು ಗಣಪತಿ ಮುಂದೆ ಕೇಳ್ತಿದ್ದೇವ್ರಿ ಮೇಡಮ್. ಪಿ ವಿ ಶ್ರೀನಿವಾಸ್ ಸರ್ ಹಾಡಿದ್ದು.
1: ಓಕೆ ಸರ್.

0: ईश्वरपुत्र नमस्ते नमस्ते नमः శరణ శరణయ్యా శరణ దనకాడయ్య బాళల్ల బెలగువ బెళక శరణ శరణయ్యా శరణ దనకాడయ్య బాళల్ల బెళగువ బెళక నిన్న నందిత జనకే ఇవయ్యోల్ల సుఖ తండ్రి కాయో నమ్మ కరిముక శరణు శరణయ్యా శరణు జనక నీడయ్య బాలల్ల బెళగువ బెళక. ನಮಸ್ಕಾರ ಮೇಡಮ್.
1: ಎಸ್ ಸರ್, ನಮಸ್ಕಾರ. ತುಂಬಾ ಚಂದ.
0: ಧನ್ಯವಾದಗಳು ಮೇಡಮ್. ತುಂಬಾ ದಿನದಿಂದ ಕೇಳಿನಿ, ಸ್ವಲ್ಪ ಕಣಕ್ ಬರ್ಲಿಲ್ರಿ ಮೇಡಮ್. ಅದು
1: ಇರ್ಲ ಸರ್, ಪರವಾಗಿಲ್ಲ.
0: ಧನ್ಯವಾದ ಅವಕಾಶಕ್ಕೆ ನಿಮ್ಗೂ.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್. ಶುಭೋದಯ.
1: ನಮಸ್ಕಾರ. ನಮ್ಮ ಬಸವರಾಜ್ ಕವಿಗಳಿಗೆ
2: ಚೆನ್ನಾಗಿದ್ರೆ ಮೇಡಮ್.
1: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್.
1: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವ್ರದ್ದು ರಾಜ್ಕುಮಾರ್ ಅಭಿನಯದ ಕ್ರಾಂತಿ ವೀರ ಅಂತೇಳಿ ಓಲ್ಡ್ ಫಿಲಂ.
1: ಹಾಡಿ ಸರ್, ಹಾಡಿ.
2: ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡನನ್ನು ಸಿರಾಗಿರುವಾಗ, ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಅನ್ನವ ತಿನ್ನದೆ ಚಿನ್ನ ತಿನ್ನುವೆಯೇನೋ, ಹೊನ್ನಿಗೆ ನಿನ್ನನೇ ಮಾರಿಕೊಳ್ಳುವೆಯೇನೋ, ಮೋಸದ ಹಾದಿಯು ಸುಖವ ತರುವುದೇನು, ಪ್ರೀತಿಯ ಮರೆತರೆ ಶಾಂತಿ ಇರುವುದೇನು, ದಾನವನಾಗದೆ ಮಾನವನಾಗು, ನಗಿಸುತ್ತ ನಗುತ್ತಲಿ ಬಾಳಲಿ ಕೂಡು, ಎಂದ ನಾನು ದ್ರೋಹಿಯೇ.

ಏನು ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವ

0: ಸೂಪರ್ಬ್ ಸರ್, ಒಂದ್ ಒಳ್ಳೆ ಆಯ್ಕೆ ಮಾಡ್ಕೊಂಡು ತುಂಬಾ ಚಂದ ಹಾಡಿದ್ರು, ಕೇಳೋ ಖುಷಿ ಆಯ್ತು. ಥ್ಯಾಂಕ್ ಯು,
1: ಧನ್ಯವಾದ ಮೇಡಮ್, ಮತ್ತೆ
0: ಶುಭೋದಯ. ಎಸ್ ಸರ್, ಎಸ್ ಸರ್. ಎಸ್, ಸ್ನೇಹಿತರೆ, ಒಂದಕ್ಕಿಂತ ಒಂದು ಗೀತೆಗಳು ಅದ್ಭುತವಾಗಿದ್ದಾವೆ. ಹಾಗೆ ನಮ್ಮ ಪ್ರೀತಿಯ ಕೇಳುಗರೆಲ್ಲ ತುಂಬ ಚಂದ ಚಂದ ಹಾಡ್ತಾ ಇದ್ದಾರೆ. ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಆಸೆ ಆಗುತ್ತೆ, ಅಷ್ಟೊಂದು ಚೆನ್ನಾಗಿದೆ ಸಾಹಿತ್ಯ ಕೂಡ. ಸೊ ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಬರೋಣ. ವಿರಾಮದ ನಂತರ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರತಿವಾದಿ ಭಯಂಕರ ಶ್ರೀನಿವಾಸ್, PBS ಅಂತಲೇ ಫೇಮಸ್ ಆಗಿರುವಂತಹ PB ಶ್ರೀನಿವಾಸ್ ಸರ್ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಬೇಕು. ಸೊ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686098699, 9686092799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ PB ಶ್ರೀನಿವಾಸ್ ಸರ್ ಅವರು ಹಾಡಿರುವಂತಹ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ.
10: ಹಲೋ,
0: ನಮಸ್ತೆ.
10: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಹೇಗಿದ್ದೀರಾ ಸರ್?
10: ನಾವು ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ ಮೇಡಮ್?
0: ಆರಾಮ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
10: ಮೇಡಮ್? ನಾನು ಕಳ್ಳಕುಳ್ಳ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್, ಪಿ ಸುಶೀಲಮ್ಮ ಅವ್ರ ಜೊತೆ ಹಾಡಿರೋದು.
0: ಓಕೆ ಸರ್, ಹಾಡಿ.
10: ಹಾಯ್, ಸುತ್ತಮುತ್ತ ಯಾರು ಇಲ್ಲ, ನಾನು

0: ನೀನು ಇಲ್ಲಿ ಇಲ್ಲ, ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಇಲ್ಲ. ಬಾರೆ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನ ಹದರಕ್ಕೆ ಕೊಡುವೆ ಕಾಣಿಕೆ. ಓ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೆನಲ್ಲ, ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೆನಲ್ಲ. ಅದಕ್ಕೆ ಹೆದರಿಕೆ ನಿನ್ನ ಮಾತಿಗೆ ಮನದ ಆಸೆಗೆ ಬಂತು ನಾಚಿಕೆ. ಸುತ್ತಮುತ್ತ ಯಾರು ಇಲ್ಲ ಇಂದು ನಾನು ಬಲ್ಲೆನಲ್ಲ, ಯಾರು ಇಲ್ಲ ಇಲ್ಲ ಇಲ್ಲ. ಕಣ್ಣ ಮಿಂಚಿನಲ್ಲಿ ಸಂಚು ಮಾಡುತ್ತೇ ನನ್ನೇ ನೋಡುತ್ತ, ಸನ್ನೆ ಮಾತಿನಲ್ಲಿ ಏಕೆ ಕೆಣಕುತ್ತೇ ದೂರ ಓಡುತ್ತ. ಗಾಳಿ ಬೀಸುತ್ತಿದೆ ಬಳ್ಳು ನಡುವಿದು ಬಳುಕಿಯಾಡಿದೆ, ಬಯಕೆ ಕಣ್ಣಲ್ಲಿದೆ ಮನಸ್ಸು ತೂಗುತ್ತಿದೆ ಅದಕ್ಕೆ ಓಡಿದೆ. ಸಂಜೆ ಮೂಡಿದೆ ಇರುಳು ಕಾದಿದೆ. ಸುತ್ತಮುತ್ತ ಯಾರು ಇಲ್ಲ ಇಂದು ನಾನು ಬಲ್ಲೆನಲ್ಲ, ಯಾರು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ.
1: ಸೂಪರ್ ಸರ್, ಥ್ಯಾಂಕ್ ಯು.
0: ಇದು ತುಂಬಾ ಅದ್ಭುತವಾದಾಗಿತ್ತು ಮೇಡಮ್. ಇದು
1: ಖಂಡಿತವಾಗ್ಲು ಖಂಡಿತವಾಗ್ಲು ಕೇಳಿ ಖುಷಿ ಆಯ್ತು ಸರ್.
0: ಅದಕ್ಕೆ ಈ ಗೀತೆ ಆಯ್ಕೊಂಡೆ ಮೇಡಮ್.
1: ಸೂಪರ್ ಸರ್, ನೀವು ಖುಷಿ ಪಟ್ಟು ಹಾಡಿ ನಮ್ಮನ್ನ ಕೂಡ ಖುಷಿ ಪಡಿಸಿದ್ದಕ್ಕೆ
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ನಮಸ್ತೆ ಮಾಲಕ್ಷ್ಮಿ ಮೇಡಮ್ ಅವರಿಗೆ.
1: ನಮಸ್ತೆ ಸರ್, ಹೇಗಿದ್ದೀರಾ ರಾಜು?
2: ನಾನೀಗ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ.
1: ಯಾಕೆ?
2: ಯಾಕೆ ಅಂದ್ರೆ ನಮ್ಮನೇಲಿ ಮಾಡಿ ತಿಂಡಿ ಎಲ್ಲ ಕರ್ಕೊಂಡು ಹೋಗಿ ತಿಂತಾ ಇದ್ದೀರಾ.
1: ಓ ಹಾಗೆ, ಇವತ್ ನಿಮ್ಮನೇಲೂ ಕಡ್ಬನಾ?
2: ಹೌದು, ನಮ್ಮನೇಲೂ ಕಡ್ದೆ. ಇವತ್ತು ಮೊನ್ನೆ ಪಲಾವ್ ಅವತ್ತು ತಗೊಂಡೋಗಿದ್ದೀರಾ? ಹೌದು ಮೇಡಮ್, ನೀವು ಒಂದ್ ಮಾತು ಹೇಳಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಅದನ್ನ ನಮ್ಮ ಕೇಳುಗರು ಪಾಲಿಸ್ಬೇಕು. ಯಾಕೆಂದ್ರೆ ನೀವೊಂದು ಕರೆ, ನೀವೊಂದು ನಮಗೆ ಅವಕಾಶ ಕೊಡೋದೇನಂದ್ರೆ ನಿಮ್ ಜೊತೆಗೆ ಪ್ರೀತಿಯಿಂದ ಒಂದು ಖುಷಿಯಿಂದ ಒಂದು ನಿಮಿಷ ಮಾತಾಡ್ಬೇಕು ಅಲ್ವಾ? ಈಗ ಯಾಕೆಂದ್ರೆ ನಮ್ಮಂತವ್ರು 16 ಜನ ಕಾಯ್ತಾ ಇರ್ತಾರೆ, ಅವ್ರಿಗೂ ಒಂದು ಆಸೆ ಇರುತ್ತಲ್ವ ನಿಮ್ ಜೊತೆ ಮಾತಾಡ್ಬೇಕು, ಏನೋ ಒಂದು ಆಸೆ ನಮ್ ಬಾಂಧವ್ಯ ನಾವು ಮಾತಾಡ್ಬೇಕು ಅಂತ. ಅಂತವ್ರಿಗೆ ನಾವ್ ಒಂದು ಅವಕಾಶ ಕೊಡ್ಬೇಕು. ನಾವ್ ಏನೇ ಮಾತಾಡಿದ್ರು ಒಂದು ನಿಮಿಷ, ಒಂದೂವರೆ ನಿಮಿಷ, ಒಂದ್ ಹಾಡು, ಒಂದು ಲೈನ್ ಹಾಡಿದ್ರೆ ನಮ್ಮಂತ ಇದು ಎಷ್ಟೋ ಕೇಳೋದ್ರಿಗೆ ಅವಕಾಶ ಕೊಟ್ಟಂಗಾಗತ್ತೆ ಅಲ್ವಾ? ಅದನ್ನ ಕೇಳಿದ್ರು ಪಾಲಿಸ್ಬೇಕು, ಪಾಲಿಸ್ತಿ ಅಂತೇಳಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಯಾಕೆಂದ್ರೆ ಹೆಚ್ಚಿಗೆ ನಾವ್ ಎಷ್ಟೇ ಮಾತಾಡಿದ್ರು ಅದ್ ಮಾತೇ ಮುಂದೋಗ್ತಾ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ ಅಲ್ವಾ? ನಮ್ ಜೊತೆಗೆ 4 ಜನ ಅವ್ರು ಮಾತಾಡ್ಬೇಕು, ಅವ್ರ ಮಾತು ನಾವು ಕೇಳ್ಬೇಕು, ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಅದು ಇಷ್ಟ ಆಗ್ಬೇಕು, ಅವಾಗ್ಲೇ ಖುಷಿ. ಮೇಡಮ್, ನಾನು ವೀರ ಮಹಾದೇವದೊಂದು ಹಾಡಾಡ್ತಿದ್ದೀನಿ ಮೇಡಮ್.

0: धन्यवाद मैडम.
1: ओके सर, ओके सुपर, थैंक यू सर.
0: थैंक यू.
1: यस सर. ओके ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್?
2: ಪಿ ವಿ ಶ್ರೀನಿವಾಸ್ ಅವರದೇನ?
1: ಹೌದು.
2: ನೆನೆದೆ ನೆನಪು ದಿನ ಮನದಲ್ಲಿ
1: ಜೋರಾಗಿ
2: ನೋಡುವ ಆಸೆ ಎಂದಿರಲ ಕಾಣದಿರುಳು ನನ್ನ ಬಾಳ.
1: ಸರ್ ಜೋರಾಗಾಡಿ.
2: ಶೀಟ್ ಬರ್ದಿಟ್ಟು ಕಡಿದೆ ಮೇಡಮ್, ಎಲ್ಲ ಮಿಸ್ ಆಯ್ತು ಈಗ.
1: ಓಕೆ ಸರ್, ಓಕೆ, ಇಟ್ಸ್ ಓಕೆ, ನೋ ಇಶ್ಯೂ, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಸರೋಜಾ ಮೇಡಮ್, ಭದ್ರಾವತಿಯಿಂದ.
3: ಹೌದು ಮೇಡಮ್, ಹೌದು.
1: ತುಂಬಾ ದಿನಗಳ ಮೇಲೆ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ದೀನಿ.
3: ಅದೇ ಲೈನ್ ಸಿಗಲ್ವಲ್ಲ ಮೇಡಮ್ ಒಂದೊಂದ್ ದಿವಸ.
1: ಓ ಹಾಗೆ ಮೇಡಮ್, ಯಾವ ಗೀತೆನ ಆಯ್ಕೆ
3: ಮಾಡ್ಕೊಂಡಿದ್ದೀನಿ ಮೇಡಮ್? ಇವತ್ತು ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅವರ ಕಾರ್ಯಕ್ರಮ ತುಂಬಾ ಸೂಪರ್ ಆಗಿದೆ. ಒಂದು ಹಳೆ ಹಾಡು ಹೇಳ್ತೀನಿ ಮೇಡಮ್, ಬೆಟ್ಟದ ಹುಲಿ ಫಿಲಂ ದಗು ಹೇಳ್ತೀನಿ ಮೇಡಮ್ ಇದು. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ

0: ಪದಿನಾಯದ ನೆರಳಲ್ಲಿ ಆಡುತ್ತಿರುವ ಮೋಡಗಳೇ, ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ನಿಮ್ ಗೀತೆಯನ್ನ ಕೇಳಿ ನಾನೆಲ್ಲೋ ಕಳೆದೋಗ್ಬಿಟ್ಟೆ ಮೇಡಮ್. ಅದು ಏನ್ ಅದ್ಭುತ ಸಾಹಿತ್ಯ ಮೇಡಮ್,
0: ತುಂಬಾ ಚೆನ್ನಾಗಿದೆ ಮೇಡಮ್ ಸಾಹಿತ್ಯ ಅಂತಾನು.
1: ಅದರಲ್ಲೂ ಎಸ್ಪೆಷಲಿ ಈಗಿನ ಒಂದು ಪರಿಸ್ಥಿತಿಗೆ, ಈಗಿನ ಒಂದು ಸ್ಥಿತಿಗತಿಗೆ ಎಷ್ಟು ಅರ್ಥಗರ್ಭಿತವಾಗಿ ಹಾಗೆ ಬರ್ದಿದ್ದಾರೆ ಅಂದ್ರೆ ವೆರಿ ಗುಡ್. ಓಕೆ
0: ಸೂಪರ್ ಮೇಡಮ್, ಥ್ಯಾಂಕ್ ಯು. ಪರಿಸರದ ಬಗ್ಗೆ ತುಂಬಾ ಚೆನ್ನಾಗಿದೆ ಮಾಡು.
1: ಕರೆಕ್ಟ್ ಕರೆಕ್ಟ್. ನಿಮ್ಮ ಧ್ವನಿಯಲ್ಲಿ ಕೇಳಕ್ ಮತ್ತಷ್ಟು ಖುಷಿ ಆಯ್ತು ಮೇಡಮ್, ಥ್ಯಾಂಕ್ ಯು.
0: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ಉಡುಪಿಯಿಂದ ವಿಶ್ವನಾಥ್ ಸರ್.
2: ಹಾ ಹೇಳಿ ಮೇಡಮ್.
1: ನೀವ್ ಹೇಗಿದ್ದೀರಿ? ಉಡುಪಿ ಹೇಗಿದೆ? ಮಳೆ ಕಡಿಮೆ ಆಯ್ತಾ?
2: ಈಗ 2 ದಿನ ಆಯ್ತು ಮೇಡಮ್, ಮಳೆ ಕಮ್ಮಿ ಆಗಿದೆ.
1: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾವು
1: ಹಾಡಿ ಸರ್.
2: ಹರಿವರ್ಮನ ಕೊಂಚದ ತಲೆ ಬಲೆ ಸಾಕಾರವು, ರವಿವರ್ಮನ ಕೊಂಚದ ಕಲೆ ಬಲೆ ಸಾಕಾರವು, ಕವಿ ಕಲ್ಪನೆ ಕಾಣುವ ಒಲವಿನ ಕಾಣವು, ರವಿವರ್ಮನ ಕೊಂಚದ ಕಲೆ ಬಲೆ ಸಾಕಾರವು, ಉಯ್ಯಾಲೆಯ ನಲಿವ ಕೋಮಲೆ, ಕವಿ ಕಾಳಿದಾಸ ಕಾವ್ಯಗಾಣಿ ಶಾಕುಂತಲೆ, ರವಿವರ್ಮನ ಕೊಂಚದ ಕಲೆ ಬಲೆ ಸಾಕಾರವು.
1: ಓಕೆ ವಿಶ್ವನಾಥ್ ಸರ್, ಒಂದು ಅದ್ಭುತವಾದ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಒಂದ್ ಸ್ವಲ್ಪ ಸರಿ ಬಂತು, ಬಟ್ ಒಂದ್ ಸ್ವಲ್ಪ ಜೋರಾಗಾಡಿದ್ರೆ ಮತ್ತಷ್ಟು ಅದ್ಭುತವಾಗಿರ್ತಿತ್ತು.
2: ಇಲ್ಲಿ ಕೆಲವೆಲ್ಲ ಗೊಂದಲಗಳಿದೆ.
1: ಓ, ಜೋರಾಗಾಡಿದ್ರೆ ಎಲ್ರು ನಿಮ್ಮನ್ನೇ ನೋಡ್ತಾರ ಅಕ್ಕಪಕ್ಕ? ಏನಿಲ್ಲ ಸರ್, ನೋಡರ್ ನೋಡ್ಕೊಳ್ತಾರೆ, ನಿಮ್ ಎಂಜಾಯ್ಮೆಂಟ್ ನಿಮಗಲ್ವಾ. ಥ್ಯಾಂಕ್ ಯು. ಕಾಫಿನೂ ಆಯ್ತು, ತಿಂಡಿನೂ ಆಯ್ತು ಸರ್.
2: ಚಪಾತಿಯಾ?
1: ಇಲ್ಲ ಸರ್, ಕಡುಬು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕಡುಬು ಸರ್,
2: ಕಳಿಸಿ ಇಲ್ಲಿ.
1: ಶೋರ್ ಶೋರ್ ಸರ್, ಶೋರ್, ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಮೇಡಮ್. ಯಾವ
3: ಗೀತೆ?
1: ಆಯ್ತು. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಮ್ಮ?
3: ನಾವು ಎರಡು ಕನಸಿನ
1: ಹಾಡಿ,
3: ಎರಡು ಕನಸು ಫಿಲಂ ಸಾಂಗ್ ತಗೊಂಡಿದ್ದೀನಿ. ಮನಸ್ಸು ಹಿಡಿಯುತ್ತಿದೆ, ಓ ಸೋತಿದೆ, ಕೈಯಲ್ಲಿ ಕುಣಿವ ಹೇವನ್ನ ಬಳೆ, ಗಲ್ ಗಲ್ ಗಲ್ ಗಲ್ ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ, ತಂ ನಂ ತಂ ನಂ ಎಂದಿದೆ, ಗಲ್ ಗಲ್ ಗಲ್.

0: ತಮ್ ನಮ್ ಹಿಂದಿದೆ ಕೈಯಲ್ಲಿ ಕುರಿವ ಜೀವನ್ನು ಬೆಳೆಯು ಗಲ್ ಗಲ್ ಗಲ್ ಗಲ್ ತಾಳಕ್ಕೆ ನನ್ನೆದೆಯ ಮೀನೆ ತನ್ನಂತೆ ತಾನೆ ತಮ್ ನಮ್ ತಮ್ ನಮ್ ಹಿಂದಿದೆ ಗಲ್ ಗಲ್ ಗಲ್ ಗಲ್ ತಾಳಕ್ಕೆ ನಿನ್ನೆ ತನಿಷಕ್ಕೆ ಬಂದರೆ
1: ಥ್ಯಾಂಕ್ ಯು
0: ಥ್ಯಾಂಕ್ ಯು ಥ್ಯಾಂಕ್ ಯು
1: ಮೇಡಮ್ ಓಕೆ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ ನಮಸ್ತೆ ನಮಸ್ತೆ ನಾಗರತ್ನ ಮೇಡಮ್ ಹೇಗಿದ್ದೀರಿ
2: ಸೂಪರ್ ಆಗಿದ್ದೀವಿ
1: ಓಕೆ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಬಂಗಾರ ಘೋಷದಿಂದ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಣಿತರೆ ಆಗದು ಎಂದು ಕೈ ಕಟ್ಟಿ ಕುಣಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವುಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ
1: ಓಕೆ ಥ್ಯಾಂಕ್ ಯು
2: ಥ್ಯಾಂಕ್ ಯು
1: ಎಸ್ ಮೇಡಮ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ಓಕೆ ಕರೆ ಕಟ್ ಆಯಿತು ಎಸ್ ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ಪಿ ಬಿ ಎಸ್ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಪಿ ಬಿ ಶ್ರೀನಿವಾಸ್ ಅಂತಾನೆ ಫೇಮಸ್ ಆಗಿರುವಂತಹ ಅವರ ಕಂಠ ಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡ್ಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಮಾತಾಡೋಣ ನಮಸ್ತೆ
0: ನಮಸ್ತೆ ಮೇಡಮ್
1: ನಮಸ್ತೆ ಪ್ರೇಮ ಅವರೇ ಹೇಗಿದ್ದೀರಿ
0: ಚೆನ್ನಾಗಿದ್ದೀನಿ ಮೇಡಮ್
1: ಮೇಡಮ್ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ
0: ನಾನೊಂದು ಭಕ್ತ ಕುಂಬಾರದಿಂದ ಮೇಡಮ್ ಶ್ರೀನಿವಾಸ್ ಹಾಡಿರೋದು
1: ಹಾಡಿಮಾ

0: സ്വർഗ്ഗയിൽ നിന്നോടോ ഈ ജന്മവുടേടോ സദാ സുഖ നീ പടൂ ഇതിനു നജ കണ്ടിനു നിജ ആദനു രാജ ഇല്ല ആസജ ಧನ್ಯವಾದಗಳು. ನಿಜವಾಗ್ಲು ಹೇಳ್ಬೇಕಂದ್ರೆ ಪಿ ಬಿ ಶ್ರೀನಿವಾಸ್ ಅವರ ವಾಯ್ಸ್ ಮತ್ತೆ ಯಾರಿಗೂ ಬರ್ತಾ ಇಲ್ಲಪ್ಪ ಅಂತ ವಾಯ್ಸ್ ಅವ್ರದ್ದು.
1: ನಿಜ ನಿಜ ನಿಜ ಅದ್ಭುತ. ಇವತ್ತಂತ ಆಕ್ಚುಲಿ ವೈಯಕ್ತಿಕವಾಗಿ ನನ್ಗೆ ಖುಷಿ ಆಗ್ತಿದೆ ನಿಮ್ಮ ಎಲ್ಲ ಗೀತೆಗಳನ್ನ ಕೇಳಿ.
0: ಹೌದಪ್ಪ ತುಂಬಾ ಇಷ್ಟ.
1: ಎಸ್ ಮೇಡಮ್,
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು?
2: ತನುಜಾರವಿ ಬೊಮ್ಮನಕಟ್ಟೆಯಿಂದ.
1: ತನುಜಾರವಿ ಬೊಮ್ಮನಕಟ್ಟೆಯಿಂದ. ಓಕೆ ತನುಜಾ ಅವರೇ, ಹೇಗಿದ್ದೀರಿ?
2: ಆರಾಮ ಮೇಡಮ್, ನೀವು?

0: ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಇದು ದಾರಿ ತಪ್ಪಿದ ಮಗ ಪಿಕ್ಚರ್ ಇಂದ, ಕಾಪಾಡು ಶ್ರೀ ಸತ್ಯನಾರಾಯಣ.
0: ಓಕೆ, ಹಾಡಿಮ್ಮ.
1: ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ನಂದಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ.
0: ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯಿತು. ಸ್ನೇಹಿತರ ಪುಟ್ಟ ವಿರಾಮದ ನಂತರ ಮತ್ತೆ ಬಿಂದೋಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
5: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜಿ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರತಿವಾದಿ ಭಯಂಕರ ಶ್ರೀನಿವಾಸ್, PBS ಹಾಗೆ PB ಶ್ರೀನಿವಾಸ್ ಅಂತಾನೆ ಫೇಮಸ್ ಆಗಿರುವಂತಹ ಹಿನ್ನೆಲೆ ಗಾಯಕರು, ಅವರ ಒಂದು ಕಂಠ ಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ 9686969 6870 9620 9 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಗೀತೆಯನ್ನು ಹಾಡಿ ಅಂತ ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
7: ನಮಸ್ತೆ. ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್. ಅಬ್ಬಬ್ಬಬ್ಬಾ, ಇವತ್ತೇನು ಆಫೀಸರ್ ಆಗ್ಬಿಟ್ರ ನಮ್ ಸಂಕಪ್ಪ ಸರ್?
7: ಎಲ್ಲ ಮೇಡಮ್ 10 ಗಂಟೆಯಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಕಾರ್ಯಕ್ರಮ ಕೇಳ್ತಾ ಇದ್ದೆ.
0: ಧ್ವನಿಯಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ನಿರಾಸೆ.
7: ಹೌದೌದು
0: ಮಹಾಲಕ್ಷ್ಮಿ ಮೇಡಮ್ ಅವ್ರ ಮೇಲೆ ಇವತ್ತು ಸಿಟ್ಟು ಬಂದಿದೆ, ಏನಾದ್ರೂ ಸಿಕ್ಕಿದ್ರೆ.
7: ಹೌದೌದೌದು,
0: ಬಯಸ್ಕೊಳ್ತಾ ಇದ್ದೆ ನಾನು ಇವತ್ತು.
7: ಕಾರ್ಯಕ್ರಮಕ್ಕೆ ಮಾಡ್ತಲೆ ಟ್ರೈ ಮಾಡ್ತಲೇ ಇದ್ದೆ. ಇವತ್ತು ಸ್ಪೀಡಿ ಆಡುವಂತ PB ಶ್ರೀನಿವಾಸ್ ಆಡುವಂತ ಹಾಡುಗಳು, ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ಗೆ ಮೊದಲು ಶೂಟ್ ಆಗ್ತಿದ್ದು PB ಶ್ರೀನಿವಾಸ್ ಫಸ್ಟ್.
0: ಹೌದು ಸರ್, ಹೌದು.
7: ಅವ್ರ ವಾಯ್ಸ್ ಕಂಠಕ್ಕೆ ಡಾಕ್ಟರ್ ರಾಜ್ಕುಮಾರೇ ಆಡ್ತಾ ಇದಾರೆ ಅನ್ನೋ ಅಂತ ಆತರ ಅಷ್ಟೊಂದು ಭಾವ ಆಗದು. ಕೊನೆಗೆ ಸಂಪತ್ತಿಗೆ ಸವಾಲಿಂದ ಅಣ್ಣವ್ರು ಆಡಕ್ ಶುರು ಮಾಡಿದ್ರು. PB ಶ್ರೀನಿವಾಸ್ ಅವರ ಕಂಠಸ್ವರಿ ನಿಜವಾಗಿ ಕೇಳ್ಬೇಕು ಅಂದ್ರೆ ಎಂತ ಆಡ ಅವ್ರು ಎಸ್ ಜಾನಕಿ ಅಮ್ಮ ಬಾರಿ ಚೆನ್ನಾಗಿ ಆಡ್ತಾ ಇದಾರೆ. ಅದರಲ್ಲಿ ನನಗೆ ಇದು ರಾಜಾನನ ರಾಜ ಚಿತ್ರದ ಒಂದು ಚಿತ್ರ ಹಾಡನ್ನು ತಗೊಂಡಿದ್ದೀನಿ. ನಿನ್ನದೇ ನೆನಪು ದಿನವು ಮನದಲ್ಲಿ, ನಿನ್ನದೇ ನೆನಪು ದಿನವು ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ ನಮ್ಮಲ್ಲಿ ನಮ್ಮಲ್ಲಿ, ನಿನ್ನದೇ

0: ನೆನಪೂರಿನವೂ ಮನದಲ್ಲಿ ತಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೆ ತಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೆ ಹಗಲಲ್ಲಿ ತಿರುಗಿ ಬಳಲಿದೆ ಉರುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ನಾ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ನನ್ನಲಿ.
1: ಧನ್ಯವಾದಗಳು.
2: ಸದ್ಯಕ್ಕೆ ಈಗ ನಿಮ್ ನೆನ್ಪು ನಿಮಗೆ ಯಾರು ನೆನ್ಪು ಕಾಡ್ತಾ ಇದೆ?
1: ಇದು ಹಾಡು ಚೆನ್ನಾಗಿದೆ ಅಣ್ಣ ಅವರ ರಾಜನನ್ನ ರಾಜ್ಯದಲ್ಲಿ.
2: ಹಾಗೇನೋ ಅನ್ಕೊಂಡ್ಬಿಟ್ವಿ.
1: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
2: ಓಕೆ ಸರ್, ತಮಾಷೆಗೆ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ ಸರ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
2: ಸರ್, ಯಾವ ಗೀತೆನ ಆಯ್ಕೆ ಮಾಡ್ತೀರಿ?
3: ನಾನು ಫಿಲಮ್ ಹೆಸರು ಗೊತ್ತಿಲ್ಲ, ಒಂದು ಎಸ್ ಪಿ ಪಿ ಟಿ ಪಿ ಶ್ರೀನಿವಾಸ ಅಂತ ಹಾಡೈತೀನಿ. ಹಲೋ.
2: ಹಾ ಹಾಡಿ ಸರ್.
3: ಮೇಡಮ್ ಯಾರು ಗೊತ್ತಾಯ್ತಾ?
2: ಉಲ್ಲಾಸ್ ಸರ್ ಅವರು.
3: ಹೌದು ಮೇಡಮ್, ಹೌದು.
2: ಓಕೆ, ಹಾಡಿ ಸರ್.
3: ಎಲ್ಲಿಗೆ ಪಯಣ, ಯಾವುದು ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ನಡೆದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ, ನಡೆಯದು ಎಂದು ಅಂದ ಮರೀತಿ ಶೋಕವೇ, ಏನೋ ನಿನ್ನ ಗುರಿ, ಎಲ್ಲಿಗೆ ಪಯಣ, ಸೋಲು ಗೆಲುವು ಸಾವು ಜೀವನ ಬೆಳೆಯಾಳೆ, ಸಾಯುವ ಮುನ್ನ ಜನಿಸಿದ ಮಣ್ಣ ದರ್ಶನ ಪಡೆದು ದಾರಿಯ ಮಡಿಲಲ್ಲಿ.
2: ಎಸ್ ಸರ್, ಆಕ್ಚುಲಿ ಇದು ಸಿಪಾಯಿ ರಾಮು ಫಿಲಮ್ ಸರ್, ತುಂಬಾ ಫೇಮಸ್ ಫಿಲಮ್, ಹಿಟ್ ಫಿಲಮ್.
3: ಫೇಮಸ್ ಒಳ್ಳೆ ಇದು, ಚೆನ್ನಾಗಿದೆ ಮೇಡಮ್ ಮಾಡಿದ್ರು.
2: ಓಕೆ ಸರ್, ಓಕೆ, ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮೇಡಮ್.
2: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ತೆ.
4: ಹಲೋ.
2: ನಮಸ್ತೆ.
4: ಹಾ ನಮಸ್ತೆ.
2: ನಮಸ್ಕಾರ. ಶೆಟ್ರೆ, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಹೌದು,
2: ಕರೆಕ್ಟ್.
4: ನಾನಿದು ಸೀತಾರಿಂದ. ಇದು ಎರಡು ಇದೆ, ಮೇಲ್ ಸಿನಿ ಎರಡು ಅನ್ಸಲ್ ಇದೆ. ಮೇಲಿಂದ ನನ್ಸಂಗ ಅವ್ರದ್ದು ಅಲ್ವಾ?
2: ಓಕೆ.
4: ಬರೆದೇ ನೀನು ನಿನ್ನ ಹೆಸರು ನನ್ನ ಬಾ

0: ಬರೆದೇ ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬರೆದೇ ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ.
1: ಧನ್ಯವಾದ ಮೇಡಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ. ಇವತ್ತೆಲ್ಲ ಡಬಲ್ ಬಿಂದಾಸ್ ಮಾರ್ನಿಂಗ್ ಇವತ್ತೆಲ್ಲ.
1: ಓಹೋ,
2: ತುಂಬಾ ಚೆನ್ನಾಗಿ ಒಂದಕ್ಕಿಂತ ಒಂದ್ ಸಾಂಗ್ ಎಷ್ಟು ಚೆನ್ನಾಗಿದೆ ನೋಡಿ, ಕೇಳ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಹಾಡುಗಳೆಲ್ಲ. ತಿಂಡಿ ಎಲ್ಲ ತಿಂದ್ರೆ ನಮ್ದು ಆಯ್ತು.
1: ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಗೌರಿ ಪಿಕ್ಚರ್ ಇಂದ ಆಡ್ತಾ ಇದ್ದೀನಿ ಲಕ್ಷ್ಮಿ.

0: ಕೊಳ್ಳು ಏತಕೋ ಗಂಡು ನನ್ನ ಸೆಳೆದಳು. ಥ್ಯಾಂಕ್ ಯು ಲಕ್ಷ್ಮಿ.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ.
2: ಆಶಾ ಪ್ರಕಾಶ್ ಕೋಲಾರದಿಂದ.
1: ಓಕೆ, ಗೊತ್ತಾಯ್ತು. ಹಾಡಿಮ್ಮ, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮಧುಮಾಲತಿಯಿಂದ ರಾಜ್ಕುಮಾರ್ ಹೇಳೋದು.
1: ಓಕೆಮ್ಮ, ಓಕೆ, ಹಾಡಿಮ್ಮ.
2: ಎಲ್ಲ ಷೋಡಶ ಚೈತ್ರದ ಸುಂದರಿ ನೀನು, ಕಾಮನ ಬಿಲ್ಲಿನ ಬಣ್ಣದ ಹೋಲು ನಿನ್ನ ಕಣ್ಣು, ದೇಹದ ಹಣ್ಣು ನನ್ನೆದೆ ಹಕ್ಕಿಯೋ, ಬಲೆಯಲ್ಲಿ ಮೀನು ಕುಡಿ ಕಣ್ಣೋಟದ ಮಿಂಚಿದೆ ನೀನು, ಚೈತ್ರದ ಪಾನಕೆ ಗಾನದ ದಾನಕೆ, ಚೈತ್ರದ ಕ್ವಾನಕ್ಕೆ ದಾನದ ಮಾನಕ್ಕೆ ಕಾತರವಾಗಿ ಹಜಾತಕ ನಾನು. ಚೋಡಶ ಚೈತ್ರದ ಸುಂದರಿ ನೀನು, ಕಾಮನ ಬಿಲ್ಲಿನ ಬಣ್ಣದ ಹೋಳು ನಿನ್ನ ಕಣ್ಣು, ದೇಹದ ಹಣ್ಣು ನನ್ನೆದೆ ಹಕ್ಕಿಯೋ, ಬಲೆಯಲ್ಲಿ ಮೀನು ಓ ಓ ಓ ಓ ಆ. ತುಂಬಾ ಸಂತೋಷ ಕಣಪ್ಪ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಅಮ್ಮ.
2: ಥ್ಯಾಂಕ್ ಯು ಪಾ.
1: ಎಸ್ ಅಮ್ಮ, ನಿಮ್ಮೊಂದು ಎನರ್ಜಿ ಎನರ್ಜಿಗೆ ನಮ್ದೊಂದು ಆಡ್ಸ್ ಆಫ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಶುಭೋದಯ ಮೇಡಮ್.
1: ಶುಭೋದಯ. ಷಡಕ್ಷರಿ ಸರ್, ಹೇಗಿದ್ದೀರಿ?
3: ಆರಾಮಿದ್ದೇವ್ರಿ.
1: ಓಕೆ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಇನ್ನ ಮರೆಯಲ್ಲ ಚಿತ್ರದಿಂದ.
1: ಓಹೋ, ಹಾಡಿ ಸರ್.
3: ಸಿಹಿಮುತ್ತು ಸಿಹಿಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಚಿನ್ನ ಕುರುವೆಯ ನಿನ್ನ ಚಿನ್ನದ ತೋಡಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಡಲಿ ನನ್ನ ಬಳಸುತ್ತ.
1: ಓಕೆ
3: ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು. ಸೂಪರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ ನವೀನ್ ಸರ್.
4: ಹೌದು ಮೇಡಮ್.
1: ಹೇಗಿದ್ದೀರಿ?
4: ಫೈನ್ ಫೈನ್ ಮೇಡಮ್, ಚೆನ್ನಾಗಿದ್ದೀನಿ.
1: ಸರ್ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಮೇಡಮ್? ಪಡವರಳ್ಳಿ ಪಾಂಡವರು ಚಿತ್ರದ ತೂಕಡಿಸಿ ತೂಕಡಿಸಿ ಬೀಳವಿರುತ್ತಮ್ಮ.
1: ವೆರಿ ನೈಸ್, ಸೂಪರ್. ಹಾಡಿ ಸರ್.
4: ತೂಕಡಿಸಿ ತೂಕಡಿಸಿ ಬೀಳ

0: ಮುತ್ತಜ್ಜ ಅಕ್ಷರದ ಸಕ್ಕರೆಯ ಕಹಿ ಎಂದು ತಿಳಿದು ಪುಸ್ತಕವನ್ನು ಕಸಕ್ಕಿಂತ ಕಡೆಗಣಿಸಿ ಎಸೆದು ಹಸ್ತವನ್ನು ತಲೆಗಿಟ್ಟು ಹಸ್ತವನ್ನು ತಲೆಗಿಟ್ಟು ಹಣೆ ಬರಹವೆಂದು ತೂಕಡಿಸಿ ತೂಕಡಿಸಿ ಬಿದ್ದರು. ನನ್ನಜ್ಜ ನಿನ್ನಜ್ಜ ಮುತ್ತಜ್ಜ.
1: ಧನ್ಯವಾದ ಮೇಡಮ್, ಎಲ್ರಿಗೂ ತಿರುಗಲಿ ಅವಕಾಶ.
2: ಸರ್ ಸೂಪರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಇಷ್ಟರ್ ಇಲ್ಲಂತೆ.
2: ನಮಸ್ತೆ.
3: ಬೆಂಗಳೂರಿಂದಾನೇ ಬಂದಿಲ್ಲ.
2: ಓಕೆ, ಎಸ್ ಇಲ್ಲಿ ಕರೆ ಮಾಡಲ್ಲಿ ಯಾರ ಹತ್ರನು ಮಾತಾಡ್ತಾ ಇದ್ದಾರೆ. ಓಕೆ, ನಮ್ಮನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬಾ ಚಂದ ಚಂದ ಈ ದಿನ ಹಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಮತ್ತೊಂದು ಹಲೋ.
3: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ಆನಡೆ, ವಿದ್ಯಾನಗರ, ಶಿವಮೊಗ್ಗ.
2: ಓಕೆ, ಈ ಕಡೆ ಕರೆ ಮಾಡಿ ಆ ಕಡೆ ಎಲ್ಲೋ ಕಳೆದೋಗ್ಬಿಟ್ಟಿದ್ರಿ ಸರ್.
3: ಹೌದೌದೌದು ಮೇಡಮ್, ಅದು ಗೊತ್ತಾಗ್ಲಿಲ್ಲ, ಕಾಲ್ ಸಿಕ್ಕಿದ್ದು. ನರಸ್ ಮೇಡಮ್ ಅವ್ರ ತಿಂದೆ ಆಯ್ತಾ?
2: ಸರ್ ಸರ್ ಆಯ್ತು. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
3: ಮೇಡಮ್, ಇವತ್ತು ಪಿ ಬಿ ಶ್ರೀನಿವಾಸ್ ಅವ್ರು ತಂದಿದ್ದೀರಾ?
2: ಹೌದು ಹೌದು,
3: ತುಂಬಾ ಸಂತೋಷ ಅನ್ನಿಸ್ತು. ನಾನು ಮೇಯರ್ ಮುತ್ತಣದಿಂದ ಆಡ್ತಾ ಇದ್ದೀನಿ ಮೇಡಮ್, ನಂಗೆ ಹಾಡು ಬಹಳ ಇಷ್ಟ ಅದು.
2: ಓಕೆ ಸರ್,
3: ಯಾವಾಗ್ಲೂ ಆಡ್ತಾ ಇರ್ತೀನಿ.
2: ಖಂಡಿತ ಹಾಡಿ.
3: ಹಳ್ಳಿಯದರೇನು ಶಿವ, ಇಲ್ಲಿಯದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ, ಎಲ್ಲ ಸಂಪತ್ತನಿಟ್ಟೆ ಎಲ್ಲರಿಗೆಂದೆ ಕೊಟ್ಟೆ, ಹಂಚಿಕೊಂಡು ಬಾಳಲರಿಗದ ದುರಾಸೆ ಜನ ವಂಚನೆಯ ಮಾಡುತ್ತಿರುವರು, ಬಡವರನ್ನು ತುಳಿದು ಅಹಂಕಾರದಲ್ಲಿ ಮೆರೆದು ಅನ್ಯಾಯ ಮಾಡುತ್ತಿರುವರು, ಮಹಡಿಯಲ್ಲಿದ್ದರೂ ಗುಡಿಸಲಲ್ಲಿದ್ದರೂ ಹಸಿವಿಗೆ ಅನ್ನ

0: ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಅಂದ್ರೆ ಎಫ್ ಎಂ ಹಂಗೆ ಹೇಳಕ್ಕಾಗಲ್ಲ, ಎಫ್ ಎಂ ಡಿಫ್ರೆಂಟ್. ಎಫ್ ಎಂ ಎಫ್ ಎಂ ಎಫ್ ಎಂ ಆದ್ರೆ ಏನು ಬೇರೆ ಆದ್ರೆ ಏನು ಅಂತಲ್ಲ, ಎಫ್ ಎಂ ಎಫ್ ಎಂ ಶಿವಮೊಗ್ಗ ಎಫ್ ಎಂ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು
1: ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯ್ತು. ಎಸ್ ಸರ್, ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಯ್ತು. ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
0: ನಮಸ್ಕಾರ ಕನಕ, ಕೊನೆಗೂ ಕಾಲ್ ಸಿಕ್ತು.
1: ಎಸ್, ಖುಷಿನಾ? ಓಕೆ, ಇದೆ
0: ಖುಷಿ. ಸಿಗಲ್ಲ ಕನಕ.
1: ಓಕೆ ಓಕೆ ಓಕೆ, ಹಾಡಿ ಸರ್, ಹಾಡಿ.
0: ಅದೇ ಖುಷಿಯೊಳಗೆ ನಗು ನಗುತ್ತ ನಲಿ ನಲಿ
1: ಏನೇ
0: ಆಗಲಿ, ಎಲ್ಲ ದೇವರ ಕಲೆಯನ್ನೇ ನೀ ತಿಳಿ, ನೀ ಕಲಿ. ಧನ್ಯವಾದ ಕನಕ, ಕಾರ್ಯಕ್ರಮ ಮುಗಿಸೋ ಟೈಮ್ ಆಗಿದೆ, ನಾವು ಮುಗಿಸ್ತಾ ಇದೀವಿ.
1: ಎಸ್ ಸರ್, ಸೂಪರ್. ಓಕೆ, ಎಸ್, ನಮ್ಮ ಪ್ರೀತಿಯ ಕೇಳುಗರು ಏನಪ್ಪ ಅಂದ್ರೆ, ನಮ್ಗಿಂತ ಚೆನ್ನಾಗಿ ಅವರೇ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಚಂದ ಚಂದವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮ ಇದಾಗಿತ್ತು. ಪಿ ಬಿ ಶ್ರೀನಿವಾಸ್ ಸರ್ ಅವರು ಅಂದರೆ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಸರ್ ಅವರ ಕಂಠಸಿರಿಯಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಗೀತೆಗಳು ಬಂದಿವೆ. ಅದರಲ್ಲಿ ಒಂದಿಷ್ಟನ್ನು ಆಯ್ಕೆ ಮಾಡಿಕೊಂಡು ಈ ದಿನ ನೀವೆಲ್ಲರೂ ಕೂಡ ತುಂಬ ಚಂದ ಹಾಡಿದ್ರಿ, ಒಬ್ರಿಗಿಂತ ಒಬ್ಬರು ತುಂಬ ಚಂದ ಚಂದ ಹಾಡಿದ್ರಿ. ಎಸ್, ಆ ಕೇಳಲಿಕ್ಕೆ ಖುಷಿ ಆಗತ್ತೆ. ಆ ಗೀತೆಗಳಿಗಿಂತ ಆ ಗೀತೆಯಲ್ಲಿರುವಂತಹ ಸಾಹಿತ್ಯ ಪದಗಳು ಈಗಿನ ಪ್ರಸ್ತುತ ದಿನಗಳಿಗೂ ಕೂಡ ತುಂಬಾ ಮ್ಯಾಚ್ ಆಗುವಂತಹ ಗೀತೆಗಳು. ಎಸ್, ನಾನು ಈ ಮಾತನ್ನು ಆಗಾಗ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಕಾಯ ಅಳಿದರು ಕಾಯಕಾಳಿಯಲ್ಲ ಅಂತ. ಕಾಯ ಅಂದರೆ ದೇಹ, ಕಾಯಕ ಅಂದರೆ ಕೆಲಸ. ಈಗ ಪಿ ಬಿ ಶ್ರೀನಿವಾಸ್ ಸರ್ ಅವರು ಯಾರು ಈಗ ನಮ್ಮೊಟ್ಟಿಗೆ ಇರದೇ ಇದ್ದರೂ ಕೂಡ ಅವರು ಒಂದು ಮಾಡಿದಂತಹ ಆ ಕಾಯಕ, ಆ ಕೆಲಸ ಇದೆ ಅಲ್ವಾ, ಇಂದಿಗೂ ಕೂಡ ಅಜರಾಮರ ಅಂತ ಹೇಳ್ಬೋದು ಅಲ್ವಾ, ಏನಂತೀರಿ? ಎಸ್, ಇದೇ ಖುಷಿಯಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಯಿತು. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲೋ ದಯವಿಟ್ಟು ಬೇಜಾರಾಗಬೇಡಿ. ಹಾಗೆ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಅಥವಾ ಔಟ್ಸೈಡ್ ಪಿ ಬಿ ಶ್ರೀನಿವಾಸ್ ಸರ್ ಅವರು ಅಂದ ತಕ್ಷಣ ಅವರ ಒಂದು ಗೀತೆಗಳನ್ನ ಗುಣುಕ್ತಾ ಇರುವಂಥವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ನವೀನ್ ಸರ್ ಅವರು ಒಂದು ಗೀತೆಯನ್ನು ಕಳಿಸಿದ್ರು, ನನ್ನ ತಮ್ಮ ಮಂಕುತಿಮ್ಮನು ಅಂತ ಅವರ ಗೀತೆಯನ್ನು ಹಾಡಿದರು. ಹಾಗೆ ಮುರುಳಿ ಸರ್ ಅವರು ಕೂಡ, ದೆನ್ ಹಾಗೆ ಮೀನಾ ಮೇಡಮ್ ಅವರು ಒಂದು ಗೀತೆಯನ್ನು ಕಳಿಸಿದ್ದಾರೆ, ಈ ಗೀತೆಯನ್ನು ಹಾಡಿ ಮೇಡಮ್ ಅಂತ. ಸೊ ನೋಡೋಣ, ಒಂದಿಷ್ಟು ನನಗೆ ಸಾಹಿತ್ಯ ಆಚೆ ಈಚೆ ಆದರೆ ಕಷ್ಟ ಆಗುತ್ತೆ, ನೋಡ್ತೀನಿ, ಟ್ರೈ ಮಾಡ್ತೀನಿ.

ಅಂದ ಬೆಂಕದ ಸಿಂಗಾರಿ ಮಡೊಂಕಿನ ವೈಯಾರಿ. ಓಕೆ, ಹಾಗೆ ಮತ್ತೊಂದು ಗೀತೆ.

0: ವಾವ್ ಸೂಪರ್, ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳು. ಅಂದಾಗೆ ಸ್ನೇಹಿತರೆ, ನನಗೆ ಈ ದಿನ ಪಿ ಬಿ ಶ್ರೀನಿವಾಸ್ ಸರ್ ಅವರ ಒಂದು ಗೀತೆಗಳ ಒಂದು ಟಾಪಿಕ್ ತೋಳಿ ಮೇಡಮ್ ಅಂತ ಹೇಳಿದಂಥವರು ನಮ್ಮ ಎಸ್ ಸೋಮಶೇಖರ್ ಸರ್ ಅವರು. ಸೋಮಶೇಖರ್ ಸರ್ ಅವ್ರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಒಂದು ವಿಷಯಗಳ ಬಗ್ಗೆ ಟಾಪಿಕ್ಗಳನ್ನ ಕೊಡ್ಬೋದು. ಸೊ ನೀವು ಕೊಟ್ಟಂಥ ಟಾಪಿಕ್ಗಳು ನಮ್ಮ ಆರ್ ಜೆಗಳು ಯಾರಾದರೂ ಕೂಡ ತಗೊಳ್ತಾರೆ. ಎಸ್ ನಿಮ್ಮ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ತಾ ಮತ್ತೊಮ್ಮೆ ಸೋಮಶೇಖರ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986759661. ಸಂಖ್ಯೆ ಮತ್ತೊಮ್ಮೆ 9986759661.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-8083. ಸಂಖ್ಯೆ ಮತ್ತೊಮ್ಮೆ 0818-82-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಾವೊಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೈ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗೆ ಹೇಳ್ತಾ ಇರುವಂತಹ ಕಥೆ, ಕಥೆಯ ಶೀರ್ಷಿಕೆ ದೊಡ್ಡ ಕಲ್ಲಂಗಡಿ ಹಣ್ಣು ಅಂತ ಹೇಳಿ. ರೈತನೊಬ್ಬ ತನ್ನ ಮನೆಯ ಹಿಂದಿದ್ದ ಜಮೀನಿನಲ್ಲಿ ಕಲ್ಲಂಗಡಿ ಹಣ್ಣಿನ ಫಲವನ್ನ ಬೆಳೆಸಿದ್ದ. ಭಾರೀ ಗಾತ್ರದ ಕಲ್ಲಂಗಡಿ ಹಣ್ಣುಗಳು ಹೊಲದ ತುಂಬಾ ಹರಡಿಕೊಂಡಿದ್ವು. ಅವುಗಳ ಬಗ್ಗೆ ರೈತ ಹೆಮ್ಮೆಯಿಂದ ಬೀಗುತ್ತಿದ್ದ. ಒಂದು ದಿನ ಆ ಪ್ರಾಂತ್ಯದ ರಾಜ ಮಾರುವೇಷದಲ್ಲಿ ರೈತನ ಹೊಲಕ್ಕೆ ಬಂದ. ತನ್ನ ಪ್ರಜೆಗಳ ಕುಂದು ಕೊರತೆಯನ್ನ ಅರಿಯುವುದು ಅವನ ಉದ್ದೇಶವಾಗಿತ್ತು. ರೈತನ ಹೊಲದಲ್ಲಿದ್ದ ಭಾರೀ ಗಾತ್ರದ ಕಲ್ಲಂಗಡಿ ಹಣ್ಣನ್ನ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಆ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ನನಗೆ ಕೊಡುವೆಯಾ ಅಂತ ರಾಜ ಕೇಳಿದ್ದಕ್ಕೆ ರೈತ ಇಲ್ಲವೆಂದು, ಹಾಗಾದ್ರೆ ಅದನ್ನ ಮಾರುವೆಯಾ ಎಂದು ಕೇಳಿದ್ದಕ್ಕೆ ಇಲ್ಲ ಅಂದ ಮೇಲೆ ಅದನ್ನ ಮತ್ತೇನು ಮಾಡುವೆ ಅಂತ ಕೇಳ್ತಾರೆ. ಇದನ್ನ ಮಹಾರಾಜರಿಗೆ ಉಡುಗೊರೆಯಾಗಿ ನೀಡುವೆ ಅಂತ ಹೇಳ್ತಾನೆ. ಆದ್ರೆ ಮಹಾರಾಜರು ಅದನ್ನ ಸ್ವೀಕರಿಸದಿದ್ರೆ ಏನು ಮಾಡುವೆ ಅಂತ ಕೇಳಿದಾಗ ಏನು ಮಾಡುವುದಿಲ್ಲ ಎಂದ ರೈತ. ರಾಜ ಅರಮನೆಗೆ ಹೋದ. ಒಂದು ದಿನ ರೈತ ದೊಡ್ಡ ಕಲ್ಲಂಗಡಿ ಹಣ್ಣಿನೊಡನೆ ಅರಮನೆಗೆ ಹೋಗಿ ಮಹಾರಾಜನನ್ನ ಕಂಡು, ಸ್ವಾಮಿ, ತಮಗಾಗಿ ಕಲ್ಲಂಗಡಿ ಹಣ್ಣು ತಂದಿರುವೆ, ಸ್ವೀಕರಿಸಬೇಕು ಎಂದ. ಅದನ್ನ ಕಂಡ ರಾಜ, ಇದು ವಿಶಿಷ್ಟವಾದದ್ದು, ಆದರೆ ನಾನಿದನ್ನ ಸ್ವೀಕಾರ ಮಾಡದಿದ್ದರೆ? ಮಹಾಪ್ರಭು, ತಮ್ಮ ಪ್ರಶ್ನೆಗೆ ಉತ್ತರ ತಮಗೆ ಈಗಲೇ ಗೊತ್ತಿದೆ. ಈ ಹಿಂದೆ ಮಾರುವೇಷದಲ್ಲಿ ನನ್ನ ಹೊಲಕ್ಕೆ ಬಂದಿದ್ದವರು ಮಹಾರಾಜರೇ ಎಂಬುದು ಅವನಿಗೆ ತಿಳಿದು ಹೋಗಿತ್ತು. ರೈತನ ಕೌಶಲ್ಯಕ್ಕೆ ಬೆರಗಾದ ರಾಜ ಕಲ್ಲಂಗಡಿ ಹಣ್ಣನ್ನ ಸ್ವೀಕರಿಸಿ ಅವನಿಗೆ ಬಹುಮಾನ ಕೊಟ್ಟರು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಅದೇ ರೀತಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ನಾನುಪ್ಪಳೆ ಹೋಗಬಲ್ಲೆ. ಈ ಹುಡುಗಿಯರು ಎಷ್ಟೇ ಧೈರ್ಯಶಾಲಿಯಾಗಿರಲಿ, ಆಕೆಗೆ ಕೆಲವೊಂದಿಷ್ಟು ನಿರ್ಬಂಧಗಳು ಇದ್ದೇ ಇರುತ್ತೆ. ಆಕೆಗೂ ಹಾಗೆ, ಮನೆಯಲ್ಲಿ ಗಂಡು ಮಗನಂತೆ ಬೆಳೆಸಿದ್ರು, ಹೊರಗಿನ ಪ್ರಪಂಚಕ್ಕೆ ಆಕೆ ಪಕ್ಕಾ ಹುಡುಗಿಯ ರೀತಿಯೇ ಇರಲೇಬೇಕಾಗಿತ್ತು. ತನ್ನ ಉರುಗೆಯ ಹುಡುಗಿಯರನ್ನ ನೋಡುವಾಗಲೆಲ್ಲ ಒಳಗೊಳಗೆ ಕೊರಗುತ್ತಿದ್ದ ಆಕೆಗೆ ಅವರಂತೆ ತಾನು ಯಾವುದೇ ಭಯ ಕಟ್ಟುನಿಟ್ಟುಗಳಿಲ್ಲದೆ ಸ್ವಚ್ಛಂದವಾಗಿ ಬದುಕಬೇಕು, ಸಾಧಿಸಬೇಕೆಂದು ಹಂಬಲವಿತ್ತು. ಹಾಗಂತ ಆಕೆ ಅದನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಲಿಲ್ಲ. ಸಾಧಿಸುವ ದಾರಿಯು ಹೊಸತೇ ಆಗಿರಬೇಕು ಮತ್ತು ಅದು ಇನ್ನಷ್ಟು ಯುವತಿಯರಿಗೆ ಪ್ರೇರಣೆಯಾಗಬೇಕು ಎಂದು ಬೈಕ್ ಏರಿ ಹೊರಟ ರೋಶಿನಿ ಶರ್ಮಾ ಇದೀಗ ಲಿಮ್ಕಾ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಏನವರ ಕಥೆ, ಇಲ್ಲಿದೆ ವಿವರ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರೋಶಿನಿ ಶರ್ಮಾ ಮೂಲತಃ ಉತ್ತರ ಪ್ರದೇಶದವರು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕೊಂಚ ಸಂಪ್ರದಾಯ ಹೆಚ್ಚಾಗಿರುವ ಕುಟುಂಬದಲ್ಲಿ ಹುಟ್ಟಿದ ಆಕೆಗೆ ಮೊದಲಿನಿಂದಲೂ ಸಾಹಸ ಕ್ರೀಡೆ ಎಂದರೆ ಹುಚ್ಚು. ಹುಡುಗಿಯರಂತೆ ಯೋಚಿಸುವ, ಹುಡುಗರಂತೆ ಕಾರ್ಯರೂಪಕ್ಕೆ ತರುವ ಮನೋಭಾವದ ರೋಶಿನಿಗೆ ಬೈಕಿಂಗ್ನಲ್ಲಿ ಎಲ್ಲಿಲ್ಲದ ಆಸಕ್ತಿ. ಬೇರೆ ಹುಡುಗಿಯರೆಲ್ಲ ಸ್ಕೂಟಿ ಏರಿ ಹೊರಟ್ರೆ ಆಕೆಗೆ ದೊಡ್ಡ ದೊಡ್ಡ ಬೈಕ್ ಮೇಲೆ ಕಣ್ಣು. ತೆಳ್ಳಗೆ ಬೆಳ್ಳಗೆ ಮುದ್ದಾಗಿದ್ದ 27 ವರ್ಷದ ರೋಶಿನಿಯದ್ದು ಮೊದಲಿನಿಂದಲೂ ಕೊಂಚ ಟಾಂಬಾಯ್ ಕ್ಯಾರೆಕ್ಟರ್. ಆಕೆಯ ಹುಂಬ ಧೈರ್ಯವೇ ಇದೀಗ ಲಿಮ್ಕಾ ರೆಕಾರ್ಡ್ ಸೇರುವಂತೆ ಮಾಡಿದೆ. ರೋಶಿನಿ ಈಗ ಕನ್ಯಾಕುಮಾರಿಯಿಂದ ಲೇಹ್ವರೆಗೆ ಬೈಕ್ ರೈಡ್ ಮಾಡಿದ ಮೊದಲ ಭಾರತೀಯ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ತಮ್ಮ 16 ವಯಸ್ಸಿನಲ್ಲಿ ಬೈಕ್ ರೈಡಿಂಗ್ ಆರಂಭಿಸಿದ ರೋಶಿನಿ, ಯುವತಿಯರು ಕೂಡ ಬೈಕಿಂಗ್ನಲ್ಲಿ ಕಮ್ಮಿ ಇಲ್ಲ, ಬೈಕ್ ಪುರುಷರಿಗಷ್ಟೇ ಸೀಮಿತವಲ್ಲ ಎಂಬುದನ್ನ ಸಾರಲು ದೇಶದಾದ್ಯಂತ ಬೈಕ್ನಲ್ಲಿ ಪ್ರವಾಸ ಮಾಡಲು ನಿರ್ಧರಿಸಿದರು. ಒಮ್ಮೆ ಆಕೆಯ ಸ್ನೇಹಿತರೊಂದಿಗೆ ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾದ ಕಡೆಗೆ ಬೈಕಿಂಗ್ ಮಾಡೋಣ ಅಂತ ಹೇಳಿದಾಗ ಆಕೆಯ ಕನಸಿಗೆ ಮತ್ತಷ್ಟು ಜೀವ ಬಂದಿತು. ಗೆಳೆಯರೊಂದಿಗೆ ಯಾಕೆ, ತಾನೊಬ್ಬಳೇ ಬೈಕಿಂಗ್ ಮಾಡಿ ಯುವತಿಯರನ್ನ ಉತ್ತೇಜಿಸಬೇಕು ಎಂದು ನಿರ್ಧರಿಸಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬೈಕ್ ರೈಡ್ ಹೋಗಲು ನಿರ್ಧರಿಸಿದ್ರು. 12 ರಾಜ್ಯ, 4,100 ಕಿಲೋಮೀಟರ್. ಸಾಕಷ್ಟು ಬಾರಿ ಬೆಂಗಳೂರಿನಿಂದ ತಮಿಳುನಾಡು, ಕೇರಳ ಮುಂತಾದ ದಕ್ಷಿಣ ಭಾರತದ ಪ್ರವಾಸಿ ಸ್ಥಳಗಳಿಗೆ ಬೈಕಿಂಗ್ ನಡೆಸಿದ್ದ ರೋಶಿನಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 12 ದಿನಗಳ ಒಟ್ಟು 4,100 ಕಿಲೋಮೀಟರ್ ಪ್ರವಾಸ ಕೈಗೊಂಡಾಗ ಅಲ್ಲಿನ ವಾತಾವರಣ ತನ್ನ ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಬೇಕಿತ್ತು. ಅದಕ್ಕೆಂದು ಸ್ನೇಹಿತರ ಸಹಾಯ ಪಡೆದು ಒಂದು ವಾರದ ಕಾಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ಬಳಿಕ ಮೇ ತಿಂಗಳಿನಾದ್ಯಂತ ಬೈಕಿಂಗ್ ನಡೆಸಲು ಯೋಚಿಸಿದರು. ಜೂನ್ನಲ್ಲಿ ಕೇರಳದಲ್ಲಿ ಮಳೆ ಆಗುವುದರಿಂದ ತನ್ನ ಮಾರ್ಗಕ್ಕೆ ಅಡ್ಡಿಯಾಗಬಹುದಾದ ರಾಜ್ಯಗಳನ್ನ ತಪ್ಪಿಸಿ ಆಕೆ ಬೈಕ್ ರೈಡ್ ಮಾಡಬೇಕಿತ್ತು. ಇದರ ಜೊತೆ 12 ದಿನಗಳ ಪ್ರಯಾಣದಲ್ಲಿ ಉಳಿದುಕೊಳ್ಳಲು ಸುರಕ್ಷಿತವಾದ ನೆಲೆ ಬೇಕಿತ್ತು. ಅದಕ್ಕಾಗಿ ಅಲ್ಲಿನ ಸ್ಥಳೀಯರ ಸಹಾಯ ಪಡೆದು ಮುಂದೆ ಸಾಗಬೇಕಾಯಿತು. ದಾರಿಯಲ್ಲಿ ಹೋಗುವಾಗ ಸಾಕಷ್ಟು ಕಡೆ ದಟ್ಟ ಅರಣ್ಯದ ಹಾದಿ ಇರೋದ್ರಿಂದ ಸಹಾಯಕ್ಕೆ ಬೇಕಾಗುತ್ತದೆ ಎಂದು ಪೆಪ್ಪರ್ ಸ್ಪ್ರೇ, ಚಾಕು ಮುಂತಾದ ಅಗತ್ಯ ವಸ್ತುವನ್ನ ಇಟ್ಟುಕೊಂಡಿದ್ದ ರೋಶಿನಿಗಿಂತ ಹೆಚ್ಚು ಭಯಭೀತರಾಗಿದ್ದವರು ಆಕೆಯ ಕುಟುಂಬದವರು. ಹಲವೆಡೆ ನೆಟ್ವರ್ಕ್ ಇಲ್ಲದೆ ಪರದಾಡಿದ ಘಟನೆಯೂ ಇದೆಯಂತೆ. ಹಾಗೆ ಸಂಜೆ ಹೊತ್ತಿಗೆ ದಟ್ಟ ಅರಣ್ಯದ ಹಾದಿ ಹೊಕ್ಕು ಭಯದಿಂದ ಅತ್ತಿದ್ದೂ ಇದೆಯಂತೆ. ಅಷ್ಟಾದ್ರೂ ನದಿ, ಕಣಿವೆ, ಗುಡ್ಡಗಾಡು, ಬಿರು ಬಿಸಿಲಿನ ದುರ್ಗಮ ಹಾದಿ ಸವೆಸಿ ಗುರಿ ಮುಟ್ಟಿ ಬಂದಿದ್ದಾರೆ ರೋಶಿನಿ. ಬುಲೆಟ್ ಬೈಕ್ನಲ್ಲಿ ಹಿಂದೊಂದು ದೊಡ್ಡ ಬ್ಯಾಗ್ ಕಟ್ಕೊಂಡು ಹೋಗುತ್ತಿದ್ದ ಈ ಚೆಲುವೆಯನ್ನ ನೋಡಿ ಹಳ್ಳಿಯ ಅನೇಕರು ಹುಬ್ಬೇರಿಸಿ ವಿಚಾರಿಸಿ ಆಕೆಯ ಬೈಕಿಂಗ್ ವಿಷಯ ತಿಳಿದು ಉಪಚರಿಸಿ ಕಳಿಸಿದ್ದು ಇದೆಯಂತೆ. ಕನ್ಯಾಕುಮಾರಿಯಿಂದ ಹೊರಟು ಬೆಂಗಳೂರು, ಹೈದರಾಬಾದ್, ನಾಗ್ಪುರ್, ಝಾನ್ಸಿ, ಆಗ್ರಾ, ದೆಹಲಿ, ಮನಾಲಿ ಮೂಲಕ ಕಾಶ್ಮೀರದ ತಪ್ಪಲಿನವರೆಗೆ ಹೋಗಿ ಗುರಿ ಮುಟ್ಟಿ ಬಂದಿದ್ದಾರೆ ರೋಶಿನಿ. 12 ದಿನಗಳಲ್ಲಿ 12 ರಾಜ್ಯಗಳ ಜನರನ್ನ ನೋಡಿ ಮಾತನಾಡಿಸಿರುವ ರೋಶಿನಿಗೆ ಮಹಿಳೆಯೊಬ್ಬಳು ಏಕಾಂಗಿಯಾಗಿ ಪಯಣಿಸುವಾಗ ಯಾವೆಲ್ಲ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಎಂಬುದರ ಅನುಭವವು ಆಗಿದೆಯಂತೆ. ಆದರೂ ಪುರುಷರಂತೆ ಮಹಿಳೆಯೂ ಏಕಾಂಗಿಯಾಗಿ ಎಲ್ಲಿ ಬೇಕಾದ್ರಲ್ಲಿ ಹೋಗಬಹುದು ಎಂಬುದನ್ನ ಸಾಬೀತುಪಡಿಸಿರುವ ಬಗ್ಗೆ ಹೆಮ್ಮೆ ಇದೆ ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಸುಮಾರು 7-8 ತಿಂಗಳು ತಾಲೀಮು ನಡೆಸಿದ್ದ ಅವರು ಬೈಕಿಂಗ್ ಕೇವಲ ಪ್ಯಾಷನ್ ಅಲ್ಲ, ಬದಲಾಗಿ
ಅದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಅತ್ಯಂತ ದುರ್ಗಮ ಮತ್ತು ಲಾಂಗ್ ರೂಟ್ನಲ್ಲಿ ಬೈಕಿಂಗ್ ಮಾಡಿದ್ದೇನೆ ಎನ್ನುತ್ತಾರೆ ರೋಶನಿ. ಹೆಣ್ಣು ಮಕ್ಕಳು ರಾತ್ರಿಯಾಗೋದ್ರೊಳಗೆ ಮನೆ ಸೇರಬೇಕು, ಜೊತೆಗೆ ಬೇರೆಯವರಿಲ್ಲದೆ ಏಕಾಂಗಿಯಾಗಿ ಎಲ್ಲೂ ಹೋಗಬಾರದು ಎಂಬೆಲ್ಲ ಕಟ್ಟುಪಾಡನ್ನ ದಾಟಿ 12 ಹಗಲು 13 ರಾತ್ರಿಯನ್ನ ಏಕಾಂಗಿಯಾಗಿ ಕಂಡು ಕೇಳರಿಯದ ಜನರ ನಡುವೆ ಕಳೆದು ಜೀವನ ಪಾಠ ಕಲಿತಿರುವ ರೋಶನಿ ಸ್ವಲ್ಪ ಯುವತಿಯರಿಗಾದರೂ ಮಾದರಿಯಾದರು. ಅವರ ಈ ಜರ್ನಿ ಖಂಡಿತವಾಗಿಯೂ ಕೆಲವರಲ್ಲಾದರೂ ಕೂಡ ಆತ್ಮವಿಶ್ವಾಸವನ್ನ ತುಂಬುವುದರಲ್ಲಿ ಅನುಮಾನವಿಲ್ಲ. ಕೇಳಿದ್ರಲ್ವ ಸ್ನೇಹಿತರೆ, ನಾನೊಬ್ಬಳಿ ಹೋಗಬಲ್ಲೆ ಎನ್ನುವಂತಹ ಒಂದು ಕಥೆಯನ್ನ. ಇದು ನಿಜವಾದ ಕಥೆ, ನಿಜವಾದ ರೋಶಿನಿಯ ಕಥೆಯಾಗಿದೆ. ಈ ರೀತಿ ಎಷ್ಟೋ ಹುಡುಗಿಯರು ನಮ್ಮ ನಿಮ್ಮ ಮಧ್ಯೆಯೂ ಕೂಡ ಇದ್ದಾರೆ, ಈ ರೀತಿಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರಲ್ವಾ. ನಾವು ಹೆಣ್ಣು ಮಕ್ಕಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರೂವ್ ಮಾಡ್ತಾ ಇದ್ದೀವಲ್ವಾ. ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662769680962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ನಾನು ಡಾಕ್ಟರ್ ಹಸೀನಾ ಹೆಚ್ಗೆ, ಸಂಶೋಧನಾ ಮತ್ತು ಬೋಧನಾ ಸಹಾಯಕಿ, ಇತಿಹಾಸ ಮತ್ತು ಪ್ರಾರ್ಥನಾ ಶಾಸ್ತ್ರ ವಿಭಾಗ, ದೂರ ಶಿಕ್ಷಣ ನಿರ್ದೇಶನಾಲಯ ಕುವೆಂಪು ವಿಶ್ವವಿದ್ಯಾಲಯ, ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ, ಶಿವಮೊಗ್ಗ. ನಾನು ಇಂದು ಅಂಬೇಡ್ಕರ್ರ ಓದು ಸರಣಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನು ತಮ್ಮೆದುರು ಪ್ರಸ್ತುತಪಡಿಸುತ್ತಿರುವೆ. ಪ್ರಿಯ ವೀಕ್ಷಕರೇ, ಇತಿಹಾಸದ ಎಲ್ಲ ಕಾಲಗಳಲ್ಲಿಯೂ ಸಂಸ್ಕೃತಿಯು ವಾಣಿಜ್ಯದ ಗತಿಯನ್ನು ಅನುಸರಿಸುತ್ತದೆ. ಈ ಸಂಗತಿ ಆಧುನಿಕ ಕಾಲಕ್ಕಿಂತಲೂ ಪ್ರಾಚೀನ ಕಾಲಕ್ಕೆ ಹೆಚ್ಚು ಸಮಂಜಸವಾಗಿರುತ್ತದೆ. ಹಳೆಯ ಕಾಲದ ಒಂಟೆ ಸವಾರರು ಬರೇ ವಸ್ತುಗಳನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಯ್ಯುತ್ತಿರಲಿಲ್ಲ, ಅವುಗಳ ಜೊತೆಗೆ ನಾಗರಿಕತೆಯನ್ನು ಸಹ ಒಯ್ಯುತ್ತಿದ್ದರು. ಅವರು ನಾಗರಿಕತೆಯನ್ನು ಹಬ್ಬಿಸಿದರು ಹಾಗೂ ಅದನ್ನು ಸಾರ್ವತ್ರಿಕಗೊಳಿಸಿದರು. ಭಾರತದೊಂದಿಗಿನ ಈ ವ್ಯಾಪಾರಿ ಸಂಬಂಧ ಈಜಿಪ್ಟರ ಶಿಲ್ಪಕಲೆಯ ಮೇಲೆ ಎಷ್ಟೊಂದು ಪ್ರಭಾವ ಬೀರಿತ್ತೆಂದರೆ, ಜೇಮ್ಸ್ ಫರ್ಗ್ಯೂಸನ್ ತಮ್ಮ ಶಿಲ್ಪಕಲೆಯ ಇತಿಹಾಸ 1:142-143 ಎಂಬ ಪುಸ್ತಕದಲ್ಲಿ ಎಕ್ಸಮ್ಸ್ದಲ್ಲಿನ ಬೃಹತ್ ಏಕಶಿಲಾಕೃತಿಯು ಭಾರತದಿಂದ ಪ್ರೇರಣೆ ಪಡೆದಿದೆ ಎಂದು ಬರೆಯುತ್ತಾರೆ. ಮುಂದುವರೆದು ಅವರು, ವಿಚಾರ ಈಜಿಪ್ಟಿನವರದ್ದು ಆದರೆ ವಿವರವು ಭಾರತದ್ದು. ಭಾರತೀಯ 9 ಅಂತಸ್ತುಗಳ ಪಗೋಡವು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಈಜಿಪ್ಟಿಗೆ ಭಾಷಾಂತರವಾಗಿದೆ. ಇದು ಏಕಶಿಲಾಕೃತಿ ಎಂದು ಹೇಳಿದ್ದಾರೆ. ಅವರು ಅದನ್ನು ಭಾರತದ ಬುದ್ಧಗಯ ಗುಡಿಗಳಿಗೆ ಹೋಲಿಸಿ ಅವುಗಳ ಸಾಮ್ಯತೆಯನ್ನು ಗುರುತಿಸಿರುತ್ತಾರೆ. ಭಾರತೀಯ ಹಾಗೂ ಈಜಿಪ್ಟಿನ ಕಲೆಗಳ ಈ ವಿಶಿಷ್ಟ ಬೆಸುಗೆ ಅವರಿಬ್ಬರ ವ್ಯಾಪಾರಿ ಸಂಘಟನೆಯನ್ನ ಪ್ರತಿಬಿಂಬಿಸುತ್ತದೆ ಎಂದು ಸಹ ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ನೆಲದಲ್ಲಿ ಮೊಟ್ಟ ಮೊದಲು ವಾಸವಾಗಿದ್ದ, ಆದರೆ ಯಾವುದೇ ರೀತಿಯಿಂದ ಪಶ್ಚಿಮ ಏಷ್ಯಾದ ಮೂಲ ನಿವಾಸಿಗಳೂ ಆಗಿರದ ದ್ರಾವಿಡ ಜನರು ಈಜಿಪ್ಟಿಯನ್ನರೊಂದಿಗೆ ಅಥವಾ ಪಶ್ಚಿಮ ಏಷ್ಯಾದವರೊಂದಿಗೆ ಹೊಂದಿದ ಸಂಬಂಧವನ್ನ ನೋಡುವುದು ಅಪ್ರಸ್ತುತವೇನಲ್ಲ. ಶ್ರೀ ಗುಸ್ತಾವ್ ಆಫರ್ಡ್ ಹೇಳುವಂತೆ, ತುರೇನಿಯನ್ ಸಾಮ್ರಾಟರು ನಿಸ್ಸಂದೇಹವಾಗಿ ಸಂಸ್ಕೃತಿಯ ಅತ್ಯುನ್ನತ ಮಟ್ಟಕ್ಕೆ ಬಂದಿದ್ದರು ಎಂದು ಕುನಿಫಾಮ್ ಶಿಲಾಶಾಸನ ತಜ್ಞರಿಂದ ಸ್ಪಷ್ಟವಾಗಿ ಸಾಬೀತಾಗಿದೆ. ಈ ನಾಗರಿಕತೆಯು ಪರಕೀಯ ಭೌತಿಕವಾದದಿಂದ ಲೇಪಿತವಾಗಿದ್ದರೂ ಸಹ ಅದು ತನ್ನಷ್ಟಕ್ಕೆ ತಾನೇ ಕಲೆ ಮತ್ತು ವಿಜ್ಞಾನದ ಕೆಲವು ಶಾಖೆಗಳನ್ನು ಪರಿಪೂರ್ಣತೆಯ ಮಟ್ಟಕ್ಕೆ ಏರಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ತುರೇನಿಯನ್ರು ತಮ್ಮ ತಮ್ಮಲ್ಲಿಯೇ ಸಾಕಷ್ಟು ವಿಚಾರ ವ್ಯತ್ಯಾಸಗಳನ್ನು ಹೊಂದಿದ್ದರೂ ಸಹ ಆ ಕಾಲದಲ್ಲಿ ಆರಿಯಾನ ಮತ್ತು ಪರ್ಷಿಯಾವನ್ನು ಸ್ವಾಧೀನಪಡಿಸಿಕೊಂಡಿದ್ದ ಭಾರತೀಯ ದ್ರಾವಿಡ ಜನರಿಗೆ ಸಂಬಂಧಿಸಿದ್ದರು. ಯುರೋಪ್ ಖಂಡದಲ್ಲಿ ಈ ತುರೇನಿಯನ್ನರನ್ನು ಏಸ್ಟ್ರೋಯನ್ನರು ಪ್ರತಿನಿಧಿಸಿದ್ದರು ಮತ್ತು ಪಶ್ಚಿಮ ಹಾಗೂ ಮಧ್ಯ ಏಷ್ಯಾದಲ್ಲಿ ಅವರು ಅಲ್ಲಿನ ಜನಸಂಖ್ಯೆಯ ಕೆಲ ಸ್ತರಗಳಲ್ಲಿದ್ದರು ಮತ್ತು ಚೈನಾದಲ್ಲಿ ಅವರ ಸ್ವರ್ಗೀಯ ಸಾಮ್ರಾಜ್ಯ ನಾಗರಿಕತೆಯ ಅಡಿಪಾಯವನ್ನ ಹಾಕಿದರು. ಈ ತುರೇನಿಯನ್ರು ಹಳೆ ಜಗತ್ತಿನಾದ್ಯಂತ ಸಾಮ್ರಾಜ್ಯಗಳನ್ನ ಸ್ಥಾಪಿಸಿದ್ದರು. ಅವರ ಸ್ವಂತ ಊರು ಅಥವಾ ನೆಲೆ ಆರಲ್ ಸರೋವರದ ಸುತ್ತಮುತ್ತಲಿನ ಬಹುಭಾಗದಲ್ಲಿ ಪಸರಿಸಿದ್ದರು ಮತ್ತು ಅದನ್ನು ಕನಿಷ್ಠ 1500 ವರ್ಷಗಳವರೆಗೆ ಆಳಿದರು. ಈಜಿಪ್ಟಿಯನ್ನರು, ಅಸ್ಸೇರಿಯನ್ನರು, ಅಕ್ಯಾಡಿಯನ್ನರು, ಸುಮೇರಿಯನ್ನರು ಮತ್ತು ಫೂನಿಯನ್ನರು ಇವೆಲ್ಲವುಗಳು ತುರೇನಿಯನ್ನರ್ ಜನಾಂಗದ ಶಾಖೆಗಳಾಗಿದ್ದವು. ಈಜಿಪ್ಟ್ ಸಾಮ್ರಾಜ್ಯ ಸ್ಥಾಪನೆಯಾದ 250 ವರ್ಷಗಳ ನಂತರ, ಅಂದರೆ ಕ್ರಿಸ್ತಪೂರ್ವ 2500ರಲ್ಲಿ ಮತ್ತು ಅಕ್ಯಾಡಿಯನ್ ಅರಸರು ಬ್ಯಾಬಿಲೋನ್ ಅನ್ನು ದೀರ್ಘಕಾಲ ಆಳಿದ ನಂತರ ಆರ್ಯನ್ರು ಚಾಲ್ಡಿಯಾವನ್ನು ಆಕ್ರಮಿಸಿದರು. ಇವರು ಪರ್ಷಿಯನ್ ಕೊಲ್ಲಿಯ ಕನ್ನನೈಟ್ಗಳ ಮತ್ತು
ಪರ್ಷಿಯಾದ ದ್ರಾವಿಡಿಯನ್ರ ಮೇಲೆ ಏಕಕಾಲದಲ್ಲಿ ಒತ್ತಡ ಹಾಕುತ್ತಾ ಕನ್ನನೈಟರನ್ನು ವಾಯುವ್ಯದ ಕಡೆಗೆ ಹಾಗೂ ದ್ರಾವಿಡರನ್ನು ಆಗ್ನೇಯ ಭಾರತದ ಕಡೆಗೆ ಸರಿಸಿದರು. ಆರ್ಯರು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಈ ದ್ರಾವಿಡರಿಂದ ಸಾಕಷ್ಟು ಪ್ರತಿರೋಧವನ್ನ ಎದುರಿಸಬೇಕಾಯಿತು. ಏಕೆಂದರೆ ಇದರ ಸಲುವಾಗಿ ಅವರು ಕ್ರಿಸ್ತಪೂರ್ವ 15ನೆಯ ಶತಮಾನದವರೆಗೂ ಭಾರತದೊಳಗೆ ಪಂಜಾಬ್ ಗಡಿ ದಾಟಿ ಮುಂದೆ ಹೋಗಲಾಗಲಿಲ್ಲ. ಆ ನಂತರದ ಮಹತ್ತರವಾದ ಘಟನೆ ಎಂದರೆ ಇಂಡಿಯಾ ಮತ್ತು ಇಂಡಿಯಾ ಸಾಮ್ರಾಜ್ಯ ಸಂಬಂಧ. ಬೈಬಲ್ನಲ್ಲಿ ಪುರಾವೆ ದೊರೆತರೂ ಬರಹಗಾರರು ಅದನ್ನು ಚಾರಿತ್ರಿಕ ಉದ್ದೇಶಗಳಿಗೆ ಬಳಸಲು ಒಲ್ಲದಾದರು ಈ ಪುರಾವೆಯು ನಿರಾಕರಿಸಲಾಗದಷ್ಟು ಗಟ್ಟಿಯಾಗಿದೆ. ಆಗ ಜುಡೇಯಾ ಒಂದು ಮುಖ್ಯ ಪ್ರದೇಶದಲ್ಲಿದ್ದು ಭಾರತದೊಂದಿಗೆ ನೇರ ಸಂಪರ್ಕ ನಡೆಸಲು ಸಾಧ್ಯವಿರಲಿಲ್ಲ. ಅದಕ್ಕೆ ಸಮುದ್ರ ತೀರವಿರಲಿಲ್ಲ, ಬಂದರು ಇರಲಿಲ್ಲ. ಆದ ಕಾರಣ ಭಾರತದ ವ್ಯಾಪಾರಕ್ಕಾಗಿ ಅದು ಸಂಪೂರ್ಣವಾಗಿ ಈಜಿಪ್ಟ್ ಮತ್ತು ಸಿರಿಯಾದ ಮೇಲೆ ಅವಲಂಬಿಸಬೇಕಾಗಿತ್ತು. ಈ ಎರಡೂ ದೇಶಗಳು ಸಮುದ್ರ ವ್ಯವಹಾರವನ್ನು ಮತ್ತು ಭಾರತದ ವ್ಯಾಪಾರಿ ಮಾರ್ಗಗಳನ್ನು ನಿಯಂತ್ರಿಸಿಕೊಂಡಿದ್ದವು. ಭಾರತೀಯರು ತಮ್ಮ ಸರಕುಗಳನ್ನು ಯಮನ್ ಅಥವಾ ಅರೇಬಿಯಾ ಫೆಲಿಕ್ಸ್ದೊಂದಿಗೆ ತರುತ್ತಿದ್ದರು. ಭಾರತೀಯ ಸರಕುಗಳಿಗೆ ಯಮನ್ ಒಂದು ದೊಡ್ಡ ಪೇಟೆಯಾಗಿತ್ತು. ಅಷ್ಟೇ ಅಲ್ಲ, ಅದು ಒಂದು ವಿತರಣಾ ಕೇಂದ್ರ ಸಹ ಆಗಿತ್ತು. ಅಲ್ಲಿಂದ ಭಾರತೀಯ ಸರಕುಗಳು ವ್ಯಾಪಾರಿಗಳಿಂದ ಸಿರಿಯಾಕ್ಕೋ ಅಥವಾ ಈಜಿಪ್ಟ್ದ ಹಡಗುಗಳ ಮೂಲಕ ಆ ದೇಶಕ್ಕೂ ಹೋಗುತ್ತಿದ್ದವು. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಭಾರತೀಯ ಶ್ರೀಮಂತ ಮಣ್ಣಿನಿಂದ ಸಾಂಬಾರು ದಿನಸಿಗಳು, ಸುಗಂಧ ಕಾಷ್ಪಗಳು, ರತ್ನಗಳು, ಹಸ್ತಿದಂತ ಮುಂತಾದ ಅಮೂಲ್ಯ ಸರಕುಗಳು ವಿಪುಲ ಪ್ರಮಾಣದಲ್ಲಿ ಪರದೇಶಗಳಿಗೆ ಪೂರೈಕೆಯಾಗುತ್ತಿದ್ದವು. ಈಜಿಪ್ಟಿನ ಬಲ ಕುಸಿಯುತ್ತಿರುವುದನ್ನು ಕಂಡ ಆತನು ಕೆಂಪು ಸಮುದ್ರದ ದಂಡೆಯ ಮೇಲೆ ಇರುವ ಇಡುಮಿಯನ್ನು ಬಂದರಾಗಿ ಬಳಸುವ ಮಹತ್ವವನ್ನ ಮನಗೊಂಡು ಭಾರತದೊಂದಿಗೆ ನೇರ ವ್ಯಾಪಾರಿ ಸಂಬಂಧಗಳನ್ನು ಅನುಷ್ಠಾನದಲ್ಲಿ ತರಲು ಯೋಚಿಸಿದನು. ಆದರೆ ಜ್ಯೂ ಜನರಿಗೆ ನೌಕಾ ಸಾರಿಗೆಯಲ್ಲಿ ಅನುಭವವಿರಲಿಲ್ಲವಾದ್ದರಿಂದ ಆತನನ್ನು ಫೋನಿಷಿಯನ್ ದೊರೆಯಾದ ಹಿರೈನ್ನ ಸಹಕಾರ ಕೋರಬೇಕಾಯಿತು. ಆಗ ಫೋನಿಷಿಯನ್ನರು ನೌಕಾ ಸಾರಿಗೆಯಲ್ಲಿ ಅಗ್ರಗಣ್ಯರಾಗಿದ್ದರು. ಆದರೆ ಫೋನಿಷಿಯನ್ನರು ಭಾರತದೊಂದಿಗೆ ನೇರವಾಗಿ ವ್ಯಾಪಾರಿ ಸಂಬಂಧವನ್ನ ಹೊಂದಿದ್ದರೋ ಅಥವಾ ಇಲ್ಲವೋ ಎಂಬುದು ವಾದಗ್ರಸ್ತವಾದ ವಿಷಯವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಬರ್ಟ್ಸನ್ರು ಅನುಕೂಲಕರವಾದ ನಿಲುವನ್ನು ತಾಳಿರುತ್ತಾರೆ. ಬಡತನವು ಫೋನಿಷಿಯನ್ರಿಗೆ ಹೇಗೆ ವ್ಯಾಪಾರದ ಮೇಲೆ ಅವಲಂಬಿಸಲು ಒತ್ತಾಯಿಸಿತು ಎಂಬುದನ್ನು ತೋರಿಸಿದ ನಂತರ ಅವರು ಈ ರೀತಿ ಹೇಳುತ್ತಾರೆ, ಅವರ ವಿವಿಧ ವ್ಯಾಪಾರಿ ಶಾಖೆಗಳಲ್ಲಿ ಭಾರತದ ಜೊತೆಗಿನ ವ್ಯಾಪಾರ ಅತ್ಯಂತ ಗಮನಾರ್ಹವಾದದ್ದು ಹಾಗೂ ಹೆಚ್ಚು ಲಾಭದಾಯಕವಾದದ್ದು ಆಗಿತ್ತು. ಆದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅವರ ಸ್ಥಾನ ಮತ್ತು ಅವರ ನೌಕಾ ಸಾರಿಗೆಯ ಅಪರಿಪೂರ್ಣತೆಯಿಂದಾಗಿ ಅವರು ಭಾರತದೊಂದಿಗೆ ಸಮುದ್ರ ಸಾರಿಗೆಯ ನೇರ ಸಂಪರ್ಕ ಹೊಂದಲು ಪ್ರಯತ್ನ ಮಾಡಲಿಲ್ಲ. ಆದರೆ ಅವರ ವ್ಯಾಪಾರಿ ಸಾಹಸ ಪ್ರವೃತ್ತಿಯು ಅವರನ್ನು ಇಡುಮಿಯಿಂದ ಪಶ್ಚಿಮಕ್ಕೆ ಅರೇಬಿಯನ್ ಕೊಲ್ಲಿಯ ಅಡಿಯಲ್ಲಿರುವ ಕೆಲವು ಬಂದರುಗಳೊಂದಿಗೆ ವ್ಯಾಪಾರಿ ಸಂಪರ್ಕಗಳನ್ನು ಇಟ್ಟುಕೊಳ್ಳುವಂತೆ ಮಾಡಿತು. ಈ ಬಂದರುಗಳಿಂದ ಒಂದೆಡೆ ಅವರು ಭಾರತದೊಂದಿಗೆ ಮತ್ತು ಇನ್ನೊಂದೆಡೆ ಆಫ್ರಿಕಾದ ಪೂರ್ವ ಹಾಗೂ ದಕ್ಷಿಣ ಕೊಲ್ಲಿಗಳೊಂದಿಗೆ ವ್ಯಾಪಾರಿ ಸಂಪರ್ಕವನ್ನ ಬೆಳೆಸಿದರು. ಇದು ಏನೇ ಇರಲಿ, ಅರೇಬಿಯನ್ ಕೊಲ್ಲಿಯಿಂದ ಝೈರೆವರೆಗಿನ ದೂರ ಗಮನಾರ್ಹವಾಗಿತ್ತು ಮತ್ತು ಅಲ್ಲಿಗೆ ಭೂಮಾರ್ಗದಲ್ಲಿ ಸರಕು ಸಾಮಗ್ರಿಗಳ ಸಾಗಾಟ ಅತ್ಯಂತ ಕಷ್ಟಕರ ಹಾಗೂ ವ್ಯಾಪಕವಾಗಿತ್ತು. ಆದುದರಿಂದಲೇ ಅವರು ಮೆಡಿಟರೇನಿಯನ್ ಸಮುದ್ರದಿಂದ ಅರೇಬಿಯನ್ ಕೊಲ್ಲಿಗೆ ಅತ್ಯಂತ ಸಮೀಪವಾಗಿರುವ ಫಿನೋಕೊಲಾರ ಬಂದರನ್ನು ವಶಪಡಿಸಿಕೊಳ್ಳಬೇಕಾಯಿತು. ಭಾರತದಿಂದ ಖರೀದಿಸಿದ ಎಲ್ಲಾ ಸರಕನ್ನು ಭೂಮಾರ್ಗವಾಗಿ ಅವರು ಈ ಬಂದರಿಗೆ ಕಳುಹಿಸುತ್ತಿದ್ದರು. ಏಕೆಂದರೆ ಈ ಮಾರ್ಗ ಅರೇಬಿಯನ್ ಕೊಲ್ಲಿಯ ಎದುರಿನ ದಂಡೆಯಿಂದ ನೈಲ್ ನದಿಯವರೆಗೆ
ಸರಕುಗಳನ್ನು ಕಳುಹಿಸುವ ಮಾರ್ಗಕ್ಕಿಂತಲೂ ಬಹಳ ಹತ್ತಿರವೂ ಹಾಗೂ ಅಧಿಕ ವ್ಯಾವಹಾರಿಕವೂ ಆಗಿತ್ತು. ರಿನೋಕೊಲೂರಾದಿಂದ ಸಾಮಗ್ರಿಗಳನ್ನು ಪುನಃ ಹಡಗಿಗೆ ತುಂಬಿ ಜಲಮಾರ್ಗದಿಂದ ಸರಳವಾಗಿ ಟೈರೆಗೆ ಕಳುಹಿಸಿ ಅಲ್ಲಿಂದ ಅವುಗಳನ್ನು ಜಗತ್ತಿನಾದ್ಯಂತ ಹಂಚಿದರು. ಈ ಮಾರ್ಗ ಭಾರತ ಸಂಪರ್ಕವಿಟ್ಟುಕೊಂಡ ಅಧಿಕೃತ ಮಾರ್ಗಗಳಲ್ಲಿಯೇ ಅತ್ಯಂತ ಹಳೆಯದಾಗಿದೆ ಮತ್ತು ಪೂರ್ವದಲ್ಲಿ ಆಧುನಿಕ ನೌಕಾ ಮಾರ್ಗಗಳ ಸಂಶೋಧನೆಯ ಮುಂಚೆ ಅಸ್ತಿತ್ವದಲ್ಲಿರುವ ಹಲವಾರು ಮಾರ್ಗಗಳಲ್ಲಿಯೇ ಇದು ಅತ್ಯಂತ ಹಳೆಯ ಮಾರ್ಗವಾಗಿತ್ತು ಮತ್ತು ಅನೇಕ ಲಾಭಗಳನ್ನು ಹೊಂದಿತ್ತು. ಫೊನೀಷಿಯನ್ರು ಭಾರತದೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಕ್ಕೆ ಸಾಕ್ಷಿಯಾಗಿ ಅವರು ತಮ್ಮ ಪತ್ರಗಳನ್ನು ಕೊಟ್ಟಿದ್ದು ರಾಬರ್ಟ್ಸನ್ನ ವಿಚಾರವನ್ನು ಸಮರ್ಥಿಸುವ ಮತ್ತೊಂದು ಪುರಾವೆಯಾಗಿದೆ. ನೆರೆಹೊರೆಯ ಫೊನೀಷಿಯನ್ಸ್ರಿಂದ ಪ್ರಚೋದಿಸಲ್ಪಟ್ಟೋ ಅಥವಾ ಇಲ್ಲದೆಯೋ ಸೊಲೋಮನ್ ರಾಜನು ಟೈರೆಯ ರಾಜನಾದ ಹಿರಾಮನ ಜೊತೆಗೂಡಿ ಎಲಾತ್ ಹಾಗೂ ಯಜಾಇನ್ಗರ್ ಎಂಬಲ್ಲಿ ಹಡಗುಗಳನ್ನ ನಿರ್ಮಿಸಿದನು. ಈ ನೌಕೆಗಳು ಫೊನೀಷಿಯನ್ನರ ನಾವಿಕನಿಂದ ಕಫೀರ್ಗೆ ಮುಟ್ಟಿದವು ಮತ್ತು ತಂದ ಸಂಪತ್ತನ್ನು ಇಬ್ಬರು ತಮ್ಮೊಳಗೆ ಹಂಚಿಕೊಂಡರು. ಕಫೀರ್ ನೆಲೆ ಯಾವುವು ಎಂಬುದು ಬಗೆಹರಿಯದ ವಿಷಯವಾಗಿದೆ. ಆದರೆ ಎಲ್ಲಾ ವ್ಯಾವಹಾರಿಕ ಉದ್ದೇಶಗಳಿಗಾಗಿ ಪ್ರೊಫೆಸರ್ ಲಾಸೆನ್ನರು ಭಾರತದ ಗುಜರಾತ್ ಪ್ರಾಂತ್ಯದಲ್ಲಿ ಈ ಊರು ಇತ್ತು ಎಂದು ಗುರುತಿಸಿ ಎಲ್ಲಾ ವಿವಾದಗಳಿಗೆ ತೆರೆ ಎಳೆದಿದ್ದಾರೆ. 3 ವರ್ಷಗಳ ಸಮಯದಲ್ಲಿ ಜಲ ಪರ್ಯಟನೆ ಪುನರಾವೃತ್ತಿಯಾಯಿತು. ಹಡಗುಗಳು ಎಲ್ಲಾ ಅಮೂಲ್ಯ ಸರಕುಗಳಿಂದ ತುಂಬಿ ಹೋದವು. ಇದರಿಂದಾಗಿ ಈ ದೇಶ ಎಷ್ಟು ಶ್ರೀಮಂತವಾಗಿತ್ತೆಂದರೆ ಜೆರೂಸಲೇಮ್ನಲ್ಲಿ ಬೆಳ್ಳಿಯನ್ನು ಕಲ್ಲಿನಂತೆ ಧಾರಾಳವಾಗಿ ಲಭ್ಯವಿರುವಂತೆ ರಾಜನು ಕಾರ್ಯ ಕೈಗೊಂಡನು ಮತ್ತು ಅಮೂಲ್ಯ ಸೈಕಾಮೋರ್ ಗಿಡಗಳನ್ನು ದೇವದಾರು ಗಿಡಗಳಂತೆ ಬಳಸಿಕೊಳ್ಳಲಾಯಿತು. ಹೀಗೆ ವ್ಯಾಪಾರದಿಂದಾಗುವ ಎಲ್ಲಾ ಅನುಕೂಲತೆಗಳನ್ನು ಜನರಿಗೆ ಪಡೆಯಲಾಯಿತು ಮತ್ತು ಜೊತೆಗೆ ಅದರಿಂದಾಗಬಹುದಾದ ಅನಾಹುತಗಳ ಕಲ್ಪನೆಯನ್ನು ಜನರಿಗೆ ನೀಡಲಾಯಿತು. ಆದುದರಿಂದಲೇ ಡೀನ್ ಸ್ಟ್ಯಾನ್ಲಿಯವರು ಸೇನಾಯಿ ಮತ್ತು ಪಾಲಿಸ್ಟನ್ ಪುಟ ಸಂಖ್ಯೆ 261ರಲ್ಲಿ ಎಲ್ಲಿಗೆ ಯುದ್ಧದ ಹಡಗುಗಳು ಹೋಗಲಾರವೋ ಮತ್ತು ಬೆಡಗು ಹಡಗುಗಳು ಈ ಪ್ರದೇಶವನ್ನ ದಾಟಲಾರವೋ ಅಂತಹ ಸ್ಥಳವೇ ರಾಜಧಾನಿ. ಇದೊಂದು ಪಾಶ್ಚಿಮಾತ್ಯರು ಕಲ್ಪಿಸಿಕೊಂಡಂತೆ ಅದು ದೌರ್ಜನ್ಯ ಅಥವಾ ಅಪಾಯದ ಸೂಚನೆ ಏನಲ್ಲ, ಆದರೆ ಅದು ಸಮೃದ್ಧಿಯ ಮತ್ತು ಭದ್ರತೆಯ ದ್ಯೋತಕವಾಗಿದೆ ಎಂದಿದ್ದಾರೆ. ಭಾರತ ಮತ್ತು ಜುಡೋದ ವ್ಯಾಪಾರ ಸೊಲೋಮನ್ ದೊರೆಯ ಕಾಲದಲ್ಲಿ ಶುರುವಾಗದೆ ಅದರ ಹಿಂದಿನ ಪ್ರಾಚೀನ ಕಾಲದಲ್ಲಿ ಪ್ರಾರಂಭವಾಗಿರುತ್ತದೆ. ಉದಾಹರಣೆಗೆ ಫಿರ್ ವ್ಯಾಪಾರಿ ಸ್ಥಳದಲ್ಲಿ ಸೊಲೋಮನ್ ದೊರೆ ಬರುವುದಕ್ಕಿಂತಲೂ ಮುಂಚೆ ವ್ಯಾಪಾರ ನಡೆಯುತ್ತಿತ್ತೆಂಬ ಸಂಗತಿ ಕಂಡುಬರುತ್ತದೆ. ಮೇಲಾಗಿ ಬೈಬಲ್ ಸಹ ಈ ಪುರಾವೆಗಳಿಗೆ ಪೂರಕವಾಗಿದೆ. ಅನೇಕ ಭಾಷಾಶಾಸ್ತ್ರೀಯ ಪುರಾವೆಗಳನ್ನು ನೀಡಬಹುದು. ಉದಾಹರಣೆಗೆ ಟುಕಿ ಎಂಬ ಹೆಬ್ರೂ ಶಬ್ದವು ನವಿಲು ಎಂಬ ಅರ್ಥದ ತಮಿಳು ಮಲಯಾಳಂ ಟೋಕೆಯ ಸ್ವಲ್ಪ ಬದಲಾದ ರೂಪವೇ ಆಗಿದೆ. ಇದರಂತೆ ಆಫಿಲ್ ಎನ್ನುವ ಪದ ಹೆಬ್ರೂ ಪದ ಆಹಾಲಿಂ ಅಥವಾ ಅಹೋಲೋಕ ಪದದ ಅಪಭ್ರಂಶವಾಗಿದೆ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಅಂಬೇಡ್ಕರ್ ಓದಿಗೆ ಸ್ವಾಗತ. ಡಾಕ್ಟರ್ ಎಲ್ಲಮ್ಮಕ್ಕೆ ಸಹಾಯಕ ಪ್ರಾಧ್ಯಾಪಕರು. ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರಿದ ಭಾಗವನ್ನು ಓದುತ್ತಿರುವೆ. ಬೆಬಿಲೋನಿಯಾದ ಉತ್ಥಾನ ಭಾರತದ ಪುರಾತನ ವಾಣಿಜ್ಯ ಚಟುವಟಿಕೆಗಳಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿನ ಪರ್ಷಿಯನ್ ಕೊಲ್ಲಿಯಲ್ಲಿನ ನದಿಗಳಾದ ಯುಪ್ರಟೀಸ್ ಮತ್ತು ಟೈಗ್ರೀಸ್ ನದಿಗಳ ಕೂಡುವಿಕೆಯಲ್ಲಿ ಏಷ್ಯಾದ ಮೇಲಿನ ಹಾಗೂ ಕೆಳಗಿನ ಭಾಗ ಒಂದಾಗುವ ಸ್ಥಳವಿರುವ ಬೇಬಿಲೋನ್ ಪೂರ್ವತ್ಯ ಮತ್ತು ಪಾಶ್ಚಿಮಾತ್ಯ ವ್ಯಾಪಾರದ ಮಹಾವ್ಯಾಪಾರಿ ಮಳಿಗೆಯಾಗಿತ್ತು. ಪ್ರಾಚೀನ ಜಗತ್ತಿನ ಎಲ್ಲಾ ಭಾಗಗಳಿಂದ ಬರುವ ರಸ್ತೆಗಳ ಕೂಡು ಸ್ಥಳವಾಗಿತ್ತು. ಕ್ರಿಸ್ತಪೂರ್ವ 6ನೇ ಅಥವಾ 7ನೇ ಶತಮಾನದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬಹು ಉಚ್ಚ್ರಾಯ ಸ್ಥಿತಿಯಲ್ಲಿತ್ತು ಎಂಬ ನಂಬಿಕೆಯನ್ನು ನಾವು ಒಪ್ಪಿಕೊಳ್ಳುವಂತೆ ಮಾಡಲು ಸಾಕಷ್ಟು ಪುರಾವೆಗಳಿವೆ ಎಂದು ಮಿಶ್ರ ಕೆನಡಿ ಹೇಳುತ್ತಾರೆ. ಆರ್ಯನರ ಪಾಲು ಸ್ವಲ್ಪ ಇದ್ದರೂ ಅದು ಹೆಚ್ಚಾಗಿ ದ್ರಾವಿಡರ ಕೈಯಲ್ಲಿ ಇತ್ತು ಮತ್ತು ಭಾರತೀಯ ವ್ಯಾಪಾರಿಗಳು ಅರೇಬಿಯಾ, ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಮತ್ತು ಚೈನಾದ ಕರಾವಳಿಯಲ್ಲಿ ನೆಲೆಸಿದಂತೆಲ್ಲ ಅವರು ಬೇಬಿಲೋನ್ಗೆ ನೆಲೆಸಲು ಹೋಗಲಿಲ್ಲವೆಂಬುದನ್ನು ನಂಬಲಾರರು. ಆದರೆ 6ನೇ ಮತ್ತು 7ನೇ ಶತಮಾನಗಳು ಬೇಬಿಲೋನಾದ ದೊಡ್ಡತನದ ಅವಧಿಯಾಗಿತ್ತು. ಮುಂದುವರಿದು ಬೇಬಿಲಾನ್ ಸಂತ ಚೆರಿಬ್ನವರಿಂದ ನಾಶ ಮಾಡಲ್ಪಟ್ಟಿತು ಹಾಗೂ ಇಸ್ರಾಹಡನ್ದಿಂದ ಪುನರ್ ನಿರ್ಮಾಣಗೊಂಡಿತು. ಹಿಂದೆ ಬೆಬಿಲೋನ ತನ್ನ ದೇವಾಲಯಗಳಿಂದ ಪ್ರಸಿದ್ಧಿಯನ್ನು ಪಡೆಯಿತು. ಈಗ ಒಮ್ಮೆಲೆ ಅದು ಜಗತ್ತಿನ ಅತಿದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಮುಂದೆ ಬಂದು ಹೆಸರನ್ನು ಪಡೆದಿದೆ. ಅದು ತನ್ನ ಪುರಾತನ ಶೋಷಿತ ಮತ್ತು ಪ್ರಾಚೀನ ವೈರಿಯಾದ ನೈನವವನ್ನು ಸಂಪೂರ್ಣವಾಗಿ ಸೋಲಿಸಿತು ಮತ್ತು ಹಿಂದೆ ಹಾಕಿತು. ನೆಬೂಚಾದ್ನೆಜಾರ ಅವರೊಂದಿಗೆ ಜಾಗತಿಕ ವಿಷಯವಾಯಿತು. ಪೌರಾತ್ಯದ ಸಂಪತ್ತನ್ನು ಹೊಂದಿರುವ ಏಕಸ್ವಾಮ್ಯತೆಯಲ್ಲಿ, ಅವರ ಚಾಲ್ಡಿಯನ್ನರ ಒದರಾಟದಲ್ಲಿ ಮತ್ತು ತನ್ನ ದೇಶದ ದರಿದ್ರರನ್ನು ನಿಯಮಿತವಾಗಿ ಭೇಟಿ ಮಾಡಲು ಅವಕಾಶ ಮಾಡಿಕೊಡುವ ನೀತಾದ ಪೌರಾತ್ಯ ಜನರಲ್ಲಿ ಬೇಬಿಲೋನಾದ ದೊಡ್ಡ ಸ್ಥಿತಿ ಅಡಗಿತ್ತು. ಅದು ಹಲವಾರು ರಾಷ್ಟ್ರಗಳ ಹೊಟ್ಟೆ ಕಿಚ್ಚಿಗೆ ಗುರಿಯಾಯಿತು. ನೈಲ್ ನದಿಯಿಂದ ಕೆಂಪು ಸಮುದ್ರದವರೆಗೆ ಮೊದಲನೆಯ ಸೇತು ನಿರ್ಮಿಸಿದ ಕಾಲುವೆಯನ್ನು ಪುನರ್ ಆರಂಭಿಸಲು ಬಹರೋನಿಕೋ ತನ್ನ ಪ್ರಜೆಗಳನ್ನು ವ್ಯರ್ಥವಾಗಿ ಕಳೆದುಕೊಂಡನು. ಅವನು ವ್ಯಾಪಾರಕ್ಕಾಗಿ ಒಂದು ಹೊಸ ಜಗತ್ತನ್ನೇ ಹುಡುಕುವ ಸಲುವಾಗಿ ತನ್ನ ಪೊನೇಷಿಯನ್ ನೌಕಾಪಡೆಯನ್ನು ಆಫ್ರಿಕಾದ ಸುತ್ತ ಕಳುಹಿಸಿದನು. ಬಹಳ ಹಿಂದೆ ಭಾರತದ ಸಂಪತ್ತನ್ನು ದೋಚುವಲ್ಲಿ ಸ್ಪೇನ್ ಮತ್ತು ಪೋರ್ಚುಗೀಸರ ನಡುವಿನ ಪೈಪೋಟಿಯಂತೆ ಬೆಬಿಲೋನ ಹಾಗೂ ಸ್ಪೇನ್ದವರ ಮಧ್ಯ ಅದೇ ಉಂಟಾಯಿತು. ಆಗ ಜಗತ್ತು ಇನ್ನೂ 21ನೇ ಶತಮಾನದಷ್ಟು ಯುವಕವಾಗಿತ್ತು. ದೇಶಗಳ ಈ ವ್ಯಾಪಾರ ವಿನಿಮಯ ಭಾರತೀಯ ಸಾಹಿತ್ಯದ ಮೇಲೆ ತನ್ನ ನಿರ್ಣಾಯಕ ಪ್ರಭಾವವನ್ನು ಬೀರಿತು. ಇಲ್ಲಿ ಸಮುದ್ರವು ಮಹತ್ವದ ಪಾತ್ರವನ್ನು ವಹಿಸಿತು ಮತ್ತು ಮೋಕರ ಎಂಬ ದೈತ್ಯ ಮೀನು ಸತತವಾಗಿ ಕೈಗೆ ಸಿಗಲಿಲ್ಲ. ವೇದ ಕಾಲದ ದೇವರುಗಳು ಈ ಹಿನ್ನೆಲೆಯಲ್ಲಿ ಪ್ರಸಿದ್ಧಿಗೆ ಬಂದಿವೆ ಹಾಗೂ ಮನಸ್ಸು ವಿಶಿಷ್ಟವಾದ ವಿಶ್ವ ಸೃಷ್ಟಿಯನ್ನು ಹುಡುಕುವಲ್ಲಿ ಬಹಳ ಎತ್ತರದಲ್ಲಿ ತೇಲಾಡುತ್ತಿತ್ತು. ಉದಾಹರಣೆಗೆ ವಿಷ್ಣು ಪುರಾಣದಲ್ಲಿ ಭಗವಂತನು ಭೂಮಿಯನ್ನು ಸಮುದ್ರದಿಂದ ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದಾನೆ, ಅದು ಬೃಹತ್ ಹಡಗಿನಂತೆ ಸಮುದ್ರದಲ್ಲಿ ತೇಲುತ್ತದೆ ಮತ್ತು ಅದು ತನ್ನ ವಿಶಾಲವಾದ ಸಮಪಾತಾಳೀಯ ನೀರಲ್ಲಿ ಮುಳುಗುವುದಿಲ್ಲ ಎಂಬ ಕಲ್ಪನೆ ಭಾರತೀಯರಲ್ಲಿ ಇತ್ತು. ಈ ಕಲ್ಪನೆ ಅಂದಿನ ವಾಣಿಜ್ಯಶಾಹಿ ಗಂಧದಲ್ಲಿ ಇತ್ತು ಮತ್ತು ಅದು ಪ್ರಾಚೀನ ವೇದ ಸಾಹಿತ್ಯದಿಂದ ಮೂಲತಃ ಭಿನ್ನವಾಗಿತ್ತು. ಬ್ರಾಹ್ಮಣಗಳ ಇಡೀ ಅವಧಿಯಲ್ಲಿ ವೇದದ ಮೂಲ ಪದಗಳ ಉದ್ದೇಶ ಹೇಗೆ ಸಂಪೂರ್ಣವಾಗಿ ತಪ್ಪು ತಿಳಿಯಲ್ಪಟ್ಟಿದೆ ಎಂಬುದನ್ನು ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರು ತಮ್ಮ ಪ್ರಾಚೀನ ಸಂಸ್ಕೃತದ ಸಾಹಿತ್ಯದ ಇತಿಹಾಸದಲ್ಲಿ ಹೇಳಿದ್ದಾರೆ. ಈ ಮನಸ್ಸು ಕೆಡಿಸಿಕೊಳ್ಳುವಿಕೆ ವಿದೇಶಿ ಪ್ರಭಾವದಿಂದ ಉಂಟಾಗಿದೆ ಎಂದು ಹೇಳಬಹುದು ಮತ್ತು ಅದನ್ನು ವ್ಯಾಪಾರದ ಹೆಜ್ಜೆಗಳ ಪ್ರಭಾವಕ್ಕೆ ಒಳಪಟ್ಟಿದೆ ಎನ್ನಬಹುದು. ಭಾರತದ ಮೇಲಿನ ಈ ವಿದೇಶಿ ಪ್ರಭಾವದ ಒತ್ತು 6ನೇ, 7ನೇ ಮತ್ತು 8ನೇ ಶತಮಾನದಲ್ಲಿತ್ತು. ಆದರೆ ಅದು ನಿಸ್ಸಂಶಯವಾಗಿ ಬುದ್ಧನ ನಂತರದ ಕಾಲದಲ್ಲಿ ಇರಲಿಲ್ಲ. ಏಕೆಂದರೆ ಈ ಮಹಾಗುರು ಇಡೀ ಭಾರತವು ಆತ್ಮದ ಪರಕಾಯ ಪ್ರವೇಶ ಜ್ಞಾನದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದಿತ್ತು ಮತ್ತು ಈ ಜ್ಞಾನ ವೇದದ ಸಿದ್ಧಾಂತವಾಗಿಲ್ಲವಾದುದರಿಂದ

0: ರೂಢಿಯನ್ನು ಇಟ್ಟುಕೊಂಡಿದ್ದರು. ಹಡಗು ನೀರಿನಲ್ಲಿ ಇಳಿದ ಕೂಡಲೇ ಈ ಪಕ್ಷಿಯನ್ನು ಸ್ವತಂತ್ರವಾಗಿ ಹಾರಲು ಬಿಡುತ್ತಿದ್ದರು. ಅದು ಪೂರ್ವಕ್ಕೆ, ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕೆ ಹಾಗೂ ಮಧ್ಯಂತರ ದಿಕ್ಕುಗಳಿಗೆ ಹೋಗುತ್ತಿತ್ತು ಮತ್ತು ತಾನೇ ಮೇಲಕ್ಕೆ ಸಹ ಹೋಗುತ್ತಿತ್ತು. ಅದು ದಿಗಂತದಲ್ಲಿ ಹಾರುವಾಗ ಭೂಮಿಯನ್ನು ಕಂಡರೆ ಮತ್ತೆ ಅದು ಹಡಗಿನ ಕಡೆಯೇ ಬರುತ್ತಿತ್ತು. ಸಹೋದರನೇ, ಹೀಗೆ ಸಾಮಾನ್ಯ ಮಾತಿನಲ್ಲಿ ಇಂತಹ ಉಪಮೆಯನ್ನು ಯಾರೂ ಉಪಯೋಗಿಸುವುದಿಲ್ಲ. ಒಂದು ವೇಳೆ ಇಂತಹ ಉಪಮೆಗಳನ್ನು ಮನುಷ್ಯನ ಯಾವುದಾದರೂ ನಿಲುವನ್ನು ಹಾಗೂ ಪ್ರಾಪಂಚಿಕ ಜ್ಞಾನವನ್ನು ಹೇಳಲು ಈ ರೀತಿ ಮಾತನಾಡಬಹುದು ಎಂದು ರೈಸ್ ಡೇವಿಡರು ಅಭಿಪ್ರಾಯಪಟ್ಟಿದ್ದಾರೆ. ಮೇಲಿನ ವಿಷಯ ಏನೇ ಇರಲಿ, ಬ್ಯಾಬಿಲೋನಾದ ಅವನತಿ ಅದರ ಆರೋಹಣದಷ್ಟೇ ಕ್ಷಿಪ್ರವಾಗಿತ್ತು ಹಾಗೂ ದರಿಯಸ್ ರಾಜನ ಆಳ್ವಿಕೆಯಲ್ಲಿ ಉಂಟಾಯಿತು. 5ನೇ ಶತಮಾನದ ನಂತರ ಪ್ರಾಚೀನ ಕಾಲದಲ್ಲಿದ್ದಂತೆ ವ್ಯಾಪಾರಿ ಶಾಸನ ಘಟಕಗಳನ್ನು ಮತ್ತೆ ನಾವು ಕಾಣುವುದಿಲ್ಲ. ಪರ್ಷಿಯಾದ ವಿಜಯವು ಕೇವಲ ಬ್ಯಾಬಿಲೋನ್ ಅನ್ನು ನಾಶಪಡಿಸದೆ ಈಜಿಪ್ತನ್ನೂ ಸಹ ಹಾಳು ಮಾಡಿತು. ನದಿ ಜಲಮಾರ್ಗಗಳಿಗಾಗಿ ಕಟ್ಟಲ್ಪಟ್ಟ ಕಾಲುವೆಗಳು ನಿರ್ನಾಮವಾದವು ಮತ್ತು ಅಣೆಕಟ್ಟಿನ ನಿರ್ಮಾಣದಿಂದಾಗಿ ನದಿಯ ನೀರಿನ ಹರಿತವನ್ನು ನಿಲ್ಲಿಸಲಾಯಿತು. ಇದರ ಪರಿಣಾಮವಾಗಿ ಅರಬರು ವ್ಯಾಪಾರದ ವಾಹಕರಾದರು ಮತ್ತು ಯಮನ್, ಬ್ಯಾಬಿಲೋನ ಮತ್ತು ಎಲಮೆರ್ಸ್ಗಳ ವೈಭವದಲ್ಲಿ ಆಸಕ್ತಿ ವಹಿಸಿತು. ದರಿಯಸ್ ದೊರೆಯ ದಾಳಿಗಳು ಜಾರಿಯಲ್ಲಿದ್ದರೂ ಚಾಲಿಯನರು ಗೇರಾ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿ ತಮ್ಮ ವ್ಯಾಪಾರವನ್ನು ಮುಂದುವರಿಸಿದರು. ದರಿಯಸ್ನ ವಿಜಯಗಳು ಅವನಿಗೆ ತಂದುಕೊಟ್ಟ ದೊಡ್ಡ ಸಾಮ್ರಾಜ್ಯವು ಅಲೆಕ್ಸಾಂಡರ್ ದೊರೆಯ ಸಾಮ್ರಾಜ್ಯದ ಪಕ್ಕದಲ್ಲಿಯೇ ಇತ್ತು. ಇಡೀ ಭೂಮಂಡಲವನ್ನೇ ಆಳಬೇಕೆಂಬ ದಾಹವಿದ್ದ ಈ ಎರಡೂ ಸಾಮ್ರಾಟರು ಒಳ್ಳೆಯ ನೆರೆಹೊರೆಯವರಂತೆ ಇರಲು ಸಾಧ್ಯವಿರಲಿಲ್ಲ. ಘರ್ಷಣೆ ಉದ್ಭವಿಸಲೇಬೇಕಾಯಿತು ಮತ್ತು ಅಲೆಕ್ಸಾಂಡರನು ಅಂಥ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಕೊನೆಗೆ ಒಂದೇ ಹೊಡೆತಕ್ಕೆ ಆತ ದರಿಯಸ್ನ ಸಾಮ್ರಾಜ್ಯವನ್ನು ಧೂಳೀಪಟ ಮಾಡಿದನು ಹಾಗೂ ತನ್ನ ಸಾಮ್ರಾಜ್ಯವನ್ನು ಮಧ್ಯ ಏಷ್ಯಾ ಹಾಗೂ ಉತ್ತರ ಇಂಡಿಯಾದವರೆಗೆ ವಿಸ್ತರಿಸಿದನು. ಅಲೆಕ್ಸಾಂಡರನ ದೈತ್ಯ ದಾಳಿಯ ಹಿಂದಿನ ಪ್ರೇರಣೆಗಳೇನಿದ್ದವು ಎಂಬುದು ಊಹೆ ಮಾಡುವಂತಹ ವಿಷಯವಾಗಿದೆ. ದರಿಯಸ್ನಿಂದ ಹಿಂದೆ ತಾನು ಅನುಭವಿಸಿದ ಅವಮಾನದ ಸೇಡನ್ನು ತೀರಿಸಿಕೊಳ್ಳುವುದು ಒಂದು ಕಾರಣವಾಗಿತ್ತು. ಪ್ರೊಫೆಸರ್ ಲಾಸೆನ್ನರು ಬಂಗಾರ ಹೊಂದುವ ದುರಾಸೆಯೇ ಅವನ ದಾಳಿಯ ಉದ್ದೇಶವಾಗಿತ್ತು ಮತ್ತು ಈ ದುರಾಸೆ ಗ್ರೀಸ್ನಲ್ಲಿದ್ದ ಭಾರತೀಯ ಸರಕುಗಳ ಇರುವಿಕೆಯಿಂದ ಈಡೇರಿತೆಂದು ಹೇಳುತ್ತಾರೆ. ಗ್ರೀಸ್ ಹಾಗೂ ಜುಡೇಆ ಜೊತೆಗಿನ ವಾಣಿಜ್ಯ ಇವರಾಡುವ ಭಾಷೆಯ ಮೇಲೆ ಪ್ರಭಾವವನ್ನು ಬೀರಿತು. ಉದಾಹರಣೆಗೆ ಭತ್ತಕ್ಕೆ ಒರಿಜಾ, ಶುಂಠಿಗೆ ಜಿಂಗಿವೇರ್ ಮತ್ತು ದಾಲ್ಚಿನ್ನಿಗೆ ಕಾರ್ಪಿಯೋನ್ ಎನ್ನುವ ಗ್ರೀಕ್ ಶಬ್ದಗಳು ಕ್ರಮವಾಗಿ ತಮಿಳು ಶಬ್ದಗಳಾದ ಅರಿಸಿ, ಇಂಚಿವರ್ ಮತ್ತು ಕರವ ಎಂಬ ಶಬ್ದಗಳಿಗೆ ಸಮನಾಗಿವೆ. ಗ್ರೀಕ್ ಮತ್ತು ತಮಿಳು ಶಬ್ದಗಳ ನಡುವಿನ ಸಾಮ್ಯತೆ, ಗ್ರೀಕ್ ವ್ಯಾಪಾರಿಗಳು ತಮಿಳುನಾಡಿನಿಂದ ಈ ವಸ್ತುಗಳನ್ನು ಹಾಗೂ ಅವರ ಹೆಸರುಗಳನ್ನು ಯುರೋಪಿಗೆ ಕೊಂಡೊಯ್ದರು ಎಂಬುದನ್ನು ಸೂಚಿಸುತ್ತದೆ. ಇದಲ್ಲದೆ ಪಾಶ್ಚಿಮಾತ್ಯ ವ್ಯಾಪಾರಸ್ಥರು ಅಂದು ಯವನರೆಂದು ಪ್ರಸಿದ್ಧರಾಗಿದ್ದರು. ಈ ಶಬ್ದ ಗ್ರೀಕರಿಗೆ ಅನ್ವಯವಾಗುತ್ತಿತ್ತು ಎಂಬುದು ಹಳೆ ಸಂಸ್ಕೃತ ಕಾವ್ಯಗಳಿಂದ ಗೊತ್ತಾಗುತ್ತದೆ ಮತ್ತು ಈ ಶಬ್ದ ಗ್ರೀಕ್ ಶಬ್ದ ಜವೋನಿಸ್ನಿಂದ ಬಂದಿರುತ್ತದೆ ಹಾಗೂ ಗ್ರೀಕ್ ಭಾಷೆಯಲ್ಲಿ ಜವೋನಿಸ್ ಎಂದರೆ ಗ್ರೀಕ್ ಎಂದರ್ಥವಾಗುತ್ತದೆ. ಒಂದೇ ಮೂಲದಿಂದ ಉತ್ಪತ್ತಿಯಾದ ಶಬ್ದಗಳಿಗೆ ಇನ್ನೊಂದು ಒಂದೇ ಮೂಲದಿಂದ ಬಂದ ಶಬ್ದಗಳನ್ನು ನಾವು ಸೇರಿಸಬಹುದು. ಉದಾಹರಣೆಗೆ ಇಂಗ್ಲಿಶಿನ ಹಸ್ತಿ ಅಥವಾ ಆನೆಗೆ ಗ್ರೀಕ್ ಭಾಷೆಯಲ್ಲಿ ಎಲಿಫೇಸ್, ಈಜಿಪ್ಟಿನ ಭಾಷೆಯಲ್ಲಿ ಯಬು ಮತ್ತು ಸಂಸ್ಕೃತದಲ್ಲಿನ ಯಬಾ ಶಬ್ದಗಳು ಸಮಾನವಾಗಿವೆ ಮತ್ತು ಇವೆಲ್ಲವುಗಳು ಸಂಸ್ಕೃತ ಮೂಲದಿಂದ ಹುಟ್ಟಿದ ಶಬ್ದಗಳು ಎಂದು ಪ್ರೊಫೆಸರ್ ಲಾಸೆಂಡ್ರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೆ ಅಂಬೇಡ್ಕರ್ ಓದಿನಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ

0: ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
1: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಬಜಿ, ಬೋಂಡಾ, ಗೋಲಿ ಬಜಿ, ಮಿರ್ಚಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸ್ಪೆಷಲ್ ಟೇಸ್ಟ್ ಕೊಡುವಂತಹ ತಿನಿಸುಗಳಾಗಿವೆ. ಅದರಲ್ಲೂ ಸಂಜೆ ಟೈಮಲ್ಲಿ ಈ ರೀತಿಯ ಒಂದು ತಿಂಡಿಗಳಿದ್ದರೆ ಕಾಫಿ ಟೀ ಜೊತೆಗೆ ಆ ದಿನವನ್ನು, ಆ ಕ್ಷಣವನ್ನು, ಆ ಸಮಯವನ್ನು ಖುಷಿಯಾಗಿಡಲಿಕ್ಕೆ ಮತ್ತಷ್ಟು ಕಾರಣವಾಗ್ತವೆ ಈ ತಿಂಡಿಗಳು. ಫಾರ್ ಎಕ್ಸಾಂಪಲ್, ಈಗ ಸ್ನೇಹಿತರೆ, ಒಂದೊಂದು ರೆಸಿಪಿಗಳು ಒಂದೊಂದು ಕಡೆ ಫೇಮಸ್ ಅಂತ ನಾನು ಆಗಲೇ ತಿಳಿಸಿದೆ. ಈ ಗೋಲಿ ಬಜಿ ಅಥವಾ ಮಂಗಳೂರು ಬಜಿ ಆ ಕಡೆ ಫೇಮಸ್, ಆದರೆ ಮಿರ್ಚಿ, ಗಿರ್ಮಿಟ್ಟೆಲ್ಲ ಈ ಉತ್ತರ ಕನ್ನಡದ ಕಡೆ ಫೇಮಸ್ಸು. ಆದರೆ ಈಗ ಬೇರೆ ಬೇರೆ ಕಡೆ ಫೇಮಸ್ ಆಗಿರುವಂಥ ರೆಸಿಪಿಗಳು ಎಲ್ಲ ಕಡೆ ಕೂಡ ಸಿಗುವಂತಹ ವ್ಯವಸ್ಥೆ ಆಗಿದೆ. ಹೋಟೆಲ್ಗಳಲ್ಲಿ, ರಸ್ತೆ ಬದಿಯ ಸಣ್ಣ ಪುಟ್ಟ ಹೋಟೆಲ್ ಕ್ಯಾಂಟೀನ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಮಂಗಳೂರಲ್ಲಿ, ಕುಂದಾಪುರದಲ್ಲಿ, ಧಾರವಾಡದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಸಿಗುವಂತಹ ರೆಸಿಪಿಗಳು ಕೂಡ ಫೇಮಸ್ ಆಗಿದ್ದಾವೆ. ಅಂತಹ ರೆಸಿಪಿಗಳಲ್ಲಿ ಮಂಗಳೂರು ಬನ್ಸ್ ಕೂಡ ಒಂದು ಸ್ನೇಹಿತರೆ. ಮಂಗಳೂರು ಬನ್ಸ್ ಜೊತೆ ಕಾಯಿ ಚಟ್ನಿ ಇದ್ದರೆ ಸ್ನೇಹಿತರೆ ಬಾಯಲ್ಲಿ ನೀರು ಬರುತ್ತೆ. ಆ ರೆಸಿಪಿಯನ್ನು ನೆನ್ಪು ಮಾಡಿಕೊಂಡ್ರೆ ಬಾಳೆಹಣ್ಣಿನ ಸಿಹಿ ರುಚಿ, ತುಪ್ಪದ ವಾಸನೆ ಜೊತೆಗೆ ಆ ಕಾಯಿ ಚಟ್ನಿಯ ಪರಿಮಳ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ತಿಂಡಿ. ಅದರಲ್ಲೂ ದಕ್ಷಿಣ ಕರ್ನಾಟಕದ ಪ್ರಸಿದ್ಧ ಟಿಫನ್ ಅಂತಲೇ ಹೇಳ್ಬೋದು ಈ ಮಂಗಳೂರು ಬನ್ಸನ್ನು. ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದೆ ಈ ಮಂಗಳೂರು ಬನ್ಸ್. ನಾನಾಗಲೇ ಹೇಳ್ದಾಗೆ ಮಂಗಳೂರು ಬನ್ಸು ಮಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಮಂಗಳೂರು ಬನ್ಸ್ ಟಿಫಿನ್ ಆಗಿ, ಸಂಜೆ ಸ್ನ್ಯಾಕ್ಸಿಗೂ ಕೂಡ ಸಿದ್ಧವಾಗಿ ಸಿಗ್ತಾ ಇದೆ. ನಾನಾಗಲೇ ಹೇಳ್ದಾಗೆ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಬೀದಿ ಬದಿಯ ಸಣ್ಣ ಪುಟ್ಟ ತಿಂಡಿಯ ಅಂಗಡಿಗಳಲ್ಲಿರ್ಬೋದು ಇದು ಸಿಕ್ಕೇ ಸಿಗತ್ತೆ. ಬೆಳಗ್ಗೆ ಟೀ ಜೊತೆ ಓಕೆ, ಟಿಫನಿಗೂ ಓಕೆ, ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೂ ಓಕೆ ಈ ಮಂಗಳೂರು ಬನ್ಸ್. ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಹ್ಯಾಪಿನೋ ಹ್ಯಾಪಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಮಂಗಳೂರು ಬನ್ಸನ್ನು. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಮಂಗಳೂರು ಬನ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಮಂಗಳೂರು ಬನ್ಸನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ. ಮಂಗಳೂರು ಬನ್ಸ್ ಮಾಡ್ಕೊಳ್ಳಿಕ್ಕೆ ಬಾಳೆಹಣ್ಣು ಬೇಕು, ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಬೇಕಿಂಗ್ ಸೋಡಾ, ಹಾಗೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಬೇಕು. ಜೊತೆಗೆ ತೆಂಗಿನಕಾಯಿ ಚಟ್ನಿಗೆ ತೆಂಗು, ಹಸೆಮೆಣಸು, ಶುಂಠಿ, ಉಪ್ಪು, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಬೇಕಾಗತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮಂಗಳೂರು ಬನ್ಸನ್ನು ಮಾಡ್ಕೊಳ್ಳಿಕ್ಕೆ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳಿಕ್ಕೆ. ಸೊ ಸಾಮಗ್ರಿಗಳೇನೋ ಇವೆಲ್ಲ ಇದ್ದಾವೆ ಮನೆಯಲ್ಲಿ, ಮಾಡ್ಕೊಳ್ಳುವ ವಿಧಾನ ಇಂಪಾರ್ಟೆಂಟ್ ಅಲ್ವಾ, ಯಾವ ರೀತಿ ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು. ಸೊ ಹಾಗಾದರೆ ಈ ಮಂಗಳೂರು ಬನ್ಸ್ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದೇವರ ಮೂರ್ತಿ, ರಾತ್ರಿಯ ಹೊತ್ತು ತಾಂಡವ ಮೂರ್ತಿ, ಹಗಲು ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ ಮೇಲೆ ನಡೆಯುತ್ತೆ. ಯಾವುದದು? ಕುದುರೆ ಅಲ್ಲಾ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರು ಬನ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ರುಚಿಗೂ ಸೈ, ಜೊತೆಗೆ ಮಾಡೋಕ್ಕೂ ಕೂಡ ಸುಲಭ. ಹೆಸರಲ್ಲೇ ಮಂಗಳೂರಿದೆ ಅಂತ ಕೇವಲ ಮಂಗಳೂರಿಗೆ ಮಾತ್ರ ಫೇಮಸ್ ಅಲ್ಲ, ಇತ್ತೀಚೆಗಂತೂ ಎಲ್ಲ ಭಾಗಗಳಲ್ಲೂ ಕೂಡ ಇದು ಸಿಗ್ತಾ ಇದೆ. ಸೊ ತಡ ಮಾಡೋದು ಬೇಡ. ಈ ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಆಗಲೇ ತಿಳಿಸ್ದೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಈ ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಬಾಳೆಹಣ್ಣು, ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಬೇಕಿಂಗ್ ಸೋಡಾ, ಫ್ರೈ ಮಾಡ್ಕೊಳ್ಲಿಕ್ಕೆ ಎಣ್ಣೆ ಬೇಕು. ಸೊ ಇನ್ನು ಮಾಡುವಂಥ ವಿಧಾನಕ್ಕೆ ಬಂದರೆ, ಮೊದಲನೇ ಸ್ಟೆಪ್ಪಲ್ಲಿ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಮ್ಯಾಶ್ ಮಾಡ್ಕೊಂಡಂತಹ ಬಾಳೆಹಣ್ಣಿಗೆ ಸಕ್ಕರೆ, ಮೊಸರು, ಉಪ್ಪು ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸ್ಕೊಂಡಂತಹ ಆ ಮಿಶ್ರಣಕ್ಕೆ ಒಂದು ಸ್ಪೂನ್ ಜೀರಿಗೆ, ಮೈದಾ, ಹಾಗೆ ಒಂದು ಅರ್ಧ ಚಿಟಿಕೆ ಬೇಕಿಂಗ್ ಸೋಡಾವನ್ನು ಬೆರೆಸ್ಕೊಂಡು ಸ್ಮೂತಾಗಿ ಕಲಸ್ಕೊಳ್ಬೇಕು. ಸ್ನೇಹಿತರೆ, ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ವ, ಆ ರೀತಿಯಲ್ಲಿ ಕಲಸ್ಕೊಳ್ಬೇಕು. ಕಲಸ್ಕೊಂಡಾದ್ಮೇಲೆ ಒಂದು 5-6 ತಾಸು ಇದನ್ನು ಮುಚ್ಚಿಡಬೇಕು. 5-6 ತಾಸು ಚೆನ್ನಾಗಿ ಹಿಟ್ಟು ನೆಂದ ಮೇಲೆ ಸಣ್ಣ ಉಂಡೆ ಮಾಡಿ ಪೂರಿ ಆಕಾರದಂತೆ ಲಟ್ಟಿಸ್ಬೇಕು. ಪೂರಿ ಆಕಾರದಲ್ಲಿ ಲಟ್ಟಿಸಾದ್ಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಸ್ನೇಹಿತರೆ, ಗೋಲ್ಡನ್ ಬಣ್ಣ ಬರುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನಾಗಲೇ ಹೇಳ್ದಾಗೆ ತುಂಬಾ ಸುಲಭ. ಸ್ನೇಹಿತರೆ, ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂತಹ ರೆಸಿಪಿ ಇದಾಗಿದೆ. ಹೇಗೂ ಬಾಳೆಹಣ್ಣು ಇದ್ದೇ ಇರುತ್ತೆ. ವರ್ಷ ಪೂರ್ತಿ ಸಿಗುವಂತಹ ಹಣ್ಣು ಅದು ಯಾವುದಪ್ಪ ಅಂದರೆ ಅದೇ ಬಾಳೆಹಣ್ಣು. ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ. ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಸೋಡಾ, ಕರೀಲಿಕ್ಕೆ ಎಣ್ಣೆ, ಈ ಸಾಮಗ್ರಿಗಳು ಕೂಡ ಮನೆಯಲ್ಲಿದ್ದೇ ಇರುತ್ತೆ. ಇವುಗಳನ್ನು ಬಳಸ್ಕೊಂಡು ನೀವು ಕೂಡ ರುಚಿ ರುಚಿಯಾದ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಗಳೂರು ಬನ್ಸ್ ಏನೋ ರೆಡಿ ಆಗಿದೆ. ಇದಕ್ಕೊಳ್ಳೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದ್ದರೆ ಇನ್ನೂ ಮಸ್ತಾಗಿರುತ್ತಲ್ವಾ. ಇನ್ನು ಚಟ್ನಿ ಮಾಡೋದು ತುಂಬ ಸರಳ. ಸ್ನೇಹಿತರೆ, ತೆಂಗಿನಕಾಯಿ ತುರಿ, ಹಸಿಮೆಣಸು, ಶುಂಠಿ, ಪುಟಾಣಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಮಾಡಿದರೆ ಒಂದು ಕಾಯಿ ಚಟ್ನಿ ರೆಡಿ ಆಗುತ್ತೆ. ಮೃದುವಾದ ಹೋಟೆಲ್ ಸ್ಟೈಲಲ್ಲಿ ಮಂಗಳೂರು ಬನ್ಸನ್ನು ನೀವು ಮಾಡ್ಕೊಳ್ಳಿ. ಆ ಬಾಳೆಹಣ್ಣಿನ ಒಂದು ಸಿಹಿ, ಪದ್ರ ಪದರಾಗಿ ಬರುವಂತಹ ಒಂದು ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಸುಲಭವಾಗಿ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ಬೆಳಗ್ಗೆ ತಿಂಡಿಗೂ ಸೈ, ಸಂಜೆ ಟೀ ಮತ್ತು ಕಾಫಿ ಜೊತೆಗೂ ಸೈ. ಸೊ ಮಂಗಳೂರು ಬನ್ಸು, ಈ ಗೋಲಿ ಬಜ್ಜಿ, ಒಳ್ಳೆ ರುಚಿ ಕೊಡುವಂತಹ ತಿನಿಸುಗಳಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹೆಸರಿನಿಂದಲೇ ಫೇಮಸ್ ಆಗಿರುವಂತಹ ಮಂಗಳೂರು ಬನ್ಸ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಯನ್ನು ಕೂಡ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ಇದೇ ರೀತಿಯಲ್ಲಿ ಸ್ನೇಹಿತರೆ, ಮಂಗಳೂರು ಬನ್ಸ್ ಜೊತೆಗೆ ಮಂಗಳೂರು ಬಜಿ ಕೂಡ ಫೇಮಸ್ ಸ್ನೇಹಿತರೆ. ಈಗಂತೂ ಮಂಗಳೂರು ಗೋಲಿ ಬಜಿ ಎಲ್ಲ ಕಡೆ ಕೂಡ ಸಿಕ್ಕೇ ಸಿಗತ್ತೆ, ಜೊತೆಗೆ ಮಾಡೋದು ಕೂಡ ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿರುತ್ತೆ. ಮುಖ್ಯವಾಗಿ ಈ ಮಂಗಳೂರು ಗೋಲಿ ಬಜಿ ಮಾಡ್ಕೊಳ್ಳೋದಕ್ಕೆ ಮೊಸರು ಮತ್ತು ಮೈದಾ ಇದ್ದರೆ ಸಾಕು, ಸಖತ್ತಾಗಿರುವಂತಹ ಮಂಗಳೂರು ಗೋಲಿ ಬಜಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಸ್ನೇಹಿತರೆ. ಎರಡು ಮೂರು ಗೋಲಿ ಬಜಿ ತಿನ್ನೋರು ಮಿನಿಮಮ್ ಅಂತೂ ಒಂದು 6-7 ಗೋಲಿ ಬಜಿ ತಿಂದೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ಒಂಥರ ಕ್ರಿಸ್ಪಿಯಾಗಿ, ಒಳಗಡೆ ಪದ್ರ ಪದ್ರ ಆಗಿ ಅದು ತಿನ್ನಲಿಕ್ಕೆ ಖುಷಿಯಾಗತ್ತೆ. ಅದ್ರ ಮಧ್ಯೆ ಮಧ್ಯೆ ಹಸೆಮೆಣಸಿನ್ಕಾಯಿ, ಕೊಬ್ಬರಿ ಚೂರು, ಶುಂಠಿ ಚೂರು, ಜೊತೆಗೆ ಆ ಜೀರಿಗೆ, ಕರಿಬೇವಿನ ಘಮ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಕೂಡ. ಸೊ ಯಾರೆಲ್ಲ ಮಂಗಳೂರು ಬಜಿನ ಮಾಡಿಲ್ವೋ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದೊಳ್ಳೆ ಟೇಸ್ಟನ್ನು ನೀವು ಮಿಸ್ ಮಾಡ್ಕೊಳ್ತೀರ ಸ್ನೇಹಿತರೆ. ಸೊ ತಡ ಮಾಡೋದಿಲ್ಲ, ನಿಮಗೆ ನಿರಾಸೆ ಮೂಡಿಸೋದಿಲ್ಲ. ಈ ಮಂಗಳೂರು ಗೋಲಿ ಬಜಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನಲ್ಲಿ RVR ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿದ್ದಾರೆ. ಸೊ ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಈ ಮಂಗಳೂರು ಗೋಲಿ ಬಜಿ ಜೊತೆಗೆ ಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
3: ಗೋಲಿ ಬಜ್ಜಿ ಹೇಗೆ ಮಾಡೋದು, ಮದುವೆ ಮನೆ ಶೈಲಿಯಲ್ಲಿ RVR ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಮನೇಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ, ಗೋಲಿ ಬಜ್ಜಿ RVR ಮದುವೆ ಮನೆ ಶೈಲಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದೊಳ್ಳೆ ಚಟ್ನಿ ತೋರಿಸ್ಕೊಡ್ತೀನಿ, ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಬರೀ ಬಜ್ಜಿ ತಿಂದರೆ ಚೆನ್ನಾಗಿರಲ್ಲ, ಅದ್ರ ಜೊತೆ ಒಂದು ಚಟ್ನಿ ಇರಬೇಕು, ಆ ಚಟ್ನಿನೂ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಗೋಲಿ ಬಜ್ಜಿಗೆ ಕಲಿಸ್ಕೊಂಬೋಣ, ಹಿಟ್ಟು ಕಲಿಸ್ಕೊಳೋಣ ಫಸ್ಟು. ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನೋಡಿ 1/2 ಲೀಟ್ರು, ಇದರಿಂದ ನಿಮಗೆ ಒಂದು 20-25 ಗೋಲಿ ಬಜ್ಜಿ ಆಗುತ್ತೆ. ಅಷ್ಟು ಕರೆಕ್ಟಾಗಿ ಪೋರ್ಷನ್ಸ್ ತೋರಿಸ್ತಾ ಇದ್ದೀನಿ ನಾನು. 1/2 ಲೀಟ್ರಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದಕ್ಕೆ ನಾನು ಒಂದು ಚಿಟಿಕೆ ಸೋಡವನ್ನು ಹಾಕ್ತಾ ಇದ್ದೀನಿ. ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ ಗೋಲಿ ಬಜ್ಜಿ ಅನ್ನೋದು ಕಾರಣಕ್ಕೋಸ್ಕರ. ತುಂಬ ಹಾಕೋ ಅವಶ್ಯಕತೆ ಇಲ್ಲ ನೋಡಿ, ಒಂದೇ ಚಿಟಿಕೆ ಸೋಡವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಆದಷ್ಟು ನಾನು ಸೋಡವನ್ನು ಅವಾಯ್ಡ್ ಮಾಡ್ತೀನಿ, ಆದರೆ ಕೆಲವೊಂದು ಪದಾರ್ಥಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಒಂದು ಚಿಟಿಕೆ ಉಪಯೋಗಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಒಂದು ಚಿಟಿಕೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ನಾನು ನೈಸಾಗಿ ಹಚ್ಚಿಟ್ಕೊಂಡಿರೋಂಥ ಶುಂಠಿಯನ್ನು, ಅಂದರೆ 1 ಇಂಚಷ್ಟು ಶುಂಠಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ, ಇದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಹಸಿಮೆಣಸಿನಕಾಯಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀವಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೈಸಾಗಿ ಹಚ್ಚಿರೋಂಥ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಕಾಯಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆ, ಅಂದರೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು ಈ ಥರದ್ದೆಲ್ಲ ಏನೂ ಆಗಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಒಳ್ಳೆ ಘಮ ಬರುತ್ತೆ ಗೋಲಿ ಬಜ್ಜಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ತೀವಿ. 1 ಚಮಚದಷ್ಟು ಜೀರಿಗೆ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಆಚೆ ಲೇಯರು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿರಲಿ ಅಂತ ಕಾರಣಕ್ಕೋಸ್ಕರ 1/2 ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. 2 ಚಮಚದಷ್ಟು ಅಕ್ಕಿ ಹಿಟ್ಟು. ಹಾಗೆ 1 ಚಮಚದಷ್ಟು, ಅಂದರೆ ನೋಡಿ ಇದು 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ನಿಮಗೆ ಒಳ್ಳೆ ರುಚಿ ಕೊಡುತ್ತೆ, ನಿಮಗೆ ಹುಳಿ ಅನಿಸಲ್ಲ. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ತುಂಬ ಹುಳಿ ಅನಿಸಲ್ಲ ಬೋಂಡ, ತುಂಬ ಚೆನ್ನಾಗಿರುತ್ತೆ ಗೋಲಿ ಬಜ್ಜಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ ನೋಡಿ, 1/2 ಲೀಟ್ರ್ ಮೊಸರು, 1/2 ಲೀಟ್ರ್ ಮೊಸರು ಅಳತೆಗೆ 2 ಕಪ್ಪಷ್ಟು ಮೈದಾವನ್ನು ತೊಗೊಂಡಿದ್ದೀನಿ. 2 ಕಪ್ಪು ಅಂದರೆ 200 ಗ್ರಾಮಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಇದಕ್ಕೆ. ನೋಡಿ, ಮೈದಾನೂ ಕೂಡ ಈಗ ಇದಕ್ಕೆ ಹಾಕೊಂಬೋಣ. ಎಲ್ಲ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆ. ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಹದವಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಅದಕ್ಕೆ ಸುಮ್ಮನೆ 1/2 ಬಟ್ಲಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಟಿರ್ತೀವಲ್ಲ, ಈ ನೀರು ಹಾಕಿ ತಿರ್ಗಾ ಮಿಕ್ಸ್ ಮಾಡೋದು ಬೇಡ, ಇದನ್ನು ಹಾಗೆ ಇಟ್ಕೊಳ್ಳೋಣ. ಇನ್ನೇನು ಎಣ್ಣೆ ಕಾದ್ಬಿಟ್ಟು ಇನ್ನೇನು ಬೋಂಡ ಹಾಕೋ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆ ಮೃದುವಾಗಿರುವಂಥ ಆಚೆ ಕ್ರಿಸ್ಪಿಯಾಗಿರುವಂಥ ಗೋಲಿ ಬಜ್ಜಿ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ, ಇದನ್ನು ಒಂದು 15-20 ನಿಮಿಷ ಚೆನ್ನಾಗಿ ನೆನೆಯಾಕ್ಬಿಟ್ರೆ ಸಾಕು, ತುಂಬ ಹೊತ್ತು ನೆನೆಸಿದ್ರೂ ಹುಳಿ ಬಂದ್ಬಿಡುತ್ತೆ. ಯಾಕಂದರೆ ನಾವು ಒಂದು ಚಿಟಿಕೆ ಸೋಡಾ ಹಾಕಿದ್ದೀವಲ್ಲ ಆ ಕಾರಣಕ್ಕೋಸ್ಕರ. ಇದು ನಮಗೆ ಒಂದು 15-20 ನಿಮಿಷ ಚೆನ್ನಾಗಿ ನೆನೆದ್ರೆ ಸಾಕು. ಅಂದರೆ ನಾವು ಇದನ್ನು ಕಲಸಿಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾಯೋದ್ರೊಳಗೆ ನಾವು ಬೊಂಡ ಹಾಕ್ಕೊಳ್ತಾ ಇರ್ಬೋದು, ಅಷ್ಟು ಸಮಯ ನೆನೆಸಿದ್ರೆ ಸಾಕು. ಅಥವಾ ಸೋಡಾ ಯಾರು ಉಪಯೋಗಿಸೋದು ಬೇಡ, ನಾನು ಸೋಡಾನೇ ಉಪಯೋಗಿಸಲಪ್ಪ ಅನ್ನೋ ಕಾರಣಕ್ಕೆ ಯಾರಿರ್ತಾರೆ ಅವರು ಒಂದು ಸ್ವಲ್ಪ ಮೈದವನ್ನು, ಅಂದರೆ ಒಂದು ಎರಡು ಚಮಚ ಮೈದವನ್ನು ಒಂದು 3 ಗಂಟೆ ಕಾಲ ಮುಂಚೆ ಸ್ವಲ್ಪ ನೀರು ಹಾಕಿ ಕದರಿಟ್ಬಿಡಿ. ದೋಸೆ ಹಿಟ್ಟಿನ ಹದಕ್ಕೆ, ದೋಸೆ ಹಿಟ್ಟಿನ ಹದಕ್ಕೆ ಕದರಿಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಫರ್ಮೆಂಟೇಷನ್ ಬೇಗ ಆಗುತ್ತೆ. ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಯಾರು ತಕ್ಷಣಕ್ಕೆ ಆಗ 15 ನಿಮಿಷಕ್ಕೆ ಕೆಲಸಿ ಮಾಡ್ಕೋಬೇಕು ಅವರು ಸೋಡಾವನ್ನು ಹಾಕ್ಕೊಳ್ಳಿ. ಯಾರು ಸೋಡಾ ಉಪಯೋಗಿಸಲ್ಲ ಅಂತ ಹೇಳ್ತಾರೆ, ನಾವು ಕ್ಯಾಟ್ರಿಂಗ್ಗಳಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಾದ್ರೆ ಸೋಡಾ ಹಾಕ್ಕೊಳ್ಳಲ್ಲ. ಅವಾಗ ಏನು ಮಾಡ್ತೀವಿ, ಒಂದು 2-3 ಅವರ್ಸ್ ಮುಂಚೆನೆ ಬೆಳಗ್ಗೆ, ಯಾವಾಗ ಮಧ್ಯಾಹ್ನ ಊಟಕ್ಕೆ ಬೇಕು ಅಂದರೆ ಬೆಳಗಿನ ಜಾವ ಬೇಗ ಒಂದಿಷ್ಟು ಮೈದಾನ ಒಂಚೂರು ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಬಿಡ್ತೀವಿ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋತೀವಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ಅವಾಗ ಅದು ಫರ್ಮೆಂಟೇಷನ್ ಬೇಗ ಆಗುತ್ತೆ. ಆ ಥರನೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಯಾರು ಸೋಡಾ ಹಾಕೋಕ್ಕೆ ಇಷ್ಟಪಡಲ್ವೋ ಅವ್ರು ಆ ಥರ ಮಾಡ್ಕೋಬೋದು. ನಾನು ಗೋಲಿ ಬಜ್ಜಿ ಕಲಸಿಟ್ಟಾಗಿದೆ. ಈಗ ಅದಕ್ಕೊಂದು ಚಟ್ನಿ, ಸಿಂಪಲ್ ಚಟ್ನಿ, ಒಂದು ಚಟ್ನಿಗೆ ಒಂದು ಮಸಾಲೆ ಹುರ್ಕೊಂಬೋಣ. ಈ ಚಟ್ನಿ ಹುರಿಯೋದಕ್ಕೆ ಒಂದು 2 ಚಮಚದಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ರಿಫೈಂಡ್ ಆಯಿಲ್ಗೆ ನಾನು ನೋಡಿ 2 ಈರುಳ್ಳಿಯನ್ನು ಈ ಥರ ದಪ್ಪ ದಪ್ಪ ಹಚ್ಚಿಟ್ಕೊಂಬಂದಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1/2 ಇಂಚಷ್ಟು ಶುಂಠಿ, ಶುಂಠಿ ಜಾಸ್ತಿ ಹಾಕ್ಕೊಂಡ್ರೆ ನೋಡಿ ಅದರಲ್ಲೂ ಶುಂಠಿ ಇರುತ್ತೆ, ಬೊಂಡದಲ್ಲೂ ತುಂಬ ಜಾಸ್ತಿ ಆಗ್ಬಿಡುತ್ತೆ, ಎದೆ ಉರಿಯೋದು ಆ ಥರದ್ದೆಲ್ಲ. ನೋಡಿ 1/2 ಇಂಚಷ್ಟು ಶುಂಠಿ ಹಾಕ್ಕೊಂಡ್ರೆ ಸಾಕು. ಹಾಗೆ ಖಾರಕ್ಕೆ ಒಂದು 3-4 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಅಂದರೆ ಸ್ವಲ್ಪನೇ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಯಾಕಂದರೆ ಅದರಲ್ಲೂ ಹುಳಿ ಅಂಶ ಇರುತ್ತೆ, ಜಾಸ್ತಿ ಹುಳಿ ಇದ್ದರೂ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈರುಳ್ಳಿನ ತುಂಬ ಹುರಿಯೋದು ಬೇಡ, ಸ್ವಲ್ಪ ಅದು ಬೆಳ್ಳಗಾಗೋಂಗೆ ಹುರಿದ್ರೆ ಸಾಕು. ಅದು ಚೆನ್ನ ಸ್ವಲ್ಪ ಆ ತಿಳಿ ಕಲರ್ ಟ್ರಾನ್ಸ್ಪರೆಂಟ್ ಆಗೋವ್ರಿಗೆ ಹುರಿದ್ರೆ ಸಾಕು. ನೋಡಿ ಅದೆಲ್ಲ ಬಿಡ್ಕೊ, ನಾವು ದಪ್ಪ ದಪ್ಪ ಹಚ್ಕೊಂಡಿರೋದಲ್ಲ ಅದೆಲ್ಲ ಬಿಡ್ಕೊಂಬಿಡತ್ತೀಗ. ನೋಡಿ ಈ ಥರ ಬಿಟ್ಕೊಂಡ್ರೆ ಸಾಕು, ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ ಇದು ಚೆನ್ನಾಗಿ ಹುರಿದಾಯಿತು, ಈಗ ಸ್ಟೌನ ಆಫ್ ಮಾಡ್ಕೊಂಬೋಣ. ಸ್ಟೌ ಆಫ್ ಮಾಡ್ಕೊಂಡ್ಮೇಲೆ 2 ಕಪ್ಪಷ್ಟು ಅಂದರೆ ಒಂದು 150 ಗ್ರಾಮಷ್ಟು ನಾನು ಹುರುಗಡಲೆಯನ್ನು ತೊಗೊಂಡಿದ್ದೀನಿ, ಈಗ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಹಾಗೆಯೇ 1/2 ಚಮಚದಷ್ಟು ಬೆಲ್ಲವನ್ನು ಹಾಕೋಣ, ಚೆನ್ನಾಗಿರುತ್ತಿದ್ದು. ಈಗ ಇದನ್ನು ಮಿಕ್ಸಿ ಆಡಿಸ್ಕೊಂಬಂದರೆ ತುಂಬ ನೈಸ್ ಬೇಡ, ಸ್ವಲ್ಪ ತರಿತರಿ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಇದು ಮಿಕ್ಸಿ ಆಡಿಸ್ಕೊಂಬಂದು ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ರೆಡಿ, ಘಮ ಘಮ ಅಂತಿರೋ ಚಟ್ನಿ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ, ಚಟ್ನಿ ರುಬ್ಬಾಗಿದೆ. ಈಗ ಅದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ 1/2 ಚಮಚದಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಕಾಯ್ತಿದ್ದಂಗೆ 1/2 ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿ ನೈಸಾಗಿ ಹಚ್ಕೊಂಬಂದಿದ್ದೀನಿ. ಯಾರು ಈರುಳ್ಳಿ ಉಪಯೋಗಿಸಲ್ವೋ ಈ ಚಟ್ನಿ ಅವ್ರಿಗೆ ಸೆಟ್ ಆಗಲ್ಲ, ಅದಕ್ಕೆ ಈರುಳ್ಳಿ ಉಪಯೋಗಿಸೋರಿಗೆ ಸೆಟ್ ಆಗೋದು ಅಂತದಕ್ಕೆ ಹೇಳಿದ್ನಲ್ಲ ಆವಾಗಲೇ. ಆದ್ದರಿಂದ ನೋಡಿ ಇದು 1 ಈರುಳ್ಳಿಯನ್ನು ನೈಸಾಗಿ ಹಚ್ಕೊಂಬಂದಿನಿ. ಇದನ್ನು ಹಾಕೋಣ. ಈಗ ತುಂಬ ಫ್ರೈ ಮಾಡಬಾರ್ದು, ಆ ಬಿಳಿ ಬಣ್ಣ ಬರೋ ತನಕ ಫ್ರೈ ಮಾಡಿದ್ರೆ ಸಾಕು. ಆವಾಗಲೇ ಫ್ರೈ ಮಾಡಿದ್ನಲ್ಲ ಅಷ್ಟು, ತುಂಬ ಫ್ರೈ ಆಗೋದು ಬೇಡ. ಫ್ರೈ ಆಗ್ತಿದ್ದಂಗೆ ಸ್ಟೌನ ಆಫ್ ಮಾಡೋಣ. ಸ್ಟೌ ಆಫ್ ಮಾಡಿಬಿಟ್ಟು ಈಗ ನಾನು ರುಬ್ಬಿರುವಂತಹ ಚಟ್ನಿ, ನೋಡಿ ಇದು ತುಂಬ ನೈಸು ರುಬ್ಬಿಲ್ಲ, ತುಂಬ ತರಿ ತರಿನೂ ರುಬ್ಬಿಲ್ಲ, ಆ ಥರ ರುಬ್ಕೊಂಬಂದಿದ್ದೀನಿ ನೀರು ಹಾಕ್ಕೊಂಡು. ಈಗ ಇದನ್ನು ಚಟ್ನಿನ ಇದಕ್ಕೆ ಸೇರಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಒಳ್ಳೆ ನಿಮಗೆ ಘಮ ಘಮ ಅಂತಿರೋ ಚಟ್ನಿ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಬೋಣ, ಎಣ್ಣೆ ಕಾಯಕ್ಕೆಣ ಗೋಲಿ ಬಜ್ಜಿ ಹಾಕೋಣ. ಸ್ನೇಹಿತರೆ ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಇದು ನೋಡಿ ನೀರು ಅವಾಗಲೇ ಹಾಕಿಟ್ಟಿದ್ವಲ್ಲ ನಾವು ಹಿಟ್ಟಿಗೆ, ಆ ನೀರನ್ನ ಇವಾಗ ನೀಟಾಗಿ ಕಲಸ್ಕೊಂಬೋಣ. ಈಗ ಈ ಥರ ಬೆರಳಲ್ಲಿ ನೀಟಾಗಿ ಈ ಥರ ಕಲಸ್ಕೊಂಬೋಣ. ಚೆನ್ನಾಗಿ ಕಲಸ್ಕೊಂಡಿದ್ದೀವಿ, ಎಣ್ಣೆನೂ ಚೆನ್ನಾಗಿ ಕಾದಿದೆ. ನೋಡಿ ಚೆನ್ನಾಗಿ ಕಾದಿದೆ, ತುಂಬ ಕಾಯಲೋಬಾರ್ದು. ಎಣ್ಣೆ ತುಂಬ ಕಾದರೆ ಆಚೆ ಎಲ್ಲ ಕಪ್ಪಾಗ್ಬಿಡ್ತು, ಒಳಗಡೆ ಬೆಂದಿರಲ್ಲ. ಸ್ವಲ್ಪ ಎಣ್ಣೆ ಹದವಾಗಿ ಕಾದಿದ್ರೆ ಸಾಕು. ಸ್ನೇಹಿತರೆ ನೋಡಿ ಹಿಟ್ಟು ನಾವು ಕಲಸ್ಕೊಂಡಿದ್ದೀವಲ್ಲ, ಅಕಸ್ಮಾತ್ ಹಿಟ್ಟು ನಿಮಗೆ ಲೂಸ್ ಆಗಿದೆ ಅಂತ ಅನ್ಸಿದ್ರೆ, ಅಕಸ್ಮಾತ್ ನೀರಾಯಿತು ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ, ತುಂಬ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿಯಾಗ್ಬಿಡುತ್ತೆ. ಹಿಟ್ಟಿನ ಹದಕ್ಕೆ ಅಂದರೆ ಉದ್ದಿನ ವಡೆ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇದು ಕಲಸ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಸ್ವಲ್ಪ ನೀರಾದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಗೋಲಿ ಬಜ್ಜಿಯನ್ನು ಒಳ್ಳೆ ಗರಗರಿ ಆಗಿರೋಂಥ ಆಚೆಯಿಂದ ಗರಗರಿ, ಒಳಗಡೆಯಿಂದ ಫ್ಲಫಿ ಗೂಡಿರಬೇಕು ಒಳಗಡೆ, ಆವಾಗ ನಿಮಗೆ ಗೋಲಿ ಬಜ್ಜಿ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಹಿಂಗೆ ಓಪನ್ ಮಾಡಿದ್ರೆ ಅದರೊಳಗಡೆ ಗೂಡಿರಬೇಕು, ಆವಾಗ ಚೆನ್ನಾಗಿದೆ, ಹದವಾಗಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ.
2: ಎಸ್, ಸ್ನೇಹಿತರೆ, ಮಂಗಳೂರು ಗೋಲಿ ಬಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಈ ಮಂಗಳೂರು ಗೋಲಿ ಬಜೆಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಹಿಟ್ಟನ್ನು ಮತ್ತು ಮೊಸರನ್ನ ಕಲಸ್ಕೊಳ್ಬೇಕು, ಅದಕ್ಕೆ ಯಾವ ಪ್ರಮಾಣದಲ್ಲಿ ಕರಿಬೇವು, ಜೀರಿಗೆ, ಹಸಿಮೆಣಸು, ಶುಂಠಿಯನ್ನು ಸೇರಿಸ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು. ಅದರೊಟ್ಟಿಗೆ ಸ್ಪೆಷಲ್ ಆಗಿ ಚಟ್ನಿಯನ್ನು ಕೂಡ ಮಾಡಿ ತೋರಿಸಿದ್ರು. ಸ್ನೇಹಿತರೆ, ಮಂಗಳೂರು ಗೋಲಿ ಬಜ್ಜಿಗೆ, ಮಂಗಳೂರು ಬನ್ಸ್ಗೆ ಚಟ್ನಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮಂಗಳೂರು ಬನ್ಸ್ ಮತ್ತು ಮಂಗಳೂರು ಗೋಲಿ ಬಜ್ಜಿನ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ಸ್ಪೆಷಲಾಗಿ ಮಂಗಳೂರು ಗೋಲಿ ಬಜ್ಜಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ವಿನೋದ್ ಶ್ರೀನಿವಾಸ್ ಸರ್ ಅವರಿಗೆ ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಮಕ್ಕಳ ದೇಹದಲ್ಲಿ ಸೀಸದ ಪ್ರಮಾಣ ಹೆಚ್ಚಾದರೆ ಅದು ಮೆದುಳಿನ ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಇದರಿಂದ ಮಗುವಿನ ಬುದ್ಧಿಮತ್ತೆ ಕುಸಿಯುತ್ತದೆ ಎಂದು ಭಾರತದ ಲೆಡ್ ಮ್ಯಾನ್ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ್ ವೆಂಕಟೇಶ್ ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸುಬ್ಬಯ್ಯ ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಆಫ್ ಪೂರ್ವ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ನಗರದ ದುರ್ಗಿಗುಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮ ಹಾಗೂ ತಡೆಗಟ್ಟುವ ಕ್ರಮಗಳ ಕುರಿತು ಶಿಕ್ಷಕರಿಗೆ ಏರ್ಪಡಿಸಿದ್ದ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳ ಮೆದುಳು ಬೆಳವಣಿಗೆಯ ಹಂತದಲ್ಲಿ ಇರುವುದರಿಂದ ಸೀಸದ ಅಂಶವು ಅವರ ನರಮಂಡಲದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಮೆದುಳಿನ ಜೀವಕೋಶಗಳಿಗೆ ಹಾನಿಯಾಗಿ ಕಲಿತಿರುವುದನ್ನು ನೆನಪಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಆದ್ದರಿಂದಲೇ ಇದನ್ನು ಸೀಸದ ವಿಷಬಾಧೆ ಎಂದು ಕರೆಯಲಾಗುತ್ತದೆ. ಇದನ್ನು ತಡೆಯಲು ಎಲ್ಲರೂ ಸಹಕರಿಸಬೇಕು ಎಂದರು. ಇದನ್ನು ತಡೆಗಟ್ಟುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ. ಈವರೆಗೆ ಸುಮಾರು 50-60 ಸಾವಿರ ಶಿಕ್ಷಕರಿಗೆ ಸೀಸದ ಬಗ್ಗೆ ಶಿಕ್ಷಣ ನೀಡಿ ಅರಿವು ಮೂಡಿಸಲಾಗಿದೆ. ಶಿಕ್ಷಕರು ಮಕ್ಕಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸಿಟಿ ಸ್ಮಾರ್ಟ್ ಆದರೆ ಸಾಲದು, ಜೊತೆಗೆ ಎಲ್ಲರೂ ಸ್ಮಾರ್ಟ್ ಪೀಪಲ್ ಮತ್ತು ಸ್ಮಾರ್ಟ್ ಚಿಲ್ಡ್ರನ್ ಆಗಬೇಕು ಎಂದು ತಿಳಿಸಿದರು. ಬಣ್ಣಗಳು, ಆಟಿಕೆ, ಆಹಾರ, ತರಕಾರಿ, ಕಲುಷಿತ ನೀರು, ಪೆನ್ಸಿಲ್, ನ್ಯೂಸ್ ಪೇಪರ್ ಪೊಟ್ಟಣಗಳು, ಹೇರ್ ಡ್ರೈ ಸೇರಿದಂತೆ ವಿವಿಧ ವಸ್ತುಗಳಲ್ಲಿ ಸೀಸಾ ಕಂಡುಬರುತ್ತದೆ. ಇವುಗಳ ಬಳಕೆ ಬಗ್ಗೆ ಎಚ್ಚರ ವಹಿಸಬೇಕು. ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಕಂಡುಬಂದರೆ ವೈದ್ಯರನ್ನು ಭೇಟಿಯಾಗಿ ರಕ್ತದಲ್ಲಿನ ಸೀಸಾದ ಪ್ರಮಾಣ ಪರೀಕ್ಷೆ ಮಾಡಿಸಬೇಕು. ಈ ರಕ್ತ ಪರೀಕ್ಷೆಗೆ 1200 ರೂಪಾಯಿ ಖರ್ಚಾಗುತ್ತದೆ. ಆದರೆ ಇಂದು ದುರ್ಗಿಗುಡಿ ಶಾಲೆಯಲ್ಲಿ ಉಚಿತ ಪರೀಕ್ಷೆ ಮಾಡಲಾಗುತ್ತಿದೆ ಎಂದರು. ಡಾಕ್ಟರ್ ಶಶಿಧರ್ ಮಾತನಾಡಿ, ಸೀಸಾದ

ದುಷ್ಪರಿಣಾಮಗಳ ಕುರಿತು ಎಲ್ಲರಲ್ಲಿ ಅರಿವು ಮೂಡಿಸುವುದು ಅಗತ್ಯ. ಮಕ್ಕಳು ಸ್ಪಷ್ಟತೆ ಪೌಷ್ಟಿಕತೆ ಕಡೆ ಗಮನ ಕೊಡಬೇಕು. ನ್ಯೂಸ್ ಪೇಪರ್ನಲ್ಲಿ ಆಹಾರ ಪೊಟ್ಟಣ ಕಟ್ಟಬಾರದು ಎಂದು ತಿಳಿಸಿದರು. ದುರ್ಗಿಗುಡಿಯ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಭಾರತಿ ಅಧ್ಯಕ್ಷತೆ ವಹಿಸಿದ್ದರು. ಡಿಎಸ್ಒ ಡಾಕ್ಟರ್ ನಾಗರಾಜ್ ನಾಯಕ್, ಕೆಎಫ್ಡಿ ನೋಡಲ್ ಅಧಿಕಾರಿ ಡಾಕ್ಟರ್ ಹರ್ಷವರ್ಧನ, ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಬಾಲು, ವೈದ್ಯಕೀಯ ವಿದ್ಯಾರ್ಥಿನಿ ಸೌಮ್ಯ, ಪ್ರಮುಖರಾದ ಧನಂಜಯ್ ರಾಂಪುರ್, ವಿಜಯ್ಕುಮಾರ್, ಮಹೇಶ್ ಮತ್ತಿತರರು ಇದ್ದರು. ಎನ್ವಿಬಿಡಿಸಿಪಿ ಅಧಿಕಾರಿ ಡಾಕ್ಟರ್ ಗುಡದಪ್ಪ ಕಸಬಿ ಕಾರ್ಯಕ್ರಮ ನಿರ್ವಹಿಸಿದರು. ಮುಂದಿನ ವಿವರ. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗದಿಂದ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ಸೊಸೈಟಿ ಹಾಗೂ ಇಂಡಿಯನ್ ಕಾಲೇಜ್ ಆಫ್ ಅಬ್ಸ್ಟ್ರೇಷಿಯನ್ ಅಂಡ್ ಗೈನಕಾಲಜಿಸ್ಟ್ ಸಹಯೋಗದಲ್ಲಿ ಜೂನ್ 17ರಂದು ಬೆಳಗ್ಗೆ 8:30 ಸಂಜೆ 5 ಗಂಟೆಯವರೆಗೆ ನಗರದ ಸಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣ ಹಾಗೂ ಪ್ರಾಯೋಗಿಕ ಕೌಶಲ ತರಬೇತಿ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸರ್ಜನ್ ಡಾಕ್ಟರ್ ಗೀತಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾರತೀಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಕಾಲೇಜು ಅಧ್ಯಕ್ಷೆ ಡಾಕ್ಟರ್ ಶೀಲಾ ಮಾನೆ, ಕೆಎಸ್ಒಜಿಎ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶೋಭಾ ಎನ್ ಗುಡಿ ಆಗಮಿಸಿ ವಿಶೇಷ ಉಪನ್ಯಾಸ ಹಾಗೂ ಪ್ರಾಯೋಗಿಕ ತರಬೇತಿ ನೀಡಲಿದ್ದಾರೆ. ಸಿಮ್ಸ್ ನಿರ್ದೇಶಕ ಡಾಕ್ಟರ್ ವಿ ವಿರೂಪಾಕ್ಷಪ್ಪ ಭಾಗವಹಿಸಲಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲರಿಗೂ ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ವೈಷ್ಣವ ಮಹಾಪರಿಷತ್ ಶಿವಮೊಗ್ಗ ಘಟಕ ಮತ್ತು ಶ್ರೀ ವೈಷ್ಣವ ಮಹಾಸಭಾ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಶಿವಮೊಗ್ಗ ನಗರದ ಹೊನ್ನಾಳಿ ರಸ್ತೆಯಲ್ಲಿರುವ ತೇವರ ಚಟ್ನಹಳ್ಳಿಯ ಪುಣ್ಯಕೋಟಿ ಬಡಾವಣೆಯ ಶ್ರೀ ರಾಮಾನುಜ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸ್ 2026 ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೂನ್ 21, 2026 ಭಾನುವಾರದಂದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ ಯೋಗ ದಿನಾಚರಣೆ, ಧ್ಯಾನ, ಯೋಗ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಇಬ್ಬರು ಪ್ರಮುಖ ವೈದ್ಯರು ಆಗಮಿಸಲಿದ್ದಾರೆ. ಬಂಜೇತನ ನಿವಾರಣಾ ತಜ್ಞ ವೈದ್ಯರಾದ ಡಾಕ್ಟರ್ ಮಧು ಎಲ್ ಹಾಗೂ ಆಯುರ್ವೇದ ವೈದ್ಯರಾದ ಡಾಕ್ಟರ್ ರಾಕೇಶ್ ಶರ್ಮಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಆಗಮನ ಮತ್ತು ನೋಂದಣಿ ಇರುತ್ತದೆ. 6:15 ಧ್ಯಾನ ಮತ್ತು ಶ್ವಾಸ ಅಭ್ಯಾಸ ನಡೆಯಲಿದೆ. 6:45 ಯೋಗಾಸನಗಳು ಹಮ್ಮಿಕೊಳ್ಳಲಾಗಿದೆ. 7:30 ಪ್ರಾಣಾಯಾಮ ಮತ್ತು ಧ್ಯಾನ ಮಾರ್ಗದರ್ಶನ ಇರುವುದು. 8:15 ಪ್ರಶ್ನೋತ್ತರ ಮತ್ತು ಅನುಭವ ಹಂಚಿಕೆ ಇರುವುದು. ಕೊನೆಯದಾಗಿ 8:20 ಸಮಾರೋಪ ಮತ್ತು ಪ್ರಸಾದ ವಿತರಣೆ ಇರಲಿದೆ. ಭಾಗವಹಿಸುವ ಸಾರ್ವಜನಿಕರಿಗೆ ಕೆಲವು ಪ್ರಮುಖ ಸೂಚನೆಗಳು. ಯೋಗಕ್ಕೆ ಅನುಕೂಲಕರವಾದ ಸರಳವಾದ ಬಿಳಿ ಉಡುಪನ್ನು ಧರಿಸಿಕೊಂಡು ಬರಬೇಕು. ಪ್ರತಿಯೊಬ್ಬರೂ ತಮ್ಮದ್ದೇ ಆದ ಯೋಗ ಮ್ಯಾಟ್ ಅಥವಾ ಶಲ್ಯವನ್ನು ತರಲು ಮರೆಯಬಾರದು. ಆಸನಗಳ ಸೌಕರ್ಯ ಸೀಮಿತವಾಗಿರುವುದರಿಂದ ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ನೋಂದಣಿ ಮತ್ತು ಸಂಪರ್ಕಕ್ಕಾಗಿ ಕಾರ್ಯದರ್ಶಿಯಾದ ಶ್ರೀಕೃಷ್ಣ ಸ್ವಾಮಿ 9980-26-7855, ಶ್ರೀರಾಮಸ್ವಾಮಿ 9035-94-9458 ಹಾಗೂ ಶ್ರೀಮತಿ ಯಶೋದ 8073-607-8773. ಯೋಗದ ಮೂಲಕ ನಾವು ಸಂಘಟಿತರಾಗಿ ಒಂದಾಗೋಣ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ ಎನ್ನುತ್ತಾ ಶ್ರೀ ವೈಷ್ಣವ ಮಹಾಪರಿಷತ್ ಪರವಾಗಿ ಕಾರ್ಯದರ್ಶಿಗಳಾದ ಕೃಷ್ಣಸ್ವಾಮಿ ಅವರು ಸಾರ್ವಜನಿಕರನ್ನು ಹಾಗೂ ತಮ್ಮ ಕುಟುಂಬದವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಭದ್ರಾವತಿ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಆಕ್ಷೇಪಣೆಗಳಿದ್ದಲ್ಲಿ ಜೂನ್ 20 ಸಲ್ಲಿಸಲು ಅವಕಾಶ

ಅವಕಾಶ ಕಲ್ಪಿಸಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ಜೂನ್ 23ರಂದು ಬೆಳಗ್ಗೆ 10 ಗಂಟೆಗೆ ದಾಖಲಾತಿಗಳ ಪರಿಶೀಲನೆಗೆ ಅರ್ಜಿಯೊಂದಿಗೆ ಸಲ್ಲಿಸಿದ್ದ ಮೂಲ ದಾಖಲೆಗಳೊಂದಿಗೆ ಭದ್ರಾವತಿಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಮುಂದಿನ ವಿವರ. ಆಯನೂರು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೊದಲನೇ ತ್ರೈಮಾಸಿಕ ನಿರ್ವಹಣೆ ಕಾರ್ಯ ಹಾಗೂ ತುರ್ತು ಕಾಮಗಾರಿ ನಿರ್ವಹಿಸುವುದರಿಂದ ಜೂನ್ 17ರಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಆಯನೂರು, ಮಂಡಘಟ್ಟ, ಸಿರಿಗೆರೆ, ಸೋಡೂರು, ಮಲೆಶಂಕರ, ದೊಡ್ಡಮತ್ತಲಿ, ತಮ್ಮಡಿಹಳ್ಳಿ, ಮೈಸವಳ್ಳಿ, ಸೇವಾಲಾಲ್ ನಗರ, ವೀರಣ್ಣ ಬೆನವಳ್ಳಿ, ಇಟ್ಟಿಗೆಹಳ್ಳಿ, ಚನ್ನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಶಾಖೆಯಿಂದ ನಗರದ ಪತ್ರಿಕಾ ಭವನದಲ್ಲಿ ಜೂನ್ 17ರಂದು ಬೆಳಗ್ಗೆ 11 ಗಂಟೆಗೆ ಮಹಾನಗರ ಪಾಲಿಕೆ ಆಯುಕ್ತ ಕೆ ಮಾಯಣ್ಣ ಗೌಡ ಅವರೊಂದಿಗೆ ಸಾರ್ವಜನಿಕ ಮುಖಾಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪ್ರಕಟಣೆ ತಿಳಿಸಿದೆ. ಕೆ ಮಾಯಣ್ಣ ಗೌಡ ಅವರೊಂದಿಗೆ ಪಾಲಿಕೆಯ ಪ್ರಮುಖ ಅಧಿಕಾರಿಗಳು ಕೂಡ ಈ ಮುಖಾಮುಖಿಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ. ನಾಗರಿಕರ ಪ್ರಶ್ನೆಗಳಿಗೆ ಆಯುಕ್ತರು ಉತ್ತರಿಸಲಿದ್ದಾರೆ. ಪಾಲಿಕೆಯ ಚುನಾಯಿತಿ ಪ್ರತಿನಿಧಿಗಳು ಇಲ್ಲದೆ ಸುಮಾರು 3 ವರ್ಷ ಕಳೆದಿದ್ದು, ಈ ಅವಧಿಯಲ್ಲಿ ನಗರದ ಜನರ ಕುಂದುಕೊರತೆ ಪರಿಹರಿಸಲು ಪಾಲಿಕೆ ಆಡಳಿತ ಶಕ್ತಿ ಮೀರಿ ಶ್ರಮಿಸುತ್ತಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪಾಲಿಕೆ ನಡುವೆ ಸೇತುವೆಯಾಗುವ ಕಾರ್ಯಕ್ರಮ ಇದಾಗಿದೆ. ವೈಯಕ್ತಿಕವಲ್ಲದ ಸಾರ್ವಜನಿಕವಾದ ಸಮಸ್ಯೆಗಳ ಬಗ್ಗೆ ಸಂಘ ಸಂಸ್ಥೆಗಳು ಪ್ರಶ್ನೆಗಳನ್ನು 9448138183 ಹಾಗೂ 9538172845 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲೆಯ ತಾಲೂಕುಗಳಲ್ಲಿ ಸಮನ್ವಯ ಶಿಕ್ಷಣ ಯೋಜನೆಯಡಿ ಖಾಲಿ ಇರುವ ಬಿಐಆರ್ಟಿ ಹುದ್ದೆಗಳಿಗೆ ನೇರ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. 2026-27ನೇ ಸಾಲಿಗೆ ಮಂಜೂರಾದ ಈ ಹುದ್ದೆಗಳಿಗೆ ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಆಸಕ್ತ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 18ರಂದು ಸಂಜೆ 5:30 ಒಳಗೆ ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಕಚೇರಿ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಿವಮೊಗ್ಗ ಇಲ್ಲಿಗೆ ಸಲ್ಲಿಸಬೇಕು. ಪ್ರಾಥಮಿಕ ಹಂತ ಮತ್ತು ಆರ್ಸಿಐ ಅನುಮೋದಿತ ಸಂಸ್ಥೆಯಿಂದ ವಿಶೇಷ ಶಿಕ್ಷಣದಲ್ಲಿ ಡಿಎಡ್ ಪದವಿ, ವಿಶೇಷ ಶಿಕ್ಷಣದಲ್ಲಿ ಡಿಎಡ್ಗೆ ಸಮಾನವಾದ ಡಿಇಐಎಡ್ ಹೊಂದಿರಬೇಕು. ಪ್ರೌಢಶಾಲಾ ಹಂತ ಆರ್ಸಿಐ ಅನುಮೋದಿತ ಸಂಸ್ಥೆಯಿಂದ ವಿಶೇಷ ಶಿಕ್ಷಣದಲ್ಲಿ ಬಿಎಡ್ ಪದವಿ, ವಿಶೇಷ ಶಿಕ್ಷಣದಲ್ಲಿ ವಿಶೇಷ ಬಿಎಡ್ಗೆ ಸಮಾನವಾದ ಮಾನ್ಯತೆ ಪಡೆದ ವಿದ್ಯಾರ್ಹತೆಯೊಂದಿಗೆ ಬಿಎಡ್ ಪದವಿ ಮತ್ತು ಆರ್ಸಿಐ ಸಿಆರ್ಆರ್ ಸಂಖ್ಯೆ ಹೊಂದಿರಬೇಕು. ಅಂತರ್ಗತ ಶಿಕ್ಷಣದಲ್ಲಿ ಅಡ್ಡ ಅಂಗವಿಕಲತೆ ಕ್ಷೇತ್ರದಲ್ಲಿ 6 ತಿಂಗಳ ಬೋಧನಾ ತರಬೇತಿ ಹೊಂದಿರಬೇಕು. ಹೆಚ್ಚಿನ ಮಾಹಿತಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿ ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಕಾಚಿನಕಟ್ಟೆ ಕೊರ್ಲಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶನಿವಾರ 1.5 ದಶಕದ ಬಳಿಕ ಗ್ರಾಮೀಣ ಸೊಗಡಿನ ವಿಶಿಷ್ಟ ಎಡಗಬಾನದ ಸಾಮೂಹಿಕ ಭೋಜನದ ಸವಿ ಸವಿಸಿದರು. ಗ್ರಾಮದಲ್ಲಿ 2 ತಿಂಗಳಿಂದ ಈಚೆಗೆ ಅಘಾತಕಾರಿ ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ 3 ವಾರಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. 3 ವಾರಗಳ ಕಾಲ ಪ್ರತಿ ಮನೆಯಲ್ಲಿ ಅಮ್ಮನನ್ನು ಪೂಜಿಸಲಾಯಿತು. ಕಡೇ ಶುಕ್ರವಾರದಂದು ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕೆಂಡದಮ್ಮ ದೇವಿ ದೇವರುಗಳೊಂದಿಗೆ ಗ್ರಾಮದ ಸುತ್ತಲೂ ಚೆಕ್ ಬಂದಿ ಮಾಡಿ ಖೇಲ್ ಪೂಜಿಸಲಾಯಿತು. ಶನಿವಾರ ಗ್ರಾಮೀಣ ಸೊಗಡಿನ ವಿಶಿಷ್ಟ

ಪ್ರತ್ಯೇಕ ಕಾರ್ಯಕ್ರಮವೂ ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ

0: ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
5: ಕೇಳು ಕೇಳು ಕೇಳು ಜಾಣ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತಿದ್ದೀರಿ, ಗಿಡವೊಂದೇ ಸ್ವಾದ ಹಲವು, ಕಸದಿಂದ ಕಬ್ಬಿಣ, ಇರುವೆ ಮತ್ತು ಸಿಂಹ, ಹಾಗೂ ವಾರದ ವಿಜ್ಞಾನಿ ರಾಜ ರಾಮಣ್ಣ.
1: ಗಿಡ ಒಂದೇ ಸ್ವಾದ ಹಲವು, ಹೌದು ಇದು ಅರಾಬಿಕಾ ಕಾಫಿಯ ಕಥೆ. ಕಾಫಿ ಪ್ರಿಯರಿಗೆ ಇದು ಗೊತ್ತಿರುವ ವಿಷಯ. ಎಲ್ಲರ ಮನೆಯ ದೋಸೆಯು ತೂತು ಎನ್ನುವುದು ಎಷ್ಟು ನಿಜವೋ, ಎಲ್ಲರ ಮನೆಯ ಕಾಫಿ ಒಂದೇ ತೆರನಾಗಿರುವುದಿಲ್ಲ ಅನ್ನುವುದು ಅಷ್ಟೇ ನಿಜ. ಕಾಫಿಯ ಬೀಜ, ಅದನ್ನು ಹುರಿದ ಹದ, ಕಷಾಯ ಮಾಡಲು ಬಳಸಿದ ಪುಡಿಯ ಪ್ರಮಾಣ, ಹಾಲಿನ ಗುಣಮಟ್ಟ, ಹಾಲು ಹಾಕದೇ ಇದ್ದರೂ ಕಷಾಯದ ಪರಿಮಳ, ಇವೆಲ್ಲವೂ ಅದೇ ಕೈ ಅದೇ ಅಡುಗೆ ಮನೆಯಲ್ಲಿ ಅದೇ ಕಾಫಿ ಬಳಸಿ ಅದೇ ದಿನ ಮಾಡಿದರೂ ಒಂದೇ ತೆರನಾಗಿರುವುದಿಲ್ಲ. ಇದು ಕಾಫಿಯ ಗಮ್ಮತ್ತು. ಕಾಫಿ ಗಿಡದ ಗಮ್ಮತ್ತು ಇದೇ ರೀತಿ ಇದೆಯಂತೆ. ನೇಚರ್ ಕಮ್ಯುನಿಕೇಶನ್ಸ್ನಲ್ಲಿ ಪ್ರಕಟವಾಗಿರುವ ಇಟಲಿ ವಿಜ್ಞಾನಿಗಳ ಶೋಧವೊಂದು ಇದನ್ನು ಬಯಲಾಗಿಸಿದೆ. ಇಟಲಿಯ ಯುಡಿನೆ ವಿಶ್ವವಿದ್ಯಾನಿಲಯದ ತಳಿ ತಂತ್ರಜ್ಞ ಹಾಗೂ ಯುಡಿನೆಯಲ್ಲಿರುವ ಜಿನೋಮಿಕ್ಸ್ ಸಂಶೋಧನಾಲಯದ ನಿರ್ದೇಶಕ ಮಿಖೇಲೆ ಮೋರ್ಗಾಂತೆ ಮತ್ತು ಸಂಗಡಿಗರು ತಳಿ ಗುಣಗಳು ಅರ್ಥಾತ್ ಜೀನುಗಳೆಲ್ಲವೂ ಒಂದೇ ಆಗಿದ್ದರೂ ಅರಾಬಿಕಾ ಕಾಫಿಯ ಸ್ವಾದಗಳೇಕೆ ಅಷ್ಟೊಂದು ಬೇರೆ ಬೇರೆ ಎಂಬುದಕ್ಕೆ ಮೂಲವನ್ನು ಗುರುತಿಸಿದ್ದಾರಂತೆ. ತಳಿ ಗುಣ ಒಂದೇ ಆಗಿದ್ದರೂ ಒಂದೇ ಬಗೆಯ ಜೀನುಗಳಿದ್ದರೂ ಅವುಗಳು ಸ್ಥಳ ಬದಲಿಸಿರುವುದರಿಂದ ಇಲ್ಲವೇ ಗಾಳಿಯಾಗಿರುವುದರಿಂದ ಕಾಫಿಯ ತಳಿ ಗುಣಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳುಂಟಾಗುತ್ತವೆ. ಇದುವೇ ಅದರ ಸ್ವಾದ ಗುಣಗಳು ಭಿನ್ನವಾಗಿರುವುದಕ್ಕೂ ಕಾರಣ ಎಂದು ಅವರು ವರದಿ ಮಾಡಿದ್ದಾರೆ. ಗಿಡದ ಯಾವುದೇ ಗುಣವಾಗಲಿ ಅದರಲ್ಲಿರುವ ಜೀನುಗಳ ಕೈವಾಡದಿಂದ ಆಗಿದ್ದಷ್ಟೇ. ಜೀನು ಎಂದರೆ ಪ್ರತಿಯೊಂದು ಜೀವಕೋಶದಲ್ಲಿಯೂ ಇರುವ ಡಿಎನ್ಎ ರಾಸಾಯನಿಕದ ಒಂದು ಅಂಶ. ಈ ಡಿಎನ್ಎಯಲ್ಲಿ ನಾಲ್ಕು ರಾಸಾಯನಿಕಗಳು ಜೋಡಿಸಿಕೊಂಡಿರುತ್ತವೆ. ಈ ಜೋಡಣೆಯ ಕ್ರಮವನ್ನೇ ತಳಿ ಸರಣಿ ಅಥವಾ ಜೀನ್ ಸೀಕ್ವೆನ್ಸ್ ಎನ್ನುತ್ತಾರೆ. ತಳಿ ಸರಣಿಯನ್ನು ಅನಾವರಣಗೊಳಿಸಿ ಒಂದಿನೊಂದನ್ನು ಹೋಲಿಸುವ ತಂತ್ರಗಳನ್ನು ತಳಿ ವಿಜ್ಞಾನಿಗಳು ಕಳೆದ 2-3 ದಶಕಗಳಿಂದ ವ್ಯಾಪಕವಾಗಿ ಬಳಸುತ್ತಿದ್ದಾರೆ. ಇದರಿಂದ ವಿವಿಧ ಗಿಡಗಳ ತಳಿ ಗುಣಗಳಲ್ಲಿ ಇರಬಹುದಾದ ಅತಿ ಸೂಕ್ಷ್ಮ ವ್ಯತ್ಯಾಸವನ್ನು ಪತ್ತೆ ಮಾಡಬಹುದು ಎನ್ನುವುದು ಉದ್ದೇಶ. ಈ ರೀತಿಯಲ್ಲಿ ಬಿಡಿಸಿದ ತಳಿ ಸರಣಿಗಳನ್ನು ಆ ಗಿಡ ಇಲ್ಲವೇ ಜೀವಿಯ ವಿಕಾಸ ಹೇಗಾಗಿರಬಹುದು, ಅದರಲ್ಲಿರಬಹುದಾದ ಜೀನುಗಳಲ್ಲಿ ಅರ್ಥಾತ್ ಅನುವಂಶೀಯ ಗುಣಗಳಲ್ಲಿ ದೋಷವಿರಬಹುದೇ, ಯಾವ ಜೀನಿನ ಚಟುವಟಿಕೆಯಿಂದ ಏನೇನು ಗುಣಗಳು ಉಂಟಾಗುತ್ತವೆ ಎನ್ನುವುದನ್ನೆಲ್ಲ ಪತ್ತೆ ಮಾಡಲು ಉಪಯೋಗಿಸುತ್ತಿದ್ದಾರೆ. ಕಾಫಿಯಲ್ಲಿಯೂ ಇಂತಹ ತಳಿ ಸರಣಿಗಳನ್ನು ಸಿದ್ಧಪಡಿಸಲಾಗಿದೆ. ಇವುಗಳಲ್ಲಿ ಕಾಫಿ ಗಿಡದಲ್ಲಿ ಹುಟ್ಟಬಹುದಾದ ಎಲ್ಲ ಬಗೆಯ ರಾಸಾಯನಿಕಗಳ ಜೀನುಗಳ ವಿವರಗಳೂ ಇರುತ್ತವೆ. ಕಾಫಿ ಗಿಡ ಎಂದ ಕೂಡಲೇ ನೆನಪಿಗೆ ಬರುವುದು 2 ಪ್ರಮುಖ ತಳಿಗಳು ಅಲ್ಲಲ್ಲ, ಕಾಫಿಯಲ್ಲಿರುವ 2 ಪ್ರಭೇದಗಳು ಎನ್ನೋಣ. ಈ ಕಾಫಿಯ ಪ್ರಭೇದಗಳನ್ನು ಕಾಫಿಯ ಅರಾಬಿಕಾ ಅಥವಾ ಅರಾಬಿಕಾ ಎಂದು, ಕಾಫಿಯ ಕ್ಯಾಲಿಫೋರಾ ಅಥವಾ ರೋಬಸ್ಟಾ ಎನ್ನುತ್ತಾರೆ. ಇವುಗಳಲ್ಲಿ ಅರಾಬಿಕಾ ಬಲು ಪ್ರಸಿದ್ಧ. ಪ್ರಪಂಚದ ಹಲವಾರು ಕಡೆಯಲ್ಲಿ ಇದನ್ನು ಬೆಳೆಯುತ್ತಾರೆ. ಆದರೆ ವಿಭಿನ್ನ ಪ್ರದೇಶಗಳಲ್ಲಿ ಬೆಳೆಯುವ ಅರಾಬಿಕಾ ಕಾಫಿಯ ಸ್ವಾದವು ವಿಭಿನ್ನವಾಗಿರುತ್ತದೆ. ಅದೇ ತಳಿಯಿಂದ ಬೆಳೆದ ಸಂತತಿಯಲ್ಲಿಯೂ ಸ್ವಾದದ ವ್ಯತ್ಯಾಸ ಇರುವುದನ್ನು ಗುರುತಿಸಲಾಗಿದೆ. ಹೀಗೇಕೆ? ಯಾವ ತಳಿ ಗುಣಗಳು ಅರಾಬಿಕಾದ ಸ್ವಾದದಲ್ಲಿ ವೈವಿಧ್ಯವನ್ನು ಉಂಟು ಮಾಡುತ್ತಿವೆ ಎನ್ನುವುದು ಕೌತುಕದ ವಿಷಯವಾಗಿತ್ತು. ಕೌತುಕ ಏಕೆಂದರೆ ಹೊರನೋಟಕ್ಕಾಗಲಿ, ಚಟುವಟಿಕೆಗಳಲ್ಲಾಗಲಿ ಅಥವಾ ಅವುಗಳಲ್ಲಿರುವ ಜೀನೋಮಿನಲ್ಲಿ ಆಗಲಿ ಅಂತಹ ವ್ಯತ್ಯಾಸಗಳು ಕಾಣುವುದಿಲ್ಲ. ಅರಾಬಿಕಾ ಕಾಫಿಯಲ್ಲಿರುವ ಜೀನುಗಳನ್ನು ಸೀಕ್ವೆನ್ಸ್ ಮಾಡಿದ್ದಾರಷ್ಟೇ. ಇವೆಲ್ಲವನ್ನು ಒಟ್ಟಾಗಿಸಿ ಹೋಲಿಸಿದರೆ ಈ ಜೀನುಗಳಲ್ಲಿ ಅಂತಹ ವ್ಯತ್ಯಾಸ ಇಲ್ಲದಿರುವುದು ಕಾಣುತ್ತದೆ. ಹಾಗಿದ್ದರೆ ನಾಮ ಒಂದೇ ಆದರೂ ಸ್ವಾದಗಳು ಹಲವು ಹೇಗಾದುವು? ಇದು ಪ್ರಶ್ನೆ. ಇದನ್ನು ಉತ್ತರಿಸಲು ಮಿಖೇಲೆ ತಂಡ ಅರಾಬಿಕಾ ಕಾಫಿಯಲ್ಲಿರುವ ಜೀನುಗಳೆಲ್ಲದರ ಸರಣಿಗಳನ್ನು ಒಟ್ಟಾಗಿಸಿದೆ. ಕಾಫಿಯಲ್ಲಿ ಈ ಎಲ್ಲ ತಳಿಗುಣಗಳು 22 ಗುಂಪುಗಳಾಗಿರುತ್ತವೆ. ಈ ಗುಂಪುಗಳನ್ನು ಜೀವಕೋಶಗಳಲ್ಲಿ ಕಾಣುವ ವರ್ಣತಂತುಗಳ ಪ್ರತಿನಿಧಿ ಎನ್ನಬಹುದು. ಎಲ್ಲ ಗಿಡಗಳಲ್ಲಿಯೂ ಈ ಪ್ರತಿಯೊಂದು ಗುಂಪಿನಲ್ಲಿರುವ ಜೀನುಗಳು ಕೂಡ ಪರಸ್ಪರ ನಿರ್ದಿಷ್ಟ ಸ್ಥಾನದಲ್ಲಿರುತ್ತವೆ. ಇದುವರೆವಿಗೂ ಪತ್ತೆಯಾಗಿದ್ದ ಜೀನುಗಳು ಎಲ್ಲವನ್ನೂ 22 ಗುಂಪನ್ನಾಗಿ ಮಾಡಿದ ಮೇಲೂ ಕೆಲವು ಉಳಿಯುತ್ತಿದ್ದುವು. ಕಾರಣ, ಇದಕ್ಕಾಗಿ ಬಳಸಿದ ತಂತ್ರಜ್ಞಾನ. ಈ ಹಿಂದೆ ಕೆಲವು ನಿರ್ದಿಷ್ಟ ಡಿಎನ್ಎ ತುಣುಕುಗಳನ್ನು ತೆಗೆದುಕೊಂಡು ಅವನ್ನು ಹೋಲುವ ಭಾಗಗಳು ಎಲ್ಲೆಲ್ಲಿವೆ ಎಂದು ಗುರುತಿಸಿ ಸರಣಿಯನ್ನು ಬೆಳೆಸುತ್ತಿದ್ದರು. ಇದೀಗ ಲಾ ಆಫ್ ಸೀಕ್ವೆನ್ಸಿಂಗ್ ಎನ್ನುವ ತಂತ್ರದಲ್ಲಿ ಉದ್ದುತ್ತರ ಸರಣಿಗಳನ್ನೂ ಪತ್ತೆ ಮಾಡಬಹುದು. ಈ ತಂತ್ರದಿಂದ ಪಡೆದ ಡಿಎನ್ಎ ಸರಣಿಗಳನ್ನು 22 ಗುಂಪುಗಳನ್ನಾಗಿ ಜೋಡಿಸಿ ವಿವಿಧ ತಳಿಗಳ ಜೊತೆಗೆ ಹೋಲಿಸಿದ್ದಾರೆ. ಉದಾಹರಣೆಗೆ ಅರಾಬಿಕಾ ಹಾಗೂ ರೋಬಸ್ಟಾ ಎರಡೂ ಸುಮಾರು 50,000 ವರ್ಷಗಳ ಹಿಂದೆ ಬೇರೊಂದು ಕಾಫಿ ಗಿಡದಿಂದ ಹುಟ್ಟಿದುವು ಎನ್ನಲಾಗಿತ್ತು. ಕಾಫಿಯ ಯುಜಿನಾಯ್ಡಿಸ್ ಎನ್ನುವ ತಳಿ ಹಾಗೂ ರೋಬಸ್ಟಾ ತಳಿಗಳು ಸಂಕರವಾಗಿ ಅರಾಬಿಕಾ ಹುಟ್ಟಿದೆ ಎಂದು ತಿಳಿಯಲಾಗಿತ್ತು. ಅರಾಬಿಕಾದಲ್ಲಿ ಯುಜಿನಾಯ್ಡಿಸ್ನಲ್ಲಿರುವ ಹಾಗೂ ರೋಬಸ್ಟಾದಲ್ಲಿರುವ ವರ್ಣತಂತುಗಳೆಲ್ಲವೂ ಇವೆ, ಅಂದರೆ ದುಪ್ಪಟ್ಟು ಜೀನೋಮು ಇದ್ದಂತೆ ಎನ್ನಬಹುದು. ಇವೆಲ್ಲದರಲ್ಲಿರುವ ಜೀನುಗಳ ಪ್ರಮಾಣ ಬದಲಾಗಿದ್ದರೂ ಸ್ವರೂಪ ಅದರೇ ಇದೆ ಎನ್ನುವುದು ಸರಣಿಗಳನ್ನು ಹೋಲಿಸಿದಾಗ ತಿಳಿದಿತ್ತು. ಹಾಗಿದ್ದರೆ ವ್ಯತ್ಯಾಸ ಬಂದಿದ್ದೆಲ್ಲಿಂದ? ಇದನ್ನು ವಿಶ್ಲೇಷಿಸಲು ಮಿಖೇಲೆ ತಂಡ ಜೀನುಗಳನ್ನಷ್ಟೇ ಹೋಲಿಸುವ ಬದಲಿಗೆ ಅಕ್ಕಪಕ್ಕದಲ್ಲಿರುವ ಜೀನುಗಳ ಸರಣಿಗಳನ್ನು ಒಟ್ಟಾಗಿಸಿ ಪರಿಶೀಲಿಸಿದೆ. ಹೀಗೆ 22 ಗುಂಪನ್ನು ಯುಜಿನಾಯ್ಡಿಸ್ ತಳಿಯಲ್ಲಿರುವ ಗುಂಪುಗಳ ಜೊತೆಗೂ ರೋಬಸ್ಟಾ ಗುಂಪುಗಳ ಜೊತೆಗೂ ಹೋಲಿಸಿದೆ. ಅರಾಬಿಕಾ ಹುಟ್ಟಲು ಮೂಲ ಕಾರಣವಾದ ಈ ಎರಡು ಜಿನೋಮುಗಳಿಗೂ ಅರಾಬಿಕಾದ ಜಿನೋಮುಗಳಿಗೂ ಅಷ್ಟೇನೂ ವ್ಯತ್ಯಾಸ ಇರಲಿಲ್ಲ. ಆದರೆ ವಿವಿಧ ಗುಂಪುಗಳನ್ನು ಬೇರೆ ಬೇರೆಡೆಯಿಂದ ತಂದ ಅರಾಬಿಕಾದ ಜೊತೆಗೆ ಹೋಲಿಸಿದಾಗ ಹಲವಾರು ವ್ಯತ್ಯಾಸಗಳು ಕಂಡವು. ಅರ್ಥಾತ್ ಅರಾಬಿಕಾದ ಪ್ರಭೇದದಲ್ಲಿ ಇತ್ತೀಚೆಗೆ ಹಲವು ವ್ಯತ್ಯಾಸಗಳು ಉಂಟಾಗಿವೆ. ಇವು ಅರಾಬಿಕಾವನ್ನು ಬೇರೊಂದು ಪ್ರಭೇದವನ್ನಾಗಿಸುವಷ್ಟು ಅಲ್ಲ. ಜೊತೆಗೆ ಈ ವ್ಯತ್ಯಾಸಗಳು ಕಾಫಿಯಲ್ಲಿರುವ ಸ್ವಾದ ರಾಸಾಯನಿಕಗಳ ಜೀನುಗಳಲ್ಲಿಯೇ ಹೆಚ್ಚು ಇರುವುದನ್ನು ಇವರು ಕಂಡಿದ್ದಾರೆ. ಈ ಎಲ್ಲ ವ್ಯತ್ಯಾಸಗಳನ್ನು ಒಟ್ಟಾಗಿ ಗಮನಿಸಿದಾಗ ಎರಡು ಪ್ರತ್ಯೇಕ ಬಗೆಯ ಅರಾಬಿಕಾ ಇರುವುದು ಕಾಣುತ್ತದೆ. ಇಥಿಯೋಪಿಯಾದಲ್ಲಿ ಬೆಳೆಯುತ್ತಿರುವ ಹಾಗೂ ಅದರಿಂದ ಹುಟ್ಟಿದ ಬಗೆಗಳು. ಇವು ಬಹುತೇಕ ಆಫ್ರಿಕಾದಲ್ಲಿ ಕಾಣಸಿಗುತ್ತವೆ. ಮತ್ತೊಂದು ಯೆಮೆನಿ ಬಗೆ. ಇಥಿಯೋಪಿಯಾ ಬಗೆಯಲ್ಲಿ ಉಂಟಾದ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಂದಾಗಿ ಈ ಬಗೆ ಹುಟ್ಟಿದೆಯಂತೆ. ಇತ್ತೀಚೆಗೆ ಮತ್ತೂ ಒಂದು ಬಗೆ ಕಾಣಿಸಿಕೊಂಡಿದೆ. ಇದು ಅರಾಬಿಕಾದ ಜೊತೆಗೆ ಮತ್ತೊಮ್ಮೆ ರೋಬಸ್ಟಾ ಸಂಕರವಾಗಿ ಹುಟ್ಟಿದ ಬಗೆ. ಸುಮಾರು 200 ವರ್ಷಗಳ ಇತಿಹಾಸವಿರುವ ಈ ಬಗೆಯಲ್ಲಿ ಹೊಸ ಹೊಸ ಬದಲಾವಣೆಗಳು ಉಂಟಾಗಿರುವುದನ್ನು ಮಿಖೇಲ್ ತಂಡ ಗುರುತಿಸಿದೆ. ಇವೆಲ್ಲವೂ ಅರಾಬಿಕಾದಲ್ಲಿರುವ ರೋಬಸ್ಟಾ ಯುಜಿನಾಯ್ಡಿಸ್ ವರ್ಣತಂತುಗಳ ಗುಂಪುಗಳಲ್ಲಿ ಕೆಲವದರಲ್ಲಿಯಷ್ಟೇ ಆದಂತಹ ವ್ಯತ್ಯಾಸಗಳು. ಕೆಲವದರಲ್ಲಿ ಸ್ವಲ್ಪ ಭಾಗ ತುಂಡಾಗಿರಬಹುದು ಅಥವಾ ತುಂಡಾಗಿ ಬೇರೊಂದು ಜಾಗದಲ್ಲಿ ಸೇರಿಕೊಂಡಿರುವುದು ಇಲ್ಲವೇ ಇಮ್ಮಡಿಯಾಗಿರುವುದು ಮೊದಲಾದ ವ್ಯತ್ಯಾಸಗಳಾಗಿವೆ. ಜೀನುಗಳನ್ನಷ್ಟೇ ಗುರುತಿಸಿದರೆ ಈ ವ್ಯತ್ಯಾಸಗಳು ಸಿಗುತ್ತಿರಲಿಲ್ಲ. ಜೀನುಗಳ ಸರಣಿ ಪರಸ್ಪರರ ಸ್ಥಾನವನ್ನು ಗುರುತಿಸಿ ಹೋಲಿಸಿದಾಗ ಕಾಣುವಂಥವು. ಇಂತಹ ವ್ಯತ್ಯಾಸಗಳಿಂದಾಗಿಯೇ ಸ್ವಾದದಂತಹ ಸೂಕ್ಷ್ಮ ಗುಣಗಳಲ್ಲಿಯೂ ವ್ಯತ್ಯಾಸ ಕಾಣಿಸಿವೆ. ಗಿಡ ಒಂದೇ ಆದರೂ ಸ್ವಾದ ಹಲವಾಗಿವೆ ಎನ್ನುತ್ತಾರೆ ಮಿಖೇಲೆ.
2: ಕಸದಿಂದ ಕಬ್ಬಿಣ, ಇದರಲ್ಲೇನು ವಿಶೇಷ? ನಮ್ಮೂರಲ್ಲಿ ರದ್ದಿಯವ ಬಂದು ಕಬ್ಬಿಣದ ಕಸ ತೆಗೆದುಕೊಂಡು ಹೋಗುತ್ತಾನಲ್ಲ, ಅದರಿಂದ ಮತ್ತೆ ಹೊಸ ಕಬ್ಬಿಣ ಮಾಡುತ್ತಾರಲ್ಲ ಎಂದಿರಾ? ನಿಜ, ಅದು ಕಬ್ಬಿಣದ ಕಸವನ್ನು ಮರುಬಳಸುವ ರೀತಿ. ಆದರೆ ಕಬ್ಬಿಣವೇ ಅಲ್ಲದ ಕಸದಿಂದ ಕಬ್ಬಿಣ ತಯಾರಿಸುವುದು ಹೊಸತು. ಅದರಲ್ಲಿಯೂ ವಿಷಮಯ ಎನಿಸಿದ ಬಾಕ್ಸೈಟು ಅದಿರಿನ ಕಸದಿಂದ ಶುದ್ಧವಾದ ಉತ್ತಮ ಗುಣಮಟ್ಟದ ಉಕ್ಕನ್ನು ತಯಾರಿಸಲು ಯೋಗ್ಯವಾದಂತಹ ಕಬ್ಬಿಣವನ್ನು ತಯಾರಿಸಬಹುದಂತೆ. ಹಾಗೆಂದು ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಸಂಶೋಧನಾಲಯದ ಲೋಹ ವಿಜ್ಞಾನಿ ಇಸ್ನಾಲ್ದಿ ಸೌಜಾಫಿಲೋ ಮತ್ತು ಸಂಗಡಿಗರು ನೇಚರ್ ಪತ್ರಿಕೆಯಲ್ಲಿ ಮೊನ್ನೆ ವರದಿ ಮಾಡಿದ್ದಾರೆ. ಬಾಕ್ಸೈಟು ಅಲ್ಯೂಮಿನಿಯಂ ಲೋಹದ ಅದಿರು. ಭಾರತ ಈ ಲೋಹವನ್ನು ತಯಾರಿಸುವ ದೇಶಗಳಲ್ಲಿ ಮೂರನೆಯ ಸ್ಥಾನದಲ್ಲಿದೆ. ಬಾಕ್ಸೈಟು ಅದಿರನ್ನು ಸಂಸ್ಕರಿಸುವಾಗ ಕಬ್ಬಿಣದ ಅಂಶ ಹೆಚ್ಚಿರುವ ಮಣ್ಣಿನಂತಹ ಪುಡಿ ಕಸವಾಗಿ ಉಳಿಯುತ್ತದೆ. ಇದನ್ನು ರೆಡ್ ಮಡ್ಡಿ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಕೆಂಪು ಮಡ್ಡಿ ಎಂದು ಕರೆಯೋಣ. ಪ್ರತಿ ವರ್ಷವೂ ಲಕ್ಷಾಂತರ ಟನ್ನುಗಳಷ್ಟು ಉತ್ಪಾದನೆಯಾಗುವ ಈ ಕೆಂಪು ಮಡ್ಡಿ ಪರಿಸರದಲ್ಲಿ ಮಾಲಿನ್ಯವನ್ನುಂಟು ಮಾಡುತ್ತದೆ. ಅತಿ ಕ್ಷಾರ ಗುಣ ಇರುವ ಈ ಮಣ್ಣಿನಲ್ಲಿ ಕ್ಯಾಡ್ಮಿಯಂ, ಕ್ರೋಮಿಯಂ, ಆರ್ಸೆನಿಕ್ಗಳಂತಹ ವಿಷ ಲೋಹಗಳಲ್ಲದೆ ಯುರೇನಿಯಂ 238 ನಂತಹ ವಿಕಿರಣಶಾಲಿ ಲೋಹಗಳು ಇರುತ್ತವೆ. ಕೇಂದ್ರ ಪರಿಸರ ನಿಯಂತ್ರಣ ಬೋರ್ಡಿನ ಇತ್ತೀಚಿನ ರಿಪೋರ್ಟಿನ ಪ್ರಕಾರ ಕರ್ನಾಟಕದ ಬೆಳಗಾವಿಯಲ್ಲಿರುವ ಹಿಂಡಾಲ್ಕೋ ಕಂಪನಿಯಿಂದ ಹೊರಸುರಿಯುವ ಕೆಂಪು ಮಡ್ಡಿಯಲ್ಲಿ ಪ್ರತಿ ಕಿಲೋ ಮಣ್ಣಿನಲ್ಲಿಯೂ 71 ಬೆಕೆರಲಿನಷ್ಟು ವಿಕಿರಣ ಬೀರುವ ಯುರೇನಿಯಂ ಇದೆಯಂತೆ. ಇದು ದೇಶದಲ್ಲಿ ಇತರೆಡೆ ಸುರಿಯುವ ರೆಡ್ ಮಡ್ಡಿನಲ್ಲಿ ಇರುವುದರಲ್ಲಿ ಅತಿ ಹೆಚ್ಚು. ಸಾಮಾನ್ಯವಾಗಿ ಈ ರೆಡ್ ಮಡ್ಡನ್ನು ವಿಶೇಷವಾಗಿ ತಯಾರಿಸಿದ ಕೊಳಗಳಲ್ಲಿ ಕೆಸರಿನ ರೂಪದಲ್ಲಿ ಸಂಗ್ರಹಿಸಿ ಇಡುತ್ತಾರೆ. ಕೆಲವೆಡೆ ಕೆಸರನ್ನು ಶೋಧಕಗಳ ಮೂಲಕ ಹರಿಸಿ ನೀರನ್ನು ತೆಗೆದು ಮಡ್ಡಿಯನ್ನು ಒತ್ತಿ ಗಟ್ಟಿಯಾಗಿಸುವುದು ಉಂಟು. ಹೀಗೆ ಒಣಗಿದ ಮಡ್ಡಿಯನ್ನು ಅನಂತರ ಕೆರೆ ಕಟ್ಟೆಗಳ ಬದುಗಳನ್ನು ಕಟ್ಟಲು ಇಲ್ಲವೇ ಸಿಮೆಂಟ್ ತಯಾರಿಸಲು ಕಾರ್ಖಾನೆಗಳಿಗೆ ಮಾರಲಾಗುತ್ತದೆ. ಹೀಗೆ ಪ್ರತಿ ವರ್ಷವೂ ಏನಿಲ್ಲವೆಂದರೂ 500,000 ಟನ್ ಮಡ್ಡಿಯನ್ನು ಬೆಳಗಾವಿಯ ಕಾರ್ಖಾನೆ ಸಿಮೆಂಟ್ ಕಂಪನಿಗಳಿಗೆ ಮಾರುತ್ತಿದೆ. ಜಾಗತಿಕವಾಗಿ ಈಗಾಗಲೇ 400 ಕೋಟಿ ಟನ್ಗಳಷ್ಟು ಕೆಂಪು ಮಡ್ಡಿ ಸಂಗ್ರಹವಾಗಿದ್ದು ಅದರಲ್ಲಿ ಕೇವಲ 3% ಮಾತ್ರ ಮರುಬಳಕೆಯಾಗುತ್ತಿದೆ. ಉಳಿದವು ಹಾಗೆಯೇ ಕೆಂಪು ಸರೋವರಗಳಾಗಿ ಉಳಿದಿವೆ. ಹೀಗೆ ಮರುಬಳಕೆಯಾದರೂ ಬಹಳಷ್ಟು ಕೆಂಪು ಮಡ್ಡಿ ಹಾಗೆಯೇ ಉಳಿಯುವುದು ಉಂಟು. ಜೊತೆಗೆ ಎಲ್ಲ ಮಡ್ಡಿಯನ್ನು ಸಿಮೆಂಟ್ಗೆ ಬಳಸಲಾಗುವುದಿಲ್ಲ. ಸಿಮೆಂಟ್ಗೆ ಬಳಸುವ ಸುಣ್ಣದ ಗುಣದ ಮೇಲೆ ಅದರಲ್ಲಿ ಮಡ್ಡಿಯನ್ನು ಬೆರೆಸಬಹುದೋ ಇಲ್ಲವೋ ಎನ್ನುವುದು ನಿಶ್ಚಯವಾಗುತ್ತದೆ. ಹೀಗಾಗಿ ಈ ಕಸವನ್ನು ಮರುಬಳಸುವ ತಂತ್ರಗಳಿಗಾಗಿ ವಿಜ್ಞಾನಿಗಳು ಹುಡುಕುತ್ತಲೇ ಇದ್ದಾರೆ. ಕೆಂಪು ಮಡ್ಡಿಯಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿರುವುದರಿಂದ ಅದನ್ನು ಕಬ್ಬಿಣದ ಆಕರವನ್ನಾಗಿ ಬಳಸಬಾರದು ಎನ್ನುವುದು ಇಂಜಿನಿಯರುಗಳ ಕನಸಾಗಿತ್ತು. ರೆಡ್ ಮಡ್ನಿಂದ ಕಬ್ಬಿಣವನ್ನು ಹೊರತೆಗೆಯಲು ಹಲವು ಅಡ್ಡಿಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ಮಡ್ಡಿಯಲ್ಲಿರುವ ಕಬ್ಬಿಣದ ಸ್ವರೂಪ ಹಾಗೂ ಪ್ರಮಾಣ. ಪ್ರಪಂಚದ ವಿವಿಧೆಡೆ ಉತ್ಪತ್ತಿಯಾಗುವ ಮಡ್ಡಿಯಲ್ಲಿ ಬೇರೆ ಬೇರೆ ಪ್ರಮಾಣದ ಕಬ್ಬಿಣದಂಶ ಇರುವುದು ಸಹಜವೇ. ಇದು 60% ಇದ್ದರಷ್ಟೇ ಲಾಭದಾಯಕವಾಗಿ ಕಬ್ಬಿಣವನ್ನು ಹೊರತೆಗೆಯಬಹುದು ಎನ್ನುತ್ತದೆ ಒಂದು ಲೆಕ್ಕಾಚಾರ. ಇಲ್ಲವಾದರೆ ಕೊಪ್ಪರಿಗೆ ಚಿನ್ನ ಕೊಟ್ಟು ಅಡಿಕೆ ಕೊಂಡ ಕಥೆಯಾಗುತ್ತದೆ. ಭಾರತದಲ್ಲಿ ಮಡ್ಡಿಗಳಲ್ಲಿ ಇರುವ ಕಬ್ಬಿಣದ ಪ್ರಮಾಣ 30% ಎನ್ನುತ್ತದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ. ಕಬ್ಬಿಣದ ಪ್ರಮಾಣದಂತೆಯೇ ಸ್ವರೂಪ ಕೂಡ ಬಲು ಮುಖ್ಯ. ಮಡ್ಡಿಯಲ್ಲಿ ವಿವಿಧ ಲೋಹದ ಆಕ್ಸೈಡುಗಳ ಜೊತೆಗೆ ಕಬ್ಬಿಣದ ಆಕ್ಸೈಡು ಇರುತ್ತದೆ. ಕಬ್ಬಿಣದ ಆಕ್ಸೈಡಿನಲ್ಲಿಯೂ 2 ರೂಪಗಳಿವೆ. ಜೊತೆಗೆ ಇದು ಯಾವ ಲೋಹದ ಜೊತೆಗೆ ಸೇರಿಕೊಂಡಿದೆ ಎನ್ನುವುದು ಮುಖ್ಯ. ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಹೊರತೆಗೆಯುವುದಕ್ಕೆ ಬಳಸುವ ತಂತ್ರವನ್ನೇ ಇಲ್ಲಿಯೂ ಬಳಸಬಹುದಾದರೂ ಅದು ವೆಚ್ಚದ ಕೆಲಸ. ಸಾಮಾನ್ಯವಾಗಿ ಆಕ್ಸೈಡ್ ಅನ್ನು ಕರಗಿಸಿ ಅದರೊಟ್ಟಿಗೆ ಕಾರ್ಬನ್ ಅನ್ನು ಬೆರೆಸಿದಾಗ ಕಬ್ಬಿಣ ಹಾಗೂ ಆಕ್ಸಿಜನ್ ಬೇರ್ಪಟ್ಟು ಕಬ್ಬಿಣದ ದ್ರವ ಸಿಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಆವಿಯಾಗಿ ಗಾಳಿಯನ್ನು ಕೂಡುತ್ತದೆ. ಆದರೆ ರೆಡ್ ಮಡ್ ಅನ್ನು ಕರಗಿಸುವುದಕ್ಕೆ ಬೇಕಾದ ಕುಲುಮೆಯ ಶಾಖ ಸಾಮಾನ್ಯ ಕಬ್ಬಿಣದ ಅದಿರಿನಲ್ಲಿ ಇರುವುದಕ್ಕಿಂತಲೂ ಹೆಚ್ಚು. ಅಂದರೆ ಇಂಧನ, ಕುಲುಮೆಯ ರಚನೆ ಎಲ್ಲವೂ ಬೇರೆಯದೇ ಆಗಬೇಕು. ಇವೆಲ್ಲ ತೊಂದರೆಗಳನ್ನು ನಿವಾರಿಸುವ ಸರಳ, ಸುಲಭ ಹಾಗೂ ಶೀಘ್ರವಾದದೊಂದು ಉಪಾಯವನ್ನು ಇನ್ಸಾಲ್ದಿ ಸೌಜಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಇವರು ರೆಡ್ ಮಡ್ನಲ್ಲಿರುವ ಕಬ್ಬಿಣವನ್ನು ಆಕ್ಸಿಜನ್ನಿಂದ ಬೇರ್ಪಡಿಸಲು ಕೇವಲ ಹೈಡ್ರೋಜನ್ನಿನ ಬೆಂಕಿಯನ್ನು ಬಳಸಿದ್ದಾರೆ. ತಾಮ್ರದ ಒಳಮೈ ಇರುವ ಕುಲುಮೆಯೊಳಗೆ ರೆಡ್ ಮಡ್ ಅನ್ನು ಸುರಿದಿದ್ದಾರೆ. ಕುಲುಮೆಯೊಳಗೆ ಅತಿ ಒತ್ತಡದಲ್ಲಿರುವ ಆರ್ಗಾನ್ ಹಾಗೂ ಹೈಡ್ರೋಜನ್ ಅನಿಲಗಳ ಮಿಶ್ರಣವನ್ನು ತುಂಬಿದ್ದಾರೆ. 1 ನಿಮಿಷ ಕಾಲ ಈ ವಿದ್ಯುತ್ ಕಿಡಿಯನ್ನು ಹರಿಯಬಿಟ್ಟಾಗ ಅದು ಸಿಡಿಲು ಕಲ್ಲನ್ನು ಕರಗಿಸುವಂತೆ ಮಡ್ಡಿಯನ್ನು ಕರಗಿಸುತ್ತದೆ. ಮತ್ತೊಮ್ಮೆ ಅನಿಲ ಮಿಶ್ರಣವನ್ನು ಹಾಯಿಸಿ ಇನ್ನೊಮ್ಮೆ ಮಗದೊಮ್ಮೆ ಎನ್ನುವಂತೆ 5 ನಿಮಿಷದವರೆಗೆ ವಿದ್ಯುತ್ ಕಿಡಿಯಡಿಯಲ್ಲಿ ಬೇಯಿಸಿದ್ದಾರೆ. ಪರಿಣಾಮವಾಗಿ ರೆಡ್ ಮಡ್ ಕರಗಿ ಅದರಲ್ಲಿರುವ ಕಬ್ಬಿಣದ ಆಕ್ಸೈಡು ಕಬ್ಬಿಣವಾಗಿ ಬದಲಾಗಿದೆ. ಹೈಡ್ರೋಜನ್ನು ಆಕ್ಸಿಜನ್ನಿನ ಜೊತೆ ಕೂಡಿ ನೀರಾಗಿ ಆವಿಯೂ ಆಗಿಬಿಟ್ಟಿದೆ. ಹೀಗೆ ಕೆಲವೇ ನಿಮಿಷಗಳಲ್ಲಿ ರೆಡ್ ಮಡ್ ಅನ್ನು ಕರಗಿಸಿ ಬಿಡಬಹುದು. ಕರಗಿದ ರೆಡ್ ಮಡ್ನಲ್ಲಿ ಕಬ್ಬಿಣದ ಹೊರತಾಗಿ ಉಳಿದೆಲ್ಲ ಲೋಹಗಳು ಕೂಡ ಆಕ್ಸೈಡ್ ರೂಪದಲ್ಲಿಯೇ ದ್ರವವಾಗಿರುತ್ತವೆ. ಈ ದ್ರವ ಅನಂತರ ತಣಿದು ಗಂಟು ಗಂಟಾಗುತ್ತದೆ. ಈ ಉರುಳೆಗಳನ್ನು ಕುಟ್ಟಿದರೆ ಅಪ್ಪಟ ಕಬ್ಬಿಣದ ಪುಡಿ ಹಾಗೂ ಇತರೆ ಆಕ್ಸೈಡುಗಳ ಪುಡಿಗಳು ಬೇರೆಯಾಗುತ್ತವೆ. ಅಪ್ಪಟ ಕಬ್ಬಿಣವನ್ನು ಅನಂತರ ಪ್ರತ್ಯೇಕಿಸುವುದು ಕಷ್ಟವೇನಲ್ಲ. ಸಣ್ಣ ಪ್ರಮಾಣದಲ್ಲಿ ರೆಡ್ ಮಡ್ ಅನ್ನು ಹೈಡ್ರೋಜನ್ ಕುಲುಮೆಯಲ್ಲಿ ಉರಿಸಿ ಕಬ್ಬಿಣವನ್ನು ತಯಾರಿಸಿದ್ದಾರೆ. 15 ಗ್ರಾಂ ರೆಡ್ ಮಡ್ ಅನ್ನು ಕರಗಿಸಿದಾಗ 2.75 ಗ್ರಾಮಿನಷ್ಟು ಕಬ್ಬಿಣ ದೊರಕಿತಂತೆ. 7% ಕಬ್ಬಿಣದ ಆಕ್ಸೈಡು ಇರುವ ಮಡ್ಡಿಯಿಂದಲೂ ಹೀಗೆ ಕಬ್ಬಿಣವನ್ನು ತಯಾರಿಸುವುದು ಸಾಧ್ಯ ಎಂದು ಇವರು ಗಣಿಸಿದ್ದಾರೆ. ಹೀಗೆ ತಯಾರಾದ ಕಬ್ಬಿಣದ ಗುಣಗಳನ್ನು ಅಧ್ಯಯನ ಮಾಡಿದ್ದಾರೆ. ಅದು ಅಪ್ಪಟ ಕಬ್ಬಿಣವಾಗಿದ್ದು ಬೇರೆ ಯಾವ ಉಪಚಾರವೂ ಇಲ್ಲದೆ ನೇರವಾಗಿ ಉಕ್ಕನ್ನು ತಯಾರಿಸಲು ಬಳಸಬಹುದು ಎನ್ನುತ್ತಾರೆ ಸೌಜಾ. ಹೀಗೆ ಪರಿಸರದಲ್ಲಿ ಕಸವೆನಿಸಿದ ವಸ್ತುವಿನಿಂದ ಪರಿಸರಕ್ಕೆ ಹಾನಿಕಾರಕ ಎನಿಸಿದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡದೆಯೇ ಶುದ್ಧವಾದ ಉತ್ತಮ ಮೌಲ್ಯದ ಕಬ್ಬಿಣವನ್ನು ಪಡೆಯುವ ಪರಿಸರ ಸ್ನೇಹಿ ತಂತ್ರ ಇದು ಎನ್ನುತ್ತದೆ ಸೌಜಾ ತಂಡ. ಜೊತೆಗೆ ಕೊಳಗಳು ಒಡೆದು ರೆಡ್ ಮಟ್ ಇತರೆ ಜಾಗಗಳಿಗೆ ಹರಡುವ ಅಪಾಯವನ್ನು ಇದು ಕಡಿಮೆ ಮಾಡಬಹುದಂತೆ. 2019 ಇಸವಿಯಲ್ಲಿ ಬಿಹಾರದಲ್ಲಿ ಹೀಗೆಯೇ ಒಂದು ರೆಡ್ ಮಟ್ ಕೊಳ ಒಡೆದು ಸಾವಿರಾರು ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿತ್ತು.
0: ಇರುವೆ ಮತ್ತು ಸಿಂಹದ ಕಥೆ. ಇಲಿ ಮತ್ತು ಸಿಂಹದ ಕಥೆ ಕೇಳಿದಿರಲ್ವಾ? ನೀ ನನಗಿದ್ದರೆ ನಾನಿನಗೆ ಅಂತ ಪಾಠ ಹೇಳೋ ಕಥೆ ಅದು. ಒಂದು ಇಲಿ ಸಿಂಹದ ಹತ್ರ ಬಂದು ಬಿಡ್ತಂತೆ. ಆಗ ಸಿಂಹ ಇಲಿಯನ್ನ ಹಿಡಿದು ತಿಂದು ಬಿಡ್ತೀನಿ ಅಂತ ಬೆದರಿಸ್ಬಿಡುತ್ತೆ. ಇಲಿ ಹೆದರದೆ ಸಿಂಹಕ್ಕೆ ಹೇಳುತ್ತಂತೆ, ನೋಡು ನನ್ನನ್ನು ಬಿಟ್ಟು ಬಿಡು, ಇನ್ಯಾವಾಗ್ಲಾದ್ರೂ ನಿನಗೆ ಸಹಾಯ ಮಾಡ್ತೀನಿ ಅಂತ. ಸಿಂಹಕ್ಕೆ ನಗೋ ನಗು, ಅಲ್ಲ ನಾನು ಕೈ ಇಟ್ಟರೆ ಅಪ್ಪಚ್ಚಿಯಾಗಿ ಹೋಗೋ ಅಂತ ಈ ಇಲಿ ನನಗೆ ಸಹಾಯ ಮಾಡ್ತೀನಿ ಅನ್ನತ್ತಲ್ಲ ಅಂತ ಜೋರಾಗಿ ನಗು ಬಿಡುತ್ತಂತೆ. ನಗುತ್ತಾನೆ, ಇಲಿಯನ್ನ ಹಾಗೆ ಬಿಟ್ಟು ಬಿಡುತ್ತೆ. ಸ್ವಲ್ಪ ದಿನ ಕಳೆದ ಮೇಲೆ ಹೀಗೆ ಅಡ್ಡಾಡುವಾಗ ಸಿಂಹ ಬೇಟೆಗಾರನ ಬಲೆಗೆ ಬಿದ್ದು ಬಿಡುತ್ತೆ. ಬಲೆಯೊಳಗೆ ಸಿಂಹ ನಡುಕ್ತಾ ಕೂತಿರುವಾಗ ಇಲಿ ಬರುತ್ತಂತೆ. ಹೆದರಬೇಡ, ನಾನಿದ್ದೀನಿ ಅಂತ ಹೇಳಿ ಬಲೆಯನ್ನೆಲ್ಲ ಕಚ್ಚಿ ಕಚ್ಚಿ ತುಂಡು ಮಾಡಿ ಸಿಂಹವನ್ನ ಹೊರಗೆ ಬಿಟ್ಬಿಡುತ್ತೆ. ನೀ ನನಗಿದ್ದರೆ ನಾನಿನಗೆ ಅಂತ ಹೇಳುತ್ತಂತೆ. ಚೆನ್ನಾಗಿದೆ ಅಲ್ವಾ ಕತೆ? ಇದು ನೀತಿ ಶತಕದ್ದೋ ಪಂಚತಂತ್ರದ್ದೋ ಕತೆ. ನಿಜ ಹೌದೋ ಅಲ್ವೋ ಅನ್ನೋ ಅನುಮಾನ ಬೇಕಿಲ್ಲ. ಯಾಕೆಂದ್ರೆ ಈಗ ಆಫ್ರಿಕಾದಲ್ಲಿ ಹೀಗೆ ಒಂದು ಕತೆ ನಡೀತಾ ಇದೆಯಂತೆ. ಆದ್ರೆ ಅದು ಇಲಿ ಮತ್ತೆ ಸಿಂಹದ್ದು ಅಲ್ಲ, ಸಿಂಹ ಮತ್ತೆ ಇರುವೆಯದ್ದು. ಅದೇನಪ್ಪ ಕತೆ ಅಂದ್ರ, ಹಾ, ಈ ಕಥೆ ಸೈನ್ಸ್ ಪತ್ರಿಕೆಯಲ್ಲಿ ಮೊನ್ನೆ ಪ್ರಕಟ ಆಗಿತ್ತು. ಅಮೆರಿಕದ ವ್ಯೋಮಿಂಗ್ ಯೂನಿವರ್ಸಿಟಿಯಲ್ಲಿ ಪ್ರಾಣಿ ವಿಜ್ಞಾನದಲ್ಲಿ ಪ್ರೊಫೆಸರ್ ಆಗಿರುವಂತಹ ಜೇಕಬ್ ಗುಹೀನ್ ಅನ್ನೋರು ಈ ಕಥೆ ಬರೆದಿದ್ದಾರೆ. ಹಾ, ಅವರು ಸುಮ್ಮನೆ ಹೇಳಿಲ್ಲ ಕಥೆನ, ಆಫ್ರಿಕಾದ ಕಾಡುಗಳಲ್ಲಿ ಈ ಕಥೆ ನಡೀತಾ ಇರೋದನ್ನ 3 ವರ್ಷ ನೋಡಿ ಅದು ನಿಜಾನೋ ಸುಳ್ಳು ಅಂತ ಪರೀಕ್ಷೆ ಮಾಡಿ ಆಮೇಲೆ ಬರೆದಿದ್ದಾರೆ. ಆಫ್ರಿಕಾದಲ್ಲಿ ಸಿಂಹ ಇರೋದು ಗೊತ್ತಲ್ಲ, ವಿಜ್ಞಾನಿಗಳು ಈ ಸಿಂಹಗಳನ್ನ ಫಿಲಿಕ್ಸ್ ಲಿಯೋ ಅಂತ ಹೇಳ್ತಾರೆ. ಇವು ಮಾಂಸಾಹಾರಿಗಳು, ಜೀಬ್ರ, ಜಿಂಕೆ ಮುಂತಾದವನ್ನ ಬೇಟೆಯಾಡಿ ತಿಂತವೆ. ಇದೇ ಕಾಡಲ್ಲಿ ಒಂದು ಮರ ಇದೆ, ಸಿಳ್ಳೆ ಮರ ಅಂತ ಅದಕ್ಕೆ ಹೆಸರು. ವಿಜ್ಞಾನಿಗಳು ಅದನ್ನ ವಚೇಲಿಯ ಡ್ರೆಪನೋಲೋಬಿಯಂ ಅಂತ ಕರೀತಾರೆ. ಬಳ್ಳಾರಿ ಜಾಲಿ ತರ ಬರೀ ಮುಳ್ಳು ಮುಳ್ಳು ಇರುವಂತಹ ಮರ ಇದು. ಈ ಮುಳ್ಳು ಮರದಲ್ಲಿ ಒಂದು ಪುಟ್ಟ ಇರುವೆ ಗೂಡು ಕಟ್ಕೊಂಡು ಇರುತ್ತೆ. ಕ್ರೆಮಟೋಗ್ಯಾಸ್ಟರ್ ಅಂತ ಈ ಇರುವೆ ಹೆಸರು. ನಮ್ಮೂರು ಕೆಂಜಿಗದ ಹಾಗೇನೆ, ಆದ್ರೆ ಬಹಳ ಪುಟ್ಟದು. ಕುಂಡೆತ್ತು ಇರುವೆ ಅನ್ನೋಣ, ಯಾಕಂದ್ರೆ ಹೆದರಿಸಿದಾಗ ಇದು ಕುಂಡೆ ಎತ್ಕೊಂಡು ಓಡುತ್ತೆ. ಕಥೆ ಇಷ್ಟೇ. ಈಗ ಈ ಇರುವೆ ಆ ಕಾಡಿಂದ ಓಡ್ ಹೋಗಿದೆ ಅಂತೆ. ಅದಕ್ಕೆ ಸಿಂಹಕ್ಕೂ ಕೂಡ ಬೇಟೆಗಿಲ್ಲದ ಹಾಗೆ ಆಗೋಗ್ಬಿಟ್ಟಿದೆಯಂತೆ. ಇರುವೆಗೂ ಸಿಂಹದ ಬೇಟೆಗೂ ಎಲ್ಲಿ ಎಲ್ಲಿ ಸಂಬಂಧ ಅಂತಂದ್ರ ಇದೆಂತೆ, ಸಿಳ್ಳೆ ಮರಕ್ಕೂ ಕ್ರೊಮಟೋಗಾಸ್ಟರ್ ಇರುವೆಗೂ ಘಾಟವಾದ ನಂಟು. ನೀ ಇದ್ರೆ ನಾನು, ನಾನಿದ್ರೆ ನೀನು ಅನ್ನೋ ತರ. ಸಿಳ್ಳೆ ಮರ ಕುಂಡೆತ್ತು ಇರುವೆಗೆ ಗೂಡು ಕಟ್ಟೋದಕ್ಕೆ ಅನುಕೂಲ ಆಗೋ ಹಾಗೆ ತೊಗಟೆ ಇದೆಯಲ್ಲ, ಅದನ್ನ ಬಿರಿಸ್ಕೊಂಡಿರುತ್ತೆ. ಅಷ್ಟೇ ಅಲ್ಲ, ಅದರ ಹೂಗಳಲ್ಲಿ ದಂಡಿಯಾಗಿ ಜೇನಿರುತ್ತೆ. ಗೂಡಿನಲ್ಲಿರುವಂತ ಲಕ್ಷಾಂತರ ಇರುವೆಗಳಿಗೆ ಸಾಕು ಬೇಕಾಗುವಷ್ಟು ಊಟ ಈ ಜೇನಿಂದಾನೇ ಸಿಗುತ್ತೆ. ಸಿಳ್ಳೆ ಮರ ಹೀಗೆ ಇರುವೆಯನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಇಟ್ಕೊಳ್ಳಿ ಸಾಕುತ್ತೆ. ಇರುವೆ ಏನೋ ಸುಮ್ಮನೆ ಇರೋದಿಲ್ಲ, ಅದು ಕೂಡ ಸಿಳ್ಳೆ ಮರಕ್ಕೆ ಉಪಕಾರ ಮಾಡುತ್ತೆ, ಇಲಿ ಸಿಂಹಕ್ಕೆ ಮಾಡಿದ ಹಾಗೆ. ಸಿಳ್ಳೆ ಮರ ಹೂ ಬಿಟ್ಟು ಎಲೆ ತುಂಬಿ ಹಸಿರಾಗಿರುವಾಗ ಅದೇ ಕಾಡಿನಲ್ಲಿ ಇರೋ ಆನೆಗೆ ಹಬ್ಬನೋ ಹಬ್ಬ. ಮುಳ್ಳಿದ್ರೂ ಪರವಾಗಿಲ್ಲ ಅಂತ ಕೊಂಬಿನಿಂದ ಸೀಳಿ ಇಡೀ ಮರವನ್ನ ತಿಂದು ಬಿಡುತ್ತಂತೆ. ಆದ್ರೆ ಮುಳ್ಳುಗು ಹೆದರದ ಆನೆಗೆ ಈ ಕುಂಡೆತ್ತು ಇರುವೆ ಕಂಡ್ರೆ ಭಯವೋ ಭಯ. ಈ ಇರುವೆ ಸೊಂಡ್ಲು ನಾಲಿಗೆ ಎಲ್ಲ ಕಡೆಯಲ್ಲೂ ಮುತ್ತಿ ಕಚ್ಚಿ ತೊಂದರೆ ಕೊಡುತ್ತಲ್ಲ, ಅದಕ್ಕೇನೆ. ಅದಕ್ಕೆ ಆನೆ ಏನ್ ಮಾಡುತ್ತೆ, ಕುಂಡೆತ್ತು ಇರುವೆ ಗೂಡು ಇರುವಂತಹ ಸಿಳ್ಳೆ ಮರವನ್ನ ಮುಟ್ಟೋದೂ ಇಲ್ಲ, ಆ ಕಡೆ ತಿರುಗೂ ನೋಡೋದಿಲ್ಲ. ಹೀಗೆ ಕುಂಡೆತ್ತು ಇರುವೆ ಮತ್ತು ಸಿಳ್ಳೆ ಮರ ಜೊತೆಯಾಗಿ ಪರಸ್ಪರ ಸಹಾಯ ಮಾಡಿಕೊಂಡು ಸುಖವಾಗಿ ಬದುಕ್ತಾ ಇದ್ವು. ಕತೆ ಇಲ್ಲಿ ಮುಗಿಲಿಲ್ಲ. ಕತೆ ಸುಖವಾಗಿದ್ರೆ ಸಾಕಾಗುತ್ತಾ? ಈ ಖುಷಿಯಾದ ಕತೆಗೆ ಒಬ್ಬ ವಿಲನ್ ಬಂತು. ವಿಲನ್ ಅಂದ್ರೆ ಸಿಂಹ ಅಲ್ಲ, ಇನ್ನೊಂದು ಇರುವೆ, ಫೈಡೋಲೆ ಮೆಗಾಸೆಫಾಲ ಅಂತ ಅದರ ಹೆಸರು. ದಪ್ಪ ತಲೆ ಇರುವ ಇರುವೆ, ದೇಹಕ್ಕಿಂತಲೂ ದಪ್ಪವಾಗಿ ಇದರ ತಲೆ ಇದೆ. ದೊಡ್ಡ ಮಂಡೆ ಅಂತ ಇದಕ್ಕೆ ಹೆಸರಿಡೋಣ. ಆಫ್ರಿಕಾದ ಆ ಕಾಡಿಗೆ ಇದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಹಿಂದೂ ಮಹಾಸಾಗರದಲ್ಲಿ ಸಾವಿರಾರು ಮೈಲಿ ದೂರದಲ್ಲಿ ಇರುವಂತಹ ಯಾವುದೋ ದ್ವೀಪದಲ್ಲಿ ಮಾತ್ರ ಇದು ಕಾಣಿಸ್ತಾ ಇತ್ತು. ಆಮೇಲೆ ಆಫ್ರಿಕಾಗೆ ಯಾರೋ ಮನುಷ್ಯರು ಬಂದಾಗ ಅವರ ಜೊತೆಯಲ್ಲಿಯೇ ಅದರ ಮೊಟ್ಟೆನೂ ಬಂತು ಅಂತ ಕಾಣತ್ತೆ, ಅಥವಾ ಅವರು ತಂದಿದ್ರೋ ಗೊತ್ತಿಲ್ಲ. ಆಫ್ರಿಕಾದ ವಾತಾವರಣ ಚೆನ್ನಾಗಿ ಹಿಡಿಸಿರ್ಬೇಕು, ಅಲ್ಲೇ ಮನೆ ಮಾಡಿ ಢಾಳಾಗಿ ಬೆಳೆದ್ಬಿಟ್ಟು. ಇವು ಕುಂಡೆತ್ತಿ ಇರುವೆಗಳ ಹಾಗೆ ಸಸ್ಯಾಹಾರಿಗಳು ಅಲ್ಲ, ಮಾಂಸಾಹಾರಿಗಳು, ಬೇರೆ ಇರುವೆಗಳನ್ನು ತಿಂತವೆ. ಹೀಗಾಗಿ ಇವೇನ್ ಮಾಡಿದ್ವು, ಕುಂಡೆತ್ತು ಇರುವೆಗಳ ಗೂಡುಗಳಲ್ಲಿ ಇರುವಂತಹ ಮೊಟ್ಟೆಗಳನ್ನೆಲ್ಲ ಕದ್ದು ತಿಂದು ಬಿಡ್ತಾ ಇದ್ವು. ಕುಂಡೆತ್ತು ಇರುವೆಗಳ ಜೊತೆಗೆ ಜಗಳ ಆಡಿ ಅವನ್ನು ಸಾಯಿಸ್ತಾ ಇದ್ವು, ಒಮ್ಮೊಮ್ಮೆ ತಿಂದು ಬಿಡ್ತಿದ್ವು. ಈ ಇರುವೆಗಳು ದಂಡೆತ್ತಿ ಬಂದ್ರೆ ಕುಂಡೆತ್ತು ಇರುವೆಗಳ ಗೂಡು ಪೂರ್ತಿ ಖಾಲಿ ಖಾಲಿ. ಹೀಗೆ ಕಳೆದ 16 ವರ್ಷಗಳಲ್ಲಿ ಆಫ್ರಿಕಾದ ಹಲವಾರು ಕಾಡುಗಳಲ್ಲಿ ಇದ್ದಂತಹ ಕುಂಡೆತ್ತು ಇರುವೆಗಳು ಗಂಟು ಮೂಟೆ ಕಟ್ಟಿಕೊಂಡು ಹೋಗೋ ಹಾಗೆ ಆಯ್ತು. ಸಿಳ್ಳೆ ಮರಕ್ಕೆ ಆಪ್ತ ಮಿತ್ರ ಇಲ್ಲದ ಹಾಗಾಯ್ತು. ಜೇಕಬ್ ಕೋಹಿನ್ ಅವರಿಗೆ ಇದು ಗೊತ್ತಿತ್ತು ಅಂತ ಇಟ್ಕೊಳ್ಳಿ, ಆದ್ರೆ ಈ ಕುಂಡೆತ್ತು ಇರುವೆ ಇಲ್ಲದೆ ಹೋದ್ರೆ ಸಿಳ್ಳೆ ಮರಕ್ಕೆ ಏನಾಗುತ್ತೆ, ಸಿಳ್ಳೆ ಮರಕ್ಕೆ ತೊಂದರೆ ಆದ್ರೆ ಕಾಡಿಗೆ ಏನಾಗುತ್ತೆ, ಕಾಡಿಗೆ ತೊಂದರೆ ಆಗಬಹುದಾ, ಆಗ ಇನ್ನೇನಾಗಬಹುದು ಅಂತೆಲ್ಲ ಅವ್ರಿಗೆ ಪ್ರಶ್ನೆ ಇತ್ತು. ನೋಡೇ ಬಿಡೋಣ ಅಂತ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಕುಂಡೆತ್ತು ಮತ್ತು ಸಿಳ್ಳೆ ಮರಗಳು ಇರುವ ಜಾಗಗಳನ್ನ ಹುಡುಕೊಂಡು ಬೇಲಿ ಹಾಕ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ದೊಡ್ಡ ಮಂಡೆ ಗೂಡುಗಳು ಇರೋ ಜಾಗವನ್ನು ಹುಡುಕ್ಬಿಟ್ಟು ಅಲ್ಲೂ ಬೇಲಿ ಹಾಕ್ತಾರೆ. ಬೇಲಿ ಹಾಕುವಾಗ ಒಂದು ಕಡೆಯಲ್ಲಿ ಆನೆಗಳು ಇರೋ ಹಾಗೆ ಇನ್ನೊಂದು ಕಡೆಯಲ್ಲಿ ಆನೆಗಳು ಇಲ್ಲದೆ ಇರೋ ಹಾಗೂ ನೋಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿದ್ದ ಪ್ರಾಣಿಗಳು, ಮರ, ಗಿಡ ಇವೆಲ್ಲ ಎಷ್ಟೆಷ್ಟಿವೆ ಅಂತ ಲೆಕ್ಕ ಹಾಕಿದ್ರು. ಇರುವೆ ಗೂಡುಗಳನ್ನು ಗಮನಿಸಿದ್ರು. ಸತ್ಬಿದ್ದ ಪ್ರಾಣಿಗಳು ಎಷ್ಟು, ಯಾವಾಗ ಸಾಯ್ತವೆ ಅನ್ನೋದನ್ನು ಲೆಕ್ಕ ಹಾಕಿದ್ರು. ಆಗ ನೋಡಿ ಗೊತ್ತಾಯ್ತು ಇನ್ನೊಂದು ಕತೆ. ಕುಂಡೆತ್ತು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬಿಟ್ಟಿತ್ತಲ್ಲ ಪಾಪ, ಸಿಳ್ಳೆ ಮರಕ್ಕೆ ಆನೆ ಕಟ ಹೆಚ್ಚಾಯ್ತು ಅನ್ಸುತ್ತೆ. ಸಿಳ್ಳೆ ಮರಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬಂತು. ಆನೆಗಳು ಇಲ್ದ ಹಾಗೆ ಬೇಲಿ ಕಟ್ಟಿದ್ರಲ್ಲ, ಅಲ್ಲಿದ್ದ ಮರಗಳಿಗಿಂತ ಆನೆಗಳು ಇದ್ ಕಡೆ ಮತ್ತೆ ದಪ್ಪ ಮಂಡೆ ಇರುವಂತ ಕಡೆಯಲ್ಲಿ ಸಿಳ್ಳೆ ಮರಗಳು ಕಡಿಮೆ ಇದ್ವಂತೆ. ಸಿಳ್ಳೆ ಮರಗಳು ಕಡಿಮೆ ಇದ್ ಕಡೆ ಹೆಸರುಗತ್ತೆಗಳು ಹೆಚ್ಚಾಗಿದ್ವು. ಹೆಸರುಗತ್ತೆ ಅಂದ್ರೆ ಜೀಬ್ರಾ. ಜೀಬ್ರಾ ಸಿಂಹಕ್ಕೆ ಆಹಾರ. ಸಿಂಹ ಅದನ್ನು ಸುಲಭವಾಗಿ ಬೇಟೆಯಾಡಿ ಹೊಟ್ಟೆ ಹೊರಕೊಳ್ತಾ ಇತ್ತು. ಸಿಳ್ಳೆ ಮರದ ಹಿಂದೆ ಅವತ್ಕೊಂಡು ಹೊಂಚಿ ಹಾಕ್ಬಿಟ್ಟು ಬೇಟೆ ಆಡ್ತಾ ಇತ್ತು. ಆದ್ರೆ ಈಗ ಸಿಳ್ಳೆ ಮರ ಇಲ್ವಲ್ಲ, ಹಾಗಾಗಿ ಸಿಂಹ ಬರೋದನ್ನ ಜೀಬ್ರಾ ದೂರದಿಂದಲೇ ನೋಡಿ ತಪ್ಪಿಸ್ಕೊಳ್ತಾ ಇರಬೇಕು, ಅದಕ್ಕೆ ಜೀಬ್ರಾದ ಸಂಖ್ಯೆ ಜಾಸ್ತಿ ಆಗಿರಬೇಕು ಅಂತ ಗೋಹಿನ್ನು ಹೇಳ್ತಾರೆ. ಹಾಗಿದ್ರೆ ಸಿಂಹಕ್ಕೆ ಊಟ, ಸಿಂಹನ ಬದುಕಬೇಕಲ್ವಾ? ಅದು ಜೀಬ್ರಾ ಕೈಗೆ ಸಿಗದೆ ಇದ್ದಾಗ ಬೇರೆ ಪ್ರಾಣಿಗಳನ್ನ ಹಿಡಿದು ತಿನ್ಬೇಕು. ಹೌದಾನೆ, ಎಲ್ಲಿ ದಪ್ಪ ಮಂಡಿ ಇರುವೆ ಜಾಸ್ತಿ ಇದೆಯೋ ಅಲ್ಲಿ ಸಿಂಹಗಳು ಈಗ ಕಡಿಮೆ ಆಗಿವೆ ಅಂತೆ. ಆದ್ರೆ ಅಂತ ಕಡೆಯಲ್ಲಿ ಇರುವಂತಹ ಸಿಂಹಗಳು ಸುಮ್ಮನೆ ಇರೋದಕ್ಕಾಗೋದಿಲ್ವೇ, ಏನಾದ್ರೂ ತಿನ್ಬೇಕಲ್ಲ. ಅವು ಆಫ್ರಿಕಾದ ಕಾಡೆಮ್ಮೆಗಳನ್ನ ಹೆಚ್ಚು ಬೇಟೆಯಾಡ್ತವೆ, ಜೀಬ್ರಾಗಳನ್ನಲ್ಲ ಅಂತನ್ಬಿಟ್ಟು ಇವರು ನೋಡಿದ್ದಾರೆ. ದಪ್ಪ ಮಂಡಿ ಇರೋ ಕಾಡಿನಲ್ಲಿ ಸಿಗುವಷ್ಟು ಎಮ್ಮೆಗಳ ಶವ ದಪ್ಪ ಮಂಡಿ ಇಲ್ಲದ ಕಡೆ ಅಂದ್ರೆ ಕೇವಲ ಕುಂಡೆತ್ತಿ ಇರುವ ಕಡೆಯಲ್ಲಿ ಇರಲಿಲ್ಲವಂತೆ. ಹಾಗೆ ದಪ್ಪ ಮಂಡಿ ಇರುವ ಕಾಡಿನಲ್ಲಿ ಇರುವಂತಹ ಸಿಂಹಗಳ ಸಂಖ್ಯೆಯು ಕುಂಡೆತ್ತಿ ಇರುವ ಕಾಡಿನಲ್ಲಿ ಇರುವುದಕ್ಕಿಂತಲೂ ಕಡಿಮೆ ಅಂತ ಗೋಹಿನ್ ಲೆಕ್ಕ ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದ ಗೋಹಿನ್ ಕಥೆಯನ್ನ ಹೀಗೆ ಹೇಳ್ತಾರೆ. ಕಾಡಿನಲ್ಲಿ ಕುಂಡೆತ್ತಿರುವೆ ಮತ್ತು ಸಿಳ್ಳೆ ಮರ ಸುಖವಾಗಿ ಪರಸ್ಪರ ಸಹಾಯ ಮಾಡಿಕೊಂಡು ಬದುಕ್ತಾ ಇದ್ವು. ಕುಂಡೆತ್ತಿರುವೆ ಸಿಳ್ಳೆ ಮರವನ್ನ ಆನೆಗಳಿಂದ ರಕ್ಷಿಸ್ತಾ ಇತ್ತು. ಸಿಳ್ಳೆ ಮರದ ಹಿಂದೆ ಬಚ್ಚಿಟ್ಕೊಂಡು ಸಿಂಹ ಬೇಟೆ ಆಡ್ತಿತ್ತು. ಆದ್ರೆ ಅಲ್ಲಿ ಬಂದ ದಪ್ಪ ಮಂಡೆ ಇರುವೆ ಇದನ್ನೆಲ್ಲ ಬದಲಿಸ್ಬಿಡ್ತು. ದಪ್ಪ ಮಂಡೆ ಕುಂಡೆತ್ತಿ ಇರುವೆಯನ್ನ ನಾಶ ಮಾಡಿದಾಗ ಜೊತೆಗೆ ಜೀವದ ಗೆಳೆಯನ ಹಾಕಿದ್ದಂತ ಸಿಳ್ಳೆ ಮರ ಕೂಡ ಕಡಿಮೆ ಆಯ್ತು, ಆನೆಗಳಿಗೆ ಆಹಾರವಾಗಿತ್ತು. ಬಚ್ಚಿಟ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಹೋಗಿ ಸಿಂಹಕ್ಕೆ ಜೀಬ್ರಾನ ಬೇಟೆ ಆಡೋದು ಕಷ್ಟ ಆಯ್ತು. ಸಿಂಹ ಎಮ್ಮೆನ ತಿನ್ನಕ್ಕೆ ಆರಂಭಿಸ್ತು, ಇಲ್ಲವೇ ಆ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಡ್ತು. ಇಂಥ ಕತೆ ಇನ್ನೂ ಎಷ್ಟೋ ಕಡೆ ನಡೀತಾ ಇರಬೇಕು. ನಾವು ಅವನ್ನ ಕಾಣೋದು ಸುಲಭ ಅಲ್ಲ. ಕಾಡಿಗೆ ಸಿಂಹ, ಆನೆ, ಹುಲಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಇರುವೆ, ಜೇಡ, ಮುಳ್ಳುಗಿಡ ಕೂಡ. ನೀ ನನಗಿದ್ದರೆ ನಾ ನಿನಗೆ ಅಂತ ಇವೆಲ್ಲ ಒಂದ್ರ ಜೊತೆ ಇನ್ನೊಂದು ಬದುಕ್ತಾ ಇರ್ತವೆ ಅನ್ನೋ ಪಾಠನ ಇದರಿಂದ ನಾವು ಕಲಿಬಹುದು ಅಂತಾರೆ ಗೋಹಿನ್. ಎಂಥ ಕತೆ ಅಲ್ವಾ. ಪಾಪ ಸಿಂಹ, ಕಾಡಿನ ರಾಜ, ಯಾರೋ ತಂದು ಬಿಟ್ಟು ಇರುವೆಯಿಂದ ತನ್ನ ರಾಜ್ಯನೇ ಕಳೆದುಕೊಳ್ಬೇಕಾಯ್ತು. ಆದ್ರೂ ಇದು ನಿಜವಾದ ಕತೆ, ಇನ್ನೂ ನಡೀತಾನೆ ಇದೆ. ಮುಂದೇನಾಗುತ್ತೋ? ಕುಂಡೆತ್ತು ಇರುವೆಗಳೆಲ್ಲ ನಾಶ ಆಗಬಹುದಾ? ಆಗ ದಪ್ಪ ಮಂಡಿಗಳು ಸಾಯ್ತವಷ್ಟೇ. ಹಾಗಾದಾಗ ಸಿಳ್ಳೆ ಮರಗಳಿಗೆ ಏನಾಗಬಹುದು? ಅಥವಾ ಇವೆಲ್ಲವೂ ನಾವಿಷ್ಟು ನೀವಿಷ್ಟು ಅಂತ ಒಂದಕ್ಕೊಂದು ಹೊಂದಿಕೊಂಡು ಬದುಕಬಹುದಾ? ಆಗ ಈ ಕಾಂಡ ಹೇಗಿರಬಹುದು? ಇವೆಲ್ಲ ಮುಂದೆ ಯಾವತ್ತೂ ಒಂದ್ ದಿವಸ ತಿಳಿಯಬಹುದು. ಗುಹಿನೇ ಅದರ ಕತೆ ಹೇಳ್ತಾರೋ ಏನೋ, ಅಥವಾ ಬೇರೆ ವಿಜ್ಞಾನಿಗಳು ಹೇಳ್ತಾರೋ, ಕಾದು ನೋಡೋಣ ಅಲ್ವಾ? ವಾರದ ವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ, ಪರಮಾಣು ವಿಜ್ಞಾನಿ, ಭಾರತೀಯ ಪರಮಾಣು ಬಾಂಬು ಜನಕ ಹಾಗೂ ಕನ್ನಡಿಗ. ರಾಜಾ ರಾಮಣ್ಣ ತುಮಕೂರಿನ ಬಿ ರಾಮಣ್ಣ ಹಾಗೂ ಶ್ರೀಮತಿ ರುಕ್ಮಿಣಮ್ಮ ಎನ್ನುವ ದಂಪತಿಗಳ ಮಗನಾಗಿ 1925 ಇಸವಿ ಜನವರಿ 28 ಜನಿಸಿದರು. ಇವರ ಬಾಲ್ಯದ ಶಿಕ್ಷಣವೆಲ್ಲ ತುಮಕೂರಿಗೆ ಸಮೀಪದಲ್ಲಿದ್ದ ಬೆಂಗಳೂರಿನಲ್ಲಿಯೇ ನಡೆಯಿತು. ಬೆಂಗಳೂರಿನ ಬಿಷಪ್ ಕಾಟನ್ ಶಾಲೆಯಲ್ಲಿ ಹೈಸ್ಕೂಲ್ ವ್ಯಾಸಂಗ ಮುಗಿದ ಮೇಲೆ ಚೆನ್ನೈನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪದವಿ ಗಳಿಸಿದರು. ತದನಂತರ ಲಂಡನ್ನಿನ ಕಿಂಗ್ಸ್ ಕಾಲೇಜಿನಲ್ಲಿ ಪಿಎಚ್ಡಿ ಪದವಿಯನ್ನ ಮುಗಿಸಿದರು. ಇವರು ಪಿಎಚ್ಡಿ ಗಳಿಸುವ ಹೊತ್ತಿಗೆ ಭಾರತ ಸ್ವತಂತ್ರವಾಗಿತ್ತು. ಹಲವು ಹೊಸ ಸಂಸ್ಥೆಗಳು, ಸಂಶೋಧನಾಲಯಗಳು ಸ್ಥಾಪನೆಯಾಗಿದ್ದುವು. ಲಂಡನ್ನಿನಿಂದ ಮರಳಿದ ರಾಮಣ್ಣ ಮುಂಬೈಯ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಸೇರಿಕೊಂಡರು. ಅಲ್ಲಿ ಫಿಸಿಕ್ಸ್ ಸಂಶೋಧನೆ ಆರಂಭ ಮಾಡಿದರು. ತದನಂತರ 1954 ಪರಮಾಣು ಶಕ್ತಿ ಇಲಾಖೆಯು ಸ್ಥಾಪನೆ ಆದ ಮೇಲೆ ಪರಮಾಣು ಸಂಶೋಧನೆಗೆಂದು ಹೋಮಿ ಭಾಭಾ ಅವರು ಸ್ಥಾಪಿಸಿದ್ದ ಭಾಭಾ ಪರಮಾಣು ಸಂಶೋಧನಾ ಕೇಂದ್ರವನ್ನ ಸೇರಿದರು. ಭಾರತದ ಪರಮಾಣು ಸಂಶೋಧನಾ ಇತಿಹಾಸದ ಅಂಗವಾಗಿ ಬಿಟ್ಟರು. ಲಂಡನ್ನಿನ ಕಿಂಗ್ಸ್ ಕಾಲೇಜಿನಲ್ಲಿ ಪಿಎಚ್ಡಿಗೆ ಅಧ್ಯಯನ ಮಾಡುವಾಗ ರಾಜಾರಾಮಣ್ಣರು ಬೈಜಿಕ ವಿದಳನ ಎನ್ನುವ ವಿಷಯದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದರು. ಆಗ ವಿಕಿರಣಗಳನ್ನ ಅಳೆಯಬೇಕಾಗಿತ್ತು. ಅಂದಿನ ಕಾಲದಲ್ಲಿ ವಿಕಿರಣಗಳು ಹಾಗೂ ಮೂಲ ಕಣಗಳನ್ನು ಪತ್ತೆ ಮಾಡಲು ಕ್ಲೌಡ್ ಚೇಂಬರ್ ಎನ್ನುವ ಸಾಧನವನ್ನು ಬಳಸುತ್ತಿದ್ದರು. ಆದರೆ ತಮ್ಮ ಕೆಲಸಕ್ಕೆ ಅದು ಸಾಲದೆಂದು ತರ್ಕಿಸಿದ ರಾಮಣ್ಣ ಹೊಸದೊಂದು ಸಾಧನವನ್ನು ವಿನ್ಯಾಸ ಮಾಡಿದರು. ಈ ಸಾಧನ ಕೇವಲ ಮೂಲ ಕಣಗಳನ್ನು ಪತ್ತೆ ಮಾಡುತ್ತಿತ್ತಷ್ಟೇ ಅಲ್ಲದೆ ಅವುಗಳು ಹಾರಿದ ದಿಕ್ಕನ್ನು ಕೂಡ ಗುರುತಿಸುತ್ತಿತ್ತು. ಈ ಸಾಧನೆಯನ್ನ ಅವರು ಮುಂದೆ ಮುಂದುವರೆಸಲು ಅವಕಾಶ ದೊರಕಲಿಲ್ಲವಾದರೂ ಎಲ್ಲರ ಗಮನವನ್ನೂ ಅದು ಸೆಳೆದಿತ್ತು. ಆಗಷ್ಟೇ ಪರಮಾಣು ಸಂಶೋಧನೆಯಲ್ಲಿ ತೊಡಗಿದ್ದ ಹೋಮಿ ಬಾಬಾರ ಕಣ್ಣಿಗೂ ಬಿತ್ತು. ಹೀಗೆ ರಾಜಾರಾಮಣ್ಣ ಹೋಮಿ ಬಾಬಾರ ತಂಡವನ್ನ ಸೇರುವಂತಾಯಿತು. ಬಾಬಾ ಅಣುಶಕ್ತಿ ಕೇಂದ್ರದಲ್ಲಿ ರಾಜಾರಾಮಣ್ಣ ಮಾಡಿದ ಮೊದಲ ಕೆಲಸ ಎಂದರೆ ಭಾರತದ ಪ್ರಪ್ರಥಮ ಪರಮಾಣು ರಿಯಾಕ್ಟರ್ ಅನ್ನು ಸ್ಥಾಪಿಸಿದ್ದು. ಪರಮಾಣು ಶಕ್ತಿಯ ಸಂಶೋಧನೆಗೆ ಬೇಕಾದಂತಹ ವಿಕಿರಣಶಾಲಿ ವಸ್ತುಗಳನ್ನು ಉತ್ಪಾದಿಸುವ ಹಾಗೂ ಅವನ್ನು ಅಧ್ಯಯನ ಮಾಡುವ ವ್ಯವಸ್ಥೆ ಇದು. ಅಪ್ಸರಾ ಎಂಬ ಹೆಸರಿನ ಈ ರಿಯಾಕ್ಟರು ರಾಮಣ್ಣರಿಗೆ ಸಾಕಷ್ಟು ಯಶಸ್ಸನ್ನೂ ತಂದಿತು. ಬಾಬಾ ಅಣುಶಕ್ತಿ ಕೇಂದ್ರದಲ್ಲಿಯೇ ತಮ್ಮ ಸಂಶೋಧನೆ ನಡೆಸಿದ್ದ ರಾಜಾರಾಮಣ್ಣರಿಗೆ ವಿಧಿವಶಾತ್ ಹೊಸ ಜವಾಬ್ದಾರಿಗಳು ಎದುರಾದವು. ಅಣುಶಕ್ತಿ ಸಂಶೋಧನೆಯ ಮುಂದಾಳಾಗಿದ್ದ ಹೋಮಿ ಬಾಬಾ ಆಕಸ್ಮಿಕವಾಗಿ ವಿಮಾನ ಅಪಘಾತವೊಂದರಲ್ಲಿ ಮರಣಿಸಿದರು. ತೆರವಾದ ಅವರ ಜಾಗವನ್ನ ರಾಜಾರಾಮಣ್ಣ ತುಂಬಬೇಕಾಯಿತು. ಬಾಬಾರವರ ಅನಂತರ ಅಣುಶಕ್ತಿ ಸಂಶೋಧನೆಯ ನೇತಾರರಾಗಿದ್ದ ವಿಕ್ರಮ್ ಸಾರಾಭಾಯಿ ಅವರೂ ಕೂಡ ಅಕಾಲ ಮರಣಕ್ಕೆ ತುತ್ತಾದಾಗ ಬಾಬಾ ಅಣುಶಕ್ತಿ ಕೇಂದ್ರದ ನಿರ್ದೇಶಕರಾಗುವ ಹೊಣೆ ರಾಮಣ್ಣರ ಹೆಗಲೇರಿತ್ತು. ಇದಾದ 2 ಭಾರತ ಪ್ರಪ್ರಥಮ ಪರಮಾಣು ಬಾಂಬನ್ನು ಸಿಡಿಸಿದ್ದು ಕಾಕತಾಳೀಯ ಏನಲ್ಲ. ಮೊದಲಿನಿಂದಲೂ ಪರಮಾಣು ಬಾಂಬ್ಗಳಲ್ಲಿ ಹಾಗೂ ರಿಯಾಕ್ಟರುಗಳಲ್ಲಿ ಬಳಸುವಂತಹ ವಿದಳನ ಕ್ರಿಯೆಯಲ್ಲಿ ರಾಮಣ್ಣರಿಗೆ ಆಸಕ್ತಿ. ಅಮೆರಿಕ ಪರಮಾಣು ಬಾಂಬ್ ಸಿಡಿಸಿದಾಗ ಕೆಟ್ಟ ಶಕ್ತಿಗಳನ್ನು ದಮನ ಮಾಡಲು ಅಂತಹ ಬಾಂಬು ಅಗತ್ಯ ಎಂದು ರಾಜಾರಾಮಣ್ಣ ನಂಬಿದ್ದರು. ಹೀಗಾಗಿ 1974 ಮೊತ್ತ ಮೊದಲ ಬಾರಿಗೆ ಭಾರತ ಪರಮಾಣು ಬಾಂಬನ್ನು ತಯಾರಿಸಿ ಪರೀಕ್ಷಿಸಲು ಇವರೇ ನೇತೃತ್ವ ವಹಿಸಿದ್ದು ಅಚ್ಚರಿಯೇನಲ್ಲ. ಪ್ರಪಂಚದಲ್ಲಿ ಈ ಸಾಧನೆಗೈದ ಕೆಲವೇ ರಾಷ್ಟ್ರಗಳ ಸಾಲಿಗೆ ಹೀಗೆ ಭಾರತವನ್ನು ಕೂಡ ರಾಜಾರಾಮಣ್ಣ ಸೇರಿಸಿದ್ದರು. ರಾಜಾರಾಮಣ್ಣರ ಸಂಗೀತ ಆಸಕ್ತಿ ಜಗಜ್ಜಾಹೀರಾದ ವಿಷಯ. ಚಿಕ್ಕಂದಿನಿಂದಲೇ ಪಿಯಾನೋ ನುಡಿಸುವುದರಲ್ಲಿ ಅವರಿಗೆ ಅಪಾರ ಆಸಕ್ತಿ. ಪಿಯಾನೋ ಪಾಶ್ಚಾತ್ಯರ ವಾದ್ಯ. ಅದನ್ನು ಕಲಿಯುವುದು ಕಷ್ಟ, ಕಲಿಸುವವರು ಸುಲಭವಾಗಿ ದೊರಕದ ಸಮಯದಲ್ಲಿಯೂ ಪಿಯಾನೋ ವಾದಕರಾಗಿ ಅವರು ಪರಿಣತಿಯನ್ನು ಪಡೆದಿದ್ದು ವಿಶೇಷ. ಲಂಡನ್ನಿನ ವಾಸ ಇದಕ್ಕೆ ನೆರವಾಗಿತ್ತು ಅಂತಲೂ ಹೇಳಬಹುದು. ಭಾರತಕ್ಕೆ ಮರಳಿದಾಗ ಮೈಸೂರಿನ ರಾಜರ ಸಮ್ಮುಖದಲ್ಲಿ ಹಲವು ಬಾರಿ ಸಂಗೀತ ಕಚೇರಿಗಳನ್ನು ಕೂಡ ಇವರು ನಡೆಸಿದ್ದರು. ಬಾಬಾ ಅಣುಶಕ್ತಿ ಕೇಂದ್ರಕ್ಕೆ ಸೇರಿದ ಸಂದರ್ಭದಲ್ಲಿ ಪಿಯಾನೋ ಬಗ್ಗೆ ಇವರ ಆಸಕ್ತಿಯನ್ನು ಗಮನಿಸಿದ ಬಾಬಾ ರಾಮಣ್ಣರಿಗೆ ವಾಸಕ್ಕೊಂದು ಕೋಣೆ, ಪಿಯಾನೋಗೊಂದು ಕೋಣೆ ಕೊಟ್ಟು ಪ್ರೋತ್ಸಾಹಿಸಿದ್ದರಂತೆ. ವಿಜ್ಞಾನಿಯಾಗಿಯೂ ಸಂಗೀತಜ್ಞರಾಗಿಯೂ ಮೆರೆದವರು ಹಲವರಿದ್ದಾರೆ. ಆದರೆ ಅನ್ಯ ದೇಶದ ವಾದ್ಯವೊಂದರಲ್ಲಿ ಪರಿಣತಿ ಪಡೆದವರು ಬಹುಶಃ ರಾಜಾರಾಮಣ್ಣ ಒಬ್ಬರೇ. ಸರಳ ಜೀವಿ, ನಗುಮುಖದ ರಾಮಣ್ಣ ಎಲ್ಲರಿಗೂ ಪ್ರಿಯರಾದ ವಿಜ್ಞಾನಿ. ಬಹುಶಃ ವಿಜ್ಞಾನಿಯೊಬ್ಬರ ಹೆಸರಿನಲ್ಲಿ ಸಂಗೀತ ಕಾರ್ಯಕ್ರಮವೊಂದು ನಡೆಯುತ್ತದೆ ಎಂದರೆ ಅದು ರಾಮಣ್ಣನವರ ನೆನಪಿನಲ್ಲಿ ಮಾತ್ರ. ಇತ್ತೀಚೆಗೆ ರಾಮಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಹೀಗೊಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಯೋಜನೆಯಾಗಿತ್ತು. ಇಂತಹ ಕನ್ನಡಿಗ, ವಿಜ್ಞಾನಿ, ಕಲಾವಿದ ಹುಟ್ಟಿದ ದಿನ ಇಂದು ಜನವರಿ 28. ಇದು ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ಅಮೃತೇಶ್ವರಿ ಬಿ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ನೀವು ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 428ನೆಯ ಎಪಿಸೋಡ್ಗೆ ನಮ್ಮೆಲ್ಲರಿಗೂ ಸ್ವಾಗತ. ಸಸ್ಟೈನಬಲ್ ಅಗ್ರಿಕಲ್ಚರ್, ಸುಸ್ಥಿರ ಕೃಷಿ ವಿಧಾನ, ಪರಿಸರಿಕ ಅಂಶಗಳನ್ನು ಪರಿಗಣಿಸುವ, ಜನರ ಅಗತ್ಯಗಳನ್ನು ಪೂರೈಸುವ, ಸ್ವಾವಲಂಬನೆಯನ್ನು ಪ್ರಚೋದಿಸುವ, ಆರ್ಥಿಕವಾಗಿ ದಕ್ಷವಾದ, ಪಕ್ಷಪಾತವಿಲ್ಲದ, ದೀರ್ಘಾವಧಿಯಲ್ಲಿ ಪರಿಸರ ಸಮತೋಲವನ್ನು ಸಾಧಿಸುವ ಸಾಮರ್ಥ್ಯವಿರುವ ಕೃಷಿ. ಹಲವು ಕೃಷಿ ವ್ಯವಸ್ಥೆಗಳಲ್ಲಿ ಸುಸ್ಥಿರ ಕೃಷಿಯೂ ಒಂದು. ಸುಸ್ಥಿರ ಕೃಷಿಯನ್ನು ಕರಾರುವಾಕ್ಕಾಗಿ ವ್ಯಾಖ್ಯಾನಿಸುವುದು ಅಸಾಧ್ಯವೇ ಸರಿ. ಏಕೆಂದರೆ ಸುಸ್ಥಿರ ಕೃಷಿಯ ಮೌಲ್ಯಗಳು, ಉದ್ದೇಶಗಳು ಜನರಿಂದ ಜನರಿಗೆ ಬದಲಾಗುತ್ತಾ ಹೋಗುತ್ತವೆ. ಹೀಗಾಗಿ ಸುಸ್ಥಿರ ಕೃಷಿಯ ವ್ಯಾಖ್ಯಾನಗಳು 10 ಹಲವು. ಕೆಲವರಿಗೆ ನಿರಂತರ ಇಳುವರಿಯನ್ನು ಕೊಡುವ ಸಾಮರ್ಥ್ಯವುಳ್ಳ ಕೃಷಿ ವ್ಯವಸ್ಥೆ ಸುಸ್ಥಿರ ಕೃಷಿ. ಇನ್ನು ಕೆಲವರಿಗೆ ಕೆಲವೇ ಕ್ಷೋಭೆಗಳ ಅನಂತರವೂ ಮೂಲ ಸ್ಥಿತಿಗೆ ಮರಳುವ ಸಾಮರ್ಥ್ಯವುಳ್ಳ ಕೃಷಿ ವ್ಯವಸ್ಥೆಯೇ ಸುಸ್ಥಿರ ಕೃಷಿ. ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳುಗೆಡವದೆ ಸಂರಕ್ಷಿಸುವ ಕೃಷಿ ವ್ಯವಸ್ಥೆ ಕೆಲವರಿಗೆ ಸುಸ್ಥಿರ ಕೃಷಿ. ಇನ್ನು ಕೆಲವರಿಗೆ ಪರಿಸರಿಕ ಹಾಗೂ ಆರ್ಥಿಕ ಅಂಶಗಳೆರಡನ್ನೂ ಪರಿಗಣಿಸುವ ಕೃಷಿಯೇ ಸುಸ್ಥಿರ ಕೃಷಿ. ಸುಸ್ಥಿರ ಕೃಷಿಯಲ್ಲಿ ಬರುವ ಕೆಲವು ಮುಖ್ಯ ಪ್ರಶ್ನೆಗಳೆಂದರೆ ಯಾವುದನ್ನು ಸುಸ್ಥಿರಗೊಳಿಸಬೇಕು, ಎಷ್ಟು ಸಮಯ ಸುಸ್ಥಿರಗೊಳಿಸಬೇಕು, ಇದರಿಂದ ಯಾರಿಗೆ ಲಾಭವಾಗಬೇಕು, ಯಾರು ವ್ಯಯಿಸಬೇಕು ಇತ್ಯಾದಿಗಳು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವುದು ಅಸಾಧ್ಯದ ಮಾತು. ಸುಸ್ಥಿರ ಕೃಷಿ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥವನ್ನು ಕೊಡುತ್ತದೆ. ಕೆಲವೊಂದು ಪ್ರಮಿತಿ ಪ್ಯಾರಾಮೀಟರ್ಗಳನ್ನು ಆಯ್ಕೆ ಮಾಡಿದಾಗ ಆ ಪ್ರಮಿತಿಯ ಸುಸ್ಥಿರತೆಯ ಬಗ್ಗೆ ಹೇಳುವುದು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಮಣ್ಣಿನ ಸವಕಳಿಯನ್ನು ಪ್ರಚೋದಿಸುವ ವಿಧಾನಗಳು ಮಣ್ಣಿನ ಸಂರಕ್ಷಣೆಯ ವಿಧಾನಗಳಿಗೆ ಹೋಲಿಸಿದರೆ ಸುಸ್ಥಿರ ಮಾದರಿಯಲ್ಲ. ಅಂತೆಯೇ ಕೀಟಭಕ್ಷಕ ಪ್ರಾಣಿಗಳು ಆವಾಸಗಳನ್ನು ರಕ್ಷಿಸುವುದು ಸುಸ್ಥಿರ ವಿಧಾನ. ಇಲ್ಲಿ ಮಣ್ಣು ಹಾಗೂ ಆವಾಸಗಳು ಪ್ರಮಿತಿಗಳು ಸುಸ್ಥಿರ. ಒಂದು ಪ್ರದೇಶದ ಸ್ಥಿತಿಗತಿಗಳು ಬದಲಾದಂತೆ ಸುಸ್ಥಿರ ಕೃಷಿ ವಿಧಾನಗಳು ಬದಲಾಗುತ್ತವೆ. ಸುಸ್ಥಿರ ಕೃಷಿಯು ಬಹಳ ಸರಳ ಮಾದರಿಯಲ್ಲ. ಇದನ್ನು ಕಲಿಯುವಿಕೆಯ ಕ್ರಿಯೆ ಎನ್ನುವುದು ಹೆಚ್ಚು ಸೂಕ್ತ. ಕೆಲವರು ಸುಸ್ಥಿರ ಕೃಷಿಯನ್ನು ಸಾಂಪ್ರದಾಯಿಕ ಅಥವಾ ಪೂರ್ವಕಾಲದ ಕೃಷಿ ವಿಧಾನಗಳೆಂದು ಪರಿಗಣಿಸುತ್ತಾರೆ. ಆದರೆ ಸುಸ್ಥಿರ ಕೃಷಿಯು ಸಾಂಪ್ರದಾಯಿಕ ವಿಧಾನಗಳ ಜೊತೆಗೆ ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತದೆ. ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಸಂಕೀರ್ಣ ಬೆಳೆ ಆವರ್ತನಗಳು, ಆಧುನಿಕ ಪೀಡೆ ನಿಯಂತ್ರಣಗಳ ವಿಧಾನಗಳು, ಈ ಎಲ್ಲವನ್ನು ಸುಸ್ಥಿರ ಕೃಷಿಯಲ್ಲಿ ಕಾಣಬಹುದು. ಇನ್ನು ಕೆಲವರು ಸುಸ್ಥಿರ ಕೃಷಿಯು ಪ್ರಸ್ತುತ ಕೃಷಿ ವಿಧಾನಗಳಿಗೆ ಸಮವಲ್ಲ, ಇದರಲ್ಲಿ ಇಳುವರಿಯೂ ಕಡಿಮೆ ಎಂದು ಹೇಳುವುದೂ ಇದೆ. ಇದೊಂದು ತಪ್ಪು ಕಲ್ಪನೆ. ಆರ್ಥಿಕವಾಗಿ ಹಾಗೂ ಪರಿಸರಿಕ ದೃಷ್ಟಿಯಿಂದ ಪ್ರಸ್ತುತ ಆಧುನಿಕ ಕೃಷಿಗಿಂತ ಉತ್ತಮವಾಗಿರುವ ಸುಸ್ಥಿರ ಕೃಷಿ ವಿಧಾನಗಳಿಂದ ಬರುವ ನಿವ್ವಳ ಆದಾಯ ಆಧುನಿಕ ಕೃಷಿ ಆದಾಯವನ್ನು ಮೀರಬಹುದು. ಬೆಳೆ ಬೆಳೆಸಲು ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಇವುಗಳನ್ನು ಬಾಹ್ಯ ಸಂಪನ್ಮೂಲಗಳು ಮತ್ತು ಆಂತರಿಕ ಎಂದು ವಿಂಗಡಿಸಬಹುದು. ಬಾಹ್ಯ ಸಂಪನ್ಮೂಲಗಳಿಗೆ ಉದಾಹರಣೆಗಳು ಎಂದರೆ ಇಳುವರಿಯನ್ನು ಹೆಚ್ಚು ಮಾಡಲು ಬಳಸುವ ರಸಗೊಬ್ಬರ, ನೀರಾವರಿಗೆ ಬಳಸುವ ವಿದ್ಯುತ್. ಆಂತರಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳೆಂದರೆ ಕೊಟ್ಟಿಗೆ ಗೊಬ್ಬರ. ಸುಸ್ಥಿರ ಕೃಷಿಯಲ್ಲಿ ಬಾಹ್ಯ ಸಂಪನ್ಮೂಲಗಳ ಬಳಕೆ ಕಡಿಮೆ, ಹೀಗಾಗಿ ಒಟ್ಟು ಇಳುವರಿ ಕಡಿಮೆಯಾದರೂ ನಿವ್ವಳ ಆದಾಯ ಹೆಚ್ಚಾಗಿಯೇ ಇರುತ್ತದೆ. ಕಳೆದ 50 ವರ್ಷಗಳಿಂದ ಕೃಷಿ ಅಭಿವೃದ್ಧಿ ನೀತಿಗಳು ಬಾಹ್ಯ ಸಂಪನ್ಮೂಲಗಳನ್ನು ಹೆಚ್ಚು ಬಳಸಿ ಇಳುವರಿಯನ್ನು ಅಧಿಕಗೊಳಿಸುವುದನ್ನು ಪ್ರೋತ್ಸಾಹಿಸುತ್ತಿದ್ದವು. ಇದರಿಂದ ಪ್ರಪಂಚದಾದ್ಯಂತ ಕೀಟನಾಶಕಗಳು, ಪೆಸ್ಟಿಸೈಡ್ಸ್, ರಸಗೊಬ್ಬರಗಳು, ಯಂತ್ರಗಳು ಇತ್ಯಾದಿಗಳ ಬಳಕೆ ಹೆಚ್ಚಾಯಿತು. ಹೀಗಾಗಿ ಇಂದು ಆಂತರಿಕ ಸಂಪನ್ಮೂಲಗಳು ವ್ಯರ್ಥ ಪದಾರ್ಥಗಳೆಂದು ಪರಿಗಣಿತವಾಗಿವೆ. ಕಳೆದ 5 ವರ್ಷಗಳಿಂದ ಬಾಹ್ಯ ಸಂಪನ್ಮೂಲಗಳ ಮಿತಿ ಮೀರಿದ ಬಳಕೆಯಿಂದ ಅನೇಕ ಪರಿಸರಿಕ ಸಮಸ್ಯೆಗಳು ತಲೆದೋರಿವೆ. ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳು, ಪೆಸ್ಟಿಸೈಡ್ ಬಳಕೆಯಿಂದ ವಾಯು, ಜಲ, ಭೂ ಮಾಲಿನ್ಯ ಹೆಚ್ಚಾಗುತ್ತಿವೆ. ಇದರೊಂದಿಗೆ ಮಣ್ಣಿನ ರಚನೆಯೂ ಹಾಳಾಗಿ ಅದರ ಉತ್ಪಾದನಾ ಸಾಮರ್ಥ್ಯ ಕುಗ್ಗುತ್ತಿದೆ. ಇವೆಲ್ಲ ಕಾರಣಗಳಿಂದ ಕೃಷಿ ಉತ್ಪನ್ನಗಳ ಇಳುವರಿಯು ತಗ್ಗುತ್ತಿದೆ. ಆಧುನಿಕ ಕೃಷಿ ಆರ್ಥಿಕವಾಗಿ ರೈತರಿಗೆ ಇಂದು ಲಾಭದಾಯಕ ಉದ್ಯಮವಾಗಿಲ್ಲ. ಈ ಸಂದರ್ಭದಲ್ಲಿ ಸುಸ್ಥಿರ ಕೃಷಿಯ ಮೂಲ ಗುರಿಯು ಆಂತರಿಕ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚಿಸುವುದೇ ಆಗಿದೆ. ಬಾಹ್ಯ ಸಂಪನ್ಮೂಲಗಳನ್ನು ಕಡಿಮೆ ಮಾಡಿ ಆಂತರಿಕ ಸಂಪನ್ಮೂಲಗಳ ಉತ್ಪಾದನೆಯನ್ನು ಹೆಚ್ಚು ಮಾಡುವುದರಿಂದ ಆಂತರಿಕ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚಿಸಬಹುದು. ಸುಸ್ಥಿರ ಕೃಷಿಯ ಉದ್ದೇಶಗಳು ಹೀಗಿವೆ. 1. ಪೋಷಕಾಂಶಗಳ ಆವರ್ತ, ಸಾರಜನಕ ಸ್ಥಿರೀಕರಣ, ಪೀಡೆ ಹಾಗೂ ಪೀಡೆ ಭಕ್ಷಕಗಳ ಸಂಬಂಧಗಳು ಮುಂತಾದ ನೈಸರ್ಗಿಕ ಕ್ರಿಯೆಗಳನ್ನು ಕೃಷಿ ವ್ಯವಸ್ಥೆಗೆ ಸೂಕ್ತವಾಗಿ ಅಳವಡಿಸಿಕೊಳ್ಳುವುದು. 2. ಪರಿಸರ ಹಾಗೂ ಕೃಷಿಕರ ಆರೋಗ್ಯವನ್ನು ಹಾಳು ಮಾಡುವ ನವೀಕರಿಸಲಾಗದ ಬಾಹ್ಯ ಸಂಪನ್ಮೂಲಗಳನ್ನು ಕಡಿಮೆ ಮಾಡುವುದು. 3. ಪಕ್ಷಪಾತವಿಲ್ಲದಂತೆ ಎಲ್ಲ ರೈತರಿಗೂ ಸಂಪನ್ಮೂಲಗಳಿಗೆ, ಅವಕಾಶಗಳಿಗೆ ಸಮಾನ ಪ್ರವೇಶಾಧಿಕಾರ ನೀಡುವುದು. 4. ಯಾವುದೇ ಸಸ್ಯ ಹಾಗೂ ಪ್ರಾಣಿಯ ಜೈವಿಕ ಹಾಗೂ ಅನುವಂಶಿಕ ಸಾಮರ್ಥ್ಯದ ಸಂಪೂರ್ಣ ಬಳಕೆ ಮಾಡುವುದು. 5. ಜನಸಾಮಾನ್ಯರ ಜ್ಞಾನವನ್ನು, ಸ್ಥಳೀಯ ವಿಧಾನಗಳನ್ನು ಹೆಚ್ಚು ಬಳಸುವುದು. ರೈತರು ವಿಸ್ತೃತವಾಗಿ ಬಳಸುವ ಆದರೆ ವೈಜ್ಞಾನಿಕ ವಿವರಣೆ ಸಂಪೂರ್ಣವಾಗಿ ನೀಡಲು ಸಾಧ್ಯವಾಗದ ಕೆಲವು ಸಾಂಪ್ರದಾಯಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು. 6. ರೈತರ ಹಾಗೂ ಇತರ ಸ್ಥಳೀಯ ಜನರ ಸ್ವಾವಲಂಬನೆಯನ್ನು ಹೆಚ್ಚಿಸುವುದು. 7. ಬೆಳೆಗಳ ಮತ್ತು ಪಾರಿಸರಿಕ ಅಂಶಗಳಾದ ವಾಯುಗುಣ, ಭೂದೃಶ್ಯ ಮುಂತಾದವುಗಳ ನಡುವಣ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಇಳುವರಿಯನ್ನು ದೀರ್ಘಕಾಲದವರೆಗೂ ನಿರಂತರವಾಗಿ ಕಾಯ್ದುಕೊಳ್ಳುವುದು. 8. ಸಮಗ್ರ ಕೃಷಿ ಭೂಮಿ ನಿರ್ವಹಣೆ, ನೀರು, ಮಣ್ಣು, ಶಕ್ತಿ ಹಾಗೂ ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ ಇತ್ಯಾದಿಗಳ ಮೂಲಕ ದಕ್ಷ ಹಾಗೂ ಲಾಭದಾಯಕ ಇಳುವರಿಯನ್ನು ಸಾಧಿಸುವುದು. ಸುಸ್ಥಿರ ಕೃಷಿಯಲ್ಲಿ ಸಮಗ್ರತೆ ಇದೆ. ಇಲ್ಲಿ ಪೀಡೆ, ಪೋಷಕಾಂಶ, ಮಣ್ಣು, ನೀರು, ಶ್ರಮ ಇತ್ಯಾದಿಗಳ ನಿರ್ವಹಣೆಯನ್ನು ಸಮಗ್ರ ದೃಷ್ಟಿಕೋನದಿಂದ ನೋಡಲಾಗುತ್ತದೆ. ಸಂಪನ್ಮೂಲಗಳ ದಕ್ಷ ಬಳಕೆಯೂ ಆಗುತ್ತದೆ. ಸುಸ್ಥಿರ ಕೃಷಿಯು ಜೀವ ವೈವಿಧ್ಯವನ್ನು ಹೆಚ್ಚಿಸಿ ಇತರ ಉತ್ಪಾದನಾ ವ್ಯವಸ್ಥೆಗಳಲ್ಲಿ ಉಪ ಉತ್ಪಾದನೆಗಳ ಬಳಕೆಯನ್ನು ಪ್ರಚೋದಿಸುತ್ತದೆ. ಈ ಕೃಷಿಯಲ್ಲಿ ಬಾಹ್ಯಕ್ರಿಯೆಗಳು ಹಾಗೂ ಸಂಪನ್ಮೂಲಗಳಿಗೆ ಬದಲಾಗಿ ನೈಸರ್ಗಿಕ ಕ್ರಿಯೆಗಳ ಹಾಗೂ ಆಂತರಿಕ ಸಂಪನ್ಮೂಲಗಳ ಬಳಕೆಯೇ ಹೆಚ್ಚಾಗಿರುವುದರಿಂದ ಇದು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ. ಹೆಚ್ಚಿನ ಆಂತರಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾಗಿದೆ, ಇವುಗಳ ಬೆಲೆಯೂ ಕಡಿಮೆ. ಸುಸ್ಥಿರ ಕೃಷಿಯಲ್ಲಿ ಆಚರಿಸುವ ಸಮಗ್ರ ಕೀಟ ಹತೋಟಿಯ ಜೈವಿಕ ನಿಯಂತ್ರಣ ತತ್ವಗಳನ್ನು ಆಧರಿಸಿದೆ. ಅಂತೆಯೇ ಕಳೆ ನಿಯಂತ್ರಣವು ಬೆಳೆಗಳ ಆವರ್ತನೆಯನ್ನು ಅವಲಂಬಿಸಿದೆ. ಹೀಗಾಗಿ ಇಲ್ಲಿ ರಾಸಾಯನಿಕ ಬಳಕೆ ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಜೈವಿಕ ಗೊಬ್ಬರ, ಸಾರಜನಕವನ್ನು ಸ್ಥಿರೀಕರಿಸುವ ಲಗೂಮ್ ಬೆಳೆಗಳು ಆಯ್ಕೆ, ಲೆಗ್ಯೂಮ್ ಬೆಳೆಗಳ ಆಯ್ಕೆ, ಸಾರಜನಕವನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳನ್ನು ಹಾಗೂ ನೀಲಿ ಹಸಿರು ಪಾಚಿಗಳನ್ನು ಮಣ್ಣಿಗೆ ಬೆರೆಸುವುದು ಇತ್ಯಾದಿ ವಿಧಾನಗಳಿಂದ ರಸಗೊಬ್ಬರಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು, ಇಲ್ಲವೇ ಕಡಿಮೆ ಮಾಡಬಹುದು. ದೀರ್ಘಕಾಲದಲ್ಲಿ ಸುಸ್ಥಿರ ಕೃಷಿಯು ಪ್ರಸ್ತುತ ಕೃಷಿ ವಿಧಾನಗಳಿಗಿಂತ ಆರ್ಥಿಕವಾಗಿ ಹೆಚ್ಚು ಲಾಭದಾಯಕವಾಗಬಹುದು, ಜೊತೆಗೆ ಪರಿಸರ ಸಂರಕ್ಷಣೆಯೂ ಸಾಧ್ಯ. ಹಸಿರು ಕ್ರಾಂತಿಯ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡದೆ ಎಂಬುದೇನೋ ನಿಜ, ಆದರೆ ಯಾರು ಹೇಗೆ ಎಲ್ಲಿ ಉತ್ಪಾದಿಸುತ್ತಾರೆ ಎಂಬ ಪ್ರಶ್ನೆಯೇ ಮುಖ್ಯ ಎಂದು ಇಂದಿನ ಕೃಷಿ ತಜ್ಞರು ಹಾಗೂ ಕೃಷಿ ನೀತಿಗಳನ್ನು ರೂಪಿಸುವವರು ಅಭಿಪ್ರಾಯ. ಕೆಲವು ಶ್ರೀಮಂತ ರೈತರು ಪರಿಸರ ನಾಶಕ್ಕೆ ಕಾರಣವಾಗುವ ವಿಧಾನಗಳನ್ನು ಅನುಸರಿಸಿ ತಯಾರಿಸಿದ ದುಬಾರಿ ಆಹಾರವನ್ನು ಬಡವರು ಕೊಳ್ಳಲಿಕ್ಕಾಗದಿದ್ದರೆ ಅದು ಆಹಾರ ಪರಿಸ್ಥಿತಿಯ ಸುಧಾರಣೆಯಾಗಲಾರದು. ಮಾನವರು ಹಾಗೂ ನಿಸರ್ಗದ ನಡುವಣ ಸಂಬಂಧವು ಸಹ ಬಾಳ್ವೆಯಂತಿರಬೇಕು. ಮಾನವರು ನಿಸರ್ಗದಿಂದ ಹಾಗೂ ನಿಸರ್ಗವು ಮಾನವರಿಂದ ಲಾಭ ಗಳಿಸಬೇಕು ಎಂಬ ಪರಿಕಲ್ಪನೆಯನ್ನು ಸುಸ್ಥಿರ ಇಳುವರಿಯು ಪ್ರಸ್ತುತಪಡಿಸುತ್ತದೆ. ಇದು ಮಾನವರು ಹಾಗೂ ನಿಸರ್ಗದ ನಡುವೆ ಹಿಂದಿರುವ ಮಾನವ ಪ್ರಬಲತೆಯನ್ನು ಸಮ್ಮತಿಸುವುದಿಲ್ಲ. ಸುಸ್ಥಿರ ಕೃಷಿಯು ಬಡವ ಬಲ್ಲಿದರ ನಡುವಣ, ಸ್ತ್ರೀ ಪುರುಷರ ನಡುವಣ, ಪೀಳಿಗೆಗಳ ನಡುವೆ ಇಂಟರ್ಜನರೇಷನ್ ಇರುವ ಪಕ್ಷಪಾತವನ್ನು ತೊಡೆಯಲು ಯತ್ನಿಸುತ್ತದೆ. ಇಂದು ಭಾರತದಲ್ಲಿ ಸುಸ್ಥಿರ ಕೃಷಿಯ ವಿಧಾನಗಳ ಕುರಿತು ಅನೇಕ ಅಧ್ಯಯನಗಳು ನಡೆಯುತ್ತಿವೆ. ಪ್ರಗತಿಶೀಲ ಕೃಷಿಕರು ಇಂದು ಹಲವಾರು ಸುಸ್ಥಿರ ಕೃಷಿ ಯೋಜನೆಗಳಲ್ಲಿ ನಿರತರಾಗಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಕೃಷಿ ಸಂಸ್ಥೆಗಳು, ಇತರ ಸಂಶೋಧನಾ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು ಹಲವು ಪ್ರಯೋಗಗಳನ್ನು ನಡೆಸಿ ಸುಸ್ಥಿರ ಕೃಷಿ ಯೋಜನೆಗಳನ್ನು ತಯಾರಿಸುವಲ್ಲಿ ಕಾರ್ಯನಿರತವಾಗಿವೆ. ಇಲ್ಲಿಗೆ 428ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 14ನೆಯ ಪದ್ಯ. ಆ ಪದ್ಯ ಹೀಗಿದೆ. ಕವಿವಮದಾಳಿಯಿಂ ಮಸುಳನಾಗಿ ಪಯೋಜರ ಜಂಗಳುಳ್ ಕವಿಲ್ಗಳೂ ಆಗಿ ಬಂದ ಮಲಯಾನಿಲನೂದೆ ತೆರಳುವ ಚೂತ ಪಲ್ಲವದ ತೆರಳಿಕೆ ತದ್ವನ ವಿಳಾಸಿನಿಯುಟ್ಟದುಕೂಲದೊಂದು ಪಲ್ಲವದ ತೆರಳಿಕೆಯಂತೆಸೆಯೇ ಕಣ್ಗೆಸದಿರ್ದುವು ನಂದನಾಳಿಗಳ್. ಇದನ್ನು ಹೀಗೆ ಬಿಡಿಸಿ ಓದಬಹುದು. ಕವಿವ ಮದಾಳಿಯಂ ಮಸುಳಂ ಆಗಿ ಪಯೋಜರಜಂಗಳುಳ್ ಕವಿಲ್ ಕವಿಲನು ಆಗಿ ಬಂದ ಮಲಯಾಲಿಲ ಊದೆ ತೆರಳುವ ಚೂತ ಪಲ್ಲವದ ತೆರಳಿಕೆ ತದ್ವನ ವಿಳಾಸಿನಿಯು ಉಟ್ಟ ದುಕುಲದ ಒಂದು ಪಲ್ಲವದ ತೆರಳಿಕೆಯಂತೆ ಎಸೆಯೇ ಕಣ್ಗೆಸೆದಿರ್ದುವು ನಂದನಾಳಿಗಳು. ಇದರ ವ್ಯಾಖ್ಯಾನವನ್ನು ನಾನು ಈಗ ಮಾಡ್ತೇನೆ. ಅಲ್ಲಿಯ ತೋಟಗಳು, ನಂದನಾಳಿಗಳು, ಉದ್ಯಾನದ ಸಾಲುಗಳು ಹೇಗೆ ಕಂಡವು? ಕವಿವ ಮದಾಳಿಯಂ ಮಸುಳನಾಗಿ ಆ ಉದ್ಯಾನಗಳಿಗೆ ತುಂಬಿಗಳು ಬಹಳಷ್ಟು ಮುತ್ತಿಕೊಂಡಿದ್ದವು. ಹಾಗಂದಾಗಿ ಅದು ಮಸುಕಾಗಿ ಕಾಣುತ್ತಿತ್ತು. ಕವಿವ ಮದಾಳಿಯು ಮಸುಳನಾಗಿ, ಆಮೇಲೆ ಪಯೋಜ ರಜಂಗಳುಳ್ ಕವಿಲ್ ಕವಿಲನೂ ಆಗಿ, ಇನ್ನು ತಾವರೆಯ ಪರಾಗದ ಕಾರಣಕ್ಕಾಗಿ ಅದು ಮಾಸುಗೆಂಪು ಬಣ್ಣದಿಂದ ಕಾಣ್ತಿತ್ತು. ಆಮೇಲೆ ಬಂದ ಮಲಯಾಲಿನ ಮಲಯಾನಿಲ ಊದೆ, ಇನ್ನು ಬಹಳ ತಂಪಿನಿಂದ ಕೂಡಿದಂತಹ ಗಾಳಿ, ಮಲಯಾನಿಲ ಗಾಳಿ ಬೀಸಲು ತೆರಳುವ ಚೂತ ಪಲ್ಲವದ ತೆರಳಕ್ಕೆ, ಆಗ ಚೂತ ಅಂದರೆ ಮಾವಿನ ಮರ, ಮಾವಿನ ಮರದ ಪಲ್ಲವ ಚಿಗುರು, ಅದರ ಅಲ್ಗಾಟಿಕೆ ಹೇಗಿತ್ತು ಅಂದರೆ ತದ್ವನ ವಿಳಾಸಿನಿಯುಟ್ಟ ದುಗುಲದೊಂದು ಪಲ್ಲವದ ತೆರಳಕ್ಕೆ, ಆ ವನದೇವತೆಯು ಹುಟ್ಟ ರೇಷ್ಮೆಯ ಬಟ್ಟೆಯ ರೇಷ್ಮೆಯ ಸೀರೆಯ ಸೆರಗಿನ ಅಲುಗಾಟದ ಹಾಗೆ. ಪಲ್ಲವ ಅಂದರೆ ಸೀರೆಯ ಸೆರಗು ಎನ್ನುವಂಥ ಒಂದು ಅರ್ಥವೂ ಇದೆ. ದುಗುಲದೊಂದು ಪಲ್ಲವದ ತೆರಳಿಕೆಯಂತೆ, ಸೀರೆಯ ಸೆರಗಿನ ಅಲುಗಾಟದಂತೆ ಕಣ್ಗೆಸದಿರುದ್ದವು ನಂದನಾವಳಿಗಳು. ಹೀಗೆ ಈ ನಂದನ ವನಗಳು, ನಂದನ ವನಗಳ ಸಾಲು ಈ ವಸಂತ ಮಾಸದಲ್ಲಿ ಹೇಗೆ ಶೋಭಿಸುತ್ತೆ ಎನ್ನುವುದನ್ನು ಪಂಪ ವರ್ಣಿಸ್ತಾ ಸಾಕ್ತಾನೆ. ಒಂದು ಕಡೆಯಿಂದ ಆ ನಂದನ ವನಗಳ ಸಾಲುಗಳಿಗೆಲ್ಲ ಮದಿಸಿದ ತುಂಬಿಗಳು ಮುತ್ತಿ ಇದ್ದ ಕಾರಣಕ್ಕಾಗಿ ಅದು ಇಡೀ ಉದ್ಯಾನವನವೇ ಮಸುಕಾಗಿ ಕಾಣುತ್ತಾ ಇತ್ತು. ಆಮೇಲೆ ತಾವರೆಯ ಪರಾಗಗಳಿಂದ ತುಂಬಿ ಅದು ಮಾಸುಗೆಂಪು ಬಣ್ಣಕ್ಕೆ ಇಡೀ ನಂದನವನ ತಿರುಗಿತ್ತು. ಆಮೇಲೆ ತಂಪಾದ ಗಾಳಿ ಬೀಸಲು ಮಾವಿನ ಮರದ ಚಿಗುರು ಅಲುಗಾಡುತ್ತಿತ್ತು. ಆ ಅಲುಗಾಟ ವನದೇವತೆ ಹುಟ್ಟ ರೇಷ್ಮೆಯ ಸೆರಗಿನ ಅಲುಗಾಟವೋ ಎನ್ನುವ ಹಾಗೆ ಕಾಣುತ್ತಿತ್ತು. ಹೀಗೆ ಪಂಪ ಇಡೀ ವನವನ್ನು, ನಂದನವನವನ್ನು ವರ್ಣಿಸ್ತಾನೆ. ಇಲ್ಲಿಯೂ ಕೂಡ ಅಷ್ಟೇ, ಕವಿವ ಮದಾಳಿ ಮಸುಳನಾಗಿ ಪಯೋಜರಜಂಗಳುಳ್ ಕವಿಲ್ಗಳು ಆಗಿ ಬಂದ ಮಲಯಾಳಿನ ಊದೆ ತೆರಳುವ ಚೂತ ಪಲ್ಲವದ ತೆರಳಿಕೆ ತದ್ವನ ವಿಳಾಸಿಯುಟ್ಟ ದುಕುಲದೊಂದು ಪಲ್ಲವದ ತೆರಳಿಕೆಯಂತೆ ಕಣ್ಗೆಸದಿರ್ತವು. ಕ್ರಿಯಾಪದ ಇಲ್ಲದೆ, ಕ್ರಿಯಾಪದ ಇದ್ದರೂ ಕೂಡ ಅದು ಕ್ರಿಯಾಪದ ಕಣ್ಗೆಸದಿರ್ದವು ಎನ್ನುವಲ್ಲಿ ಎಸೆ ಎನ್ನುವಂಥ ಒಂದು ಕ್ರಿಯಾಪದ ಕಾಣ್ತಿದೆ. ಆದರೆ ಅದು ಕಣ್ಗೆಸದಿರ್ದುವು ಎನ್ನುವ ರೀತಿಯಲ್ಲಿ ಕೃದಂತ ರೀತಿಯ ನಾಮವಾಗಿ ಅದನ್ನು ಪ್ರಯೋಗ ಮಾಡಿ ಅದು ನಾಮಪದ ಹೌದು ಅಲ್ವೋ ಎನ್ನುವ ರೀತಿಯಲ್ಲಿ ಪಂಪ ಅದರ ತೀಕ್ಷ್ಣತೆಯನ್ನು ಕಡಿಮೆ ಮಾಡಿ ಒಂದು ಅರ್ಥದಲ್ಲಿ ಕ್ರಿಯಾಪದವೇ ಇಲ್ಲ ಎನ್ನುವ ಹಾಗೆ ಆ ಕ್ರಿಯಾಪದವನ್ನು ನಿಷ್ಕ್ರಿಯಗೊಳಿಸ್ತಾ ಎಲ್ಲ ಕಡೆಯೂ ಕೂಡ ನಾಮಪದವನ್ನು ಮತ್ತೆ ಮತ್ತೆ ಒಂದರ ನಂತರ ಒಂದು ಪ್ರಯೋಗ ಮಾಡುತ್ತಾ ಈ ಸಾಮಾನ್ಯ ಭಾಷೆಗೆ ಒಂದು ಕಾವ್ಯಲೇಪನವನ್ನು ಕೊಡ್ತಾ ಹೋಗುವುದನ್ನು ಗಮನಿಸ್ಬೋದು. ಮತ್ತು ಆವಾಗಲೇ ಹೇಳಿದಾಗೆ ಕ್ರಿಯಾಪದ ನಿಷ್ಕ್ರಿಯ ಆಗಿದೆ, ಬಂದರೂ ಕೂಡ ಕಾವ್ಯದ ಸಾಲಿನ ಎಲ್ಲೋ ಒಂದು ಕಡೆ ನಡುವೆ ಕಾಣಿಸ್ಕೊಳ್ತದೆ. ಹಾಗಾಗಿ ಪಂಪನ ಕಾವ್ಯ ಭಾಷೆ ಕ್ರಿಯಾಪದವನ್ನು ಪ್ರಯೋಗ ಮಾಡದೆಯೇ ಬಹುಮಟ್ಟಿಗೆ ಕಾವ್ಯವನ್ನು ಹೇಳುವ ಒಂದು ಕ್ರಮದ ಕಡೆಗೆ ಸಾಗುತ್ತಾ ಇದೆ ಅಂತ ನಾವು ಗಮನಿಸಬಹುದು.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಇಲ್ಲಿವರೆಗೆ ನಾವು ಬೇಕಾದಷ್ಟು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಹೇಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನೆಲ್ಲ ಕಲ್ತ್ವಿ. ಇನ್ನೂ ಕಲಿಯೋದಕ್ಕೆ ಬೇಕಾದಷ್ಟಿದೆ. ನಾವು ಈ ಇಂಗ್ಲೀಷ್ ಭಾಷೆಯ ಎಲ್ಲ ಶಬ್ದ ವಿಷಯಗಳನ್ನೆಲ್ಲ ಪರಿಚಯ ಮಾಡಿಕೊಳ್ಳಬೇಕು. ಇನ್ನು ನಾವು ರೋಮನ್ ಲಿಪಿಯ ಲಕ್ಷಣ ಅಕ್ಷರ ವಿನ್ಯಾಸ, ಅಕ್ಷರ ಬರೆಯೋದು, ಇಂಗ್ಲಿಷ್ ಸ್ವರ ವ್ಯಂಜನಗಳ ವಿಶಿಷ್ಟ ಉಚ್ಚಾರಣೆ, ಉಚ್ಚರಿಸೋದಕ್ಕೆ ಆಗದೆ ಇರೋಂಥ ಅಕ್ಷರ ಅಂದರೆ ಸೈಲೆಂಟ್ ಲೆಟರ್ಸು, ಇಂಥ ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಇದೇನು ಇಂಗ್ಲಿಷ್ ಅಂದ್ಕೊಂಡು ರೋಮನ್ ಲಿಪಿ ಅಂತಿದ್ದಾರೆ ಅಂತ ಅನಿಸಿರಬಹುದು ನಿಮಗೆ. ಕನ್ನಡ ಅಕ್ಷರ ಮಾಲೆಯ ಹಾಗೆ ಇಂಗ್ಲಿಷ್ಗೆ ಕೂಡ ರೋಮನ್ ಲಿಪಿ ಇದೆ. ಇಂಗ್ಲಿಷಲ್ಲಿ ಎ ಇಂದ ಝಡ್ ವರೆಗೆ 26 ವರ್ಣ ಇದೆ. ಕನ್ನಡದಲ್ಲಿ ಅ ಇಂದ ಕ್ಷ ವರೆಗೆ 56 ಇದೆ. ಇಂಗ್ಲಿಷ್ ಅಕ್ಷರ ಮಾಲೆಯಲ್ಲಿ ಎರಡು ಬಗೆಯ ಅಕ್ಷರ ಇದೆ, ಒಂದು ಕ್ಯಾಪಿಟಲ್ ಲೆಟರ್, ಇನ್ನೊಂದು ಸ್ಮಾಲ್ ಲೆಟರ್. ಆದರೆ ಈ ಪುಸ್ತಕದ ಮುದ್ರಣಗಳಲ್ಲೇ ಒಂದು ಬೇರೆ ರೀತಿಯ ಇಂಗ್ಲಿಷ್ ನಾವು ನೋಡ್ತೀವಿ, ಅದನ್ನು ಬರೆಯುವಾಗಲೇ ಬೇರೆ ರೀತಿಯಲ್ಲಿ ಬರೀತೀವಿ. ಅಂದರೆ ಮುದ್ರಣದಲ್ಲಿ ದೊಡ್ಡ ಅಕ್ಷರ ಬೇರೆ, ಮುದ್ರಣದಲ್ಲಿ ಚಿಕ್ಕ ಅಕ್ಷರ ಬೇರೆ. ಅದೇ ರೀತಿ ಬರಹದಲ್ಲಿ ದೊಡ್ಡ ಅಕ್ಷರ ಬೇರೆ, ಬರಹದಲ್ಲಿ ಚಿಕ್ಕ ಅಕ್ಷರ ಬೇರೆ. ಒಟ್ಟು 4 ರೀತಿಯ ನಾವು ಬರವಣಿಗೆನ ನೋಡಬಹುದು ಇಂಗ್ಲಿಷ್ನಲ್ಲಿ. ಇನ್ನು ಸಣ್ಣ ಅಕ್ಷರಗಳನ್ನು ನಾವು ನೋಡಬೇಕು ಅಂತಂದರೆ 4 ಲೈನಲ್ಲಿ ಈ ಅಕ್ಷರಗಳನ್ನು ಬರೆಯಲಾಗುತ್ತೆ. ನಮ್ದೆಲ್ಲ ಹ್ಯಾಂಡ್ ರೈಟಿಂಗೇ ಚೆನ್ನಾಗಿಲ್ಲ ಅನ್ನೋಂಥವ್ರು ಈ ಥರ 4 ಲೈನಲ್ಲಿ ಬರೆದು ನಾವು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬಹುದು. ಮಧ್ಯದ 2 ಲೈನಲ್ಲಿ ಯಾವ ಅಕ್ಷರ ಬರೀತಾರೆ ಅಂತ ನೋಡೋದಾದರೆ ಎ ಸಿ ಐ ಎಂ ಎನ್ ಓ ಆರ್ ಎಸ್ ಯು ವಿ ಡಬ್ಲ್ಯೂ ಎಕ್ಸ್ ಝಡ್, ಇವಿಷ್ಟು 14 ಅಕ್ಷರ ಬರುತ್ತೆ. ಇದನ್ನು 4 ಲೈನಿನ ಒಂದು ಕಾಪಿ ಪುಸ್ತಕ ತಗೊಂಡ್ರೆ ಮಧ್ಯದ 2 ಲೈನಲ್ಲಿ ಬರೆಯುವಂಥದ್ದು. ಅದೇ ಮೇಲಿಂದ 1, 2, 3 ಆ 3 ಲೈನಲ್ಲಿ ಬರೆಯೋ ಅಕ್ಷರಗಳು ಯಾವೆಲ್ಲ ಅಂದರೆ ಬಿ ಡಿ ಎಚ್ ಕೆ ಎಲ್ ಟಿ, ಈ 6 ಅಕ್ಷರನ 3 ಲೈನಲ್ಲಿ ಬರೀತಾರೆ. ಇನ್ನು 4 ಲೈನಲ್ಲಿ ಬರೆಯುವಂಥ ಅಕ್ಷರಗಳು ಅಂದರೆ ಎಫ್, ಅದು ಒಂದೇ ಅಕ್ಷರ. ಇನ್ನು ಕೆಳಗಿನ 3 ಲೈನಲ್ಲಿ ಬರೆಯೋ ಅಕ್ಷರ ಅಂದರೆ ಜಿ ಜೆ ಪಿ ಕ್ಯೂ ವೈ, ಒಟ್ಟು 5 ಅಕ್ಷರ. ಇಷ್ಟನ್ನು ಸೇರಿಸಿ 4 ಲೈನಲ್ಲಿ ಬರೆಯಲಾಗುತ್ತೆ. ನಮ್ಮಲ್ಲಿ ತುಂಬ ಜನರು ಇಂಗ್ಲೀಷಲ್ಲಿ ತಮ್ಮ ಬರವಣಿಗೆನ ನೋಡಿಕೊಂಡು ಅದನ್ನು ಸುಧಾರಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಇನ್ನೊಂದಷ್ಟು

ಬರವಣಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ಈಗಿನ ಕಾಲದಲ್ಲಿ ಆದಷ್ಟು ಬರವಣಿಗೆ ಇರೋದೇ ಇಲ್ಲ. ಮೊಬೈಲ್, ಇಮೇಲ್, ಕಂಪ್ಯೂಟರ್ ಅಂತ ಇದರಲ್ಲೇ ನಾವು ಬರವಣಿಗೆ ಮಾಡೋದಕ್ಕಾಗಿ ಹ್ಯಾಂಡ್ ರೈಟಿಂಗ್ ನಮ್ದು ಯಾರ್ದು ಚೆನ್ನಾಗಿ ಇರೋದೇ ಇಲ್ಲ. ಹಾಗಾಗಿ ಆದಷ್ಟು ದಿನಕ್ಕೆ ಒಂದು ಸ್ವಲ್ಪ ಇಂಗ್ಲೀಷ್ ಅಕ್ಷರನ ಬರೆಯೋ ಅಭ್ಯಾಸ ಮಾಡಿದಾಗೆ ನಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಸುಧಾರಿಸಬಹುದು. ಅಭ್ಯಾಸ ಮಾಡ್ತಾ ಹೋದಾಗೆ ನಮ್ಮ ಅಕ್ಷರ ಇದೆಯಲ್ಲ ಮೊದಲಿಗಿಂತ ಎಷ್ಟೊಂದು ಒಳ್ಳೆಯದಾಗಿದೆ ಅನ್ನೋದು ನಮಗೂ ಕೂಡ ಗೊತ್ತಾಗತ್ತೆ. ಇನ್ನು ಈ ಬರವಣಿಗೆಯಲ್ಲಿ ನಾವು ಒಂದಷ್ಟು ನೆನಪಿಡಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಇಂಗ್ಲೀಷಲ್ಲಿ ದೊಡ್ಡದು ಮತ್ತು ಸಣ್ಣದು ಅನ್ನೋ ಎರಡು ಬಗೆ ಅಕ್ಷರ ಇರುತ್ತೆ. ದೊಡ್ಡ ಅಕ್ಷರ ಯಾವಾಗಲೂ ವಾಕ್ಯದ ಪ್ರಾರಂಭದಲ್ಲಿ ಬರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ನೌನ್ ಅಂದರೆ ಒಂದು ಹೆಸರು ಏನಾದರೂ ಬರೆಯೋದಿದ್ರೆ, ಅಕಸ್ಮಾತ್ ಡೆಲ್ಲಿ ಅಂತಿದ್ರೆ ಡಿನ ಬಿಗ್ ಲೆಟ್ರಲ್ಲೇ ಬರಿಬೇಕಾಗತ್ತೆ. ಇನ್ನು ಕೆಲವು ಪದಗಳನ್ನು ಬರೀತಾ ಇದ್ದಾಗ ಅಕ್ಷರದ ಸಂಕ್ಷಿಪ್ತ ರೂಪನ ಬರೀಬೇಕು. ಅಂದರೆ ಈಗ ಡಾಕ್ಟರ್ ಅನ್ನೋ ಪದ DOCTOR ಅಂದರೆ ಡಾಕ್ಟರ್ ಅಲ್ವಾ, ಅದನ್ನು ಡಿ ಬಿಗ್ ಬರೆದು ಆರ್ ಸ್ಮಾಲ್ ಬರೆದು ಒಂದು ಡಾಟ್ ಕೊಟ್ಟರೆ ಅದು ಡಾಕ್ಟರ್ ಅಂತ ಆಗುತ್ತೆ. ಅದೇ ರೀತಿ ಈಗ ಯಾವುದಾದ್ರೂ ತಿಂಗಳ ಅಥವಾ ದಿನದ ಹೆಸರು ಬರೀಬೇಕು, ಮಾರ್ಚ್, ಸ್ಯಾಟರ್ಡೇ ಈ ಥರ ಎಲ್ಲ ಬರೀಬೇಕಾದ್ರೆ ಸಹ ಮೊದಲನೇ ಲೆಟ್ರ್ ಯಾವಾಗಲೂ ಬಿಗ್ ಲೆಟ್ರ್ ಇರಬೇಕು, ಕ್ಯಾಪಿಟಲ್ ಲೆಟ್ರನ್ನ ಬಳಸಬೇಕಾಗತ್ತೆ. ಇನ್ನು ಕನ್ನಡದಲ್ಲಿ ಸ್ವರ, ವ್ಯಂಜನ, ಅನುಸ್ವರ, ವಿಸರ್ಗ ಎಲ್ಲ ಇದೆಯಲ್ಲ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಸಹ ಸ್ವರ ಅಂದರೆ ಓವೆಲ್ಸ್, ವ್ಯಂಜನ ಅಂದರೆ ಕಾನ್ಸನಂಟ್ಸ್ ಅನ್ನೋ ಎರಡು ಬಗೆಯ ವರ್ಣಗಳಿದೆ. ಹಾಗೆ ಕ್ಯಾಪಿಟಲ್ ದೊಡ್ಡ ಅಕ್ಷರಗಳು ಮತ್ತು ಸ್ಮಾಲ್ ಚಿಕ್ಕ ಅಕ್ಷರಗಳು ಕೂಡ. ಇನ್ನು ಇಂಗ್ಲೀಷ್ನಲ್ಲಿ ಕೆಲವು ಓವಲ್ಸ್ಗಳು ಮತ್ತು ಕಾನ್ಸನಂಟ್ಸ್ಗಳ ಒಂಟಿ ಅಕ್ಷರ ಬಂದಾಗ ಅದರ ಉಚ್ಚಾರಣೆನೇ ಬೇರೆ ಆಗಿರುತ್ತೆ. ಅದು ಶಬ್ದದ ಮಧ್ಯೆ ಬಂದಾಗ, ಉದಾಹರಣೆಗೆ ಈಗ GHLMNP ಇವೆಲ್ಲ ಒಂಟಿ ಅಕ್ಷರ, ಇದನ್ನು ಹೀಗೆ ಹೇಳಬೇಕಲ್ವಾ. ಅದೇ ಶಬ್ದಗಳ ಮಧ್ಯೆ ಬಂದಾಗ GG ಆಗುತ್ತೆ, HH ಆಗುತ್ತೆ, LL MN P ಥರ ಉಚ್ಚಾರ ಮಾಡಬೇಕಾಗತ್ತೆ. ಹಾಗೆ ಈ ಇಂಗ್ಲೀಷ್ನ ಒಂದಷ್ಟು ಸ್ವರಗಳನ್ನು ಅದರ ಜೊತೆಗೆ ಶಬ್ದಗಳನ್ನು ನಾವು ಹೇಳೋಣ. ಅದು ಹೇಗೆ ಬದಲಾಗತ್ತೆ ಅದರ ಉಚ್ಚಾರ ಅನ್ನೋದು ನಿಮಗೀಗ ಗೊತ್ತಾಗತ್ತೆ. ಎ ಲೆಟರ್ನ ಬಳಸಿ CAR ಅಲ್ಲಿ ಕಾರ್ ಅಂದರೆ ಅ ಅಂತಾಗತ್ತೆ. WAY ವೇ ಅಲ್ಲಿ ಎದ ಉಚ್ಚಾರ ಎ ವೇ ಅಂತ ಆಗತ್ತೆ, ಎ ಅಂತ ಬರುತ್ತೆ. CAR ಕಾರಲ್ಲಿ ಅ ಅಂತ ಬರುತ್ತೆ. MAN ಅಲ್ಲಿ ಮ್ಯಾನ್ ಎ ಅಂತ ಉಚ್ಚಾರ ಬರುತ್ತೆ. ಹೀಗೆ ಒಂದೊಂದು ಪದಗಳಲ್ಲಿ ಒಂದೊಂದು ರೀತಿಯ ಉಚ್ಚಾರ ಬರುತ್ತೆ. ಅದು ಯಾಕೆ ಏನು ಅನ್ನೋದು ನೀವು ಮತ್ತೆ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತೀರಾ. ಇಂಗ್ಲೀಷ್ನ ಎಯಿಂದ Zವರೆಗಿನ ಎಲ್ಲ ಲೆಟರ್ಗಳು ಬೇರೆ ಬೇರೆ ಲೆಟರ್ಗಳೊಟ್ಟಿಗೆ ಸೇರಿ ಬೇರೆ ಬೇರೆ ಪದಗಳಾದಾಗ ಅದರ ಉಚ್ಚಾರ ಬೇರೆ ಬೇರೆ ರೀತಿಯಲ್ಲಿ ಬದಲಾಗತ್ತೆ ಅನ್ನೋದಕ್ಕೆ ನಾನು ಒಂದೆರಡು ಉದಾಹರಣೆ ಈಗ ಹೇಳಿದೆ. ಅದೇ ರೀತಿ ಕೆಲವು ಪದಗಳು ಸೈಲೆಂಟ್ ಕೂಡ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. GHOST ಇದರಲ್ಲಿ ಘೋಸ್ಟ್, ಜೀನ ಘೋಸ್ಟ್ ಗ ಅಂತ ಉಚ್ಚಾರ ಬಂತು. ಅದೇ ರೀತಿ ROUGF ರಫ್, ಇಲ್ಲಿ ಜಿ ಬರೋದೇ ಇಲ್ಲ ನೋಡಿ, ರಫ್ ಅಂತ ಹೇಳ್ತೀವಿ, ಇಲ್ಲಿ ಜಿ ಉಚ್ಚಾರ ಫ ಅಂತ ಬದಲಾಗಿದೆ. ಆಗ ನಿಮಗೆ ನಾನು ಹೇಳಿದೆ ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಅಂತ ಇರುತ್ತೆ. ಪ್ರತಿಯೊಂದು ವಾಕ್ಯದ ಮೊದಲ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟ್ರ್ ಇರಬೇಕು. ಅಂದರೆ ದಿಸ್ ಈಸ್ ಅ ಬಾಕ್ಸ್, ಇಲ್ಲಿ ಟಿ ಅನ್ನೋ ಲೆಟ್ರ್ ಬಿಗ್ ಲೆಟ್ರ್ ಇರಬೇಕು. ವೆನ್ ಡಿಡ್ ಯು ಕಮ್ ಕ್ವೆಶನ್ ಮಾಡ್ತಿದ್ದೀರಾ, ಇಲ್ಲಿ ವೆನ್ W ಲೆಟ್ರ್ ಇದೆಯಲ್ಲ ಅದು ಬಿಗ್ ಇರಬೇಕು, ಬಾಕಿ ಎಲ್ಲ ಸ್ಮಾಲ್. ಇನ್ನು ಯಾವುದೇ ನಾಮಪದದ ಮೊದಲ ಅಕ್ಷರ ಪ್ರಾಪರ್ ನೌನಿನ ಮೊದಲ ಅಕ್ಷರ ಈಗ ದ ತಾಜ್ ಅಂತ ಹೇಳಬೇಕು. ದ ಅಲ್ಲಿ ಮೊದಲನೇ ಲೆಟ್ರು ಟಿ ಅದು ಬಿಗ್ ಲೆಟ್ರ್ ಇರುತ್ತೆ, ತಾಜ್ ಅದಿದೆಯಲ್ಲ ಅಲ್ಲಿ ಟಿ ಕೂಡ ಬಿಗ್ ಲೆಟ್ರ್ ಬರಬೇಕು. ರಾಮನಾಥ್, ರಾಮನಾಥ್ ಎರಡು ಹೆಸರು ಬಂತಲ್ವಾ, ಸೊ ಆರ್ ಮತ್ತು ಎನ್ ಎರಡು ಬಿಗ್ ಲೆಟ್ರ್ ಇರಬೇಕು. ಇನ್ನು ಇಂಗ್ಲೀಷಲ್ಲಿ ನೀವು ಪೋಯಮ್ಗಳು ನೋಡಿರ್ತೀರ, ಕವಿತೆಗಳನ್ನ, ಅದರಲ್ಲೂ ಸಹ ಪ್ರತಿಯೊಂದು ಚರಣದ ಮೊದಲ ಅಕ್ಷರ ಬಿಗ್ ಇರಬೇಕು. His coat is ragged and blown away. His coat is ragged ಅಲ್ಲಿ ಎಚ್ ಬಿಗ್ ಆದರೆ ಆ್ಯಂಡ್ ಬ್ಲೌನ್ ಅವೇ ಎ ಬಿಗ್ ಆಯಿತು. ಆದರೆ ಇದನ್ನು ನಾರ್ಮಲ್ ಆಗಿ ಸೆಂಟೆನ್ಸ್ ಬರೀತಾ ಇರಬೇಕಾದ್ರೆ ಆ್ಯಂಡ್ ಯಾವಾಗಲೂ ಬಿಗ್ ಬರೋದಿಲ್ಲ ಅಲ್ವಾ. ಹೀ ಡ್ರಾಪ್ಸ್ ಹೀಸ್ ಹೆಡ್ ಆ್ಯಂಡ್ ಹೀ ನೋಸ್ ನಾಟ್ ವೈ. ಹೀ ಡ್ರಾಪ್ಸ್ ಹೀಸ್ ಹೆಡ್ ಎಚ್ ಬಿಗ್ ಆಯಿತು ಆ್ಯಂಡ್ ಹೀ ನೋಸ್ ನಾಟ್ ವೈ ಅಲ್ಲಿ ಎ ಬಿಗ್ ಲೆಟ್ರ್ ಬರುತ್ತೆ. ಇನ್ನು ಸಂಕ್ಷಿಪ್ತ ಶಬ್ದಕ್ಕಾಗಿ ಅಕ್ಷರನ ಬಳಸ್ತೀವಿ.
ಪುಟ ತಿರುವಿ ನೋಡಿ ಈ ಥರ ಬರಿಬೇಕಾದ್ರೆ PTO ಅಂತ.

0: ಅವೆಲ್ಲ ಬಿಗ್ ಲೆಟ್ರ್ ಇರಬೇಕು. ತಿಂಗಳು, ದಿನ, ವಾರಗಳ ಹೆಸರಿನ ಮೊದಲನೇ ಅಕ್ಷರ ಕೂಡ ಬಿಗ್ ಲೆಟ್ರು. ಈಗ ನೀವು ಏನು ಓದಿದ್ದೀರಾ ಅನ್ನೋ ವಿದ್ಯಾರ್ಹತೆ ತಿಳಿಸ್ತೀವಲ್ವ, ಅದರ ಮೊದಲ ಅಕ್ಷರ. ಅಂದರೆ ಗ್ರ್ಯಾಜುಯೇಟ್ ಆಗಿರ್ತೀರಾ, ಬಿ ಎ, ಬಿ ಕಾಮ್, ಅಲ್ಲಿ ಎಲ್ಲ ನೋಡಿ ಬಿ, ಅವೆಲ್ಲ ಬಿಗ್ ಲೆಟ್ರಲ್ಲ ಇರುತ್ತೆ. ಎಲ್ ಎಲ್ ಬಿ ಬಿಗ್ ಲೆಟ್ರ್, ಎಂ ಕಾಮ್, ಎಂ ಮತ್ತು ಸಿ, ಇದು ಬಿಗ್ ಲೆಟ್ರ್ ಇರುತ್ತೆ. ಇನ್ನು ದೇವರ ಹೆಸರು ಮತ್ತು ದೇವರಿಗಾಗಿ ಬಳಸೋ ಸರ್ವನಾಮದ ಮೊದಲ ಅಕ್ಷರ ಗಾಡ್, ಲಾರ್ಡ್, ಹೀ, ಹೀಸ್, ಅದೆಲ್ಲ ಅಲ್ಲಿ ಸಹ ಮೊದಲನೇ ಅಕ್ಷರ ಬಿಗ್ ಲೆಟ್ರ್ ಬರಬೇಕು. ಇಂಗ್ಲೀಷಲ್ಲಿ ನನಗಾಗಿ ಅಂದರೆ ಹೌ ಕ್ಯಾನ್ ಐ ಎವರ್ ಫೊಗೆಟ್ ವಾಟ್ ಯು ಹ್ಯಾವ್ ಡನ್ ಫಾರ್ ಮೀ, ಇಲ್ಲಿ ನನಗಾಗಿ ಐ ಅಂತ ಇರುತ್ತಲ್ಲ ಆ ಲೆಟ್ರ್ ಯಾವಾಗ ಬರುತ್ತೆ ಅದು ಬಿಗ್ ಲೆಟ್ರ್ ಇರಬೇಕು. ಆಮೇಲೆ ಯಾವುದಾದ್ರೂ ಒಂದು ಲೆಟ್ರ್ ಬರಿತಾ ಇರ್ತೀರಾ, ಸಂಬೋಧನೆ ಮಾಡಬೇಕಲ್ವಾ, ಅಲ್ಲಿ ಡಿಯರ್ ಸರ್ ಅಂತ ಬರಿತೀರಾ, ಡಿ ಮತ್ತು ಎಸ್ ಎರಡು ಬಿಗ್ ಲೆಟ್ರ್, ಡಿಯರಲ್ಲಿ ಡಿ, ಸರಲ್ಲಿ ಎಸ್, ಅಥವಾ ಆಂಟ್, ಮ್ಯಾಡಮ್ ಯಾವುದೇ ಇರ್ಬೋದು ಅದನ್ನು ಫಸ್ಟ್ ಲೆಟ್ರು ಬಿಗ್ ಇರಬೇಕು. ಪತ್ರ ಬರೀತಾ ಕೊನೆಯಲ್ಲಿ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಅಂತಾರಲ್ಲ ಅಲ್ಲಿ ಯುವರ್ ಸಿನ್ಸಿಯರ್ಲಿ, ಅಫೆಕ್ಷನೇಟ್ಲಿ, ಯುವರ್ಸ್ ಇದನ್ನೆಲ್ಲ ಬರೀಬೇಕಾದ್ರೆ ಅಲ್ಲಿ ಕೂಡ ಫಸ್ಟ್ ಲೆಟ್ರು ಬಿಗ್ ಲೆಟ್ರ್ ಇರಬೇಕು. ಇನ್ನೂ ಒಂದಷ್ಟು ನೆನಪಿಡುವಂತಹ ವಿಷಯಗಳನ್ನು ಹೇಳ್ತೀನಿ ನೋಡಿ. ಕ ಅನ್ನೋ ಪದ ಬರಬೇಕಂದ್ರೆ ಇಂಗ್ಲೀಷಲ್ಲಿ ವರ್ಣಮಾಲೆಯಲ್ಲಿ ಸಿ ಕೆ ಕ್ಯೂ ಈ ಮೂರು ಅಕ್ಷರಗಳಿಂದ ಕನ ಬರೆಯಲಾಗುತ್ತೆ ಕೆಲವೊಂದು ಸಲ, ಕೆಲವೊಮ್ಮೆ ಸಿ ಕೆ ಸಹ ಬರುತ್ತೆ ನೋಡಿ. ಬ್ಲಾಕ್ ಬಿ ಎಲ್ ಒ ಸಿ ಕೆ, ಇಲ್ಲಿ ಬ್ಲಾಕ್ ಸಿ ಕೆಗೆ ಕ ಅನ್ನೋ ಅಕ್ಷರ ಬಂತು. ಇಲ್ಲಿ ಸೀಸ್ ಸಿ ಇ ಎ ಎಸ್ ಇ, ಸೀಸ್ಗೆ ಸ ಅಂತಲೇ ಉಚ್ಚಾರ ಬಂತು. ಇನ್ನು ಗಗೆ ಗುಡ್, ಹೆಚ್ಚಾಗಿ ಎಲ್ಲ ಕಡೆ ಜಿನೇ ಲೆಟ್ರ್ ಬರುತ್ತೆ ಗ ಅಂತ ಉಚ್ಚಾರ ಮಾಡೋದಕ್ಕೆ. ಜಗೆ ಜೆ ಲೆಟರ್ ಬರುತ್ತೆ, ಆದರೆ ಒಂದೊಂದು ಸಲ ಜಗೆ ಜಿ ಕೂಡ ಬರುತ್ತೆ ನೋಡಿ. ಜರ್ಮ್ ಇಲ್ಲಿ ಜೆ ಬಂದಿಲ್ಲ, ಜಿ ಬಂದಿದೆ, ಜರ್ಮ್ ಜಿ ಇ ಆರ್ ಎಂ. ಅದೇ ರೀತಿ ಜನ್ರೇಷನ್ ಜೆಗೆ ಉಚ್ಚಾರ ಬರಬೇಕೇನೋ ಅನಿಸುತ್ತೆ, ಆದರೆ ಜಿ ಇ ಎನ್ ಇ ಆರ್ ಎ ಟಿ ಐ ಒ ಎನ್ ಜನರೇಷನ್ನು, ಇಲ್ಲಿ ಜಿ ಬಂದಿದೆ. ಇನ್ನು ವಗೆ ವಿ ಮತ್ತು ಡಬ್ಲ್ಯೂ ಲೆಟ್ರನ್ನ ಬಳಸ್ತಾರೆ. ವೆರಿ ವಿ ಇ ಆರ್ ವೈ ವೆರಿ, ವಾಲ್ ಡಬ್ಲ್ಯೂ ಎ ಎಲ್ ಎಲ್ ವಾಲ್. ಇನ್ನು ಎಫ್ ಈ ಪದನ ದಿಂದ ಫ ಅನ್ನೋ ಉಚ್ಚಾರ ಬರುತ್ತೆ. ಇನ್ನು ಪಿ ಎಚ್ ಕೂಡ ಫಗಾಗೆ ಬಳಸಲಾಗತ್ತೆ. ಉದಾಹರಣೆಗೆ ಫ್ರೂಟ್ ಎಫ್ ಆರ್ ಯು ಐ ಟಿ ಫ್ರೂಟ್, ಇಲ್ಲಿ ಎಫ್ ಪದ ಬಳಸಿದ್ರೆ. ಫಿಲಾಸಫಿ ಫಿಲಾಸಫಿ, ಇಲ್ಲಿ ಪಿ ಎಚ್ ಬಳಸಿದೆ ನೋಡಿ. ಈ ರೀತಿ ಕೆಲವೊಂದು ಲೆಟ್ರು ಎರಡೆರಡು ಮೂರು ಮೂರು ಅರ್ಥದಲ್ಲಿ ಬಳಸಲಾಗತ್ತೆ. ಇದೆಲ್ಲ ನಮ್ಮ ಗಮನದಲ್ಲಿ ಇದ್ದರೆ ನಮಗೂ ಕೂಡ ವಾಕ್ಯ ಮಾಡೋದು ಸುಲಭ ಆಗುತ್ತೆ. ಇನ್ನೂ ಒಂದಷ್ಟು ತಿಳ್ಕೊಳ್ಳೋದಿದೆ, ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್, ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ついてん

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
6: Radio Shumaga is the platform for all this. Contact Radio Shumaga for your commercials, advertisements, trade ideas. Contact 7259176279.
5: That is 7259176279.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818183585.

0: ಎಂಟು ಸೊನ್ನೆ ಎಂಟು ಮೂರು. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು June 16. ಇವತ್ತು 2 ಸ್ಪೆಷಲ್ ಡೇ ಇದೆ. ಒಂದೇನಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಜಲಪಾತ ದಿನ, ಮತ್ತೊಂದು ರಾಷ್ಟ್ರೀಯ ತಾಜಾ ತರಕಾರಿ ದಿನ. ಈ ಎರಡೂ ದಿನಗಳ ಕುರಿತು ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
7: ಹಾಯ್ ಪವಿತ್ರ.
0: ಹಾಯ್ ಮೋನಿಕಾ ಮೇಡಮ್, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಮೇಡಮ್. ಊಟ ಆಯ್ತಾ? ಕಾಫಿ ಐತೆ ಅಂತ ಆಯ್ತು.
7: ಇಲ್ಲ, ಊಟ ಆಗಿದೆ, ಕಾಫಿ ಆಗಿಲ್ಲ. ಮಳೆ ಬರ್ತಾ ಇದೆ.
0: ಒಂದ್ ಮಳೆ ಬರ್ತಿದ್ಯಾ?
7: ಸ್ವಲ್ಪ ಜ್ವರ ಬಂತು, ಅರ್ಧ ಗಂಟೆ ಇಲ್ಲಿ ಸ್ವಲ್ಪ ಸೊನೆ ಆಗಿದೆ.
0: ನಮ್ಮ ಶಿವಮೊಗ್ಗ ಆಗ್ಲೇ ಮತ್ತೆ ಬಿಸಿಲಿನ ನಾಡಾಗಿದೆ.
7: ಹೌದಾ? ಮಲ್ನಾಡ್ ಹಿಂಗ ಆಗ್ಬಿಟ್ರೆ ಏನ್ ಕತೆ.
0: ಹೌದ್, ನಿನ್ನೆಯಿಂದ
7: ಅಖಿಲ ಚಿಪ್ಪಳಿ ಅವರಂತಾರೆ ಹೇಳ್ತಾ ಇದ್ರು, ಮ್ಯಾಕ್ಸಿಮಮ್ ಅರಣ್ಯ ನಾಶ ಆಗಿರೋದು ನಿಮ್ ಜಿಲ್ಲೆಯಲ್ಲಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತನಾ?
7: ಹೌದು ಹೌದು. ಸಾಗರ ಸಾಗರ ಸುತ್ತಮುತ್ತ ವಿಪರೀತ ಇತ್ತು. ಇಡೀ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಅವ್ರ ಪರಿಸರ ಹೋರಾಟಗಾರಲ್ವಾ ಅಖಿಲೇಶ್ ಚಿಪ್ಪಳ್ಳಿ. ಹಾ, ಅವ್ರು ಹೇಳ್ತಾ ಇದ್ದಿದ್ದು ಆವಾಗಂತ ಸಾಗರ ಶಿವಮೊಗ್ಗ ಸುತ್ತಮುತ್ತ ಟೋಟಲಿ ಶಿವಮೊಗ್ಗ ಏನಿತ್ತು ಮಲ್ನಾಡು, ಮ್ಯಾಕ್ಸಿಮಮ್ ಅರಣ್ಯ ನಾಶ ಆಗಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು.
0: ಹಾಗಾಗಿ
7: ನೋಡಿ ಯಾವ ಈ ತರ ಎಲ್ಲ ಮಲ್ನಾಡು, ಅದು ಈ ಮಳೆ ಸೀಸನ್ ಅಲ್ಲಿ ಸೆಕೆ ಅಂತ ಹೇಳಿದ್ರೆ ಮಲ್ನಾಡು ಅವರು ಏನ್ ಹೇಳ್ಬೇಕು.
0: ಜೂನ್ 5 ನಂತರ ಮಳೆ ಶುರು ಆಯ್ತು, ಇನ್ನೇ ಹಿಡಿತು ಏನೋ ಮಳೆ ಬಂದ್ವಿ, ಅಷ್ಟೊತ್ತಿ ಮತ್ತೆ ಬಿಸಿಲು ಶುರು ಆಗಿದೆ.
7: ಅಂತೂ ತಣ್ಣಗಿದೆ,
0: ಹಾಸನ ತಣ್ಣಗಿದೆ. ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ, ಹಾಗೆ ತಾಜಾ ತರಕಾರಿಗಳ ದಿನ, ಎರಡು ದಿನ ಇದೆ ಇವತ್ತು.
7: ಎರಡು ಇಷ್ಟವಾಗಿದ್ದೆ ನನ್ಗೆ. ತಾಜಾ ತರಕಾರಿ ತಿಂತಾ ಇರ್ತೀನಿ ಪ್ರತಿದಿನ. ನನ್ನ ಫಸ್ಟ್ ಬ್ರೇಕ್ಫಾಸ್ಟ್ ಅದು ವಾಕಿಂಗ್ ಇಂದ ಬಂದ ತಕ್ಷಣ ತಿಂಡಿ ಮಾಡ್ತಾ ಮಾಡ್ತಾನೆ ಒಂದಷ್ಟು ತರಕಾರಿ ಒಳಗೋಗುತ್ತೆ. ಒಳಗೋಗುತ್ತೆ, ಅದಕ್ಕೆ ಕುತ್ಕೊಂಡು ತಿನ್ನೋಷ್ಟು ನಮ್ಗೆ ಬೆಳಗಿನ ಟೈಮ್ ಅಷ್ಟು ಸಮಯ ಇರಲ್ಲ. ತಿಂಡಿ ಪ್ರಿಪೇರ್ ಮಾಡ್ತಾ ಮಾಡ್ತಾನೆ ಅದು ಒಳಪಡೆಯೋದು, ಒಳಗೋಗ್ತಾ ಇರುತ್ತೆ. ರಾಗಿ ಗಂಜಿ ಆ ತರ ಅಥವಾ ತರಕಾರಿ ಇದು ಸಲಾಡ್ ಈ ತರದೆಲ್ಲ ಒಂದು ಪ್ರತಿದಿನ ಒಂದೇನು ಜೊತೆಗೆ ಬಾಯಿಲ್ ಎಗ್ ಈ ತರ ತರಕಾರಿ ಜೊತೆಗೆ ಏನ್ ಪ್ರೋಟೀನ್ ಬೇಕಾದ ತಗೊಂತಾ ಇರ್ತೀವಿ. ಆದಷ್ಟು ತಾಜಾ ತರಕಾರಿನೇ ಒಳ್ಳೇದು. ಅದನ್ನು ತುಂಬಾ ತರಕಾರಿನ ತುಂಬಾ ಬೇಯಿಸಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ವೆಜಿಟೇಬಲ್ಸ್ ತುಂಬಾ ಬೇಯಿಸಬಾರ್ದು, ಅದರಿಂದ ಪೋಷಕಾಂಶ ನಾಶ ಆಗುತ್ತೆ ಅಂತ. ಹಾಗಾಗಿ ಈಗ ನಾವು ಸಲಾಡ್ಗೆಲ್ಲ ಹಸಿವೆ ತಿಂತೀವಿ, ಕೆಲವೊಂದ್ಸಲ ಅರ್ಧಂಬರ್ಧ ಬೇಯಿಸ್ಕೊಂಡು ಸ್ಟೀಮ್ ಅಂದ್ರೆ ಏನಿದೆ ಸ್ಟೀಮ್ ಮಾಡ್ಕೊಂಡು ತಿಂದ್ರೆ ಒಳ್ಳೇದು ಅಂತ. ಆದಷ್ಟು ಅಂದ್ರೆ ಅದು ತುಂಬಾ ಬೇಯಲ್ವಲ್ಲ ಸ್ಟೀಮ್ ಆದ್ರೆ, ಸ್ಟೀಮ್ ಮಾಡ್ಕೊಂಡು ಅದಕ್ಕೊಂಚೂರು ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕೊಂಡು ಡೆಕೋರೇಟ್ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಹಾಗಾಗಿ ಪ್ರತಿನಿತ್ಯ ಒಂದ್ ಹಸಿ ತರಕಾರಿಗಳು ಯಾವ್ದಾದ್ರು ಸರಿ ಒಂದು ಊಟದಲ್ಲಿ ಎರಡ್ ಟೈಮ್ ಮುನ್ನೂರು ಟೈಮ್ ತಿನ್ನಕ್ಕಾಗಲಿ ಒಂದು ಮ್ಯಾಕ್ಸಿಮಮ್ ಎರಡ್ ಟೈಮ್ ಆದ್ರೂ ತಿನ್ನೋ ಅಂತ ಒಂದು ರೆಡಿನೇ ಮಾಡ್ಕೋಬೇಕು. ಆದ್ರೆ ಒಂದು ಎಚ್ಚರಿಕೆ ವಹಿಸ್ಬೇಕು, ಯಾವ್ದೇ ತರಕಾರಿ ಮಾತಂದ್ರೆ ಗೊತ್ತಲ್ಲ ಎಲ್ಲ ಪ್ರಶಸ್ತ ಇದೆ ರಾಸಾಯನಿಕ ಸಿಂಪಡಿಸಿರ್ತಾರೆ, ಆದಷ್ಟು ಅದನ್ನ ಸಾಲ್ಟ್ ವಾಟರ್ ಉಪ್ಪು ನೀರಲ್ಲಿ ಸೋಕಿಂಗ್ ಮಾಡಿ ಒಂದು 10-20 ನಿಮಿಷ ಅದನ್ನ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ನಂತರ ನಂತರ ಅದನ್ನ ನಾವು ಸೇವನೆ ಮಾಡಿದ್ರೆ ಒಳ್ಳೇದು. ಜೊತೆಗೆ ಏನು ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ ರೈತರು, ನಾವು ಬ್ರೇಕ್ಫಾಸ್ಟ್ ಮುಂಚೆ ಈ ತರ ಹಸಿ ತರಕಾರಿಗಳು ಲಂಚ್ ಮುಂಚೆ ತಿನ್ನೋದ್ರಿಂದ ಊಟ ಸ್ವಲ್ಪ ಕಡಿಮೆ
8: ತಗೋಬಹುದು.
7: ಆಗ ಡಯಟ್ ಕಾನ್ಶಿಯಸ್ ಇರೋರು ಅಲ್ಲಿ ಎಲ್ಲರಿಗೂ ಒಳ್ಳೇದೆ. ಈಗಂತೂ ಡಯಟ್ ಮಾಡ್ಬೇಕು ಮಾಡಬಾರ್ದು ಅಂತೇನಿಲ್ಲ, ಕಾಯಿಲೆ ಇರೋರು ಇಲ್ಲದವರು ಎಲ್ಲ ಒಳ್ಳೇದೇನೆ. ಆದಷ್ಟು ಫುಡ್ ಕಡಿಮೆ ತಗೊಳಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಜೊತೆಗೆ ಇದ್ರ ಜೊತೆ ಸ್ವಲ್ಪ ಗ್ರೈನ್ಸ್ ಮೊಳಕೆ ಕಾಳುಗಳು ಅದನ್ನ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಅದೇ ಬ್ರೇಕ್ಫಾಸ್ಟ್ ಆಗ್ಬಿಡುತ್ತೆ. ನನ್ನ ಮನಂಗಿನ ಹಂಗೆ
8: ಫಾಲೋ ಮಾಡ್ತಾರೆ.
7: ಏನಂದ್ರೆ ಏನಿಲ್ಲ, ಮಾರ್ನಿಂಗ್ ಒಂದ್ ಬೌಲ್ ತರಕಾರಿ ಒಂದ್ ಬೌಲ್ ಎಗ್ ತಿಂದ್ರೆ ಅದೇ ಬ್ರೇಕ್ಫಾಸ್ಟ್, ಏನು ಬೇಡ ಅದೇ ಸಾಕಾಗೋಗ್ಬಿಡುತ್ತೆ.
8: ಮೈಂಡಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ದೋಸೆ ಇಡ್ಲಿ ಚಪಾತಿ ಈ ತರದನ್ ತಿಂದ್ರೆ ಮಾತ್ರ ನಮ್ಗೆ ಹೊಟ್ಟೆ ಫುಲ್ ಆಗುತ್ತೆ.
7: ಏನಿಲ್ಲ ಏನಿಲ್ಲ ಆತರ ಬೇಜಾರ ಖಂಡಿತ ಆತರ ಪ್ರತಿದಿನ ಹಸಿ ತರಕಾರಿ ಬೇಜಾರು ತುಂಬಾ ಬೇಜಾರು ಅನ್ಸುತ್ತೆ. ಅದು ನಾನು ಈಗ ಹೇಳಿದ ನಮ್ಮ ಸ್ಟೀಮ್ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಸಾಲ್ಟ್ ಪೇಪರ್ ಕೋಲ್ಡು ತೆಂಗಿನಕಾಯಿ ಕರಿ ಈ ತರದೆಲ್ಲ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ಅದೇ ಸಾಕು ಬ್ರೇಕ್ಫಾಸ್ಟ್. ಒಂದು ಎಷ್ಟೊತ್ತಲ್ಲ ನಾನು ಹಂಗೆ ಅನ್ಸ್ಬಿಡತ್ತೆ, ಮತ್ತೆ ತಿಂಡಿ ತಿನ್ನಕ್ಕೆ ಹೋಗಲ್ಲ, ಅಷ್ಟಿಂದ್ರೆ ಸಾಕು ಅದೇ ಹೊಟ್ಟೆ ತುಂಬಕ್ಕಲ್ವಾ ಅದೇ ಸಾಕು ಅನ್ಸುತ್ತೆ. ಹಂಗ್ ಮಾಡ್ಕೊಳ್ಳೋದ್ರಿಂದ ನೋಡಿ ಆದಷ್ಟು ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು, ವೈದ್ಯರಿಂದ ದೂರ ಇರ್ಬೋದು. ಎಲ್ಲ ತಾಜಾ ತರಕಾರಿ ಸಿಗುತ್ತೆ, ಬಟ್ ಅದೇ ಏನಪ್ಪ ಅಂದ್ರೆ ನಾವು ಎಚ್ಚರಿಕೆಯಿಂದ ಅದನ್ನ ತಗೊಂಡ್ಬಂದು ಅದನ್ನೆಲ್ಲ ನೀಟ್ ಮಾಡ್ಕೊಂಡು ಮಾಡಿ ತಿನ್ಬೇಕು ಆದಷ್ಟು. ಇನ್ನು ಏನು ಜಲಪಾತದ ದಿನ ಹೇಳಿದ್ರು, ಅದು ಬಾರಿ ನೀವು ಇಷ್ಟ ಅದ್ ನೋಡೋದು ಒಂದ್ ಖುಷಿ. ನಿಮ್ಮ ಪ್ರಸಿದ್ಧ ವಿಶ್ವ ಪ್ರಸಿದ್ಧ ನಿಮ್ಮ ಏಲೈಡು ನಿಮ್ಮ ಜಿಲ್ಲೆಯಲ್ಲ ಇರೋ ಜೋಗ ಜಲಪಾತ. ನಾನ್ ಸುಮಾರು ಒಂದ್ 5-6 ಜಲಪಾತಗಳು ನೋಡಿದೀನಿ. ಜೋಗ ಜಲಪಾತ ಒಂದು, ಇನ್ನೊಂದು ಮಲ್ಲಳ್ಳಿ ಫಾಲ್ಸ್ ಅಂತ ಈ ಕಡೆ ಇದ್ರ ಕಡೆ ಬರುತ್ತೆ, ಕೂರ್ಗ್ ಮೂಕನ್ಮನ ಫಾಲ್ಸ್ ಮತ್ತೆ ಮಲ್ಲಳ್ಳಿ ಫಾಲ್ಸ್ ಈ ಕಡೆ ಕುಶಾಲ್ ನಗರ ನಿಯರ್ ಬರುತ್ತೆ. ಇದ್ರ ಹತ್ರ ಬಿಸಿಲಘಟ್ಟ ಅಲ್ಲಿ ಅದೊಂದೆರಡು ಫಾಲ್ಸ್ ನೋಡಿದೀನಿ. ಅದ್ ಮತ್ತಿನ ಒಗನಿಕಲ್ ಫಾಲ್ಸ್ ಅದು ತಮಿಳ್ನಾಡು ಕರ್ನಾಟಕ ಎರಡಕ್ಕೂ ಸೇರುತ್ತೆ ಅದು ಬಾರ್ಡರ್. ಅದು ಮಾದೇಶ್ವರ ಬೆಟ್ಟ ಇದೆಯಲ್ಲ ಆ ಕಡೆ ಬರುತ್ತೆ ಒಗನಿಕಲ್ ಫಾಲ್ಸ್. ಮತ್ತಿನ್ನ ಇದನ್ನ ನೋಡಿದೀವಿ ಜೋಗ ಫಾಲ್ಸ್. ಇನ್ನ ಇದು ಶಿವನ ಸಮುದ್ರ ಇಲ್ಲೆಲ್ಲ ಅದು ಚೆನ್ನಾಗಿದೆ ತುಂಬ. ಈಗಂತೂ ನಮ್ಮ ಈ ಮಳೆ ಬಂದ್ಬಿಟ್ರೆ
8: ಜಲಪಾತಗಳಿಗೂ ಜೀವ ಬರುತ್ತೆ.
7: ಈ ನಮ್ ಚಾರ್ಮಡಿ ಘಾಟಲ್ಲಿ ನೋಡಿ ಒಂದ್ ಅಷ್ಟು ದೂರಕ್ಕೆಲ್ಲ ಜಲಪಾತಗಳು ಇಟ್ಕೊಂಡ್ಬಿಡ್ತವೆ. ನಾವು ಕಳೆದ ವಾರ ಸುಬ್ರಹ್ಮಣ್ಯ ಹೋಗಿ ಬಂದ್ವಿ, ಆಗ್ಲೂ ಅದು ಅಲ್ದೇನಿಗಲ್ ಫಾಲ್ಸ್ ಇದೆಯಲ್ಲ ಚಿಕ್ಕದೇ, ಆದ್ರೂ ಒಂಥರ ಚಂದ ರೋಡ್ ಸೈಡ್ ಇದೆ ನೋಡಕ್ಕೆ. ಚೆನ್ನಾಗ್ ಆಗ್ತಾ ಇತ್ತು ಅವರು ಅನ್ಕೊಂಡ್ವಿ. ಯಾಕಂದ್ರೆ ಇನ್ನೂ ಅಷ್ಟು ಮಳೆ ಆಗಿಲ್ಲ, ಯಾಕಂದ್ರೆ ಹೊಳೆ ಎಲ್ಲ ಇನ್ನೂ ತುಂಬಿಲ್ಲ, ಕುಮಾರಧಾರ ಅಲ್ಲೆಲ್ಲ ನೀರು ಕಡಿಮೆ ಇದೆ. ಸೌತ್ ಕೇಂದ್ರ ಆ ಕಡೆ ಈ ಕಡೆ ಎಲ್ಲ ಮಳೆ ಆಯ್ತು ಅಂದ್ರೆ ಸೌತ್ ಕೇಂದ್ರ ಅಲ್ಲಿ ಹೊಳೆ ತುಂಬತ್ತೆ. ಫಾಲ್ಸ್ ಗಳು ಆ ಚಾರ್ಮಡಿ ಘಾಟಲ್ಲಿ ಹೋಗೋದೆ ಒಂದ್ ಖುಷಿ, ಮಳೆ ಜಾಸ್ತಿ ಆಗ್ಬಿಟ್ಟಾಗ ಅಲ್ಲಲ್ಲೇ ಉತ್ಪತ್ತಿ ಆಗಿರುತ್ತವೆ ಫಾಲ್ಸ್ ಗಳು, ಬಹಳ ಚಂದ ನೋಡಕ್ಕೆ. ಯಾರಿಗೂ ಇಷ್ಟ ಆಗಲ್ಲ ಇದೆಲ್ಲ, ನಿಸರ್ಗದ ಒಂದು ನೀವು ಸೃಷ್ಟಿ ನಿಯಮನ ಅದೊಂಥರ ಚಂದ, ಅದನ್ನ ಉಳಿಸ್ಕೋಬೇಕಷ್ಟೇ, ಅದನ್ನ ಹಾಳು ಮಾಡ್ಕೋಬಾರ್ದು.
8: ಓಕೆ ಮೇಡಮ್, ಜಲಪಾತದ ಬಗ್ಗೆ ಹಾಗೆ ತಾಜಾ ತರಕಾರಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಮೇಡಮ್ ಕರೆ ಮಾಡಿದ್ರಿ.
7: ಥ್ಯಾಂಕ್ ಯು ಸೋ ಮಚ್.
8: ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಅಂತಾರಾಷ್ಟ್ರೀಯ ಜಲಪಾತದ ದಿನದ ಕುರಿತು, ಹಾಗೆ ತಾಜಾ ತರಕಾರಿಗಳನ್ನ ಪ್ರತಿದಿನ ಒಂದ್ ಟೈಮ್ ಅಥವಾ ಎರಡ್ ಟೈಮ್ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿಟ್ಕೊಳ್ಬಹುದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಕೇಳ್ತಿದ್ಯಾ?
9: ಹಲೋ ಮೇಡಮ್ ಅವರೇ ನಮಸ್ಕಾರ.
8: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
8: ನಾವು ಚೆನ್ನಾಗಿದ್ದೀವಿ ಸರ್.
9: ಮಧ್ಯಾಹ್ನ ಊಟ ಆಯ್ತಾ ಮೇಡಮ್ ಅವರೇ?
8: ಮಧ್ಯಾಹ್ನ ಆಯ್ತು ಸರ್. ಆಯ್ತಾ
9: ಮೇಡಮ್ ಅವರೇ? ಆಯ್ತು ಮೇಡಮ್ ಅವರೇ.
8: ಏನ್ ಊಟ ಮಾಡಿದ್ರಿ
9: ಇವತ್ತು? ಇದು ಹೀರೆಕಾಯಿ ಸೀಪಲ್ಲ ಅಂತ ಹೇಳ್ತಾರಲ್ಲ ನೀವು, ಅದು ಆಮೇಲೆ ಅನ್ನ. ರಾತ್ರಿ ಮಾತ್ರ ರಾಗಿ ಮುದ್ದೆ ಇರುತ್ತೆ ಡೈಲಿ.
8: ಮುದ್ದೆ ತಿನ್ನೋದ್ರೆ ಶಕ್ತಿ ಬರುತ್ತೆ ಹೇಳ್ತಾರೆ.
9: ಹೌದು ಮೇಡಮ್ ಅವರೇ, ನಾವು ನಮ್ಮ ಮನೆಯಲ್ಲಿ ನಮ್ಮ 4 ಜನ ಇದೀವಿ, ನಾವು 4 ಜನನು ರಾತ್ರಿ ಯಾವ್ದೇ ಕಾರಣಕ್ಕೂ ಅನ್ನ ಊಟ ಮಾಡೋದೇ ಇಲ್ಲ ಮೇಡಮ್ ಅವ್ರೆ, ಬರೀ ಮುದ್ದೆ ಮಾತ್ರ, ಒಂದೊಂದು ಮುದ್ದೆ ಊಟ ಅಷ್ಟೇ.
8: ಮುದ್ದೆ ಊಟ ಮಾಡಿದ್ರೆ
9: ಅನ್ನ ಎಷ್ಟ ಇದ್ರು ಒಂದು ಸ್ವಲ್ಪನು ಮುಟ್ಟೋದಿಲ್ಲ ರಾತ್ರಿ ಮಾತ್ರ ಯಾವ ಕಾರಣಕ್ಕೂ.
8: ಅದನ್ನ ಹಾಗೆ
9: ಪಾಲಿಸ್ಕೊಂಡಿದ್ದೀರಾ.
8: ಸರ್, ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ ಇದೆ, ಹಾಗೆ ತಾಜಾ ತರಕಾರಿ ದಿನ ಇದೆ, ಎರಡರಲ್ಲಾದ್ರೂ ಮಾತಾಡ್ಬೋದು.
9: ತಾಜಾ ತರಕಾರಿ ಬಗ್ಗೆನೇ ಮಾತಾಡ್ತೀನಿ ಮೇಡಮ್. ತಾಜಾ ತರಕಾರಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಆದಷ್ಟು ನಾವು ಕೊಂಡ್ಕೊಂಡೇ ತರಕಾರಿ ತಿನ್ನೋದ್ಕಿಂತನೂ ನಮ್ಮಲ್ಲಿ ಯಾವ್ದಾದ್ರು ಸ್ವಲ್ಪ ಜಾಗ ಇದ್ದು ಅಥವಾ ಹಿತ್ತಲ ಕಡೆ ಜಾಗ ಇದ್ದು ಆತರ ಇದ್ದವರು ನಾವು ಆದಷ್ಟು ನಾವೇ ಬೆಳ್ಕೊಂಡು ಅದನ್ನ ತಗೊಂಡ್ ತಿನ್ನೋದು ಒಳ್ಳೇದು. ಜಾಗ ಇಲ್ದವರು ಆತರ ಅವರು ಅನಿವಾರ್ಯ ಕೊಂಡ್ಕೋಬೇಕಾಗುತ್ತೆ. ಆಮೇಲೆ ಪ್ಯಾಟೆಗ ನಾವ್ ಯಾವಾಗ ಪ್ಯಾಟೆಗ್ ಇರ್ತವೆ ಅಂತ ಅಂದಾಗ ನಾವ್ ಒಂದ್ ವಾರಕ್ಕಾಗೋಷ್ಟು ಒಂದೇ ಸಲ ಹೊತ್ಕೊಂಡ್ಬಂದು ಹಾಕೊಂಬಾರ್ದು ಯಾವತ್ತು. ಬಾಡಿ ಬಾಡಿ ಹೋದ್ಮೇಲೆ ಅದ್ರಲ್ಲಿ ಏನು ಸತ್ವಾಂಶ ಇರೋದಿಲ್ಲ ಮೇಡಮ್. ಹಂಗಾಗಿ ನಮಗೆ ಡೈಲಿ ಪ್ರತಿ ದಿವಸನು ಆಪ್ಕಾಂಪ್ಸ್ ಇರುತ್ತೆ. ತರಕಾರಿ ಡೈಲಿ ಮನೆ ಬಾಗಿಲಿಗೆ ಗಾಡಿಗೆ ಬರ್ತವೆ. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಫ್ರೆಶ್ ಆಗಿ ತರಕಾರಿ ತಗೊಂಡು ಮಾಡ್ಕೊಂಡು ಇದು ಮಾಡ್ಬೇಕು. ಆಮೇಲೆ ತರಕಾರಿ ಬೆಳೆಯೋರು ಏನ್ ಮಾಡ್ತಾರೆ, ಅವರು ಔಷಧಿ ಹೊಡಿಲಿಲ್ಲ ಅಂದ್ರೆ ತರಕಾರಿ ಬೆಳೆಯಕ್ ಸಾಧ್ಯನೇ ಇಲ್ಲ. ಔಷಧಿ ಹೊಡೆದೇ ಹೊಡಿತಾರೆ. ಹಾಗಾಗಿ ನಾವು ತರಕಾರಿ ತಂದಾಗ ನಾವು ಆದಷ್ಟು ಸ್ವಲ್ಪ ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಉಪಯೋಗಿಸೋದು ಒಳ್ಳೇದು. ಸಾವಯವ ಗೊಬ್ಬರದಲ್ಲಿ ಬೆಳೆಯುವಂತ ಒಂದು ತರಕಾರಿ ತಿನ್ನೋದು ಇನ್ನು ಒಳ್ಳೇದು. ರೈತರಿಂದನೇ ನಾವು ನೇರವಾಗಿ ಖರೀದಿ ಮಾಡ್ಕೊಂಡು ನಾವು ತರಕಾರಿ ತಿನ್ನೋದ್ರಿಂದ ಒಳ್ಳೇದು. ಹಾಗಾಗಿ ತರಕಾರಿ ಪ್ರತಿಯೊಬ್ಬ ಮನುಷ್ಯನಿಗೂ ತರಕಾರಿ ಬೇಕೇ ಬೇಕು. ಈ ನಾನ್ ವೆಜ್ ಗಿಂತ ತರಕಾರಿ ಇದೆಯಲ್ಲ ತುಂಬಾ ಒಳ್ಳೇದು ಮೇಡಮ್. ಆರೋಗ್ಯ ಆರೋಗ್ಯಕ್ಕೆ ಒಳ್ಳೇದು. ನಾನ್ ವೆಜ್ ಅದು ಕೊಲೆಸ್ಟ್ರಾಲ್ ಅದು ಇದು ಅಂತ ಹೇಳಿ ಸುಮ್ನೆ ಪ್ರಾಬ್ಲಮ್ ಮಾಡುತ್ತೆ. ತರಕಾರಿಯಿಂದ ಯಾವ ಸಮಸ್ಯೆನೂ ಇಲ್ಲ. ನಾವ್ ಎಷ್ಟು ತರಕಾರಿ ಬೇಕಾದ್ರೆ ತಿನ್ಬೋದು. ಸೊಪ್ಪು ತರಕಾರಿಯನ್ನು ನಾವು ಹೆಚ್ಚಾಗಿ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ತರಕಾರಿ ನೋಡ್ರಿ, ನಾವು ನಮ್ಮ ಊರಲ್ಲಿ ನಾವು ಊರಾಗಿದ್ದಾಗ ಹಳ್ಳಿಗೆ ನಮ್ಮ ಹಿತ್ತಲ ಕಡೆನೆ ನಾವು ಹೀರೆಕಾಯಿ ಸೋರೆಕಾಯಿ ಮತ್ತೆ ಬದನೆಕಾಯಿ ಗಿಡ ಆಮೇಲೆ ಬೀನ್ಸ್ ಡಬಲ್ ಬೀನ್ಸ್ ಎಲ್ಲ ನಾವು ಹಿತ್ತಲ ಕಡೆನೆ ಬೆಳ್ಕೊಂತ ಇದ್ವಿ. ನಮ್ಗೆ ಏನ್ ಬೇಕಾ ತರಕಾರಿ ಎಲ್ಲ ನಾವು ಹಿತ್ತಲ ಕಡೆನೆ ಬೆಳ್ಕೊಂತ
8: ಇದ್ವಿ. ಮಳೆಗಾಲ ಶುರು ಆಯ್ತು ಅಂದ ತಕ್ಷಣ ಮಲ್ನಾಡ್ ಕಡೆ ಎಲ್ಲರೂ ತರಕಾರಿ ಗಿಡ
9: ಎಲ್ಲರೂ ಈ ಡಬಲ್ ಬೀನ್ಸ್ ಗೆಲ್ಲ ಒಂದೊಂದ್ ಕಂಟಿನೋ ಅಥವಾ ಚಪ್ರನೋ ಹಾಕ್ಬಿಟ್ಟು ಇದ್ ಮಾಡ್ತಾರೆ. ತುಂಬಾ ಕಾಯಿ ಬಿಡುತ್ತೆ. ನಮಗೆ ಅವತ್ತಿನ ದಿವಸ ಏನ್ ಸಾರ್ ಮಾಡ್ಬೇಕು ಅಂತ ಬರ ಹಂಗೆ ತಕ್ಷಣನೇ ಹರ್ಕೊಂಬಂದು ಸಾಂಬಾರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಹಾಗಾಗಿ ತರಕಾರಿ ಯಾರೇ ಆಗಿರ್ಲಿ ವಾರಕ್ಕಾಗೋಷ್ಟು ಒಂದೇ ಸರಿ ತಂದು ಯಾವ್ದೇ ಕಾರಣಕ್ಕೂ ಇಟ್ಕೋಬಾರ್ದು. ಅವತ್ತಿಂದ ಅವತ್ತಿಗೆ ತರಕಾರಿ ತಂದು ಮಾಡ್ಬೇಕು. ಫ್ರೆಶ್ ಆಗಿ ತರಕಾರಿ ತಿನ್ನೋದು ಒಳ್ಳೇದು. ಮತ್ತೆ ನಮ್ಮಲ್ಲಿ ಭಾನುವಾರ ಪ್ರತಿ ಭಾನುವಾರ ಕೂಡ ನಮ್ಮನೇಲಿ ನೆನೆಸಿದ ಹೆಸರು ಕಾಳು ಆಮೇಲೆ ಅದಕ್ ಸೌತೆಕಾಯಿ ಮತ್ತೆ ಗಟ್ಟಿ ಇರೋ ಪೇರ್ಲಕಾಯಿ ಪೇರ್ಲಹಣ್ಣು ಅದೆಲ್ಲ ಮಿಕ್ಸ್ ಮಾಡಿ ಪ್ರತಿ ಭಾನುವಾರ ಇರುತ್ತೆ ಬೆಳಗ್ಗೆ ಮೇಡಮ್. ನಮ್ಮನೇಲಿ ಪ್ರತಿ ಭಾನುವಾರ ದಿವಸ ಇದ್ದೇ ಇರುತ್ತೆ.
8: ಹಾಗಾಗಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದೀರಾ.
9: ಹೌದೌದು ಮೇಡಮ್. ಅರೆ ನಮ್ಮ ಆರೋಗ್ಯ ನಮ್ ಕೈಲೇ ಇರುತ್ತೆ ಮೇಡಮ್. ಅರೆ ಬೇರೆಯವ್ರ ಕೈ ಆಗಿರೋದಿಲ್ಲ. ನಮಗ್ ಗೊತ್ತಿರುತ್ತೆ ನಮ್ಮ ಆರೋಗ್ಯದ ಬಗ್ಗೆ, ನಾವು ಯಾವ್ದು ಊಟ ಮಾಡ್ಬೇಕು ಯಾರ್ ತಿನ್ಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೇ.
8: ಓಕೆ ಸರ್, ಧನ್ಯವಾದ.
9: ಧನ್ಯವಾದಗಳು ಮೇಡಮ್ ಅರೆ, ನಮಸ್ಕಾರ.
8: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ, ನಾವು ಒಂದು ವಾರಕ್ಕಾಗಷ್ಟು ಒಂದೇ ಸರಿ ತರಕಾರಿನ ತಂದು ಅದು ಮಾಡಿ ಹೋಗೋ ತನಕ ನಾವು ಕಾಯೋದಕ್ಕಿಂತ ದಿನ ದಿನ ಫ್ರೆಶ್ ಆಗಿ ಅದು ರೈತರಿಂದನೇ ಖರೀದಿ ಮಾಡಿದ್ರೆ ರೈತರಿಗೂ ಕೂಡ ಒಳ್ಳೇದಾಗುತ್ತೆ, ಹಾಗೆ ನಾವು ಫ್ರೆಶ್ ಆದಂತಹ ತರಕಾರಿನ ತಿನ್ಬೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
10: ಹಲೋ, ನಮಸ್ತೆ ಮೇಡಮ್.
8: ನಮಸ್ತೆ, ನಮಸ್ ಸರ್, ಹೇಗಿದ್ದೀರಾ?
10: ಆರಾಮದೇ ಮೇಡಮ್, ನೀವು ಆರಾಮದಿರಿ ಮೇಡಮ್?
8: ನಾವು ಆರಾಮಿದ್ದೀವಿ ಸರ್.
10: ಆಯ್ತ್ರಿ, ಊಟ ಆಯ್ತ್ರಿ?
8: ಊಟ ಆಯ್ತು ಸರ್. ನಿಮ್ದಾಯ್ತಾ?
10: ಹಾ, ನಮ್ದು ಊಟ ಆಯ್ತ್ರಿ ಮೇಡಮ್. ಊಟ ಮಾಡ್ಕೊಂಡು ಕಾರ್ಯಕ್ರಮ ಕೆಳಕತ್ತಿದ್ದವ್ರಿ ಮೇಡಮ್. ಕಾರ್ಯಕ್ರಮ ಚಲೋ ಮೂಡಿ ಬರಕತ್ತದ್ರಿ. ಸೊಪ್ಪಿನ ಬಗ್ಗೆ ಆಗುವ ನಮ್ಮ ಜಲಪಾತದ ಬಗ್ಗೆ.
8: ಜಲಪಾತದ ಬಗ್ಗೆ ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ.
10: ಅದು ತರಕಾರಿ ಬಗ್ಗೆ ಮಾತಾಡ್ತೀನಿ ಮೇಡಮ್. ಯಾಕಪ್ಪ ಅಂತಂದ್ರೆ, ನಾವು ತರಕಾರಿ ತಿನ್ಬೇಕಾದ್ರೆ ಅದು ಯಾವಾಗಲೂ ತರಕಾರಿ ತಿನ್ಬೇಕ್ರಿ ಮೇಡಮ್. ಹೆಚ್ಚಿನ ಹೆಚ್ಚು ಕಾಳು ಕಡಿ ತಿನ್ನೋದಕ್ಕಿಂತ ರೀ ತರಕಾರಿ ತಿನ್ನಿಸ್ತಿಂದ್ರೆ ಮನುಷ್ಯ ಅದಕ್ಕೆ ಬಹಳ ಪ್ರೆಷರ್ ಇರ್ತದ್ರಿ ಮೇಡಮ್. ಅದಕ್ಕೆ ಒಂಥರ ಇದು ಬರ್ತದ್ರಿ ಮೇಡಮ್, ಅದಕ್ಕೆ ತಾಕತ್ರಿ.
8: ನೀವ್ ಯಾವ ತರಕಾರಿ ಬೆಳಿತೀರಾ?
10: ಓ, ನಾವು ನೋಡ್ರಿ ಮೇಡಮ್, ನಾವು ಎಲ್ಲ ಪಲ್ಯ ಬೆಳಿತೇವ್ರಿ, ಹೊಲದಾಗಿ ಬೆಳಿತೇವ್ರಿ ಮೇಡಮ್. ನಾವು ಯಾಕಪ್ಪ ತೋರ್ತೇವ್ರಿ, ಮನೆ ಪೂರ್ತಿ ಮಾಡಿರ್ತೇವ್ರಿ, ಮಾರಾಟಕ್ಕೂ ಒಯ್ತೇವ್ರಿ. ಮೆಂತ್ಯ ಸೊಪ್ಪು ರೀ, ಆಗುವ ನಮ್ದು ಇದು ರಾಜಗಿರಿ ಸೊಪ್ಪ, ಈಗ ಪ್ರತಿ ಒಂದು ಬರ್ತಾವ್ರಿ, ಹೀರೆಕಾಯಿ ಮತ್ತೇನದ ಎಲ್ಲ ಪ್ರತಿ ಒಂದು ಬೆಳಿತೇವ್ರಿ. ಆದ್ರೇನು ಮಾರ್ಕೆಟ್ಗೆ ಏನ್ ಬಹಳ ವಯಂಗಿಲ್ಲ ರೀ, ಮನೆ ಪೂರ್ತಿ ಮಾಡಿ ಕೆಸಿಂದ ಹೆಚ್ಚಾಯ್ತಂದ್ರ
8: ಹೆಚ್ಚಾಗಿ
10: ಮಾರಾಟ ಮಾಡ್ಕೊಂಡ್ ಬರ್ತೇನೆ ಮೇಡಮ್.
8: ಹಾಗಾದ್ರೆ ನೀವು ತಾಜಾ ತರಕಾರಿಗಳನ್ನೇ
10: ಸೇವಿಸ್ತೀರಿ ಮೇಡಮ್? ತಾಜಾ ತರಕಾರಿ ನೋಡಿ ಹೋಗಿ ಅಲ್ಲಿ ಡೈರೆಕ್ಟ್ ಹೋಗಿ ಕಿತ್ಕೊಂಡ್ ಬರುದ್ರಿ, ಎಲ್ಲ ತೊಳೆದ ಕೇಸಿಂದ ಮನ್ಯಾಗ ತಂದು ಅದೇ ಮಾಡುದ್ರಿ ಅಡಿಗೆ.
8: ನೋಡಿ ಸರ್ ಎಂತ ಪುಣ್ಯವಂತರ.
10: ಹೌದ್ರಿ, ಯಾಕಂದ್ರೆ ಫ್ರೆಶ್ ರೀ ಮೇಡಮ್, ಯಾಕಪ್ಪ ನಾವು ಹೊಲದಾಗಿ ಬೆಳಿತೀವ್ರಿ, ರೈತರ ಇದಾವ್ರಿ ಮೇಡಮ್, ನೀರ್ನು ಅದಾವ್ರಿ ಸಾಕಷ್ಟು, ಆದ್ರೆ ಸಾಯುವುದಾಗಿ ಬೆಳಿತೀವ್ರಿ, ಏನು ಇದು ವಾಪಸ್ ಅಲ್ರಿ ಮೇಡಮ್. ಅದಕ್ಕೆ ಯಾವಾಗ್ಲೂ
8: ಈಗ ಮಾರ್ಕೆಟ್ ಇಂದ ತಗೊಬಂದ್ರೆ ಅದಕ್ಕೆ ಏನ್ ಕೆಮಿಕಲ್ ಹಾಕಿದಾರೋ ಏನೋ, ಹೇಗ್ ಬೆಳೆದಿದ್ರೆ
10: ಗೊತ್ತಾಗಲ್ರಿ ಮೇಡಮ್. ಕೆಮಿಕಲ್ ಹಾಕತ್ತಾರ ಮೇಡಮ್, ಕಂಪಲ್ಸರಿ ಮಂದಿ ಇಲ್ಲಿ ಎಲ್ಲಾರು ಕಂಪಲ್ಸರಿ ಕೆಮಿಕಲ್ ವಾಪಡಿಸ್ತಾರ್ರಿ ಹೆಚ್ಚ.
8: ನಿಮ್ಗೆ ಆತರ ಸಮಸ್ಯೆನೇ ಇಲ್ಲ?
10: ಹಾ, ನಮ್ಗೆ ಸಮಸ್ಯೆ ಇಲ್ರಿ ಮೇಡಮ್, ನಾವು ಒಟ್ಟು ತಂದು ವಾಪಸ್ ಹಂಗೆ ಇಲ್ರಿ. ನಾವು ಯಾವಾಗ್ಲೂ ಮಾರ್ಕೆಟ್ ತಂದು ಏನು ತರಲ್ ನೋಡ್ರಿ, ಏನ್ ಕಾಳ ಕಡಿ ತಂದ್ರು ತರ್ತೇವ್ರಿ, ಏನ್ ಹೊಲ್ದಾನ್ವೇ ಕಾಳ ಕಡಿನು ಇರ್ತಾವ್ರಿ. ಈಗ ಪಲ್ಯ ಏನಾದ್ರಲ್ಲಿ ಪ್ರತಿ ಒಂದು ಪಲ್ಯ ನಮ್ಮಲ್ರಿ ಗೋಳಿ ಪಲ್ಯ ಅಂತ ಹೇಳಿ ಬರ್ತದ್ರಿ ಮೇಡಮ್, ಅದು ಅಂತ ಬಹಳ ಟೇಸ್ಟ್ ಇರುತ್ತೆ. ಹಾ, ಗೋಳಿ ಪಲ್ಯ ಕೆಂಪ ಕಲರ್ ಬರ್ತಾರಿ ಮೇಡಮ್, ಅದು ಸ್ವಲ್ಪ ತಾಳಸಿ ಮಾಡಿದಾರಪ್ಪ ಅಂದ್ರೆ ಅದು ಏನು ಒಂದ್ ರೊಟ್ಟಿ ಹೆಚ್ಚಿ ಬಿತ್ತಾದ್ರಿ ಮನುಷ್ಯ. ಅದಕ್ಕೆ
8: ಜಾಸ್ತಿ ಹೋಗುತ್ತೆ.
10: ಹೌದ್ ಹೌದ್ರಿ ಮೇಡಮ್. ಹಿಂಗಾಗಿ ಪ್ರತಿ ಒಂದು ಪಲ್ಯ ನಮ್ಮಲ್ಲಿ ಬೆಳಿತಾವ್ರಿ ನೋಡ್ರಿ, ಯಾಕಪ್ಪ ಅಂದ್ರೆ ನೀರ್ ಬಿಡ್ತೇವ್ರಿ, ನೀರಾವರಿ ಹೊಲ ಅದಲ್ರಿ. ಪ್ರತಿ ಒಂದು ಪಲ್ಯ ರೀ ನಮ್ಗೆ ಯಾವ್ದ್ ಬೇಕಾದ್ರೂ ನಾವು ಫ್ರೆಶ್ ತಂದ ಕಿಶಿಂದ ಅಡಿಗೆ ಮಾಡಿ ತಿಂತಾವ್ ನೋಡ್ರಿ ಮೇಡಮ್.
8: ಫ್ರೆಶ್ ಆಗಿ ತಿಂದು ಹೀಗೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ ಸರ್.
10: ಹೌದ್ರಿ ಮೇಡಮ್, ಎಲ್ಲಾರು ಆರೋಗ್ಯವಂತರು ನಮ್ಮಲ್ಲಿ. ಪ್ರತಿ ಒಂದು ಸದ್ಯ ನಮ್ ತಾಯಿ ಮೇಡಮ್, ಈಗ ಏನೆಲ್ಲಾದ್ರೂ 80, 85, 90 ತನ ವಯಸ್ಸದವ್ರಿ ಅವ್ರಿ.
8: 90 ವರ್ಷ?
10: ಹಾ, 90 ವರ್ಷ ಚಲ್ತಿ ಅದಾವ್ರಿ, ಇನ್ನೂ ಗಟ್ಟಿಮುಟ್ಟ ಅದಾರ್ರಿ ಮೇಡಮ್.
8: ನೋಡಿ ಅವ್ರ ಆರೋಗ್ಯದ ಗುಟ್ಟೇನೋ ಅಂದ್ರೆ ತಾಜಾ ತರಕಾರಿ ತಿಂದಿದ್ದು ಅಂತ.
10: ತಾಜಾ ತರಕಾರಿ ತಿನ್ನೋದ್ರಿ ಮೇಡಮ್, ಮೊದಲು ಹಾಲು ಹೈನು ಉಂಡಾರಿ ಮೇಡಮ್, ತರಕಾರಿ ತಿನ್ನೋದು ಕೆಲಸ ಮಾಡುದು. ಹಿಂಗಾಗಿ ಮನುಷ್ಯ ಯಾವಾಗ್ಲೂ ತಾಕದ್ದಾರ ಅದಾರ್ರಿ ಭಟ್ರಿ,
8: ಶಕ್ತಿವಂತರಾಗಿರ್ತೀರ.
10: ಹಾ, ಮತ್ ಯಾವ ಜಡ್ಡು ಜಾಪತ್ರಿ ಏನು ಬರಲ್ರಿ ಮೇಡಮ್ ಅವರಿಗಾದ್ರು.
8: ಕಾಯಿಲೆಗಳೇನು ಇಲ್ಲ.
10: ಹಾ, ಕಾಯಿಲೆನೇ ಇಲ್ರಿ ನಮ್ಗಾದ್ರೂ, ಕಾಯಿಲೆ ಇಲ್ಲ ನೋಡ್ರಿ ಮೇಡಮ್. ನಾವು ಕಾಯಿಲೆಯಲ್ಲಿ ನೆರಳು ಮಾತೇ ಇಲ್ರಿ.
8: ಹೊಟ್ಟೆ ತುಂಬಾ ತಿನ್ನೋದು, ಕೈ ತುಂಬಾ ಕೆಲಸ ಮಾಡ್ತಿರಲ್ಲ,
10: ಕೆಲಸ ಮಾಡಿದ್ರಿ ಮೇಡಮ್. ಮನುಷ್ಯ ವ್ಯಾಯಾಮ ಮಾಡ್ದಂಗೆ ಆಗ್ಬಿಡ್ತಾರೆ. ಬೆಳಿಗ್ಗೆ ಎದ್ದೇವಪ್ಪ ಅಂತಂದ್ರೆ ಏನು, ನಾವು ಟೀ ಎರಡು ಟೈಮ್ ಕುಡಿತೀವಿ, ಅದು ಈ ಕಡೆ ಕಡೆ ರೂಢಿ ಬಿತ್ತರಿ ಮೇಡಮ್. ಟೀ ಕುಡಿಯಲ್ರಿ, ಬರೇ ಊಟ ಮಾಡೋದ್ರಿ. ಮೂರು ಟೈಮ್ ಹೊಲ್ದಾಗ ಕೆಲಸ ಮಾಡೋದ್ರಿ. ಪ್ರತಿ ಒಂದು ವ್ಯಾಯಾಮ ಮಾಡ್ದಂಗೆ ಆಗಿ ಬೆವರ್ ಬಿಟ್ಟು ಎಕ್ಕದ ಮನುಷ್ಯ ಫ್ರೆಶ್ ಆಗಿರ್ತದ್ರಿ ಮೇಡಮ್.
8: ಫ್ರೆಶ್ ಆಗಿರ್ಬೋದು ಹಾಗಾದ್ರೆ.
10: ಹೌದ್ರಿ, ಹಿಂಗಾಗಿ ಏನ್ ಮಾಡ್ತೇವ್ರಿ ಮೇಡಮ್, ನಾವು ಹೊಲ್ದಾಗ ಬೆಳೆದು ತರಕಾರಿ ತಿನ್ನ ಕಿಶಿಂದ ಅದು ಒಟ್ಟ ಇದು ಆಗ್ಯಾದ ನೋಡ್ರಿ ಮೇಡಮ್.
8: ಹೀಗೆ ಖುಷಿಯಾಗಿ ಆರೋಗ್ಯವಾಗಿರಿ ಸರ್.
10: ಧನ್ಯವಾದ.
8: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರಂದ್ರೆ ಅವರ ಹೊಲದಲ್ಲಿಯೇ ಸಾಕಷ್ಟು ತರಕಾರಿಗಳನ್ನ ಬೆಳಿತೀವಿ, ಅದನ್ನೇ ಬಳಸ್ತೀವಿ, ಹಾಗಾಗಿ ಆರೋಗ್ಯ ಚೆನ್ನಾಗಿದೆ ಅಂತೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
11: ಗುಡ್ ಈವ್ನಿಂಗ್ ಪವಿತ್ರ.
8: ಗುಡ್ ಈವ್ನಿಂಗ್ ಕುಸುಮಾ ಮೇಡಮ್. ನಿಮ್ಮ ಹಲೋ
11: ಪವಿತ್ರ, ಕೇಳ್ತಾ ಇಲ್ಲಲ್ಲ?
8: ಕೇಳ್ತಿಲ್ವಾ ಈಗ?
11: ಹಾ, ಇವಾಗ ಕೇಳ್ತಾ ಇದೆ.
8: ಕೇಳ್ತಾ ಇದ್ಯಾ?
11: ತುಂಬಾ ದಿನ ಆಯ್ತು.
8: ತುಂಬಾ ದಿನ ಆಯ್ತು. ಹೌದು. ನೀವು
11: ಚೆನ್ನಾಗಿದ್ದೀರಾ?
8: ಚೆನ್ನಾಗಿದ್ದೀನಿ ಮೇಡಮ್.
11: ನಾನು ಚೆನ್ನಾಗಿದ್ದೀನಿ ಪವಿತ್ರ.
8: ಇವತ್ತು ಅಂತಾರಾಷ್ಟ್ರೀಯ ಜಲಪಾತ
11: ದಿನ ಮತ್ತು ತರಕಾರಿ ದಿನ. ನನ್ಗೆ ತರಕಾರಿ ದಿನ ಅಂತಾನೆ ಗೊತ್ತಿರ್ಲಿಲ್ಲ ಪವಿತ್ರ, ಅದಕ್ಕೂ ಒಂದ್ ದಿನ ಇದೆ ಅಂತ ಹೇಳಿ ಈಗ ನಿಮ್ಮ ಕಾರ್ಯಕ್ರಮದಿಂದಾನೆ ಗೊತ್ತಾಗಿದ್ದು. ತುಂಬಾ ಥ್ಯಾಂಕ್ಸ್ ನಿಮ್ಗೆ.
8: ನೋಡಿ, ತಾಜಾ ತರಕಾರಿಗಳನ್ನ ತಿನ್ನೋದ್ರಿಂದ ಆರೋಗ್ಯವಾಗಿರ್ಬೋದು ಅಂತ ಹೇಳಿ
11: ಎಲ್ಲರಲ್ಲೂ ಒಂದು ಎಚ್ಚರಿಕೆ ಮೂಡಿಸ್ಲಿಕ್ಕೆ ಅಂತ ಹೇಳಿ ಈ ಒಂದು ಎಲ್ರಿಗೂ ಕೂಡ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂದ. ಹಾಗಾಗಿ ಅಂತಾರಾಷ್ಟ್ರೀಯ ತರಕಾರಿ ದಿನ ಅಂತಾನೆ ತಗೊಂಡ್ಬಿಟ್ಟಿದ್ದಾರೆ. ತುಂಬಾ ಒಳ್ಳೇದು. ಯಾವಾಗ್ಲೂ ಅಷ್ಟೇ ಪವಿತ್ರ, ಆರೋಗ್ಯಕರ ಜೀವನಕ್ಕೆ ತರಕಾರಿಗಳು ತುಂಬಾ ಅವಶ್ಯಕತೆ ಇದೆ. ಯಾಕೆ ಇಲ್ಲಾಂದ್ರೆ ಆರೋಗ್ಯ ಸಂಪತ್ತಿಗಿಂತ ಬೇರೆ ಸಂಪತ್ತಿಲ್ಲ ಅಂತ ಹೇಳ್ತೀವಲ್ವಾ. ಆರೋಗ್ಯ ಸಂಪತ್ತಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಗಳಿಸ್ಬೋದು, ಸಾಧನೆ ಮಾಡ್ಬೋದು. ಹಾಗಾಗಿ ನಮ್ಮ ಜೀವನಕ್ಕೆ ನಮ್ಮ ಆರೋಗ್ಯಕ್ಕೆ, ಜೀವನಕ್ಕೆ ಅಂದ್ರೆ ನಮ್ಮ ಜೀವನದ ಆರೋಗ್ಯಕ್ಕೆ ತರಕಾರಿಗಳಿಂದ ತುಂಬಾನೇ ಒಳ್ಳೆ ವಿಟಮಿನ್ಸ್ ಇರ್ಬೋದು, ಖನಿಜಾಂಶ ಇರ್ಬೋದು, ಐರನ್ ಇರ್ಬೋದು, ಪೌಷ್ಟಿಕಾಂಶ ಇರ್ಬೋದು, ಮತ್ತೆ ಎಷ್ಟೋ ಒಂದು ತರಕಾರಿಗಳಿಂದನು ಕೂಡ ಕಾಯಿಲೆಗಳು ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಒಂದು ಒಳ್ಳೆ ತರಕಾರಿ ದಿನಾನು ಇರೋದು ತುಂಬಾ ಖುಷಿನೇ ಆಯ್ತು. ತರಕಾರಿನ ಪ್ರತಿ ದಿನ ಸೇವನೆ ಮಾಡ್ಬೇಕು, ಅವಾಗ ನಮ್ಮ ಆರೋಗ್ಯ ದಿನನಿತ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಸಿರು ತರಕಾರಿ
8: ತಿಂದ್ರೆ ಒಳ್ಳೆ.
11: ಹೌದು, ಸೀಸನ್ ವೈಸ್ ನಮ್ಗೆ ಏನು ಆ ಸೀಸನ್ ಅಲ್ಲಿ ಜಾಸ್ತಿ ಸಿಕ್ಕುತ್ತೆ ಆ ತರಕಾರಿ ತಿನ್ಬೇಕು. ಎಸ್ಪೆಷಲಿ ಹಸಿರು ತರಕಾರಿ ಅಂದ್ರೆ ಸೊಪ್ಪು ಈ ತರದೆಲ್ಲ ಪ್ರತಿ ದಿನ ಯಾವಾಗ್ಲೂ ಎಲ್ಲ ವರ್ಷವಿಡೀ ಸಿಗುತ್ತೆ. ಹಾಗಾಗಿ ಒಂದೊಂದು ಸೊಪ್ಪಲ್ಲೂ ಒಂದೊಂದು ರೀತಿಯ ಒಂದು ವಿಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ಪ್ರತಿ ಒಂದು ಪೌಷ್ಟಿಕಾಂಶ ಇರೋದ್ರಿಂದ ಈ ಒಂದು ತರಕಾರಿ ಹಸಿರು ತರಕಾರಿ ಆಗಿರ್ಬೋದು ಮತ್ತೆ ಬೇರೆ ಈ ಸೊಪ್ಪುಗಳನ್ನಾಗ್ಲಿ ಪ್ರತಿನಿತ್ಯ ಉಪಯೋಗಿಸಿ ನಾವು ಮಾಡುವಂತದ್ದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಿಂದ ಅದೇನಪ್ಪ ಅಂದ್ರೆ ಈ ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ಆರೋಗ್ಯ ತಂತಾನೆ ಸುಧಾರಿಸುತ್ತೆ ಅಲ್ವಾ. ಹಾಗಾಗಿ ನಾವು ಖಂಡಿತ ತರಕಾರಿಗಳನ್ನ ಚೆನ್ನಾಗಿ ತಿನ್ಬಿಟ್ಟು ಆರೋಗ್ಯವಾಗಿರ್ಬೇಕು. ಆ ಹಸಿರು ತರಕಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಶ್ರೀಮಂತಿಕೆ ಹೆಚ್ಚಾಗುತ್ತೆ. ಆರೋಗ್ಯದ ಸಂಪತ್ತು ಜಾಸ್ತಿ ಇತ್ತು ಅಂದ್ರೆ ನಮ್ಮ ಬದುಕು ಕೂಡ ಸುಂದರವಾಗಿರುತ್ತೆ. ಹಾಗಾಗಿ ನಮ್ಮನ್ನ ರೋಗಗಳಿಂದ ರಕ್ಷಣೆ ಮಾಡುವಂತ ಈ ತರಕಾರಿಗಳನ್ನ ನಾವು ಖಂಡಿತ ಯಾವ ರೀತಿ ಚೆನ್ನಾಗಿ ಅದಕ್ಕೆ ಏನು ಮಾಡ್ಬೇಕು ಉಪಯೋಗಿಸೋದು ಯಾವ ರೀತಿ ಅಂತ ತಿಳ್ಕೊಂಡ್ಬಿಟ್ಟು ಆ ರೀತಿ ಚೆನ್ನಾಗಿ ಪ್ರತಿನಿತ್ಯ ನಾವು ರೋಗಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರತಿನಿತ್ಯ ತರಕಾರಿ ತಿನ್ಬೇಕು. ಎಲ್ರಿಗೂ ಕೂಡ ಪೌಷ್ಟಿಕವಾದ ಆಹಾರ ಸಿಕ್ಕೇ ಸಿಗುತ್ತೆ. ಈಗ ಎಷ್ಟೋ ಜನ ಹೇಳ್ತಾರೆ ಒಂದು ಹೃದಯ ರೋಗ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಪ್ರತಿಯೊಂದು ಕೂಡ ಒಂದೊಂದು ತರಕಾರಿಲಿ ಇರೋಂತ ಒಂದು ಇದರಿಂದನೆ ಹುಷಾರ್ ಮಾಡ್ಬೋದು ಅಂತ ಹೇಳಿ ಡಾಕ್ಟರ್ಗಳು ಕೂಡ ಸುಮಾರು ಹೇಳ್ತಾ ಇರ್ತಾರೆ. ಆರೋಗ್ಯ ಕಾರ್ಯಕ್ರಮಗಳು ಕೂಡ FM ಬಾನಲ್ಲಿ ತುಂಬಾ ಬಂದಿದೆ, ಅದ್ರಿಂದನು ಕೂಡ ತುಂಬಾನೇ ತಿಳಿಸ್ತಾರೆ. ಅದ್ರಲ್ಲೂ ಸಸ್ಯಾಹಾರ ತುಂಬಾ ಒಳ್ಳೇದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸಸ್ಯಾಹಾರ ತಿನ್ನೋದ್ರಿಂದ ಮಾನವನ ದೇಹಕ್ಕೆ ಅದು ಖಂಡಿತ ಒಗ್ಗುತ್ತೆ, ಅದು
8: ಜೀರ್ಣಕಾರಕ ಜೀರ್ಣ ಆಗುತ್ತೆ,
11: ಜೀರ್ಣಕಾರಕ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಆರೋಗ್ಯ ಇರಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹಾಗಾಗಿ ಪ್ರತಿನಿತ್ಯ ಆರೋಗ್ಯಕರವಾದ ಜೀವನಕ್ಕಾಗಿ ತರಕಾರಿಗಳನ್ನ ತಿನ್ನೋಣ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಣ. ಹೌದು, ವೈದ್ಯರಿಂದ ದೂರ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಅಂತಾರಾಷ್ಟ್ರೀಯ ಜಲಪಾತಗಳ ದಿನ ಅಂತ ಹೇಳಿದ್ರಿ, ಖಂಡಿತ ಇದು ನಂಗೆ ಗೊತ್ತಿರ್ಲಿಲ್ಲ. ಈ ಜಲಪಾತಗಳಂದ್ರೆ ಏನೋ ಒಂಥರ ಮೈ ರೋಮಾಂಚನ ಆಗುತ್ತೆ. ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲ ಟ್ರಿಪ್ ಹೋಗ್ತಿವಿ, ಎಲ್ಲ ಟೂರ್ ಹೋಗ್ತಿವಿ, ಎಲ್ಲ ಕಡೆ ಹೋದಾಗ ಈ ಪ್ರಕೃತಿಯ ಈ ಸೌಂದರ್ಯ ಹೆಚ್ಚಿಸೋದೇ ಈ ಜಲಪಾತಗಳು ಅಂತಾನೆ ಹೇಳ್ಬಹುದು. ಎಲ್ಲಿ ಆ ಜಲಪಾತಗಳಿರುತ್ತೋ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅವು ಏನಪ್ಪ ನಾವು ಹೋಗ್ತಿವಿ, ನಾವು ಎಂಜಾಯ್ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲ, ಆ ಒಂದು ಅದರ ಮಹತ್ವ ತಿಳ್ಕೊಳ್ಬೇಕಾಗುತ್ತೆ ನಾವು. ಯಾಕೆಂದ್ರೆ ಅವನ್ನ ಹಾಳ್ ಮಾಡಬಾರ್ದು ಯಾವ್ದೇ ರೀತಿ ಗಲೀಜು ಮಾಡೋದಾಗ್ಲಿ. ಪರಿಸರಕ್ಕೆ ಅವು ತುಂಬಾನೇ ಒಂದು ಜೀವಂತ ಶಕ್ತಿ ಕೊಟ್ಟಿರೋದು ಅಂದ್ರೆ ಜಲಪಾತಗಳು ಅಂತಾನೆ ಹೇಳ್ಬೋದು. ಹಾಗಾಗಿ ಆ ಜಲಪಾತಗಳು ಇರೋದ್ರಿಂದ ಕಾಡು ಸಾಕಷ್ಟು ಬೆಳೆದಿರುತ್ತೆ. ಆ ಕಾಡು ಎಷ್ಟು ಬೆಳೀತಾ ಅಷ್ಟು ಆಕ್ಸಿಜನ್ ನಮಗೆ ಸಿಗುತ್ತೆ, ಮತ್ತೆ ಅದರ ಜೊತೆಗೆ ಅನೇಕ ಜೀವ ಜಂತುಗಳಿಗೆ ಅವು ತಾಣ ಆಗಿರುತ್ತೆ ಕಾಡುಗಳು. ಅನೇಕ ಸಸ್ಯಗಳು ಮತ್ತೆ ಯಾವ್ದೇ ಒಂದು ಮೆಡಿಕೇಟೆಡ್ ಸಸ್ಯಗಳೆಲ್ಲ ಗುಡ್ಡ ಬೆಟ್ಟಗಳಲ್ಲಿ ಜಲಪಾತಗಳ ಹತ್ರ ತುಂಬಾನೇ ಇರುತ್ತೆ ನೋಡಿ. ನಾವು ಅದನ್ನ ನೀರಾಕಿ ಬೆಳೆಸೋದೇ ಬೇಡ. ಅವು ಮತ್ತೆ ಆ ಒಂದು ಈ ಫಾಲ್ಸ್ ಇರುತ್ತಲ್ವಾ, ಅದು ಈ ನಾವು ಎಲ್ಲಾ ಪ್ರಾಣಿಗಳಿಗೂ ನೀರ್ ಕೊಡಕ್ ಆಗೋದಿಲ್ಲ, ಪಕ್ಷಿಗಳಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ. ಅವೆಲ್ಲ ಒಂಥರ ಜಲಪಾತಗಳು ನ್ಯಾಚುರಲ್ ಆಗಿರೋದ್ರಿಂದ ಅವೆಲ್ಲ ಆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣನೇ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ ಜಲಪಾತ ಅಂದ ತಕ್ಷಣ ನಮಗೆ ಫಸ್ಟ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ಒಂದು ಫಸ್ಟ್ ನೆನಪಾಗುತ್ತೆ. ಅಬ್ಬಾ ಎಂತ ಸುಂದರ ಅನ್ನೋ ಅಷ್ಟು ಸೂಪರ್ ಆಗಿದೆ. ಅದ್ರ ಜೊತೆಗೆ ಇನ್ನ ಅನೇಕ ಜಲಪಾತಗಳಿದಾವೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬೆ ಜಲಪಾತ ಇರ್ಬೋದು.
8: ಕುಸುಮ ಅವ್ರು ಕರೆ ಮಾಡ್ತಾ ಇದ್ರು, ಕರೆ ಕಟ್ ಆಯ್ತು. ಹಾಗೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೇ ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
14: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ, ಹಾಗೆ ರಾಷ್ಟ್ರೀಯ ತಾಜಾ ತರಕಾರಿಗಳ ದಿನ ಇರೋದ್ರಿಂದ ಅದ್ರ ಬಗ್ಗೆ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಅದರಲ್ಲಿಯೂ ಕುಸುಮ ಅವರು ತಾಜಾ ತರಕಾರಿಗಳನ್ನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ಜಲಪಾತದ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
17: ನಮಸ್ಕಾರ ಮೇಡಮ್.
8: ನಮಸ್ತೆ ಶಂಭುಲಿಂಗ ಅವರೇ, ಹೇಗಿದ್ದೀರಾ?
17: ಊಟ ಆಯ್ತಾ? ಊಟ ಕಾಫಿ
8: ಊಟ ಆಯ್ತು ಸರ್, ಕಾಫಿನೂ ಆಯ್ತು ಸರ್.
18: ನಾವು ಕಾಫಿ ಕುಡಿಯಲ್ಲ, ಅದೇನು ಬಾದ ಮೇಲೆ ಕುಂಟಿಲ್ಲ ತಲೆ ಕೆಡ್ಸಕ್ ಬರ ಕುಡಿದು ತಿಳಿದಿದ್ದೆ. ಹೇಳಿ ಮೇಡಮ್.
8: ಸರ್, ಇವತ್ತು ತಾಜಾ ತರಕಾರಿಗಳ ಈಗ ಕೇಳ್ತಿದ್ಯಾ?
18: ಸ್ವಲ್ಪ
8: ಸರ್ ಈಗ ಕೇಳ್ತಿದ್ಯಾ?
18: ಮೇಡಮ್,
8: ಇವತ್ತು ತಾಜಾ ತರಕಾರಿಯ ದಿನ ಇತ್ತು, ರಾಷ್ಟ್ರೀಯ ತಾಜಾ ತರಕಾರಿ ದಿನ ಬಗ್ಗೆ ಮಾತಾಡ್ತಾ ಇದ್ದೀವಿ.
18: ತರಕಾರಿ ದಿನ, ತರಕಾರಿ ದಿನ ಬಹಳ ಖುಷಿ ಮೇಡಮ್. ಹೇಳ್ಬೇಕಂದ್ರೆ ಊಟದಲ್ಲಿ ತರಕಾರಿ ಇರ್ಬೇಕು, ಇಲ್ಲಾಂದ್ರೆ ಅದು ಎಳೆ ಐಟಮ್ ಒಳ್ಳೆ ಕ್ವಾಲಿಟಿ ಇದ್ದು ತರ್ತೀವಿ. ನಾವು ಮಾರ್ಕೆಟಿಗೆ ಹೋದ್ರೆ ಎರಡ್ ಮೂರ್ ತರ ಐಟಮ್ ಇಟ್ಟರೆ ಮೇಡಮ್, ಹೇಳ್ಬೇಕಂದ್ರೆ ಸೆಕೆಂಡ್ ಬೇರೆ ಫಸ್ಟ್ ಅದ್ರಲ್ಲಿ ಫಸ್ಟೇ ಆಸೋದ್ ಮೇಡಮ್. ಹೇಳ್ಬೇಕಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಈಗ ಕೇಳೋದಿಲ್ಲ ವಸ್ತು ಹಾಳಾಗೋದಿಲ್ಲ, ಫ್ರೆಶ್ ಅಪ್ ಇರುತ್ತೆ, ತಿನ್ಲಿಕ್ಕೆ ಹೋದ್ರೆ ಖುಷಿ ಆಗುತ್ತೆ. ಅಮ್ಮ ನನಗೆ ಯಾವಾಗಲೂ ನನಗೆ ಊಟದ ಸೈಜ್ ರೊಟ್ಟಿಗೆ ಆಗಲಿ ಅನ್ನ ಸಾಂಬಾರಿ ಆಗಲಿ ನಾನು ಕೈಸಿರೋ ಕೊಡ. ಹೇಳ್ಬೇಕಂದ್ರೆ ರೊಟ್ಟಿಗೆ ಅಲ್ಲಿ ಮೂಲಂಗಿ, ಸೌತೆಕಾಯಿ, ಕ್ಯಾರೆಟ್, ಆಮೇಲೆ ಟೊಮೆಟೊ ಪೀಸ್ ಮಾಡ್ಕೊಂಡು ತಿಂತೀವಿ ಮೇಡಮ್. ಬಹಳ ಖುಷಿಯಾಗಿ ತಿನ್ನಕ್ ಒಂಥರ ಮೂಲಂಗಿಗಳು, ಆಮೇಲೆ ಸಾಂಬಾರ್ಲು ಅಷ್ಟೇ, ತರಕಾರಿಗಳು ಇರ್ಬೇಕು, ಇದ್ರೆ ಒಂಥರ ಖುಷಿ ಮೇಡಮ್. ತಿಳಿ ಸರ್ ರಸಮ್ ಅದ್ ಬೇರೆ ಮೇಡಮ್, ಅದೊಂಥರ ಬೇರೆ ಆಗುತ್ತೆ. ಸಾಂಬಾರ್ ತರಕಾರಿ ಮಾಡಿದ್ಮೇಲೆ ತಾಯಿ ಸೊಪ್ಪುಗಳು ತರಕಾರಿ ಇದ್ರೆ ಏನೋ ಒಂಥರ ಖುಷಿ ಮೇಡಮ್. ಹೇಳ್ಬೇಕು ಅಂದ್ರೆ ಬಹಳ ಇಷ್ಟ ಆಗುತ್ತೆ ತಿನ್ಲಿಕ್ಕೆ. ಅದಕ್ಕೆ ಕೆಲವು ನೋಡಪ್ಪ, ನಾನು ಕೆಲವೇ ಊಟಗಳಿಗೆ ಹೋದಾಗ ನಂಗೆ ಅದು ತಿನ್ನಂಗಲ್ಲ, ನಾನು ಎಂದೆಂತ ತರಕಾರಿ ಬಿಟ್ಟಿರ್ತಾರೆ ಮೇಡಮ್ ಅಂತ ತಿನ್ನಕ್ಕೆ ಯೋಚನೆ ಮಾಡ್ತಾರೆ. ಅದೆಲ್ಲಿ ಹೋಗ್ಲಿ, ಪಾನಿಪುರಿ ಅದು ಯಾವ್ದ್ರಲ್ಲಿ ಮಾಡ್ತಾರೆ ಏನೋ, ಅದ್ರಲ್ಲಿ ಇದ್ದದ್ದು ಏನು ಇಲ್ಲ, ಹಂಗ್ ತಿಂತಾರೆ. ಅದೇ ನಾವು ಕೇಳ್ಕೊಂಡು ಹೋದ್ರೆ ಫಂಕ್ಷನ್ ಒಳಗೆ ಕೇಳ್ತೇವೆ, ಅದನ್ನೇ ಯಾವ್ದು ತಿನ್ನಂಗಲ್ಲ, ಇದು ತಿನ್ನಂಗಲ್ಲ ಅಂತ ಹೇಳೋದು. ಅದೇ ಬೇಜಾರಾಯ್ತು ಅಂದ್ರೆ ತರಕಾರಿ ಅಂತ ಖುಷಿ ಮೇಡಮ್.
8: ತರಕಾರಿ ಒಳ್ಳೆ
18: ವೇಸ್ಟ್ ಮಾಡೋಣ ಮೇಡಮ್, ಯಾವ್ದೋ ವರ್ಷ ಯಾವ್ದು ತರಕಾರಿ ಎಲ್ಲ ಕರಿಬೇವಿನ ಹಿಡಿದು ಎಲ್ಲ ತಿಂತೀನಿ ಮೇಡಮ್. ಹಸಿ ಮೆಣಸಿನ ಹಸಿ ತಿಂತೀನಿ, ಕರಿಬೇವು ತಿಂತೀನಿ, ಕೊತ್ತಂಬರಿ ಸೊಪ್ಪು ತಿಂತೀನಿ, ಹಳೆಯವೆಲ್ಲ ನಾ ಸೈನ್ಸ್ ನಮ್ಮಲ್ಲಿ ಆಪೆ ಮೆಣಸಿನ ಕೆಲವೊಂದು ಐಟಮ್ ತಿಂತೀನಿ, ಕೆಲವು ಹಸಿ ತಿಂತೀನಿ, ಸೈನ್ಸ್ ಏನೇ ಕೆಲಸ ಇದೆ ಎಳೆದೇ ತಿಂತೀನಿ, ಟೊಮೆಟೊ ತಿಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್.
8: ಓಕೆ ಸರ್. ಶಿವಮೊಗ್ಗದಿಂದ ಶಂಭುಲಿಂಗ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
19: ಹಲೋ
8: ಸರ್, ನಮಸ್ತೆ. ನಾರಾಯಣಪ್ಪ ಸರ್.
19: ನಮಸ್ತೆ ಅಮ್ಮ. ನಮಸ್ತೆ.
8: ಆರಾಮಿದ್ದೀರಾ ಸರ್?
19: ಚೆನ್ನಾಗಿದ್ದೀವಿ ಅಮ್ಮ. ನೀವೆಲ್ಲ ಆರಾಮಿದ್ದೀರಾ? ನಿಮ್ಮ ನಮ್ಮ ಒಪ್ಪಂದ ಎಲ್ಲ ಚೆನ್ನಾಗಿದೆಯಾ?
8: ಚೆನ್ನಾಗಿದ್ದಾರೆ ಸರ್. ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ, ಹಾಗೆ ರಾಷ್ಟ್ರೀಯ ತಾಜಾ ತರಕಾರಿ ದಿನ, ಎರಡು ದಿನ ಇದೆ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತೀರಾ?
19: ಅಲ್ಲ, ನಮ್ದು ಜೋಗ ಜಲಪಾತ ನಮ್ಮ ಜಿಲ್ಲೆದೇ ಒಂದು ಆಯ್ತಾ,
8: ಜಿಲ್ಲೆ ಮತ್ತೆ ತಾಲೂಕು,
19: ತಾಲೂಕು ಜಿಲ್ಲೆ ನಮ್ಮೂರ ಆಯ್ತಲ್ಲ, ಶಿವಮೊಗ್ಗ.
8: ಶಿವಮೊಗ್ಗ ಆಮೇಲೆ ಹತ್ರ
19: ಇಲ್ಲಿ ನಮ್ಮನೆ ಬಾಗಿಲೆಲ್ಲ ಇದೆ ಜಲಪಾತ.
8: ಜಲಪಾತ
19: ಆಮೇಲೆ ಈಗ ಮಳೆ, ಒಂದು ಮಳೆ ಬರ್ತಾ ಇಲ್ಲ ಅಂದ್ರೆ ಇನ್ನೇನು ಮಳೆ ಬರುತ್ತೆ, ಯಾಕಂದ್ರೆ ಈಗಾಗಲೇ ಮಳೆ ಕಾಲಿಟ್ಟಿದೆ ಯಾವ್ದು ಹೇಳಿ, ಮಳೆಗಾಲ
8: ಮಳೆಗಾಲ
19: ಹಂಗಾಗಿ ಬಂದೇ ಬರುತ್ತೆ. ಈಗ ದೇವ್ರು ಒಲಿದ್ರೆ 5 ನಿಮಿಷದಲ್ಲಿ ಬಂದೇ ಬಿಡುತ್ತೆ. ಅದೇ ಹೇಳ್ತಾರಲ್ಲ ಸರ್, ನೀನು ನೀನು ಒಲಿದಾರೆ ಕೊರಡು ಕೊನೋರು, ಅದೇ ಒಲಿದ್ ಬಿಟ್ರೆ ಈಗಿಂದ ಈಗ ಮಳೆ ಬಂದ್ಬಿಡ್ತಾಳ್ವ ಮೇಡಮ್?
8: ಬಸವಣ್ಣ ವಚನದಲ್ಲೇ ಹೇಳಿದಾರೆ.
19: ಹೌದೌದು, ಖಂಡಿತ ಬಸವಣ್ಣ ಅವ್ರ ವಚನದಲ್ಲೇ ಹೇಳ್ಬಿಡ್ತಾರೆ. ಆಮೇಲೆ ತರಕಾರಿ ವಿಚಾರದ ಹೇಳೋದಂದ್ರೆ, ಹಲೋ
8: ಹಲೋ, ಹಾ ಸರ್ ಕೇಳ್ತಿದೆ.
19: ನೋಡಿ, ನಾವು ಈಗ ಮಾರ್ಕೆಟ್ ಹೋದ್ರೆ ಕಲರ್ ಕಲರ್ ವಸ್ತುಗಳನ್ನೇ ಕೊಳ್ತೀವಿ
8: ಕೊಳ್ತೀವಿ ಹೌದು.
19: ಅದ್ರ ಹಿಂದಿರೋ ವಿಷಯ ನಮಗೆ ಗೊತ್ತಾಗಲ್ಲ. ನಾನು ಸೂರಿ ಹೇಳ, ನಾನು ಹೌದು, ಮಾವಿನಣ್ಣು ನೋಡ್ರಿ ತುಂಬಾ ಚಂದ ಕಾಣ್ತಾವ, ಆದ್ರೆ ಒಳಗಡೆ ಏನೇನಿದೆ ಅಂತಂದ್ರೆ ಅದು ಅದು ಅದು ಏನೇನೆಲ್ಲ ಕೆಮಿಕಲ್ಸ್ ಹಾಕಿ ಅದು ಬಣ್ಣ ಬರಂಗ್ ಮಾಡಿ ಹಾಕ್ತಾರಂತೆ, ಅದನ್ನೇ ನಾವು ಕೊಳ್ತೀವಿ. ಆಮೇಲೆ ನಾವು ನಾನು ಏನ್ ಮಾಡಿದೀನಿ ಅಂತಂದ್ರೆ, ಒಂದಿಷ್ಟು ಕಾಡು ಬದ್ನೆ ಗಿಡಕ್ಕೆ ಕಷಿ ಕಟ್ಟಿ, ನಾಡು ಬದ್ನೆ ಗಿಡನ 4-5 ವರ್ಷದಿಂದಲೂ ಅವು ಕಾಯಿ ಬಿಡ್ತಾನೆ ಇದಾವೆ, ಒಳ್ಳೆ ಕಾಯಿ ಬರುತ್ತೆ
8: ಬದ್ನೆ ಗಿಡ.
19: ಯಾವಾಗ್ಲೂ ಸದಾ 365 ದಿವಸ ಕಾಯಿ ಬಿಡ್ತಾನೆ ಇರುತ್ತೆ. ಒಂದು ಎರಡು ಗಿಡ ಇದ್ರೆ ಒಂದ್ ಮನೆಗೆ ಸಾಕಾಗುತ್ತೆ.
8: ಚಿಟ್ಟು ಬದ್ನೆ ಹೇಳ್ತಾರ, ಅದಕ್ಕೆ ಕಸಿ ಮಾಡಿರೋದ?
19: ಚಿಟ್ಟು ಬದ್ನೆ ಅಲ್ಲ, ಚಿಟ್ಟು ಬದ್ನೆ ಅಲ್ಲ, ಉದ್ದ ಬದನೆ.
8: ಅಲ್ಲಲ್ಲ, ಆ ಗಿಡಕ್ಕೆ ನೀವು ಕಸಿ ಮಾಡಿರೋದ?
19: ಹಾ, ಅದಕ್ಕೆ ಕಸಿ ಮಾಡಿರೋದು. ನಾನು ಈ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ, ಈ ನಮ್ಮ ತೋಟದಲ್ಲೆಲ್ಲ ಇರುತ್ತೆ ಮುಳ್ಳು ಬದನೆ ನೋಡ್ರಿ, ಮುಳ್ಳು ಮುಳ್ಳು ಯಾವ್ದು ಈ ಕಾಡು ಬದನೆಯಲ್ಲಿ ಮುಳ್ಳು
8: ಮುಳ್ಳಿರುತ್ತೆ,
19: ಅದನ್ನ ತಗೊಂಡೋಗಿ ಸಣ್ಣ ಗಿಡನ ತಗೊಂಡೋಗಿ, ಅದ್ ತಕ್ಷಣ ಸಣ್ಣ ಗಿಡನ ತಗೊಂಡೋಗಿ ಬೆಳೆಸಿ ಅದನ್ನ ಸ್ವಲ್ಪ ದೊಡ್ಡಕಾದ್ಮೇಲೆ ಅದು ಕಷಿ ಮಾಡ್ಬಿಟ್ರೆ ಅದ್ 4-5 ವರ್ಷ ಆದ್ರೆ ಸಾಯೋದಿಲ್ಲ, ತುಂಬಾ ಚೆನ್ನಾಗಿ ಇದು ತರಕಾರಿ ಬಿಡುತ್ತೆ.
8: ಬದನೆಕಾಯಿ 4-5 ವರ್ಷ ಸಾಕಾಗುತ್ತೆ.
19: ಹೌದು, ಈಗ ನಮ್ಮ ಮನೆಗೆಲ್ಲ ಸಾಕು. ಈಗ ಒಂದು ಒಂದು ವಾರಕ್ಕೊಂದು 2-3 ದಿನ ನಾವು ತರಕಾರಿ ಪಲ್ಯ ಮಾಡ್ತಾರೆ ಮನೆಯಲ್ಲಿ, ಹಂಗಾಗಿ ನಮ್ಮ ಮನೆಗೆ ಸಾಕು. ಇನ್ನು ತೊಂಡೆಕಾಯಿ ಅದು ಇದು ಅಂತೇಳಿ ಆದ್ರೆ ನಾವು ತರಕಾರಿ ತರೋದೇ ಕಡಿಮೆ.
8: ಬಸ್ಲೆ ಇರುತ್ತೆ ಹಿತ್ತಲಲ್ಲಿ, ಹೇಗೂ ಇದ್ದೇ ಇರುತ್ತೆ.
19: ಹೌದು ಹೌದು, ಮನೆಯಲ್ಲಿ ಹಿತ್ತಲಲ್ಲಿ ಯಾರೊಬ್ರು ಅದನ್ನ ಈಗ ಸಿಸಿ ಮನೆಯವರು ಕೂಡ ಒಂದ್ ಕೊಟ್ಟೆಯಲ್ಲಿ ಹಾಕಿ ಅದನ್ನ ಮಾಡಿದ್ರೆ ಮಾಡ್ಬೋದು, ಎಷ್ಟೋ ಜನ ಮಾಡಿದ್ದಾರೆ.
8: ಹೌದು, ಟೆರೆಸ್ ಗಾರ್ಡನ್ ತರ ಮಾಡ್ಬಿಟ್ಟು ಮಾಡಿದ್ದಾರೆ.
19: ಹೌದಾ, ನಮ್ ಹೆಲ್ತ್ ಬಾರಿ ಒಳ್ಳೇದು ನೋಡ್ರಿ, ಈಗೆಲ್ಲ ತರಕಾರಿಗಳೆಲ್ಲ ಕಲುಷಿತ ಅಲ್ವಾ?
8: ಹೌದು. ಒಳ್ಳೇದು
19: ಖಂಡಿಡಕ್ ಆಗೋದಿಲ್ಲ. ಆಮೇಲೆ ಏನಾಗಿದೆ ಅಂದ್ರೆ ಎಲ್ಲಾ ತರಕಾರಿಗಳು ಈಗ ಅದನ್ನ ಹಾಕ್ತಾ ಇದ್ರು ಬರೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಹೌದು, ಈ ಭತ್ತ ಸಮೇತ ಅದು ಸ್ವಲ್ಪನಾರು ಹಾಕ್ತಾ ಇದ್ರೆ ಬರೋದಿಲ್ಲ, ಅದಕ್ಕೆ ಅಡಿಟ್ ಆಗ್ಬಿಟ್ಟಿದೆ ಇವಾಗ. ಹಂಗಾಗಿ ನಾವು ಆದಷ್ಟು ತಾಜಾ ತರಕಾರಿನ ತಿನ್ನ ಪ್ರಯತ್ನ ಮಾಡೋಕ್ ನಮ್ಮ ಆರೋಗ್ಯದ ದೃಷ್ಟಿಯಿಂದ, ಅವರ ವ್ಯವಹಾರ ದೃಷ್ಟಿಯಿಂದ ಏನೇನೋ ಹಾಕಿ ಅದನ್ನ ಕೊಟ್ಬಿಡ್ತಾರ. ಹಂಗಾಗಿ ನಾವು ಹೇಳೋದು ಆರೋಗ್ಯವೇ ಭಾಗ್ಯ, ಅದಕ್ಕಾಗಿ ನಾವು ಹೆಚ್ಚಿನ ಗಮನ ಕೊಡ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟದ್ದು ಧನ್ಯವಾದಗಳು ಕಮ್ಮ.
8: ಧನ್ಯವಾದ ಸರ್ ನಿಮ್ಗೂ ಕರೆ ಮಾಡಿದ್ದಕ್ಕೆ.
19: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
8: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ನಾವು ಮನೆಯ ಹಿತ್ತಲಲ್ಲಿ ಸ್ವಲ್ಪ ಹಿತ್ತಲಿದ್ರೆ ಸಾಕು, ಅಲ್ಲೇ ತರಕಾರಿಗಳನ್ನ ಬೆಳಿಬಹುದು, ಹಾಗಾಗಿ ತಾಜಾ ತರಕಾರಿ ತಿನ್ಬಹುದು. ಇಲ್ಲಾಂದ್ರೆ ಈಗ ಬೇಲಿನ ಹಿಂದೆ ಇದಿಲ್ಲ ಹಿತ್ತಲಿಲ್ಲ ಅನ್ನೋರು ಪಾಕೆಟ್ ಅಲ್ಲ ಕೂಡ ತರಕಾರಿನ ಬೆಳೆಸ್ಕೊಳ್ಬಹುದು, ಅಥವಾ ಟರಸ್ ಇದ್ರೆ ಟರಸ್ ಗಾರ್ಡನ್ ತರ ಆ ತರನು ಕೂಡ ಮಾಡಿ ತರಕಾರಿಗಳನ್ನ ಬೆಳೆಸುವಂತ ಒಂದು ದಾರಿ ಇದೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
20: ಹಲೋ, ನಮಸ್ತೆ ಮೇಡಮ್.
8: ನಮಸ್ತೆ ಶಿವಶರಣ ಸರ್. ಮಳೆ ಇಲ್ಲ ಸರ್, ನಿನ್ನೆಯಿಂದ ಇಲ್ಲ.
20: ಒಟ್ಟಾರೆ
8: ಬಂದೇ ಇಲ್ವಾ ಜೂನ್ ಅಲ್ಲಿ? ನಮ್ಗೆ ಸ್ವಲ್ಪ ಮಳೆ ಬಂತು, ಸ್ವಲ್ಪ ಎರಡು ದಿನದಿಂದ ಮಳೆ ಇಲ್ಲ ಸರ್. ನಿಧಾನ ಬರುತ್ತೆ ಸರ್. ಇವತ್ತು ತಾಜಾ ತರಕಾರಿಗಳ ದಿನ,
20: ತಾಜಾ ತರಕಾರಿ ಮೇಡಮ್.
8: ಹೌದು ಸರ್, ತಾಜಾ ತರಕಾರಿ ತಿಂದು ಆರೋಗ್ಯವಾಗಿರಿ ಅಂತ ಹೇಳಿ ಅಂತ.
20: ತಾಜಾ ತರಕಾರಿ ತಿನ್ನೋರು ಯಾರು ಇಲ್ಲ ಮೇಡಮ್, ಎಲ್ಲಾರು ರಾಸಾಯನಿಕ ತಿನ್ನೋರು ಬಾಳದಾರ ಮೇಡಮ್.
8: ಮತ್ತೆ ರೈತರು ಅದನ್ನೆಲ್ಲ ಬೆಳೆದ್ರೆ ಇನ್ನೇನ್ ಮಾಡಕ್ ಆಗತ್ತೆ?
20: ಅದಕ್ಕೆ ಹೇಳ್ತೀನಿ ಮೇಡಮ್, ನಾವು ರೈತರು ನಾವು ದೇಶಕ್ಕೆ ಅನ್ನ ಹಾಕೋರು ನಾವ ಹೇಳಿ ನಾವ ಹಿಂಸಾಕತ್ತೀವಿ. ಅದ್ರ ಸಲುವಾಗಿ ಏನ್ ಹೇಳಿ ಮೇಡಮ್, ನಾವು ತರಕಾರಿ ನಮ್ಮ ಮಟ್ಟಕರೆ ನಾವು ಮಾಡ್ಕೋತ ಹೇಳ್ತಾರೆ ಕೆಲವೊಬ್ರು, ಆದ್ರೆ ಅದು ಆಗುದಿಲ್ಲ ಮೇಡಮ್. ತಮ್ಮ ಮಟ್ಟಕ್ಕೆ ನಾವು ಹೆಂಗ್ ಮಾಡ್ಕೋತಾರೆ ಮೇಡಮ್ ಅವರು?
8: ಸಾವಯವ ಕೃಷಿ ಮಾಡಿ ಅಂತ ಹೇಳ್ತೀರಾ ನೀವು?
20: ಸಾವಯವ ಕೃಷಿ ಕಂಪಲ್ಸರಿ ಮಾಡ್ಲೇಬೇಕು ಮೇಡಮ್, ಇಲ್ಲಿಗೆ ಬದುಕನೇ ಇಲ್ಲ ನಮಗೆ. ಇನ್ನು ಹತ್ತು ವರ್ಷದ ನಾವು ಸಿಲಿಂಡರ್ ಬೇಕಾಗುತ್ತೆ ನಮ್ಗೆ, ಆಕ್ಸಿಜನ್ ಸಿಲಿಂಡರ್ ಕಟ್ಟಬೇಕಾಗುತ್ತೆ ಮೇಲೆ
8: ಆಕ್ಸಿಜನ್ ಕೊರತೆ ಆಗುತ್ತೆ.
20: ಆ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಗೆ ಈಗ. ಹೇಳಿದೆಲ್ಲ ನಾವು ಹೇಳ್ತಿ ಪುರಾಣ ಮತ್ತೆ ತಿನ್ನೋದು ಬದಲಿಕೇನೆ, ಅದು ಆಗ್ಬಾರ್ದು ಅಂತ ನಾನು ಹೇಳ್ತೀನಿ ಮೇಡಮ್. ಹಾ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ರೈತ ಸಾವಯವ ಮಾಡಿ ಕೃಷಿ ಬೆಳೆದಪ್ಪ ಅಂದ್ರೆ ಪ್ರತಿ ನಮ್ಮ ದೇಶನೂ ಆರೋಗ್ಯವಾಗಿರುತ್ತೆ, ನಮ್ಮ ದೇಶನೂ ಶ್ರೀಮಂತವಾಗಿ ಹೆಚ್ಚಾಗುತ್ತೆ ಮೇಡಮ್.
8: ಶ್ರೀಮಂತವಾಗಿರುತ್ತೆ,
20: ಶ್ರೀಮಂತ ಆಗ್ಲಾಕ ಅದೇ 100% ಶ್ರೀಮಂತ ಆಗುತ್ತೆ ಮೇಡಮ್.
8: ಆರೋಗ್ಯ ಒಂದಿದ್ರೆ ಆರೋಗ್ಯನೇ ಭಾಗ್ಯ ಅಲ್ಲ, ಅದೇ ಶ್ರೀಮಂತ.
20: ಆರೋಗ್ಯನೇ ಭಾಗ್ಯ ಮೇಡಮ್, ನಮ್ಮ ಆರೋಗ್ಯ ಇಲ್ಲ ಏನ್ ಮಾಡೋದು, ಎರಡು ತಿಂಗಳು ಏನ್ ಮಾಡೋದು, ಬೆಳಿಗ್ಗೆ ಏನ್ ಮಾಡೋದು, ಹೇಳ್ತಾರೆ ಏನ್ ತುಪ್ಪ ಚೀನಿ ಬದುಕು, ಅದು ಯಾರು ಏನೋ ನಮ್ಗೆ ಯಾರಿಗೂ ಆಗುತ್ತೆ ಮೇಡಮ್. ಜೇನು ಜೇನು ಹಾಕಿರುತ್ತೆ, ಯಾರು ಇಬ್ಬರು ಹೇಳಿ ತಿನ್ಬಿಡ್ತಾರೆ, ತಿನ್ನದೇ ಇಲ್ಲ.
8: ತಿನ್ನದೇ ಇಲ್ಲ,
20: ದುಡ್ಡು ಹೇಳಿ ಬಿಡ್ತೀವಿ ಅದನ್ನ ನಾವು ಅನುಭವಿಸೋದಿಲ್ಲ, ಯಾರೋ ತಿಂತಾರೆ ಹಿಂದಿನವರು. ಆ ರೀತಿ ಆಗ್ಬಾರ್ದು, ಆರೋಗ್ಯವಂತವಾಗಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಏನ್ ಹೇಳ್ತಾರೆ ಮೇಡಮ್. ಆರೋಗ್ಯವಂತರಾಗಿದ್ದೆ ಅಂದ್ರೆ ನೀವು ಬೇಕಾದ ದುಡಿಬಹುದು, ದುಡ್ಡು ತಡಿಬಹುದು, ಎಲ್ಲಾನು ಮಾಡಬಹುದು. ಆರೋಗ್ಯನೇ ಇರ್ಲಿಕ್ಕೆ ಅಂದ್ರೆ ಏನ್ ಮಾಡುದು, ನೀವು ಶುಗರ್ ಬಿ ಪಿ ನೋಡ್ರಿ, 40% ಆಗಿರೋಲ್ಲ, ನಮ್ ಕಾಲು ಹಿಡಿದು ಕೈ ಹಿಡಿದು, ಇದೇ ವ್ಯಾಪಾರ ಇದೆ ಮೇಡಮ್. ಇವಾಗ
8: ಧನ್ಯವಾದ ಸರ್ ಕರೆ ಮಾಡಿದ್ದೆ. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ ಆಯ್ತು. ಹಾಗೆ ಇವತ್ತು ತಾಜಾ ತರಕಾರಿಗಳ ದಿನ, ಹಾಗೆ ಅಂತಾರಾಷ್ಟ್ರೀಯ ಜಲಪಾತ ದಿನ ಇರೋದ್ರಿಂದ ಎಲ್ಲರೂ ಕೂಡ ತಾಜಾ ತರಕಾರಿಯ ಬಗ್ಗೆ ಹಾಗೆ ಜಲಪಾತಗಳ ಬಗ್ಗೆ ಕೂಡ ಮಾಹಿತಿಯನ್ನ ಹೇಳ್ತಾ ಇದ್ರು. ಜಲಪಾತ ಅಂದ ತಕ್ಷಣ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
21: ನಮಸ್ತೆ ಡಾಕ್ಟರ್ ಪವಿತ್ರ ಮೇಡಮ್ ಅವ್ರಿ.
8: ನಮಸ್ತೆ ರಾಜು ಸರ್, ಹೇಗಿದ್ದೀರಾ?
21: ಆರಾಮಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಿ?
8: ನಾನು ಚೆನ್ನಾಗಿದ್ದೀನಿ ಸರ್.
21: ನೀವೇನ್ ತರಕಾರಿ ಸರ್ ಊಟ ಮಾಡ್ಕೊಂಡ್ರಿ?
8: ಇವತ್ತು ಬೆಂಡೆಕಾಯಿ.
21: ಓಕೆ, ಬೆಂಡೆಕಾಯಿ, ಜಲಪಾತ ಮತ್ತೆ ಬೆಂಡೆಕಾಯಿ. ಜಲಪಾತ ಈಗ ಎಲ್ಲ ಕಡೆ ಬರ್ತಾ ಇದೆ ಮೇಡಮ್. ಜಲಪಾತ ಇತ್ತು ಅಂದ್ರೆ ಒಂದೇನ್ ಗೊತ್ತಾ ಮೇಡಮ್, ಅವ ಪರಿಸರ ಮತ್ತೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ತುಂಬಾ ಒಳ್ಳೇದು. ಅವಾಗ ಏನಾಗುತ್ತೆ ಅಂದ್ರೆ ಅವೆಲ್ಲ ಊರೊಳಗೆ ಬರೋದು ತಪ್ಪುತ್ತೆ. ಸಮೃದ್ಧಿಯಾದ ಆಹಾರ ನೀರು ಎಲ್ಲ ಇರುತ್ತೆ ಆ ಟೈಮ್. ಹ, ಅವುಗಳಿಗೆ ಅವು ಕಾಡೆ ಒಂದು ನಾಡಾಗಿರುತ್ತೆ. ಆವಾಗ ಜನಗಳದ್ದು ಭಯ ಇರೋದಿಲ್ಲ, ಏನಿರುತ್ತೆ. ಈಗ ಏನಾಗುತ್ತೆ ಅಂದ್ರೆ ಕಾಡೊಳಗೆ ಏನೂ ಇಲ್ಲ ಅಂದಾಗ ಅನಿವಾರ್ಯ ಊರೊಳಗೆ ಬಂದ್ಬಿಡ್ತವೆ.
8: ಊರೊಳಗೆ ಬಂದ ಸುತ್ತಮುತ್ತ ಒಂದು ಜೀವ ವೈವಿಧ್ಯತೆ ತಾಣನೇ ಇರುತ್ತೆ ಅಂತ ಹೇಳ್ಬೋದು.
21: ಹೌದು, ಊರೊಳಗೆ ಬಂತು ಅಂದ್ರೆ ಏನಾಯ್ತು, ಕೆಲವು ಜನಗಳಿಗೆ ಅವು ಪ್ರಾಣಿ ಪಕ್ಷಿ ಅವು ನಮ್ಮಂಗೆ ಜೀವ ರಾಶಿ ಅನ್ನೋದನ್ನ ಯೋಚನೆ ಮಾಡಲ್ಲ. ಅವನಿಗೆ ಅವಕ್ಕೆ ಏನಾದ್ರು ಹಿಂಸೆ ಕೊಟ್ಟು ಅವನೇನಾದ್ರು ಮಾಡ್ಬಿಟ್ಟು ಅವನ್ ಇದ್ ಮಾಡ್ಕೊಂಡು ಅದರಿಂದ ಏನಾದ್ರು ಒಂದು ಉಪಯೋಗ ಪಡ್ಕೊಳ್ಳೋದ್ ನೋಡ್ತಾರೆ, ಅದ್ ಯಾವತ್ತೂ ಆಗ್ಬಾರ್ದು. ಹಾಗಾಗಿ ಜಲಪಾತ ಇದ್ದಷ್ಟು ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಒಳ್ಳೇದೇ ಅಂತ ನನ್ನ ಅನಿಸಿಕೆ. ಆಮೇಲೆ ತರಕಾರಿಗಳಲ್ಲಿ ಬೆಂಡೆಕಾಯಿ, ತೊಂಡೆಕಾಯಿ, ಮತ್ತೆ ಹೀರೆಕಾಯಿ, ಆಮೇಲೆ ಹಾವಲ್ಕಾಯಿ, ಆಮೇಲೆ ಯಾವ ಇನ್ನೊಂದು ಬರುತ್ತೆ ಮೇಡಮ್, ಮೆಟ್ಲುಕಾಯಿ ಅಂತ ಒಂದು ಮೆಟ್ಲುಕಾಯಿ, ಆಮೇಲೆ ಹಿಂದೆ ಒಂದು ತುಪ್ಪು ಹೀರೆಕಾಯಿ ಅಂತ ಬರ್ತಾ ಇತ್ತು. ಈಗೆಲ್ಲೂ ಈಗೆಲ್ಲೂ ಸಿಗ್ತಾ ಇಲ್ಲ. ಇವಿಷ್ಟು ಪದಾರ್ಥ ಇದಾವಲ್ಲ, ನಮ್ಮ ದೇಹದ ತುಂಬಾ ಆರೋಗ್ಯನ ಒಳ್ಳೇದ್ ಮಾಡ್ತವೆ, ಕಾಪಾಡ್ತೇವೆ. ಅದರಲ್ಲೂ ತೊಂಡೆಕಾಯಿ, ಬೆಂಡೆಕಾಯಿ, ಸೊಪ್ಪು ನಮ್ಮ ಕಣ್ಣುಗಳಿಗೆ ಮತ್ತೆ ನಮ್ಮ ದೇಹಕ್ಕೆ ಸಮೃದ್ಧಿಯಾದ ಒಂದು ಆರೋಗ್ಯ ಕೊಡುತ್ತೆ ಈ ಮೂರು ಪದಾರ್ಥಗಳು. ಹಾಗಾಗಿ ಇವನ್ನ ನಾವು ಸೊಪ್ಪು, ಬೆಂಡೆ, ತೊಂಡೆ ಎಷ್ಟು ನಾವು ಸೇವಿಸ್ತೀವೋ ನಮ್ಮ ಕಣ್ಣಿಗೂ ಅಷ್ಟೇನೆ, ನಮ್ಮ ಆರೋಗ್ಯಕ್ಕೂ ಅಷ್ಟೇನೆ, ತುಂಬಾ ಒಳ್ಳೇದು. ಹಾಗಾಗಿ ಆಮೇಲೆ ಅದರಲ್ಲೂ ಈಗೇನಾಗಿದೆ, ಎಲ್ಲೇ ಹೋದ್ರು ಯಾವ್ದೇ ತಗೊಂಡ್ರಿ ರಾಸಾಯನಿಕ ಆಗಿದೆ. ಹಂಗು ಹಿಂಗು ಸೊಪ್ಪು ಸ್ವಲ್ಪ ಬರ್ತಾ ಇತ್ತು, ಸೊಪ್ಪಿಗೂ ರಾಸಾಯನಿಕ ಸ್ಟಾರ್ಟ್ ಆಗಿದೆ. ಕೆಲವು ಕಡೆ ಮಾಡ್ತಾ ಇದಾರೆ ಮೇಡಮ್, ಅವರೆಲ್ಲ ಬೆಳಿತಿಲ್ವಾ? ಈಗ ನೋಡ್ರಿ, ನಮ್ಮ ಸಾವಯವ ಗೊಬ್ಬರ ಹಾಕ್ಬಿಟ್ಟು ಕೆಲವು ಕಡೆ ಎಷ್ಟೋ ತರ ಒಳ್ಳೊಳ್ಳೆ ತರಕಾರಿ ಬೆಳೆದು ಎಷ್ಟು ಇದ್ ಮಾಡ್ಕೊಂಡು ಮಾಡ್ತಾ ಇದಾರೆ. ಆದ್ರೆ ಕೆಲವು ಕಡೆ ಅದು ದುರಾಸೆ ಏನಂದ್ರೆ, ನಮ್ಗೆ ಫಸ್ಟ್ ಚೆನ್ನಾಗ್ ಬರ್ಬೇಕು, ದುಡ್ಡು ಬರ್ಬೇಕು, ಆನಾ ಒಂದು ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತಿಲ್ಲ. ಆಮೇಲೆ ನಾವೇನ್ ಗೊತ್ತಾ, ಆದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಬೆಳೀತಾರಲ್ಲ ಮೇಡಮ್,
8: ಅವ್ರ ಹತ್ರ ತಗೋಬೇಕು.
21: ಹಾ, ಅವ್ರ ಹತ್ರ ತಗೋಬೇಕು. ಅಲ್ಲಿನ ಏನು ಹಾಕಿರೋದಲ್ಲ, ಒಂದು ಬನಿನ್ ಗೊಬ್ಬರ ಇನ್ನೊಂದೇನೋ ಹಾಕ್ಬಿಟ್ಟು
8: ನೇರವಾಗಿ ಮಾರಾಟ ಮಾಡ್ತಾರಲ್ಲ,
21: ಹಾ ಅದನ್ನ ತಗೊಂಡು ನಾವು ತಿನ್ನ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಪ್ರತಿಯೊಂದು. ಆಮೇಲೆ ನಾವೀಗ ಹೇಳ್ತೀವಿ ಅಷ್ಟೇನೆ, ಓ ಹಂಗಾಗುತ್ತೆ ಹಿಂಗಾಗುತ್ತೆ. ಈಗ ನಮ್ಮ ಭೂಮಿನೇ, ನಮ್ಮ ದೇಹ ಹೇಗೆ ಹದಗೆಟ್ಟಿದೆಯೋ ಆ ರೀತಿ ಭೂಮಿನ ಹದಗೆಟ್ಟಿಬಿಟ್ಟಿದೆ. ಯಾಕೆಂದ್ರೆ ರಾಸಾಯನಿಕ ಗೊಬ್ಬರ ಅದು ಯಾವ್ದೇ ಫಲವತ್ತತೆ ಇಲ್ಲ. ಆ ಫಲವತ್ತತೆ ನಾವು ತರಬೇಕು ಅಂದ್ರೆ ಭಾರಿ ವರ್ಷ ಬೇಕಾಗುತ್ತೆ. ಹಾಗಾಗಿ ಇದ್ದಿದ್ರೆ ನಾವು ಆರೋಗ್ಯಕರವಾದ ಆಹಾರಗಳನ್ನ ತರಕಾರಿಗಳನ್ನ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನೋಡಿ ತಗೋಬೇಕು ತರಕಾರಿಗಳನ್ನ, ಯಾವ್ದು ನಮಗೆ ಒಂದು ಇದಾಗಿರುತ್ತೆ. ತೊಂಡೆಕಾಯಿ, ಬೆಂಡೆಕಾಯಿ, ಆಮೇಲೆ ಮೂಲಂಗಿ ಇಂತಹ ಪದಾರ್ಥಗಳನ್ನ ಆದಷ್ಟು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ ಮೇಡಮ್. ಇನ್ನೊಂದು ಒಂದು ಒಳ್ಳೊಳ್ಳೆ ಒಳ್ಳೊಳ್ಳೆ ತಗೊಂಡ್ಬರ್ತಾರೆ. ಅದಕ್ಕೆ ನಿಮ್ಗೆ ಇವತ್ತು ನಾವು ಡಾಕ್ಟರೇಟ್ ಕೊಟ್ಟಿದ್ವಿ ನಮ್ಮ ಶಂಕರ್ ಗಟ್ಟರ ಪರವಾಗಿ.
8: ಧನ್ಯವಾದ
21: ಮೇಡಮ್.
8: ರಾಜು ಶೆಟ್ಟಿ ಅವರು ಕರೆ ಮಾಡಿ ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ. ಹಲೋ
1: ಮೇಡಮ್, ನಮಸ್ತೆ
8: ಸರ್. ನಮಸ್ತೆ ಸೋಮಶೇಖರ್ ಸರ್.
1: ಮೇಡಮ್,
8: ತಿಂಡಿ ಆಯ್ತಾ?
1: ನೀವು ಆಯ್ತು ಮೇಡಮ್, ಆಯ್ತು.
8: ಹಾ ಸರ್, ಸರಿ.
1: ನಿತ್ಯನೋ ಏನು ವಿಶೇಷತೆ ಇರುತ್ತೆ ಅದ್ರ ಬಗ್ಗೆ ತೆಗೆದುಕೊಂಡು ಬರ್ತೀರಿ, ಅದು ಹಾಗಾಗಿ
8: ಚೆನ್ನಾಗಿರುತ್ತೆ.
1: ವಿಶೇಷತೆ ಹೌದಾ? ಜಲಪಾತ ಇವತ್ತು ದಿನ ಅಂತ ಆಚರಣೆ ಮಾಡ್ತಾ ಇದಾರೆ.
8: ಹೌದು, ಜಲಪಾತ ದಿನ ಮತ್ತೆ ತಾಜಾ ತರಕಾರಿ ದಿನ ಕೂಡ ಇದೆ.
1: ತರಕಾರಿ, ಹಾ ನಿಜ ಮೇಡಮ್. ನೋಡಿ, ಒಂದು ಅದು ಜಲಪಾತ ಅಂದ್ರೆ ನಯನ ಮನೋಹರ ದೃಶ್ಯ ಮೇಡಮ್. ನಮ್ಗೆ
8: ಮಳೆಗಾಲ ಬಂತು ಅಂತ ಹೇಳಿದ್ರೆ
1: ಮಳೆಗಾಲ, ಹೌದೌದು. ನಾವು ಸುಮ್ನೆ ಎಲ್ಲೋ ದೂರದ ನಯಾಗರ ಫಾಲ್ಸ್ ಬಗ್ಗೆ ಮಾತಾಡ್ತೀವಿ, ಬಟ್ ಹತ್ರ ಇಲ್ಲಿರೋದೇ ನೋಡಿರೋದಿಲ್ಲ ನಾವು ಅನೇಕ ಸಂದರ್ಭಗಳಲ್ಲಿ.
8: ಖಂಡಿತ ಹೌದು.
1: ಆದ್ರೆ ನಾವು ನೋಡಿದ್ವಿ ಮೇಡಮ್ ನಿಮ್ಮ ಶಿವಮೊಗ್ಗ ಏನಲ್ಲಿ ಜೋಗ ಫಾಲ್ಸ್ ಇದೆ, ಒಂದು ಮೂರ್ನಾಲ್ಕು ಬಾರಿ ಬಂದಿದ್ವಿ. ಆಮೇಲೆ ಈ ಕಳೆದ ವರ್ಷ ಹೆಬ್ಬೆ ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲಿದೆ ನಮ್ಮ ಕಾಫಿ ತೋಟದ ಹೆಬ್ಬೆ ಜಲಪಾತ, ಅಲ್ಲೂ ಕೂಡ ಹೋಗಿ ಎಲ್ಲ ಅದನ್ನು ಕೂಡ ಸವಿದ್ವಿ. ಜಲಪಾತಗಳು ನಿಜ ಮೇಡಮ್, ನಾವು ಇಲ್ಲಿ ನಾವು ನಮ್ಮ ಅಕ್ಕಪಕ್ಕನೇ ಗಮನಿಸಿದ್ರು ಕೂಡ ಅಲ್ಲೆಲ್ಲ ಒಂದು ಸೇತುವೆ ಮಾಡಿದ್ದಾರೆ, ಅಲ್ಲಿಂದ ನೀರು ಧುಮುಕ್ತಾ ಇದ್ರು, ಅದು ಸಣ್ಣ ಜಲಪಾತ ಇದ್ದಂಗೆ ಕಾಣ್ತಾ ಇರುತ್ತೆ ನಮ್ಗೆ ಅದೆಲ್ಲ.
8: ಜಲಪಾತಗಳು ತುಂಬಾ ಇರುತ್ತೆ.
1: ಹೌದೌದು ಮೇಡಮ್, ನಿಜ. ಒಂದು ಈ ನಾವೇನಾದ್ರು ಈಗ ಪ್ರವಾಸ ಅಂತ ಅಂದ್ಕೂಡ್ಲೆ ನಮ್ಗೆ ಈ ದೇವಸ್ಥಾನಗಳು ಅಂದ್ರೆ ಅಲ್ಲಿ ಭಕ್ತಿ ಭಾವವನ್ನ ಅರ್ಪಣೆ ಮಾಡೋದು, ಈ ತರ ಇಲ್ಲಿ ನಾವು ನಮ್ಮ ಕಣ್ ತುಂಬಿಕೊಳ್ಳೋದು ಮೇಡಮ್, ಅಂತ ಒಂದು ನಯನ ಮನೋಹರ ದೃಶ್ಯಗಳನ್ನ ಕಣ್ ತುಂಬಿಕೊಂಡು ಆಸ್ವಾದಿಸೋದು, ಹಾಗಾಗಿ ಅದು ಒಂಥರ ಖುಷಿ ಕೊಡುತ್ತೆ. ಇನ್ನು ತಾಜಾ ತರಕಾರಿಗಳು ಅಂದ್ರೆ ಮೇಡಮ್ ನಾನಂತೂ ತರಕಾರಿ ಪ್ರಿಯ. ನಿಜ ಮೇಡಮ್, ಮನೆಯಲ್ಲಿ ಏನಾದ್ರು ಈ ಪಲ್ಯ ತುಂಬಾ ಜಾಸ್ತಿ ಮಾಡಿದಾರೆ ಮಕ್ಳೇನೋ, ಅಮ್ಮ ಇದೇನ್ ಇಷ್ಟೊಂದು ಮಾಡಿದಾರೆ ಅಂದ್ರೆ ನಿಮ್ಮ ಅಪ್ಪ ಇದ್ರ ತಾಳಮ್ಮ ಅಂತ ಅಂತಿರ್ತಾರ ಅವರು ಖಾಲಿ ಮಾಡ್ಲಿಕ್ಕೆ. ಹಂಗೆ ನನಗೆ ತರಕಾರಿ ತುಂಬಾ ಇಷ್ಟ. ನೀವು ತಾಜಾ ತರಕಾರಿ ಅಂದ್ರೆ ಮೇಡಮ್, ತಾಜಾ ತರಕಾರಿ ಅಂದ್ರೆ ನಾವೇನೋ ನಮ್ಮ ಹಿತ್ತಲಲ್ಲಿರ್ಬೋದು ತೋಟದಲ್ಲಿ ಬೆಳೆದಿದ್ದು ಮಾತ್ರ ತಾಜಾ ಆಗಿರುತ್ತೆ. ಕೊಂಡ್ಕೊಂಡು ಬಂದಿದ್ರೆ ಅದು ಸ್ವಲ್ಪ ಒಂದ್ ಎರಡ್ ಮೂರ್ ದಿವಸ ಬಿಡಿಸಿ ಎರಡ್ ದಿವಸ ಮೂರ್ ದಿವಸ ಆಗ್ಬಿಟ್ಟಿರುತ್ತೆ. ಹಾಗಾಗಿ ತಾಜಾ ತರಕಾರಿಗಳನ್ನ ಬಳಸ್ಬೇಕು ಅಂದ್ರೆ ನಾವು ಆದಷ್ಟು ಬೆಳ್ಕೊಳ್ಳೋದು ಉತ್ತಮ ಅಂತ ಮೇಡಮ್. ತುಂಬಾ ಇದೆ ಈಗ ನಾವು ನೋಡ್ತೇವೆ ಹಳ್ಳಿಗಳಲ್ಲಿ, ಈಗ ಚಪ್ಪರದ ಅವರೆ ಅಂತ ಇರ್ಬೋದು, ಆಮೇಲೆ ಪಡವಲಕಾಯಿ, ಮತ್ತೆ ಹೀರೆಕಾಯಿ ಬೆಳೆಯೋದು, ಮತ್ತೆ ಜವಳಿಕಾಯಿ ಇದೆಲ್ಲ ಹಾಕೊಂಡು ಬೆಳಿಬಹುದು. ನಾನ್ ಕಳೆದ ವರ್ಷ ಅದೊಂದು ಪ್ಲಾನ್ ಮಾಡಿದ್ದೆ ಮೇಡಮ್, ಈ ವರ್ಷ ಸ್ವಲ್ಪ ಮಳೆ ನಿಧಾನ ಆಗಿದ್ರಿಂದ ಇನ್ನೂ ಹಾಕಕ್ ಆಗಿಲ್ಲ. ಈಗ ಕಲ್ಟಿವೇಶನ್ ಮಾಡಿದಾಗ ಅವ್ನ್ ಸ್ವಲ್ಪ ಹಾಕೋಬೇಕು,
8: ತರಕಾರಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಮನೆ ಬಳಕೆ.
1: ನಿಜ ಮೇಡಮ್, ನಾನು ಕಳೆದ ವರ್ಷ ಒಂದ್ ಸ್ವಲ್ಪ ಅಲ್ಲೇ ಮದ್ ಮಧ್ಯೆ ಎಲ್ಲ ಸೌತೆ ಕಾಯಿ ಹಾಕಿದ್ದು, ಸೌತೆ ಸಾಕಷ್ಟು ಸಿಕ್ಕಿದ್ವು. ಹಾಗಾಗಿ ನೋಡಿ ಅದು ಸುಮ್ಮನೆ ದಿವಸಕ್ಕೊಂದ್ ಎರಡು ಮೂರ ಇದ್ರು ಮದ್ ಮಧ್ಯೆ ಅದು ಒಂದ್ ಸ್ವಲ್ಪ ನಮ್ಗೆ ತಂಪನ್ನ ಕೊಡುತ್ತೆ. ಬೇಸಿಗೆಲಂತೂ ಬಹಳ ಅದು ಉಪಕಾರಿಯಾಗಿರ್ತಕ್ಕಂತ ಒಂದು.
8: ಅದ್ರ ಜೊತೆಗೆ ಸರ್, ನಾವೊಂದು ದುಡ್ಡು ಕೊಟ್ಟು ತಗೊಬಂದಿದ್ ತರಕಾರಿಗಿಂತ ನಾವು ಬೆಳೆದ್ ತಿಂತೀವಲ್ಲ ಆ ತರಕಾರಿ ಖುಷಿನೇ ಬೇರೆ.
1: ಖಂಡಿತ ಮೇಡಮ್, ನಿಜ ನಿಜ. ಅದು ಬೆಳೆದಿದ್ದಾಗ್ಲೇ ನಾವು ಒಂದ್ ಸ್ವಲ್ಪ ಬಿಡು ಬೀಸಾಗಿ ಉಪಯೋಗಿಸ್ಬೋದು. ಕೊಂಡ್ಕೊಂಬಂದಿದ್ರೆ ಅದೇ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ಈಗ ಹಾಲು ಕೊಂಡ್ಕೊಂಡ್ಬಿಡ್ತಾ ಇದ್ರೆ ಅಂದ್ರೆ ಒಂದ್ ಸ್ವಲ್ಪ ನೋಡಾಕ್ಬೇಕಾದ ಕಾಫಿಗೆ, ಅದೇ ಮನೆಯಲ್ಲಿ ಏನಾದ್ರು ಹಸು ಇದೆ ಕರೆವಾಗ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಅಂತ. ಹಂಗೆ ನಿಜ ಮೇಡಮ್, ಇವತ್ತು ಎರಡೂ ತುಂಬಾ ಚೆನ್ನಾಗಿದೆ. ತರಕಾರಿ ವಿಷಯಕ್ಕೆ ಬಂದಾಗ ಮೇಡಮ್, ನಮ್ಮ ಆರೋಗ್ಯಕ್ಕೂ ಕೂಡ ಅದು ತುಂಬಾ ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ತರಕಾರಿಗಳನ್ನ ಹೆಚ್ಚು ಹೆಚ್ಚಾಗಿ ಬಳಸ್ಬೇಕು. ನಮ್ಗೆ ನಿಜ ಇವತ್ತು ತುಂಬಾ ವಿಪರ್ಯಾಸ ಮೇಡಮ್. ಇವತ್ತು ಸೈನ್ಸ್ ಹೋದ್ರೆ ವಿದ್ಯಾರ್ಥಿಗಳು ಮನೇಲಿ ಇರ್ತಾರೆ, ಆದ್ರೆ ತರಕಾರಿ ಅವರು ಎತ್ತಿಡ್ತಿರ್ತಾರೆ.
8: ಈಗಿನ ಮಕ್ಳು ತರಕಾರಿ ತಿನ್ನೋದೇ ಇಲ್ಲ ಸರ್,
1: ತರಕಾರಿ ತಿನ್ನೋದೇ ಇಲ್ಲ. ಆದ್ರೆ ಅವರು ಓದಿರ್ತಾರಲ್ಲಿ ವಿಜ್ಞಾನದ ತರಗತಿಗಳಲ್ಲಿ ತುಂಬಾ ಇದು
8: ಇರುತ್ತೆ ಅಂತ ಓದಿ ತಿನ್ನಲ್ಲ.
1: ಹೌದೌದು ಮೇಡಮ್, ನಿಜ. ಹಂಗಾಗಿ ಇದು ಹೆಚ್ಚು ಈ ತರ ನೋಡಿ, ಇದು ಬಹಳ ಒಳ್ಳೆ ಇದು ನಮ್ ಸಂದರ್ಭ. ಈ ಮುಖ್ಯ ವಾಹಿನಿಗಳಲ್ಲಿ ಇದು ಒಂದ್ ಸ್ವಲ್ಪ ಚರ್ಚೆ ಆದಾಗ, ಮತ್ತೆ ಈ ಪ್ರಸಾರ ಆದಾಗ ಕೇಳ್ತಾ ಇರ್ತಕ್ಕಂಥ ಅನೇಕರು ಸ್ವಲ್ಪ ಸ್ವಲ್ಪ ಇಲ್ಲ ಹೌದಲ್ವಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇದ್ರ ಮಹತ್ವವನ್ನ ಅರ್ತಕೊಂಡು ಅದನ್ನ ಸೇರ್ಸಕ್ಕೆ ಅವರು ಪ್ರಾರಂಭ ಮಾಡಿದ್ರೆ ಈ ಕಾರ್ಯಕ್ರಮ ಮಾಡಿದ್ರು ಒಂದ್ ಸಾರ್ಥಕತೆ ಇರುತ್ತೆ ಮೇಡಮ್.
8: ಸಾರ್ಥಕ ಆಗತ್ತೆ, ಹೌದು.
1: ಹಾಗಾಗಿ
8: ಒಂದ್ ಒಳ್ಳೆ ಆದ್ರೂ ತಗೋಬೇಕಾಗತ್ತೆ ಅಂತ.
1: ಖಂಡಿತ, ನಿಜ ಮೇಡಮ್. ನಾವು ಆರೋಗ್ಯ ಎಲ್ಲಿದೆ ಅಂತಂದ್ರೆ ನಾವು ಸೇವಿಸ ಆಹಾರದಲ್ಲೇ ಇದೆ ಮೇಡಮ್ ಆರೋಗ್ಯ.
8: ಹೌದು, ಆರೋಗ್ಯ ಎಲ್ಲಿದೆ ಅಂತ ಹೇಳಿ ನಾವು ಊಟ ಮಾಡುವಂತ ತಟ್ಟಲಿದೆ ಅಂತ ಹೇಳಿ ವೈದ್ಯರು.
1: ಖಂಡಿತ ಖಂಡಿತ. ಹಂಗಾಗಿ ಈ ಏನು ಈ ಹೆಚ್ಚು ಹೆಚ್ಚು ತಾಜಾ ತರಕಾರಿಗಳು, ಹಸಿರು ತರಕಾರಿ ಇರ್ಬೋದು, ಎಲ್ಲವನ್ನು ಸರಿಯಾಗಿ ಒಂದು ಮಿತವಾಗಿ ಹಿತವಾಗಿ ಉಪಯೋಗಿಸ್ತಾ ಹೋದಾಗ ಖಂಡಿತ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು, ತುಂಬಾ ಚಟುವಟಿಕೆಯಿಂದ ಇರ್ಬೋದು ಮೇಡಮ್,
8: ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್.
1: ಹೌದು,
8: ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ.
1: ತಮಗೂ ಕೂಡ ಧನ್ಯವಾದಗಳು ಮೇಡಮ್.
8: ದುಂಬೆನಹಳ್ಳಿಯಿಂದ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ, ಅವರು ಕೂಡ ಸೋಮಶೇಖರ್ ಸರ್ ಅವರು ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಹಾಗೆ ತಾಜಾ ತರಕಾರಿಯನ್ನು ತಿನ್ನೋದ್ರಿಂದ ಅದರ ಜೊತೆಗೆ ಜಲಪಾತಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
23: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
22: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
23: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
22: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
23: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
22: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
23: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449 8467 98.
22: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
8: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ ಇತ್ತು, ಹಾಗೆ ರಾಷ್ಟ್ರೀಯ ತಾಜಾ ತರಕಾರಿಗಳ ದಿನ ಸಹ ಇರೋದ್ರಿಂದ ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಜಲಪಾತದ ಕುರಿತಾಗಿ ಹಾಗೆ ತಾಜಾ ತರಕಾರಿಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಇದೆ ಎಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
0: ಹಲೋ
8: ಸರ್, ನಮಸ್ತೆ.
0: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್.
8: ಗುಡ್ ಆಫ್ಟರ್ನೂನ್ ಸರ್.
0: ಮೇಡಮ್, ಕಾಫಿ ಆಯ್ತಾ, ಊಟ ಆಯ್ತಾ?
8: ಕಾಫಿ ಆಯ್ತು, ಊಟ ಆಯ್ತು, ಎರಡು ಆಯ್ತು ಸರ್. ನಿಮ್ದು?
0: ನಮ್ದು ಈ ಟೀ ಕುಡಿತಾ ಇದೆ, ಹಾಗೆ ಜಸ್ಟ್ ಕಾಲ್ ಮಾಡಿದೆ. ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡೋದು.
8: ಓಕೆ ಸರ್.
0: ಮೇಡಮ್, ಟಾಪಿಕ್ ಏನ್ ಇವತ್ತು?
8: ಸರ್, ಇವತ್ತು ಜಲಪಾತ ದಿನ, ಅಂತಾರಾಷ್ಟ್ರೀಯ ಜಲಪಾತ ದಿನ, ರಾಷ್ಟ್ರೀಯ ತಾಜಾ ತರಕಾರಿ ದಿನ, ಎರಡು ದಿನ ಇದೆ ಸರ್ ಸ್ಪೆಷಲ್ ಡೇ.
0: ಹೌದು ಮೇಡಮ್, ಎರಡು ತುಂಬಾ ಬೇಕಾದ ಸಬ್ಜೆಕ್ಟ್. ಒಂದು ಒಂದು ಮನರಂಜನೆಗೋಸ್ಕರ ಇದೆ, ಇನ್ನೊಂದು ನಮ್ಮ ಆರೋಗ್ಯಕ್ಕೋಸ್ಕರ ಇದೆ. ಜಲಪಾತದಲ್ಲಿ ಮನರಂಜನೆ ಇದೆ, ಆರೋಗ್ಯನೂ
8: ಇದೆ.
0: ತರಕಾರಿಯಲ್ಲಿ ಬರೀ ಆರೋಗ್ಯ ಮಾತ್ರ ಇದೆ ಅಂತ ಹೇಳ್ಬೋದು. ಜಲಪಾತ ಅಂದ ತಕ್ಷಣ ನಮಗೆ ನೆನಪರ್ತಕ್ಕಂಥದ್ದು ತುಂಬತಕ್ಕಂತಹ ನೀರು. ಅದು ನಮ್ಮ ಶಿವಮೊಗ್ಗ, ಚಿಕ್ಕಮಂಗ್ಳೂರು ಜಿಲ್ಲೆ, ಮಲೆನಾಡಲ್ಲಿ ತುಂಬಾ ಇದೆ. ಕರ್ನಾಟಕದಲ್ಲೂ ತುಂಬಾ ಜಲಪಾತಗಳಿವೆ. ನಮ್ಗೆ ಹೇಳ್ಬೇಕಂದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತವೇ ನಮ್ಮ ಹತ್ತಿರದಲ್ಲಿದೆ. ಪ್ರತಿ ವರ್ಷ ಅದು ತುಂಬುತ್ತೆ, ತುಳುಕುತ್ತೆ, ನಾವೆಲ್ಲ ಹೋಗಿ ನೋಡಿ ಖುಷಿ ಪಡ್ತೀವಿ. ಅದೊಂಥರ ಸಂತೋಷ ಅನ್ಸುತ್ತೆ. ಆದ್ರೆ ಜೋಗ ಜಲಪಾತದ ವಿಶೇಷತೆ ಏನಂದ್ರೆ, ದೂರದಿಂದ ನೋಡ್ಬೋದೇ ಹೊರತು ಜಲಪಾತದ ಕೆಳಗೆ ಹೋಗಿ ಕುತ್ಕೊಳಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ಬೇರೆ ಈ ತರ ಕೆಲವೊಂದು ಆರ್ಟಿಫಿಷಿಯಲ್ ಅಥವಾ ನ್ಯಾಚುರಲ್ ಫಾಲ್ಸ್ ಗಳಿದಾವೆ ನಮ್ಮ ಸುತ್ತಮುತ್ತ, ಅಲ್ಲಿ ಹೋದ್ರೆ ನಾವು ನೀರಲ್ಲಿ ಸ್ನಾನ ಮಾಡ್ಬೋದು, ನೀರಲ್ಲಿ ಮಿಂದೆ ಹೇಳ್ಬೋದು. ಆತರ ಹೇಳ್ಬೇಕಂದ್ರೆ ಈ ಜೋಗದ ಹತ್ರ ನಿಕ್ಕಿ ಜಲಪಾತ ಅಂತ ಒಂದಿದೆ. ಆಮೇಲೆ ಇದರಲ್ಲಿ ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ಅನ್ಸೋದಂದ್ರೆ ಅದು ಔಷಧೀಯ ಗುಣ ಇರ್ತಕ್ಕಂಥದ್ದು. ಶೃಂಗೇರಿ ಹತ್ರ ಸಿರಿಮನೆ ಜಲಪಾತ ಅಂತ ಇದೆ. ಆಮೇಲೆ ಇನ್ನೊಂದು ನಾನು ಇತ್ತೀಚೆಗೆ ಒಂದು ಭೇಟಿ ಕೊಟ್ಟಿದ್ದೆ, ಸೂರ್ಯಮನೆ ಜಲಪಾತ ಅಂತ ಕಳಸದ ಹತ್ರ ಇದೆ. ಹೀಗೆ ಸುಮಾರು ಸಣ್ಣ ಪುಟ್ಟ ಜಲಪಾತಗಳಿವೆ. ಅಲ್ಲಿ ಹೋದಾಗ ನಮಗೆ ತುಂಬಾ ಸಂತೋಷ ಅನ್ಸುತ್ತೆ. ಕೆಲವೊಂದು ಮೆಡಿಕೇಟೆಡ್ ಇರ್ತವೆ ನೀರು, ಹಾಗೆ ಅದರಲ್ಲಿ ಮಿಂದ ಬಿಟ್ಟು ಸ್ನಾನ ಮಾಡಿ ಖುಷಿ ಪಡ್ತೀವಿ. ಒಂದ್ ರೀತಿಲಿ ನಮಗೆ ಅದು ಮನಸ್ಸಿಗೆ ಬುಧ ನೀಡುತ್ತೆ. ಇನ್ನೊಂದು ವಿಷಯ, ಹಾಗಾಗಿ ಜಲಪಾತಗಳಿಗೆ ಒಂದು ಸೇಫ್ಟಿಯಲ್ಲಿ ಎಲ್ಲರೂ ಹೋಗಿ ಬನ್ನಿ, ಸಂತೋಷ ಪಡಿ ಅಂತ ಹೇಳ್ಬೋದು. ಆದ್ರೆ ಒಂದ್ ಜಾಗ್ರತೆ ಅನ್ನೋದೊಂದು ಇರ್ಲೇಬೇಕು. ಅದ್ರ ಜೊತೆ ಹೋಗಿ ಬಂದು
8: ನಾವು ಜಲಪಾತ ನೋಡಿ ಖುಷಿಯಾಗಿ ನಾವು ಜಾಗೃತಿ.
0: ಹೌದು ಮೇಡಮ್, ಮನಸ್ಸಿಗೆ ಖುಷಿ ತಗೋಬಹುದು, ಜೊತೆಗೆ ಜಾಗ್ರತೆ ಇರ್ಬೇಕು. ಅದನ್ನ ಬಿಟ್ಟು ಅದನ್ನ ಮಾಡಕ್ ಹೋಗ್ಬಾರ್ದು. ಜಾಗ್ರತೆ ಒಂದಿಗೆ ನಾವು ಅದನ್ನ ಸಂಭ್ರಮಿಸ್ಬೇಕು. ಇನ್ನೊಂದು ತರಕಾರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ತುಂಬಾ ರೈತರು ಫ್ಯಾಮಿಲಿಗಳೇ ಇರ್ತಿತ್ತು, ಹಳ್ಳಿಗಳು ಇರ್ತಿತ್ತು. ಸಾಮಾನ್ಯ ಈ ತರ ಒಂದು ಜಾಗತೀಕರಣ ಆಗ್ಲಿ, ವ್ಯಾಪಾರೀಕರಣ ಆಗ್ಲಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ಲಿಲ್ಲ. ಆಮೇಲೆ ಮಾರ್ಕೆಟ್ಗಳೆಲ್ಲ ಕಡಿಮೆ ಇರ್ತಾ ಇದ್ವು, ಹಾಗಾಗಿ ಅಲ್ಲೇ ಸ್ಥಳೀಯವಾಗಿ ಬೆಳೀತಿದ್ರು, ಸ್ಥಳೀಯವಾಗಿ ಮಾರ್ತಿದ್ರು, ಮತ್ತೆ ಎಲ್ಲ ನ್ಯಾಚುರಲ್ ಗೊಬ್ಬರಗಳನ್ನ ಬಳಸ್ತಿದ್ರು. ಹಾಗಾಗಿ ಒಂಥರ ಒಳ್ಳೆ ಸಮೃದ್ಧವಾದ ತರಕಾರಿ ಸಿಗ್ತಾ ಇತ್ತು, ಯಾವುದೇ ಔಷಧಿ ಗುಣ ಇಲ್ಲದೆ ಇರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಏನಾಗಿದೆ, ಜಾಗತೀಕರಣ, ವ್ಯಾಪಾರೀಕರಣ ಮತ್ತೆ ನಗರೀಕರಣ ಹೆಚ್ಚಾದಂಗೆ ಯಾರಿಗೂ ಅವ್ರವ್ರ ಮನೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ತರಕಾರಿ. ಹೌದು ಮೇಡಮ್, ಇವೆಲ್ಲ ಕಾರಣಗಳಿಂದ ಯಾರಿಗೂ ತರಕಾರಿ ಬೆಳೆಯೋಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಬೆಳಿಬೇಕು ಅಂದ್ರೂ ಆ ಮನಸ್ಸು ಅಷ್ಟು ಯಾರಿಗೂ ಸಮಯನೂ ಇಲ್ಲ. ಮತ್ತೆ ಈಗಿನ ಪೀಳಿಗೆಗೆ ಅದು ಈಗ ನಾವು ಇದರಿಂದ ಕೃಷಿಯಿಂದ ದೂರ ಆಗ್ತಾ ಇದೀವಲ್ಲ, ಹಾಗಾಗಿ ಅವುಗಳ ಒಂದು ಪರಿಚಯನೂ ಇಲ್ಲ. ಆದ್ರೆ ಮೊದ್ಲೆಲ್ಲ ಒಳ್ಳೆ ತರಕಾರಿ ಸಿಗ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ನ್ಯಾಚುರಲ್ ಆಗಿ ಬೆಳೀತಾ ಇದ್ವಿ ಗೊಬ್ಬರ ಹಾಕಿ, ಇತ್ತೀಚೆಗೆ ಔಷಧಿ ಗೊಬ್ಬರಗಳು ಅವು ಇವು ಸಿಗ್ತವೆ. ತುಂಬಾ ಬೆಳೆ ಬರ್ಲಿ, ತುಂಬಾ ಸಮೃದ್ಧಿ ಆಗ್ಲಿ, ಹೆಚ್ಚು ಲಾಭ ಆಗ್ಲಿ, ಹೆಚ್ಚೆಚ್ಚು ಮಾರಾಟ ಮಾಡಕ್ ಸಿಗುತ್ತೆ ತರಕಾರಿ ಅಂತೇಳಿ ಅವುಗಳ ಔಷಧಿಗಳನ್ನ ಹಾಕಿ ಬೆಳೀತಾ ಇದಾರೆ. ಅದ್ರೊಳಗೆಲ್ಲ ವಿಷಕಾರಿ ಅಂಶಗಳು ಸೇರ್ಕೊಂಡು ನಮಗೆ ಇತ್ತೀಚೆಗೆ ಒಳ್ಳೆ ತರಕಾರಿಗಳು ಸಿಗ್ತಾ ಇಲ್ಲ. ನಮಗೆ ಸಿಗ್ಲೇಬೇಕು ಅಂದ್ರೆ ನಾವೇ ನ್ಯಾಚುರಲ್ ಆಗಿ ಗೊಬ್ಬರಗಳನ್ನ ಹಾಕಿ ನಮ್ಮ ಮನೆ ಹೊಲ ಗದ್ದೆಗಳಲ್ಲಿ ಬೆಳೆದು ತಿಂದಾಗ ಮಾತ್ರ ನಮಗೆ ನ್ಯಾಚುರಲ್ ತರಕಾರಿ ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಔಷಧಿಯುಕ್ತ, ಕೆಮಿಕಲ್ ಯುಕ್ತ ತರಕಾರಿಗಳನ್ನೇ ತಿನ್ಬೇಕಾಗತ್ತೆ. ಅನಿವಾರ್ಯ ಆಗಿದೆ, ಅಷ್ಟು ಮಟ್ಟಿಗೆ ಮುಂದಕ್ಕೆ ಹೋಗ್ಬಿಟ್ಟಿದೆ ಆ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಮೇಡಮ್. ಹಾಗಾಗಿ ನಮಗೆ ಒರಿಜಿನಲ್ ತರಕಾರಿ ಬೇಕೇ ಬೇಕಂದ್ರೆ ನಾವೇ ನಮ್ಮ ಹೊಲಗದ್ದೆಗಳಲ್ಲಿ ಬೆಳೆದು ತಿಂದಾಗ, ಮತ್ತು ನಮ್ಮ ಮನೆಯಲ್ಲೇ ಪಾಟ್ ಗೀಟ್ ಹಾಕೊಂಡು ಬೆಳಿತೀವಲ್ಲ ತರಕಾರಿ ಸೊಪ್ಪು, ಅಲ್ಲಿ ಮಾತ್ರ ನಮಗೆ ಒಂದು ನೈಸರ್ಗಿಕವಾದ ತರಕಾರಿ ಸಿಗುತ್ತೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮುಂದೆ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಯೋಚನೆ ಮಾಡೋದು ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
8: ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
8: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವರು ಕೂಡ ಜಲಪಾತಗಳ ಬಗ್ಗೆ ತಿಳಿಸ್ಕೊಟ್ರು, ಹಾಗೆ ತಾಜಾ ತರಕಾರಿಗಳ ಬಗ್ಗೆ ಕೂಡ ತಿಳಿಸಿದ್ರು. ತರಕಾರಿಯನ್ನು ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು, ಹಾಗೆ ನಾವೇ ಬೆಳೆದಿದ್ದಿರ್ಬೋದು ಅಥವಾ ರೈತರಿಂದ ಕೊಂಡಿದ್ದಾಗಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
5: ನಮಸ್ತೆ ಮೇಡಮ್.
8: ನಮಸ್ತೆ ಸಂಕಪ್ಪ ಸರ್.
5: ನಮಸ್ತೆ. ಕಾಫಿ ಆಯ್ತು ಮೇಡಮ್?
8: ಕಾಫಿ ಆಯ್ತು ಸರ್. ನಿಮ್ದಾಯ್ತಾ?
5: ನಮ್ದಾಯ್ತು. ಮೋಡ ಕವಿದ ವಾತಾವರಣ, ಮಳೆ ಬರ್ತಾ ಇಲ್ಲ, ಮಳೆ ಕಾಯ್ತಾ ಇದೀವಿ.
8: ಮಳೆ ಕಾಯ್ತಾ ಇದೀವಿ, ಮೋಡ ಆದ್ರೂ ಆಗಿದ್ರೆ.
5: ಜೊತೆಗೆ ಇವತ್ತಿನ ಜಲಪಾತ ಮತ್ತು ತರಕಾರಿ ಬಗ್ಗೆ.
8: ಹೌದು ಸರ್,
5: ತರಕಾರಿ ಹೇಳೋದಾದ್ರೆ ಎಲ್ಲಾ ತರಕಾರಿ ಬೆಳೆದಿದ್ದೀನಿ ನಾನು,
8: ಹಾಗಾಗಿ ನಿಮ್ ಹತ್ರ ಕೇಳಾಗೇ ಇಲ್ಲ.
5: ಮೂಲಂಗಿ ಬೆಳೆದೀನಿ, ಮತ್ತೆ ಗೆಡ್ಡೆ ಕೋಸ್ ಬೆಳೆದಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಇದೆ, ಜೊತೆ ಕುಂಬಳಕಾಯಿ, ಸೋರೆಕಾಯಿ, ಮುಖ್ಯವಾಗಿ ಬಸಳೆ ಸೊಪ್ಪು. ಬಸಳೆ ಸೊಪ್ಪಲ್ಲಿ ಒಂದ್ ವರ್ಷಕ್ಕೆ ಒಂದ್ 2,000 ರೂಪಾಯಿ ಬಸಳೆ ಮಾರ್ತೀನಿ. ಬಸಳೆ ಸೊಪ್ಪು ಭಾರಿ ಚೆನ್ನಾಗಿ ಬರುತ್ತೆ ನಮ್ ಕಡೆ ತುಂಬಾ. ಒಂದ್ ಕಟ್ಟಿಗೆ 20 ರೂಪಾಯಿ ಅಂತೆ ವಾರದಲ್ಲಿ ಸಂತೆ ದಿವಸ ತಗೊಂಡೈತೆ. ನಮ್ದು 10-12 ಕಟ್ಟು 20 ಕಟ್ಟು ಹಿಂಗೆಲ್ಲ
8: ಸಂಕಪ್ಪ ಸರ್ ಮನೇಲಿ.
5: ಹೌದು ಮೇಡಮ್, ಹೌದೌದು. ಅದ್ರ ಬಗ್ಗೆ ಎಲ್ಲ ಒಂದ್ಸರಿ ಮಾಹಿತಿ ನಿಮ್ಮ ಆಕಾಶವಾಣಿ ಕೊಟ್ಟಿದ್ದೆ ನಾನು, ಒಕ್ಕಲತನ ಅದರಲ್ಲಿ ಕೊಟ್ಟಿದ್ದೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ತರಕಾರಿ ನಾವು ಸುಮ್ನೆ ವೇಸ್ಟ್ ಆದ ನೀರಿನ ಬಟ್ಟೆಗೆ ನೀರು ಅದು ಇದು ವೇಸ್ಟ್ ಮಾಡಲ್ಲ, ನಾವು ತಗೊಂಡಾಗ ಅದ್ರ ಬಡ್ಡಿಗೆ ಹಾಕ್ತೀನಿ.
8: ಗಿಡಕ್ಕೆ ಹಾಕ್ತೀರಾ?
5: ಹಾ, ಗಿಡಕ್ಕೆ ಹಾಕ್ತೀನಿ. ಮೂಲಂಗಿ ಸದ್ಯ ನಾವು ತರಕಾರಿನೂ ನಾನು ಹೊರಗಡೆ ಕೊಳ್ಳೋದಿಲ್ಲ, ಮೆಣಸಿನಕಾಯಿನೂ ಅಷ್ಟು ನಾನು ಕೊಳ್ಳೋದಿಲ್ಲ, ನಮ್ಮನೆಯಲ್ಲಿ ಎಲ್ಲ ಆಗುತ್ತೆ. ಜೊತೆಗೆ ಹಸಿರು ಮೆಣಸಿನಕಾಯಿ ಭಾರಿ ಚೆನ್ನಾಗಿ ಬರ್ತದೆ. ಬರೀ ವರ್ಷ ರೇಟ್ ಕಮ್ಮಿ ಆಗ್ಬಿಡ್ತು, ಅದರಿಂದ ಮೆಣಸಿನಕಾಯಿ ಸ್ವಲ್ಪ ಲಾಸ್ ಆಗಿದೆ. ಹಸಿರು ಮೆಣಸಿನಕಾಯಿ
8: ಸಾವಯವ ಕೃಷಿ ಮಾಡಿದ್ರೆ ಇಳುವರಿ ಕಮ್ಮಿ ಅಂತ ಹೇಳ್ತಾರಲ್ಲ ನೀವು?
5: ಹೌದು, ಸಾವಯವ ಏನು ಇಳುವರಿ ಕಮ್ಮಿ ಇಲ್ಲ ಮೇಡಮ್. ಅದರಲ್ಲಿ ನಾನೀಗ ಕಾಡು ಮಣ್ಣು, ಎರೆಹುಳು ಗೊಬ್ಬರ, ಮಣ್ಣಿನ ಗೊಬ್ಬರ ಹಾಕ್ಬಿಟ್ಟು ಅಡಿಗೆ ಇದ್ ಮಾಡ್ಬಿಟ್ಟು ಮೇಲೆ ಗಿಡ ನೆಡ್ತೀನಿ. ಎಷ್ಟು ಚೆನ್ನಾಗ್ ಬರುತ್ತೆ ಅಂದ್ರೆ, ಅದರಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರನೇ ಹಾಕಲ್ಲ ನಾನು, ಎರೆಹುಳು ಗೊಬ್ಬರ ನಾನೇ ತಯಾರು ಮಾಡ್ತೀನಿ ಮನೆಯಲ್ಲಿ. 70 ದಿವಸಕ್ಕೆ ತರ್ಗಲ್ಲ ಪೂರ್ತಿ ತಗೊಬಂದು ಒಂದು ತೊಟ್ಟಿಗೆ ನೋಡ್ಬಿಟ್ಟು ಅಲ್ಲಿಂದ ಒಂದ್ 4-5 ಎರೆಹುಳು ಬಿಟ್ಬಿಟ್ರೆ 60-70 ದಿವಸ ನೀರು ಹಾಕ್ತಾ ಇದ್ರೆ ವಾಟರ್ ಕ್ಯಾನ್ ಅಲ್ಲಿ ಚೆನ್ನಾಗಿ ಅದೇ ಗೊಬ್ಬರ ಆಗುತ್ತೆ. ಅದು ಅದೇ ಎರೆಹುಳು
8: ಗೊಬ್ಬರ ಆಗುತ್ತೆ.
5: ಮತ್ತೆ ಆ ಗೊಬ್ಬರನ್ನ ಕುಕ್ಕಿ ತಿನ್ಬಿಟ್ಟು ಪುಡಿ ಮಾಡ್ಬಿಟ್ಟು ಒಂದು ಗುಂಡಿ ಬಸ್ಟ್ ಹಾಕ್ಬಿಟ್ಟು ಧನ ಗೊಬ್ಬರ ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಕಾಡು ಮಣ್ಣು ಹಾಕಿ ಅದ್ರ ಮೇಲೆ ಗಿಡ ನೆಡ್ತೀನಿ ಮೇಡಮ್. ಗಿಡ ನೆಟ್ಟಾಗಿ ಏನಾಗುತ್ತೆ ಅಂದ್ರೆ, ತರಕಾರಿ ಬೇಗದಲ್ಲಿ ಚೆನ್ನಾಗಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಎಲ್ಲ ಕೆಮಿಕಲ್ ಉಪಯೋಗಿಸ್ಬಿಟ್ಟು ಆರೋಗ್ಯದ ಕಡೆ ತುಂಬಾ ಅಟ್ ಆಗ್ತಾ ಇದೆ. ಏನು ಮಾಡೋದಿಲ್ಲ, ನಾವು
8: ತರಕಾರಿ ತಗೊಂಡ್ಬರ್ತೀವಿ.
5: ಆರೋಗ್ಯದ ಬಗ್ಗೆ ಯಾಕೆ ಅಂದ್ರೆ, ಕಲ್ಲಂಗಡಿ ಹಣ್ಣು ಕಲರ್ ಬರಕ್ಕೆ ಒಳಗಡೆ ಇಂಜೆಕ್ಷನ್ ಮಾಡ್ತಾರೆ, ಮಾವಿನಣ್ಣು ಮಾವಿನಣ್ಣಿಗೆ ವಿಷಕಾರಿ ಅಂಶ ಸ್ಪ್ರೇ ಮಾಡ್ತಾರೆ. ಮೊನ್ನೆ ನಾನು ಯಾವ್ದೋ ವಾಹಿನಿಯಲ್ಲಿ ನೋಡಿದೆ, ಮಾವಿನಣ್ಣು ತಿಂದಿದ್ದೇನೆ ಆಗಿತ್ತು. ಹಂಗೆ ಪ್ರತಿಯೊಂದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ನಾವಾಗಿ ನಮ್ಮನೇಲಿ ಈಗ ಟೆರೆಸ್ ಮೇಲೆ ನಾವೆಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡು ಬೆಳೆ, ಬಸ್ತ ಸೊಪ್ಪು, ಆಮೇಲೆ ಇದು ಇದು ಅಲಸಂದೆ ಅಂತ ಹೇಳ್ತೀವಿ ನಾವು,
8: ಅಲಸಂದೆ ಕಾಳು.
5: ಅಲಸಂದೆ ಉದ್ದಕ್ಕಿರುತ್ತೆ ಕಾಳು ಮಾಡ್ತೀವಿ, ಎಲ್ಲದ ಎಷ್ಟು ಚೆನ್ನಾಗುತ್ತೆ ಗೊತ್ತಾ, ಪಲ್ಯ
8: ಚೆನ್ನಾಗುತ್ತೆ.
5: ಆಮೇಲೆ ಸೀ ಸೋರೆಕಾಯಿ, ಹಾಲ್ ಸೋರೆಕಾಯಿ, ಕುಂಬಳಕಾಯಿ ಮೂರು ಬೆಳಿತಾ ಇದೀನಿ ನಾನು,
8: ಬೆಳಿತಿದ್ದೀರಾ?
5: ಅದು ಚೆನ್ನಾಗಿ ಬರುತ್ತೆ, ಅದರಲ್ಲೂ ಚೆನ್ನಾಗಿ. ಯಾಕೆಂತ ಹೇಳಿದ್ರೆ ಬೇಸಿಗೆಯಲ್ಲಿ ಈ ಕುಂಬಳಕಾಯಿ ಸೀ ಸೋರೆಕಾಯಿ ಇದೆಯಲ್ಲ, ಅದು ನಾವು ಮೆಣಸಳೆ ಅಂತ ಮಾಡ್ತೀವಿ. ಮಜ್ಜಿಗೆ ಅಥವಾ ಮೊಸರನ್ನ ಇದ್ ಮಾಡ್ಬಿಟ್ಟು ಅದ್ರ ಸ್ವಲ್ಪ ಆಫ್ ಬಾಯ್ಲ್ ಮಾಡ್ಬಿಟ್ಟು ಅದನ್ನ ಮಾಡಿದ್ರೆ ಊಟಕ್ಕೆ ಎಷ್ಟು ಚೆನ್ನಾಗುತ್ತೆ ಅಂದ್ರೆ ಆರೋಗ್ಯಕ್ಕೆ. ಅದರಲ್ಲೂ ರಾಗಿ ಮುದ್ದೆ ರಾತ್ರಿ ತಿನ್ನಕ್ಕೆ ಬಾರಿ ತುಂಬಾ ಖುಷಿ ಆಗ್ತದೆ ಅದ್ರಲ್ಲಿ ತಿನ್ನಕ್ಕೆ,
8: ತಂಪು ಆರೋಗ್ಯಕ್ಕೆ ಕೂಡ.
5: ತಂಪು ಆರೋಗ್ಯಕ್ಕೂ ಒಳ್ಳೇದು ಅದರಲ್ಲಿ ಎಲ್ಲಾ ತರಕಾರಿ. ಆಲ್ರೌಂಡರ್ ಅಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಕ್ಯಾಚಿಂಗ್, ಅಂಪೈರಿಂಗ್ ಅಂತ ಪ್ರತಿಯೊಂದ್ರಲ್ಲೂ ಚೆನ್ನಾಗಿ ಬೆಳೆದಿದ್ದೀನಿ. ಬೆಳೆದು ಅದ್ರಲ್ಲಿ ಒಳ್ಳೆ ಗುಡ್ ರಿಸಲ್ಟ್ ಅನ್ನು ತಗೊಂಡಿದೀನಿ. ತಗೊಂಡ್ಬಿಟ್ಟು ತರಕಾರಿ ಯಾಕೆಂತ ಹೇಳಿದ್ರೆ, ಇವತ್ತಿನ ತರಕಾರಿ ಏನ್ ಮಾಡಂಗಿಲ್ಲ, ತಗೊಂಡ್ ತಿನ್ಬೇಕು. ಕೆಮಿಕಲ್ ಗೊಬ್ಬರ ಏನೋ ಮಾಡಿ ಮಾಡ್ತಾರೆ, ಅನಿವಾರ್ಯ ಆಗುತ್ತೆ. ಅದನ್ನ ಪರಿಸ್ಥಿತಿನ ತಕ್ಕಾಗಿ ನಿಭಾಯಿಸ್ಕೋಬೇಕು. ಅದೇ ಜೊತೆಗೆ ನಾವು ಈಗ ಜಲಪಾತ ಅಂದಾಗ, ಈ ಜೋಗ ಜಲಪಾತ ಅಂದ್ರೆ ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾರಿ ಫೇಮಸ್. ನಮಗೆ ಇಲ್ಲಿ ಮಡಿಕೇರಿ ಹತ್ರ ಅಭಿ ಜಲಪಾತ ಅಂತ ಇದೆ, ಅಭಿ ಜಲಪಾತ. ಅಲ್ಲಿಗೆಲ್ಲ ಹೋಗಿದೀವಿ, ತುಂಬಾ ಇದ್ ಮಾಡಿದೀನಿ ಅಲ್ಲೆಲ್ಲ. ಅದ್ರ ರಮಣೀಯ ದೃಶ್ಯಗಳು, ಮತ್ತೆ ಈ ಕಡೆ ಧರ್ಮಸ್ಥಳ, ಈ ಕಡೆ ಎಲ್ಲ ನೇತ್ರಾವತಿ ಜಲಪಾತ ಎಲ್ಲ ಬಾರಿ ಚೆನ್ನಾಗಿರ್ತವೆ ನೋಡಕ್ಕೆ, ತುಂಬಾ ಖುಷಿ ಖುಷಿ ಆಗುತ್ತೆ. ಅಂದ್ರೆ ಯಾವ್ದ್ರಲ್ಲೂ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಚ್ಚರಿಕೆಯಿಂದ ಹೋಗಿ ನೋಡ್ಕೊಂಡು ಎಚ್ಚರಿಕೆಯಿಂದ ಬಂದ್ರೆ ಒಳ್ಳೇದು. ಯಾಕಂದ್ರೆ ಜೀವ ಪ್ರಾಣಾಪಾಯಕ್ಕೂ ಎಲ್ಲ ತೊಂದರೆ ಇರುತ್ತೆ. ದೊಡ್ಡವ್ರ ಜವಾಬ್ದಾರಿ ತಗೊಂಡು ಅವನ್ನ ನೋಡ್ಬೇಕು, ನೋಡುವುದಕ್ಕೂ ಸ್ವಲ್ಪ ಜಾಗರೂಕತೆ ವಹಿಸ್ಬೇಕು ಅಂತ ಈ ಮೂಲಕ ಹೇಳ್ತೀನಿ ಮೇಡಮ್.
8: ಖಂಡಿತ ಹೌದು ಸರ್, ಯಾಕಂದ್ರೆ ನಾವು ಜಲಪಾತ ನೋಡಿದ ತಕ್ಷಣ ದೃಶ್ಯ ನೋಡಿ ನಾವು ಮೈ ಮರ್ತ್ ಬಿಡ್ತೀವಿ.
20: ಮೈ ಮರ್ತ್ ಬಿಡ್ತೇವೆ, ಯಾಕಂದ್ರೆ ತಂತಿ ತಗೊಳ್ಳೋದು, ಅದು ಬೀಳೋದು, ಜಾರ್ ಬೀಳೋದು, ಇದು ಮಾಡೋದು ಎಲ್ಲ ಆಗುತ್ತೆ.
8: ಜಲಪಾತಗಳಷ್ಟು ಸೇಫ್ಟಿ ಪ್ರಿಕಾಷನ್,
20: ಸೇಫ್ಟಿ ವಹಿಸ್ಬೇಕು ಅಂತ ಈ ಮೂಲಕ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ ಮೇಡಮ್.
8: ಖಂಡಿತ ಹೌದು ಸರ್, ಧನ್ಯವಾದ.
20: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
8: ಸಂಕಪ್ಪ ಸರ್ ಅವ್ರು ಕರೆ ಮಾಡಿ ತಾಜಾ ತರಕಾರಿಗಳ ಬಗ್ಗೆ ಹೇಳಿದ್ರು. ಹಾಗೆ ಅವರೇ ಸಾಕಷ್ಟು ರೀತಿಯ ತರಕಾರಿಗಳನ್ನು ಸಾವಯವ ಕೃಷಿಯ ಮೂಲಕ ನಾವು ಬೆಳಿತೀವಿ, ಜೊತೆಗೆ ಅವ್ರ ಮನೆಗಿಟ್ಕೊಂಡು ನಾವು ಬೇರೆಯವರಿಗೂ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಅಂತಾರಾಷ್ಟ್ರೀಯ ಜಲಪಾತದ ದಿನದ ಕುರಿತು ಹೇಳಿದರು. ಹಾಗೆ ಜಲಪಾತಕ್ಕೆ ನಾವು ಹೋಗುವಾಗ ರಮಣೀಯ ದೃಶ್ಯವನ್ನು ನೋಡ್ತೀವಿ, ಆದರೆ ಅದರ ಜೊತೆಗೆ ನಾವು ಒಂದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ತಗೋಬೇಕಾಗುತ್ತೆ. ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳದೆ ನಾವು ಜಲಪಾತಗಳಿಗೆ ಹೋದರೆ ಅನಾಹುತಕ್ಕೆ ಇದು ಮಾಡ್ಕೊಳ್ತೀವಿ ನಾವೇ ಅಂತೇಳಿ ಕೂಡ ತಿಳಿಸಿದರು. ಹಾಗೆ ಸ್ನೇಹಿತರೆ, ನಾವೀಗ ಇವತ್ತು ಅಂತಾರಾಷ್ಟ್ರೀಯ ಜಲಪಾತ ದಿನ ಇರೋದ್ರಿಂದ ಜಲಪಾತಕ್ಕೆ ನೋಡೋದಕ್ಕೆ ಅಂತ ಇನ್ನೇ ಮಳೆಗಾಲ ಶುರು ಆಯಿತು. ಈ ಮಳೆಗಾಲದಲ್ಲಿ ಸಾಕಷ್ಟು ಜಲಪಾತಗಳು ನೋಡಲಿಕ್ಕೆ ಸಿಗುತ್ತೆ. ಇಂತಹ ಜಲಪಾತಗಳನ್ನು ನೋಡಲಿಕ್ಕೆ ಅಂತೇಳಿ ಪ್ರವಾಸ ತಾಣಗಳಿಗೆ ನಾವು ಹೋದಾಗ ಅಲ್ಲಿಯ ನಮ್ಮ ಸೇಫ್ಟಿ ದೃಷ್ಟಿಯಿಂದ, ಜೊತೆಗೆ ಅಲ್ಲಿಯ ಸುಂದರವಾದಂತಹ ಪರಿಸರವನ್ನು ಕೂಡ ನಾವು ಕಾಪಾಡ್ಕೊಂಡು ಬರೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಾವು ಏನಾದರೂ ಈಗ ಫುಡ್ ತೊಗೊಂಡೋಗಿರ್ತೀವಿ, ನೀರಿನ ಬಾಟ್ಲಿ ತೊಗೊಂಡೋಗಿರ್ತೀವಿ, ಜಲಪಾತ

0: ಇದರಿಂದ ನೇರವಾಗಿ ನಾವು ಕೊಂಡ್ಕೊಳ್ಳೋದ್ರಿಂದ ರೈತರಿಗೂ ಕೂಡ ಉಪಯೋಗ ಆಗುತ್ತೆ, ಸಹಾಯ ಆಗುತ್ತೆ, ಹಾಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಕರೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
2: ಓಕೆ,
0: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
0: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
10: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
9: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
10: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
9: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
10: ಓ ಹೌದಲ್ವಾ ಅಜಾ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
11: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
12: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
13: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
12: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
12: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
13: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
14: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
16: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಆಸ್ಪತ್ರೆಗಳು ರೋಗಿಗಳ ಆರೈಕೆಯ ಜೊತೆಗೆ ಅವರಲ್ಲಿ ವಿಶ್ವಾಸ ತುಂಬುವ ಕೆಲಸವನ್ನ ಮಾಡಬೇಕು ಎಂದು ಸಂಸದರಾದ ಬಿವೈ ರಾಘವೇಂದ್ರ ಸಲಹೆ ನೀಡಿದರು. ನಗರದ ಕುವೆಂಪು ರಸ್ತೆಯಲ್ಲಿರುವ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಕ್ಯಾನ್ಸರ್ ಸಂಬಂಧಿತ ಎಂಡೋಸ್ಕೋಪಿ ಮತ್ತು ಕಿಮೋಥೆರಪಿ ಸೇವಾ ಘಟಕಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾರಾಯಣ ಕ್ಲಿನಿಕ್ NT ರಸ್ತೆಯಲ್ಲಿ ಈಗಾಗಲೇ ಸುಮಾರು 250 ಹಾಸಿಗೆಯ ಕ್ಯಾನ್ಸರ್ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಆಸ್ಪತ್ರೆಯನ್ನ ನಡೆಸುತ್ತಿದೆ. ಇದರ ಜೊತೆಗೆ ನಗರದ ಇನ್ನೂ 3-4 ಸ್ಥಳಗಳಲ್ಲಿ ತನ್ನ ಶಾಖೆಯನ್ನು ಆರಂಭಿಸುವ ಯೋಜನೆಯಡಿ ಇಂದು ಈ ಎಂಡೋಸ್ಕೋಪಿ ಮತ್ತು ಕಿಮೋಥೆರಪಿ ಸೇವಾ ಘಟಕ ಆರಂಭಿಸಿದೆ. ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳ ಬಗ್ಗೆ ರೋಗಿಗಳು ಬೆಂಗಳೂರು ಅಥವಾ ಮಣಿಪಾಲ್ ನಂತರ ದೂರದ ಸ್ಥಳಗಳಿಗೆ ತೆರಳಬೇಕಿತ್ತು. ಜನರಿಗೆ ಈ ಹೊರೆ ಕಡಿಮೆ ಮಾಡಲು ಈ ಘಟಕ ಸಹಕಾರಿಯಾಗಿದೆ ಎಂದರು. ಮಧ್ಯ ಕರ್ನಾಟಕ ಭಾಗದ ಜನರಲ್ಲಿ ಭಾಗದ ಶಿವಮೊಗ್ಗದಲ್ಲಿ ನಾರಾಯಣ ಆಸ್ಪತ್ರೆ ತನ್ನ ಸೇವಾ ಕಾರ್ಯಗಳಿಂದ ವೈದ್ಯರ ಮತ್ತು ರೋಗಿಗಳ ನಡುವೆ ಸಂಬಂಧ ಹೆಚ್ಚಿಸಲು ಆಸ್ಪತ್ರೆಗಳ ವೈದ್ಯರು ಕಾರ್ಯೋನ್ಮುಖರಾಗಬೇಕು, ಮಾನಸಿಕವಾಗಿ ಅವರಲ್ಲಿ ಧೈರ್ಯ ತುಂಬುವ ಕೆಲಸ ಆಗಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಕ್ಯಾನ್ಸರ್ ಸಂಬಂಧಿತ 17 ಪ್ರಮುಖ ಕ್ಯಾನ್ಸರ್ ಔಷಧಿಗಳ ಮೇಲಿನ ಆಮದು ಸುಂಕ ರದ್ದುಗೊಳಿಸಿ ಬಡವರ ಆರ್ಥಿಕ ಹೊರೆ ಕಡಿಮೆ ಮಾಡಿದೆ ಎಂದು ತಿಳಿಸಿದರು. ಆಸ್ಪತ್ರೆಯ ಹಿರಿಯ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಅಪರ್ಣಾ ಮಾತನಾಡಿ, ಕಳೆದ 10 ವರ್ಷಗಳಿಂದ ನಾರಾಯಣ ಹೆಲ್ತ್ ಈ ಭಾಗದ ರೋಗಿಗಳ ಸೇವೆ ಮಾಡುತ್ತಾ ಬಂದಿದೆ. ನಗರದ ಜನತೆಗೆ ಅನುಕೂಲವಾಗಲೆಂದು ಇಂದು ಕುವೆಂಪು ರಸ್ತೆಯಲ್ಲಿ ಸೇವಾ ಘಟಕ ಆರಂಭಿಸಿದ್ದೇವೆ. ಮಾನಸಿಕವಾಗಿ ನೊಂದವರಿಗೆ ಉತ್ತಮ ಚಿಕಿತ್ಸೆ ನೀಡಲು ತಾವು ಬದ್ಧರಾಗಿದ್ದೇವೆ. ನಗರದ ಜನತೆಯ ಅನುಕೂಲಕ್ಕಾಗಿ ಇನ್ನೂ ಒಂದೆರಡು ಘಟಕಗಳನ್ನು ಆರಂಭಿಸಬೇಕಿದೆ ಎಂದರು. ಇದೇ ಸಂದರ್ಭದಲ್ಲಿ ನಾರಾಯಣ ಆಸ್ಪತ್ರೆ ಕರ್ನಾಟಕ ಕ್ಲಸ್ಟರ್ ನಿರ್ದೇಶಕರಾದ ಡಾಕ್ಟರ್ ವಿಜಯ್ ಸಿಂಗ್, ಡಾಕ್ಟರ್ ಉತ್ತಮ್ ಶರ್ಮಾ, ಡಾಕ್ಟರ್ ರವಿ, ಡಾಕ್ಟರ್ ಶ್ರೀವತ್ಸ, ಡಾಕ್ಟರ್ ಗೋಪಾಲ್, ಡಾಕ್ಟರ್ ಪೂಜಾ ಮೊದಲಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ನಾಗರಿಕರ ಆಯುರ್ ಆರೋಗ್ಯ ಮತ್ತು ನೆಮ್ಮದಿಯ ಜೀವನಕ್ಕೆ ಯೋಗ ಮತ್ತು ಧ್ಯಾನ ಅತ್ಯಗತ್ಯವಾಗಿದ್ದು, ಶರಾವತಿ ನಗರದಲ್ಲಿ ಲೋಕಾರ್ಪಣೆಗೊಂಡಿರುವ ನೂತನ ಸುಸರ್ಜಿತ ಯೋಗ ಭವನವು ಸ್ಥಳೀಯ ಆರೋಗ್ಯಕರ ಜೀವನ ಶೈಲಿಗೆ ಮಹತ್ವದ ಆಸರೆಯಾಗಿದೆ ಎಂದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ SN ಚನ್ನಬಸಪ್ಪ ಹೇಳಿದರು. ನಗರದ ಶರಾವತಿ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದ್ದ ಸುಸರ್ಜಿತ ಯೋಗ ಭವನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ಷೇತ್ರದ ಪ್ರತಿಯೊಂದು ಬಡಾವಣೆಯಲ್ಲಿಯೂ ಕೇವಲ ರಸ್ತೆ, ಚರಂಡಿ ಹಾಗೂ ವಿದ್ಯುತ್ ವ್ಯವಸ್ಥೆಯಷ್ಟೇ ಅಲ್ಲದೆ ನಾಗರಿಕರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗೆ ಪೂರಕವಾದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕೇಂದ್ರಗಳ ಸುಧಾರಣೆಗೆ ಒತ್ತು ನೀಡಲಾಗುತ್ತಿದೆ. ಈ ಭಾಗದ ನಿವಾಸಿಗಳು ಮುಂಜಾನೆ ಮತ್ತು ಸಂಜೆಯ ವೇಳೆ ಸುಗಮವಾಗಿ ಯೋಗ ಮತ್ತು ಚಿಂತನೆಯನ್ನು ನಡೆಸಲು ಈ ಭವನವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಗುಣಮಟ್ಟದ ಆಡಳಿತ ಮತ್ತು ಜನಪರ ಸೇವೆಗಳನ್ನು ಸಕಾಲದಲ್ಲಿ ತಲುಪಿಸಲು ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಿಜೆಪಿ ನಗರಾಧ್ಯಕ್ಷರಾದ ಮೋಹನ್ ರೆಡ್ಡಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಮೋಹನ್ ರೆಡ್ಡಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಹಾಗೂ ಶರಾವತಿ ನಗರದ ನಾಗರಿಕ ಬಂಧುಗಳು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಬೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮಕ್ಕಳಲ್ಲಿ ಸೀಸದ ಅಂಶ ಹೆಚ್ಚಾಗುವುದು ಅವರ ಮೆದುಳಿನ ವಿಕಾಸದ ಮೇಲೆ ಅತ್ಯಂತ ಗಂಭೀರ ಪರಿಣಾಮ ಬೀರುವುದರಿಂದ ಇದನ್ನು ಸೀಸದ ವಿಷಬಾಧೆ ಎಂದು ಕರೆಯಲಾಗುತ್ತದೆ. ಇದನ್ನು ತಡೆಯಲು ಎಲ್ಲರೂ ಸಹಕರಿಸಬೇಕು ಎಂದು ಭಾರತ ರೆಡ್ ಮ್ಯಾನ್ ಎಂದೇ ಪ್ರಸಿದ್ಧರಾಗಿರುವ ಖ್ಯಾತ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ತುಪೇಲ್ ವೆಂಕಟೇಶ್ ತಿಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಸುಬ್ಬಯ್ಯ ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಮತ್ತು ತಡೆಗಟ್ಟುವ ಕ್ರಮಗಳ ಕುರಿತು ಶಿಕ್ಷಕರಿಗಾಗಿ ಏರ್ಪಡಿಸಲಾಗಿದ್ದ ವಿಶೇಷ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಮೆದುಳು ಬೆಳವಣಿಗೆಯ ಹಂತದಲ್ಲಿರುವುದರಿಂದ ಸೀಸದ ಅಂಶವು ಅವರ ನರಮಂಡಲದ ಮೇಲೆ ತೀವ್ರವಾದ ಪರಿಣಾಮ ಬೀರುತ್ತದೆ, ಮೆದುಳಿನ ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಸೀಸದ ಪ್ರಮಾಣ ಹೆಚ್ಚಾದಂತೆ ಮಗುವಿನ ಬುದ್ಧಿಮತ್ತೆ ಐಕ್ಯೂ ಮಟ್ಟ ಕುಸಿಯುತ್ತದೆ. ಕಲಿತದ್ದು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ವರ್ತನೆಯಲ್ಲಿ ಬದಲಾವಣೆಯನ್ನ ಸಹ ಕಾಣಬಹುದಾಗಿದ್ದು ಈ ಬಗ್ಗೆ ಶಿಕ್ಷಕರು ಪೋಷಕರಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ಎಂದರು. ಬಣ್ಣಗಳು, ಆಟಿಕೆಗಳು, ಆಹಾರ, ತರಕಾರಿ, ಕಲುಷಿತ ನೀರು, ಪೆನ್ಸಿಲ್, ನ್ಯೂಸ್ ಪೇಪರ್, ಪೊಟ್ಟಣಗಳು, ಹೇರ್ ಡ್ರೈಯರ್, ಹೀಗೆ ವಿವಿಧ ಪದಾರ್ಥಗಳಲ್ಲಿ ಸೀಸವನ್ನ ಕಾಣಬಹುದಾಗಿದ್ದು ಇವುಗಳ ಬಳಕೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಸ್ವಚ್ಛತೆ ಕಾಪಾಡುವುದು, ಪೌಷ್ಟಿಕ ಆಹಾರ ಸೇವನೆ ಸೇರಿದಂತೆ ಸೀಸ ಅಂಶ ಇರುವ ವಸ್ತುಗಳಿಂದ ದೂರ ಇರಬೇಕು ಹಾಗೂ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಕಂಡುಬಂದರೆ ವೈದ್ಯರನ್ನ ಭೇಟಿಯಾಗಿ ರಕ್ತದಲ್ಲಿನ ಸೀಸದ ಪ್ರಮಾಣ ಪರೀಕ್ಷೆ ಮಾಡಿಸಬೇಕು ಎಂದರು. ಈ ರಕ್ತ ಪರೀಕ್ಷೆಗೆ ಸುಮಾರು 1200 ಖರ್ಚಾಗಬಹುದು. ಆದರೆ ಇದು ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ರಕ್ತದ ಪರೀಕ್ಷೆಯ ಮೂಲಕ ಸೀಸದ ಅಂಶ ಪರೀಕ್ಷಿಸಲಾಗುತ್ತದೆ. ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು. ಪೋಷಕರು ಸೇರಿದಂತೆ ಎಲ್ಲರೂ ಸಹಕರಿಸಬೇಕು. ಇದನ್ನ ತಡೆಗಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಈವರೆಗೆ ಸುಮಾರು 50-60 ಸಾವಿರ ಶಿಕ್ಷಕರಿಗೆ ಸೀಸದ ಬಗ್ಗೆ ಶಿಕ್ಷಣ ನೀಡಿ ಅರಿವು ಮೂಡಿಸಲಾಗಿದೆ. ಶಿಕ್ಷಕರು ಮಕ್ಕಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸಿಟಿ ಸ್ಮಾರ್ಟ್ ಆದರೆ ಸಾಲದು. ಜೊತೆಗೆ ಎಲ್ಲರೂ ಸ್ಮಾರ್ಟ್ ಪೀಪಲ್ ಮತ್ತು ಸ್ಮಾರ್ಟ್ ಚಿಲ್ಡ್ರನ್ಸ್ ಆಗಬೇಕೆಂದು ಕರೆ ನೀಡಿದರು. ಮಕ್ಕಳ ಭವಿಷ್ಯ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯವು ಅತ್ಯಗತ್ಯ ಎಂದು ತಿಳಿಸಿದರು. ಡಾಕ್ಟರ್ ಶಶಿಧರ್ ಅವರು ಮಾತನಾಡಿ, ಸೀಸವು ಮಕ್ಕಳ ಬುದ್ಧಿಶಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ತಾವು ಒಮ್ಮೆ ಲಕ್ನೋದ ಮೆಡಿಕಲ್ ಕಾಲೇಜಿಗೆ ಹೋದಾಗ ಒಂದು ಮುದ್ದಾದ ಚಿಕ್ಕ ಮಗುವನ್ನ ಆಸ್ಪತ್ರೆಗೆ ಕರೆತಂದಿದ್ದರು. ಮಗು ತುಂಬಾ ಚೆನ್ನಾಗಿದ್ದರೂ ಅಂದವಾಗಿದ್ದರೂ ಆ ಮಗುವಿನ ರಕ್ತದಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದ್ದು ಮಗುವಿನ ಮೆದುಳಿನ ವಿಕಾಸ ಕುಂಠಿತವಾಗಿತ್ತು. ಸೀಸದ ಕುರಿತು ಎಲ್ಲರಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ಎಂದು ತಿಳಿಸಿದರು. ದುರ್ಗಿಗುಡಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಡಿಎಸ್ಒ ಡಾಕ್ಟರ್ ನಾಗರಾಜ್ ನಾಯಕ್, ಕೆಎಫ್ಟಿ ನೋಡಲ್ ಅಧಿಕಾರಿ ಡಾಕ್ಟರ್ ಹರ್ಷವರ್ಧನ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಬಾಲು, ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಧನಂಜಯ್ ರಾಮ್ಪುರ್, ವಿಜಯಕುಮಾರ್, ಮಹೇಶ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮುಂದಿನ ವಿವರ. ರಾಜ್ಯ ವಾಲ್ಮೀಕಿ ನಾಯಕ ಯುವ ಪಡೆ ಜಿಲ್ಲಾ ಘಟಕ ಹಾಗೂ ಬಾಪೂಜಿ ನಗರದ 9ನೇ ತಿರುವಿನಲ್ಲಿರುವ ವಾಲ್ಮೀಕಿ ವಿದ್ಯಾರ್ಥಿ ನಿಲಯದ ವತಿಯಿಂದ 2025-26 ಸಾಲಿನ ವಾಲ್ಮೀಕಿ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಜೂನ್ 27 ಬೆಳಗ್ಗೆ 10:30 ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳು ವಾಲ್ಮೀಕಿ ನಾಯಕ ಸಮಾಜದ ವಿದ್ಯಾರ್ಥಿಗಳು ವಾಲ್ಮೀಕಿ ನಾಯಕ ಸಮಾಜದವರಾಗಿದ್ದು ಶಿವಮೊಗ್ಗ ಜಿಲ್ಲೆಯವರಾಗಿರಬೇಕು. ಪ್ರಶಸ್ತಿ ಸಾಲಿನಲ್ಲಿ ಪಿಯುಸಿ ಅಥವಾ SSLCಯಲ್ಲಿ 85% ಅಂಕ ಗಳಿಸಿರಬೇಕು. 2025-26 ಸಾಲಿನಲ್ಲಿ PhD ಪದವಿ ಪಡೆದವರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದಲ್ಲಿ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದವರು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬಹುದು. ವಿಶ್ವವಿದ್ಯಾಲಯದ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗಗಳಲ್ಲಿ ಅಂತರ್ ವಿಶ್ವವಿದ್ಯಾಲಯಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು
ವಿಶ್ವವಿದ್ಯಾಲಯಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದವರು ಅರ್ಜಿ ಸಲ್ಲಿಸಬಹುದು. ಅರ್ಹ ವಿದ್ಯಾರ್ಥಿಗಳು ಜೂನ್ 20 ಒಳಗೆ ಅರ್ಜಿಯನ್ನ ಬಾಪೂಜಿ ನಗರ ವಿದ್ಯಾರ್ಥಿ ನಿಲಯಕ್ಕೆ ಖುದ್ದಾಗಿ ಅಥವಾ ಅಂಚೆಯ ಮೂಲಕ ಕಳುಹಿಸಬಹುದು. ಅರ್ಜಿಯೊಂದಿಗೆ ಅಂಕಪಟ್ಟಿ, ಆಧಾರ್ ಕಾರ್ಡ್, ದೂರವಾಣಿ ಸಂಖ್ಯೆ, ಜಾತಿ ಪ್ರಮಾಣ ಪತ್ರ ಲಗತ್ತಿಸಬೇಕು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಮಹಾನಗರ ಪಾಲಿಕೆ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರೊಂದಿಗೆ ಸಾರ್ವಜನಿಕ ಮುಖಾಮುಖಿ ಕಾರ್ಯಕ್ರಮವನ್ನು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಇಲ್ಲಿ ಆಯೋಜಿಸಲಾಗಿದೆ. ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರೊಂದಿಗೆ ಮಹಾನಗರ ಪಾಲಿಕೆಯ ಪ್ರಧಾನ ಅಧಿಕಾರಿಗಳು ಕೂಡ ಈ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ. ನಾಗರಿಕರ ಪ್ರಶ್ನೆಗಳಿಗೆ ಆಯುಕ್ತರು ಉತ್ತರಿಸಲಿದ್ದು, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಸುಮಾರು 3 ವರ್ಷ ಕಳೆದಿದೆ. ಈ ಅವಧಿಯಲ್ಲಿ ನಗರದ ಜನರ ಕುಂದು ಕೊರತೆಗಳ ಪರಿಹರಿಸಲು ಪಾಲಿಕೆ ಆಡಳಿತ ಶಕ್ತಿ ಮೀರಿ ಶ್ರಮಿಸುತ್ತಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪಾಲಿಕೆಯ ನಡುವೆ ಸೇತುವೆ ಆಗುವ ಕಾರ್ಯಕ್ರಮವೇ ಈ ಮುಖಾಮುಖಿ ಕಾರ್ಯಕ್ರಮ. ವೈಯಕ್ತಿಕವಲ್ಲದ ಸಾರ್ವಜನಿಕವಾದ ಸಮಸ್ಯೆಗಳನ್ನು ಸಂಘಕ್ಕೆ ಕಳುಹಿಸಬೇಕು. ಈ ಸಮಸ್ಯೆಗಳಿಗೆ ಆಯುಕ್ತರು ಪರಿಹಾರ ಸೂಚಿಸಲಿದ್ದಾರೆ. ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ನಗರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬರೆದು ಕಳುಹಿಸಬಹುದು. ಪ್ರಶ್ನೆಗಳನ್ನು ವಾಟ್ಸಪ್ ಮೂಲಕ ಸಹ ಕಳುಹಿಸಬಹುದು. ವಾಟ್ಸಪ್ ನಂಬರ್ 9448138183 ಈ ನಂಬರ್ಗೆ ಕಳುಹಿಸಬಹುದು. ಮುಂದಿನ ವಿವರ. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವಿಭಾಗದ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ಸೊಸೈಟಿ ಹಾಗೂ ಇವುಗಳ ಸಹಯೋಗದೊಂದಿಗೆ ಜೂನ್ 17 ಬೆಳಿಗ್ಗೆ 8:30 ಸಂಜೆ 5 ಗಂಟೆಯವರೆಗೆ ನಗರದ ಸಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣ ಹಾಗೂ ಪ್ರಾಯೋಗಿಕ ಕೌಶಲ್ಯ ತರಬೇತಿ ವಿಷಯ ಕುರಿತು 1 ದಿನದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸರ್ಜನ್ ಡಾಕ್ಟರ್ ಗೀತಾ ತಿಳಿಸಿದ್ದಾರೆ. ವೇಗವಾಗಿ ಸ್ಪಂದಿಸಿ ಜೀವ ಉಳಿಸಿ, HDP ಮತ್ತು PPH ನಿರ್ವಹಣೆಯಲ್ಲಿ ಪ್ರಾಯೋಗಿಕ ಕೌಶಲ್ಯಗಳು ಎಂಬ ವಿಷಯ ಕುರಿತು ಉಪನ್ಯಾಸಕರು ಮಾಹಿತಿ ಹಂಚಿಕೊಳ್ಳುವರು. ಹೆರಿಗೆ ಸಮಯದಲ್ಲಿ ತಾಯಂದಿರಿಗೆ ಎದುರಾಗುವ ತೀವ್ರ ರಕ್ತದೊತ್ತಡ ಹಾಗೂ ರಕ್ತಸ್ರಾವದಂತಹ ತುರ್ತು ಸಂದರ್ಭಗಳಲ್ಲಿ ಅತ್ಯಂತ ವೇಗವಾಗಿ ಮತ್ತು ವ್ಯವಸ್ಥಿತವಾಗಿ ನಿರ್ವಹಿಸಿ ಹೆರಿಗೆ ಸಂದರ್ಭದ ತಾಯಂದಿರ ಮರಣ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈದ್ಯರು ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳ ಕುರಿತು ಪ್ರಾಯೋಗಿಕ ತರಬೇತಿ ನೀಡಲಾಗುವುದು ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾರತೀಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಕಾಲೇಜಿನ ಡಾಕ್ಟರ್ ಶೀಲಾ ಮಾನೆ, KSOG ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶೋಭಾ ಎನ್ ಆಗಮಿಸಿ ವಿಶೇಷ ಉಪನ್ಯಾಸ ಹಾಗೂ ಪ್ರಾಯೋಗಿಕ ತರಬೇತಿ ನೀಡಲಿದ್ದಾರೆ. ಮುಂದಿನ ವಿವರ. ಜನಶಿಕ್ಷಣ ಸಂಸ್ಥೆ ಮತ್ತು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ಜನಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜನಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ SY ಅರುಣಾದೇವಿ ನೆರವೇರಿಸಲಿದ್ದಾರೆ. ಬಾಲ ಕಾರ್ಮಿಕ ಪದ್ಧತಿ ರೆಡ್ ಕಾರ್ಡ್ ವಿಶ್ವಸಂಸ್ಥೆಯ ಈ ಜಾಗತಿಕ ಅಭಿಯಾನದ ಮುಖ್ಯ ಉದ್ದೇಶ ಬಾಲ ಕಾರ್ಮಿಕ ಪದ್ಧತಿಗೆ ಅಂತ್ಯ ಹಾಡುವುದು ಮತ್ತು ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ, ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಹಾಗೂ ವಯಸ್ಕರಿಗೆ ಯೋಗ್ಯವಾದ ಕೆಲಸ ಲಭಿಸುವಂತೆ ಒತ್ತಾಯಿಸುವುದೆಂದರು. 14 ವರ್ಷದೊಳಗಿನ ಬಾಲ ಕಾರ್ಮಿಕರನ್ನ ದುಡಿಮೆಗೆ ತೊಡಗಿಸಿಕೊಳ್ಳುವುದು ಕಾನೂನು ಬಾಹಿರ. ಅಪರಾಧಿ ಮಾಲೀಕರಿಗೆ 20,000 ರಿಂದ 50,000 ವರೆಗೆ ದಂಡ ಹಾಗೂ 6 ತಿಂಗಳಿನಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಬಗ್ಗೆ ಒಂದಿಷ್ಟು ವಿವರವಾದ ಮತ್ತು ಸಮಗ್ರ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಂದ್ರೆ PKVY, ಈ ಒಂದು ಯೋಜನೆ ಭಾರತ ಸರ್ಕಾರದಿಂದ ಅನುಷ್ಠಾನಗೊಳಿಸಲಾದ ರಾಷ್ಟ್ರೀಯ ಸಾವಯವ ಕೃಷಿ ಉತ್ತೇಜನ ಕಾರ್ಯಕ್ರಮವಾಗಿದೆ. ಇದು ಸಾವಯವ ಕೃಷಿಯನ್ನ ಸಮೂಹ ಆಧಾರಿತವಾಗಿ ಉತ್ತೇಜಿಸುವ ಮೂಲಕ ಮಣ್ಣಿನ ಆರೋಗ್ಯವನ್ನ ಸುಧಾರಿಸುವುದು, ರೈತರ ಆದಾಯವನ್ನ ಹೆಚ್ಚಿಸುವುದು ಮತ್ತು ರಾಸಾಯನಿಕ ಮುಕ್ತ ಆಹಾರ ಉತ್ಪಾದನೆಯನ್ನ ಖಚಿತಪಡಿಸುವುದನ್ನ ಗುರಿಯಾಗಿಸಿಕೊಂಡು. ಹಾಗಾದ್ರೆ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಸಾವಯವ ಕೃಷಿಯ ಉತ್ತೇಜನ. ರಾಸಾಯನಿಕಗಳು ಮತ್ತು ಕೀಟನಾಶಕಗಳ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ರೈತರನ್ನ ಪ್ರೋತ್ಸಾಹಿಸುವುದು. ಇನ್ನ ಎರಡನೇದಾಗಿ ಗುಂಪು ಕೃಷಿ, ಅಂದ್ರೆ ಸಣ್ಣ ಹಿಡುವಳಿದಾರರನ್ನು ಒಗ್ಗೂಡಿಸಿ ಕೃಷಿ ಸಮೂಹಗಳನ್ನ ರಚಿಸಿ ಉತ್ಪಾದನೆಯಿಂದ ಮಾರುಕಟ್ಟೆಯವರೆಗಿನ ಸಂಪೂರ್ಣ ಸರಪಳಿಯನ್ನ ಸುಗಮಗೊಳಿಸುವುದು. ಇನ್ನ ಮೂರನೇದಾಗಿ ಮಣ್ಣಿನ ಆರೋಗ್ಯ ರಕ್ಷಣೆ. ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ಒಣಸುರಿಗಳನ್ನು ಬಳಸುವ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳನ್ನ ಹೆಚ್ಚಿಸುವುದು, ಇದು ಮಣ್ಣಿನ ಆರೋಗ್ಯ ರಕ್ಷಣೆಯಾಗಿರುತ್ತೆ ಸ್ನೇಹಿತರೆ. ಹಾಗೆ ಇನ್ನ ನಾಲ್ಕನೇದಾಗಿ ಆರ್ಥಿಕ ಲಾಭ. ಉತ್ಪಾದನೆಯ ವೆಚ್ಚವನ್ನು ಕಡಿಮೆ ಮಾಡಿ ಗುಣಮಟ್ಟದ ಸಾವಯವ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆಯನ್ನು ಒದಗಿಸುವ ಮೂಲಕ ರೈತರ ನಿವ್ವಾಳ ಆದಾಯವನ್ನು ಹೆಚ್ಚಿಸುವುದು. ಇನ್ನು ಐದನೇದಾಗಿ ಸಾವಯವ ಪ್ರಮಾಣೀಕರಣ. ಉತ್ಪಾದನೆಯ ಪ್ರತಿ ಹಂತದಲ್ಲಿ ಗುಣಮಟ್ಟದ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಪ್ರಮಾಣೀಕರಣ ಪ್ರಕ್ರಿಯೆಗೆ ನೆರವು ನೀಡುವುದು. ಸೊ ಇವಿಷ್ಟು ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಪ್ರಮುಖ ಉದ್ದೇಶಗಳು ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಪ್ರಮುಖ ಲಕ್ಷಣಗಳು ಯಾವುವು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ.
1: ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಾಲೆಗೆ ಈ ದಿನ ರಜಾ,
6: ನೌಕರಿಗೆ ದಿನ ರಜಾ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಕಳೆದ ಭಾಗದಲ್ಲಿ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗಾದ್ರೆ ಈಗ ಈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಪ್ರಮುಖ ಲಕ್ಷಣಗಳು ಏನು ಅಂತ ನಾನೀಗ ತಿಳಿಸ್ತೀನಿ. ಈ ಯೋಜನೆಯು ಸಮೂಹ ಆಧಾರಿತ ಕೃಷಿ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾಗಿದೆ. ಮೊದಲನೇದಾಗಿ ಸಮೂಹ ರಚನೆ. ಕನಿಷ್ಠ 20 ಅಥವಾ ಅದಕ್ಕಿಂತ ಹೆಚ್ಚು ರೈತರು ಸ್ವಯಂ ಪ್ರೇರಿತರಾಗಿ ಸೇರಿ ಒಂದು ಸಾವಯವ ಕೃಷಿ ಸಮೂಹವನ್ನ ರಚಿಸಬೇಕು. ಹಾಗೆ ಪ್ರತಿ ಸಮೂಹವು ಒಟ್ಟು ಕನಿಷ್ಠ 50 ಎಕರೆ ಕೃಷಿ ಭೂಮಿಯನ್ನ ಹೊಂದಿರಬೇಕು. ಇನ್ನ ಎರಡನೆಯದಾಗಿ ಆರ್ಥಿಕ ನೆರವು. ಯೋಜನೆಯಡಿ ರೈತರಿಗೆ 3 ವರ್ಷಗಳ ಅವಧಿಗೆ ಪ್ರತಿ ಹೆಕ್ಟರ್ಗೆ ಒಟ್ಟು ರೂ 50,000 ಆರ್ಥಿಕ ನೆರವು ನೀಡಲಾಗುತ್ತೆ. ಇನ್ನ ಮೂರನೇದಾಗಿ ಪ್ರಮಾಣೀಕರಣ ಅಂದ್ರೆ ಸರ್ಟಿಫಿಕೇಶನ್ ಅಂತ ಹೇಳ್ತೇವೆ. ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ರೈತರು ಕೃಷಿಕರ ಭಾಗವಹಿಸುವಿಕೆ ಪ್ರಮಾಣೀಕರಣ ವ್ಯವಸ್ಥೆ ಮೂಲಕ ಪ್ರಮಾಣೀಕರಣವನ್ನ ಪಡೆಯೋದಕ್ಕೆ ಸಹಾಯ ಮಾಡಲಾಗುತ್ತೆ. ಇದು ಸ್ಥಳೀಯ ಮಟ್ಟದಲ್ಲಿ ಸಾವಯವ ಗುಣಮಟ್ಟವನ್ನ ದೃಢೀಕರಿಸುವ ವಿಶ್ವಾಸಾರ್ಹ ಪ್ರಕ್ರಿಯೆಯಾಗಿದೆ. ಇನ್ನು ನಾಲ್ಕನೇದಾಗಿ ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣ. ರೈತರಿಗೆ ಸಾವಯವ ಕೃಷಿ ಪದ್ಧತಿಗಳು, ಜೈವಿಕ ಗೊಬ್ಬರ ತಯಾರಿಕೆ, ಕೀಟ ಮತ್ತು ರೋಗ ನಿರ್ವಹಣೆಯ ಬಗ್ಗೆ ತೀವ್ರ ತರಬೇತಿಯನ್ನ ನೀಡಲಾಗುತ್ತೆ. ಹಾಗೆ ಸಮೂಹವನ್ನು ನಡೆಸಿಕೊಂಡು ಹೋಗಲು ಮತ್ತು ಆಂತರಿಕವಾಗಿ ಸಾವಯವ ಪರಿಶೀಲನೆ ನಡೆಸಲು ರೈತರಿಗೆ ತಿಳುವಳಿಕೆ ನೀಡಲಾಗುತ್ತೆ. ಹಾಗಾದ್ರೆ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯಿಂದ ರೈತರಿಗೆ ಆಗೋ ಪ್ರಯೋಜನಗಳು ಏನು ಅಂತ ನೀವು ಕೇಳಬಹುದು. ಸೊ ಏನಪ್ಪಾ ಅಂತಂದ್ರೆ, ಮಣ್ಣಿನ ಆರೋಗ್ಯ ಸುಧಾರಣೆಯಿಂದಾಗಿ ದೀರ್ಘಾವಧಿಯಲ್ಲಿ ಹೆಚ್ಚಿನ ಮತ್ತು ಉತ್ತಮ ಗುಣಮಟ್ಟದ ಇಳುವರಿ ಆಗುತ್ತೆ. ಅಂದ್ರೆ ಆರೋಗ್ಯಕರ ಮಣ್ಣು ನಿಮಗೆ ಸಿಗುತ್ತೆ. ನಂತರ ಕಡಿಮೆ ಉತ್ಪಾದನಾ ವೆಚ್ಚವಾಗುತ್ತೆ. ರಾಸಾಯನಿಕ ಮತ್ತು ಕೀಟನಾಶಕಗಳ ಮೇಲಿನ ಅವಲಂಬನೆ ಕಡಿಮೆಯಾಗೋದ್ರಿಂದ ಉತ್ಪಾದನಾ ವೆಚ್ಚ ಗಣನೀಯವಾಗಿ ಇಳಿಕೆಯಾಗುತ್ತೆ. ನಂತರದಲ್ಲಿ ಪ್ರಮಾಣೀಕೃತ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಮಾರಾಟ ಬೆಲೆ ದೊರೆಯುತ್ತೆ. ಅಂದ್ರೆ ಹೆಚ್ಚು ಆದಾಯವನ್ನ ಗಳಿಸಬಹುದು. ನಂತರ ಸಮೂಹ ಆಧಾರಿತ ಮಾರುಕಟ್ಟೆ ಸಂಪರ್ಕಗಳಿಂದಾಗಿ ದೊಡ್ಡ ಮಟ್ಟದಲ್ಲಿ ಮಾರಾಟಕ್ಕೆ ಅನುಕೂಲವಾಗುತ್ತೆ. ಅಂದ್ರೆ ಉತ್ತಮ ಮಾರುಕಟ್ಟೆ ಸಂಪರ್ಕವಾಗುತ್ತೆ ಸ್ನೇಹಿತರೆ. ಸೊ ಇವಿಷ್ಟು ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರೈತರಿಗೆ ಆಗುವಂತಹ ಪ್ರಯೋಜನಗಳು ಅಂತಾನೆ ಹೇಳಬಹುದು. ಸರಿ, ಹಾಗಿದ್ರೆ ಈ ಯೋಜನೆಯ ಲಾಭ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಈ ನವ ಎಪಿಸೋಡ್ನಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಪ್ರಮುಖ ಉದ್ದೇಶಗಳ ಬಗ್ಗೆ, ಹಾಗೆ ಲಕ್ಷಣಗಳ ಬಗ್ಗೆ, ನಂತರ ರೈತರಿಗೆ ಯಾವೆಲ್ಲ ಪ್ರಯೋಜನಗಳು ಸಿಗ್ತಾವೆ ಅನ್ನೋ ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಈ ಯೋಜನೆಯ ಲಾಭ ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ನಿಮ್ಮ ಗ್ರಾಮ ಮಟ್ಟದ ಕೃಷಿ ಇಲಾಖೆ ಅಧಿಕಾರಿ ಅಥವಾ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸಿ. ಹಾಗೆ ನಿಮ್ಮ ಸುತ್ತಮುತ್ತಲಿನ ಕನಿಷ್ಠ 20 ರೈತರೊಂದಿಗೆ ಸೇರಿ 50 ಎಕರೆ ಕೃಷಿ ಭೂಮಿಯನ್ನ ಗುರುತಿಸಿ. ನಂತರ ಕೃಷಿ ಇಲಾಖೆಯ ನೆರವಿನೊಂದಿಗೆ PKVY ಅಂದ್ರೆ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಸಮೂಹವನ್ನು ನೋಂದಾಯಿಸಿ. ನಂತರ ಯೋಜನೆಯ ಮಾರ್ಗದರ್ಶನದಂತೆ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿ ಪ್ರಮಾಣೀಕರಣ ಪತ್ರಿಕೆಯಲ್ಲಿ ಭಾಗವಹಿಸಿ. ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಇಲಾಖೆಯ ಅಧಿಕೃತ ಅಂತರ್ಜಾಲ ತಾಣಕ್ಕೆ ಭೇಟಿ ಕೊಡಿ. https://jaivikkhetin ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಅಗತ್ಯವಿರುವ ದಾಖಲೆಗಳು ಯಾವುದು ಅಂತ ಹೇಳೋದಾದ್ರೆ, ಭೂ ದಾಖಲೆಗಳು, ಆಧಾರ್ ಸಂಖ್ಯೆ, ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ವಿವರಗಳು, DPR, ಫೋನ್ ವಿವರಗಳು, ಹಾಗೆ ಛಾಯಾಚಿತ್ರಗಳು, ಇವುಗಳ ಜೊತೆಗೆ ಅರ್ಜಿಯನ್ನ ಸಲ್ಲಿಸಿರಿ. ಒಟ್ಟಾರೆ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯು ಭಾರತೀಯ ಕೃಷಿಯನ್ನು ಸುಸ್ಥಿರ ಮತ್ತು ಲಾಭದಾಯಕ ಮಾರ್ಗಕ್ಕೆ ಕೊಂಡೊಯ್ಯಲು ಒಂದು ಬಲವಾದ ಅಡಿಪಾಯವನ್ನ ಒದಗಿಸುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅನ್ನೋದು ಬರೀ ಸಬ್ಸಿಡಿ ಅಲ್ಲ ಸ್ನೇಹಿತರೆ. ಇದು ನಮ್ಮ ಮಣ್ಣಿನ, ನಮ್ಮ ಆರೋಗ್ಯದ, ಹಾಗೆ ನಮ್ಮ ದೇಶದ ರಿಯಲ್ ಅಭಿವೃದ್ಧಿ ಅಂತಾನೆ ಹೇಳ್ಬಹುದು. ಕೆಮಿಕಲ್ ಬಿಟ್ಟು ನೇಚರ್ಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
6: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
5: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
5: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
7: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ

ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಏನಪ್ಪ ಅಂತಂದರೆ, ನಮ್ಮ ಜೀವ ಜಗತ್ತಿನಲ್ಲಿ ಕೆಲವೊಂದು ಜೀವಿಗಳಲ್ಲಿ, ಹಾಗೆಯೇ ಕೆಲವೊಂದು ಸಸ್ಯಗಳಲ್ಲಿ ಸ್ವಯಂ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದು ನಿಮಗೇನಾದ್ರು ಗೊತ್ತಿದೆಯಾ? ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ಜೀವ ಜಗತ್ತಿನಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಅಂತೇಳಿ ಗೊತ್ತಿದೆ. ಆದರೆ ಅದೇ ರೀತಿಯಲ್ಲೇ ತಮಗೇನಾದ್ರು ತೊಂದರೆ ಆದಾಗ ಅವುಗಳ ದೇಹದಿಂದಲೇ ಅವು ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಳ್ತವೆ ಅಂತಂದರೆ, ಅಥವಾ ಆರೋಗ್ಯವನ್ನು ಸರಿ ಮಾಡ್ಕೊಳ್ತವೆ ಅಂತಂದರೆ ಅದು ಎಷ್ಟು ಅಚ್ಚರಿಯ ವಿಷಯ ಅಲ್ವಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ರೀತಿ ಏನಾದರೂ ಜೀವಿಗಳಿದ್ದಾವೆ ಅಥವಾ ಸಸ್ಯಗಳಿದ್ದಾವೆ ಅಂಥೇಳಿ ಗೊತ್ತಾದರೆ ಅವುಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ನ ಮಾಡೋದ್ರ ಮೂಲಕ ಕಳಿಸ್ಕೊಡಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ಕೂಡ ಹೇಳ್ತಾ ಇದ್ದೀನಿ. ಇವತ್ತಿನ ಶೋನಲ್ಲಿ ಜೀವ ಜಗತ್ತಿನಲ್ಲಿ ಸ್ವಯಂ ವೈದ್ಯಕೀಯ ವ್ಯವಸ್ಥೆಯನ್ನು ಇಟ್ಕೊಂಡಿರುವಂತಹ ಜೀವಿಗಳ್ಯಾವುದು, ಸಸ್ಯಗಳ್ಯಾವುದು ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೆ ಗೊತ್ತಾದರೆ ಅದನ್ನು ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ಜೀವ ಜಗತ್ತಿನಲ್ಲಿರುವಂತಹ ಜೀವಿಗಳಲ್ಲಿ ಹಾಗೆ ಸಸ್ಯಗಳಲ್ಲಿ ವಿಶೇಷವಾಗಿ ವೈದ್ಯಕೀಯ ಸೇವೆಯನ್ನು ತಮ್ಮೊಳಗೆ ಇಟ್ಕೊಂಡಿರುವಂತಹ ಜೀವಿಗಳನ್ನ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಜೀವ ಜಗತ್ತಿನಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಅನ್ನುವಂತಹ ವಿಷಯ ನಮಗೆಲ್ಲ ಗೊತ್ತಾ ಇದೆ. ಈ ಸಸ್ಯಗಳನ್ನು ಸಸ್ಯಾಹಾರಿಗಳು ತಿಂತವೆ, ಸಸ್ಯಾಹಾರಿಗಳನ್ನು ಮಾಂಸಾಹಾರಿ ಜೀವಿಗಳು ತಿಂತವೆ. ಸಸ್ಯಗಳನ್ನು ಸಸ್ಯಾಹಾರಿಗಳನ್ನು ಹಾಗೆ ಮಾಂಸಾಹಾರಿಗಳನ್ನೆಲ್ಲ ತಿನ್ನೋರು ಮನುಷ್ಯರು. ಈ ಮನುಷ್ಯನ ರಕ್ತವನ್ನು ಹೀರಿ ನೆಮ್ಮದಿಯ ಬದುಕನ್ನು ನಡೆಸ್ತವೆ ಕರುಳು ಹುಳುಗಳು, ಮತ್ತು ಕೊಕ್ಕೆ ಹುಳು, ದುಂಡು ಹುಳು, ಚಾವಟಿ ಹುಳು, ಲಾಡಿ ಹುಳು ಇತ್ಯಾದಿ ಹುಳುಗಳು. ಇವು ಮನುಕುಲದ ಪೂರ್ವಜರಾದ ಚಿಂಪಾಂಜಿಯ ಕರುಳಿನಲ್ಲೂ ಕೂಡ ವಾಸ ಮಾಡ್ತಾ ಇದ್ವು. ನಮಗೆ ಹೊಟ್ಟೆ ಹುಳು ಆಗಿರ್ಬೋದು ಅನ್ನುವಂತಹ ಅನುಮಾನ ಬಂದ ಕೂಡಲೇ ವೈದ್ಯರನ್ನ ಭೇಟಿಯಾಗಿ ಗುಳಿಗೆಗಳನ್ನ ನುಂಗ್ತೀವಿ, ಕರುಳು ಹುಳುಗಳನ್ನ ನಿವಾರಿಸ್ಕೊಳ್ತೀವಿ. ಆದರೆ ಚಿಂಪಾಂಜಿಗಳು ಅವುಗಳಿಗೆ ಮಾತ್ರೆ ಎಲ್ಲಿ ಸಿಗಬೇಕು ಅಥವಾ ಅವುಗಳಿಗೆ ಈ ರೀತಿಯ ಔಷಧ ಉಪಚಾರಗಳು ಹೇಗೆ ಗೊತ್ತಿರಬೇಕಲ್ವಾ? ಸೊ ಚಿಂಪಾಂಜಿಗಳಲ್ಲಿ ಈ ಒಂದು ವಿಶೇಷತೆ ಇತ್ತು ಅಂತಲೇ ಹೇಳ್ತಾರೆ. ಚಿಂಪಾಂಜಿಗಳ ಕರುಳಿನಲ್ಲಿ ಹುಳುಗಳು ಕಾಟ ಅಧಿಕವಾದಾಗ ಅವು ಸ್ವಯಂ ಚಿಕಿತ್ಸೆಯನ್ನು ಮಾಡಿಕೊಳ್ತವೆ. ನಾವು ಹೇಗೆ ಟ್ರೀಟ್ಮೆಂಟ್ ತಗೊಳ್ತೀವಿ ಅಥವಾ ಟ್ಯಾಬ್ಲೆಟ್ಗಳನ್ನ ತಗೊಳ್ತೀವಿ, ಅದಕ್ಕಿಂತಲೂ ವಿಶೇಷ ಅಂತಂದರೆ ಮಳೆಗಾಲದಲ್ಲಿ ಈ ಕರುಳು ಹುಳುಗಳ ಕಾಟ ಹೆಚ್ಚಾಗಿರುತ್ತೆ. ಈ ಕಾರಣಕ್ಕೆ ಮಳೆಗಾಲದ ಆರಂಭಕ್ಕೂ ಮುಂಚೆನೆ ಮುನ್ರಕ್ಷಣೆಯಾಗಿ ಚಿಂಪಾಂಜಿಗಳು ಆಸ್ಟ್ರೇಲಿಯಾ ಎನ್ನುವಂತಹ ಗಿಡದ ಎಲೆಗಳನ್ನು ತಿನ್ನೋದು ಸಾಮಾನ್ಯವಾಗಿರುತ್ತೆ. ಹುಳುಗಳು ಕರುಳಿನಲ್ಲಿದ್ದಾಗಲೂ ಈ ಎಲೆಗಳನ್ನು ತಿಂತಾ ಇರ್ತವೆ. ತಿಂತವೆ ಅಂತಂದರೆ ಎಲೆಗಳನ್ನು ಬಾಯಿಗೆ ಹಾಕ್ಕೊಂಡು ಎಲೆ ಅಡಿಕೆ ರೀತಿಯಲ್ಲಿ ಜಗಿದು ನುಂಗೋದಿಲ್ಲ. ಬದಲಾಗಿ ಮಕ್ಕಳು ಎಲೆಯನ್ನು ಪೀಪಿ ಮಾಡೋದಕ್ಕೆ ಹೇಗೆ ಸುತ್ಕೋತಾರೋ ಹಾಗೆ ಸುತ್ಕೊಳ್ತವೆ. 15-35 ಎಲೆಗಳ ಸುರುಳಿಗಳನ್ನು ಸುತ್ತಿ ಒಂದೇ ಸಾರಿಗೆ ನುಂಗ್ಬಿಡ್ತವೆ. ಈ ಎಲೆಗಳಿಗೆ ಅಂಟಿಕೊಂಡಂತಹ ಕರುಳು ಹುಳುಗಳು ಮಲದ ಮೂಲಕ ಹೊರಬೀಳುತ್ತೆ. ಸೊ ಈ ಥರ ಚಿಂಪಾಂಜಿಗಳು ತಮ್ಮ ಚಿಕಿತ್ಸಾ ವ್ಯವಸ್ಥೆನ ಮಾಡಿಕೊಂಡಿರುವಂಥದ್ದು. ಆ್ಯಂಡ್ ಇದನ್ನ ಸೈಂಟಿಫಿಕಲಿ ಹೇಳಬೇಕು ಅಂತಂದರೆ ಜೇನ್ ಮಾರಿಸ್ ಗೂಡಾಲ್ ಎನ್ನುವಂಥವರು 1934 ಜನಿಸ್ತಾರೆ. ಸುಮಾರು 20 ವರ್ಷಗಳ ಕಾಲ ಆಫ್ರಿಕಾದ ಕಾಡುಗಳಲ್ಲಿ ಚಿಂಪಾಂಜಿಗಳ ಜೊತೆನಲ್ಲಿ ಏಕಾಂಗಿಯಾಗಿ ಕಳೆದು ಅವುಗಳ ಬದುಕನ್ನು ನಿಕಟವಾಗಿ ಅಧ್ಯಯನ ಮಾಡಿ ಅವುಗಳ ಬದುಕಿನ ಬಗ್ಗೆ ಹೊಸ ಹೊಳಹುಳುಗಳನ್ನು ನೀಡಿರುವುದುಂಟು. ಅನಿಲೀಮಾ ಎಕ್ವಿನಾಕ್ಟಿಯಲ್ ಎನ್ನುವಂತಹ ಸಸ್ಯದ ಎಲೆಗಳ ಮೇಲೆ ಮುಳ್ಳುಗಳಂತಹ ರೋಮಗಳಿರ್ತವೆ. ಮುಟ್ಟೋದಕ್ಕೆ ಒಂದು ರೀತಿಯ ಅಂಟಂಟಾಗಿರುತ್ತೆ. ಮಳೆಗಾಲದಲ್ಲಿ ಚಿಂಪಾಂಜಿಗಳನ್ನು ಕಾಡುವ ಮುಖ್ಯ ಪರೋಪಜೀವಿಗಳಲ್ಲಿ ಈಸೋಫೆಗಸ್ಟಮಮ್, ಸ್ಟಿಫಾನೋಸ್ಟಮಮ್ ಎನ್ನುವಂತಹ ಅನ್ನನಾಳದ ಪರೋಪಜೀವಿ ಹುಳುಗಳು ಇವುಗಳು ಮುಖ್ಯವಾಗಿದ್ದು, ಚಿಂಪಾಂಜಿ ಈ ಗಿಡದ ಎಲೆಗಳನ್ನು ಇಡಿಯಾಗಿ ನುಂಗ್ತವೆ, ಅಗಿಯೋದಿಲ್ಲ. ವಿಜ್ಞಾನಿಗಳು ಚಿಂಪಾಂಜಿಗಳ ಮಲವನ್ನು ಗಮನಿಸಿದಾಗ ಅದರಲ್ಲಿ ಇಡಿಯಾದ ಎಲೆಗಳು ಹಾಗೂ ಹುಳುಗಳು ಬಿದ್ದಿರ್ತವೆ. ಅದೇ ರೀತಿಯಲ್ಲೇ ಡಾಲ್ಫಿನ್ಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಡಾಲ್ಫಿನ್ ತನ್ನ ಮೈಯನ್ನು ಹವಳದ ದಿಬ್ಬಕ್ಕೆ ಮತ್ತು ಸ್ಪಂಜುಗಳ ಒಡಲಿಗೆ ತಿಕ್ಕಿ ತಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ತವೆ. ಸೊ ಹಾಗಾದರೆ ಡಾಲ್ಫಿನ್ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ. ಅಷ್ಟೇ ಅಲ್ಲ, ಈ ರೀತಿಯ ಒಂದು ಸಸ್ಯ ಕೂಡ ಇದೆ. ಆ ಸಸ್ಯ ಯಾವುದು ಅದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಜೀವ ಜಗತ್ತಿನಲ್ಲಿ ಸ್ವಯಂ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡಿಕೊಳ್ಳುವಂತಹ ಜೀವಿಗಳು ಕೂಡ ಇದ್ದಾವೆ, ಹಾಗೆಯೇ ಸಸ್ಯಗಳು ಕೂಡ ಇದ್ದಾವೆ ಅಂತ ಹೇಳಿ. ಸೊ ಆಗಲೇ ನಾನು ಹೇಳಿದಾಗೆ ಚಿಂಪಾಂಜಿಗಳ ಹೊಟ್ಟೆಯಲ್ಲಿರುವಂತಹ ಹುಳುಗಳನ್ನು ಹೇಗೆ ಅದು ಹೊರಗಾಗ್ತಾ ಇತ್ತು, ಮತ್ತು ಅದು ತನ್ನ ಹೊಟ್ಟೆಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ತಾ ಇತ್ತು ಅನ್ನೋದ್ರ ಬಗ್ಗೆ. ಆ್ಯಂಡ್ ಅದೇ ರೀತಿಯಲ್ಲೇ ಇನ್ನೊಂದು ಜೀವಿಯ ಬಗ್ಗೆ ಹೇಳ್ತಾ ಇದ್ದೆ, ಅದು ಡಾಲ್ಫಿನ್ ಅಂತೇಳಿ. ಸೊ ಡಾಲ್ಫಿನ್ ತನ್ನ ಮೈಯನ್ನು ಹವಳದ ದಿಬ್ಬಕ್ಕೆ ಮತ್ತು ಸ್ಪಂಜುಗಳ ಒಡಲಿಗೆ ತಿಕ್ಕಿ ತಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಾ ಇರ್ತವೆ. ಅದೇ ರೀತಿಯಲ್ಲೇ ಉರಾಂಗುಟಾನ್ ತನ್ನ ಗಾಯವನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಫೈಬ್ರೋರಿಯಾ ಟಿಂಕ್ಟೋರಿಯಾ ಗಿಡದ ಎಲೆಗಳನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಜಗಿದು ರಸವನ್ನು ತನ್ನ ಗಾಯದ ಮೇಲೆ ಉಗುಳ್ಕೊಳ್ತಾ ಇತ್ತು. ಆಫ್ರಿಕನ್ ಆನೆಯಂತಹ ಅಂದರೆ ಲಾಕ್ಸೋಡಾಂಟಾ ಆಫ್ರಿಕಾನ ಬೃಹತ್ ಜೀವಿಯು ಹೆರೋದಕ್ಕೆ ಸಿದ್ಧವಾದಾಗ ಯಾರು ಅದಕ್ಕೆ ಹೆರಿಗೆಯನ್ನು ಮಾಡಿಸ್ತಾರೆ? ತಾಯಿ ಆನೆ ಪ್ರಸವಕಾಲದಲ್ಲಿ ಹೆಬ್ಬೇವು ಅಂದರೆ ಮೀಲಿಯಾ ಅಜಡೆರಾಕ್ ಮರದ ತೊಗಟೆಯನ್ನು ತಿನ್ನುತ್ತೆ. ಈ ತೊಗಟೆ ಪ್ರಸವ ಸರಾಗವಾಗಿ ನಡೆಯೋದಕ್ಕೆ ನೋಡಿಕೊಳ್ಳುತ್ತೆ. ಕೋಟಿ ಅಥವಾ ನಾಸುವ ನಾರಿಕ ಎನ್ನುವುದು ಅಮೆರಿಕದಲ್ಲಿ ವಾಸಿಸುವ ಒಂದು ಸಸ್ತನಿ. ತನ್ನ ಮೈ ಮೇಲೆ ವಾಸ ಮಾಡುತ್ತಾ ರಕ್ತವನ್ನು ಹೀರುವ ಹೇನು ಚಿಗಟ ನುಸಿಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಟ್ರಾಟಿನಿಕಿಯಾ ಆಸ್ಪರ ಎನ್ನುವಂತಹ ಮರದ ತೊಗಟೆಯನ್ನು ತನ್ನ ಹರಿತ ಉಗುರುಗಳಿಂದ ಕೆರೆದು ಆ ರಸವನ್ನು ತನ್ನ ಮೈಗೆ ಹಚ್ಚಿಕೊಳ್ಳುತ್ತೆ. ಹಂದಿಗಳು ಲಾಡಿ ಹುಳುಗಳ ಕಾಟದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ದಂಟು ಕಳೆ ಅಥವಾ ಅಮರಾಂಥಸ್ ಇಲ್ಲವೇ ದಾಳಿಂಬೆ ಗಿಡದ ಬೇರುಗಳನ್ನು ಜಗಿದು ತಿಂತವೆ. ತಪೀರ್ ಆನೆ ಕೊಲಬಸ್ ಮಂಗ ಬೆಟ್ಟದ ಗೊರಿಲಾ ಚಿಂಪಾಂಜಿಗಳು ಹೊಟ್ಟೆ ಕೆಟ್ಟಾಗ ಜೇಡಿ ಮಣ್ಣನ್ನು ತಿಂತವೆ. ಇದರಿಂದ ಬ್ಯಾಕ್ಟೀರಿಯಾ ಸೋಂಕಿನ ಕಾರಣದಿಂದ ಆಗ್ತಾ ಇರುವಂತಹ ಬೇದಿಯು ನಿಯಂತ್ರಣಕ್ಕೆ ಬರುತ್ತೆ. ದನಕರುಗಳು ವಿಷಯುಕ್ತ ಆಹಾರವನ್ನು ಸೇವಿಸಿದಾಗ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಗ್ರಹಿಸ್ಕೊಳ್ಳೋದಕ್ಕೆ ಹುತ್ತದ ಮಣ್ಣನ್ನು ಗೆದ್ದಲು ಸಮೇತ ತಿಂತವೆ. ಜೀವ ಜಗತ್ತಿನಲ್ಲಿ ಸ್ವಯಂ ವೈದ್ಯಕೀಯ ಅನಿವಾರ್ಯ ಆಗಿರುತ್ತೆ. ಪ್ರಾಣಿಗಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸೇವಿಸುವಂತಹ ಗಿಡಮೂಲಿಕೆಗಳ ಅಧ್ಯಯನಕ್ಕೆ ಪ್ರಾಣಿ ಔಷಧ ಮೂಲಿಕೆ ವಿಜ್ಞಾನ ಅಥವಾ ಝೂ ಫಾರ್ಮಕಾಗ್ನೆಸಿ ಎನ್ನುವ ಹೆಸರು ಕೂಡ ಇದೆ. ಇದು ಗ್ರೀಕ್ ಮೂಲದ ಶಬ್ದ. ಝೂ ಎಂದರೆ ಪ್ರಾಣಿ, ಫಾರ್ಮ ಎಂದರೆ ಔಷಧಿ, ಗ್ನಸಿ ಅಂತಂದರೆ ತಿಳಿಯೋದು. ಹಾಗಾಗಿ ಮನುಕುಲದ ಆದಿ ವೈದ್ಯರು ಯಾರು ಅಂತಂದರೆ ನಿಶ್ಚಯವಾಗಿ ಅವು ಪ್ರಾಣಿಗಳು ಅಂತ ಹೇಳ್ಬೋದು. ಸೊ ಹಾಗಾದರೆ ನಿಮ್ಗೆ ಗೊತ್ತಾಯ್ತಲ್ವಾ, ನಮ್ಮ ಜೀವ ಜಗತ್ತಿನಲ್ಲಿರುವಂತಹ ಜೀವಿಗಳು ಯಾವ್ಯಾವ ರೀತಿ ಔಷಧಿಗಳನ್ನ ತಾವೇ ತಯಾರು ಮಾಡ್ಕೊಳ್ತವೆ, ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತವೆ ಅನ್ನೋದ್ರ ಬಗ್ಗೆ. ಸೊ ಇದೇ ರೀತಿ ವಿಷಯಗಳು ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಈ ರೀತಿ ಆಶ್ಚರ್ಯ ವಿಷಯಗಳನ್ನ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
6: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
5: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
6: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ ನಂದಿನಿ,
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಲ್ವಾ? ಹಾಗೆ ಸಮಯ 6:30 ಆಯ್ತು. ಆಸ್ ಯೂಶುವಲ್ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬರಲೇಬೇಕಲ್ವಾ? ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್.ಜೆ. ಅರ್ಪಿತಾ. ಕೇಳುಗರ, ಇವತ್ತು ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಬಿಸ್ನೆಸ್ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಹಾಗೆ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲಾ ಫೀಲ್ಡ್ನ ಬಿಸ್ನೆಸ್ ಬಗ್ಗೆ ಕೂಡ ನಿಮ್ಗೆ ಒಂದು ಇಂಟ್ರಡಕ್ಷನ್ ಮಾಡಿಕೊಡ್ತಿದ್ವಿ. ಒಂದು ಹೂವಿನ ವ್ಯಾಪಾರ ಹೇಗ್ ಮಾಡ್ಬೋದು, ಹಾಗೇನೆ ಒಂದು ಎಳನೀರ್ ವ್ಯಾಪಾರ ಹೇಗ್ ಮಾಡ್ಬೋದು, ಒಂದು ಚಿನ್ನದ ವ್ಯಾಪಾರ ಹೇಗೆ ಮಾಡ್ಬೋದು, ಇನ್ನು ಬಟ್ಟೆ ವ್ಯಾಪಾರ ಆಗಿರ್ಬೋದು, ಹಾಗೆ ಹೋಟೆಲ್ ಉದ್ಯಮ ಹೇಗ್ ನಡೆಸ್ಬೋದು, ಜೊತೆಗೆ ಐರನ್ ಬಿಸ್ನೆಸ್ ಹೇಗ್ ಮಾಡೋದು, ಹೀಗೆ ಬೇರೆ ಬೇರೆ ಬಿಸ್ನೆಸ್ ಗಳ ಬಗ್ಗೆ ಕೂಡ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ. ಹಾಗೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಕಂತ ಬಂದಿದ್ದೀನಿ. ಕೇಳುಗರೆ, ಈಗ ಎಲ್ರಿಗೂ ಒಂದು ಹೊಸ ವೆಹಿಕಲ್ ಕೊಂಡ್ಕೋಬೇಕು ಅಂತ ಆಸೆ ಇರುತ್ತೆ. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ಕೆಲವರು ಬೈಕ್ ಕೊಂಡ್ಕೊಳ್ತಾರೆ, ಇನ್ ಕೆಲವರು ಕಾರ್ ಕೊಂಡ್ಕೊಳ್ತಾರೆ, ಹಾಗೆ ಇನ್ನು ಕೆಲವರು ಸೈಕಲ್ ಕೂಡ ಕೊಂಡ್ಕೊಳ್ತಾರೆ. ಹೀಗಿರುವಾಗ ಯಾವುದೇ ಬೈಕು, ಕಾರು, ಬಸ್ಸು, ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಏನಂದ್ರೆ ಆ ವೆಹಿಕಲ್ಗಳ ಮೇಲೆ ದೇವರ ಹೆಸರನ್ನ ಹಾಕಿಸ್ತೀವಿ ಅಥವಾ ನಮ್ಮ ಪ್ರೀತಿ ಪಾತ್ರರ ಹೆಸರನ್ನ ಹಾಕಿಸ್ತೀವಿ. ನಮ್ಮನೆಗೂ ಮೊದಲನೇ ಸಾರಿ ನಮ್ಮಪ್ಪ ಕಾರ್ ತಂದಾಗ ಅದ್ರ ಹಿಂದೆ ನನ್ನ ಹೆಸರು, ನನ್ನ ತಂಗಿ ಹೆಸರು ಹಾಕ್ಸಿದ ನೆನಪಿದೆ. ಹಾಗೆ ಬೈಕ್ ತಗೊಂಡಾಗ ಬೈಕ್ ಹಿಂದೆ ಹೆಸರು ಹಾಕ್ಸಿರೋ ನೆನಪು ಕೂಡ ಇದೆ. ಹಾಗೆ ಅಲ್ವಾ, ಎಲ್ರಿಗೂ ಕೂಡ ಅವರ ಪ್ರೀತಿ ಪಾತ್ರರು ಅಂತ ಇರ್ತಾರೆ. ಅದರಲ್ಲೂ ಮನೆ ದೇವರ ಹೆಸರು ಹಾಕ್ಸೋದಿರ್ಬೋದು, ಜೊತೆಗೆ ಪ್ರೀತಿ ಪಾತ್ರರ ಹೆಸರು ಹಾಕ್ಸೋದಿರ್ಬೋದು. ಈ ರೀತಿ ಎಲ್ಲ ಒಂದು ಸ್ಟಿಕ್ಕರ್ನ ಹಾಕ್ಸ್ತಾರೆ. ಹಾಗಿದ್ಮೇಲೆ ಈ ಸ್ಟಿಕ್ಕರ್ ಕಟ್ಟಿಂಗ್ ಬಿಸ್ನೆಸ್ ಹೆಂಗ್ ನಡೆಯುತ್ತೆ? ನಮ್ಮ ಶಿವಮೊಗ್ಗದಲ್ಲೂ ಬೇರೆ ಬೇರೆ ಕಡೆ ಸ್ಟಿಕ್ಕರ್ ಅಂಗಡಿ ಬಿಸ್ನೆಸ್ ಇದೆ. ಆದ್ರೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತಾಡಕ್ಕೆ ಹೊರಟಿರುವಂತಹ ಒಂದು ಶಾಪ್ ಅಂದ್ರೆ ಅದು ಶಾ ಸ್ಟಿಕ್ಕರ್ಸ್. ಈ ಶಾಪ್ ನ ಮಾಲೀಕರಾಗಿರುವಂತಹ ಮೊಹಮ್ಮದ್ ಯೂಸೆಫ್ ಅವರು ಇವತ್ತು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ. ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಮೊಹಮ್ಮದ್ ಸರ್, ನಮಸ್ತೆ.
14: ನಮಸ್ತೆ,
13: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
14: ನನಗೂ ಬಹಳ ಖುಷಿ ಆಯ್ತು.
13: ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ?
14: ನಾವು ಶಿವಮೊಗ್ಗನೇ ಮೇಡಮ್.
13: ಶಿವಮೊಗ್ಗನೇ,
14: ಪ್ರಾಪರ್ ಶಿವಮೊಗ್ಗ ಹುಟ್ಟಿದ್ದೆಲ್ಲ.
13: ನಿಮ್ಮ ಎಜುಕೇಷನ್?
14: 7th standard ಅಷ್ಟೇ.
13: 7th standard. ಓಕೆ ಸರ್, ಈಗ ಎಜುಕೇಷನ್ ಏನೋ 7th standard ಮಾಡ್ತೀರಾ, ನಂತರದಲ್ಲಿ ಏನು ಮಾಡಿದ್ರಿ ಸರ್?
14: ನಾನು ಔಟ್ ಆಫ್ ಕಂಟ್ರಿಲ್ 15 years ಇದ್ದೆ. ಆ ಥರ ಆಮೇಲೆ ಶಟ್ ಡೌನ್ ಆಯಿತು, ಪ್ರೊಜೆಕ್ಟ್ ನಮ್ಮದು ಕ್ಲೋಸ್ ಆಯಿತು. ಆಮೇಲೆ ನಾನು ಇಲ್ಲಿಗೆ ಬಂದು ಫಸ್ಟ್ ನಮ್ಮ ಬ್ರದರ್ ನಡೆಸ್ತಾ ಇದ್ರು ಇದು ಅಂಗಡಿ. ಈಗ ನಾನು ಅವ್ರ ಒಟ್ಟಿಗೆ ಮಾಡ್ತಾ ಇದ್ದೀವಿ.
13: ಸರ್, ಔಟ್ ಆಫ್ ಸ್ಟೇಟಲ್ಲಿ 15 ವರ್ಷ ಏನು ಕೆಲಸ ಮಾಡಿದ್ರಿ ಸರ್?
14: ಪೆಟ್ರೋಲಿಯಂ ಕಂಪ್ನಿಯಲ್ಲಿ ಇದ್ದೆ, ಅಲ್ಲಿ ಟೆಕ್ನಿಷಿಯನ್ ಆಗಿ ಕೇಬಲ್ ರಿಪೇರ್ ಅವೆಲ್ಲ ಮಾಡ್ತಾ ಇದ್ದೆ.
13: ಓಕೆ, ಸೊ ಅಲ್ಲಿಂದ ಬಂದ್ಮೇಲೆ ಈ ಸ್ಟಿಕ್ಕರ್ ಅಂಗಡಿನ ಓಪನ್ ಮಾಡಿದ್ರಿ. ಈ ಸ್ಟಿಕ್ಕರ್ ಅಂಗಡಿ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಸರ್?
14: 9 ವರ್ಷ ಆಯ್ತು ಇಲ್ಲಿ.
13: 9 ವರ್ಷ ಆಯಿತು. ಸೊ ನಿಮ್ಮ ಸ್ಟಿಕ್ಕರ್ ಅಂಗಡಿ ಬಗ್ಗೆ ಹೇಳಿ ಸರ್, ಏನು ವಿಶೇಷ?
14: ವಿಶೇಷ ಅಂದರೆ ಮೇಡಮ್, ಅದೇ ಹೊಸ ವೆಹಿಕಲ್ಸ್ ಬರ್ತವೆ, ಮನೆ ನೇಮ್, ದೇವರ ಹೆಸರು, ಮಕ್ಕಳ ಹೆಸರು, ನಂಬರ್ ಪ್ಲೇಟ್ ಬೇಕಾದ್ರೆ ನಂಬರ್ ಪ್ಲೇಟ್ ಮಾಡ್ತೀವಿ, ಕೂಲಿಂಗ್ ಪೇಪರ್ ಹಾಕ್ತೀವಿ, ಏನು ಬೇಕೋ ರೀ ಅದು ಮಾಡಿಕೊಡ್ತೀವಿ.
13: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಮೊಹಮ್ಮದ್ ಯೂಸೆಫ್ ಅವರು ಅವ್ರ ಶಾಪ್ ಅಲ್ಲಿ ನಂಬರ್ ಪ್ಲೇಟ್ಗಳನ್ನ ಮಾಡ್ಕೊಡ್ತಾರೆ, ಹಾಗೆ ವೆಹಿಕಲ್ಗಳಿಗೆ ಕೂಲಿಂಗ್ ಪೇಪರ್ ಹಾಕೊಡ್ತಾರೆ, ಇನ್ನು ನೇಮ್ ಪ್ಲೇಟ್ಗಳು ಕೂಡ ಬರ್ಕೊಡ್ತಾರೆ. ಸೊ ಇವರ ಬಿಸ್ನೆಸ್ ಬಗ್ಗೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಅಂದ್ರೆ ಈ ಸ್ಟಿಕ್ಕರ್ ಕಟ್ಟಿಂಗ್ ಬಿಸ್ನೆಸ್. ಯಾಕಂದ್ರೆ ವೆಹಿಕಲ್ ಗಳನ್ನ ನೋಡ್ತಾ ಇರುವಾಗ ಅಲ್ಲೆಲ್ಲೋ ನಮ್ಮ ಹೆಸರು ಇದೆ, ನಮ್ಗೆ ಓ ಇಲ್ಲಿ ನೋಡಿ ನಮ್ಮ ಹೆಸರು ಇದೆ ಅಂತ ನಾವು ಖುಷಿಯಿಂದ ಮಾತಾಡ್ಕೊಂಡು ಎಲ್ಲರ ಹತ್ರ ಕೊಚ್ಕೊಂಡು ಹೋಗ್ತೀವಿ. ಸೊ ಈ ಹೆಸರುಗಳನ್ನ ಗಾಡಿ ಮೇಲೆ ಹಾಕ್ಸೋದು ಕೂಡ ಒಂದು ಕ್ರೇಜ್ ಅಂತ ಹೇಳ್ಬೋದು. ಹೀಗಿರುವಾಗ ಈ ಬಿಸ್ನೆಸ್ಸು ಇವತ್ತಿಗೆ ಹೇಗಿದೆ? ಜೊತೆಗೆ ಮೊಹಮ್ಮದ್ ಸರ್, ನೀವು ಇದಕ್ಕಿಂತ ಮುಂಚೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರಿ. ಹಾಗೆ ಈ ಸ್ಟಿಕ್ಕರ್ ಕಟ್ಟಿಂಗ್ ಬಿಸ್ನೆಸ್ಸಿಗೆ ಬರಬೇಕಂದ್ರೆ ತುಂಬ ಕಾನ್ಸಂಟ್ರೇಷನ್ ಬೇಕು, ಇಂಟ್ರೆಸ್ಟ್ ಇರಬೇಕು. ಸೊ ಈ ಬಿಸ್ನೆಸ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು ಸರ್?
3: ಇಲ್ಲ, 15 ಇಯರ್ಸ್ ಬಿಫೋರ್ ನಾನು ಒಂದು 20 ಇಯರ್ಸ್ ನಂತರ ನಾನು ಮಾಡ್ತಾಯಿದ್ದೆ ಫಸ್ಟ್ ಕೆಲಸ ಇದು. ಆದಮೇಲೆ ಇದು ಬಿಟ್ಟು ನಾನು ಹೊರಗಡೆ ಹೋಗಿದ್ದೆ, ಮತ್ತೆ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೆ ಅಷ್ಟೇ.
2: ಹೇಗೆ ಈ ಕೆಲಸದ ಮೇಲೆ ಆಸಕ್ತಿ ಬಂತು ಸರ್?
3: ಅದು ಸಣ್ಣ ಇದ್ದಾಗಲೇ ನಾವು ಮಾಡ್ತಾ ಇದ್ವಲ್ಲ, ಅದಕ್ಕೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡಿದೆ ಅಷ್ಟೇ.
2: ಓಕೆ ಓಕೆ. ಸೊ ಈ 9 ವರ್ಷ ಜರ್ನಿಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು ಅಂತ ಯಾವತ್ತಾದರೂ ಅನಿಸಿದೆಯಾ ಸರ್?
3: ಇಲ್ಲಿಗ
2: ಹಾಂ, ಅಂದರೆ ಈ ಸ್ಟಿಕ್ಕರ್ ಬಿಸ್ನೆಸ್ನೇ ಶುರು ಮಾಡ್ತಿದ್ದೀರಲ್ಲ, ಈಗ 9 ವರ್ಷದಿಂದ ಇದೇ ಮಾಡ್ತಿದ್ದೀರಾ, ಯಾವತ್ತೊಂದು ದಿನ ಖುಷಿ ಆಯಿತು ಅಂದರೆ ಯಾವಾಗ ಖುಷಿ ಆಯಿತು ಸರ್?
3: ಅಂದರೆ ಹಬ್ಬಗಳು ಬರ್ತವೆ, ದೀಪಾವಳಿ ಹಬ್ಬ, ದಸರಾ ಹಬ್ಬ, ಹೊಸ ವೆಹಿಕಲ್ಗಳು ಬರ್ತವೆ, ಆ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ.
2: ಯಾವುದೋ ಒಂದಿನ ನಾನು ಈ ಬಿಸ್ನೆಸ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಯಾವತ್ತಾದರೂ ಅನಿಸಿದ್ಯಾ?
3: ಆಗತ್ತೆ ಮೇಡಮ್, ಇಲ್ಲ ಅಂತ ಅಲ್ಲ, ನಡೆಸ್ತಾ ಇದ್ದಾನೆ, ದೇವರು ನಡೆಸ್ತಾ ಇದ್ದಾನೆ.
2: ಹಾಗೆ ಯಾವತ್ತಾದರೂ ಬೇಜಾರು ಏನಾದರೂ ಆಗಿದೆಯಾ ಸರ್?
3: ಇಲ್ಲ ಮೇಡಮ್, ಅಂಥದ್ದೇನು ಬೇಜಾರಾಗಿಲ್ಲ. ಇಲ್ಲ ಇಲ್ಲ ಇಲ್ಲ.
2: ಓಕೆ ಸರ್, ಈಗ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಈಗ ಸ್ಟಿಕ್ಕರ್ ಅಂಗಡಿ ಹೋಗ್ತೀವಿ, ಸ್ಟಿಕ್ಕರ್ಗಳನ್ನ ಅಂಟಿಸ್ತಾರೆ, ವಾಪಸ್ ಬರ್ತೀವಿ ಅಂತ, ಈ ಸ್ಟಿಕ್ಕರ್ಸು ರೇಡಿಯಮ್ಸ್ ಎಲ್ಲ ಎಲ್ಲಿಂದ ತರ್ತೀರಾ ಸರ್ ನೀವು?
3: ನಾವು ಇಲ್ಲೇ ಶಿವಮೊಗ್ಗದಲ್ಲಿ ಗಾರ್ಡನ್ ಏರಿಯಾ ಪ್ರಕಾಶ್ ಎಂಟರ್ಪ್ರೈಸಸ್ ಅಲ್ಲಿಂದ ತಗೊಂಡ್ಬರ್ತೀವಿ.
2: ಓಕೆ ಸರ್, ಈ ಮಳಿಗೆ ಸ್ವಂತನ ಬಾಡಿಗೆನ?
3: ಇಲ್ಲ, ಬಾಡಿಗೆ.
2: ಬಾಡಿಗೆ ಮಳಿಗೆ ಇಟ್ಕೊಂಡು ಈಗ ಬೇರೆ ಕಡೆಯಿಂದ ರೇಡಿಯಮ್ ತರಿಸು. ನೀವು ಹೇಗೆ ಬಿಸ್ನೆಸ್ ಮಾಡ್ತೀರಾ ಸರ್, ಪ್ರಾಫಿಟ್ ಆಗುತ್ತಾ?
3: ಹ್ಞೂ ಮೇಡಮ್, ಆಗತ್ತೆ, ಇಲ್ಲ ಅಂತಲ್ಲ, ಆಗತ್ತೆ, ಸ್ವಲ್ಪ ಆಗುತ್ತೆ.
2: ದಿನಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ಸರ್?
3: ಬರ್ತಾರೆ ಮೇಡಮ್, ಒಂದು 8-10 ಜನ ಕಸ್ಟಮರ್ಗಳು ಬರ್ತಾರೆ.
2: ಓಕೆ, ದಿನಕ್ಕೆ ಒಂದು 8-10 ಜನ ಬರ್ತಾರೆ. ಸೊ ಬಿಸ್ನೆಸ್ ಆಗುತ್ತೆ ಸರ್ ಎಲ್ಲ ಬಿಸ್ನೆಸ್ಗೂ. ಹಾಗೆ ಕೆಲವು ಬಿಸ್ನೆಸ್ಸಿಗೆ ಈಗ ಒಂದು ಸೀಸನ್ ಬಿಸ್ನೆಸ್ ಅಂತ ಇರುತ್ತೆ. ಈಗ ಯಾವುದೋ ಹಬ್ಬ ಟೈಮಲ್ಲಿ ಮಾತ್ರ ಈಗ ಬಟ್ಟೆ ಅಂಗಡಿಲಿ ಜಾಸ್ತಿ ಬಟ್ಟೆ ತೊಗೊಳ್ತಾರೆ, ಜ್ಯುವೆಲ್ಲರಿ ಶಾಪಲ್ಲಿ ತೊಗೊಳ್ತಾರೆ, ಈ ರೀತಿ ಎಲ್ಲ ಇರುತ್ತೆ. ನಿಮ್ಮ ಶಾಪಲ್ಲಿ ಯಾವುದೊಂದು ಸೀಸನ್ ವೈಸ್ ಬಿಸ್ನೆಸ್ ಅಂತ ಏನಾದರೂ ಇದೆಯಾ ಸರ್?
3: ಹಾಂ ಮೇಡಮ್,

0: ಅಂದರೆ ನಮಗೆ ಯಾವಾಗ ಜಾಸ್ತಿ ಬಿಸಿಲಿರುತ್ತೆ ಆ ಟೈಮಲ್ಲಿ ನಮ್ಮದು ನಡೆಯುತ್ತೆ ನಮ್ಮ ಬಿಸ್ನೆಸ್ ಸ್ವಲ್ಪ.
1: ಅಂದರೆ ಮಳೆಗಾಲ
0: ಸ್ವಲ್ಪ ಕಡಿಮೆ, ಬಿಸಿಲು ಬೇಸಿಗೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬಿಸ್ನೆಸ್.
1: ಸರ್, ಈಗ ನಿಮ್ಮ ಬಿಸ್ನೆಸ್ ಯಾವ ರೀತಿ ಲೆಕ್ಕ ಸರ್, ಈಗ ಅಡಿಗೆ ಇಷ್ಟು ಸ್ಟಿಕ್ಕರ್ ಅಂಟಿಸ್ತೀರಾ ಅಂತಾರೋ ಅಥವಾ ಯಾವ ಥರ ಸರ್? ಈಗ ಒಂದು ಹೆಸರು ಹಾಕ್ಸ್ಬೇಕು, ಈಗ ಕಾರ್ ಹಿಂದ್ಗಡೆ ಒಂದು ಹೆಸರು ಹಾಕ್ಸ್ಬೇಕು ಸರ್, ಅಕ್ಷರದ ಲೆಕ್ಕ ತಗೊಳ್ತಿರೋ ಅಥವಾ ಯಾವ ರೀತಿ ತಗೊಳ್ತೀರಾ ಸರ್?
0: ಇಲ್ಲ, ಒಂದು ಟೆನ್ ಇಂಚಸ್ ಪ್ಲಸ್ ಒಂದು ಟೂ ಒಂದು 1.5 inches ಹಾಕಿದರೆ 150 rupees ತೊಗೊಳ್ತೀವಿ.
1: ಓಕೆ, ಈಗ ಒಂದು 10 inches ಮತ್ತು 2 inches ಸೇರಿಸಿ ಒಂದು 50 rupees ತೊಗೊಳ್ತೀರಾ. ಓಕೆ, ಹಾಗಿದ್ರೆ ಈಗ ನೀವು ಗಾಡಿಗೆ ನಂಬರ್ ಬೋರ್ಡ್ಗಳು ಕೂಡ ಹಾಕ್ತಾ ಇದ್ದೀರಾ, ಅದಕ್ಕೆಲ್ಲ ಎಷ್ಟು ತೊಗೊಳ್ತೀರಾ ಸರ್?
0: ಈಗ ಫಸ್ಟ್ ಮೇಡಮ್, ಈಗ INDI ಪ್ಲೇಟ್ಸ್ ಎಲ್ಲ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ನಮಗೆ ಒಂದು 350 rupees ತೊಗೊಳ್ತಿದ್ದೆ ಬೈಕಿಗೆ. ಈಗ HSRP ಆಗಿದೆ, ಅದು ಆನ್ಲೈನಲ್ಲೇ ಕಸ್ಟಮರ್ಗಳು ಅವರವರೇ ಮಾಡ್ಕೊತಾರೆ ಈಗ ಆನ್ಲೈನಲ್ಲಿ.
1: ನಿಮಗೆ ಅದು ಸೇಲ್ಸ್ ಆಗಲ್ವ ಸರ್?
0: ಇಲ್ಲ ಮೇಡಮ್, ಅದೇನೂ ನಮಗೆ ಇದು ಕೊಟ್ಟಿಲ್ಲ, ಆ ಶೋರೂಮ್ ಮಾತ್ರ ಶೋರೂಮ್ನವರೇ ಮಾಡ್ತಾ ಇದ್ದಾರೆ ಅವರು.
1: ಓಕೆ ಓಕೆ, ಸೊ ಹಾಗಿದ್ರೆ ಬರೀ ಸ್ಟಿಕ್ಕರ್ಸಿಂದ ಅಷ್ಟೇ ಬಿಸ್ನೆಸ್ ಆಗುತ್ತಾ ಸರ್?
0: ನಡೆಯುತ್ತೆ ಮೇಡಮ್, ಇಲ್ಲ ಅಂತಲ್ಲ, ಸ್ವಲ್ಪ ನಡೆಯುತ್ತೆ.
1: ಇನ್ನೂ ಹೆಚ್ಚೆಚ್ಚು ಚೆನ್ನಾಗಿ ಬಿಸ್ನೆಸ್ ನಡೀಲಿ ಅಂತ ನಾವು ಕೂಡ ಆಶಿಸ್ತೀವಿ ಮೊಹಮ್ಮದ್ ಸರ್. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಒಂದು ಸ್ಟಿಕ್ಕರ್ ಅಂಗಡಿ ಬಿಸ್ನೆಸ್ ಅಲ್ಲಿ ಹೇಗೆಲ್ಲ ಇರುತ್ತೆ, ಹಾಗೆ ಒಂದು ನೇಮ್ ಹಾಕೋಕೆ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾರೆ, ಎಲ್ಲದ್ರ ಬಗ್ಗೆ ಕೂಡ ಮೊಹಮ್ಮದ್ ಸರ್ ಅವರು ತುಂಬ ಚೆನ್ನಾಗಿ ಮಾಹಿತಿನ ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆ ಮುಂದುವರಿಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಎಸ್, ಇವತ್ತು ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸ್ಟಿಕ್ಕರ್ ಶಾಪ್ ನ ಬಿಸ್ನೆಸ್ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಶಾ ಸ್ಟಿಕ್ಕರ್ ನ ಮಾಲೀಕರಾಗಿರುವಂತಹ ಮೊಹಮ್ಮದ್ ಯೂಸೆಫ್ ಅವರು ಮಾತಾಡ್ತಾ ಇದ್ರು. ಹಾಗೆ ಮೊಹಮ್ಮದ್ ಸರ್, ಈಗ ನೀವು ಸುಮಾರು 9 ವರ್ಷದಿಂದ ಇದೇ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಾ. ಸೊ ಯಾರೋ ಒಬ್ರು ಹಳೆ ಕಸ್ಟಮರ್ 9 ವರ್ಷದಿಂದನು ಬರ್ತಿದ್ದಾರೆ, ಈಗಲೂ ಬರ್ತಾರೆ ಅಂತ ಯಾರಾದ್ರೂ ಇದಾರಾ ಸರ್?
3: ಹೌದು, ಹಳೆ ಕಸ್ಟಮರ್ಗಳು ಬಹಳ ಇದಾವೆ ನಮ್ದು. ಅವ್ರು ಇಲ್ಲೇ ಏನು ಹೊಸ ವೆಹಿಕಲ್ ತಗೊಂಡು ಬಂದ್ರು ಏನಿದ್ರು ಬರ್ತಾರೆ, ಮಾಡ್ಕೊಡ್ತೀವಿ.
2: ಸೊ ಆ ಟೈಮಲ್ಲಿ ತುಂಬಾ ಖುಷಿ ಆಗುತ್ತೆ.
3: ಹೌದು, ಬಹಳ ಖುಷಿ ಆಗುತ್ತೆ.
2: ಸರ್, ಈಗ ನೀವೇನೋ ಹೇಳಿದ್ರೆ ನಿಮ್ಮ ಅಣ್ಣ ತಮ್ಮ ನಿಮ್ ಬ್ರದರ್ ಯಾರೋ ಕೆಲಸ ಮಾಡ್ತಿದ್ರು, ಹಾಗೆ ನೀವೇ ಕಂಟಿನ್ಯೂಷನ್ ಮಾಡಿದ್ರಿ ಅಂತ, ನಿಮ್ಮ ಮಕ್ಳು ಕೂಡ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡಕ್ ಇಷ್ಟಪಡ್ತೀರಾ ಸರ್?
3: ನೋಡಿ ಮೇಡಮ್, ಅವರು ಚೆನ್ನಾಗಿ ಓದ್ರೆ ಓದಿ ಅವರು ಒಳ್ಳೆಯ ಹತ್ರ ಇನ್ನೂ ಓದ್ತೀವಿ ಅಂತ ಇದ್ರೆ ದೊಡ್ಡವ್ರು ಏನೋ ಮಾಡ್ಕೊತೀವಿ ನಾವು ಅಂತ ಹೇಳಿದ್ರೆ ಅವ್ರು ಮಾಡಲಿ ಅಂತ ನಾವು ಆಸೆ ಪಡ್ತೀವಿ. ನೋಡ್ಬೇಕು ಮೇಡಮ್, ದೇವರು ಹೆಂಗೆ ಹೆಂಗೆ ನಡೆಸ್ತಾನೆ ಹೆಂಗೆ ನೋಡ್ಕೊಂಡು ಹೋಗಿರಿ ಅಷ್ಟೇ.
2: ಸರ್, ಹಾಗೇ ಈ ಸ್ಟಿಕ್ಕರ್ ಅಂಗಡಿಯಲ್ಲಿ ಕ್ರಿಯೇಟಿವಿಟಿ ತುಂಬ ಮುಖ್ಯ ಆಗುತ್ತೆ. ಈಗ ಏನೋ ಡಿಸೈನ್ ಮಾಡಿ ಅಣಿಸ್ತೀರ, ಒಂದು ದೇವ್ರ ಫೋಟೋ ಆಗಿರ್ಬೋದು, ನೀವೇ ಸ್ಟಿಕ್ಕರ್ ನೀಟಾಗಿ ಕಟ್ಟಿಂಗ್ ಮಾಡಬೇಕು, ಅದಕ್ಕೆಲ್ಲ ಹೆಂಗೆ ಕಲಿತೀರಾ ಸರ್ ನೀವು? ಈಗ ಟ್ರೆಂಡಿಂಗ್ ಆಗಿರೋದನ್ನ ಮೊಬೈಲ್ ನೋಡ್ಕೊಂಡೆಲ್ಲ ಈ ಡಿಸೈನೇ ಹಾಕ್ಸಿ ಅಂತ ಹೇಳ್ತಾರೆ, ಅದೆಲ್ಲ ನಿಮಗೆ ಕಷ್ಟ ಆಗುತ್ತೆ ಸರ್ ಹೇಗೆ?
3: ಹೌದು, ಒಂದು ಸ್ವಲ್ಪ ಕಷ್ಟ ಆಗತ್ತೆ ಮೇಡಮ್. ಅದು ನಾವು ನಮ್ಮ ಸಿಸ್ಟಮಲ್ಲಿ ಇರುತ್ತೆ ಆ ಡಿಸೈನಿಂದ, ಅದಕ್ಕೆ ಹೋಗಿ ಸ್ಲೋಲಿ ಸ್ಲೋಲಿ ತಗೊಂಡು ಎಲ್ಲ ತೆಗ್ದು ಮಾಡಿಕೊಡ್ತೀವಿ.
2: ಕಲ್ತಿದ್ದೀರಾ?
3: ಹಾಂ, ಕಲ್ತಿದ್ದೀನಿ ಮೇಡಮ್.
2: ಸರಿ, ಅಂಗಡಿಲಿ ನೀವು ಒಬ್ಬರೇ ಕೆಲಸ ಮಾಡೋದಾ, ಬೇರೆ ಯಾರು ನಿಮ್ಮ ಅಸಿಸ್ಟೆಂಟ್ ಯಾರು ಇದ್ದಾರಾ?
3: ಇಲ್ಲ ಇಲ್ಲ ಮೇಡಮ್, ನಾವು ಒಬ್ಬರೇ, ನಾನು ನನ್ನ ತಮ್ಮ.
2: ಓಕೆ, ಈಗ ಕೆಲವು ಕೆಲಸದಲ್ಲಿ ರಜೆ ಅಂತ ಇರುತ್ತೆ ಸರ್, ಶನಿವಾರ ಬನ್ನರ್ ರಜೆ ಅಂತ ಇರುತ್ತೆ, ಅಥವಾ ಗೌರ್ಮೆಂಟ್ ಹಾಲಿಡೇಗ್ ರಜೆ ಅಂತ ಇರುತ್ತೆ, ನಿಮ್ಮ ಕೆಲಸದಲ್ಲಿ ಯಾವಾಗ ರಜೆ ಇರುತ್ತೆ ಸರ್?
3: ನಮ್ಮದು ಸಂಡೇ ಮಾತ್ರ, ನಮ್ಮದು ಪ್ರಾಪರ್ಲಿ ಸಂಡೇನೇ ಕ್ಲೋಸ್ ಮಾಡ್ತೀವಿ ನಾವು, ರಜದಲ್ಲಿ ಇರ್ತೀವಿ. ಅಕಸ್ಮಾತ್ ಕಸ್ಟಮರ್ಗಳು ನಮ್ಮ ಹಳೆ ಕಸ್ಟಮರ್ಗಳು ಬಂದು ಈ ಥರ ಮಾಡಿಕೊಡಪ್ಪ ಅಂತ ಹೇಳಿದ್ರೆ ಬಂದು ಅವರಿಗೆ ಸಹಾಯ ಮಾಡಿಕೊಡ್ತೀವಿ ಕೆಲಸ.
2: ಓಕೆ ಓಕೆ ಸರ್, ಈಗ ಕೆಲವು ಕಡೆ ಎಲ್ಲ ಪೇಮೆಂಟ್ಸ್ ಎಲ್ಲ ಕ್ಯಾಶ್ ಅಂತ ಹೇಳ್ತಾರೆ, ಈಗೆಲ್ಲ ಅಪ್ಡೇಟೆಡ್ ಆಗಿದೆ. ನಿಮ್ಮಲ್ಲಿ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಇರುತ್ತಾ ಸರ್?
3: ಎರಡೂ ಇದೆ ಮೇಡಮ್, ಆನ್ಲೈನ್ ಪೇಮೆಂಟ್ ಇದೆ, ಕ್ಯಾಶ್ ಪೇಮೆಂಟ್ ಕೊಡ್ತಾರೆ.
2: ಓಕೆ, ಈಗ ಹೊಸದಾಗಿ ಯಾರೋ ಸ್ಟಿಕ್ಕರ್ ಅಂಗಡಿ ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವೇನು ಸಲಹೆ ಕೊಡ್ತೀರಾ?
3: ಮಾಡಿ, ಒಳ್ಳೆಯದೇ. ನಿಮ್ಮ ಇದರಲ್ಲಿ ದೇವರು ಎಷ್ಟು ಬರೆದಿರ್ತಾನೆ ಅಷ್ಟು ಕೊಟ್ಟೇ ಕೊಡ್ತಾನೆ, ನಮ್ಮರಲ್ಲಿ ಎಷ್ಟು ಬರೆದಿರ್ತಾನೆ ಅಷ್ಟೇ ಕೊಡ್ತಾನೆ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.
2: ಅಲ್ಲ ಸರ್, ಈಗ ಅವರಿಗೆ ನಾವು ಕೆಲಸ ಕಲ್ಸ್ಕೊಡ್ಬೇಕು ಅಂದರೆ ಯಾರು ಬಂದು ಕೇಳ್ತಾರೆ, ಈಗ ನಮಗೆ ಸ್ಟಿಕ್ಕರ್ ಅಂಗಡಿ ಹೆಂಗೆ ಕಲ್ಸ್ಕೊಡ್ತೀರಾ ಸರ್ ನೀವು?
3: ಹೆಲ್ಪ್ ಮಾಡ್ತೀವಿ ಮೇಡಮ್, ಅದಕ್ಕೆಲ್ಲ ಹೆಲ್ಪ್ ಮಾಡ್ತೀವಿ. ಹೌದು.
2: ಓಕೆ,
3: ನಾವು ಅದು ತಿಳ್ಕೊಳ್ಳಲ್ಲ ಅಂದರೆ ನಾವು ಅವ್ನು ಮಾಡ್ಕೊತಿದ್ದಾನೆ ಅಂತೇಳಿ ಅದು ನಾವು ಮನಸ್ಸಲ್ಲಿ ಇಡಲ್ಲ. ಅವನಿಗೆ ದೇವ್ರು ಎಷ್ಟು ಕೊಡ್ತಾನೆ ಅದು ಅವನಿಗೆ ಎಷ್ಟು ಬರ್ದಿಯಾನ ಅನ್ನ ಅವ್ನು ಅಷ್ಟು, ನಮ್ಗೆ ಎಷ್ಟು ಬರ್ದಿಯಾರ ನಮ್ಗೆ ಅಷ್ಟೇ, ಆ ಥರ ನಾವು ತಿಳ್ಕೊಳ್ಳೋದು.
2: ನಮ್ಮ ಹಾರ್ಡ್ ವರ್ಕ್ ಅದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದೀರಾ?
3: ಹೌದೌದು.
2: ಸರಿ, ಹಾಗೇ ಈಗ ಯುವಕರಿಗೆ, ಈಗಿನ ಯುವಕರು ಕೆಲವರು ಕೆಲಸ ಮಾಡ್ದಲೆ ಹಾಗೆ ಮನೆ ಹತ್ರ ಇರ್ತಾರೆ, ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂತ, ಇನ್ನು ಕೆಲವರು ಸ್ವಂತ ಉದ್ಯೋಗ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆಲ್ಲ ನೀವು ಏನು ಸಲಹೆ ಕೊಡ್ತೀರಾ ಸರ್? ಸ್ವಂತ ಉದ್ಯೋಗದಲ್ಲಿ ಏನೇನೆಲ್ಲ ಸ್ಟ್ರಗಲ್ಸ್ಗಳಿರುತ್ತೆ?
3: ಸ್ವಂತದ್ರಲ್ಲಿ ಮೇಡಮ್, ಈಗ ನೋಡಿ, ನಾನು ಈಗ 7ನೇ ಕ್ಲಾಸ್ ಓದ್ಬಿಟ್ಟು ನಾನು ಡೈರೆಕ್ಟ್ ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡಿದ್ದೆ, 8 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ. ಅದರ ನಂತರ ನಾನು ಹೊರಗಡೆ ಹೋಗಿದ್ದೆ. ಅವ್ರಿಗೆ ಏನಂದರೆ, ಮನೆ ಕಷ್ಟಗಳು ಯಾರು ನೋಡ್ಕೊತಾರೆ, ಮನೆ ಕಷ್ಟ ನೋಡಿ ಅವರು ಅಪ್ಪ ಅಮ್ಮಂಗೆ ಎಷ್ಟು ಕಷ್ಟ ನೋಡ್ಕೊಂಡು ಅವರಾಗಿ ಅವ್ರು ನಿಂತ್ಕೊಂಡು ಬಿಟ್ರೆ ಕಾಲ ಮೇಲೆ ಒಳ್ಳೆಯ ಮನಸ್ಸಿಂದ ಅವರು ಒಳ್ಳೆಯವ್ರು ಆಗ್ತಾರೆ.
2: ಸೊ ಮಾಡ್ಬೋದು, ಸ್ವಂತ ಉದ್ಯೋಗ ಮಾಡ್ಬೋದು ಅಂತ ಹೇಳ್ತೀರಾ?
3: ಮಾಡ್ಬೋದು ಮೇಡಮ್, ಕಷ್ಟಪಟ್ಟರೆ ದೇವ್ರಿಗೆ ಕೈ ಬಿಡಲ್ಲ ಮೇಡಮ್.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಇಷ್ಟೋ ತನಕ ನಿಮ್ಮ ಸ್ಟಿಕ್ಕರ್ ಅಂಗಡಿ ಬಗ್ಗೆ ಒಳ್ಳೊಳ್ಳೆ ಮಾಹಿತಿನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
3: ವೆಲ್ಕಮ್ ವೆಲ್ಕಮ್.
2: ಓಕೆ, ಕೇಳುತ್ತಲ್ಲ ಸ್ನೇಹಿತರೆ, ಒಂದು ಸ್ಟಿಕ್ಕರ್ ಅಂಗಡಿ ಬಿಸ್ನೆಸ್ ಹೇಗೆಲ್ಲ ನಡೆಯುತ್ತೆ, ಹಾಗೆ ಅಲ್ಲಿ ಯಾವ ರೀತಿ ಎಲ್ಲ ಸಿಸ್ಟಮ್ಸ್ಗಳು ಇರುತ್ತೆ ಅಂತ. ಸೊ ನನಗಂತೂ ಇದೊಂದು ಇಂಟ್ರೆಸ್ಟಿಂಗ್, ಹಾಗೆ ಇನೋವೇಟಿವ್, ಹಾಗೆ ತುಂಬ ಡೆಡಿಕೇಶನ್ ಇರುವಂತಹ ಜಾಬ್ ಅಂತ ಅನ್ನಿಸ್ತು.

ಈಗ ನಾವಲ್ಲಿ ಏನೋ ನೇಮ್ ಹಾಕ್ಸಕ್ಕೆ ಅಂತ ಹೋಗಿರ್ತೀವಿ, ಅದರಲ್ಲಿ ಒಂದು ಅಕ್ಷರ ಕೂಡ ತಪ್ಪಾದ್ರೂ ಅದರ ಅರ್ಥನೇ ಬೇರೆ ಆಗತ್ತೆ. ಸೊ ಹಾಗಾಗಿ ಇವರು ತುಂಬಾ ಜವಾಬ್ದಾರಿತವಾಗಿ ಕೆಲಸವನ್ನ ಮಾಡ್ಬೇಕಾಗತ್ತಲ್ವಾ. ಈ ಕಾರ್ಯಕ್ರಮದ ಮುಖಾಂತರ ಯಾರ್ಯಾರು ಸ್ಟಿಕ್ಕರ್ ಅಂಗಡಿ ಬಿಸ್ನೆಸ್ ನಡೆಸ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಪರವಾಗಿ ಧನ್ಯವಾದವನ್ನ ಹೇಳ್ತಾ, ಕೇಳುಗರೆ ಇವತ್ತಿನ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279682096 8609 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನಂತರ ತಂದೆ ತಾಯಿ ಆಸೆಯಂತೆ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಸಮಯ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಮತ್ತೆ ತಮ್ಮ ಹಳ್ಳಿಗೆ ಹಿಂದಿರುಗಿ ಹಳ್ಳಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಚಲವನ್ನು ಇಟ್ಕೊಂಡು ಸೊ ಕೃಷಿಯ ಕಡೆಗೆ ಬರ್ತಾರೆ.

0: ಕೃಷಿಯಲ್ಲಿ ಹೈನುಗಾರಿಕೆಯನ್ನು ಆರಂಭ ಮಾಡ್ತಾರೆ. ಆರಂಭದ ದಿನದಲ್ಲಿ ಒಂದು ಹಸುವಿನಿಂದ ಹೈನುಗಾರಿಕೆಯನ್ನು ಆರಂಭ ಮಾಡಿ ಹೈನುಗಾರಿಕೆಯಲ್ಲಿ ಬರುವಂತಹ ಎಲ್ಲ ಚಾಲೆಂಜಸ್ಗಳನ್ನು ಎದುರಿಸಿ ಹಾಗೆ ಬಂದಂತಹ ಕಷ್ಟಗಳನ್ನು ಕೂಡ ಸರಿಪಡಿಸ್ಕೊಳ್ತಾ ಹೈನುಗಾರಿಕೆಯಲ್ಲಿ ಮುಂದುವರಿತಾರೆ. ಹೈನುಗಾರಿಕೆನ ಲಾಭದಾಯಕವಾಗಿ ಮಾಡಿಕೊಳ್ಬೋದು, ಅದು ಕೂಡ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿದಾಗ. ಹಾಗೆ ಹೈನುಗಾರಿಕೆ ಮಾಡೋದ್ರಿಂದ ಲಾಭವನ್ನು ಕೂಡ ಹೆಚ್ಚಾಗಿ ಪಡಿಬೋದು ಅನ್ನೋದು ಇವರ ಮಾತು. ಅಷ್ಟೇ ಅಲ್ಲದೆ ಹೈನುಗಾರಿಕೆ ಮಾಡೋದ್ರಿಂದ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಬರುತ್ತೆ ಮತ್ತು ಡಿಸಿಪ್ಲಿನ್ ಲೈಫ್ನ ಕೂಡ ಲೀಡ್ ಮಾಡ್ಬೋದು ಅಂತ ಇವರು ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹೈನುಗಾರಿಕೆಯ ಕುರಿತಂತೆ ಅದರಲ್ಲೂ ಕೂಡ ವಿಶೇಷವಾಗಿರುವಂತಹ ತಳಿಯನ್ನು ಸಾಕಾಣಿಕೆ ಮಾಡೋದ್ರ ಜೊತೆಗೆ ಅವುಗಳನ್ನ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಾಸನದ ತೇಜಸ್ ಅವರಿದ್ದಾರೆ. ಬನ್ನಿ ಹಾಗಿದ್ರೆ ತೇಜಸ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತೇಜಸ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ತೇಜಸ್ ಅವರೇ, ಮೊದಲನೇದಾಗಿ ನಿಮ್ಮ ಈ ಒಂದು ಹೈನುಗಾರಿಕೆ ಹೇಗೆ ಆರಂಭವಾಯಿತು, ಆರಂಭದ ದಿನಗಳು ಹೇಗಿತ್ತು, ಮತ್ತು ನಿಮ್ಮ ಈ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ, ಇದ್ರ ಬಗ್ಗೆ ಹೇಳ್ಬೋದಾ?
1: ನಮ್ಮ ತಂದೆ ತಾಯಿ ಎಲ್ಲ ಹಳ್ಳಿಯಲ್ಲೇ ಇದ್ದರು, ನನ್ನನ್ನು ಚೆನ್ನಾಗೇ ಓದಲಿ ಮಗ ಅಂತ ಬೆಂಗಳೂರಿಗೆ ಹಾಕಿದ್ರು. ನಾನೊಂದು 7-8 ವರ್ಷ ಬೆಂಗಳೂರಲ್ಲೂ ಓದಿದೆ, ಆದರೆ ನಮಗೆ ಯಾವುದೇ ಕಾರಣಕ್ಕೂ ವಿದ್ಯೆ ಅನ್ನೋದು ಅಷ್ಟಾಗಿ ಹತ್ತಲಿಲ್ಲ. ಅಂದರೂ ಬೇರೆ ಥರ ಸ್ಕಿಲ್ಗಳು ಬಂದಷ್ಟೇ ಬೆಂಗಳೂರಲ್ಲಿ ಓದಿದ್ದಕ್ಕೆ. ಅಂದರೂ ನಾನು ನಮ್ಮೂರಿಗೆ ಬಂದೆ ವಾಪಸ್ಸು, ಏನು ದಿಕ್ಕು ತೋರಿಸ್ದಲ್ಲೇ ಹೈನುಗಾರಿಕೆ ಮಾಡಿದೆ. ಹೈನುಗಾರಿಕೆ ಮಾಡಿದಾಗ್ಲಿಂದ ನಾನು ಹತ್ರ ಶುರು ಮಾಡಿದ್ದೆ ಒಂದು ಹಸುವಿಂದ. ಹಸು ಇನ್ನೂ ಇಟ್ಟಿದ್ದೀನಿ ಮನೆಯಲ್ಲಿ. 17 ವರ್ಷದಲ್ಲಿ ಏನು ಹಸು ತಂದಿದ್ದೋ ಹಸು ಇನ್ನೂ ಇದೆ. ಹೈನುಗಾರಿಕೆ ಶುರು ಮಾಡಿ ಒಂದು ವರ್ಷ, ಒಂದು 6 ತಿಂಗಳು, ವರ್ಷ, 2 ವರ್ಷ ಕಳೆದ ನಂತರ ನಾನಾ ರೀತಿ ಸಮಸ್ಯೆ ಬಂದು. ಆದರೆ ಹಸುವಿನ ಯಾವತ್ತೇ ಆಗಲಿ ಸಣ್ಣ ಪ್ರಮಾಣದಿಂದಲೇ ಶುರು ಮಾಡಬೇಕು. ಒಂದು ಹಸು, 2 ಹಸು, 3 ಹಸು, ಅದರಲ್ಲೇ ಡೆವಲಪ್ ಆಗಿ ಮಾಡಬೇಕು. ನೀವು ಡೈರೆಕ್ಟಾಗಿ ಏಕ್ದಮ್ ಇದನ್ನು 15 ಹಸು ಮಾಡಿಬಿಟ್ಟು ಒಂದು ಇಂಡಸ್ಟ್ರಿ ಥರ ಮಾಡಿಬಿಟ್ಟು ನಾನು ಇದರಲ್ಲಿ ಲಾಭ ಮಾಡ್ತೀನಿ ಅಂತ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಆದರೆ ಏನಂತ ಅಂದರೆ, ನೀವು ಇದರಲ್ಲಿ ಫಸ್ಟು ತಿಳ್ಕೋಬೇಕು ಹಸು ಏನು, ಅದು ಹಾಲು ಹೆಂಗೆ ಉತ್ಪತ್ತಿ ಮಾಡುತ್ತೆ, ಅದಕ್ಕೆ ಏನು ಹಾಕಬೇಕು, ಹಿಂಡಿ ಎಷ್ಟು ಹಾಕಬೇಕು, ಭೂಸ ಎಷ್ಟು ಹಾಕಬೇಕು, ಒಡಮೇವು ಎಷ್ಟು ಹಾಕಬೇಕು, ಹಸಿರು ಮೇವು ಎಷ್ಟು ಹಾಕಬೇಕು, ಇನ್ನು ಬೇರೆ ಕಾನ್ಸಂಟ್ರೇಟ್ ಫೀಡ್ ಎಷ್ಟು ಹಾಕಬೇಕು, ಸಪ್ಲಿಮೆಂಟ್ ಫೀಡ್ ಎಷ್ಟು ಹಾಕಬೇಕು, ಇದನ್ನೆಲ್ಲ ತಿಳ್ಕೊಂಡು ಮಾಡಿ ಎಲ್ಲ ರೈತರೇ. ಯಾಕೆ ಅಂತ ಅಂದರೆ ಇವೆಲ್ಲ ಇವತ್ತೆಲ್ಲ ಹಸುಗಳು ಬಂದು ಒಂದ 70,000, 80,000, 1 ಲಕ್ಷ, 1.5 ಲಕ್ಷ ತನಕನೂ ಹಸುಗಳ ಬೆಲೆ ಆಗೋಗ್ಬಿಟ್ಟಿದೆ. ಇದೇನು ಯಾವುದೇ ಉದ್ಯಮಕ್ಕೇನು ಕಮ್ಮಿ ಇಲ್ಲ. ಯಾಕೆಂದ್ರೆ ನಾನು ಎಷ್ಟು ಸತಿ ಫೇಲ್ ಆಗಿ ಡಿಸಪಾಯಿಂಟ್ ಆಗಿ ಅಂದರೂ ಜಗ್ಗಿ ಇದನ್ನು ಬಿಡದಲೇ, ಹೈನುದ್ಯಮನ ಬಿಡದಲೇ ನಾನೊಂದು ಇಲ್ಲಿ ತನಕ ಒಂದು 16 ವರ್ಷದಿಂದ 10ನೇ ಕ್ಲಾಸ್ ಬಿಟ್ಟ ಮೇಲಿಂದನು ನಾನು ಇದನ್ನೇ ಮಾಡ್ತಾ ಇರೋದು. ನನಗೆ ಇವತ್ತು 30 ವರ್ಷ.
0: ಓಕೆ ತೇಜಸ್ ಸರ್, ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡೇ ಈ ಒಂದು ಹೈನುಗಾರಿಕೆನಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಮುನ್ನುಕ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಒಳ್ಳೇದಾಗಲಿ ನಿಮಗೆ. ಹಾಗೆ ಈಗ ತೇಜಸ್ ಸರ್, ನಿಮ್ಮ ಹತ್ರ ಎಷ್ಟು ಹಸುಗಳಿದೆ ಮತ್ತು ಯಾವ ತಳಿಯ ಹಸುಗಳನ್ನ ನೀವು ಸಾಕಾಣಿಕೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ಇದನ್ನ ಒಂದು ಹಸುವಿಂದ ಶುರು ಮಾಡಿ ಇವತ್ತು ನನ್ನ ಹತ್ರ 30 ಹಸುಗಳಿದೆ. ನನ್ನ ಹತ್ರ ABS ಬ್ರೀಡ್ ಇದೆ, ನನ್ನ ಹತ್ರ ಒಂದು ಬುಲ್ ಕೂಡ ಇದೆ. ನಾವಿದರಲ್ಲಿ ಪ್ರಯೋಗ ಮಾಡ್ತಾ ಬಂದು ಸರ್, ಇದೊಂಥರ ಕೃಷಿ ಅಂತ ಅಂದ್ರೆ ಒಂದು ಅಚ್ಚರಿ ಜೀವನ. ಮತ್ತು ನಾನು ಇವತ್ತೊಂದು ದಿನಕ್ಕೆ 300-330 ಲೀಟರ್ ಹತ್ರ ಹಾಲು ಕರೀತಾ ಇದ್ದೀನಿ. ಡೈರಿಯವ್ರಿಗೆ ನಮಗೊಂದು 32-33 ರೂಪಾಯಿ ಪ್ರೈಸ್ ಕೊಡ್ತಾ ಇದ್ದಾರೆ. ನನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು ಇವತ್ತೊಂದು ಹಸುವಿಗೆ 1 ಲೀಟ್ರ್ ಹಾಲು ಕರೆಯೋಕ್ಕೆ 25-26 ರೂಪಾಯಿ ದುಡ್ಡು ಖರ್ಚು ಆಗ್ತಾಯಿದೆ. ನಮಗೊಂದು 7-8 ರೂಪಾಯಿ ದುಡ್ಡು ಉಳಿಯುತ್ತೆ. ಆದರೆ ಸರ್, ಈ ದುಡ್ಡು ಉಳಿಯುತ್ತೆ ಅನ್ನೋದ್ರ ಒಂದು ವಿಚಾರದಲ್ಲಿ ಬಂದು ಸರ್, ನೀವು ಅದನ್ನ ತುಂಬ ಗಮನ ಇಟ್ಟು ದುಡ್ಡು ಉಳಿಸ್ಬೇಕು. ಡೈರಿ ಬಂದುಬಿಟ್ಟು ಮೇಂಟೆನೆನ್ಸ್ ಸರ್, ನೀವೆಲ್ಲೋ ಒಂದು ದಿನ ಮೇಂಟೆನೆನ್ಸಲ್ಲಿ ಎಡುವುದ್ರಿ ಅಂತಂದರೆ ಇದರಲ್ಲಿ ನಾನಾ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು, ಆ ಥರ ಮಾಡಬೇಡಿ. ಯಾತಕ್ಕೂ ತುಂಬ ಹುಷಾರಾಗಿ ಹೈನುಗಾರಿಕೆಯಲ್ಲಿ ಮಾತ್ರ ಲಾಭ ಇದೆ. ಲಾಭ ಇಲ್ದಿರಲ್ಲ, ಲಾಭದ ಜೊತೆ ನಮಗೆ ಒಂದು ಲೈಫ್ ಸ್ಟೈಲ್ ಬರುತ್ತೆ, ಒಂದು ಡಿಸಿಪ್ಲಿನ್ ಬರುತ್ತೆ. ಬೆಳಗ್ಗೆ ಸಂಜೆ ಎಲ್ಲೆಲ್ಲೋ ಪೋಲಿ ತಿರುಗಿಕೊಂಡು ಆಟಾಡ್ತಿರೋದೆಲ್ಲ ಇಲ್ಲಿ ಹಸುಗಳು ಕರ್ಕೊಂಡು ಅದ್ರ ಹತ್ರ ಕರ್ಕೊಂಬರ್ತವೆ. ಇದ್ರ ಶುರು ಮಾಡೋದ್ರಿಂದ ಜೀವನಕ್ಕೆ ಯಾವುದೇ ರೀತಿಯಾದ ಹಾನಿ ಇಲ್ಲ. ಉದ್ಧಾರದ ಲಕ್ಷಣಗಳೇ ಹಸು ಮಾಡೋದು. ಆದರೆ ನೀವು ಬಿಸ್ನೆಸ್ ಥರ ಮಾಡಿ ಏನೋ ಅಲ್ಲಿ 1,00,000 ರೂಪಾಯಿ ದುಡ್ದು ಬಿಡ್ತೀನಿ ತಿಂಗಳಿಗೆ ಅಂತ ಮಾಡಿ ಒಂದೇ ಸತಿ 5-10 ಲಕ್ಷ 20 ಲಕ್ಷ ಶೆಡ್ಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಏಕ್ದಮ್ ಏಟ್ ಆಗ್ಬಿಡುತ್ತೆ. ಆದರೆ ಯಾರು ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ.
0: ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ ತೇಜಸ್ ಅವರೇ. ಹೈನುಗಾರಿಕೆಗೆ ಬರ್ತೀವಿ ಅಂತ ಹೇಳಿ ಸುಮ್ಮನೆ ಹೆಚ್ಚು ಹಸುಗಳನ್ನ ತಗೊಬಂದು ಒಂದೇ ಸಾರಿ ಕೈ ಸುಟ್ಕೊಳ್ಳೋದಕ್ಕಿಂತ ಒಂದು ಹಸು ಇಟ್ಕೊಂಡೇ ಹೈನುಗಾರಿಕೆನ ಆರಂಭ ಮಾಡಿ ವಿಚಾರಗಳನ್ನ ತಿಳ್ಕೊಂಡು ಹೈನುಗಾರಿಕೆನ ಮಾಡಿದಾಗ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ತೇಜಸ್ ಅವರು ಒಂದು ಹಸುವಿಂದ ಇಷ್ಟೊಂದು ಹಸುಗಳನ್ನ ಸಾಕಾಣಿಕೆ ಮಾಡಿ ಮತ್ತು ಅದರಿಂದ ಒಳ್ಳೆಯ ಒಂದು ಆದಾಯವನ್ನು ಗಳಿಸಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅವರು ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತೇಜಸ್ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜಿ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತೇಜಸ್ ಅವರು ಹಾಸನದಿಂದ ಮಾತಾಡ್ತಿದ್ದಾರೆ. ಹಾಗೆ ಅವರು ಕೂಡ ಇವತ್ತು ಹೈನುಗಾರಿಕೆನ ಮಾಡ್ತಾ ಒಳ್ಳೆಯ ಆದಾಯವನ್ನು ಗಳಿಸ್ತಿದ್ದಾರೆ. ಹಾಗೆ ಹೈನುಗಾರಿಕೆಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಬೇಕು ಅನ್ನೋದು ಅವರ ಆಸೆ. ಹಾಗೆಯೇ ಹೈನುಗಾರಿಕೆಯನ್ನು ಒಂದು ಹಸುವಿನಿಂದ ಆರಂಭ ಮಾಡಿದಂತಹ ಇವರು ಹಸುಗಳ ಸಾಕಾಣಿಕೆನ ಹೇಗೆ ಮಾಡಬೇಕು, ಮತ್ತು ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಮತ್ತು ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕು, ಯಾವ ಸಮಯದಲ್ಲಿ ಆಹಾರವನ್ನು ಕೊಡಬೇಕು, ಈ ರೀತಿಯ ಎಲ್ಲ ವಿಚಾರಗಳನ್ನ ಅವರು ತಿಳ್ಕೊಳ್ತಾ ಹೈನುಗಾರಿಕೆಯಲ್ಲಿ ಮುಂದುವರಿತಾ ಹೋಗ್ತಾರೆ. ಸೊ ಒಂದು ಹಸುವಿನಿಂದ ಹೈನುಗಾರಿಕೆಯನ್ನು ಆರಂಭ ಮಾಡಿ ಈಗ ದೊಡ್ಡ ಮಟ್ಟದಲ್ಲಿ ಹಾಲಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಆರಂಭದ ದಿನಗಳಲ್ಲಿ ಹೈನುಗಾರಿಕೆಯಲ್ಲಿ ಪಟ್ಟಂತಹ ಕಷ್ಟಗಳು ಇವರಿಗೆ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಹೈನುಗಾರಿಕೆಯಲ್ಲಿ ಅವರು ಕೂಡ ತುಂಬ ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ತೇಜಸ್ ಅವ್ರನ್ನ ಸ್ವಾಗತಿಸೋಣ. ತೇಜಸ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತೇಜಸ್ ಅವರೇ, ನೀವಂತೂ ಒಂದು ಹಸುವಿನ ಸಾಕಾಣಿಕೆಯ ಜೊತೆಗೆ ಹೈನುಗಾರಿಕೆಯನ್ನು ಆರಂಭ ಮಾಡಿದ್ರಿ. ಆರಂಭದ ದಿನಗಳಲ್ಲಿ ತುಂಬ ಚಾಲೆಂಜಸ್ಗಳು ಬಂತು, ಮತ್ತು ಹಲವಾರು ಸಮಸ್ಯೆಗಳು ಎದುರಾಯಿತು ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಈಗ ಆರಂಭದ ದಿನಗಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಎದುರಿಸ್ತಾ ಇದ್ರಿ, ಮತ್ತೆ ಹೈನುಗಾರಿಕೆ ಮಾಡಬೇಕು ಅನ್ನೋರು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
4: ನಮ್ಗೆ ಇಲ್ಲಿ ಮೊದ್ಲಂತೆ ಆದಂಥ ಸಮಸ್ಯೆಗಳೇ ಬೇರೆ ಬೇರೆ, ಗಬ್ಬ ನಿಲ್ತಿರ್ಲಿಲ್ಲ, ಹಾಲು ತುಂಬ ವೇರಿಯೇಷನ್ ಆಗೋದು, ಇದನ್ನೆಲ್ಲ ಒಂದು ಕನ್ಸಿಸ್ಟೆನ್ಸಿಗೆ ತರೋಕ್ಕೆ ನನಗೆ ಕಮ್ಮಿ ಅಂತಂದ್ರೆ ಒಂದು 5-6 ವರ್ಷ ಬೇಕಾಯಿತು. ಎಲ್ಲ ಯುವ ರೈತರುಗಳು ಇದನ್ನು ಮಾಡ್ಬೋದು, ಡಿಸಿಪ್ಲಿನ್ ಕೆಲಸ ಹೈನುಗಾರಿಕೆ. ಹೈನುಗಾರಿಕೆಯಲ್ಲಿ ನಾವು 30 ಸ ಮಡಗಿದ್ದೀವೋ, 20 ಸ ಮಡಗಿದ್ದೀವೋ, 50 ಸ ಮಡಗಿದ್ದೀವೋ, ಅದು ಲೆಕ್ಕ ಬರೋದೇ ಇಲ್ಲ. ದಯವಿಟ್ಟು ಇದೊಂದು ತುಂಬ ತುಂಬ ಅಂದರೆ ತುಂಬ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕಾಗಿರೋಂಥ ವಿಚಾರ. ನೀವು ಒಂದು ವರ್ಷವಿಡೀ ಒಂದು ಕನ್ಸಿಸ್ಟೆನ್ಸಿ, ಒಂದು ದಿನ ಒಂದು ಬೆಳಗ್ಗೆ 100, ಸಂಜೆ 100 ಆಗ್ತಿರೋ, ಇಲ್ಲ ಬೆಳಗ್ಗೆ 100 ಆಯಿತು ಸಂಜೆ 100 ಆಗ್ತಿರೋ, ಹಾಲು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ, ಹಸುಗಳು ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಡಿ. ನೀವು ಹಾಲನ್ನು ಒಂದು ವರ್ಷವಿಡೀ ನಿಮ್ಮ ಕಮಿಟ್ಮೆಂಟ್ಗಳು 1,000 ಇರ್ತವೆ, ಆದರೆ ನೀವು ಅದೇ ತಕ್ಕನಾಗಿ ಕಮಿಟ್ಮೆಂಟ್ ಮೇಂಟೈನ್ ಮಾಡಬೇಕು ಅಂದರೆ ಒಂದಿಷ್ಟು ಹಾಲು ಇಷ್ಟು ಕರೀಲೇಬೇಕು. ನೋಡಿ ಸರ್, ನಂದೊಂದು ಕಾನ್ಸೆಪ್ಟ್ ಇತ್ತು, ಒಂದು 15 ಹಸು ಕಟ್ಟಬೇಕು, 15 ಹಸುವಿಂದ ಬೆಳಗ್ಗೆ 100, ಸಂಜೆ 100 ಹಾಲು ಕರೀಲೇಬೇಕು, ವರ್ಷವಿಡೀ ಕರಿಬೇಕು. ಅದು ಬರೀ 6 ತಿಂಗಳು ಕರೆದ್ಬಿಟ್ಟು ಆಮೇಲೆ 3 ತಿಂಗಳು 200 ಲೀಟ್ರ್ ಕರೆದ್ಬಿಟ್ಟು 3 ತಿಂಗಳು 100 ಲೀಟ್ರ್ ಬಂದ್ಬಿಡೋದಲ್ಲ. ಏಕದಮ್ ಹಸುಗಳನ್ನ ಯಾರು ಜಾಸ್ತಿ ಮಾಡ್ಕೋತಾ ಹೋಗ್ಬಿಡಿ, ಹಾಲಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ.
3: ಓಕೆ, ಸೊ ತೇಜಸ್ ಅವರು, ಈಗ ನಿಮ್ಮ ಹತ್ರ ಎಷ್ಟು ಹಸುಗಳಿದ್ದಾವೆ, ಮತ್ತೆ ಅವುಗಳ ಮೇಂಟೆನೆನ್ಸ್ ಎಲ್ಲ ಹೇಗೆ, ಯಾವ್ಯಾವ ತಳಿ ಇದಾವೆ, ಇದ್ರ ಬಗ್ಗೆ ಹೇಳ್ಬೋದಾ?
4: ನಮ್ಮ ಹತ್ರ ಬಂದು ಇವತ್ತು ಒಂದು 30 ಹಸುಗಳಿದೆ, ಒಂದು 18-19 ಹಸುಗಳು ಹಾಲು ಕರಿತಾ ಇದ್ದಾವೆ, ಅದರಲ್ಲಿ ಡ್ರೈ ಆಗಿರೋ 4 ಇದ್ದಾವೆ, ಅದರಲ್ಲಿ ಮಿಡ್ ಪ್ರೆಗ್ನೆಂಟ್ ಆಗಿರೋ ಒಂದು 7 ಇದ್ದಾವೆ. ಹಾಲು ಗಬ್ಬ ಅಂದರೆ ಗಬ್ಬನೂ ಆಗಿ ಹಾಲು ಕರಿತಾ ಇರೋಂಥವು. ಅದರಲ್ಲಿ ನಮ್ಮದೊಂದು ಬಂದು ಒಂದು ಐರಿಷ್ ಕೆಂಪು ವೈಟು ಬುಲ್ ಇಟ್ಕೊಂಡಿದ್ದೀವಿ, ಅದಕ್ಕೆ ರೆಡ್ ಆನ್ ಅಂತಾರೆ. ಇದರಲ್ಲಿ ಕರುಗಳು ನಮ್ಮ ಹತ್ರ ಒಂದು 5 ಕರುಗಳಿದ್ದಾವೆ. ಇದು ಬಂದು ಎ ಬಿ ಎಸ್ ಪಡ್ಡೆ. ನಾವು ಹೆಚ್ಚು ಕಮ್ಮಿ ಇದನ್ನ 1 ವರ್ಷದ ಮುಂಚೆ ಪಂಜಾಬಿಂದನೇ ತಂದು, ಆ್ಯಕ್ಚುಲಿ ನಾವು ಇದು ತರಬೇಕಾದ್ರೆ 1 ಲಕ್ಷ ರೂಪಾಯಿ ಆಗ್ಬಿಡ್ತು. ಅವತ್ತು ಅಷ್ಟು ಪ್ರಮಾಣದ ದುಡ್ಡು ಯಾಕೆ ಆಗಿದೀವಿ ಅಂತಂದ್ರೆ, ನಾವು ಒಂದು ಎ ಬಿ ಎಸ್ ಬ್ರೀಡಿಂದ ಏನು ಉಪಯೋಗ ಅನ್ನೋದನ್ನ ನಾವು ಅನುಭವ ಮಾಡಬೇಕಾಯಿತು. ಅದಕ್ಕೆ ತಾಮಂದು ಒಂದು ಸುಮಾರು ಹಸುಗಳನ್ನ ನೋಡಿ, ಇದು ಎ ಬಿ ಎಸ್ ಬಂದು ಎ ಬಿ ಎಸ್ ಪಡ್ಡೆ ಹೆಚ್ಚು ಕಮ್ಮಿ ನನ್ನಷ್ಟದೇ ಇದ್ದಾ ಇದೆ. ಇದಿನ್ನೂ ಅಲ್ಲಾಗಿಲ್ಲದೆ ಇರೋಕ್ಕಂಥ ಪಡ್ಡೆ ಅಂದರೆ ಹೆಚ್ಚು ಕಮ್ಮಿ 2-2.5 ವರ್ಷ ಅಷ್ಟೇ. ಇದೊಂದು ಹೆಚ್ಚು ಕಮ್ಮಿ ಇವತ್ತೊಂದು 6-6.5 ತಿಂಗಳು ಗಬ್ಬ ಆಗಿದೆ. ಆ್ಯಕ್ಚುಲಿ ಇಷ್ಟು ಕೆಚ್ಚಲು ಬರಬೇಕಂತ ಅಂದರೆ ನಮ್ಮ ಹಸುಗಳಿಗೆ ಕರು ಹಾಕೋದು ಒಂದು 15-20 ದಿನ ಇರೋಂಗೆ ಈ ಮಟ್ಟದ ಕೆಚ್ಚಲು ಬರುತ್ತೆ. ಮತ್ತು ಇದ್ರ ದೇಹಾಕಾರನೂ ಅಷ್ಟೇ, ನಮ್ಮ ಹಸುಗಳಿಗಿಂತ ಒಂದು 150-200 ಕೆಜಿ ಜಾಸ್ತಿ ಬರುತ್ತೆ ಇದು. ಇದರಿಂದ ಮತ್ತೆ ಮೊದಲನೇ ಲ್ಯಾಕ್ಟೇಷನ್ಲಿ ಇದೊಂದು 30-35 ಲೀಟ್ರು ಹಾಲು ಕರಿಯೋಕ್ಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಬೇರೆ ಹಸುಗಳು, ಪಂಜಾಬ್ ಹಸುಗಳು ನಮ್ಮ ಹತ್ರ ಇನ್ನೂ ಒಂದು 3-4 ಇದಾವಲ್ಲಿ, ಅವು ಸರ್ ನಮ್ಗೇನು ಮೋಸ ಮಾಡಿಲ್ಲ. ಆಲ್ಮೋಸ್ಟ್ ಒಂದು 30-35 ಸ್ಟಾರ್ಟಿಂಗಲ್ಲಿ 40 ಲೀಟ್ರ್ ಕೊಟ್ಟಿರೋ ಅಂಥ ಉದಾಹರಣೆಗಳಿದ್ದಾವೆ. ಪ್ಲಸ್ ಎ ಬಿ ಎಸ್ ಬ್ರೀಡ್ನ ಮುಂದಕ್ಕೆ ಬ್ರೀಡಿಂಗ್ ಡೆವಲಪ್ ಮಾಡಲೇಬೇಕು ಸರ್. ಯಾಕೆ ಅಂತಂದರೆ ಇವತ್ತು ಹಸುಗೆ ಖರ್ಚು ಸೇಮೇ ಸರ್. ನೀವು ಹಸು ಅಂತಂದರೆ ಅದು ಎಲ್ಲ ಹಸುಗೂ ಮೇವು ಹಾಕಲೇಬೇಕು. ನೀವು ಅದನ್ನ ಬ್ರೀಡಿಂಗ್ ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಹೈನುಗಾರಿಕೆಯಲ್ಲಿ ಹಿಂದುಳಿತಾ ಹೋಗ್ತೀರಾ.
3: ಓಕೆ, ಸೊ ಹಾಗಾದ್ರೆ ತೇಜಸ್ ಸರ್, ಒಂದು ಹಸುಗೆ ಎಷ್ಟು ಖರ್ಚು ಬರ್ಬೋದು?
4: ಒಂದು ಹಸುಗೆ ಬಂದು ಒಂದು 300-350 ರೂಪಾಯಿ ಖರ್ಚು ಆಗೇ ಆಗುತ್ತೆ. ನೀವು ಅಷ್ಟೇ ಖರ್ಚಲ್ಲಿ ಒಂದು 20 ಲೀಟ್ರ್ ಹಾಲು ಪಡೆಯೋದು ಹೆಂಗೈತೆ, ಮತ್ತೆ ಇಂಥ ಒಳ್ಳೊಳ್ಳೆ ಬ್ರೀಡ್ಸ್ ಹಾಕೊಂಡು 40 ಲೀಟ್ರ್ ಹಾಲು ಪಡೆಯೋದು ಹೆಂಗೈತೆ?
3: ಓಕೆ ಸರ್, ಹಾಗೆ ನೀವು ಹಸುಗಳ ಜೊತೆಗೆ ಹೋರಿನೂ ಕೂಡ ಸಾಕಿದೀವಿ ಅಂತ ಹೇಳಿದ್ರಿ. ಹೋರಿ ಯಾವ ಬ್ರೀಡಿಂದು ಮತ್ತೆ ಅದರ ಮೇಂಟೆನೆನ್ಸ್ ಎಲ್ಲ ಹೇಗೆ, ಅದ್ರ ಬಗ್ಗೆ ಹೇಳ್ಬೋದಾ?
4: ನಮ್ಮಲ್ಲಿ ಬಂದು ಒಂದು ಹೋರಿನೂ ಸಾಕಿದ್ವಿ. ಹೋರಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದು ಒಂದು ರೆಡ್ಡಾನ್ ಅಂತಾರೆ, ಆದರೆ ಇದು ಬೇಸಿಕಲಿ ಬಂದು ಐರಿಷ್ ಬ್ರೀಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಹೋರಿಗಳು ಸಾಕ್ತಿದ್ರು, ಇವತ್ತು ಯಾರು ನಮ್ಮ ತಾಲೂಕಲ್ಲೆಲ್ಲ ಹುಡುಕಿದ್ರು ಹೋರಿ ಯಾರೂ ಸಾಕಿಲ್ಲ, ನಾನೊಬ್ಬನೇ ಸಾಕಿರೋದು. ಇದಕ್ಕೊಂದು ತುಂಬ ಪ್ರಮುಖವಾದ ಕಾರಣ ಇದೆ. ಹೈನೋದ್ಯಮದಲ್ಲಿ ಪ್ರತಿ ವರ್ಷಕ್ಕೆ ಒಂದು ಕರು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. 3-4 ತಿಂಗಳು ಇಲ್ಲ 2 ತಿಂಗಳಲ್ಲಿ ಇನ್ಸಿಮಿನೇಷನ್ ಹೈಟಿಗೆ ಬರ್ತವೆ ಹಸುಗಳು. ಆವಾಗ ಕರೆಕ್ಟ್ ಸಮಯದಲ್ಲಿ ಇನ್ಸಿಮಿನೇಷನ್ ಕೊಟ್ಟು ಅವು ಕೊಡ್ತಾ ಹೋಗಿ ರಿಪೀಟ್ ಆಗಿ ಹೈನುಗಾರಿಕೆಯಲ್ಲಿ ಹಿಂದುಳಿದಾಗ ಹೋಗ್ಬಿಡಿದೀವಿ. ಎಷ್ಟೋ ವರ್ಷದಲ್ಲಿ ಗಬ್ಬ ನಿಲ್ದಲೇ 1 ವರ್ಷಕ್ಕೊಂದು ಕರು ಹಾಕು, 2 ವರ್ಷಕ್ಕೋ 3 ವರ್ಷಕ್ಕೋ ಒಂದೊಂದು ಕರು ಹಾಕೋದು, ಈ ಥರ ಹಿಂದೆ ಹೋಗೋದು ತುಂಬ ಲಾಸಸ್ ಅನುಭವಿಸಿದ್ವಿ. ಆದರೆ ನಾವು ಹಿಂಗೆ ಸರ್ವೆ ಮಾಡಿ ಎಲ್ಲ ಮಾಡಿ ಒಂದು ನಮ್ಮ ಸ್ನೇಹಿತರೊಬ್ಬರು ಇದನ್ನು ಒಳ್ಳೆ ವೆಲ್ವಿಷರ್ ಅನ್ಬೋದು ಒಳ್ಳೆಯದೊಂದು ಹೋರಿ ಕೊಡಿಸಿದ್ರು. ಆ ಹೋರಿಯನ್ನು ನಾವು ತಾವಂದಮೇಲೆ ನಮಗೆ ಗರ್ಭಧಾರಣೆ ಪ್ರಾಬ್ಲಮ್ ಇಲ್ಲ. ಗರ್ಭ ಕ್ಲೀನಾಗಿ ಈಟಿಗೆ ಹಸುಗಳು ಓರಿ ಇರೋದ್ರಿಂದ ಈಟಿಗೆ ಬರೋದು ಕ್ಲೀನಾಗಿ ಬರುತ್ತೆ. ನಾವು ಈಟಿಗೆ ಬಂದ ತಕ್ಷಣ ಕ್ಲೀನಾಗಿ ಓರಿನೂ ಬಿಟ್ಟು ಅದನ್ನ ಕ್ಲೀನಾಗಿ ಪ್ರೆಗ್ನೆನ್ಸಿನೂ ನಿಲ್ಸ್ಕೊತಾ ಇದ್ದೀವಿ. ಆ ಯಾತಕ್ಕೆ ಈ ಓರಿ ಮಡಗಬೇಕಂದ್ರೆ, ನೀವು ಫಾರ್ಮ್ ಲೆವೆಲಲ್ಲಿ ಹಸುಗಳನ್ನ ಮಾಡ್ತಾ ಹೋದಾಗ ಯಾರೋ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅವ್ರನ್ನ ನೆಚ್ಕೊಂಡಿರೋಕ್ಕಲ್ಲ. ಅವ್ರು ನೀವು ಫೋನ್ ಮಾಡಿದ ಟೈಮಲ್ಲಿ ಎಲ್ಲೋ ಇರ್ತಾರೆ. ಹಸುಗಳಿಗೆ ಇಂಥ ಟೈಮಲ್ಲೇ ಇಂಥ ಸಮಯದಲ್ಲೇ ಏನಂತಾರೆ ಅದಕ್ಕೆ, ಮೊದಲನೇ ಬೆದೆ ಮತ್ತು ಮಧ್ಯ ಬೆದೆ ಮತ್ತು ಕೊನೆ ಬೆದೆ ಅಂತಾರೆ. ಮಧ್ಯ ಬೆದೆ ಮತ್ತು ಕೊನೆ ಬೆದೆಯಲ್ಲಿ ಈಟಿ ಕೊಡಿಸ್ಲೇಬೇಕು. ಆದರೆ ಅಂಡಾಶಯ ರಿಲೀಸ್ ಆಗಬೇಕಾದ್ರೆ ಸ್ಪರ್ಮ್ ಹೋಗಿ ಕನೆಕ್ಟ್ ಆಗಿ ಅವಾಗ ಗರ್ಭ ಧರಿಸೋದು. ಈ ಕೆಲಸದಲ್ಲಿ ಸರ್ ನಮ್ಮ ರೈತರು ಒಂದು 150% ರೈತರು ಫೇಲ್ ಆಗೇ ಬಿಟ್ಟಿದ್ದಾರೆ ಸರ್. ಆದರೆ ನನ್ನ ಸಲಹೆ ಏನು ಅಂದರೆ, ಒಂದು ಫಾರಮ್ ಲೆವೆಲಲ್ಲಿ ನೀವು ಹಸುಗಳನ್ನ ಮಾಡ್ತಾ ಇರಬೇಕಾದ್ರೆ ಒಂದು 20 ಹಸುಗೆ ಒಂದು ಓರಿ ಇಟ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ. ಹಂಗಂತ ನಾವು ಬೇರೆ ಬ್ರೀಡ್ಗಳನ್ನ ಡೆವಲಪ್ ಮಾಡಬಾರ್ದು ಅಂತ ಏನೂ ಇಲ್ಲ. ನಮ್ಮ ಹತ್ರ ಎ ಬಿ ಎಸ್ ಸಿಮೆನ್ಗಳನ್ನ ಉಪಯೋಗಿಸ್ಬೇಕು. ವೈಡ್ ಸಿಮೆನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ನಾವು ಪಂಜಾಬ್ ಹೋಲಿಸ್ಕೊಂಡ್ರೆ ಸರ್ ನಮ್ಗೆ 10 ವರ್ಷದಲ್ಲೇ ಅವ್ರು ಬ್ರೀಡಿಂಗ್ ಡೆವಲಪ್ ಮಾಡಿಬಿಟ್ಟವ್ರೆ. ಆ ಕೆಲಸ ನಾನು ಇವತ್ತಿಲ್ಲಿ ಶುರು ಹಚ್ಕೋತಾ ಇದ್ದೀವಿ. ನಾವು ಬ್ರೀಡಿಂಗ್ ಡೆವಲಪ್ ಮಾಡಬೇಕು. ಇವಾಗ ಏನು ದಿನಕ್ಕೆ 20 ಲೀಟ್ರ್ ಹಾಲು ಕೊಡೋ ಜಾಗದಲ್ಲಿ 40 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳನ್ನ ಕಟ್ಬೋದು. ಅದನ್ನು ನೀವು ದುಡ್ಡು ಕೊಡ್ತಿರ್ತೀನಿ ಅಂತಾದರೆ 1.5-2 ಲಕ್ಷ ಹೇಳ್ತಾರೆ. ನಿಮ್ಮ ಸ್ವಂತ ಬ್ರೀಡ್ನ ನೀವೇ ಡೆವಲಪ್ ಮಾಡ್ಕೊಳ್ಳಿ, ಮತ್ತು ಹಸುಗಳಿಗೆ ಕರೆಕ್ಟಾಗಿ ಗರ್ಭಧಾರಣೆ ಮಾಡಿಸಿ ವರ್ಷಕ್ಕೊಂದೊಂದು ಕರು ಬರೋ ಹಾಗೆ ನೀವು ಮಾಡಿಕೊಂಡ್ರೆ ಡೈರಿಯಲ್ಲಿ ಮ್ಯಾಕ್ಸಿಮಮ್ ನೀವು ಸಕ್ಸಸ್ ರೇಟ್ ಕಾಣೇ ಕಾಣ್ತೀರಾ.
3: ಓಕೆ ಸರ್, ತುಂಬ ಚೆನ್ನಾಗಿ ಹೈನುಗಾರಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಯಾವ ರೀತಿ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು, ಅವುಗಳ ಮೇಂಟೆನೆನ್ಸ್ ಎಲ್ಲ ಹೇಗೆ ಏನು ಅಂತೇಳಿ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿ ಪನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಹಾಗೆ ಒಂದು ಹಸುವಿನಿಂದ ಆರಂಭ ಮಾಡಿದಂತಹ ಈ ಒಂದು ಹೈನುಗಾರಿಕೆ ಈಗ 30 ಹಸುಗಳವರೆಗೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹಾಲನ್ನು ಕೂಡ ಉತ್ಪಾದನೆ ಹೆಚ್ಚಿನ ಏನು ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಹೈನುಗಾರಿಕೆಯಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಹಾಗೆ ಹೈನುಗಾರಿಕೆ ಬರೀ ಹಾಲಿನ ಉತ್ಪಾದನೆ ಲಾಭದಾಯಕ ಅಷ್ಟೇ ಅಲ್ಲ, ಸೊ ಅವುಗಳನ್ನ ಮೇಂಟೆನೆನ್ಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಮಯದಲ್ಲಿ ಯಾವ ರೀತಿ ಆಹಾರ ಕೊಡಬೇಕಾಗತ್ತೆ, ಯಾವ ರೀತಿ ಅವುಗಳನ್ನ ನೋಡ್ಕೋಬೇಕಾಗತ್ತೆ, ಇದೆಲ್ಲದೂ ಕೂಡ ತಿಳ್ಕೋಬೇಕಾಗತ್ತೆ. ಹಾಗಾಗಿ ವೈಜ್ಞಾನಿಕ ಪದ್ಧತಿನಲ್ಲಿ ಕೃಷಿಯನ್ನ ಮಾಡಿದ್ರೆ ಅಥವಾ ಹೈನುಗಾರಿಕೆಯನ್ನ ಮಾಡಿದ್ರೆ ಯಶಸ್ವಿಯಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ಮೂಲಕ ತಿಳ್ಕೋಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹೈನುಗಾರಿಕೆಯ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಹಾಸನದ ತೇಜಸ್ ಅವರಿದ್ದಾರೆ. ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ತೇಜಸ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜಸ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈಗ ಒಂದು ಹಸುವಿಗೆ ಒಂದು 300 ರೂಪಾಯಿ ಹೀಗೆ ಖರ್ಚು ಮಾಡಬೇಕಾಗತ್ತೆ ಅಂತೇಳಿ. ಸೊ ಹಾಗಾದರೆ ಎಲ್ಲ ತಳಿಯ ಹಸುಗಳಿಗೂ ಇದೇ ರೀತಿನಲ್ಲೇ ಖರ್ಚು ಮಾಡಬೇಕಾಗತ್ತಾ, ಅಥವಾ ಹೇಗಿರುತ್ತೆ ಈ ಒಂದು ಖರ್ಚು ವೆಚ್ಚಗಳೆಲ್ಲ, ಇದ್ರ ಬಗ್ಗೆ ಹೇಳ್ಬೋದಾ?
3: ಒಂದು ವಿಚಾರ ಏನಂದ್ರೆ, ಆಲ್ಮೋಸ್ಟ್ ಒಂದು 300-350 ರೂಪಾಯಿ ಒಂದು ಹಸುಗೆ ಒಂದು ದಿನ ಖರ್ಚು ಮಾಡಲೇಬೇಕಾಗುತ್ತೆ. ನೀವು ಯಾವ ಹಸು ತನ್ನಿ, ಸಣ್ಣ ಹಸು ತನ್ನಿ, ದೊಡ್ಡ ಹಸು ತನ್ನಿ, ಒಂದು ದಿನ 20 ಲೀಟರ್ ಆವ್ರೇಜ್ ಹಾಕೊಂಡು, ಅಂದರೆ ಜೆನೆಟಿಕ್ ಬ್ರೀಡ್ನ ಸಾಕೋದ್ರಿಂದ ಅಪ್ ಟು 40 ಲೀಟರ್ಸ್, 35-40 ಲೀಟರ್ಸ್ ಮಿಲ್ಕ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 10ನೇ ಕ್ಲಾಸ್ ಬಿಟ್ಟಾಗ ಈ ಹಸು ತಗೊಂಬಂದಿದ್ದು, ಅದಕ್ಕೆ ನಮ್ಮ ಮನೇಲಿ 1ನೇ ನಂಬರ್ ಹಸು ಅಂತ ಮಾಡಿಬಿಟ್ಟಿದ್ದೀನಿ. ನಮ್ಮ ಮನೇಲಿ 16-16.5 ವರ್ಷಗಳಿಂದ ಐತೆ 10 ಕರು, ಇವಾಗ ರೀಸೆಂಟಾಗಿ 10ನೇ ಕರು ಕೂಡಿದೆ. ಈ ಹಸು ನನಗೆ ಸರ್ ಎಂಥ ಪಾಠ ಕಲಿಸ್ತು ಅಂದರೆ, ಹಸುಗಳಲ್ಲಿ ಜಾಸ್ತಿ ಬದಲಾಯಿಸಕ್ಕೆ ಹೋಗ್ಬಿಡ್ದು, ಅದು ಒಂದು ಭಾವನೆ ಇರೋ ಪ್ರಾಣಿ. ನೀವು ಅದನ್ನ ಮನೆಯಲ್ಲಿ ಕಟ್ಟಿ ಏನೇ ಪ್ರಾಬ್ಲಮ್ ಬಂದರೂ ನೀಗಿಸ್ಕೊಂಡು ಸಾಕ್ತಾ ಹೋದರೆ ಅದು ನಿಮ್ಗೆ ಹೊಂದ್ಕೊಂಬಿಟ್ರೆ ಸಾಕು, ಅದನ್ನ ನಿಮ್ಮನ್ನು ನೋಡ್ಕೊಳ್ಳುತ್ತೆ. ಶುರುವಾಗ್ದಾಗ 16-17 ಲೀಟರ್ ಹಾಲು ಕೊಟ್ಟಿದೆ, ಆದರೆ ನಮ್ಮ ಮನೆಗೆ ಹೊಂದ್ಕೊಂಡಿರೋಕ್ಕೆ ಬೇರೆ ಎಲ್ಲ ಹಸುಗಳು 7 ತಿಂಗಳು ಪ್ರೆಗ್ನೆಂಟ್ ಆದರೆ 3-5 ಲೀಟ್ರಿಗೆ ಬಂದ್ಬಿಡುತ್ತೆ. ಇದೊಂದು ಹಸು ಮಾತ್ರ ಸರ್ ಹಾಲು ನಿಲ್ಸತಕ್ಕಂಥ ಟೈಮಲ್ಲೂ 8 ಲೀಟ್ರ್ ಕೊಡುತ್ತೆ. ಇದು ಹೊಂದ್ಕೊಂಡ್ರೆ ಅದು ನಮ್ಮನ್ನು ಬದುಕಿಸುತ್ತೆ. ಸೊ ಹೈನೋದ್ಯಮ ಅಂತ ಅಂದರೆ ಬರೀ ಹಾಲು ಕರೆಯೋದಂತ ಅಲ್ಲ, ಹಾಲು ಕರೆಯೋ ಸಮಯ ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ, ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಇಲ್ಲ, ಅದಕ್ಕೆ ನಿಗದಿತವಾದ ಸಮಯ ಇದೆ, ಆ ಸಮಯಕ್ಕೆ ತಕ್ಕಂತೆ ಹಾಲು ಕರಿಬೇಕು. ಹಾಲು ಕರೆಯೋಕ್ಕೆ ಮುಂಚೆ ತುಂಬ ವಿಚಾರಗಳು ಅಬ್ಸರ್ವ್ ಮಾಡೋವಂಥದ್ದು ಇದೆ ಸ್ನೇಹಿತರೆ. ಏನಂತ ಅಂದರೆ, ಹಾಲು ಕರೆಯೋನು ಅದೇ ಯಾರು ಹಾಲು ಕರಿತಾ ಇರ್ತಾರೋ ಅದೇ ವ್ಯಕ್ತಿ ಹಾಲು ಕರಿಬೇಕು. ಮತ್ತು ನೀವು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಹೋಗಿ, ನೀವು ಕೆಚ್ಚಲು ನೀರು ಹಾಕ್ದಟ್ಟಿಗೆ ಹಸು ಹಿಂತಿರುಗಿ ನೋಡುತ್ತೆ, ಅದು ಕಣ್ಣ ಹಿಂತಿರುಗಿ ನೋಡಿಸುತ್ತೆ. ಯಾಕದು ನೋಡುತ್ತೆ, ಅದು ನನ್ನ ಅದು ಹಾಲು ಕೊಡೋದಕ್ಕೆ ಅದ್ರ ಪರ್ಮಿಷನ್ ಕೊಡೋ ಅಂಥ ಸಮಯ ಅದು. ನಾವು ಯಾರು ಹಾಲು ಕರಿತಾರೋ ತುಂಬ ಶುದ್ಧವಾಗಿರ್ಬೇಕು. ಯಾಕೆ ಅಂತ ಅಂದರೆ, ಹಸು ನಮ್ಮ ಪರಿಮಳನ ಹಾಲು ಕರೆಯೋ ಸಮಯದಲ್ಲಿ ತಾಳುತ್ತೆ. ಅದನ್ನು ತುಂಬ ಎಷ್ಟು ಗ್ರೂಮಿಂಗ್ ಮಾಡ್ತಿರೋ ಅಷ್ಟು ಅದು ಚೆನ್ನಾಗಿ ಶಾಂತಿಯುತವಾಗಿ ಹಾಲು ಕೊಡೋ ಅಂಥ ಸಂದರ್ಭನ ನೀವು ಕ್ರಿಯೇಟ್ ಮಾಡಬೇಕು. ಯಾವತ್ತೂ ಯಂತ್ರ ಮಾಡ್ಕೋಬೇಡಿ ಹಸುಗಳನ್ನ, ಅದು ಭಾವನೆ ಇರೋ ಅಂಥ ಪ್ರಾಣಿ. ಅದನ್ನ ಭಾವನೆಯಿಂದನೇ ನೀವು ಟ್ರೀಟ್ ಮಾಡ್ತಾ ಹೋದರೆ ಅದು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನನ್ನ ಮಾತಲ್ಲಿ ಕೇಳಬಾರ್ದು. ಯಾವತ್ತೂ ಹಾಲು ಕರೆಯೋ ಸಮಯದಲ್ಲಿ ಶುಚಿಯಾಗಿಡಿ, ಕೈ ಕಾಲು ಮುಖ ಉಗುರು ಪ್ರತಿಯೊಂದು ಕ್ಲೀನಾಗಿ ತೊಳ್ಕೊಂಡಿರಿ, ನೀವು ಕ್ಲೀನಾಗಿರಿ. ಬರೀ ಏನೋ ಸಗಣಿ ಒಳಗಿರ್ತೀನಿ ಅಂತ ನೀವು ಸಗಣಿ ಒಯ್ಕೊಂಡಿರೋ ಅಂಥದ್ದಲ್ಲ. ಪ್ರೀತಿ ಮಾಡಿ, ಹಾಲು ಕರೆಯೋ ಸಮಯದಲ್ಲಿ ಮೈ ಸವರಿ, ಗ್ರೂಮಿಂಗ್ ಮಾಡಬೇಕು ಹಸುಗಳಿಗೆ. ಗ್ರೂಮಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಹೊಂದ್ಕೋತವೆ. ಆ್ಯಕ್ಚುಲಿ ನಾನು ಹೇಳ್ತಿರೋ ಮಾತಲ್ಲ, ಪಂಜಾಬಿನ ಎಷ್ಟೋ ರೈತರುಗಳು ಇದು ಕೊಟ್ಟಂಥ ಗೈಡೆನ್ಸ್ ಇದು. ಹಾಲು ಕರೆಯೋ ಅಂಥ ಸಮಯ ತುಂಬ ಇಂಪಾರ್ಟೆಂಟು, ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಅದರಲ್ಲೊಂದು ಅನುಭವ ಮಾಡಿದ್ದೀನಿ, ನಮ್ಮ ಲೇಬರ್ಗಳು ಕರೆದ್ರೆ ಒಂದು 150-160 ಲೀಟ್ರ್ ಕೊಡುತ್ತೆ. ಅದೇ ನಾನು ಯಾವತ್ತು ಹಾಲು ಕರೆಗೆ ನಿಂತ್ಕೋತೀನಿ, ಖಂಡಿತ ಅವತ್ತು 10 ಲೀಟ್ರ್ ಹಾಲು ಅಥವಾ 15 ಲೀಟ್ರ್ ಹಾಲು ಜಾಸ್ತಿ ಕೊಟ್ಟೇ ಕೊಡುತ್ತೆ. ಇದನ್ನು ಬೇಕಾದರೆ ನಾವು ಪ್ರಯೋಗ ಒಂದು ಸತಿ ಅಲ್ಲ, ತುಂಬ ದಿನಗಳಿಂದ ಮಾಡಿ ಮಾಡಿ ನೋಡಿಗಳಿಗೆ ಏನೋ ಶೆಡ್ ಮಾಡಿಬಿಡಬೇಕು, ಅದನ್ನ ಸುತ್ತಲೂ ಗೋಡೆ ಕಟ್ಬಿಟ್ಟು ಅದರಲ್ಲಿ ಕಿಟಕಿ ಇಟ್ಬಿಟ್ಟು ಅದರೊಳಗೆ ಹಗ್ಗ ಹಾಕಿ ಅಕಡೆ ಈ ಕಡೆ ಕಟ್ಟಾಕೋ ಅಂಥದ್ದಲ್ಲ. ಅದು ಒಂದಷ್ಟು ನಡಿಬೇಕು, ಫ್ರೀಡಮ್ಮಾಗಿ ಮಲ್ಕೋಬೇಕು, ಬೇಕಾದಾಗ ಅವಾಗ ನೀರು ಕುಡ್ಕೊಳ್ಳೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದೆಲ್ಲ ಮಾಡಬೇಕು. ಹಾಲು ಕರೆಯೋ ಟೈಮ್ದಲ್ಲಿ ಒಂದು 2 ಅವರ್ಸ್ ಕಾನ್ಸಂಟ್ 2-3 ಅವರ್ಸ್ ಕಾನ್ಸಂಟ್ರೇಟ್, ಬೆಳಗ್ಗೆ 2 ಗಂಟೆ 3 ಗಂಟೆ, ಸಂಜೆ 2-3 ಗಂಟೆ, ಅಷ್ಟೇ ಕೆಲಸ ಇರೋದು. ಅದನ್ನ ನೀವು ಎಷ್ಟು ವ್ಯವಸ್ಥಿತವಾಗಿ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಮಾಡ್ಕೋತೀವೋ ಅದರ ಲೆಕ್ಕಾಚಾರ ಇರ್ತದೆ. ನಮ್ಮ ನೋಡಿ, ನಾವು ಕರೆಕ್ಟಾಗಿ ಮೇವು ಹಾಕ್ಬಿಡ್ತೀವಿ, ಹಸುಗಳೆಲ್ಲ ಅದ್ರ ಜಾಗಕ್ಕೆ ಅವು ಬಂದು ನಿಂತ್ಕೊಳ್ತವೆ. ಆ ಬಂದಂಥ ಸಮಯದಲ್ಲಿ ಮುಂದೆ ಮೇವು ತಿಂಡಿ ತಿಂತಾ ಇರಬೇಕು, TMR ಮಾಡಿಕೊಡ್ಬೇಕು. ಅದಕ್ಕೆ ಮೇವು ತಿಂಡಿ ಅಲ್ಲಿ ತಿಂತಾ ಇರ್ತವೆ, ಇಲ್ಲಿಂದ ಹಾಲು ಕರ್ಕೋತಾ ಇರ್ತೀವಿ. ಅಲ್ಲಿ ಮುಂದೆ ಆಗೋ ಕೆಲಸನೂ ಆಗ್ತಿರುತ್ತೆ, ಇಲ್ಲಿಂದ ಆಗೋ ಕೆಲಸನೂ ಆಗ್ತಾ ಇರುತ್ತೆ.
2: ಓಕೆ ಸರ್, ಹಾಗಾದರೆ ಹಸುಗೆ ಫೀಡಿಂಗ್ ಯಾವ ಟೈಮಲ್ಲಿ ಕೊಡಬೇಕಾಗತ್ತೆ, ಮತ್ತು ಎಷ್ಟು ಟೈಮ್ ಕೊಡಬೇಕು ಸರ್ ಒಂದಿನದಲ್ಲಿ ಫೀಡಿಂಗ್ನ?
3: ಹಸುಗೆ ಬೆಳಗ್ಗೆಯಿಂದ ಸಂಜೆ ತನಕ ಫೀಡ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಬೇಕಾದ್ರೆ ದಿನಕ್ಕೆ ಒಂದೇ ಸತಿ ಫೀಡ್ ಮಾಡ್ಬೋದು. ನೀವೇನು ಬೆಳಗ್ಗೆ ಸಂಜೆ ಎರಡು ಸತಿ ಮೇವು ಕೊಡ್ತೀರಾ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಬೆಳಗ್ಗೆ ಒಂದು 20 ಕೆಜಿ, ಸಂಜೆ ಒಂದು 20 ಕೆಜಿ, ಏನು ಮೇವು ಕೊಡ್ತೀರಾ ಅದನ್ನು ನೀವು ಕಷ್ಟ ಆದ್ರೂ ಪರವಾಗಿಲ್ಲ, ಮೇವು ಲಾಸ್ ಆದ್ರೂ ಪರವಾಗಿಲ್ಲ, ಒಂದು ಟೈಮಿಗೆ ತಗೊಂಬನ್ನಿ. ಅದಕ್ಕೆ ಫ್ರೀ ಸ್ಟಾಲಿಂಗ್ ಮಾಡಿ ಹಗ್ಗ ಹಾಕಿ ಕಟ್ಟಬೇಡಿ. ಹಗ್ಗ ಹಾಕಿ ಕಟ್ಟಿದಷ್ಟು ಏಟ್ ಜಾಸ್ತಿ, ಅಲ್ಲೇ ಸಗಣಿ ಮೇಲೆ ಮನಿಕೋತವೆ. ಹಸುಗಳನ್ನ ಫ್ರೀ ಸ್ಟಾಲಿಂಗ್ ಒಂದಷ್ಟು ಬೌಂಡ್ರಿ ಮಾಡಿ ಅದನ್ನು ಫ್ರೀ ಸ್ಟಾಲಿಂಗಲ್ಲಿ ಬಿಟ್ಬಿಡ್ಬೇಕು. ಯಾವತ್ತೂ ಕಟ್ಟಾಗದಷ್ಟು ಅವಕ್ಕೆ ಸ್ಟ್ರೆಸ್ ಜಾಸ್ತಿ. ಸ್ಟ್ರೆಸ್ ಜಾಸ್ತಿ ಆದರೆ ಏನೇನೋ ಇದ್ದಾವೆ, ಪ್ರೋಟೋಜಾನ್ ಕ್ಯಾರಿ ಮಾಡ್ತವೆ, ಅವ್ಕೆ ಸ್ಟ್ರೆಸ್ ಲೆವೆಲ್ ಆದರೆ ಬಿಬಿಷಿಯಸ್ಸು, ಟೈಲೇರಿಯಾ ಏನೇನೋ ಆಗ್ತವೆ. ಆದಷ್ಟು ಸಂಪೂರ್ಣ ಫ್ರೀ ಆಗಿಬಿಡಿ, ಹ್ಯಾಪಿ ಆಗಿರಬೇಕು ಅವುಗಳು. ಯಾವತ್ತು ಖುಷಿಯಾಗಿದ್ದಷ್ಟು ಅದ್ರ ಎಲ್ಲ ಬೆನಿಫಿಟ್ನು ನಾವು ಪಡಿಬೋದು. ಹಗ್ಗ ಕಟ್ಟೋದನ್ನ ದಯವಿಟ್ಟು ನಿಲ್ಲಿಸಿ. ಅದಕ್ಕೆ ನೀರು ಯಾವಾಗಲೂ ಬೇಕಾದಂಗೆ ಅಲ್ಲಲ್ಲೇ ಒಂದೊಂದು ಟ್ಯಾಂಕಿಗಳು ಮಾಡಿಬಿಟ್ಟು ನೀವು ನೀರು ಸಂಪೂರ್ಣ ಅದು ಜಾಗಕ್ಕೆ ಹೋಗುತ್ತೆ. ಅವಕ್ಕೆ ತಲೆಯಲ್ಲಿ ಬುದ್ಧಿ ಇದೆ, ಅಟ್ಲೀಸ್ಟ್ 80-100 ಲೀಟ್ರ್ ನೀರು ಕುಡಿಲೇಬೇಕು. ಯಾಕೆ ಅಂತಂದರೆ ಅದ್ರ ದೇಹದಲ್ಲಿ 70% ನೀರೇ ಇರೋದ್ರಿಂದ ಅದಕ್ಕೆ ಇಷ್ಟ ಬಂದಂಗೆ ನೀರು ಕುಡಿಯೋಂಥ ವ್ಯವಸ್ಥೆ ಮಾಡಬೇಕು. ನೀವು ಫ್ರೀಯಾಗಿ ಬಿಟ್ಟು ಒಂದಷ್ಟು ತಿಂಗಳು ಮೇಂಟೈನ್ ಮಾಡಿ ನೋಡಿ, ಅದ್ರ ಅನುಭವನೂ ಮಾಡಿ ಇದ್ರ ಅನುಭವನೂ ಮಾಡಿ. ನನ್ನ ಭಾವನೆಯಲ್ಲಿ ಫ್ರೀಯಾಗಿ ಬಿಟ್ಟಷ್ಟು ಹಸುಗಳು ಖುಷಿಯಾಗಿ ಆರೋಗ್ಯಕರವಾಗಿ ಇರ್ತವೆ. ಮತ್ತು ನೀವು ಹಸುಗಳನ್ನ ಬಿಟ್ಟಟ್ಟಿಗೆ ಅದನ್ನ ಎಲ್ಲ ಕೆಲಸ ಮುಗೀತು ಅನ್ಲ, ಅದು ಇರು ಮಲ್ಕೊಂಡಿರತಕ್ಕಂಥ ಜಾಗಗಳಿಗೆ ಹೋಗಿ ಯಾವ ಹಸು ಈಟಿಗೆ ಬರ್ತಿದೆ, ಯಾವ ಹಸು ಮಳೆ ಬರ್ತಾ ಇದೆ, ಮತ್ತು ಏನೇನಾದರೂ ಕಂಡೀಷನ್ ಇದೆ ಅದನ್ನೆಲ್ಲ ಗ್ರೂಮಿಂಗ್ ಮಾಡಲೇಬೇಕು. ಇಲ್ಲ ಅಂತಂದರೆ ಹಸುವಲ್ಲಿ ಪರ್ಸ್ನಲ್ ಕೇರ್ ಇಲ್ಲ ಅಂತಂದರೆ ನಾವು ಅಲ್ಲೇ ಫೇಲ್ ಆಗ್ತಾ ಇರೋದು. ಮ್ಯಾಕ್ಸಿಮಮ್ ರೈತ ಫೇಲ್ ಎಲ್ಲ ಆಗ್ತಿದ್ದೀವಿ. ಕರೆಕ್ಟಾಗಿ ಟೈಮ್ ಈಟಿಗೆ ಬಂದಂಥ ಟೈಮಿಗೆ ಇನ್ಸಿಮಿನೇಷನ್ ಮಾಡಿಸಲ್ಲ, ಮತ್ತು ಟೈಮಿಗೆ ಬೆಳಗ್ಗೆ 12 ಗಂಟೆಗೆ 12 hoursಲ್ಲಿ ಹಾಲು ಕರೆದ್ರೆ ಸಂಜೆನೂ ಮತ್ತೆ 12 hours ಬಿಟ್ಟು ಹಾಲು ಕರಿಬೇಕು. ಯಾಕೆ 12 hours ಅಂತ ಅಂದರೆ ಅದು ಮತ್ತೆ ನಾವು 1 ಗಂಟೆ ವೇರಿಯೇಷನ್ ಮಾಡಿದ್ರು ತುಂಬ ನ್ಯಾಚುರಲ್ ವೇರಿಯೇಷನ್ಗಳಾಗ್ಬಿಡುತ್ತೆ. ನಾವು 1 ಗಂಟೆ ಒಂದು ಹಸುವಲ್ಲಿ ಹಾಲು ಲೇಟಾಗಿ ಕರೀತು ಅಂದ್ಕೊಳ್ಳಿ, ಆ ಟೈಮ್ 2-3 ಲೀಟ್ರ್ ಹಾಲು ಜಾಸ್ತಿ ಕೊಡ್ತವೆ. ಅದೇ ಬೆಳಿಗ್ಗೆ ಏನು ಮಾಮೂಲಿ ಹಾಲು ಕರಿತಿರ್ತೀವೋ ಅಲ್ಲಿ 3-4 ಲೀಟ್ರ್ ಕಮ್ಮಿನೂ ಆಗೋಗ್ಬಿಡ್ತವೆ. ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್. 12-12 hours ಟೈಮಿಂಗ್ ಕರಿಲೇಬೇಕು. ಹಾಲನ್ನ ಎಷ್ಟು ಮಿಷಿನಲ್ಲಿ ನೀವು ಕರೆದಷ್ಟು ಒಳ್ಳೆಯದೇ. ಏಕೆಂದರೆ ಮನುಷ್ಯನಿಗೆ ಶಕ್ತಿ ಇದೆ ಅಂತ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಆದಂಥ ಉಪಕರಣಗಳಿದ್ದಾವೆ ಅದನ್ನ ಬಳಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂದರೆ ಹಾಲು ಕೈಯಲ್ಲೂ ಕರಿತಾ ಇದ್ದರೆ ತಪ್ಪಂತಲ್ಲ, ಅದು ಅನಿವಾರ್ಯತೆ ಇದೆ. ಮೊದಲಿಂದ ಇವತ್ತು ಮಿಷಿನ್ಗಳು ಬಂದಿದೆ, ಅದರ ಬಳಕೆ ಮಾಡ್ಕೋಬೇಕು. ಒಂದೇ ತೂಕವಾಗಿ ಹಾಲು ಕರಿಯುತ್ತೆ ಅದು, ಅದೇನು ರಕ್ತ ಎಳೆದ್ಬಿಡಲ್ಲ, ಏನೂ ಮಾಡಲ್ಲ. ಅದು ಪ್ರೆಸ್ ಮಾಡುತ್ತೆ, ಒಂದು ವ್ಯಾಕ್ಯೂಮ್ ಎಳಿತಾ ಇರುತ್ತೆ. ಅದು ವೆರಿ ಕಂಫರ್ಟಬಲ್ ಫಾರ್ ಹಸುಗಳು, ತುಂಬ ಅತ್ಯುತ್ತಮ ಕಂಫರ್ಟಬಲ್ ಆಗಿರುತ್ತೆ ಹಸುಗಳಿಗೆ ಮಿಷಿನಲ್ಲಿ ಹಾಲು ಕರೆದ್ರೆ. ಯಾವುದೇ ರೀತಿ ತಪ್ಪು ತಿಳ್ಕೊಬೇಡಿ, ಎಲ್ಲರೂ ಮಿಷಿನಲ್ಲಿ. ಇವತ್ತೆಲ್ಲ ಮಿಷಿನ್ಗಳು 15,000-20,000 ಸಿಗ್ತಾ ಇದೆ. ಪ್ರತಿಯೊಂದು ಮನೆಗೂ ಒಂದು 2-pin ಹಾಕೊಂಡ್ರೆ ಒಂದೊಂದು ಮಿಷಿನ್ ಅಳವಡಿಸ್ಕೋಬೋದು.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಾ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಅವರು ಮಾಡ್ತಿರುವಂತಹ ಹೈನುಗಾರಿಕೆಯ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದಾರೆ. ಸೊ ಅವ್ರ ಜೊತೆಗೆ ಮಾತಾಡ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತೇಜಸ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಇವರು ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸಿದರೆ ಮತ್ತು ಉತ್ತಮವಾದಂತಹ ಅನುಭವವನ್ನು ಪಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಅನುಭವದಲ್ಲಿ ಒಂದು ಹೈನುಗಾರಿಕೆನ ಮುಂದುವರಿಸ್ಕೊಂಡು ಸೊ ಒಂದು ಹಸುವಿಂದ 30 ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ವೈಜ್ಞಾನಿಕ ಪದ್ಧತಿನಲ್ಲೇ ಇವರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹಾಲಿನ ಉತ್ಪಾದನೆ ಕೂಡ 350-370 ಲೀಟ್ರ್ವರೆಗೂ ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ತಿಳ್ಕೊಬೇಕಾದಂತಹ ವಿಚಾರಗಳ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತೇಜಸ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತೇಜಸ್ ಅವರೇ, ಈಗ ಕೃಷಿನಲ್ಲಿ ಅಥವಾ ಹೈನುಗಾರಿಕೆಯಲ್ಲಿ ಹಲವಾರು ವಿಚಾರಗಳನ್ನ ನೀವು ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಹೈನುಗಾರಿಕೆಯಲ್ಲಿ ಈಗ ಯಾವ ರೀತಿ ಅವುಗಳಿಗೆ ಮೇವನ್ನು ಕೊಡಬೇಕಾಗುತ್ತೆ, ಎಷ್ಟು ಫೀಡಿಂಗ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ಈಗ ಹೈನುಗಾರಿಕೆ ಮಾಡ್ತಾ ಇರೋರು ಮುಖ್ಯವಾಗಿ ತಿಳ್ಕೊಂಡಿರಬೇಕಾದಂತಹ ವಿಚಾರಗಳೇನೇನು, ಸೊ ಹೈನುಗಾರಿಕೆಯಲ್ಲಿ ಎಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಇದ್ರ ಲೀಫ್ ಆರ್ಡರ್ ಅಂದ್ರೆ ಮೇವಿನ ಮೇವು ಯಾವ ಜಾತಿ ತರ ಯಾವ್ಯಾವ ತರದ ಮೇವು ಕೊಡ್ತಾ ಇದ್ದೀರಾ, ಮತ್ತೆ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ಅಂದ್ರೆ ಇಂಡಿ ಭೂಸ ಯಾವ ತರ ಕೊಡ್ತಾ ಇದ್ದೀರಾ, ಮತ್ತೆ ಸಪ್ಲಿಮೆಂಟ್ ಅದು ಮುಖ್ಯವಾದದ್ದು ಮಿನರಲ್ ಮಿಕ್ಸ್ಚರ್ ನಾವು ಮೇವು ಭೂಸ ಇದ್ರಲ್ಲೆಲ್ಲ ಒದಗಿಸಕ್ ಆಗದಿದ್ದಂತ ಮೆಟೀರಿಯಲ್ನ ಸಪ್ಲಿಮೆಂಟ್ ಅಂತ ಅಂದ್ರೆ ಮಿನರಲ್ ಮಿಕ್ಸ್ಚರು ಕ್ಯಾಲ್ಸಿಯಂ ಲಿಕ್ವಿಡು ಮತ್ತೆ ಸುಣ್ಣ ಈ ತರದ್ದೆಲ್ಲ ಕೊಟ್ಟು ಅದನ್ನ ಪೂರೈಕೆ ಮಾಡಬೇಕಾಗುತ್ತೆ. ಇವಾಗೆಲ್ಲ ಆಚೆ ಮೇವಲ್ಲಿ ಎಲ್ಲಿ ಅಂಗಡಿಯಲ್ಲಿ ಮಾಡ್ತಾರೋ ಆ ಮೇವುಗಳಿಗೆ ನಾವು ತುಂಬಾ ಡಿಪೆಂಡೆಂಟ್ ಆಗ್ಬಿಟ್ಟಿದೀವಿ. ಆದ್ರೆ ನೋಡಿ ನಮ್ಗೆ ಏನೇನು ಫೀಡ್ ತಯಾರು ಮಾಡ್ಕೊಳ್ಳಿಕ್ಕೆ ಸಾಮಾನ್ ಬೇಕೋ ಎಲ್ಲ ನಮ್ಮಲ್ಲೇ ಇದೆ. ನೀವು ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಪ್ರೋಟೀನು ಕಾರ್ಬೋಹೈಡ್ರೇಟು ಅತಿ ಹೆಚ್ಚಾಗಿ ಫೈಬರ್ ಕೊಡ್ಬೇಕು ಹಸುಗೆ. ಅತಿ ಹೆಚ್ಚಾಗಿ ಫೈಬರ್ ಕೊಟ್ರೆ ರೀಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ, ಹಸುವಿನ ಇಳುವರಿನೂ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಇಟಿ ಕ್ಲೀನಾಗಿ ಬರುತ್ತೆ, ಮತ್ತೆ ಗರ್ಭ ಕ್ಲೀನಾಗಿ ಧರಿಸ್ತವೆ. ಫೈಬರ್ ಮೇಂಟೆನೆನ್ಸ್ನ ಮಾಡ್ತಾ ಇಲ್ಲ. ಫೈಬರ್ ಯಾಕೆಂದ್ರೆ ಒಣಹುಲ್ಲು ಇವತ್ತು ತುಂಬ ಕಮ್ಮಿ ಪ್ರಮಾಣದಲ್ಲಿ ಸಿಗ್ತಾ ಇತ್ತು, ಹಸಿವುಲೇನೋ ಸೀಸನಲ್ಲಿ ಸಿಗುತ್ತೆ. ಆದರೆ ನಾವಿಲ್ಲಿ ಸೈಲೇಜ್ನು ಬಳಕೆ ಮಾಡ್ತೀವಿ. ಸೈಲೇಜಲ್ಲಿ ಒಂದು 30% ಒಂದು ಒಣಹುಲ್ಲಿನ ಅಂಶ ಇದ್ರೆ ಒಂದು 70% ರಸಹುಲ್ಲಿನ ಅಂಶ ಇರುತ್ತೆ. ಸೈಲೇಜ್ನ ನಾವು ಏನು ಮೇವು ಕೊಡ್ತಾ ಇರ್ತೀವೋ ಅದ್ರ ಜೊತೆ ಬಳಕೆ ಮಾಡಿ ಕೊಡೋದ್ರಿಂದ ನಮಗೆ ತುಂಬ ಲಾಭ ಇದೆ. ಎಲ್ಲ ಕಡೆ ಸುತ್ತಾಡಿರೋದು ನೋಡಿದ್ರೆ ಸಕ್ಸಸ್ಫುಲ್ ಡೈರಿಗಳಾಗಿರೋದೆಲ್ಲ TMR ಮೆಥಡಲ್ಲಿ ಟೋಟಲ್ ಮಿಕ್ಸ್ ರೇಷನ್ ಅಂತ ಹೇಳ್ತಾರೆ. ಇದನ್ನ ನಿಮ್ಮ ಮೇವನ್ನ ನೀವೇ ತಯಾರು ಮಾಡ್ಕೊಳ್ಳೋಂಥದ್ದೊಂದು ಪದ್ಧತಿನ ರೂಢಿ ಮಾಡ್ಕೊಳ್ಳಿ. ಯಾವುದನ್ನೇ ಆಗಲಿ ನಾವು ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನೂ ಆಗಲ್ಲ, ದುಡ್ಡು ಈಸಿಯಾಗಿ ಸಿಗುತ್ತೆ, ಅಂಗಡಿಗೆ ಹೋಗಿ ಕೊಡ್ತೀವಿ, ಮೂಟೆ ತಾಮತಿವಿ ಹಾಕ್ತೀವಿ, ಏನಿಲ್ಲ. ಇಲ್ಲಿ ಫೈಬರು ಮತ್ತೆ ಪ್ರೋಟೀನು ಮತ್ತೆ ಕಾರ್ಬೋಹೈಡ್ರೇಟು ಎಲ್ಲ ನಮ್ಮಲ್ಲೇ ಸಿಗುತ್ತೆ. ಜೋಳದ ನುಚ್ಚು ಆಗಿರ್ಬೋದು, ಹಿಂಡಿ ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಕಡಲೆ ಬೊಟ್ಟು ಇಲ್ಲ ಚಕ್ಕೆ ಬೂಸ ಅಂತ ಬರುತ್ತೆ, ಇದನ್ನ ಹೆಚ್ಚಾಗಿ ಕೊಡಬೇಕು. ಪ್ರತಿಯೊಂದನ್ನು ಲೆಕ್ಕ ಹಾಕಿ ಹೈನುಗಾರಿಕೆ ಮಾಡಿ, ಏನೋ ದನ ಏನೋ ಏನಾಕರು ತಿನ್ಬಿಡ್ತೇವೆ, ಆದ್ರೆ ನೀವೆಲ್ಲ ಲೆಕ್ಕ ಹಾಕಬೇಕು. ಏನು ಸಮ ಪ್ರಮಾಣದಲ್ಲಿ ಹಾಕಬೇಕು, ಅತಿ ಹೆಚ್ಚು ಕೊಟ್ಟರು ನಿಮಗೆ ಲಾಸು, ಅತಿ ಕಮ್ಮಿ ಕೊಟ್ಟರು ನಿಮಗೆ ಲಾಸು. ಆ ದಿನಕ್ಕೆ ಎಷ್ಟು ತಿನ್ನುತ್ತೆ ಅನ್ನೋದನ್ನ ಪತ್ತೆ ಮಾಡಿ, ಎಲ್ಲ ಒಂದೇ ಥರದ ಮೇವು ತಿನ್ನಲ್ಲ, ಒಂದು 40 kg ಮೇವು ತಿನ್ನುತ್ತೆ, ಒಂದು 30 kg ತಿನ್ನುತ್ತೆ, ವೇರಿಯೇಷನ್ ಇರುತ್ತೆ. ಆದರೆ ನಮಗೊಂದು ಪದ್ಧತಿ ಇದೆ, ದಿನಕ್ಕೆ ಒಂದು 20 kg ಹಸಿಹುಲ್ಲು, ಒಂದು 10 kg ಸೈಲೇಜು, ಒಂದು 5 kg ಒಣಲ್ಲು, ಒಂದು ಹಸುಗೆ ಒಂದು ದಿನಕ್ಕೆ ಒಂದು 7-8 kg ಫೀಡ್ ಕೊಡಬೇಕು ಅಂದರೆ ಎಲ್ಲ ಮಿಕ್ಸ್ಚರ್ ಇರಬೇಕು. ಅದರಲ್ಲಿ ಜೋಳದ ನುಚ್ಚಾಗಿರ್ಬೋದು, ಕಡಲೆ ಒಟ್ಟಾಗಿರ್ಬೋದು, ಕಡಲೆ ಹಿಂಡಿ ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಮತ್ತು ಇನ್ನಂಥ ಯಾವ ಥರದಾದರೂ ಒಂದು ಫೀಡನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಹಸುಗೆ ಮೇವು ಮತ್ತು ತಿಂಡಿ ಎರಡನ್ನೂ ಸೈಲೇಜ್ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹಸುಗಳಿಗೆ ಜಾಸ್ತಿ ಬೆನಿಫಿಟ್ ಇದೆ. ಮತ್ತು ಮೇವು ಹಾಕೋದ್ರಲ್ಲೂ ಅಷ್ಟೇ, ನೀವು ದಿನಕ್ಕೆ ಒಂದು ಬಾರಿ ಅಥವಾ ದಿನಕ್ಕೆ ಎರಡು ಬಾರಿ ಅಥವಾ ಬೆಳಗ್ಗೆಯಿಂದ ಸಂಜೆ ಆಗೋ ತನಕ ಹಾಕೋ ಪದ್ಧತಿನೂ ಇದೆ. ನಾವಾದರೆ ದಿನಕ್ಕೆ ಒಂದೇ ಬಾರಿ ಹಾಕೋದು, ಇವತ್ತರ ಸಂಜೆ 4 ಗಂಟೆಗೆ ಹಾಕಿದ್ರೆ ನೆಕ್ಸ್ಟ್ ಡೇ ಸಂಜೆ 4 ಗಂಟೆಗೆ ಮೇವು ಹಾಕೋದು. ಹಸುಗಳಿಗೆ ಮೇವು ಇಲ್ಲಿ ಇರುತ್ತೆ ಅನ್ನೋದೊಂದು ಅದು ಮೈಂಡ್ ಸೆಟ್ ಆಗ್ಬಿಟ್ರೆ ಅವು ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ಕರು ಸಾಗಾಣಿಕೆ ನಿಮ್ಗೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಕರು ಹುಟ್ಟಿದ ಕ್ಷಣದಿಂದ ಶುರುವಾಗುತ್ತೆ. ಅದಕ್ಕೆ ಕರು ಹುಟ್ಟಿದಂಥ ಸಮಯದಲ್ಲಿ ನೀವು ಹಳೆ ಕಾಲದಿಂದ ಅದು ಮಾಡ್ಕೊಂಡೇ ಬರ್ತಿದ್ರೆ ಅದು ಏನಿರುತ್ತೆ ಅದನ್ನ ಶುದ್ಧ ಮಾಡಿ ಅದಕ್ಕೆ ನೀವು ಕರು ಹುಟ್ಟಿದಂಥ ಒಂದು 1/2 ಗಂಟೆಯಿಂದ 1 ಗಂಟೆ ಒಳಗೆ ಅದಕ್ಕೆ ಗೀಬಾಲ್ ಕುಡಿಸ್ಲೇಬೇಕು. ಯಾಕೆಂದರೆ ಅದೊಂಥರ ಟ್ರಂಪ್ ಕಾರ್ಡ್ ಇದ್ದಂಗೆ, 1/2 ಗಂಟೆ ಒಳಗೆ ಹಾಲು ಕುಡಿಸಿದ್ರೆ ಅದು ಮುಂದೆ ಯಾವ ರೀತಿ ಗರ್ಭ ಧರಿಸುತ್ತೆ ಮತ್ತು ಡೆವಲಪ್ಮೆಂಟ್ ಹೇಗಾಗುತ್ತೆ ಅದೆಲ್ಲ ಗೀಬಾಲೇ ಡಿಸೈಡ್ ಮಾಡೋದು. ಮತ್ತು ಕರು ಹಾಕಿದ್ಮೇಲೆ ಒಕ್ಕಳ ಉಪಚರಣೆ ಅಂತ ಒಂದಿರುತ್ತೆ, ಅದನ್ನ ಕ್ಲೀನಾಗಿ ಕಟ್ ಮಾಡಿ ಅದಕ್ಕೆ ಅರಶಿನ ಅಥವಾ ಟಿಂಚರು ಏನಾದರೂ ಕ್ಲೀನಾಗಿ ಪ್ಯಾಕ್ ಮಾಡಿ ಅದನ್ನ ಒಂದು ಮಧ್ಯೆ ಒಂದು 2 ಇಂಚ್ ಬಿಟ್ಬಿಟ್ಟು ಕಟ್ಟಿ ಅದನ್ನ ಮೊದಲು ಕರು ಹಾಕಿದಂಥ ಸಮಯದಲ್ಲಿ ಅದು ಮಾಡಬೇಕು. ಮತ್ತು ಪ್ರತಿದಿನ ಬೆಳಗ್ಗೆ 1.5 ಲೀಟ್ರು ಸಂಜೆ 1.5 ಲೀಟ್ರು ಅದು ಒಂದು 15 ದಿನ ಅಷ್ಟು ಹಾಲು ಕುಡಿಸ್ಬೇಕು. ಆಮೇಲೆ ಹಾಲಿನ ಪ್ರಮಾಣನ 3 ಲೀಟ್ರಿಗೆ ತಗೊಂಡೋಗ್ಬೇಕು. ಈ ರೀತಿ ಒಂದು 3 ತಿಂಗಳು ಹಾಲನ್ನ ಚೆನ್ನಾಗಿ ಅಂದರೆ ಚೆನ್ನಾಗಿ ಕುಡಿಸ್ಬೇಕು. ಕಾಫ್ ಸ್ಟಾರ್ಟರ್ನ ಬಳಕೆನ ನೀವು ಕರು ಆಗದ ಒಂದು 10-20 ದಿನದಿಂದನೇ ಶುರು ಮಾಡಬೇಕು. ಕರು ಮುಂದೆ ಯಾವಾಗಲೂ ನೀರಿಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದು ಏನಾಗ್ಬಿಟ್ಟಿದೆ, ಇದು ನಾವು ಮಿಸ್ಟೇಕ್ ನಾವು ಮಾಡಿದ್ದೀವಿ. ಏನೋ ಯಾವಾಗಲೋ ಒಂದ್ಸತಿ ನೀರು ಅಂತ ತೋರ್ಸಕ್ಕೆ ಹೋಗೋದು, ಅದು ಹೊಟ್ಟೆ ತುಂಬ ಕುಡಿದ್ಬಿಟ್ಟು ಆಮೇಲೆ ಗಂಜಲ ಥರ ಉಚ್ಚೆ ಹುಯ್ಯೋದು ಇದೆಲ್ಲ ಆಗಿದೆ. ಆದರೆ ನೀವು ಶುರುವಾಗಲಿಂದಲೇ ಅದಕ್ಕೆ ಹಾಲು ನೀರು ಮತ್ತು ತಿಂಡಿ ಮೇವು ಕೊಡೋಕ್ಕೆ ಹೋಗ್ಬಾರ್ದು. ಕಾಫ್ ಸ್ಟಾರ್ಟರ್ ತಿಂಡಿ ಮಾಡಿ ಈ ಕಡೆ ಒಂದು ಕಾಫ್ ಸ್ಟಾರ್ಟ್ರು ಈ ಕಡೆ ಒಂದು ನೀರಿಂದು ಬಕೆಟ್ ಎರಡನ್ನೂ ಇಟ್ಬಿಟ್ರೆ ಅದಕ್ಕೊಂದು ಕೇಜ್ ಮಾಡಿ ಅಥವಾ ಒಂದು ವ್ಯವಸ್ಥೆ ಮಾಡಿ ಅದನ್ನ ಸಾಕಿದ್ರೆ ನಿಮಗೆ ಕಮ್ಮಿ ಅಂತಂದ್ರೂ ಒಂದು 15 ತಿಂಗಳು 9-15 ತಿಂಗಳ ತನಕ 300 kg ಮೇಲೆ ಬರೋದ್ರೆ ಅದು ಕರುವಿಗೆ ಈಟ್ ತಾಳೋಕ್ಕೆ ಅದು ರೆಡಿಯಾಗಿರುತ್ತೆ. ಮತ್ತು ಅದು ಈಟುಗೆ ಬೇಗನೂ ಬಂದ್ಬಿಡುತ್ತೆ, 9 ತಿಂಗಳಿಗೂ ಬರುತ್ತೆ, 10 ತಿಂಗಳಿಗೂ ಬರುತ್ತೆ. ಆದರೆ ಅದ್ರ ದೇಹ ದ್ರೌಢ್ಯತೆ ಹೇಗಿದೆ ನೀವು ಅದ್ರ ಮೇಲೇ ಹೀಟ್ ಕೊಡಿಸ್ಬೇಕು. ಒಂದು ಕರು ನಾವು ಸಾಕಿದ 1 ವರ್ಷಕ್ಕೆ ಅದನ್ನು ಹೀಟ್ ತಗೊಂಡು ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಹಾಲು ಕೊಡಿಸಿ ಬೆಳೆಸಿ ಅದಕ್ಕೆ ಗರ್ಭಧಾರಣೆ ಮಾಡಿಸಿ ಅದಕ್ಕೆ 1.5 ವರ್ಷ ಒಂದೂವರೆ ವರ್ಷದ ಒಳಗಡೆ ಅದು ಗಬ್ಬ ಆದರೆ ಅದಕ್ಕೆ ಇವತ್ತು ಒಳ್ಳೆ ಬೆಲೆ ಇದೆ. ಇವತ್ತು ಪಡ್ಡೆಗಳು ಅಂದರೆ ಹೀಫರ್ಸ್ ಅಂತ ಏನು ಹೇಳ್ತೀವಿ ನಾವು, ಇದಕ್ಕೆ ಹೆಚ್ಚು ಕಮ್ಮಿ 80,000-90,000 ತನಕ ಒಳ್ಳೆ ಬ್ರೀಡ್ ಹೀಫರ್ಗಳು ಇವತ್ತು ಜನ ಬೈ ಮಾಡ್ತಾ ಇದ್ದಾರೆ. ಕರು ಸಾಗಾಣಿಕೆಯಲ್ಲೂ ಒಳ್ಳೆ ದುಡ್ಡಿದೆ. ಇವತ್ತು ಹಸು ಶೆಡ್ನ ಎಷ್ಟು ಸಿಂಪಲ್ ಆಗಿ ಬುದ್ಧಿ ಉಪಯೋಗಿಸಿ ಸೈಂಟಿಫಿಕ್ ಆಗಿ ಮಾಡ್ತಿರೋ ಅಷ್ಟು ಒಳ್ಳೆಯದು. ಅತಿ ಹೆಚ್ಚಾಗಿ ದುಡ್ಡು ಇನ್ವೆಸ್ಟ್ ಮಾಡಿ ಅದಕ್ಕೆ ಡೆಡ್ ಇನ್ವೆಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ನೋಡಿ. ಅವಕ್ಕೆ ಹಸುಗಳಿಗೆ ಬೇಕಾಗಿರೋದು ಫ್ರೀಡಮ್. ಬೇಕಾದಂಗೆ ಅವಲ್ಲಿ ನೀರು ಕುಡ್ಕೋತವೆ, ಯಾವಾಗಲೂ ನೀರು ಇರುತ್ತೆ ತೊಟ್ಟಿಯಲ್ಲಿ, ಬೇಕಾಗಿ ಜಾಗಕ್ಕೆ ಹೋಗಿ ಮೇಲೆ ಕೂತ್ಕೊಂಡು ಮೆಲ್ಕ್ ಹಾಕ್ತವೆ. ಮೆಲ್ಕ್ ಹಾಕಬೇಕು ಯಾವತ್ತು ಹಸುಗಳು ಮೆಲ್ಕ್ ಯಾವಾಗ ಹಾಕ್ತೇವೆ ಅಂತಂದರೆ ಅತಿ ಹೆಚ್ಚು ನೀರು ಕುಡ್ದು ಅವು ಸಮಾಧಾನ ಆದಾಗಲೇ ಮೆಲ್ಕ್ ಹಾಕ್ಕೊಂಡು ಆರಾಮಾಗಿ ಫ್ರೀಡಮ್ಮಾಗಿರಬೇಕು. ಸ್ಟ್ರೆಸ್ಸಲ್ಲಿ ಇರಬಾರ್ದು ಕರು ಹಸುಗಳು, ಯಾವಾಗಲೂ ಖುಷಿ ಖುಷಿಯಾಗಿರಬೇಕು. ಶೆಡ್ಡನ್ನು ದಯವಿಟ್ಟು ಯಾರು ಅತಿ ಹೆಚ್ಚಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಅದನ್ನು ಕೂಡಾಕಿ ಕಟ್ಟಂಥ ಪದ್ಧತಿ ಮಾಡಿಬಿಡಿ. ಒಂದು ಸಣ್ಣ ಶೀಟ್ ಹೇಳ್ಕೊಳ್ಳಿ, ಒಂದು 5 ಅಡಿ ಮತ್ತು ಒಂದೂವರೆ ಅಡಿ ಚರಂಡಿ, ಮತ್ತು ಹಿಂದೆ ಒಂದು 2 ಅಡಿ ಸಿಮೆಂಟ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಫ್ರೀ ಬೌಂಡ್ರಿ ಬಿಟ್ಕೊಳ್ಳಿ. ಹಸುನ ಹಗ್ಗ ಕಟ್ಟದೇ ಇಲ್ಲದಷ್ಟು ಒಳ್ಳೆಯದು. ಹಸು ಸಾಕೋದ್ರಿಂದ ಹಾಲಿಂದು ಒಂದೇ ಉಪಯೋಗ ಅಲ್ಲ, ಆ ಹಾಲು ಕರೆಯೋದ್ರ ಜೊತೆಗೆ ಅದು ಗೊಬ್ಬರನೂ ಕೊಡುತ್ತೆ. ತಿಂಗಳಿಗೆ ಒಂದು 10-15 ಲೋಡ್ ಗೊಬ್ಬರನೂ ಆಗುತ್ತೆ. ಒಂದು 2,500-3,000 ರೂಪಾಯಿ ಲೋಡ್ನಂಗೆ ನಾನು ಅದಕ್ಕೆ ನಾನು ಮಾರಲೂಬೋದು. ಇಲ್ಲ ಅಂತಂದರೆ ನೀವು ಒಂದು ಸಣ್ಣದಾಗಿ ಒಂದು ವರ್ಮಿ ಕಾಂಪೋಸ್ಟು, ಇತ್ತೀಚಿನ ದಿನಗಳಲ್ಲಿ ವರ್ಮಿ ಕಾಂಪೋಸ್ಟು ಮತ್ತು ಕಾಂಪೋಸ್ಟ್ ಗೊಬ್ಬರಗಳು ತುಂಬ ಬೇಡಿಕೆಯಲ್ಲಿದೆ. ನೀವು ಒಂದು ಸಣ್ಣ ಒಂದು ಶೆಡ್ ಮಾಡ್ಕೊಳ್ಳಿ, ಅದು ಗುಂಡಿ ಮಾಡ್ಕೊಳ್ಳಿ, ಅದಕ್ಕೆ ಎರೆಹುಳ ಗೊಬ್ಬರ ತಯಾರು ಮಾಡ್ಕೊಂಡು ಅದು ಪ್ಯಾಕೆಟ್ ಮಾಡಿ ಮಾರ್ತೀರಾ, ಹೇಗೆ ಮಾರ್ತೀರಾ, ಅದು ಇಲ್ಲ ಬಳಕೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಒಂದು ಸಗಣಿಗೂ ಕೂಡ ವ್ಯಾಲ್ಯೂ ಕೊಡಿ. ತುಂಬ ಒಳ್ಳೆ ಉದ್ಯಮ ಸರ್ ಇದು. ಆ್ಯಕ್ಚುಲಿ ಇದರಿಂಥ ಒಳ್ಳೆ ಫೀಲ್ಡ್ ಎಲ್ಲೂ ಇಲ್ಲ ಬೇಸಿಕಲಿ. ಯಾಕೆ ಎಷ್ಟೋ ಜನ ಕಾರ್ ಓಡಿಸ್ಕೊಂಡು ಅಲ್ಲಿ ಇಲ್ಲಿ ಬೇಜಾರಾಗಿ ಹಳ್ಳಿಗೆ ಬಂದು ಇದನ್ನೆಲ್ಲ ಹೊಸದಾಗಿ ಶುರು ಮಾಡ್ತಿರ್ತಕ್ಕಂಥ ರೈತರೇ ಜಾಸ್ತಿ ಇರೋದು.
2: ಖಂಡಿತ ಸರ್, ನೀವು ಹೇಳಿದ ಮಾತು. ಸೊ ಈಗ ಬಹಳಷ್ಟು ಜನ ರೈತರಾಗಬೇಕು ಅಂತೇಳಿ ಕೃಷಿ ಭೂಮಿನ ಪರ್ಚೇಸ್ ಮಾಡಿ ಕೃಷಿ ಮಾಡೋದಕ್ಕೆ ಆರಂಭ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಹೈನುಗಾರಿಕೆಯನ್ನು ಕೂಡ ತುಂಬಾ ಲಾಭದಾಯಕವಾಗಿರುವಂಥದ್ದು, ಮತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಅದನ್ನು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ, ಅವರು ಕೂಡ ಅವರ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ರು. ಸೊ ಅವರು ಕೂಡ ಹೈನುಗಾರಿಕೆಯಲ್ಲಿ ಆರಂಭದ ದಿನಗಳಲ್ಲಿ ಬಂದಂತಹ ಎಲ್ಲ ಚಾಲೆಂಜಸ್ಗಳನ್ನು ಎದುರಿಸಿ ಜೊತೆಗೆ ಹೈನುಗಾರಿಕೆಯಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಮತ್ತೊಮ್ಮೆ ತೇಜಸ್ ಅವರೇ ನಿಮಗೆ ಧನ್ಯವಾದಗಳು, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಕ್ಕಾಗಿ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳು ನಿಮಗೆ ಹೇಗನ್ನಿಸು ಅಂತೇಳಿ ನೀವು ಕೂಡ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀಯುತ ಶೇಖರ್ ಗೌಳೇರವರು.
9: ಭಾರತದ ರಾಷ್ಟ್ರಧ್ವಜ ವಿನ್ಯಾಸ ವಿಜ್ಞಾನಿ ಪಿಂಗಾಳೆ ವೆಂಕಯ್ಯ. ಪ್ರತಿಯೊಂದು ದೇಶಕ್ಕೂ ಕೂಡ ಒಂದು ರಾಷ್ಟ್ರಧ್ವಜ, ಒಂದು ರಾಷ್ಟ್ರ ಭಾಷೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸಂಕೇತಗಳು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷಗಳ ಈ ಅಮೃತ ಘಳಿಗೆಯಲ್ಲಿ ನಮ್ಮ ರಾಷ್ಟ್ರಧ್ವಜದ ಹಿನ್ನೆಲೆಯ ವಿನ್ಯಾಸವನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಭಾರತದಾದ್ಯಂತ ಮನೆ ಮನೆಗಳ ಮೇಲೆ ಬಣ್ಣ ಬಣ್ಣದ ಬಾವುಟಗಳು 3 ದಿನಗಳವರೆಗೆ ಹಾರಾಡ್ತಾನೇ ಇವೆ. ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಈ ಧ್ವಜಗಳ ಹಾರಾಟ ನಮಗೆ ಅತ್ಯಂತ ಸಂಭ್ರಮ ತಂದಿದೆ. ಈ ರಾಷ್ಟ್ರಧ್ವಜದ ಆವಿಷ್ಕಾರ ಇದೆಯಲ್ಲ, ಅತ್ಯಂತ ಕುತೂಹಲದ ವಿಷಯ ಇದು. ನಾವು ಅನೇಕ ವಿಜ್ಞಾನಿಗಳು ಕಂಡುಹಿಡಿದಿರ್ತಕ್ಕಂಥ ಕಾರು, ಬೈಕು, ಸೈಕಲ್ಲು, ವಾಚು, ಫೋನು, ಕಂಪ್ಯೂಟರು ಎಲ್ಲವನ್ನು ಕೂಡ ನೋಡಿದೆವು ನಾವು. ಆ ಎಲ್ಲ ಪರಿಕರಗಳ, ಆ ಎಲ್ಲ ಆವಿಷ್ಕಾರಗಳ ಹಿಂದೆ ಅನೇಕ ವಿಜ್ಞಾನಿಗಳ ಕಾಣಿಕೆ ಇದೆ, ಕೊಡುಗೆ ಇದೆ. ಅವೆಲ್ಲ ಅನೇಕ ಆಧುನಿಕ ಪರಿಕರಗಳು, ಅವುಗಳಿಲ್ಲದೆ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ಆಧುನಿಕ ಪರಿಕರಗಳ ಜೊತೆಗೆ ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸದ ಸಂಶೋಧನೆ ಕೂಡ ಅತ್ಯಂತ ರೋಚಕವಾಗಿರ್ತಕ್ಕಂಥದ್ದು. ಈ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸದ ಹಿಂದೆ ಓರ್ವ ವಿಜ್ಞಾನಿ ಇದ್ದಾನೆ ಅಂತಂದರೆ ನಮಗೆ ಅಚ್ಚರಿ ಆಗುತ್ತೆ. ಯಾಕೆಂತಂದರೆ ಆ ಭಾರತದ ಧ್ವಜ ವಿನ್ಯಾಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ವಿಜ್ಞಾನಿ ಅಂತ ಇದುವರೆಗೂ ಗುರುತಿಸಿಲ್ಲ. ಆದರೆ ಇನ್ನು ಮುಂದೆ ಗುರುತಿಸಬೇಕಾಗಿದೆ. ಆ ವಿಜ್ಞಾನಿ ಹೆಸರು ಪಿಂಗಾಳೆ ವೆಂಕಯ್ಯ ಅಂತ ಹೇಳಿ. ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗಾಂಧಿವಾದಿಗಳು. ಅವರ ಚಿಂತನೆ, ಶ್ರಮ ಎಲ್ಲವನ್ನು ಕೂಡ ನಾವು ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗಿದೆ. ಯಾಕೆಂದರೆ ಅಷ್ಟೊಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿ ಹೋಗಿರ್ತಕ್ಕಂಥ ವ್ಯಕ್ತಿ ಅವರು. ಹೌದು, ಈ ರಾಷ್ಟ್ರಧ್ವಜದ ವಿನ್ಯಾಸಕಾರನೆಂದರೆ ಪಿಂಗಾಳೆ ವೆಂಕಯ್ಯನವರೇ. ಮೂಲತಃ ಅವರು ಆಂಧ್ರ ಪ್ರದೇಶದವರು. 1976 August 2 ಅವರು ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಅವರಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇವೆ. ಡೈಮಂಡ್ ವೆಂಕಯ್ಯ, ಕಾಟನ್ ವೆಂಕಯ್ಯ, ಜೇಂಡಾ ವೆಂಕಯ್ಯ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಅದಕ್ಕೆ ಪ್ರಮುಖವಾದ ಕಾರಣಗಳು ಕೂಡ ಇವೆ. ಅವರು ಓದಿದ್ದು ಭೂಗರ್ಭಶಾಸ್ತ್ರ. ಭೂಗರ್ಭಶಾಸ್ತ್ರವನ್ನು ಓದಿ ಬೇರೆ ಬೇರೆ ಕಡೆ ಗಣಿ ಸಂಶೋಧನಾ ಕೆಲಸದಲ್ಲಿ ಅವರು ತೊಡಗಿರ್ತಾರೆ. ಮತ್ತು ಆಂಧ್ರ ಪ್ರದೇಶದ ಮಚಲೀಪಟ್ಟಣದ ಒಂದು ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಮತ್ತು ಅವರು ಇಂಗ್ಲೆಂಡಿನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಬರ್ತಾರೆ. ಅವರು ಅಧ್ಯಾಪಕರ ಕೆಲಸದ ಅಧ್ಯಾಪಕನ ಕೆಲಸದ ಜೊತೆಗೆ ಅಭ್ರಕವನ್ನು ಕಂಡುಹಿಡಿತಾರೆ. ಅಭ್ರಕ ಅಂದರೆ ಮೈಕ, ಕಾಗೆ ಬಂಗಾರ ಅಂತ ಕರೀತಾರಲ್ಲ, ಅದನ್ನು ಕಂಡುಹಿಡಿತಾರೆ ಅವರು. ಅದನ್ನು ವ್ಯಾಪಕವಾಗಿ ನಾವು ಎಲೆಕ್ಟ್ರಿಸಿಟಿಯಲ್ಲಿ ಬಳಸ್ತಾ ಇದ್ದೇವೆ. ಹಾಗಾಗಿ ವೆಂಕಯ್ಯನವ್ರನ್ನ ಡೈಮಂಡ್ ವೆಂಕಯ್ಯ ಅಂತ ಕರೆಯೋದಕ್ಕೆ ಪ್ರಮುಖವಾದ ಕಾರಣನೇ ಅವರು ಕಂಡುಹಿಡಿದಿರ್ತಕ್ಕಂಥ ಅಭ್ರಕ. ಈ ಪ್ರಾಧ್ಯಾಪಕರು ಅಧ್ಯಾಪಕ ಕೆಲಸ ಮಾಡ್ತಾನೆ ಅವರು ರಾಷ್ಟ್ರಧ್ವಜಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ. ಅದರ ಹೆಸರು ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಅಂತ ಹೇಳಿ. ಅದು ಭಾರತದ ತುಂಬ ತುಂಬ ಪ್ರಸಿದ್ಧಿಯನ್ನು ಪಡೆಯುತ್ತೆ. ನಮಗೆ ಗೊತ್ತಿರೋ ಹಾಗೆ ಭಾರತಕ್ಕೆ ಬಂದಂಥ ಬ್ರಿಟಿಷರು 400 ಕಾಲ ಆಳ್ವಿಕೆ ಮಾಡ್ತಾರೆ. 400 ಕಾಲ ಆಳ್ವಿಕೆ ಮಾಡಿದ್ರೂ ಕೂಡ ಅವರ ಧ್ವಜ ಇರುತ್ತೆ. ಅವರ ಧ್ವಜನೇ ಎಲ್ಲ ಕಡೆ ನಾವು ಹಾರಿಸ್ತಾ ಇರ್ತೇವೆ. ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆದಾಗಲೆಲ್ಲ ಬ್ರಿಟಿಷರ ಬಾವುಟವನ್ನು ಹಾರಿಸ್ತಾ ಇರ್ತಾರೆ. ಆ ಬ್ರಿಟಿಷರ ಬಾವುಟವನ್ನು ಹಾರಿಸ್ತಕ್ಕಂಥ ಸಂದರ್ಭದಲ್ಲಿ ಪಿಂಗಾಳೆ ವೆಂಕಯ್ಯ ಯಾವಾಗಲೂ ಕೂಡ ಮನಸ್ಸಲ್ಲಿ ನೊಂದ್ಕೊಳ್ತಾ ಇರ್ತಾರೆ. ನಾವೆಲ್ಲ ಸೇರಿಕೊಂಡಿದ್ದೇವೆ, ಇನ್ನೂ ಕೂಡ ಇಂಗ್ಲೆಂಡಿನ ಧ್ವಜವನ್ನೇ ನಾವು ಹಾರಿಸ್ತಾ ಇದ್ದೇವಲ್ಲ, ನಮ್ಮ ಧ್ವಜವನ್ನು ನಾವು ಇನ್ನೂ ತಯಾರು ಮಾಡೋಕ್ಕಾಗಲಿಲ್ಲಲ್ಲ ಅಂತ ಹೇಳಿ ಅವ್ರು ಬೇಸರ ಪಟ್ಕೊಳ್ತಿರ್ತಾರೆ. ಹಾಗಾಗಿ 1957 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಅದು ಕೋಲ್ಕತ್ತಾದಲ್ಲಿ ನಡೆಯುತ್ತೆ. ಕೋಲ್ಕತ್ತಾದಲ್ಲಿ ನಡೆದಾಗ ಒಂದು ಧ್ವಜವನ್ನು ಅಲ್ಲೂ ಕೂಡ ಹಾರಿಸಿರ್ತಾರೆ. ಅಲ್ಲೂ ಕೂಡ ಅವರಿಗೆ ಬೇಸರ ಆಗಿರುತ್ತೆ. ಹಾಗಾಗಿ ಅವರು ಭಾರತಕ್ಕಾಗಿ ಒಂದು ಧ್ವಜ ವಿನ್ಯಾಸವನ್ನು ಮಾಡಲೇಬೇಕಂತ ಹೇಳಿ ಚಿಂತೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಶಿಷ್ಯೆ ನಿವೇದಿತ ಅವರು ಕೂಡ ಒಂದು ಧ್ವಜವನ್ನು ತಯಾರು ಮಾಡಿರ್ತಾರೆ. ಆ ಧ್ವಜ ಕೂಡ ಸುಮಾರು 2-3 ವರ್ಷಗಳ ಕಾಲ ಅಲ್ಲಲ್ಲಿ ಹಾರಾಡಿರುತ್ತೆ. ಆದರೆ ಪಿಂಗಾಳೆ ವೆಂಕಯ್ಯನವರು ಮಾತ್ರ ಮಾಡಿರ್ತಕ್ಕಂಥ ಸಹತ ಅದ್ಭುತವಾಗಿರ್ತಕ್ಕಂಥದ್ದು. ಅವರೇನು ಮಾಡ್ತಾರೆ ಅಂದರೆ ಪ್ರಪಂಚದ 50 ದೇಶಗಳ ಧ್ವಜಗಳನ್ನು ಅಧ್ಯಯನ ಮಾಡ್ತಾರೆ. ಸುಮಾರು 5 ವರ್ಷಗಳ ಕಾಲ ಅಧ್ಯಯನ ಮಾಡಿ ಒಂದು ವಿನ್ಯಾಸವನ್ನು ತಯಾರು ಮಾಡ್ತಾರೆ. ಆ ಧ್ವಜದ ವಿನ್ಯಾಸ ಹೇಗಿರುತ್ತೆ ಅಂದರೆ ಅದರಲ್ಲಿ 2 ಬಣ್ಣಗಳು, ಒಂದು ಕೆಂಪು ಬಣ್ಣ, ಇನ್ನೊಂದು ಹಸಿರು ಬಣ್ಣ. ಕೆಂಪು ಬಣ್ಣ ಹಿಂದೂಗಳನ್ನು, ಹಸಿರು ಬಣ್ಣ ಮುಸ್ಲಿಮರನ್ನು ಸಂಕೇತವಾಗಿ ಸೂಚನೆ ಮಾಡತಕ್ಕಂಥ ಬಣ್ಣಗಳಾಗಿರುತ್ತೆ. ಆ ಬಣ್ಣದ 2 ಬಣ್ಣಗಳ ಧ್ವಜವನ್ನು ವೆಂಕಯ್ಯನವರು ಗಾಂಧೀಜಿಯವರು ತೋರಿಸ್ತಾರೆ. ಆಗಿನ ಸಂದರ್ಭದಲ್ಲಿ ಗಾಂಧಿ ಸ್ವಾತಂತ್ರ್ಯ ಹೋರಾಟದ ಒಬ್ಬ ನಾಯಕ ಆಗಿರ್ತಾನೆ. ಹೀಗಾಗಿ ಏನೇ ನಡೆದರೂ ಕೂಡ ಗಾಂಧೀಜಿಯವರ ಗಮನಕ್ಕೆ ತರಬೇಕಾಗಿರುತ್ತೆ. ಹೀಗಾಗಿ ವೆಂಕಯ್ಯನವರು ಆ ಧ್ವಜವನ್ನು ಗಾಂಧೀಜಿಯವರಿಗೆ ತೋರಿಸ್ತಾರೆ. ಗಾಂಧೀಜಿ ಆ ಧ್ವಜವನ್ನು ನೋಡಿ ತುಂಬ ಖುಷಿಪಡ್ತಾರೆ. ಆಮೇಲೆ ಕೇಳ್ತಾರೆ, ಇದರಲ್ಲಿ 2 ಬಣ್ಣಗಳಿವೆಯಲ್ಲ, ಈ 2 ಬಣ್ಣಗಳು ಏನನ್ನು ತೋರಿಸುತ್ತೆ ಅಂತ ಹೇಳಿ. ಆವಾಗ ವೆಂಕಯ್ಯನವರು ಅದೇ ಮಾತನ್ನು ಹೇಳ್ತಾರೆ, ಕೆಂಪು ಬಣ್ಣ ಹಿಂದೂಗಳಿಗೆ, ಹಸಿರು ಬಣ್ಣ ಮುಸ್ಲಿಮರಿಗೆ ಸಂಕೇತವಾಗಿದೆ ಅಂತ ಹೇಳಿ. ಆಗ ಗಾಂಧೀಜಿಯವರು, ಈ ದೇಶದಲ್ಲಿ ಬೌದ್ಧ ಧರ್ಮ, ಜೈನ ಧರ್ಮ, ಪಾರಸಿ, ಕ್ರೈಸ್ತ, ಈ ಎಲ್ಲ ಧರ್ಮಗಳಿದ್ದಾವಪ್ಪ, ಅವರಿಗೆ ಯಾವ ಬಣ್ಣ ಅಂತ ಕೇಳಿದಾಗ ಗಾಂಧೀಜಿಯವರೇ ಸೂಚನೆ ಮಾಡ್ತಾರೆ, ನೀನೇನು ಬೇಸರ ಪಟ್ಕೊಳ್ಳೋ ಆಗತ್ತೆ ಇಲ್ಲ, ಬಿಳಿ ಬಣ್ಣವನ್ನು ತೋರಿಸೋಣ ಅಂತ ಹೇಳಿ. ಹೀಗಾಗಿ ಕೆಂಪು, ಹಸಿರು, ಬಿಳಿ, ಈ 3 ಬಣ್ಣಗಳನ್ನು, ಕೇಸರಿ, ಬಿಳಿ, ಹಸಿರು ಅಂತ ನಾವು ಇವಾಗ ಹೇಳ್ತಾ ಇದ್ದೇವೆ, ಆ 3 ಬಣ್ಣಗಳನ್ನು ಅವರು ಸೇರಿಸ್ತಾರೆ. ಕೆಂಪು ಬಣ್ಣ ಇದ್ದದ್ದು ಅದು ಬದಲಾವಣೆ ಮಾಡಿ ಕೇಸರಿ ಆಗುತ್ತೆ. ಹೀಗಾಗಿ ಆಯತಾಕಾರದ ಧ್ವಜದ ನಡುವೆ ಮೊದಲು ಗಾಂಧೀಜಿಯವರ ಚರ್ಕ ಇಟ್ಟಿರ್ತಾರೆ. ಅದನ್ನು ಬದಲಾಯಿಸಿ ಬೌದ್ಧ ಧರ್ಮದ ಅಶೋಕ ಚಕ್ರ ಬರುತ್ತೆ. ಅಶೋಕ ಚಕ್ರವನ್ನು ಮಧ್ಯೆ ಇಡ್ತಾರೆ. ಹೀಗಾಗಿ 3 ಬಣ್ಣಗಳ ಅಶೋಕ ಚಕ್ರದ ಒಂದು ಧ್ವಜ ತಯಾರಾಗುತ್ತೆ. ಆ ಧ್ವಜ ಭಾರತದ ಅತಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ತಯಾರಾಗ್ತಾ ಇದೆ. ಅಲ್ಲಿ ಮಾತ್ರ ಖಾದಿ ಮತ್ತು ಪಾಲಿಸ್ಟರ್ನಲ್ಲಿ ತಯಾರಾಗ್ತಕ್ಕಂಥ ಒಂದು ಧ್ವಜ ಅದು, ಆಯತಾಕಾರದ ಧ್ವಜ ಅದು. ಸದ್ಯ ಈ ಬಾವುಟ ಎಲ್ಲ ಕಡೆ ಹಾರಾಡ್ತಾ ಇದೆ. ಈ ಧ್ವಜಕ್ಕೆ ಅಧಿಕೃತವಾಗಿ 1950 January 26 ಗಣರಾಜ್ಯೋತ್ಸವದಂದು ಅದನ್ನು ಅಧಿಕೃತಗೊಳಿಸ್ತಾರೆ. ಅಧಿಕೃತವಾಗಿರ್ತಕ್ಕಂಥ ಬಾವುಟ ಅಂತ ಹೇಳಿ ಮತ್ತು ಅದಕ್ಕೆ ನೀತಿ ಸಮಿತಿಯನ್ನು ಕೂಡ ಅಳವಡಿಸ್ತಾರೆ. ಅದನ್ನು ಹೇಗೆ ಮಡಿಸ್ಬೇಕು ಮತ್ತು ಹೇಗೆ ಹಾರಿಸ್ಬೇಕು, ಹೇಗೆ ಇಳಿಸ್ಬೇಕು, ಈಗ ಅದರದೇ ಆಗಿರ್ತಕ್ಕಂಥ ನೀತಿ ಸಮಿತಿಯನ್ನು ಕೂಡ ರಚಿಸ್ತಾರೆ. ಮತ್ತು ಈ 3 ಬಣ್ಣಗಳಿದ್ದಾವಲ್ಲ, ಕೇಸರಿ ಬಣ್ಣ ಧೈರ್ಯ, ಬಲ, ತ್ಯಾಗ, ಬಲಿದಾನಗಳ ಸಂಕೇತವಾಗಿದೆ. ಹಸಿರು ಬಣ್ಣ ಪ್ರಗತಿ, ಸಮೃದ್ಧಿ, ಕೃಷಿ, ಕೈಗಾರಿಕೆಗಳ ಸಂಕೇತವಾಗಿದೆ. ಬಿಳಿ ಬಣ್ಣ ಸತ್ಯ, ಪ್ರಾಮಾಣಿಕತೆ, ಶಾಂತಿಯ ಸಂಕೇತವಾಗಿದೆ. ಅಶೋಕ ಚಕ್ರ ಧರ್ಮದ ಚಕ್ರವಾಗಿದೆ. ಅಶೋಕ ಚಕ್ರದಲ್ಲಿರ್ತಕ್ಕಂಥ ಕಡ್ಡಿಗಳು, 24 ಕಡ್ಡಿಗಳು, ಅದು ಚಲನಶೀಲತೆಯ ಅಥವಾ 24 ಗಂಟೆಯೂ ಕೂಡ ನಾವು ಕೆಲಸ ಮಾಡ್ತೇವೆ ಅನ್ನೋದರ ಸಂಕೇತವಾಗಿದೆ. ಈ ಎಲ್ಲವುಗಳನ್ನು ನಾವು ಪಾಲಿಸಿದರೆ ರಾಷ್ಟ್ರಧ್ವಜಕ್ಕೆ ಅರ್ಥ ಬರ್ತಾ ಇದೆ, ಗೌರವ ಸಲ್ಲಿಸಿದಂಥ ಆಗುತ್ತದೆ. ಹೀಗೆ ಪಿಂಗಾಳಿ ವೆಂಕಯ್ಯ ನಿಜಕ್ಕೂ ಕೂಡ ಇಂಥ ಅದ್ಭುತವಾದ ಒಂದು ಬಾವುಟವನ್ನು ಆವಿಷ್ಕಾರ ಮಾಡಿ ವಿನ್ಯಾಸ ಮಾಡಿ ಕೊಟ್ಟಿರೋದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಅವರ ಹೆಸರಿನಲ್ಲಿ ಒಂದು ಅಂಚೆ ಚೀಟಿ ಬಿಡುಗಡೆ ಆಗಿದೆ. ಮರಣೋತ್ತರ ಕಾಲದಲ್ಲಿ ಅವರಿಗೆ ಭಾರತ ರತ್ನ ಒಂದು ಪ್ರಶಸ್ತಿ ಕೊಡುವ ಕನಸು ಹಾಗೇ ಉಳಿತು. ಆದರೆ ಸದ್ಯ ಆಂಧ್ರ ಪ್ರದೇಶದ ವಿಜಯವಾಡದ ಒಂದು ರೇಡಿಯೋ ಸ್ಟೇಷನಿಗೆ ಅವರ ಹೆಸರನ್ನಿಟ್ಟು ಪಿಂಗಾಳೆ ವೆಂಕಯ್ಯನವರ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡಿದ್ದಾರೆ. ಅದು ಅತಿ ದೊಡ್ಡ ವಿಷಯ ಅಂತ ಅನಿಸ್ತಾರೆ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
10: ಹಲೋ ಗೆಳೆಯರೇ.
11: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
12: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
11: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
13: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
14: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
15: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
14: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
16: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಿಟ್ಟು ಪುಟ್ಟು ಎನ್ನುವಂತ ಒಂದು ಚಿತ್ರದ ಗೀತೆ, ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಹಾಗೂ ವೈಶಾಲಿ ಕಾಸರವಳ್ಳಿ ಅವರ ಒಂದು ನಟನೆ. ಇದು 1977 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುತ್ತಿನ ಹಾರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸಾರು ಸಾರು ಮಿಲ್ಟ್ರಿ ಸಾರು ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಅವರ ಒಂದು ಜೋಡಿಯ ಚಿತ್ರ. ಇದು 1990 ತೆರೆ ಕಂಡ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದಾಗಿ ಬಾಳು ಎನ್ನುವಂತ ಒಂದು ಚಿತ್ರದ ಗೀತೆ, ಬಳೆಗಳು ಆಡುತ್ತಿವೆ ಎನ್ನುವಂತ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಅವರ ಒಂದು ರಚನೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1989ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ವಿಷ್ಣುವರ್ಧನ್ ಹಾಗೂ ಮಂಜುಳಾ ಶರ್ಮಾ ಅವರ ಒಂದು ಜೋಡಿಯ ಚಿತ್ರ, KSR ದಾಸ್ ಅವರು ಬರೆದಿರುವಂತಹ ಒಂದು ಚಿತ್ರ ಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುಪಮ ಎನ್ನುವಂಥ ಒಂದು ಚಿತ್ರದ ಗೀತೆ ಒಲುಮೆ ಪೂಜೆಗೆ ಎಂದೇ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ. ಅಶ್ವಥ್ ವೈದಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು ರೇಣುಕಾ ಶರ್ಮಾ ಅವರು ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ ನಾವಾಡುವ ನುಡಿಯೇ ಕನ್ನಡ ನುಡಿ ಎನ್ನುವಂಥ ಒಂದು ಗೀತೆಯನ್ನ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಚಿ ಉದಯ್ ಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ, ಇದು ಚಿತ್ರಕತೆ ವಿಜಯ್ ಅವರಿಂದ. ಈ ಒಂದು ಚಿತ್ರ 1973 ತೆರೆ ಕಂಡಿರುವಂತ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಳ್ಳರ ಕಳ್ಳ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ನಾ ಹಾಡಿದ ಮೊದಲ ಹಾಡು. ಈ ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಸತ್ಯಂ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಗೀತೆ. ಇದು ಉದಯ್ ಕುಮಾರ್, ಸುದರ್ಶನ್, ಆರತಿ ಹಾಗೂ ಜಯಶ್ರೀ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕುಂಕುಮ ತಂದ ಸೌಭಾಗ್ಯ ಎನ್ನುವಂತ ಒಂದು ಚಿತ್ರದ ಗೀತೆ ಅನುರಾಗ ಮೂಡಿದಾಗ. ಈ ಗೀತೆಯನ್ನು ಹಾಡಿದಂತ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. ಇದು ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 2009ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದು ಚಿತ್ರಕಥೆ AV ಶೇಷಗಿರಿ ರಾವ್ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೋಟಿಗೊಬ್ಬ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಾವೇರಿಗೆ ಕಾಲುಂಗುರ ತೊಡಿಸಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ K ಕಲ್ಯಾಣ್ ಬರೆದಿರುವಂಥ ಒಂದು ಗೀತೆ. ಹಾಗೆ ಈ ಒಂದು ಗೀತೆಯ ಸಂಗೀತ ನಿರ್ದೇಶನ ಹಾಗೂ ಚಿತ್ರಕಥೆ ದೇವ ಅವರಿಂದ. ಇದು 2001 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಪ್ರಿಯಾಂಕಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಲಿಸುವ ಮೋಡಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆ. ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ರಚನೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಗ ಮೆಚ್ಚಿದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಯಾವ ಜನ್ಮದ ಸ್ನೇಹ? ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಚಿತ್ರಕಥೆ ಬರೆದವರು ಹುಣಸೂರು ಕೃಷ್ಣಮೂರ್ತಿ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಣದ ಕೈ ಎನ್ನುವಂತ ಒಂದು ಚಿತ್ರದ ಗೀತೆ. ಹಸಿರನ್ನು ಗರಿಯಲ್ಲಿ ತುಂಬಿದೆ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1973 ತೆರೆ ಕಂಡಿರುವಂತ ಒಂದು ವರ್ಷದ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಸ್ತೂರಿ ನಿವಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ಎಲ್ಲೇ ಇರು ಹೇಗೆ ಇರು. ಇದು ಪಿ ಸುಶೀಲ ಹಾಡಿರುವಂತ ಒಂದು ಅಮೋಘವಾದಂತ ಗೀತೆ. ಜಿ ಉದಯ ಶಂಕರ್ ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅವರ ಒಂದು ನಟನೆ. ಚಿತ್ರಕಥೆ ದೊರೆ ಭಗವಾನ್ ಅವರದ್ದು. ಇದು 1971 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಏಕೋ ಎಂತೋ ಜುಮ್ ಎಂದಿತು ಎನ್ನುವಂತ ಗೀತೆ. ಇದು ಘಂಟಸಾಲ ಹಾಗೂ ಪಿ ಸುಶೀಲ ಅವರು ಹಾಡಿರುವಂತಹ ಒಂದು ಗೀತೆ. ಇದು ಚಿ ಸದಾಶಿವಯ್ಯ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ವರ ರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಚಿತ್ರಕಥೆ ಬಿ ಎಸ್ ರಂಗ ಅವರಿಂದ, ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸಮುದ್ರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೋಜುಗಾರ ಸೊಗಸುಗಾರ ಎನ್ನುವಂಥ ಚಿತ್ರದ ಗೀತೆ ಚೋಳರಿಗೊಂದು ಕಾಲ. ಇದು ಮನು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಶ್ರುತಿ ಹಾಗೂ ಸೋನಾಕ್ಷಿ ಅವರ ಒಂದು ಚಿತ್ರ. ಇದು 1995 ತೆರೆ ಕಂಡಿರುವಂಥ ಒಂದು ವರ್ಷದ ಅಮೋಘವಾದಂಥ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವೇರಿ ಚಿತ್ರದ ಒಂದು ಗೀತೆ, ಆಕಾಶದಲ್ಲಿ ಬಾನಾಡಿಯಾಗಿ. ಇದು ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ. ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ನಟನೆ. ಇದು 1975 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದ ನಾಲ್ಕೇ ಮುತ್ತುಗಳು. ಅಯ್ಯೋ, ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು ಒಂದು.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು

0: ಮೇಲ್ ಬಾ, ಹೇಳ್ತೀನಿ.
1: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ?
0: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
1: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗನರ್ತಿಕೇರೆ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ನಿನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಏನು? ನನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ? ಎಲ್ಲ ಪರಮಾತ್ಮನೇ, ನೀನು ಹೇಳುತ್ತಿರುವೆನಪ್ಪ, ನೀನು ಹೇಳುತ್ತಿರುವೆನು. ಮಕ್ಕಳಿಲ್ಲದವನ ಮೋಕ್ಷವಿಲ್ಲದ ಸುರ್ತಿ ವಾಕ್ಯ ಸಾರುತ್ತಿರುವಾಗ ನಾನು ಮಕ್ಕಳಿಲ್ಲದ ಬಳಲಿ ಬಳಲಿ ಸಾಯ್ಬೇಕೇನಪ್ಪ, ಸಾಯ್ಬೇಕೇನು? ಇದು ನನ್ನಿಂದ ಸಾಧ್ಯವಿಲ್ಲ. ಈಗಾಗಲೇ ನಿನ್ನ ಶಿವನಿಂಗೆ ಕೆಣಿ ಅಪ್ಪಳಿಸಿ ಪ್ರಾಣ ಕೊಡುತ್ತೇನೆ. ನಿನ್ನ ಪಾದದಡಿಯಲ್ಲಿ ಪ್ರಾಣ ಕೊಟ್ಟರೆ ಮುಕ್ತಿ ಸಾಯಿಜನ ಪಡುತ್ತೇನೆ ಸ್ವಾಮಿ, ಮುಕ್ತಿ ಸಾಯಿಜನ ಪಡುತ್ತೇನೆ.

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ದಯಪಾಲಿಸೋಣಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ, ತೆಗೆದುಕೊಯ್ಯ ಇದು ಫಲಗಳನ್ನು.
1: ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ, ಇದನ್ನು ಬೇರೆ ವಿಚಿತ್ರ ಮಾಡಿಬಿಟ್ಟಿ ಸ್ವಾಮಿ, ನನ್ನ ಕೈಯಲ್ಲಿ ಐದು ಗುಳಿಗಳು.
0: ಗಾಬರಿಯಾಗಬೇಡ ರಾಜನೇ, ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ ಐದು ಗುರುಳುಗಳನ್ನು ಒಯ್ದು ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ ಐದು ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡು ಎಂದು ನಾಡು ಬೇಡಿದರೆ ನನಗೂ ಐದು ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ, ಒಂದಾಗ ಐದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿ

0: ಅಕ್ಕ, ಆ ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು. ಇನ್ನು ಮುಂದೆ ನಾವು ಎಲ್ಲಿರುವುದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದ ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡೋಣ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಯ್ದಂತೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವಿಚಿತ್ರದೆ ಏನೋ ನನಗಂತೂ ತಿಳಿಯಲಾಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು. ನಮ್ಮನ್ನು ಏತಕ್ಕಾಗಿ ಕರೆಸಿರೋನು? ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮ್ಯವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದು ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ಆ ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾ, ಎಂತ ರಮ್ಯಣು! ಗಿಡದಿಂದ ಗಿಡಕ್ಕೆ ಹಬ್ಬಿದ ಬಳ್ಳಿವು ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳು ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವು ಇರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುನ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಾರ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರುವಪ್ಪ?
2: ಭೇಟಿಗಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಾರ, ನಾನೇ. ಅದೇ ಪಾಪಾತ್ಮನ ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಕೂಶಿಗಳನ ಅಪ್ಪ.
2: ಸತ್ಯವೇನಮ್ಮ ಸತ್ಯವೇನು?
1: ಅದೇ ಸತ್ಯವನ್ನು ಹೇಳಲಾಕೆ ಬಂದಿರುವೆ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗೆದು ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕಕ್ಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಅಕ್ಕಂದ್ರನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆ ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆಗೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ, ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿ ಬಿಡಪ್ಪ, ಸಾಕು.
2: ಹೋಗಿ ಬರ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದು ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರ್ತೇನೆ.
4: ನಾರದರೆ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೆ.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿನವರು.
5: ನಾರಾಯಣ ನಾರಾಯಣ. ಓ ಗುರುದೇವ,
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ, ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ, ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀರಿ ಪ್ರಭು?
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ ಹೋಗಿ, ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು. ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರ್ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಎಂದರೆ ನಾವೇ ನೋಡಕ್ಕ.
1: ಹೌದೇ ತಂಗಿ, ಅಲ್ಲ ಒಂದವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದು ಸುಳಿಯಲಾರದು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಸಕ್ತಿಯಿಂದ ಸುಟ್ಟು ಭಸಮಾಗುತ್ತೆ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರು ಪಾರಾಗಿಲ್ಲ, ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ, ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದೋ ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು ಅದನ್ನು ನಾಡು ಬಿಡಲಾರೆ. ನಾರಾಯಣ ನಾರಾಯಣ ಜಗನ್ಮಾತೆಯವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
0: ಅದಾವ ಸಮಾಚಾರ, ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪ್ಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರುವರು.
0: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
0: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿ ಬರ್ತೀರು. ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತ.
0: ಸಾಕು ಮಾಡು ನಾರದ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ತಿರುಬರ್ಣಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತ, ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತ. ಒಂದೇ ಎರಡೇ ನಾರಾಯಣ ನಾರಾಯಣ.
0: ಸಾಕು ಮಾಡಿಬಿಡು ಇಲ್ಲಿನ ಅವಾಚ್ಯ ಶಬ್ದವನ್ನು.
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೇನಮ್ಮ, ನನಗೆ ಆಶೀರ್ವಾದ ಮಾಡಿ.
0: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ.
0: ಎಲ್ಲ ಪಾಪಾತ್ಮರೆ, ಇಷ್ಟು ಸುಖ್ಯ ನಿಮಗೆ? ನಾನು ಪಾರ್ವತಿ, ಚಂಡಿ, ಚಾಮುಂಡಿ, ಮೈಸೂರನ ಮಾರ್ತೀನಿ ನಾನು. ನನ್ನಂತವಳಿದೆ ಇಂತ ಅಣಕದ ಮಾತು? ಛೇ, ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮರ ಸತಿ ಪಾರ್ವತಿನೇ ಅಲ್ಲ.

0: ಶಿಕಾರ.
1: ದೇವಿ, ಹೀಗೇಕೆ ಮೌನವಾಗಿ ಕುಳಿತಿರುವೆ?
0: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
1: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾಣು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
0: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
1: ಅವಶ್ಯವಾಗಿ ಮಾಡುವೆ ದೇವಿ.
0: ಹಾಗಾದ್ರೆ ವಚನ ಕೊಡು ಪತಿದೇವ.
1: ದೇವಿ, ನನ್ನಿಂದ ವಚನ? ಆಗಲಿ, ತೆಗೆದುಕೋ ವಚನವನ್ನು.
0: ಪತಿದೇವ, ತಿಪಲೆ ಸೂರಕಿರೆ ದಂಡೆ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
1: ಏನನ್ನುತ್ತಾರೆ ದೇವಿ?
0: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗುವಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪ್ಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ
1: ಪಾರ್ವತಿ. ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು. ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
0: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
1: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅಣುಸೇನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನಿನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
0: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
1: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪಲೇಶ್ವರದ ಕೆರೆ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ದೇವಿ, ನಿನಗಾದರೂ ಇದು ಮುಂದೆ ಒಂದು ದಿನ ಕಟ್ಟಿಟ್ಟದ ಬುತ್ತಿ ಎಂದು ತಿಳಿದುಕೋ, ನಾನಿನ್ನು ಬರುತ್ತೇನೆ.
0: ಸ್ವಾಮಿ,

0: ವಚನ ಕೊಟ್ಟ ಪ್ರಕಾರ ನಾನೀಗ ತ್ರಿಪಲೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರು ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು.
1: ಆಗಲಿ ಪ್ರಭು, ನಾನು ಸರಂಜಾವಣ ಸರಕಿನ ಸಮೇತವಾಗಿ ಬರುತ್ತೇನೆ.
0: ಬೇಗ ಬಾ ಮೇಘರಾಜನೇ.
1: ಅಮ್ಮ, ಇದೇನು ಮಳೆಯ ಗಾಳಿ ಗುಡುಗು ಸಿಡಿಲಿನ ಆರ್ಭಾಟ?
2: ಬಿಡಮ್ಮ ಬಿಡು, ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
1: ನಡಿ ಅಮ್ಮ. ಹಾಗಾದ್ರೆ
2: ಅಕ್ಕ, ಅದು ನೋಡು, ಒಂದ ಗಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
1: ಎತ್ತರಿಂದ ಬರುವ. ನಡಿಯಮ್ಮ, ನಾನೇನು ಅಷ್ಟು ಮಳ್ಳೆ ಅಲ್ಲ.
2: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
1: ಅಯ್ಯೋ ತಂಗಿ, ಗಾತವಾಯ್ತಮ್ಮ, ಗಾತವಾಯ್ತು.
2: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
1: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
2: ಅಯ್ಯೋ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟೆ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು? ನನ್ನಪ್ಪ ಇನ್ನು ಹೇಗೆ ಮಾಡುವುದು?
1: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡ್ಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನೆಯನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
2: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವ ನಾಗೇಶನ ಲೀಲೆ, ಆತನ ನಾಮಸ್ಮರಣೆಯನ್ನು ಮಾಡೋಣ, ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ಹಾಸ್ಯ. ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ. ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ.
1: ತಾಳಮ್ಮ ತಾಳು,
2: ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳು ಸೇವೆ ಮಾಡೋ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು, ಬಪ್ಪದು ತಪ್ಪದೆಂಬ ಆರವಣೆ ಅಂತೇವಿ. ನಾವು ಸದಾ ಸುಖಿಗಳಾಗಿರ್ಬೇಕಕ್ಕ, ಸದಾ ಸುಖಿಗಳು ಆಗಿರ್ಬೇಕು.
0: ಅಯ್ಯೋ ತಂಗಿ, ಸಂಕಟ

0: ಪಾರ್ವತಿ ಪಾರ್ವತಿ.
1: ಯಾಕೆ ಪತಿದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಹ್ಮನನ್ನು ಮಾಯಕೋಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಹ್ಮನನ್ನು ಮಾಯಕೂಸನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ, ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗು ದೇವಿ. ದೇವಿ, ನೀನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬಾರಪ್ಪ. ಹರವೋ.

0: ನಮಃ ತತಾಸ್ತು.
1: ಅಕ್ಕ ಅಕ್ಕ, ಇಂಥ ಕಾಡ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂತ ಪುಣ್ಯವಂತಿ.
2: ಏನು ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು? ಅದು ನಮ್ಮೊಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹಾ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆಯವರು ಬಂದೇ ಬಿಟ್ರು ನೋಡಕ್ಕ, ತಂದೆಯವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ? ನನ್ನ ಅರಣ್ಯಕ್ಕೆ ಬಂದ ಇಂತ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ? ಅದು ಧರ್ಮವೇ? ಪತಿ ಇವರತ್ತರ ನಿಯಮವೇ?
2: ಇಲ್ಲ ತಂದೆ, ಇಲ್ಲ, ನಾವು ಪಾಪ ಕೀರ್ತವನ್ನು ಮಾಡವರಲ್ಲ. ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದ ಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ರು. ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ, ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಒಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವುದಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾ ಒಂದು ಉಪಾಯ ಹೇಳುತ್ತೇನೆ, ಕೇಳು ಮಗಳೇ.
1: ಅದಾ ಉಪಾಯ, ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲೇ ತಿಪ್ಪಲೇಶ್ವರದ ಕೆರೆಗೆ ಹೋಗೋಣ. ಅಲ್ಲಿ ಸಾಕಷ್ಟು ತಾರಲ ಎಲೆಗಳು ಸಿಗುತ್ತವೆ. ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡೋಣ ಅಮ್ಮ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ, ಇದೇ ಒಳ್ಳೆಯ ಉಪಾಯ. ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ, ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮಣ ಆ ಜಂಬುದೀಪದ ಗಡ್ಡೆಯಲ್ಲಿರುವಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರ ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು. ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು. ನೀನು ದಿನಾಲು ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.
4: ನಾರಾಯಣ ನಾರಾಯಣ ನಾರಾಯಣ, ಏನಿದು ವಿಚಿತ್ರ? ದೇವಾಲಯದಲ್ಲಿ ಸಣ್ಣ ಮಗುವ ದಣಿ ಅಳುವುದು ಕೇಳಿ ಬರುತ್ತಿದೆಯಲ್ಲ, ಏನಿದು ವಿಚಿತ್ರ? ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು.
4: ನಾರಾಯಣ ನಾರಾಯಣ. ಏನು ಪ್ರಭು, ಇದು ತಮ್ಮ ದೇವಾಲಯದಲ್ಲಿ ಸಣ್ಣ ಮಗುವಿನ ದಣಿಯರು ಅಳುವುದು ಕೇಳೇ ಬರ್ತಿದೆಯಲ್ಲ, ಏನದು ವಿಚಿತ್ರ?
5: ನಾರದರೇ, ನಿನ್ನೆ ನೀವು ನನ್ನ ಪೂಜೆಗೆ ಬಂದಾಗ ಎಲ್ಲಿಂದ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ? ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ, ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
4: ನಾರಾಯಣ ನಾರಾಯಣ, ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
5: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ, ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ, ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ, ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ, ಎಲ್ಲಿಂದ ಬಂದಿರುವೆ? ನನ್ನನ್ನು ಹುಚ್ಚನಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು, ತಿಳಿಯತೇ ಗುರುದೇವ?
5: ಮತ್ತೇನು ನಾರದ?
4: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
5: ಆಯ್ತು ನಾರದ. ನಾರದ ನೋಡು, ನೀನು ಈಗಿಂದೀಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪಿತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರುತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
4: ನಾರಾಯಣ ನಾರಾಯಣ, ಆಗಲಿ ಪ್ರಭು.

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ, ಬೇಗ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರು ತಾಯಿ. ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು, ಬೇಗ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರನ್ನುಟ್ಟು, ಜರದ ಕುಬ್ಬಸವನ್ನು ತೊಟ್ಟು, ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು, ಮುಂಗೈಗೆ ಬಂಗಾರದ ಬಳೆ, ಕೈಬರಳಿಗೆ ಉಂಗುರ, ಕಾಲಲ್ಲಿ ಪಾಯಜಾಣ, ಕಾಲಬರಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟು, ಕಿರೀಟವನ್ನು ಧರಿಸಿಕೊಂಡು, ಮುಗುಳುನಗೆ ನಗುತ್ತಾ, ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರು ತಾಯಿ. ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ. ಸ್ವಲ್ಪ
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನು ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.
2: ಪೂಜ

0: ಪಾರ್ವತಿ, ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗ?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ, ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ. ನೋಡು, ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
0: ಧನ್ಯ ಸಾಧ್ವಿ ಆರಮಣ.

0: ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಬರಮಣ್ಣ ಬರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಬರ್ಮಣ್ಣ ಬರ್ಮಣ್ಣ ಕುರ್ರ ಬರ್ಮಣ್ಣ ಬರ್ಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರಿ.
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವಿ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಬರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯೋಗ್ಯನೇ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಬರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಬರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೆ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೆ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡು ಆಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಬರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣವೇ?
2: ಹಾ, ಕೊಡಿ ಎಲ್ಲರಿಗೆ.

0: ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು, ಏನೇ ಬರಲಿ ಎಷ್ಟೇ ಕಷ್ಟ ಬರಲಿ ಪ್ರಾಣ ಕೊಟ್ಟಾದ್ರೂ ಸೇವ್ ಮಾಡುವೆ. ತಮಗ ಯಾವ ಕಳಂಕ ತರಲಾರೆ ಗುರುದೇವ.
1: ನೋಡು ಭರಮಣ್ಣ, ಸೇವೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೋ ಭರಮಣ್ಣ.
0: ಆಗಲಿ, ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೆ ಗುರುದೇವನಿಗೆ. ಬೇಗನೆ ಏನು ಹೇಳುತ್ತೀರಿ ಹೇಳಿರಿ.
1: ಶಹಬ್ಬಾಜ್, ಇದ್ದರೆ ನಿನ್ನಂತವ್ರು ಇರಬೇಕು ಜಗತ್ತಿನಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಭರಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವೆಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಗಂಟಾ ನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಭರಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
0: ಆಗಲಿ, ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
1: ಹೋಗಿ ಬರ್ತಾ ಇದ್ದೇನೆ ಮಗು ಭರಮಣ್ಣ, ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
0: ಆಗಲಿ ಗುರುದೇವ.
1: ನಾರಾಯಣ ನಾರಾಯಣ.
0: ಶಿವಶಿವ, ಈಗ ನನಗೆ ಎಂಥ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು, ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಸುತ್ತ ಸುತ್ತಳ ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸ್ಕಿರುವಲ್ಲ. ಇವು ಮುಟ್ಟದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ? ಇದೇನು ಎಂತ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ. ನೋಡುನು ಎಲ್ಲಿ ಇರುವುದು, ಹುಡುಕ್ಯಾಡೆ ನೋಡುನು. ಹೋಹೋ, ಇವರು ನಾಗಲೋಕದ ದೇವಗಣ್ಯರು. ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ. ಹೇಳೋ, ನಮ್ಮ ಸೀರೆಯನ್ನು ಕದ್ದಿದವನು ಯಾರು ನೀನು? ಮನುಷ್ಯನು ಅಥವಾ ರಾಕ್ಷಸ? ಯಾವ ನಿರ್ವಹಣ ಮುಂದೆ ಬಂದು ಮಾತನಾಡು.
2: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡುತ್ತೇವೆ. ಕಾಸಪರ ಮಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನೂ ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವನಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕ್ವಾಟ್ರವಾಯಿತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೇನಮ್ಮ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ವಚನ ಕೊಟ್ರೆ ನಿಮ್ಮ ಸೀರೆಗಳನ್ನು ಕೊಡುತ್ತೀನಿ, ಇಲ್ಲವಾದ್ರೆ ಇಲ್ಲ.
2: ಓ ಅಕ್ಕಂದಿರ, ದೇವಲೋಕದಿಂದ ಬಂದಿದ್ದಾನೆ ಅಂತ ನೋಡಿ.
1: ಸರಿ, ದೇವಲೋಕದಿಂದ ಬಂದಿದ್ದೇ ನಿಜವಾದ್ರೆ ನೀನು ಬೇಡಿದ್ದನ್ನು ಕೊಡುತ್ತೇವೆ, ತೆಗೆದುಕೋ ವಚನ. ಆಯ್ತೆ,
0: ಆಗಲಿ ತಾಯಿ, ತೆಗೆದುಕೊಳ್ಳಿರಿ ನಿಮ್ಮ ಸೀರೆಗಳನ್ನು. ನೀವು ಉಟ್ಟುಕೊಂಡ ಮೇಲೆ ನಾನು ಕಣ್ಣು ತೆರೆಯುತ್ತೇನೆ.
2: ಆಗಲಿ, ನಾವು ಉಟ್ಟುಕೊಂಡ ಮೇಲೆ ನಿನ್ನ ಕಣ್ಣನ್ನು ತರಿಸ್ತೇವೆ. ಆಯ್ತೇನಪ್ಪ?
0: ಆಗಲಿ ತಾಯಿ.
1: ಆಗಲಿ, ಅವನು ಏನು ಬೇಡುತ್ತಾನೆ ಎಲ್ಲರೂ ಕೂಡಿ ವಿಚಾರ ಮಾಡುವಣ.
0: ನೋಡಮ್ಮ, ನಾನು ಹೇಗೆ ಹುಟ್ಟಿದನು, ಯಾರ ಗರ್ಭದಿಂದ ಹುಟ್ಟಿದನು ಅನ್ನೋದು ನನಗೆ ಒಂದು ಗೊತ್ತಿಲ್ಲ ತಾಯಿ. ನಾನು ಕೂಸುವಿದ್ದಾಗ ಯಾರೋ ಪುಣ್ಯವಂತರು ತಾಡಲೆಯ ತೆಪ್ಪವನ್ನು ಕಟ್ಟಿ ಯಾವುದೋ ನದಿಯಲ್ಲೇ ಬಿಟ್ರಂತೆ. ಆದ ಡೊಣ್ಣೆ ತೇಲುತ್ತ ಹಾಲ ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರ ತೇಲುತ್ತ ಜಂಬು ದೀಪದ ಗಡ್ಡಿಗೆ ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು

0: ಬಾಗಿ ನುಂಗಿ ಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜೆ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರು ಒಳಗೆ ನನ್ನ ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರುಸೇವಿಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗೆ ಗೊತ್ತು.
1: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ, ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ, ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜನು ಬೇಕು ತಾಯಿ.
1: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲೆ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು, ಅಂತ ಬೀಜನು ಕೊಡಿ ತಾಯಿ.
1: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು, ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
2: ಅಕ್ಕ ಬೇಗನೆಡೆ ಹೋಗಿ ಇಸಿದಕೊಂಡ ಬರೋಣ.
1: ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ.
3: ನಮಃ ನಮೋ ನಾಗರಾಜರಿಗೆ.
2: ಹಲೋ ಬಾಲಿಕರೇ, ನಿಮಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಬರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
1: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮರಿಗಳನ್ನು ಕಳೆದಿಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮರಿಗಳ ಬಿದ್ದಿದ್ದಿಲ್ಲ. ಯಾವನೇ ಕದ್ದಿ ಮರದಲ್ಲಿ ಕುಳಿತಿದ್ದ.
2: ಏನು ಭೂಲೋಕದಲ್ಲಿ ಯಾಕಚ್ಚುತ್ತ ನರಮಾನವನು ಬಂದು ನಿಮ್ಮ ಸೀರೆಯನ್ನು ಕದ್ದಿದ್ದಾನೆ?
4: ಹೌದು ತಂದೆ, ನಾವು ಸ್ನಾನ ಮಾಡಿ ಎದ್ದು ಬಂದು ನೋಡೋದ್ರಲ್ಲಿ ಆಗ ನಮ್ಮ ಮಡಿಗಳೇ ಬಿದ್ದಿದ್ದಿಲ್ಲ. ಆಗ ನಾವು ಶಿಟ್ಟಿಗೇರಿ ಎಲ್ಲ ಯಾರು ನೀನು, ಮನುಷ್ಯನ ಅಥವಾ ರಾಕ್ಷಸನ ಎಂದು ಕೇಳಿದಾಗ ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದು ಹೇಳಿದ್ದ.
2: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
1: ಕಾರಣ ಇದೆ ತಂದೆ, ಸಂಜಿಲೆ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನಿಸಿದುಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
2: ಆಗಲಿ ಅಮ್ಮ, ಅವನ ಹೆಸರೇನಂತೆ?
1: ಅವನ ಹೆಸರು ಬರ್ಮಾನನಂತೆ.
2: ಅವರ ತಂದೆ ತಾಯಿ ಹೆಸರೇನಂತೆ?
1: ಗೊತ್ತಿಲ್ಲಂತೆ.
4: ಅವನ ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲಿಲಿಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತೆ. ಆಗ ಅವನು ಎಲ್ಲಡಿಗೆ ತೇಲುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪಿದಂತೆ. ಆಗ ಕಮಲವನ್ನು ಕಂದನನ್ನೋಗಿ ನೋಡಿ ಬಾಗಿ ನುಂಗಿ ಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಹರ್ಷಿ ಶಿವಪೂಜೆ ಹೂವಿಗಾಗಿ ಬಂದನಂತೆ. ಆಗ ಕಂದನನ್ನುಂಗಿದ ಕಮಲವನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸಿದಂತೆ. ಆಗ ಕಮಲವನ್ನು ಶಿವನ ತಲೆಯ ಮೇಲೆ ಕಂದನನ್ನು ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ನೋಡಿ ಚಿಕಿತರಾಗಿ ಶಿವನ ಆಜ್ಞೆಯಂತೆ ನಾರದರು ಲಾಲನೆ ಪಾಲನೆ ಮಾಡಿ ತನ್ನ ತಂಗಿಯಾದ ಸುರಮ್ಮನನ್ನು ಕೊಟ್ಟು ಲಗ್ನವನ್ನು ಮಾಡಿ ಗುರು ಸೇವೆಗಂತ ನೇಮಿಸಿ ನಾರದರು ಕಾಶಿಗೆ ಹೋಗಿದ್ದಾರೆ. ಅದಕ್ಕೆ ಅಂತ ಒಳ್ಳೆ ಹೂವಿನ ಬೀಜನ ಕೊಡಿ ಎಂದು ಹಠ ಮಾಡುತ್ತಿದ್ದಾನೆ ತಂದೆ.
2: ಓಹೋ, ಎಷ್ಟು ಬೇಗ ಮರ್ತು ಬಿಟ್ರಮ್ಮ ನಿಮ್ಮ ಮಗನನ್ನು.
1: ನೋಡಮ್ಮ,
2: ನೀನು ಅತಿವರತಿ, ನೀನು ಪತಿವರತಿ, ಹಿಂದೊಂದ ಬಾರಿ ನಿಮ್ಮನ್ನ ಭೂಲೋಕಕ್ಕೆ ಕಳಿಸಿದ್ದಲ್ಲವೇ?
1: ಹೌದು ತಂದೆ.
2: ಹಾಗೂ ನೀವು ಶಿವನ ನೀಲ ಜಾಲದಿಂದ ಗಂಡು ಮಗನನ್ನು ಹಡೆದಿದ್ದಲ್ಲವೇ?
1: ಹೌದು ತಂದೆ.
2: ನಿಮ್ಮ ಮಗವನ್ನು ನಿಮ್ಮ ಒಡನೆ ಇದ್ದರೆ ನಿಮ್ಮ ಅಪವಾದ ಅಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲಿಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಲ್ಲವೇ?
1: ಹೌದು ತಂದೆ.
2: ಅದೇ ಆಗಿನ ಕೂಸು ಇವನೇ ನಿಮ್ಮ ಮಗ ಬರಮನ್ನ ನೋಡಮ್ಮ.
1: ಏನು, ಇವನೇ ನನ್ನ ಮಗ ಬರಮನ್ನ?
2: ಇವನೇ ನೋಡಮ್ಮ.
1: ಆಗಲಿ ತಂದೆ,
2: ತೆಗೆದುಕೊಳ್ಳಮ್ಮ ಈ ಬೀಜವನ್ನು.
4: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು?
2: ನೋಡಮ್ಮ, ಸಂಜಿಲೆ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರ್ಯ ಉದಿಯಾಗುವ ಕಾಲಕ್ಕೆ ಗಿಡವಾಗಿ ಹೂ ಕೊಡ್ತೇವೆ ನೋಡಮ್ಮ.
1: ಆಗಲಿ ತಂದೆ, ಸದಾವ ಕಾಲದಲ್ಲಿ ನನ್ನ ಮಗನಾದ ಬರಮಣ್ಣನ ಮೇಲೆ ತಮ್ಮ ಆಶೀರ್ವಾದವೂ ಇರಲಿ.
0: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
1: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
5: ನಾರಾಯಣ ನಾರಾಯಣ ನಾರಾಯಣ, ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಪರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ, ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಪರಮಣ್ಣನ ಹೊರಗೆ ಹಾಕ್ಸಿದ್ರೆ ನನಗೆ ಸ್ಥಾನ, ಇಲ್ಲವಾದರೆ ಇಲ್ಲ. ಎಲೋ ಬರಮ, ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದರೆ ನನ್ನ ಆತ್ಮಕ್ಕೆ ಶಾಂತಿ, ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ ಗೊಂಬೆ. ಎಲ್ಲೋ ದ್ವಾರಪಾಲಕನೇ.
4: ಯಾಕೆ ಗುರುದೇವ?
5: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ ಶಿವನಿಗೆ ಒಂದು ಮೂರು ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು ಮೂರು ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
4: ಆಗಲಿ ನಾರದರೇ. ಕೈಲಾಸ ಸಿಂಹಾಸನಾದೀಶ್ವರಿಗೆ ನಮೋ ನಮಃ.
6: ಎಲ್ಲೋ ದ್ವಾರಪಾಲಕಣೆ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
4: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ ಮೂರು ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡ್ತೇನೆ ಗುರುದೇವ.
6: ದ್ವಾರಪಾಲಕಣೆ, ಏನು ನಾರದರು ಬಂದಿರುವರೆ?
4: ಹೌದು ಗುರುದೇವ.
6: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತನಾಗು.
4: ಆಗಲಿ ಗುರುದೇವ.
5: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕಣೆ, ಅಪ್ಪಣೆ ಸಿಕ್ಕಿತು, ಏನ ಮುಖಕ್ಕೆ ಮಂಗಳಾರತಿವಾಯಿತು.
4: ನಾರದ್ರೆ, ನೀವಿನ್ನು ಒಳಗೆ ಹೋಗಬಹುದು.
5: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ. ಜಗದ್ ಪ್ರಭುನಿಗೆ ನಮೋ ನಮಃ.
6: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
5: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
6: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳುವಂತನಾಗು.
5: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
6: ಏನು, ಕೈಲಾಸದಿಂದ ಭೂಲೋಕದವರಿಗೆ, ಭೂಲೋಕದಿಂದ ಕೈಲಾಸದವರಿಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
5: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ ಏನು, ಎಂತ ಶಿವನಿವನು, ಹುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
6: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ, ಇವನೆಂತ ಶಿವನು, ಇವನೆಂತ ಶಿವನು, ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
5: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ ಏನು, ಎಂತ ಶಿವನಿವನು, ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
6: ಸಾಕು ನಾರದ ಸಾಕು ಈ ನಿನ್ನ ಮಾತುಗಳು. ಎಲ್ಲೋ ಭರಮಣ್ಣ.
4: ಯಾಕೆ ಗುರುದೇವ?
6: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
4: ಯಾಕೆ ಗುರುದೇವ?
7: ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
6: ಭರಮಣ್ಣ.
7: ಗುರುದೇವ, ನನ್ನನ್ನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
6: ಭರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ, ಹುಟ್ಟು ಪಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ, ನಾನಿನ್ನೂ ಬರುತ್ತೇನೆ.
5: ನಾರಾಯಣ ನಾರಾಯಣ. ಎಂತ ಹುಚ್ಚನಪ್ಪ ನೀನು, ಎಂತ ಹುಚ್ಚನ್! ಅಲ್ಲವೆಂದವರ ಮನೆಯ ಕಡೆ ಆರು ತಿಂಗಳ ಸುಳಿಯ ಕೂಡುದು ಎಂಬ ವಾಕ್ಯವಿದೆಯೋ? ಇಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು, ಸುಮ್ಮನೆ ನಿನ್ನ ಮನೆಯ ಕಡೆ ಹೋಗು.
7: ಹೋಗುತ್ತೀನಿ ನಾರದ, ಹೋಗುತ್ತೀನಿ. ಹೋಗು, ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟು. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕೆ ಇಟ್ಟು ಬೆಂಕಿ ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿ ಎಂದು ತಿಳಿನಾರದ. ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರಿ. ನಿನ್ನನ್ನು ಇಡಿ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬಿಡನಾರದ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ ನಾರದ, ಬರುತ್ತೇನೆ.
5: ಹೋಗಲಿ ಹೋಗು. ದೇವರ ದೇವ ನಾನಿರುವಾಗ ನೀ ಎಲ್ಲಿದ ಬಂದು ಪರಮದೇವ? ತ್ರೀಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು? ಹೋಗು ಭರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನು ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
4: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿದೆ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
7: ಶಿವ ಶಿವ ಶಂಕರ.
4: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
7: ಏನು ಹೇಳಲಿ ದೇವಿ, ಏನು ಹೇಳಲಿ?
4: ಏನು ಹೇಳಲಿ?
7: ವಸ್ತಿಯೇ ನಮ್ಮ ದೈವ ವಿಚಿತ್ರವಾಗಿದೆ ದೇವಿ.
4: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
7: ನಿಮ್ಮ ಅಣ್ಣ ನಾರಾಯಣ ಗೌಡನೆ ಇದಕ್ಕೆ ಮೂಲ ಕಾರಣ
4: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟ ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ
7: ನೋಡುದ್ದಿ? ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಗಳು, ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳೋದು ಹೇಗೆವೆ
4: ಸ್ವಾಮಿ?
7: ಪರಮಾತ್ಮನ ಅಂತ ಕರುಣನು ಕೆಡಿಸಿ ನನ್ನನ್ನು ಹೊರಗೆ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
4: ಸ್ವಾಮಿ ಸ್ವಾಮಿ, ನಾನು ಸಹಿಸಲಾರೆ ಸ್ವಾಮಿ.
7: ದೇವಿ,
4: ಪಂಜಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ, ನಾನು ಇದನ್ನು ಸಹಿಸಲಾರೆ ಸ್ವಾಮಿ.
7: ದೇವಿ,
4: ನಾನು ಈಗಾಗಲೇ ಕೈಲಾಸ ಮಂದಿರಕ್ಕೆ ಹೋಗಿ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿ.
7: Yeah.

0: ಭಲೆ ಭಲೆ ಭಕ್ತಳೆ, ಮೆಚ್ಚೇನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಯಲ್ಲಿ ಹೊಟ್ಟಲೆ ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ, ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ.

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸ ಏನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ವರ ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡುದೇವಿ ಈಗ ಆ ಖಾರಿಕ ಫಲಗಳನ್ನು ಸೇವಿಸಿ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡೋಣ.
1: ಆಗಲಿ ದೇವಿ.

0: ನಾನು 5 ತಿಂಗಳ ಗರ್ಭವತಿ ಸ್ವಾಮಿ.
1: ಏನು ದೇವಿ, ಈಗ ನೀನು 5 ತಿಂಗಳ ಗರ್ಭವತಿ? ಈಗ ನನ್ನ ಮನಸ್ಸಿಗೆ ಆನಂದವೇ ಆನಂದ ನೋಡು ದೇವಿ.
0: ಸ್ವಾಮಿ, ನಾನೀಗ 5 ತಿಂಗಳ ಗರ್ಭವತಿ. ನನಗೆ ತವರ ಮನೆಯಿಂದ ತಂದ ಬಯಕೆಯ ಬುತ್ತಿಯನ್ನು ತಿನ್ನಬೇಕೆಂಬ ಆಸೆ ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆಯ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದೇ, ನಮ್ಮ ಜನ್ಮದಲ್ಲಿ ಹೊಟ್ಟ ಭಂಜಿ ಎಂಬ ಅಪವಾದವು ದೊಡ್ಡದು ಹೋಗಿತ್ತು. ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೇ ಕಳಿಸು, ನಾನು ಮಾತ್ರ ಗುರುಶಿವಿಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡು ದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರುಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರುಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬನ್ನಿರಿ ಸ್ವಾಮಿ.
1: ದೇವಿ,
0: ಸ್ವಾಮಿ,
1: ಸ್ವಾಮಿ.

0: ತಾಯಿ ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು ನೋಡುದು.
1: ಆಗಲಿ ಅಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ. ನಮಸ್ಕಾರ ರೀ ನಾರಾಯಣಗೌಡ್ರ.
2: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಮ್ಮ?
1: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸೋದು ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
1: ಹೌದು ಗೌಡ್ರೆ.
2: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
1: ಆಗ್ಲಿ ಗೌಡ್ರ.
2: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದ್ದಾರಂತ ಹೇಳಮ್ಮ.
1: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸ ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ. ಸೂರಮ್ಮ, ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
1: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನೆಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ.
3: ಅಮ್ಮ ಅಮ್ಮ, ಯಾರಪ್ಪ ನೀನು? ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿಯಾಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
1: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
3: ಹೌದಮ್ಮ, ಮಾತನಾಡಬೇಕಾಗಿದೆ.
1: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
3: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಆದಿಕಾಯಿತಾ ಕುಳಿತಿರುವೆ ಅಲ್ವೇ?
1: ಹೌದು ಕಂದ.
3: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದೆ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅವಿಲಾಶ್ಯ.
1: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನು ಮಾಡವನಲ್ಲ ಕಂದ.
3: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
1: ಯಾಕಪ್ಪ ಕಂದ?
3: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದ ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ದೂತೆ ದೂತೆ,
3: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿ ಆಗಿರುವಿ?
1: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿದೆ.
3: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿನ ಬಸರು, ನಾರ್ಯಾರ ಕನಸು ನಾಳದಲ್ಲ ಎಂಬಂತೆ ಅದನ್ನೆಲ್ಲ ಮನಸ್ಸು ಕಚ್ಕೊತಿ. ಬಿಡನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
1: ನಿಮಗೆ ಬೇಕಾದವರು ಇದ್ದು ಒಳಗೆ ಬನ್ನಿರಮ್ಮ.
3: ಅಮ್ಮ, ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೀನಿ.
3: ಆಗಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರನೇ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತೇ ಚಂದ, ನನಗೆ ನನ್ನ ಪತಿದೇವರೇ ಚಂದ, ನನ್ನ ಪತಿದೇವರ ಹೆಸರು ಬರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗಲಮ್ಮ.
0: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದುತ್ತದೆ, ಕಣ್ಣಿಗೆ ಕತ್ತಲ,

0: அம்மா தூதே
1: சைசுக்கொள்ளம்மா சைசுக்கொள்ளு
0: ஹேகே தாழலம்மா
1: அம்மா சைசுக்கொள்ளம்மா
0: தூதே ಈ ಬ್ಯಾಣಿಯನ್ನು ನಾನು ತಾಳಲಾರಮ್ಮ ನನಗೆ ಹೊಟ್ಟೆಯಲ್ಲಿ ಸಂಕಟವಾಗಲಿಕ್ಕೆ ಹತ್ತಿದೆ ದೂತೆ ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕನನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ
2: ಆಗ್ಲಮ್ಮ ನಾಳೆ ಆದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರ್ತೇನೆ ತಾವು ಶಾಂತಳಾಗಿ ಇರಮ್ಮ
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ
2: ಆಗ್ಲಮ್ಮ ನಮಸ್ಕಾರ ರೀ ನಾರಾಯಣ ಗೌಡ್ರ
3: ಮತ್ತೇನು ದೂತಿ ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ
2: ಹೌದು ಗೌಡ್ರೆ ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ
3: ಅದಾವ ಸಮಾಚಾರ ಬೇಗನೆ ಹೇಳಮ್ಮ
2: ನೋಡಿ ಗೌಡ್ರೆ ತಾಯಿ ಸೂರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ ಆದ ಕಾರಣ ಮತ್ತು ಸೂಲಿಗಿತ್ತಿ ಸುಬ್ಬಕ್ಕನ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು ನೋಡಿ ಗೌಡ್ರೆ
3: ಏನು ದೂತಿ ನನ್ನ ತಂಗಿ ಈಗ ಪ್ರಸೂತಿ ವೇದನೆಂದಿರುವಳೆ
2: ಹೌದು ಗೌಡ್ರೆ
3: ಇರಲಿ ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿಕೊಡ್ತಾ ಇದ್ದೀನಿ
2: ಆಗ್ಲಿ ಗೌಡ್ರ ನಾನು ಹೋಗಿ ಬರುತ್ತೇನೆ
3: ಹೋಗಿ ಬರುವಂತವಳಾಗು ಎಲೋ ಸೂರಮ್ಮ ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ ಇನ್ನೊಂದು ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ ಎಲೋ ಸುಬ್ಬಕ್ಕ ನಾಗಮ್ಮ ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು
2: ಯಾಕ್ರಿ ಅಲ್ಲಿಗೆ ಹೋಗಿ ನಾವೇನ್ ಮಾಡ್ಬೇಕ್ರಿ
3: ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು
2: ಆಗ್ರಿ ಗೌಡ್ರ
3: ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು
2: ಯಾಕ್ರಿ ಗೌಡ್ರ ಅದನ್ನು ನಾವೇನ್ ಮಾಡ್ಬೇಕ್ರಿ
3: ಆಗ ಕಾಲು ಬಂದರೆ ಉಕ್ಕಿನ ಉಗರಿನಿಂದ ಕತ್ತರಿಸಿ ಹಾಕಬೇಕು ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು ಯಾರಿಗೂ ತಿಳಿಯಬಾರದು ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು ಎಚ್ಚರ
2: ಆಗ್ರಿ ಗೌಡ್ರ ನಾವಾದ್ರೂ ಹೋಗಿ ಬರುತ್ತೇವೆ
3: ಬೇಗನೆ ಹೋಗಿ ಬರುವಂತವರಾಗಿರಿ
2: ಆಗ್ರಿ ಗೌಡ್ರ ನಾವು ಹೋಗಿ ಬರುತ್ತೇವೆ
3: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ
2: ಆಗ್ರಿಪ್ಪ
3: ಯಾರೋ ಸೂರಮ್ಮ ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ
0: ಅಮ್ಮ ಈ ಬ್ಯಾಣಿಯನ್ನು ಹೇಗೆ ತಾಳಲಮ್ಮ
2: ತಾಳಮ್ಮ ತಾಳು
0: ಈ ಬ್ಯಾಣಿಯನ್ನು ಹೇಗೆ ತಾಳಲಿ ಹೊಟ್ಟೆಯಲ್ಲಿ ಸಂಕಟ ಎದುಗೆ ಬಂದು ಕೂತಿದಂತೆ ಆಗುತ್ತದೆ ಈ ಬ್ಯಾಣಿಯನ್ನು ತಾಳಲಾರೆ
2: ತಾಳಮ್ಮ ತಾಳು ತಂಗಿ ಏನತ್ತಕ್ಕ ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು ಆಗಲಿ ಅಕ್ಕ ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ ಆಗಲಿ ಅಕ್ಕ
4: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಓಂ ತತ್ಸತ್ ಪರ ಬ್ರಹ್ಮಣೇ
0: ನಮಃ
2: ನಾನು ಸ್ವಂಟ್ ಮುರಿದು ಒಳಗೆ ಕಚ ಕಚ ಚುಚ್ಚ ಕಚ ನಾಯಂಗ್ ಮಾಡಿ ಅವ್ವ ಈಗ
0: ಏ ತಂದಿ ನದಿ ನಾರಾಯಣ ಗೌಡದ ಮನೆ ತಕ್ಕನ ಹೋಗುನ್ ನದಿ
2: ನಡಿಯಕ್ಕ ಹೋಗುಣು
0: ಏ ನಾರಾಯಣ ಮನ್ಯಾಗ ಅದಿವೇನಿಲ್ಲ
3: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು
0: ಯಪ್ಪ ಬಾದ ನಿನಗ್ ಪುಣ್ಯ ಆದಲಿ
3: ಎಲೋ ನಾಗಮ್ಮ ಸುಬ್ಬಕ್ಕ ಏನಿದು ವಿಚಿತ್ರ ಹೀಗಾಗಿ ಬರಲು ಕಾರಣವೇನು
0: ಏನ್ ಹೇಳಿಯಪ್ಪ ಏನ್ ಹೇಳಿ
3: ಎಲೋ ಹೆಬ್ಬಾವಗಳೇ ಕತ್ತಿ ಹಾಗೆ ಏಕೆ ಬಬ್ಬಿಕೊಟ್ಟಿವಿರಿ ಹೋದ ಕೆಲಸವೇನಾಯಿತು ಸರಿಯಾಗಿ ಬಗಳಿರಿ
0: ಹೋದ ಕೆಲಸಕ್ಕ ನಿನ್ನ ಮುತ್ತುತ್ತ ಬೆಂಚಿ ಹಚ್ಚಿ ಬೆಂಚಿ
3: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ ಚೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ
2: ಎಲ್ಲಿ ತೋಚಿ ಕೂತದ ಈಗ ಹೌದದ ತಾಯಿ ಗದಬಿಲ್ಲ ಅಂದ ಬದ ಅಗದ ಬಂಬ ಆಗಿ ತಗದ ಬಂಬ ನನ್ನ ಹಲ್ಲಿಗೆ ಬದಿತ್ತು ನನ್ನ ಯಾವ್ದು ಹಲ್ಲ ಹೋದದು ಅಕ್ಕಿ ತೊಂತ ಕೊದಿತ್ತು ಅಕ್ಕಿ ತೊಂತ ಮುದಿತ್
3: ಥೂ ಹಾಳು ಮಾಡಿದ್ದು ಹಾಳು ಮಗನು ಮಾಡಿದ್ದು ಮಧ್ಯಮ ತಾನು ಮಾಡಿದ ಉತ್ತಮ ಎಂಬ ಮಾತು ಸುಳ್ಳ ಆಗಲಾರದು ಬೇಡ ಬೇಡ ಇದಕ್ಕೆ ನಾನೇ ಅನಿಯಾಗಿ ನಿಲ್ಲಬೇಕು
2: ಯಪ್ಪ ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮದುವೆಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮೊದಲು ನಮ್ಮ ಹಾನಿ ಕದಿಮ ಅದ ಹರದಪ್ಪ
3: ಅಂದರೆ ಈ ಪೀಡೆ ಕಳೆದು ಹೋಗುವುದು ಹಾಗಾದ್ರೆ ನಿಲ್ಲಿ, ಒಳಗಡೆ ಹೋಗಿ ನೀಲಿ ಹೊತ್ತಿಗಿದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ನಿಮಗೆ ಮುಟ್ಟಿಸಿದರೆ ಸರಿಯಾಗುವುದು. ಎಲೋ ನಾಗಮ್ಮ, ಸುಬ್ಬಕ್ಕ, ಸರಿಯಾಗಿ ನಿಲ್ಲಿರಿ. ಎಲೋ ಸುಬ್ಬಕ್ಕ, ಈಗ ನಿನಗೆ ಹೇಗಾಯ್ತಮ್ಮ?
2: ಗೌಡ ನೆಟ್ಟಗಾಯ್ತ್ ನೋಡ್ರಿ ಗೌಡ.
3: ನಾಗಮ್ಮ ನಿನಗೆ ಹೇಗಾಯ್ತಮ್ಮ?
2: ನನಗೂ ನೆಟ್ಟಗಾಯ್ತ್ ನೋಡ್ರಿ ಗೌಡ.
3: ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ, ಮತ್ತು ಸುಬ್ಬಕ್ಕನ ಕೈಗೆ ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗುರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲೆ ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಹೊತ್ತೈತಿ.
1: ಏನ್ ಚಲೋ ಐತಮ್ಮ, ಡೇಟ್ ಬರಮ ದೇವ್ರನ್ನ ಹೋದತ್ ನೋಡುವ.
0: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡ್ರಿ.
1: ಆಗ್ರಮ್ಮ.
2: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ. ಸೂರಮ್ಮ ದೇವಿ ಆಳ ಮಣಿಸ್ಯಾರಂದ್ರು ನಾವೇ.
2: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿ ಕೊಡ್ರಮ್ಮ.
1: ಆಗ್ಲಯ್ಯ, ಅವ್ರಾದ್ರೂ ಕಳಿಸಿ ಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರಮನ್ ನಿಂತಿರುವರು.
0: ಬನ್ನಿ ಸ್ವಾಮಿ, ನನ್ನಪ್ಪ ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
2: ಆಗಲಿ ಅಮ್ಮ.
0: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
2: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಆಹಾ, ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಮಕ್ಕಳು. ಇವನ ಹೆಸರು ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಭೀರೇಶ, ಸಿದ್ಧ ಭೀರೇಶ. ಕುಡ್ರ್,

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿಪಣ ಕಟ್ಟಿನ್ರಿ, ಆಯ್ತಾ ರಮಾಸ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ, ಬಾಳ
1: ನೋಡ್ರಿ ಮಗ ಎಲ್ಲ ಗೋಳ್ ನಾನು ಮಳ ಹತ್ತಿಳ್ದೇನ್ ಲೇ ಮಗನ
2: ಏನ್ ಪಾ ಬುಡ್ಬುಡಿಕ ಮಾತು ಕೇಳ್ಕೊತಿರ್ಲ ಅವಳೆ.
3: ಏ ಬುಡ್ಬುಡಿಕೆ ಬಂದನಪ್ಪ ಮಲಯಾಳ ದೇಶದ ಬುಡ್ಬುಡಿಕೆ ಅಂತೇಳಿ, ಅವ ಹಕ್ಕಿ ಪಣ ಕಟ್ಟ್ಯಾನತ್ತ, ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ, ಎಲ್ಲರೂ ಕೂಡಿ ವಿಚಾರ ಮಾಡಬೇಕಾಗೈತಿ ಸದ್ಯಕ್ಕೆ.
2: ಸುಮ್ಮನಿಂದ್ರಂಗ್ರೇನಿದ್ದಲ್ಲ ಹೇಳ್ಬಿಡ್ಲಿ ಬಿಚ್ಚಿ
3: ಹೇಳಪ್ಪ ಬುಡ್ಬುಡಿಕೆ.
0: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳುಕಾ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ. ಹಕ್ಕಿ ಪಣ ಬಹಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದಿಟ ಅನುಮಾನ ನೋಡ ಗೌಡ.
3: ಬುಡ್ಬುಡ್ಕ್ಯಾನ ಮಾತ ಬುಡ್ತಾನ ಸುಳ್ಳತ್ತ, ಹಿರಿಯರು ಹೇಳಿದ ಶಾಸ್ತ್ರತಿದ, ಇವ ಏನ್ ಹೇಳ್ತಾನೋ ಏನಿಲ್ಲೋ ಎಲ್ಲ ಗೊಳ್ಳತಿ, ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನ.
2: ಬುಡ್ಬುಡ್ಕ್ಯಾನ ಮಾತ ನನಗೆ ಸ್ವಲ್ಪ ಸಂಶಯ ಬರ್ಲಾಯ್ತಾವ, ಅವ ಹಕ್ಕಿಪನ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ, ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡ್ನು.
4: ನಮ್ಮ ತಾಯಿ ಸ್ವಲ್ಪ ಭವಿಷ್ಯ ಅಲ್ಪ ನೋಡುನು.
0: ಓಹೋ, ನಾನು ಬೇಡಿದ್ದನ್ನು ಕೊಡ್ತೇನೆಂದ್ರೆ ವಚನ ಕೊಡ್ತಾಯಿ ಹೇಳ್ತಾ ಇದ್ದೀನಿ.
4: ತೆಗೆದುಕೊಳ್ಳಪ್ಪ ವಚನವನ್ನು.
0: ಓಹೋ, ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ. ಏನಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
4: ನೀಡಿಬಿಡ್ತಾರೆ. ನಿಂತ ತನ್ನ ಮಗನನ್ನು ದಾನ ಕೊಡ್ತೀರೇನಮ್ಮ?
5: ಮಗನನ್ನು ದಾನವಾಗಿ ಬೇಡುತ್ತಾಳಮ್ಮ.
4: ಇಲ್ಲ ದೂತೆ, ನಾನೇನು ನನ್ನ ಮಗನನ್ನು ದಾನವಾಗಿ ಕೊಡಲಾರೇನಮ್ಮ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿ ಬಿಡಮ್ಮ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿಬಿಟ್ಟನಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳ ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತಿ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿಲ್ಲ, ನಾನು ಏನು ಮಾಡಲಿ ದೂತೆ?
0: ಓ ತಾಯಿ, ಕೊಡುತ್ತೇನೆಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
4: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕೆ ಈ ನನ್ನ ಮಗನನ್ನು.
0: ಓ ತಾಯಿ, ಈಗ ಬೇಡ, ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
4: ದೂತೆ ಅಮ್ಮ, ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
2: ನಾವು ದೈತರ ತಾಯಿ.
4: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗನನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
3: ಒಯ್ಯಲಕ್ಕೆ ಬಂದಿವ್ ತಾಯಿ.
4: ದೂತೆ,
2: ಏನಾಯ್ತಮ್ಮ?
4: ನನ್ನ ಮಗ ಸಿದ್ಧ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವಾದ್ರೆ ಉಣಿಸುತ್ತಾರೆ. ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
6: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
4: ಕಂದ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ. ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
3: ಎಂತ ಸತ್ಯ ಪುರುಷದಾನು, ಅವನು ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗಬಲ್ದು, ಭೂಮಿ ಬಿಟ್ಟು ಮ್ಯಾಲ ಬರಬಲ್ದು. ಎಂತ ಸತ್ಯ ಪುರುಷಿಮ, ನಮಗಂತೂ ತೊಟ್ಲು ನಿಗುವಲ್ದು, ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿ ನಮಸ್ಕಾರ ಮಾಡಿಬಿಡೋಣ.
3: ತಾಯಿ, ನಮಗಂತೂ ತೊಟ್ಟಿನ ನೆಗುಲಿಲ್ಲ, ನೀನ ಕೈ ಮುಟ್ಟ ಹೊರಿಸಬೇಕು.
4: ನನ್ನ ಮಗಳನ್ನು ಇನ್ನು ಒಯ್ದಿಲ್ಲವೇನಪ್ಪ, ನನ್ನ ಮಗಳನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ ಏನು ಮಾಡಿದ್ರು ನೆಗುಲಿಲ್ಲಮ್ಮ?
4: ವೀರೇಶ, ತಾಯಿಯ ಕೈಯಿಂದ ಮಗಳನ್ನು ಬಿಟ್ಟು ಹೋಗಬೇಕೆನ್ನುವೇನಪ್ಪ? ಕಂದ, ಇನ್ನೊಮ್ಮೆ ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿ ಬಿಡಪ್ಪ ಕಂದ.
7: Thank you.

0: ತಾಯಿ ಬೇಗನೆ ಹೊರಿಸಿ ಕಳಿಸಿ ಬಿಡಮ್ಮ.
1: ತಾಯಿಯನ್ನು ಒಬ್ಬಳನ್ನಾಗಿ ಮಾಡಿ ನೀನು ಒಬ್ಬನೇ ಹೋಗಿ ಬಿಡುವೇನಪ್ಪ ಕಂದ. ಬುಡುಬುಡಿಕ್ಯ, ನಿನ್ನನ್ನು ದಾನವಾಗಿ ಬೇಡುವುದು ಗೊತ್ತಿದ್ದರೆ ವಚನ ಕೊಡುತ್ತಿದ್ದಿಲ್ಲ ಕಂದ. ತಾಯಿ ಇರುವಾಗಲೇ ಪರದೇಶಿ ಆಗುವುದು ಬಂತೇನು ಕಂದ? ಕಂದ,
0: ತಾಯಿ ಹೊರಿಸಿ ಕಳಿಸಿ ಬಿಡಮ್ಮ ಬೇಗನೆ.
1: ಕಂದ ಹೋಗಿ ಬಾರಪ್ಪ ಕಂದ, ಕಂದ ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ. ಬೀರೇಶ, ನನ್ನ ಬಿಟ್ಟು ಹೋಗಿ ಬಿಡಪ್ಪ. ನಿನಗೆ ಸೋಲ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧ ವೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧ ವೀರೇಶನಿಗೆ
2: ಜೈವಾಗಲಿ,
1: ಸಿದ್ಧ ವೀರೇಶನಿಗೆ
2: ಜೈವಾಗಲಿ,
1: ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
1: ವೀರೇಶ,
3: ಏ ಈ ಕುಸಿನ ರುದ್ರಭೂಮಿಗೆ ಒಯ್ಯನು, ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡಿಗೆ ಹೋದ ನೆತ್ರ ಕೊಡುವನು.
0: ಆಗಲಿ ನಡಿಯಪ್ಪ ಹೋಗಣ. ಏ ಇಲ್ಲೇ ಇಳಿಸುವ ಕಾಡ ರುದ್ರಭೂಮಿ ಬತ್ತು.
3: ಏ ಇಳಿಸಿದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ ನೋಡು.
0: ಹೌದಲು, ಏ ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ ಅದನ್ನ ಮೊದಲು ಸ್ಯಾಂಪಲ್ ತಿಂದು ನೋಡ್ತಾನ.
3: ಏ ಇಬ್ರು ಕುಡಿಯತ್ತೆ ನೋಡು ಇಟ್ಟಿಟ.
0: ಏ ಬೇಡ, ಅದ್ರಾಗ ಇಸ ಗಿಸ ಹಾಕಿದ್ರಂದ್ರ ಇಬ್ರು ಕೂಡ ಸತ್ತು ಹೋಗದಾಕತ್ತೆ. ನಾವು ಅಪ್ಪನ ಸ್ಯಾಂಪಲ್ ತಿಂದು ನೋಡ್ತಾನ.
3: ಹೋ ತಿಂದು ನೋಡು. ನೀರ ಈಸದ ಕುಡಿ, ಕಾಡ ರುದ್ರ ಭೂಮಿ ಐತಿದ.
0: ಏ ನೀರ್ ನನಗಾಸು,
3: ನನಗಾಸು.
0: ಹಾ ಏನ ಕುಸಿನ ಕಡಿದ ಯಾರು?
3: ನೀನ ಕಡಿಪಾ.
0: ನಾನ ಕಡಿಲಿ? ಇಟ್ಟತ್ತನ ಅವಂದ ಅಣ್ಣ ತಿಂದಿ, ಅವ್ನ ಹೆಂಗ್ ಕಡಿದು?
3: ಏ ಅದಕ್ಕ ನನಗ ನೇಗುದಲು, ಅಣ್ಣ ತಿಂದಾರ ಮೇಲೆ ಅನ್ಯಾಯ ಬೇಡ ಬೇಡ ತಿರಾರ ನೇಮತ್ತೆ. ಮತ್ತ ನಾರಾಯಣಗೌಡ ಮನ್ಯಾಗ ಮೂರು ಬಂಡೆ ಅಣ್ಣ ಆರು ಕೂಡ ನೀರ್ ಕುಡಿದ್ರ ಸಾಲ್ತಿದ್ದಿಲ್ಲ. ಪರ್ಯಾಣ ಕಿತ್ತಡಿ ಇನ್ನ ತಿಂದ ಉಳದತ್ತೆ.
0: ಏ ಮತ್ ನಾರಾಯಣಗೌಡ ಸುದ್ದಿ ಏನ್ ಹೇಳುದು? ಇಲ್ಲೇ ಅದನ್ನ ಕುಸಿನ ಬಿಟ್ಟು ಹೋದ್ರ.
3: ಏ ನಮಗಾಗೆ ನೋಡು, ರಟ್ಕೊಳ ಗಿಡ ಹಣ್ಣಾಗಿ ನಿಂತತಿ.
0: ಹಾ
3: ಅದನ್ನ ಒಂದ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಂಡ್ಕೊಂಡ ಹೋದ ನಾರಾಯಣಗೌಡ ತೋರಿಸಿ ಬಿಡುನು.
0: ಏ ಹೌದಲೇ, ಇದ ಬರಾಬರಿ. ಈ ಕೂಸಿನ ಇಲ್ಲ ಬಿಟ್ಟು ಹೋಗಣು, ಇಲ್ಲ ಹದ್ರೆ ಕಾಗಿರೆ ಏನ್ ಯಾಕೆ ಕರ್ಕೊಂತನ ಹೊರತ್ತ, ಇಲ್ಲ ಕಂಚಿನ ಆಲದ ಮರಕ್ಕೆ ಕಟ್ಟಿ ಹೋಗ್ಬಿಡು. ನಡಿ ನಡಿ, ಏನ್ ಹೋಗಣು.
4: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರಗಾಡ, ಮೂರು ಸುಟ್ಟರೆ ಸುಡಗಾಡ, ಕಾಂತಾರ ಒಣ ಕಾಡ ರುದ್ದರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
5: ನಮಸ್ಕಾರ.
4: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
0: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಬಂದಿ ನೋಡ್ರಿ.
4: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
0: ಮತ್ತೆ ಹಂಗ್ರೆ,
4: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರಿ ಅಥವಾ ಹಾಗೆ ಬಂದಿರಿ.
0: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
4: ಶಹಬಾಯ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು? ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿವನ್ನು ಬೇಡುವುದಾದ್ರೆ ಬೇಡಿ ಬಿಡಿ. ನಿಮಗೆ ಬೇಡಿದ ಆಸ್ತಿಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಿರ್ತೇನೆ.
0: ನಮ್ಗೊಂದು ಹತ್ತು ಕೋರಿ ಹಚ್ಚಬೇಡಿ ನನಗೆ ಒಬ್ಬಗ.
4: ದೈತರೆ, ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
0: ಆಗಲ್ರಿ,
3: ಹೋಗಿ ಬರ್ತೀರಿ.
0: ಹೋಗಿ ಬರ್ತೀರಿ. ನಮಸ್ಕಾರ.
4: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು. ಆನಂದವೇ ಆನಂದ.
6: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದಲ್ಲಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
7: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
6: ತಂಗಿ, ಇದು ನೋಡು, ಗಂಡು ಮಗು. ತಂಗಿ, ಈ ಮಗು ನನಗೆ ಸಲ್ತಕ್ಕದ್ದು. ಈ ಮಗುವನ್ನು ನಾನೇ ಹೋಯ್ತೀನಿ.
7: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
6: ತಂಗಿ, ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲರೂ ಐದು ಸುತ್ತವನ್ನು ಹಾಕೋಣ. ಮಲಿ ಹಾಲು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವಣ.
7: ಅಕ್ಕ, ನನ್ನ ಮಲಿಗೆ ಆದ್ರೂ ಹಾಲು ಬೀಳಿಲ್ಲ.
6: ಹಾ ತಂಗಿ, ತಂಗಿ, ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ, ಈ ಕೂಸನ್ನು ಇಬ್ಬರಿಗೆ ಸಲತಕ್ಕದ್ದು.
7: ಆಗಲಿ ತಂಗಿ, ಇಲ್ಲಿ ಹಸ್ತು ಮಾನಗಳು ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
6: ತಂಗಿ, ಇಲ್ಲಿ ಹಸ್ತು ಮಾನಗಳು ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
7: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
6: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು. ಇವನ ಹತ್ತಲ್ಲಿ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
8: ಯಾರು ನೀವು?
6: ನಾವು ಚಂಚಲಿ ಮಾಯಕ್ಕನೇ ಇರುತ್ತೇವೆ.
7: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರ್ತೇನೆ.
8: ಇದುವರೆಗೂ ಇಂಥ ಸುಂದರ ಸ್ತ್ರೀಯ
2: ಅಣ್ಣಾರನ್ನ ನಾನು ಕಂಡಿದ್ದೇ ಇಲ್ಲ. ಆ ಅಡ್ಡಿಲ್ಲ, ಸುಂದರ ತರುಣಿಯರು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅರಮನೆ, ಇಲ್ಲಿ ಇಲ್ಲಿ ಹೋಗಿ, ಇಲ್ಲೇ ಹೋಗಿ.
7: ತಂಗಿ, ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
6: ಹೌದಕ್ಕ,
7: ಎಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
2: ಇನ್ನೆಲ್ಲಿ ವಿಚಾರ ಮಾಡ್ತೀರಿ, ವಿಚಾರ ಮಾಡ್ತಾರಂತೆ ವಿಚಾರನ. ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾಡಿಬಿಡ್ತೀನಿ. ಯಾರು ಬರ್ತಾರೋ ಬರ್ಲಿ ನನ್ನ ಮೇಲೆ.
7: ಎಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಂಚಲಿ ಮಾಯಕ್ಕನೇ ಅಲ್ಲ,
6: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
7: ಅಮ್ಮ ನನ್ನೇಕೆ ಕೂಗಿ ಕರೆದಿ ಅಮ್ಮ? ಕಂದ ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನ ಕೂಗಿ ಕರೆದೇಬೇಕಂದ.
6: ಅಮ್ಮ, ಆ ಬಾಗಿನಾಡ ಬಕನಾಥನು ಎಲ್ಲಿರುವಣಮ್ಮ?
7: ಕಂದ, ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
2: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದ್ಯಾ ಚೋಟುದ್ದ ಹುಡುಗ?
7: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡುವನಗೋಸ್ಕರ ಶುದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದಿನ ವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಶೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
2: ಸಿದ್ಧ ಭೀರೇಶ,
7: ಬಗಲಾದರ ಪ್ರಾಣವು ಹೋಗೋದು. ಅವನಿಗೆ ಏನೋ ಶಾಪ ಕೊಟ್ಟು ಬಿಡ್ತಿ, ಕೊಟ್ಟು ಬಿಡಮ್ಮ.
1: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
7: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡೋ ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
1: ಹೌದು ಕಂದ.
7: ಅಮ್ಮ, ನನಗೆ ಮುತ್ತಿನ ಚಂಡನ್ನು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
7: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆಯಾಗಿದೆ.

0: ಅಮ್ಮ ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
1: ಕಂದ ಮತ್ತೇನು ಬೇಕು?
0: ಅಮ್ಮ ನನಗೆ ಬಾಣು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಬಾಣು ಬೇಕು?
0: ಹೌದಮ್ಮ.
1: ಕಂದ ಎಂತ ಬಾಣು ಬೇಕು?
0: ಅಮ್ಮ ನನಗೆ ಭೂಮಿ ತೂಕದ ಬಾಣು ಬೇಕಮ್ಮ.
1: ಏನು ಕಂದ, ಈ ಭೂಮಿಯ ತೂಕದ ಬಾಣವು ನಿನಗೆ ಬೇಕು?
0: ಹೌದಮ್ಮ.
1: ಆಗಲಿ ಕಂದ, ಎರಡೇ ಸಂತಿಗೆ ಹೋಗಿ ಭೂಮಿಯ ತೂಕದ ಬಾಣ ಆದರೂ ತೆಗೆದುಕೊಂಡು ಬರುತ್ತೇನೆ.
0: ಆಗಲಿ ಅಮ್ಮ.
1: ಕಂದ ಭೂಮಿ ತೂಕದ ಬಾಣ ಆದರೂ ತಂದಿರುತ್ತೇನೆ, ತೆಗೆದುಕೋ.
0: ಆಗಲಿ ಅಮ್ಮ.
1: ಕಂದ ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
0: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರುತ್ತೇನೆ.
1: ಆಗಲಿ ಕಂದ, ನಾನು ಇನ್ನು ಹೋಗಿ ಬರುತ್ತೇನೆ.
0: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನು ಚಮತ್ಕಾರವಿದೆ ಏನೋ. ಆಗಲಿ, ನಾನು ಬಾಣನು ಆಡುತ್ತಾ ಹೋಗಿ ಬರ್ತೇನೆ.

0: ಸ್ವಲ್ಪ ಮುಂದಕ್ಕೆ ಹೋಗಿ ತುಂಬೋಣ.
1: ಆಗಲಿ ಅಕ್ಕ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು ನೋಡಿ.
0: ಆಗಲಿ ತಂಗಿ.
1: ಹೂವ ಅಕ್ಕ, ನಂದು ಹೊಡಿತ ಅಕ್ಕ.
0: ಏನ್ ಹೊಡಿತಾ ತಂಗಿ?
1: ಕೊಡ ಹೊಡಿತ್ ಮತ್ತೇನ್ ಹೊಡಿತತಿ?
0: ಅಯ್ಯ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತು?
1: ಯಾಕ
0: ಏನಾತ ತಂಗಿ?
1: ಅಲ್ಲೊಂದು ಹುಡುಗ ಐತಿ.
0: ಹುಡುಗ ಐತಿ? ರೆಡಿ ಬಾ, ಹಂಗಾದ್ರೆ ಮುಂದಕ್ಕೆ ಹೋಗಿ ವಿಚಾರಿಸೋಣ.
1: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತ್ ನೋಡುವ.
0: ತಂಗಿ ಬಾಣ್ ಬಿಟ್ಟು ಕೊಡ ಹೊಡ್ದ?
1: ಹೌದಕ್ಕ.
0: ಏ ತಮ್ಮ, ಯಾರ ನೀನು? ಬಾಣ್ ಬಿಟ್ಟು ಕೊಡ ಹೊಡ್ದವಾ?

0: ಕೊಡಂಗಿಲ್ಲ ಬಿಂದಿಗೆ, ನಾವು ಕೊಡಂಗಿಲ್ಲ, ಏನ್ ಮಾಡ್ತೀವಿ ಮಾರ್ರ ಕೊಡಂಗಿಲ್ಲ. ತಂಗಿ ಏನತ್ತಕ್ಕ ಇವ ನಮ್ ಮುಂದ ಕುಣದ ಕೆರಿಂದ ನಮ್ಮನ್ ಮರಳ ಮಾಡಿ ಓಡಿ ಹೋಗ. ಇವ ತಂಗಿ ಇವನ್ ಹಿಂಗ ಬಿಡುದು ಬೇಡ,
1: ಬಿಡುದು ಬೇಡಕ್ಕ, ನಮ್ ಬಿಂದಿಗೆ ಕೊಡ್ತಾನ.
0: ಹಾ ಇವನ ಕಟ್ಟಿ ಬಿಡುವನು, ತಂದೆ ತಾಯಿ ಇದ್ರೆ ಎಟ್ಟ ಮೇರ್ತಿತ್ತೆ ಹುರ್ಮಿ.
1: ಏನು ನನಗ್ ತಾಯಿ ಇಲ್ಲ ಅಂತ ಹೇಳ್ತೀರಿ ನೀವು?
0: ಎಲ್ಲಿದಾಳಿ ನಿನ್ ತಾಯಿ? ಏ ಹುಷಾರ್ಲೆ ಮಾತಾಡ್ರ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಮ್ಮವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನೋಡ್ರಿ ನಿಮ್ಗ.
2: ಎಲ್ಲಿ ನಿಮ್ಮವ್ ಮಾಯಾಕ? ಕಾಡು ದುರ್ಭೂಮಿಯಾಗ ಯಾಪ ಯಾರು ಬಿಟ್ಟಿದ್ರೋ ಏನೋ, ತಂದ ಜೋಪಾನ್ ಮಾಡ್ಯ. ಅದಕ್ ನಿನ್ ತಾಯಿ ಆಗ್ಯಾಳೇನು?
0: ನಮ್ಮವ್ವ ಅಲ್ಲ ಅಂತ ಹೇಳ್ತೀರಿ. ನಮ್ಮ ಅವ್ವನ ಮಲಿ ಹಾಲು ಹೆಂಗ್ ಬರ್ತಿದ್ದು? ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ.
2: ಭಕ್ತಿ
0: ಭಕ್ತಿ ನಿಮ್ದಿಲ್ಲ ಭಕ್ತಿ?
2: ನಮ್ದಿಲ್ಲ
0: ನಡ್ರಿ. ನಿಮ್ ಬಾಳ ಬಾಳ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ, ನಿಮ್ನ ಬಿಡುದೇ ಇಲ್ಲ. ಈಗ
2: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು.
0: ಏ ನಿಮ್ ಬಿಂದಿಗೆ ಕೊಡ್ತೀನಿ, ನನಗ ಹಾಗೆ ಹೀಗೆ ಎಷ್ಟು 108 ಮಾತಾಡ್ರಲ್ಲ.
2: ಏ ತಮ್ಮ ಹೋಗೇ ನಿಮ್ ತಾಯಿನ ಕೇಳ, ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ.
0: ಈ ಸದ್ದ ನಿಮ್ಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ. ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
2: ಅಟ್ ಮಾಡ್ಬಿಡ್ತಮ್ಮ.
0: ಏ ತೆಗೆದುಕೊಂಡು ಹೋಗ್ರಿ ಬಿಂದಿಗೆ.
2: ತಂಗಿ
1: ಏನತ್ತಕ್ಕ?
2: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ
1: ಬಂಗಾರದೈತಿ?
2: ಹೌದಾ ತಂಗಿ?
1: ಹೌದಲ್ ನೋಡುವ ಮತ್ತ.
2: ಐ ತಂಗಿ ಬಂಗಾರದೈತಿ, ಇನ್ನ ನಾ ಹೋಗಿ ಬಿಡುವನು.
1: ಬಾರ್ವ ಹೋಗೋಣ ಹಂಗಾರ.
2: ನಡಿ ತಂಗಿ ಹಂಗಾದ್ರ.
0: ಅಮ್ಮ ಅಮ್ಮ, ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ. ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಸಿಕ್ಕ ಹಾಗೆ ಬೈದರಮ್ಮ. ಅಮ್ಮ
2: ಏನಾಯ್ತು
0: ಕಂದ? ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ?
2: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು. ಕಂದ ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮ ದೇವಿ ಅಂತೂ ಇರುವಳು.
0: ಏನು ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೆ?
2: ಹೌದು ಕಂದ.
0: ಅಮ್ಮ ನಾನು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ?
2: ಕಂದ ನಾವು ಅಕ್ಕ ತಂಗಿ ಯಾರು? ಬೆಕ್ಕ ಹುಡುಕುತ್ತಾ ಹೋದಾಗ ಕಾಡರುದ್ದರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರ ಒಣ ಕಾಡರುದ್ದರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ. ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ.
0: ಅಮ್ಮ ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತಾರ ವನದಲ್ಲಿ ಬಿಡಲು ಕಾರಣವೇನಮ್ಮ?
2: ಕಂದ ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೆ ಮೂಲ ಕಾರಣ.
0: ಅಮ್ಮ ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು.
2: ಹೌದು ಕಂದ.
0: ಅಮ್ಮ ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ. ಕಾಮಲಂತಿಯನ್ನು ಮಾಯದಿಂದ ಗೆದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ.
2: ಆಗಲಿ ಕಂದ.
0: ಅಮ್ಮ ನಾನು ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಮ್ಮ.
2: ಹೋಗಿ ಬಾ ಕಂದ, ನಿನಗೆ ಮಂಗಲವಾಗಲಿ.
3: ಮಗಳೇ ಕಾಮನಂತಿ,
4: ಯಾಕ್ರಿ ತಂದೆಯವ್ರಿ?
3: ಇಂದು ನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ. ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು.
4: ಆಗಲಿ ತಂದೆಯವ್ರಿ.
3: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಹೋಗಕೂಡದು.
4: ಆಗಲಿ ತಂದೆಯವ್ರಿ.
0: ಓಹೋ, ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲು ಇರುತ್ತದೆ. ಇದೇನು, ಅವಳನ್ನು ಹೇಗೆ ತರುವುದು? ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು. ಕಾಮಲಂತಿ, ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧ ಬೀರೇಶನಿದ್ದೇನೆ. ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ. ಕಾಮಲಂತಿ ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ. ಬಾ ಕಾಮಲಂತಿ, ಹೋಗಿಬಿಡೋಣ.
4: ಆಗಲಿ ನಡಿ ಸ್ವಾಮಿ.
3: ದೂತೆ ದೂತೆ,
2: ಏನಾಯ್ತು ಗೌಡ್ರೆ?
3: ಕಾಮಲಂತಿ ಒಳಗಡೆ ಇರುವಳೆ.
2: ಗೌಡ್ರೆ ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು?
3: ಏನು ದೂತೆ, ನನ್ನ ಮಗಳನ್ನು ಯಾರು ತೆಗೆದುಕೊಂಡು ಹೋದರಂತ ಹೇಳುವಿಯಾ? ನಾನು 7 ಸುತ್ತ ದೈತ್ಯರನ್ನು ಕಾವಲಾಗಿಟ್ಟಿರುವೆ, ನೀನು ಸುಳ್ಳು ಮಗಳುವಿಯಾ? ಛೇ, ಈ ಮಾತನ್ನು ನಾನು ನಂಬಲಾರೆ. ಇನ್ನೊಮ್ಮೆ ಪ್ರತ್ಯಕ್ಷವಾಗಿ ನೋಡಿಕೊಂಡು ಬಾ. ಇರಲಿ, ಈ ಕೂಡಿದ ಸಭೆಯಲ್ಲಿ ಇಂದು ನಂದ ಅಪಮಾನವಾಯಿತು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
0: ಅಮ್ಮ ಅಮ್ಮ,
2: ಏನಾಯ್ತು ಕಂದ?
0: ಅಮ್ಮ ನಾನು ಕಾಮಲಂತಿಯನ್ನು ಗೆದ್ದು ತಂದಿದ್ದೇನಮ್ಮ.
2: ಆಗಲಿ ಕಂದ, ಎಂದು ನನ್ನ ಮನಸ್ಸಿಗೆ ಸಂತೋಷವಾಯ್ತು ನೋಡು ಕಂದ.
0: ಅಮ್ಮ ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಮ್ಮ.
2: ಆಗಲಿ ಕಂದ. ಕಂದ ನಿಮಗೆ ಮಂಗಲವಾಗಲಿ, ಮೇಲೆ ಕೇಳುವಂತವರಾಗಿರಿ.
0: ಅಮ್ಮ ನಾನೀಗ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ.
2: ಕಂದ ಕೋಣೇಶ್ವರ ದೈತನನ್ನು ಮರ್ದನ ಮಾಡಲಿಕ್ಕೆ

0: ನಾನು ನೀನು ಎಂಟವ ಬಪ್ಪಣ್ಣ ಹೀಗೆ ನಾಲ್ಕು ಜನ ಕೂಡಿ ಕ್ವಾಣೇಶ್ವರ ರೈತನ ಮರ್ದನಕ್ಕೆ ಹೋಗಬೇಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕ್ವಾಣೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕ್ವಾಣೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಬೌಳಿ ಶಂಕರನೇ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕ್ವಾಣೇಶ್ವರ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಬೌಳಿ ಶಂಕರನೇ, ಈ ಭೂಮಿಯ ಮೇಲೆ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
1: ಹೌದು ಕಣ್ಣ.
0: ಅವಾಗ ನಾನು ಏನು ಹೇಳಿದೆಂದರೆ, ಎಲೋ ನಂದಿ ವಾಹನನೇ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಂಗರಾಯನಿಗೆ ನನಗೆ ಗೋಡಗೇರಿ ಗುಡ್ಡಿನಲ್ಲಿ ಭೇಟಿಯಾಗುತ್ತದೆಯಮ್ಮ.
1: ಹೌದು ಕಂದ.
0: ಅಮ್ಮ, ನಾವೀಗ ಅಷ್ಟರು ಕೂಡಿ ಕ್ವಾಣೇಶ್ವರ ದೈತನ ಮರ್ದನಕ್ಕೆ ಹೋಗೋಣ ನಡೆಯಿರಮ್ಮ.
1: ಆಗಲಿ ಕಂದ.
2: ನಾನು ಕ್ವಾಣೇಶ್ವರ ದೈತನಿದ್ದೇನು. ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೆದಲ್ಲಿ ನನ್ನ ವಸ್ತಿ. ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನ ಮಂಟೂರ ಕಣಿಮೆಯಾದ ನಾ ಕಾಲ ಚಾಚಿನ್ನೆ. ಅಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ. ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಅಂತ ಕ್ವಾಣೇಶ್ವರ ದೈತನ ಇದ್ದೇನು. ಯಾವ ಪಟ್ಟಣ ಬರುತ್ತಾನ ಬರಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
0: ಎಲೋ ಕ್ವಾಣೇಶ್ವರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಡ್ಡಿಗೆ ತಲೆಯನ್ನು ಕೊಟ್ಟು ಮಂಟರ ಕಡಿಮೆ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
2: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
0: ಎಲೋ ಕ್ವಾಣೇಶ್ವರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡಗುನೂರ ಗ್ರಾಮವಾಗಲಿ, ನಿನ್ನ ಕಳ್ಳ ಬಿದ್ದಲ್ಲಿ ಕಳ್ಳಿಗುತ್ತಿ ಗ್ರಾಮವಾಗಲಿ, ನಿನ್ನ ಶಿರ ಬಿದ್ದಲ್ಲಿ ಸದರ ಕತ್ತಿ ಗ್ರಾಮವಾಗಲಿ, ಕ್ವಾಣ ಬಿದ್ದಲ್ಲಿ ಕ್ವಾಣಗನೂರ ಗ್ರಾಮವಾಗಲಿ, ನಿನ್ನನ್ನು ಹೊಡೆದಂತವನು ನಾನು. ಕೋಣೂರ ಗ್ರಾಮದಲ್ಲಿ ಕರೇ ಸಿದ್ದೇಶ್ವರನಾಗಿರುತ್ತೇನೆ. ಬಿಟ್ಟು ಬಿಡು ಪ್ರಾಣವನ್ನು. ಕಂದ, ಕ್ವಾಣೇಶ್ವರ ದೈತನನ್ನು ಸಂಹಾರ ಮಾಡಿದಿ, ಹಾಲಮತದ ಕೀರ್ತಿಯನ್ನು ಬೆಳಗಿಸಿದಿ, ಜಾತಿ ಮತ ಪಂಥಗಳ ನೆನೆಸದೆ ಸೂರ್ಯಚಂದ್ರ ಇರುವ ಪರ್ಯಂತರ ಬೀರಣ್ಣ ದೇವನಾಗಿ ಮೆರೆದು ಒಲಿದು ಬಂದ ಭಕ್ತರನ್ನು ಕಾಪಾಡುವ ದೇವನಾಗಿ ಪೂಜೆಗೊಳ್ಳು. ನಿನಗೆ ಮಂಗಲವಾಗಲಿ.

0: ಮಾರ್ಠಾಣ ಸಿದ್ಧ ಮಹಾರಾಜಕ್ಕೆ, ಜೇಜಿ ಜಕ್ಕಪ್ಪ ಮಹಾರಾಜಕ್ಕೆ, ಜಗ್ಗಿನ ಬುಳ್ಳಪ್ಪ ಮಹಾರಾಜಕ್ಕೆ, ಮಾಯಕೋರ ಮಾಳಪ್ಪ ಮಹಾರಾಜಕ್ಕೆ, ಬಾಣೂರ್ ಕರ್ ಸಿದ್ಧ ಮಹಾರಾಜಕ್ಕೆ, ಮೊದಲಬಗೆ ಮಡ್ಡಿ ಸಿದ್ಧ ಮಹಾರಾಜಕ್ಕೆ, ಜಯ ಜೈನ
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.